ಆಕಾಶವಾಣಿ ಮಡಿಕೇರಿ ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗದ ಪ್ರಕಾರ 1948 ಶಕವರ್ಷ ವೈಶಾಖ ಮಾಸದ 26ನೇ ದಿನ, ಅಂದರೆ 2026ನೇ ಇಸವಿ, ಮೇ ತಿಂಗಳ 16ನೇ ತಾರೀಕು, ಶನಿವಾರ. ಕೇಳುಗರಿಗೆಲ್ಲ ನಿಲಯದ ಪರವಾಗಿ ಶುಭೋದಯ. ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಸಂತೋಷ್ ಕೆಎನ್. ಸಮಯ 5:57. ಶುಭ ನುಡಿ. ಸತ್ಯ ಸಂಗತಿ ಬುದ್ಧಿಯ ಜಡತೆಯನ್ನು ಹೋಗಲಾಡಿಸುತ್ತದೆ, ಮಾತಿನಲ್ಲಿ ಸತ್ಯವನ್ನು ಸಂಚಾರ ಮಾಡಿಸುತ್ತದೆ, ಗೌರವವನ್ನು ವೃದ್ಧಿಸುತ್ತದೆ, ಪಾಪಗಳನ್ನು ದೂರ ಮಾಡುತ್ತದೆ ಮತ್ತು ಮನಸ್ಸನ್ನು ಪ್ರಸನ್ನಗೊಳಿಸುತ್ತದೆ. ಹೀಗೆಂದವರು ಭರ್ತೃಹರಿ.

ಮಂಗಳ ಧ್ವನಿ ಕೇಳಿದರೆ ಆಕಾಶವಾಣಿ ಮಡಿಕೇರಿ. ಈಗ ಕೇಳಿ ನಮ್ಮ ನೆಲದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇದೀಗ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ, 6:30 ಚಿಂತನ ಪ್ರೊಫೆಸರ್ ಸಂತೋಷ್ ನಾಯಕ್ ಅವರಿಂದ, ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ರೈತರಿಗೆ ಸಲಹೆ 6:35, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ, 7:15 ಭಾವಗೀತೆ, 7:47 ಸುದ್ದಿ ಸಮಾಚಾರ, ಪ್ರಾಜಕರು ಅದ್ವೈತ್ ಹೊಂಡಾಯ್, 8:30 ಆಕಾಶವಾಣಿಗೆ 90

0: ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ್ ಎಸ್ ಕದಂ 8:35 ಆಕಾಶ ಬುಟ್ಟಿ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಸಿನಿಮಾ ನಟ ಬಿರದಾರ್ ಅವರೊಂದಿಗೆ ಸಂದರ್ಶನ 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್ ಈ ಮೂರು ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದಿಂದ 9:05 ಚಿಣ್ಣರ ಲೋಕ ಮಗಳು ಹುಟ್ಟಿದ ದಿನ ಕೈಗೊಂಡ ಸಂಕಲ್ಪದ ಸಾಧನೆಯ ಹಿಂದೆ ಪೋಷಕನಾಗಿ ನಾನು ಈ ಕುರಿತು ಕೊಡಗಿನ ಮಡಿಕೇರಿಯ ಆರಕ್ಷಕ ಇಲಾಖೆಯ ಅಧಿಕಾರಿ ಗಣಪತಿ ಕೆಎಚ್ ಅವರೊಂದಿಗೆ ಸಂದರ್ಶನ ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ ಈ ಕಾರ್ಯಕ್ರಮದ ಮರುಪ್ರಸಾರ ಇಂದು ಸಂಜೆ 4:00 9:35 ಚಿತ್ರಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಬಸವರಾಜ್ ರಾಜ್ಗುರು ಅವರ ಗಾಯನ ಗಾನ ಭಜಾನ 10:30 ಗಾನ ಡಂಗುರ ಕನ್ನಡ ಚಿತ್ರಗೀತೆಗಳು 11:00 12:05 ವನಿತಾ ವಿಹಾರದಲ್ಲಿ ಅಧಿಕಸ್ಯ ಅಧಿಕ ಅಧಿಕ ಮಾಸದ ಕುರಿತು ಭಾಷಣ ಸಾಹಿತಿಗಳಾದ ಡಾ ಜಯಲಕ್ಷ್ಮಿ ಮಂಗಳಮೂರ್ತಿ ಅವರಿಂದ 12:35 ಆರೋಗ್ಯ ಸಂಚಿಕೆಯಲ್ಲಿ ಕ್ಷಯರೋಗ ಕಾರಣ ಮತ್ತು ಚಿಕಿತ್ಸೆ ಕುರಿತು ಗಂಗಾವತಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾ ಸೋಮಶೇಖರ ಕುಬ್ಬೇರ ಅವರೊಂದಿಗೆ ಸಂದರ್ಶನ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿಪಥ 1:00 ಇದರಲ್ಲಿ ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಕುರಿತು ಮಾಹಿತಿ 1:30 ಪ್ರಚಲಿತ 2:40 ಹಕ್ಕಿಯ ಬಳಗ ಬೆಂಗಳೂರು ಕೇಂದ್ರದಿಂದ 3:00 ನಾಟಕ ಅಧಿಕಾರ ಮೂಲ ಪಂಜಾಬಿ ಎಂಆರ್ ಚಾನ್ಲಾ ನಿರ್ದೇಶನ ಮತ್ತು ನಿರ್ಮಾಣ ಪ್ರಭುಸ್ವಾಮಿ ಮಾಳಿಮಠ 4:30 ನೆನಪು ನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳು ಸಂಜೆ 5:00 ಆಟೋಟಗಳ ಕ್ಷೇತ್ರಗಳನ್ನು ಪರಿಚಯಿಸುವ ಮಾಲಿಕೆ ಕ್ರೀಡಾ ಲಹರಿ 5:30 ಚಿತ್ರಕಾವೇರಿ ರಸಪ್ರಶ್ನೆಗಳನ್ನಾಧರಿಸಿದ ನೇರ ಫೋನ್ ಇನ್ ಚಿತ್ರಗೀತೆಗಳ ಕಾರ್ಯಕ್ರಮ 6:50 ರೈತ ಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ಇದರಲ್ಲಿ ಕಾಫಿ ಬೆಳೆಯಲ್ಲಿ ಕಳೆ ನಿರ್ವಹಣೆ ಕುರಿತು ಡಾ ನಾಗರಾಜ ಗೋಕಾವಿ ಅವರೊಂದಿಗೆ ಸಂದರ್ಶನ ನಂತರ ಕೃಷಿ ಮಾಹಿತಿ ಕೇಳುವಿರಿ 7:20 ಸುದ್ದಿ ಜುಂಪೆ ಪ್ರಾಯೋಜಕರು ಭಾರತೀಯ ಸಂಭಾರ ಮಂಡಳಿಯ ನಿವೃತ್ತ ಅಧಿಕಾರಿ ಐಎನ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚಟ್ಟಳ್ಳಿ ಗ್ರಾಮ 7:29 ಸುದ್ದಿ ಸಮಾಚಾರ ಪ್ರಾಯೋಜಕರು ಸ್ಯಾನ್ ಸಿಟಿ ಇಂಡಸ್ ಲೀಡಿಂಗ್ ಡೆವಲಪರ್ಸ್ 7:45 ಸಮಾಚಾರ ದರ್ಶನ ಬೆಂಗಳೂರು ಕೇಂದ್ರದಿಂದ 8:00 ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲ್ ಇದರ 33ನೇ ಘಟಿಕೋತ್ಸವದ ಬಾನುಲಿ ವರದಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲ್ 9:30 ಯುವವಾಣಿಯಲ್ಲಿ ರಾಜ್ಯಮಟ್ಟದ ನಾವೀನ್ಯತೆ ಆವಿಷ್ಕಾರ ಪ್ರಶಸ್ತಿಗೆ ಭಾಜನರಾಗಿರುವ ದಾವಣಗೆರೆಯ ನಿಖಿತಾ ಎಸ್ ರಾಜ್ ಕಪಿನಿ ಅವರೊಂದಿಗೆ ಸಂದರ್ಶನ ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ ಆಕಾಶವಾಣಿ ಮಡಿಕೇರಿ ಈಗ ಸಮಯ 6:05 ಆಗಲಿದೆ ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ
1: The news read by Shagun Chopra. Prime Minister Narendra Modi arrived in the Netherlands late last night on the second leg of his five-nation tour aimed at deepening India's strategic and economic ties with European nations. Mr. Modi was received by the Dutch Foreign Minister Toon Berendsen upon his arrival at Amsterdam Airport. Mr. Modi reached the Netherlands after a brief stopover in the United Arab Emirates where he held talks with UAE President Mohammed bin Zayed Al Nahyan in Abu Dhabi. At the hotel in The Hague, the Prime Minister was accorded a grand welcome with cultural and musical performances by the Indian diaspora. Dutch troops also greeted him ceremonially. Our correspondent covering the Prime Minister's Netherlands visit has filed this report. During the visit, The Prime Minister will hold bilateral talks with Dutch Prime Minister Rob Jetten and will call on their majesties, the King and the Queen. The visit carries significance beyond bilateral ties and is expected to shape broader India-EU relations following the recently concluded India-Europe Free Trade Agreement.

ಇದುವರೆಗೆ ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ ಪ್ರಸಾರವಾಯಿತು. ಆಕಾಶವಾಣಿ ಮಡಿಕೇರಿ, ಸಮಯ 6:30 ಆಗಲಿದೆ. ಇನ್ನು ಮುಂದೆ ಚಿಂತನ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಚಿಂತನ ಪ್ರೊಫೆಸರ್ ಆರ್ ಸಂತೋಷ್ ನಾಯಕ್ ಅವರಿಂದ.
1: ನಮ್ಮ ದೇಶದ ಬೌದ್ಧಿಕ ಪರಂಪರೆಯನ್ನು ಮರುಶೋಧಿಸುವ ಮತ್ತು ಅದನ್ನು ಆಧುನಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಳವಡಿಸಿಕೊಳ್ಳುವ ಪ್ರಕ್ರಿಯೆಯು ಇಂದು ಒಂದು ಮಹತ್ವದ ತಿರುವನ್ನು ಪಡೆದುಕೊಂಡಿದೆ. ಭಾರತದ ಜ್ಞಾನ ಪರಂಪರೆ ಎಂದರೆ ಕೇವಲ ವೇದಗಳು, ಶಾಸ್ತ್ರಗಳು ಅಥವಾ ಋಷಿಮುನಿಗಳ ವಾಕ್ಯಗಳು ಮಾತ್ರವಲ್ಲ, ಅದು ಉಪನಿಷತ್ತುಗಳಿಂದ ಹಿಡಿದು ಚಾರ್ವಕರ ವೈಚಾರಿಕತೆಯವರೆಗೆ, ಆಯುರ್ವೇದದಿಂದ ಹಿಡಿದು ಸಮಾಜ ಸುಧಾರಕರ ಸಮಾನತೆಯ ದೃಷ್ಟಿಕೋನದವರೆಗೆ ಹರಡಿರುವ ಬೃಹತ್ ಸಾಗರ. ಆದರೆ ಈ ಐತಿಹಾಸಿಕ ಜವಾಬ್ದಾರಿಯನ್ನು ಹೊತ್ತಿರುವ ನಾವು ಒಂದು ಮುಖ್ಯ ಪ್ರಶ್ನೆಯನ್ನು ಎದುರಿಸುತ್ತಿದ್ದೇವೆ. ಭಾರತೀಯ ಜ್ಞಾನ ಪದ್ಧತಿ ಎಂದರೆ ನಿಖರವಾಗಿ ಯಾವುದು? ಈ ವಿಷಯದ ಮುಖ್ಯ ತಿರುಳು ಏನು ಎಂದರೆ, ನಾವು ಜ್ಞಾನವನ್ನು ನೋಡುವ ಎರಡು ಬೇರೆ ಬೇರೆ ದೃಷ್ಟಿಕೋನಗಳು. ಮೊದಲನೆಯದು ಸಾಂಸ್ಥೀಕೃತ ಜ್ಞಾನ. ಇದು ಬರಹ ಆಧಾರಿತವಾದ, ಲಿಖಿತ ರೂಪದಲ್ಲಿರುವ ಮತ್ತು ಪಠ್ಯಪುಸ್ತಕಗಳಿಗೆ ಸುಲಭವಾಗಿ ಅಳವಡಿಸಿಕೊಳ್ಳಬಹುದಾದ ಒಂದು ಸಾಂಪ್ರದಾಯಿಕ ಪದ್ಧತಿ. ಎರಡನೆಯದು ಸಜೀವ ಜ್ಞಾನ, ಅದೆಂದರೆ ಇದು ಬದುಕಿನ ವಿಧಾನ. ಇದು ಈ ದೇಶದ ಲಕ್ಷಾಂತರ ರೈತರು, ಕುಶಲಕರ್ಮಿಗಳು ಮತ್ತು ಆದಿವಾಸಿಗಳ ಬದುಕಿನಲ್ಲಿದೆ. ಉದಾಹರಣೆಗೆ, ಕರ್ನಾಟಕದ ಬಯಲುಸೀಮೆಯಲ್ಲಿ ಶತಮಾನಗಳಿಂದ ಕೆರೆಗಳನ್ನು ನಿರ್ವಹಿಸುತ್ತಾ, ನೀರನ್ನು ನಿರ್ವಹಣೆ ಮಾಡುತ್ತಾ, ರೈತಾಪಿ ವರ್ಗಕ್ಕೆ ಸರಿಯಾದ ರೀತಿಯಲ್ಲಿ ನೀರನ್ನು ಒದಗಿಸುತ್ತಾ ಬಂದಿರುವ ನೀರುಗಂಟಿ ಸಮುದಾಯದವರ ಜಲ ನಿರ್ವಹಣಾ ತಂತ್ರಜ್ಞಾನ. ಹಾಗೆಯೇ ಸಾವಿರಾರು ವರ್ಷಗಳಿಂದ ಕಾಡುಗಳಲ್ಲಿ ವಾಸವಾಗಿರುವ ಬುಡಕಟ್ಟು ಸಮುದಾಯಗಳ ಪರಿಸರದ ಅರಿವು. ಹಾಗೆಯೇ ಸಾವಯವ ಕೃಷಿ, ಕಲೆ, ನೇಕಾರಿಕೆ, ಹೀಗೆ ಯಾವುದೇ ಬಗೆಯ ಬದುಕಿನ ವಿಧಾನಗಳು ಈ ಗ್ರಂಥಗಳಲ್ಲಿ ದಾಖಲಾಗಿಲ್ಲ, ಲಿಖಿತವಾಗಿ ಸಿಗುವುದಿಲ್ಲ. ಅದರ ಬದಲಾಗಿ ಜನರ ಅನುಭವದಲ್ಲಿ, ಬದುಕಿನಲ್ಲಿ ಮತ್ತು

0: ಸಂಸ್ಕೃತಿಯನ್ನು ಓದುವ ಕೌಶಲ್ಯದಲ್ಲಿ ಮಾತ್ರ ಇದು ನಮಗೆ ಕಾಣಸಿಗುತ್ತದೆ. ನಮ್ಮ ಇಂದಿನ ಶಿಕ್ಷಣ ಮತ್ತು ನೀತಿ ನಿರೂಪಣಾ ವ್ಯವಸ್ಥೆಯು ಕೇವಲ ಗ್ರಂಥಸ್ಥ ಜ್ಞಾನಕ್ಕೆ ಮಾತ್ರ ಬೆಲೆ ನೀಡಿದರೆ ಇಂತಹ ಬದುಕಿನ ಜೀವಂತ ಸಜೀವ ಜ್ಞಾನವನ್ನು ಕಡೆಗಣಿಸಲ್ಪಟ್ಟು ನಮ್ಮ ನಾಡಿನ ನಿಸರ್ಗದೊಂದಿಗೆ ಬದುಕಿನೊಂದಿಗೆ ಮೇಳೈಸಿದ ಸುಸ್ಥಿರ ಜ್ಞಾನ ಪರಂಪರೆಯನ್ನು ನಾವು ಕಳೆದುಕೊಳ್ಳುತ್ತೇವೆ. ಇಂದಿನ ಡಿಜಿಟಲ್ ಯುಗದಲ್ಲಿ ನಮ್ಮ ಮಾಹಿತಿಯೆಲ್ಲವೂ ಕೃತಕ ಬುದ್ಧಿಮತ್ತೆ ಅಂದರೆ AI ಹಾಗೂ ಇಂಟರ್ನೆಟ್ ಮೂಲಕ ನಿರ್ಧಾರವಾಗುತ್ತಿದೆ. ದುರದೃಷ್ಟವಶಾತ್ ಜಾಗತಿಕ AI ಮಾದರಿಗಳಲ್ಲಿ ಕನ್ನಡದಂತಹ ನಮ್ಮ ಪ್ರಾದೇಶಿಕ ಭಾಷೆಗಳ ದತ್ತಾಂಶವು ಅತ್ಯಂತ ಕಡಿಮೆ ಇದೆ. ಡಿಜಿಟಲ್ ಜಗತ್ತಿನಲ್ಲಿ ನಮ್ಮ ಮೌಖಿಕ ಮತ್ತು ಗ್ರಾಮೀಣ ಜ್ಞಾನವು ಅಸ್ತಿತ್ವದಲ್ಲೇ ಇಲ್ಲದ ಕಾರಣ ಅದು ಈ ಆಲ್ಗಾರಿದಮ್ಗಳ ಕಣ್ಣಿಗೆ ಕಾಣುತ್ತಿಲ್ಲ. ಸರ್ಕಾರಿ ನೀತಿಗಳನ್ನು ರೂಪಿಸುವಾಗ ಅಧಿಕಾರಿಗಳು ಡಿಜಿಟಲ್ ರೂಪದಲ್ಲಿ ಲಭ್ಯವಿರುವ ಪ್ರಮಾಣೀಕೃತ ಅಥವಾ ಕಾನೂನಾತ್ಮಕವಾಗಿ ಸಮರ್ಥಿಸಬಹುದಾದ ವಿಷಯಗಳಿಗೆಯೇ ಹೆಚ್ಚಿನ ಮನ್ನಣೆ ನೀಡುತ್ತಾರೆ. ದಾಖಲಾಗದ ಗ್ರಾಮೀಣ ಜ್ಞಾನವನ್ನು ದಾಖಲಾಗಿಲ್ಲ ಎಂಬ ಕಾರಣಕ್ಕೆ ಇದು ರಿಸ್ಕ್ ಎಂದು ಭಾವಿಸಿ ಕಡೆಗಣಿಸಲಾಗುತ್ತದೆ. ಪರಿಣಾಮವಾಗಿ ನಮ್ಮ ಪೂರ್ವಜರು ಬದುಕಿ ರೂಪಿಸಿದ್ದ ಪರಿಸರ ಸ್ನೇಹಿ ಬದುಕಿನ ಸ್ನೇಹಿ ಪದ್ಧತಿಗಳ ಬದಲಾಗಿ ಪರಿಸರಕ್ಕೆ ಮಾರಕವಾಗುವ ಅನೇಕ ಯೋಜನೆಗಳನ್ನು ನಾವು ಅಪ್ಪಿಕೊಳ್ಳುತ್ತಿದ್ದೇವೆ. ಭಾರತೀಯ ಬೌದ್ಧಿಕ ಇತಿಹಾಸವು ಕೇವಲ ಒಂದು ಧರ್ಮ ಒಂದು ಜೀವನ ವಿಧಾನ ಅಥವಾ ಒಂದು ಸಾಂಸ್ಥಿಕ ಅಥವಾ ಪಾಂಥಿಕ ವಿಧಾನಕ್ಕೆ ಸೀಮಿತವಾಗಿಲ್ಲ. ಇದರಲ್ಲಿ ವೈಚಾರಿಕ ಭಿನ್ನಮತಗಳಾದ ಚಾರ್ವಾಕರಿಂದ ಹಿಡಿದು ಸಮಾನತೆಯನ್ನು ಸಾರಿದ ಬೌದ್ಧರು ಮತ್ತು ಜೈನರು, ಭಕ್ತಿ ಮತ್ತು ಸೂಫಿ ಪರಂಪರೆಗಳು ಮತ್ತು ಇತ್ತೀಚಿನ ಫುಲೆ ಮತ್ತು ಅಂಬೇಡ್ಕರ್ ಮತ್ತು ಪೆರಿಯಾರ್ ಬಸವಣ್ಣನಂತವರ ಆಧುನಿಕ ಸುಧಾರಕರ ಕೊಡುಗೆಗಳು ಕೂಡ ಸೇರಿಕೊಂಡಿರುತ್ತವೆ. ನಾವು ಸ್ಥಳೀಯ ಜ್ಞಾನವನ್ನು ಕಡೆಗಣಿಸಿದ್ದರಿಂದಲೇ ಇಂದು ನಗರಗಳಲ್ಲಿ ನೀರಿನ ಬಿಕ್ಕಟ್ಟು, ಪ್ರವಾಹದಂತಹ ಸಮಸ್ಯೆಗಳು ಉಂಟಾಗಿವೆ. ಶಿಕ್ಷಣದ ವಿಷಯದಲ್ಲೂ ಅಷ್ಟೆ. ನಾವು ಮಕ್ಕಳನ್ನು ಪಠ್ಯಗಳನ್ನು ಕಂಠಪಾಠ ಮಾಡುವ ಯಂತ್ರಗಳನ್ನಾಗಿಸುವ ಬದಲು ವಿಮರ್ಶಾತ್ಮಕವಾಗಿ ಯೋಚಿಸುವವರನ್ನಾಗಿ ಮಾಡಬೇಕಾಗಿದೆ. ನಾವು ನಮ್ಮ ಅಸ್ಮಿತೆಯನ್ನು ರೂಪಿಸಿಕೊಳ್ಳುವಾಗ ಅದು ಈ ಒಳಗೊಳ್ಳುವಿಕೆಯ ಸಾಧ್ಯತೆಗಳನ್ನು ಕೂಡ ತನ್ನೊಳಗೆ ಇರಿಸಿಕೊಂಡಿರಬೇಕಾಗಿರುತ್ತದೆ. ಹಾಗಾಗಿಯೇ ಭಾರತೀಯ ಜ್ಞಾನ ಪದ್ಧತಿಯು ನಿಜಕ್ಕೂ ಯಶಸ್ವಿಯಾಗಬೇಕಾದರೆ ಅದು ಎಲ್ಲರಿಗೂ ಸೇರಿದ್ದಾಗಿರಬೇಕು. ಕರ್ನಾಟಕದ ಸಾಂಸ್ಕೃತಿಕ ಹರಿಕಾರರಾದ ಕುವೆಂಪು ಅವರು ಆಶಿಸಿದ ವಿಶ್ವಮಾನವ ಕಲ್ಪನೆಯು ಇಲ್ಲಿ ಅತ್ಯಂತ ಪ್ರಸ್ತುತ. ನಮ್ಮ ಬೌದ್ಧಿಕ ಪರಂಪರೆಯು ನಮ್ಮನ್ನು ಸಂಕುಚಿತಗೊಳಿಸಬಾರದು, ಬದಲಾಗಿ ಅದು ನಮ್ಮ ಜಾತಿ ಧರ್ಮ ಮತ್ತು ಭಾಷೆಗಳ ಅರಿವನ್ನು ಸಮಾನವಾಗಿ ಗೌರವಿಸುವ ವಿಶಾಲತೆಯನ್ನು ನೀಡಬೇಕು.
1: ಇದುವರೆಗೂ ಪ್ರೊಫೆಸರ್ ಆರ್ ಸಂತೋಷ್ ನಾಯಕ್ ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:35:20. ಈಗ ಕೇಳಿ ರೈತರಿಗೆ ಸಲಹೆ.
3: ಭತ್ತದ ಗದ್ದೆಗಳ ಫಲವತ್ತತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಹಸಲೆ ಗೊಬ್ಬರದ ಬೆಳೆಗಳನ್ನು ಬೆಳೆಯೋದು ಬಹಳ ಸೂಕ್ತ. ಕೃಷಿಯಲ್ಲಿ ಹಸಲೆ ಗೊಬ್ಬರಗಳ ಬಳಕೆ ಅನಾದಿ ಕಾಲದಿಂದಲೂ ರೂಢಿಯಲ್ಲಿರುವಂಥ ಒಂದು ಪದ್ಧತಿ. ಇದು ಮಣ್ಣಿನ ಫಲವತ್ತತೆ, ಹಾಗೆಯೇ ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಗಳನ್ನು ಕಾಪಾಡೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಆಧುನಿಕ ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರಗಳ ಬಳಕೆ ಹೆಚ್ಚುತ್ತಾ ಹೋದಂತೆ ಹಸಲೆ ಗೊಬ್ಬರಗಳ ಬಳಕೆ ಕಡಿಮೆ ಆಗ್ತಾ ಬರ್ತಾ ಇದೆ. ಮಾರುಕಟ್ಟೆಯಲ್ಲಿ ರಸಗೊಬ್ಬರದ ಬೆಲೆ ಹೆಚ್ಚಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಾವು ಅಗ್ಗವಾಗಿ ಬಳಸಬಹುದಾದಂಥ ಹಸಲೆ ಗೊಬ್ಬರಗಳ ಬಗ್ಗೆ ಗಮನಹರಿಸೋದು ಬಹಳ ಸೂಕ್ತ. ಸಸ್ಯಗಳ ಎಲೆ, ಕಾಂಡ ಮತ್ತು ಬೇರುಗಳು, ಹಾಗೆಯೇ ಇವುಗಳ ಮೂಲದಿಂದ ದೊರೆಯುವಂಥ ಸಾವಯವ ವಸ್ತುಗಳನ್ನು ಹಸಲೆ ಗೊಬ್ಬರ ಅಂತ ನಾವು ಕರೀಬಹುದು. ಈ ಹಸಲೆ ಗೊಬ್ಬರದಲ್ಲಿ ಎರಡು ವಿಧ. ಒಂದು, ಹಸಲೆಯನ್ನು ಹೆಚ್ಚಾಗಿ ಕೊಡುವಂಥ ವಾರ್ಷಿಕ ಬೆಳೆಗಳಾದಂಥ ಡೈಂಚ, ಅಪ್ಸೆಣಬು, ಸೆಸ್ಪೇನಿಯ, ಅವರೆ, ಹೆಸರು, ಅಲಸಂದೆ, ಹುರುಳಿ ಇವುಗಳನ್ನು ಬೆಳೆಯುವಂಥದ್ದು. ಇನ್ನೊಂದು, ಹಸಲೆಯನ್ನು ಯಥೇಚ್ಛವಾಗಿ ಕೊಡುವಂಥ ಹೊಂಗೆ, ಬೇವು, ಸುಬಾಬುಲ್ಲು, ಹಾಲ್ವಾಣ, ಗ್ಲಿರಸಿಡಿಯಾದಂತಹ ಬಹುವಾರ್ಷಿಕ ಮರಗಿಡಗಳನ್ನು ಬೆಳೆಯೋದು ಎರಡನೇ ವಿಧಾನ. ಹಸಲೆ ಗೊಬ್ಬರದ ಬಳಕೆಯಿಂದ

0: ಮಣ್ಣಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಾವಯವ ಅಂಶ ಹೆಚ್ಚಾಗುತ್ತೆ. ಇದರಿಂದ ಮಣ್ಣಿನ ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿ ಹೆಚ್ಚಾಗುತ್ತೆ. ಹಾಗೆಯೇ ಗಾಳಿ ಆಡೋದು ಕೂಡ ಉತ್ತಮವಾಗುತ್ತೆ, ಮಣ್ಣು ಸಡಿಲ ಆಗುತ್ತೆ. ರಾಸಾಯನಿಕ ಗುಣಗಳು ಅಂದರೆ ಈ ಮಣ್ಣಿನ ರಸಸಾರ ಉತ್ತಮವಾಗುತ್ತೆ, ಸಸ್ಯ ಪೋಷಕಾಂಶಗಳು ಬೆಳೆಗಳಿಗೆ ಸುಲಭವಾಗಿ ಸಿಗ್ತವೆ. ಹಾಗೆಯೇ ಈ ಮಣ್ಣಲ್ಲಿರುವಂಥ ಸೂಕ್ಷ್ಮಾಣುಜೀವಿಗಳು, ಎರೆಹುಳುಗಳು, ಹಾಗೆಯೇ ಬೇರೆ ಜೈವಿಕ ಚಟುವಟಿಕೆಗಳಿಗೆ ಈ ಸಾವಯವ ಅಂಶ ಪೂರಕವಾಗಿರುತ್ತೆ. ಮುಖ್ಯವಾಗಿ ಈ ಸಾವಯವ ಅಂಶಗಳ ಕಳೆಯುವಿಕೆ, ರೋಗ ನಿರೋಧಕತೆ ಮತ್ತು ಈ ಜಂತು ಹುಳುಗಳನ್ನು ನಿರೋಧಿಸುವಂಥ ಗುಣ ಕೂಡ ಈ ಸಾವಯವ ಅಂಶವನ್ನು ನಾವು ಬಳಸೋದ್ರಿಂದ ಬೆಳೆಗಳಿಗೆ ಬರುತ್ತೆ. ಹಸಲೆ ಗೊಬ್ಬರದ ಗಿಡಗಳು ಹೊಂದಿರುವಂಥ ಆಳವಾದ ಬೇರುಗಳು ಮಣ್ಣಿನ ತಳಪದರದಲ್ಲಿರುವಂತಹ ಸಸ್ಯ ಪೋಷಕಾಂಶಗಳನ್ನು ಹೀರಿಕೊಂಡು ತಾವು ಮಣ್ಣಿಗೆ ಸೇರುವಾಗ ಮೇಲ್ಪದರಕ್ಕೆ ಮರಳಿಸ್ತವೆ. ಇದರಿಂದ ಮಣ್ಣಿನ ಆಳದಲ್ಲಿರುವಂಥ ಪೋಷಕಾಂಶಗಳು ಬೆಳೆಗೆ ಸುಲಭವಾಗಿ ದೊರೆತವೆ. ಹಸಲೆ ಗೊಬ್ಬರದ ಸಸ್ಯಗಳು ಮಣ್ಣಿನ ಮೇಲೆ ಹೊರಕೆಯಾಗೋದ್ರಿಂದ ಮಳೆ ನೀರು ಇಂಗಿ ಮಣ್ಣು ಕೊಚ್ಚಿ ಹೋಗೋದು ಕಡಿಮೆ ಆಗುತ್ತೆ. ಹಾಗೆಯೇ ಮಣ್ಣಿನ ಉಷ್ಣಾಂಶ ಕೂಡ ಕಡಿಮೆ ಆಗುತ್ತೆ. ಇನ್ನು ಈ ಹಸಲೆ ಗೊಬ್ಬರದ ಬೆಳೆಗಳನ್ನು ಬೆಳೆಯುವಂಥ ವಿಧಾನಗಳಿಗೆ ಬಂದರೆ, ಸಾಮಾನ್ಯವಾಗಿ ನಾವು ಭತ್ತವನ್ನು ಬಿತ್ತನೆ ಮಾಡೋದಕ್ಕಿಂತ ಅಥವಾ ಸಸಿಗಳನ್ನು ನಾಟಿ ಮಾಡೋದಕ್ಕಿಂತ 60 ದಿನಗಳ ಮುಂಚಿತವಾಗಿ ಅಂದರೆ ಏಪ್ರಿಲ್ ಮೇ ತಿಂಗಳಿನಲ್ಲಿ ಈ ಹಸಲೆ ಗೊಬ್ಬರದ ಬೆಳೆಗಳನ್ನು ಬಿತ್ತನೆ ಮಾಡಬೇಕು. ಹಸಲೆ ಗೊಬ್ಬರದ ಬೆಳೆಗಳು ಸುಮಾರು 40-45 ದಿನದಲ್ಲಿ ಸಂಪೂರ್ಣವಾಗಿ ಬೆಳೆಯೋದ್ರಿಂದ ಅವುಗಳನ್ನು ತಕ್ಷಣ ಉಳುಮೆ ಮಾಡಿ ಭೂಮಿಗೆ ಸೇರಿಸಬೇಕಾಗುತ್ತೆ. ಭತ್ತದ ನಾಟಿ ಅಥವಾ ಬಿತ್ತನೆಗೆ 15 ದಿನ ಮುಂಚಿತವಾಗಿ ನಾವು ಈ ಹಸಲೆ ಗೊಬ್ಬರದ ಬೆಳೆಗಳನ್ನು ಮಣ್ಣಿಗೆ ಸೇರಿಸಬೇಕಾಗತ್ತೆ. ಇದರಿಂದ ಅವು ಚೆನ್ನಾಗಿ ಕಳೆತು ಸಾವಯವ ಇಂಗಾಲವನ್ನು ಮಣ್ಣಿಗೆ ಸೇರಿಸ್ತವೆ. ಇದರಿಂದ ನಾವು ಬೆಳೆಯುವಂಥ ಬೆಳೆಗೆ ಸಸ್ಯ ಪೋಷಕಾಂಶಗಳು ದೊರೆಯೋದಕ್ಕೆ ಅನುಕೂಲವಾಗುತ್ತೆ. ಇನ್ನು 2ನೇ ಪದ್ಧತಿಯಲ್ಲಿ ಈ ಹಸಲೆ ಸೊಪ್ಪನ್ನು ನಾವು ಕೃಷಿ ಜಮೀನಿನ ಬದುಗಳ ಮೇಲೆ ಬೆಳೆದು ಅಥವಾ ಕೃಷಿಗೆ ಯೋಗ್ಯವಲ್ಲದ ಜಮೀನಿನಲ್ಲಿ ಬೆಳೆದು ಮೃದುವಾದ ಕಾಂಡದ ಸಮೇತ ಅವುಗಳನ್ನು ಕತ್ತರಿಸಿ ತಂದು ಜಮೀನಿನಲ್ಲಿ ಹರಡಿ ಮಣ್ಣಿಗೆ ಸೇರಿಸಬೇಕಾಗತ್ತೆ. ಅಪ್ಸ್ ಆ್ಯಂಡ್ ಬೂ, ಡಯಾಂಚ, ಸಸ್ಬೇನಿಯ ಹಸಲೆ ಗೊಬ್ಬರದ ಬೆಳೆಗಳನ್ನು ಬೆಳೆಯೋದಕ್ಕೆ ಎಕರೆಗೆ 20-25 ಕಿಲೋಗ್ರಾಂನಷ್ಟು ಬಿತ್ತನೆ ಬೀಜ ಬೇಕಾಗುತ್ತೆ. ಬೇರೆ ದ್ವಿದಳ ಧಾನ್ಯದ ಬೆಳೆಗಳನ್ನು ಉಪಯೋಗಿಸುವಾಗ ಎಕರೆಗೆ 8-10 ಕಿಲೋಗ್ರಾಂನಷ್ಟು ಬಿತ್ತನೆ ಬೀಜ ಬೇಕಾಗತ್ತೆ. ಬಿತ್ತನೆ ಮಾಡಿದ ಹಸಲೆ ಗೊಬ್ಬರದ ಬೆಳೆಗಳು ಹುಲ್ಸಾಗಿ ಬೆಳೆಯೋದಕ್ಕೆ ಎಕರೆಗೆ 15-20 ಕಿಲೋಗ್ರಾಂನಷ್ಟು ಡೈ ಅಮೋನಿಯಂ ಫಾಸ್ಫೇಟ್ ಗೊಬ್ಬರವನ್ನು ಬಿತ್ತನೆ ಸಮಯದಲ್ಲಿ ನಾವು ಮಣ್ಣಿಗೆ ಸೇರಿಸಬೇಕಾಗತ್ತೆ. ಹುಲಸಾಗಿ ಬೆಳೆದ ಹಸಲೆ ಗೊಬ್ಬರದ ಬೆಳೆ ಪ್ರತಿ ಎಕರೆಗೆ ಸುಮಾರು 8-10 ಟನ್ನಷ್ಟು ಹಸಲೆ ಗೊಬ್ಬರವನ್ನು ಇಳುವರಿಯಾಗಿ ನೀಡುತ್ತೆ. ಈ ಪ್ರಮಾಣದ ಗೊಬ್ಬರವನ್ನು ನಾವು ಮಣ್ಣಿಗೆ ಸೇರಿಸಿದಾಗ ಜೊತೆಗೆ ನಾವು ಆಯ್ಕೆ ಮಾಡಿಕೊಂಡಂಥ ಹಸಲೆ ಗೊಬ್ಬರದ ಬೆಳೆಗೆ ಅನುಗುಣವಾಗಿ 30-120 ಕಿಲೋಗ್ರಾಂನಷ್ಟು ಸಾರಜನಕವನ್ನು ನಾವು ಎಕರೆಗೆ ಸೇರಿಸಿದಂತಾಗುತ್ತೆ. ಇದರ ಜೊತೆಗೆ ರಂಜಕ, ಪೊಟ್ಯಾಷು, ಹಾಗೆಯೇ ಲಘು ಪೋಷಕಾಂಶಗಳು ಮತ್ತು ಸಾವಯವ ಇಂಗಾಲ ಮಣ್ಣಿಗೆ ಸೇರ್ಪಡೆಯಾಗುತ್ತೆ. ಒಟ್ಟಾರೆ ಹೇಳೋದಾದರೆ ರೈತರು ಹಸಲೆ ಗೊಬ್ಬರವನ್ನು ಬಳಸೋದ್ರಿಂದ ರಾಸಾಯನಿಕ ಗೊಬ್ಬರಗಳಿಗೆ ಖರ್ಚಾಗುವಂಥ ಹಣವನ್ನು ಕಡಿಮೆ ಮಾಡ್ಕೋಬೋದು. ಇದರ ಜೊತೆಗೆ ಮಣ್ಣಿನ ಆರೋಗ್ಯ ಉತ್ತಮವಾಗುತ್ತೆ, ಫಲವತ್ತತೆ ಹೆಚ್ಚಾಗುತ್ತೆ, ಉತ್ಪಾದನಾ ಸಾಮರ್ಥ್ಯ ವೃದ್ಧಿಯಾಗುತ್ತೆ. ಒಟ್ಟಾರೆಯಾಗಿ ಇದರಿಂದ ಹೆಚ್ಚಿನ ಇಳುವರಿಯನ್ನು ನಾವು ಪಡಿಬಹುದು, ಆರ್ಥಿಕ ಲಾಭವನ್ನು ಗಳಿಸಬಹುದು.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಇಂದು ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಕಾಫಿ ಬೆಳೆಯಲ್ಲಿ ಕಳೆ ನಿರ್ವಹಣೆ ಕುರಿತು ಡಾಕ್ಟರ್ ನಾಗರಾಜ ಗೋಕಾವಿ ಅವರೊಂದಿಗೆ ನಡೆಸಿದ ಸಂದರ್ಶನ, ನಂತರ ಕೃಷಿ ಮಾಹಿತಿ ಪ್ರಸಾರವಾಗಲಿದೆ.
2: ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ದಕ್ಷಿಣ ಕಾಶ್ಮೀರ ನಮ್ಮ ಕೊಡಗು, ಸೇನಾನಿಗಳ ನಾಡು, ಹೆಮ್ಮೆಯ ಕೊಡಗು, ಕಾವೇರಿ ಮಾತೆಯ ಜನ್ಮಸ್ಥಳ.
4: ಮಡಿಕೇರಿ ಆಕಾಶವಾಣಿ.

0: ಮೊಬೈಲಲ್ಲಿ ಆಕರ್ಷಣೆ ಕೇಳ್ಬೋದಾ?
1: ಹೌದು.
2: ಮುಂಜಾನೆ
0: ಗೂಗಲ್ನಲ್ಲೂ ಕೂಡ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳನ್ನ ಟ್ಯೂನ್ ಮಾಡಿ ಆಲಿಸಬಹುದು ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳು.

0: ಶ್ರೋತೃಗಳ ಸಹೃದಯತೆ, ಭಾವದೊಳಗಿನ ತನ್ಮಯತೆ. ಕೇಳಿ ನಿತ್ಯ ಮಡಿಕೇರಿ ಆಕಾಶವಾಣಿ.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
3: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.

ಕೆಳಗರೆ ಇಂದು ಬೆಳಿಗ್ಗೆ 9:05ಕ್ಕೆ ಚಿಣ್ಣರ ಲೋಕದಲ್ಲಿ ಮಗಳು ಹುಟ್ಟಿದ ದಿನ ಕೈಗೊಂಡ ಸಂಕಲ್ಪದ ಸಾಧನೆಯ ಹಿಂದೆ ಪೋಷಕನಾಗಿ ನಾನು. ಈ ಕುರಿತು ಕೊಡಗಿನ ಮಡಿಕೇರಿಯ ಆರಕ್ಷಕ ಇಲಾಖೆಯ ಅಧಿಕಾರಿ ಗಣಪತಿ ಕೆಎಚ್ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಮರುಪ್ರಸಾರ ಇಂದು ಸಂಜೆ 4 ಗಂಟೆಗೆ. ಇಂದು ಮಧ್ಯಾಹ್ನ 12:05ಕ್ಕೆ ವನಿತಾ ವಿಹಾರದಲ್ಲಿ ಅಧಿಕಸ್ಯ ಅಧಿಕ ಅಧಿಕ ಮಾಸದ ಕುರಿತು ಭಾಷಣ ಸಾಹಿತಿಗಳಾದ ಡಾ ಜಯಲಕ್ಷ್ಮಿ ಮಂಗಳಮೂರ್ತಿ ಅವರಿಂದ. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಆಕಾಶವಾಣಿ ಮಡಿಕೇರಿ, ಸಮಯ 6:45 ಆಗಲಿದೆ. ಇನ್ನು ಮುಂದೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
1: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಗಗನ ಅವರು. ಮೇಡಮ್ ನಮಸ್ಕಾರ.
2: ನಮಸ್ಕಾರ.
1: ಹಿಂದಿನ ಕಾರ್ಯಕ್ರಮಗಳಲ್ಲಿ ನಾವು ಸಾಕ್ಷಿ ವಿಷಯವಾಗಿ ಮಾತಾಡ್ತಾ ಇದ್ವಿ. ಈಗ ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳುವಂತಹ ಒಂದು ಸಮಯದಲ್ಲಿ ಪ್ರಮಾಣ ಮಾಡ್ತಾರೆ, ಅದು ಪ್ರಮಾಣ ಮಾಡೋದು ಕಡ್ಡಾಯವೇ? ಈ ಹಿಂದಿನ ಕಾರ್ಯಕ್ರಮಗಳಲ್ಲಿ ಈ ಬಗ್ಗೆ ನಾವು ಮಾತಾಡಿದ್ದೇವೆ. ಸುಳ್ಳು ಸಾಕ್ಷಿ ಅಕಸ್ಮಾತ್ ಏನಾದರೂ ಹೇಳಿದ್ರೆ ಅದಕ್ಕೆ ಯಾವ ರೀತಿ ಶಿಕ್ಷೆ, ಅದನ್ನು ಕೂಡ ನೋಡಬೇಕು. ಮತ್ತೆ ಈ ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳುವ ಸಮಯದಲ್ಲಿ ಪ್ರಮಾಣ ಮಾಡ್ತಾರಲ್ಲ, ಇದ್ರ ಬಗ್ಗೆ ಮಾತಾಡಿ.
2: ಹೌದು ಸರ್, ಈಗ ಯಾವ ವ್ಯಕ್ತಿ ಸಾಕ್ಷಿಯಾಗಿ ನ್ಯಾಯಾಲಯಕ್ಕೆ ಬಂದರೂ ಅವರು ಮೊದಲು ಹೇಳೋದೇನು, ನಾನು ಸತ್ಯವನ್ನು ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೇನು ಹೇಳುವುದಿಲ್ಲ, ನಾನು ಹೇಳುವುದೆಲ್ಲವೂ ಸತ್ಯ ಎಂದು ಪ್ರಮಾಣ ಮಾಡುತ್ತಾರೆ. ಸೊ ಈ ಪ್ರಕ್ರಿಯೆ ಈಗ ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಡಿಯಲ್ಲಿ ಬರುತ್ತದೆ. ಸೊ ಇದರ ಉದ್ದೇಶ ತುಂಬಾ ಸರಳ, ನ್ಯಾಯಾಲಯಕ್ಕೆ ನೀವು ಬಂದಿದ್ದೀರಾ, ಸತ್ಯ ಮಾತ್ರ ಬರುವಂತೆ ಖಚಿತಪಡಿಸಿಕೊಳ್ಳುವುದು, ಇದನ್ನ ಹೇಳ್ತೀರಾ ನೀವು. ನ್ಯಾಯಾಧೀಶರು ಘಟನೆಯನ್ನು ನೇರವಾಗಿ ನೋಡಿರಲ್ಲ, ಅವರು ಸಾಕ್ಷಿಗಳು, ದಾಖಲೆಗಳು ಮತ್ತು ಸಾಕ್ಷ್ಯಗಳ ಮೇಲೆ ನಿರ್ಧಾರ ಮಾಡುತ್ತಾರೆ. ಸೊ ಹೀಗಾಗಿ ಸಾಕ್ಷಿಯ ಮಾತು ಅತ್ಯಂತ ಮಹತ್ವವಾದದ್ದು. ಈಗ ಮುಖ್ಯ ಪ್ರಶ್ನೆ, ಒಬ್ಬ ಸಾಕ್ಷಿ ಸುಳ್ಳು ಹೇಳಿದರೆ ಏನಾಗುತ್ತದೆ ಅಂತ. ಸೊ ಇದನ್ನು ಕಾನೂನಿನಡಿಯಲ್ಲಿ ಫಾಲ್ಸ್ ಎವಿಡೆನ್ಸ್ ಅಥವಾ ಪರ್ಜುರಿ ಎಂದು ಕರೆಯುತ್ತಾರೆ. ಇದು ತುಂಬಾ ಗಂಭೀರವಾದ ಅಪರಾಧ. ಸೊ ಭಾರತೀಯ ನ್ಯಾಯ ಸಂಹಿತಾ ಅಡಿಯಲ್ಲಿ ನ್ಯಾಯಾಲಯದಲ್ಲಿ ತಿಳಿದುಕೊಂಡು ಸುಳ್ಳು ಸಾಕ್ಷಿ ನೀಡಿದರೆ ಜೈಲು ಶಿಕ್ಷೆ ಮತ್ತು ದಂಡ ಎರಡೂ ಕೂಡ ಸಾಧ್ಯ.
1: ಸುಮ್ಮನೆ ಸಣ್ಣ ವಿಷಯ ಅಲ್ಲ, ಸಾಕ್ಷಿ ಅಕಸ್ಮಾತ್ ಮೊದಲಿಗೆ ಒಪ್ಪಿಕೊಂಡು ಆಮೇಲೆ ಸುಳ್ಳು ಹೇಳಿದ್ರೆ, ಇರೋ ವಿಷಯವನ್ನ ತಿರುಚಿದ್ರೆ, ಅಥವಾ ಯಾರ್ದೋ ಒಂದು ವಸೂಲಿ ಒಳಗಾಗಿ ಅವ್ರ ಪರವಾಗಿ ಏನಾರ ಮಾತಾಡ್ಲಿಕ್ಕೆ ಹೋದ್ರೆ, ಅದು ನಂತರದ ಒಂದು ಪರಿಶೀಲನೆ ಸಂದರ್ಭದಲ್ಲಿ ಸುಳ್ಳು ಹೇಳಿದ್ದಾರೆ ಅಂತ ಗೊತ್ತಾಗ್ಬಿಟ್ರೆ ನೀವು ಜೈಲಿಗೆ ಹೋಗ್ಬೇಕಾಗತ್ತೆ. ಅದಕ್ಕೆ ಬಹಳ ಜಾಗರೂಕತೆಯಿಂದ ಇರೋ ವಿಷಯವನ್ನ ಇದ್ದ ಹಾಗೆ ಹೇಳಿದ್ರೆ ಅಲ್ಲಿಗೆ ಅವ್ರ ಕರ್ತವ್ಯ ಮುಗೀತು. ಬೇರೆ ಬೇರೆ ನೆಪಗಳನ್ನ ಹೇಳಿ ಏನೇನೋ ಮಾಡಿದ್ರೆ ಅವಾಗ ಅದು ಸರಿಯಲ್ಲ. ಹಾಗಾಗಿ ಸಾಕ್ಷಿ ಬಹಳ ಮುಖ್ಯ.
2: ಹೌದು. ಸೊ ಈಗ

0: ಸುಳ್ಳಾಗಿ ಹೇಳಿದ್ದು ಮತ್ತೆ ಜಾಣ್ಮೆಯಿಂದ ಸುಳ್ಳು ಹೇಳಿದ್ದು ನಡುವೆ ವ್ಯತ್ಯಾಸ ಇದೆ. ಸೊ ಉದಾಹರಣೆಗೆ, ನೀವು ಒಂದು ಘಟನೆ 2 ವರ್ಷಗಳ ಹಿಂದೆ ನೀಡಿದ್ದೀರಾ, ಕೋರ್ಟ್ ಕಚೇರಿ ಅಂತ ಬಂದಾಗ ಸ್ವಲ್ಪ ಡಿಲೇ ಆಗ್ತಾ ಬರುತ್ತೆ. ಸೊ ನೀವು ಸಾಕ್ಷಿ ಹೇಳಕ್ ಬಂದಾಗ ನಿಮ್ಗೆ ದಿನಾಂಕ ನೆನಪಿರೋದಿಲ್ಲ, ಸೊ ತಪ್ಪಾಗಿ ಹೇಳಿದ್ದೀರಾ, ಸೊ ಅದು ಅಪರಾಧ ಅಲ್ಲ. ಆದರೆ ನೀವು ನಿಜವಾದ ಅಪರಾಧಿಯನ್ನು ಉಳಿಸಲು ಅಥವಾ ಅಪರಾಧಿಯನ್ನು ನಿರಪರಾಧಿ ಆಗಿ ಸಲ್ಲಿಸಲು ಜಾಣ್ಮೆಯಿಂದ ಸುಳ್ಳು ಹೇಳಿದ್ರೆ ಅದು ಪರ್ಜರಿ ಆಗುತ್ತದೆ.
1: ನೋಡ್ತೀವಿ ನೋಡಿ, ಏನಿಲ್ಲಪ್ಪ ನನಗೆ ಗೊತ್ತಿಲ್ಲ ಅಂದ್ಬಿಡು ಅಂತೇಳಿ, ಅದು ಒಂಥರ ಅದು ಒಂದು ಜಾಣ್ಮೆಯ ಉತ್ತರ ಆಗತ್ತಾ? ಹೇಗೆ ಕ್ವಶನ್ ಕೇಳ್ತಾರೆ, ಎಲ್ಲದಕ್ಕೂ ಗೊತ್ತಿಲ್ಲ ಅಂದ್ಬಿಡ್ತಾರೆ, ನಾನು ನೋಡಿಲ್ಲ ಸರ್, ಗೊತ್ತಿಲ್ಲ ಸರ್ ಹಿಂಗನ್ಬಿಡ್ತಾರೆ, ಗೊತ್ತಿದ್ರು ಕೂಡ ಗೊತ್ತಿಲ್ಲ ಅಂದ್ಬಿಡ್ತಾರೆ. ಅಂದ್ರೆ ಇದು ಅಲ್ಲಿಂದ ಪಾರಾಗ್ಲಿಕ್ಕೆ ಈ ಒಂದು ತಂತ್ರವನ್ನು ಅನುಸರಿಸ್ತಾರ ಹೇಗೆ
0: ಸರ್? ಈಗ ಎಲ್ಲವನ್ನು ನೀವು ಹೇಳಿದ್ ಎಲ್ಲವನ್ನು ಡೆಪೋಸಿಷನ್ ಅಂತ ಕೆಳಗಡೆ ತಗೋತಾರೆ, ಅದನ್ನ ಕೂಲಂಕುಷವಾಗಿ ಒಂದು ಸೆಟ್ ಆಗಿ ಕರೆಕ್ಟ್ ಆಗಿ ಅದು ನ್ಯಾಯಾಧೀಶರು ಅನಲೈಸ್ ಮಾಡ್ತಾರೆ. ಸೊ ನೀವು ಹೇಳಿದ್ ಎಲ್ಲನೂ ಪ್ರತಿಯೊಂದು ನೀವು ಇಲ್ಲ ಇಲ್ಲ ಅಂತ ಹೇಳ್ಕೊಂಡು ಬಂದಿದ ತಕ್ಷಣ ನೀವು ಜಾಣ್ಮೆಯಿಂದ ಉತ್ತರ ಮಾಡಿದ್ರಿ ಅಂತಲ್ಲ, ಅದರಲ್ಲಿ ಕೆಲವೊಂದು ಜಡ್ಜ್ಗೆ ಆಲ್ರೆಡಿ ಗೊತ್ತಾಗುತ್ತೆ ನೀವು ಹೇಳಿರೋದು ಸುಳ್ಳ ಸರಿನಾ ಅಂತ. ಅದರಲ್ಲಿ ಅವ್ರು ಅನಲೈಸ್ ಮಾಡಿ ಆಮೇಲೆ ನಿಮ್ಗೆ ನೀವು ಹೇಳಿದ್ದು ತಪ್ಪ, ಕಂಪ್ಲೀಟ್ ಆಗಿ ಹೇಳಿರೋದು ತಪ್ಪ, ಇಲ್ಲ ಅಂದ್ರೆ ನೀವು ಹೇಳಿರೋದ್ರಲ್ಲಿ ಕೆಲವೊಂದು ತಪ್ಪಿದ್ಯಾ ಅಂತ ಅವ್ರು ಪರಿಗಣೆಗೆ ತಂದು ಅದಕ್ಕೆ ಬೇಕಾದಂತ ಸಾಕ್ಷಿಗಳನ್ನ ಕ್ರೋಢೀಕರಣೆ ಮಾಡ್ಕೊಂಡು ಆಮೇಲೆ ಅವ್ರಿಗೆ ಯಾವ ರೀತಿ ಶಿಕ್ಷೆ ಆಗ್ಬೇಕಾ ನೋಡ್ತಾರೆ.
1: ಲಾಯರ್ಗಳು ವಾದ ಮಾಡೋ ಸಂದರ್ಭದಲ್ಲಿ ಸಾಕ್ಷಿಗಳಿಗೆ ಪದೇ ಪದೇ ಪ್ರಶ್ನೆಗಳನ್ನ ಕೇಳ್ತಾರೆ, ಅವಾಗ ಅವರು ಹಾಗೆ ಹೇಳ್ತಾನೆ ಸುಮ್ನೆ ಮುಂದೆ ಮುಂದೆ ಹೋಗ್ಬಿಟ್ರೆ ಅದು ಅವ್ರ ಅಭಿಪ್ರಾಯ ಅಂತ ಇರ್ಬೋದು, ಸಾಕ್ಷಿ ಅಂತನೋ ಇರ್ಬೋದು ನಿಜ. ಆದ್ರೆ ಅವರಿಗೆ ಅವರು ಕ್ರಾಸ್ ಕ್ವಶನ್ಸ್ ಗಳನ್ನ ಹಾಕಿ ಸರಿಯಾದ ಒಂದು ಉತ್ತರವನ್ನು ಅವರಿಂದ ಪಡಿತಾರಲ್ಲ, ಅದು ಸಾಕ್ಷಿ ಭಾಗದಲ್ಲಿ ಬರುತ್ತಾ?
0: ಹೌದು ಸರ್. ಈಗ ನಮ್ಗೆ ಒಂದು ವಿಷಯ ಅದ್ರ ಬಗ್ಗೆ ತಿಳ್ಕೊಬೇಕು ಅಂದಾಗ ವಕೀಲರಾಗಿ ನಮ್ಮ ಕೆಲಸ ಆ ವಿಷಯನ ನ್ಯಾಯಾಧೀಶರಿಗೆ ಮುಟ್ಟಿಸಬೇಕು ಅಂತ ಅರ್ಥ. ಸೊ ಅದಕ್ಕೋಸ್ಕರ ನಾವು ಪ್ರತಿ ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀವಿ, ಆ ಪ್ರಶ್ನೆಗಳನ್ನ ಒಂದಾದ್ಮೇಲೆ ಒಂದಾದ್ಮೇಲೆ ಅದು ಹೋಗ್ತಾ ಇರುತ್ತೆ.
1: ಹೀಗೆ ಕೋರ್ಟ್ ಅಲ್ಲಿ ಸತ್ಯವನ್ನೇ ಹೇಳುತ್ತೇನೆ ಅಂತ ಒಂದು ಪ್ರಮಾಣ ಮಾಡೋದು ಒಂದು, ಮತ್ತು ಆ ಸಮಯದಲ್ಲಿ ಏನು ಸಾಕ್ಷಿ ಹೇಳ್ತಾರೆ ಅದನ್ನು ಸರಿಯಾಗಿ ಹೇಳಬೇಕು, ಕಾನೂನಿಗೆ ಸಹಕಾರ ಮಾಡಬೇಕು, ಮತ್ತು ಸುಳ್ಳು ಹೇಳಿದ್ರೆ ಏನು ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ ಆ ಬಗ್ಗೆನೂ ಕೂಡ ಅವರಿಗೆ ಪರಿಜ್ಞಾನ ಇರಬೇಕು. ಈ ಎಲ್ಲ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ ವಕೀಲರಾದ ಗಗನ ಅವರೇ. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:50.10
4: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
5: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
5: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
7: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
8: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
7: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
9: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.

0: ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
1: ಬಿಟ್ಟಂಗಾರದಲ್ಲಿ ಶುಭಾರಂಭಗೊಂಡಿರುವ ಭೀಮಾ ಫರ್ನಿಚರ್ ನಲ್ಲಿ ಬೆಡ್ರೂಮ್ ಸೆಟ್ಸ್ 22,990 ರೂಪಾಯಿಗೆ, ಟೀಕೂಟ್ ಬೆಡ್ರೂಮ್ ಸೆಟ್ 69,990 ರೂಪಾಯಿಗೆ,
0: 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫಿನ್ಸರ್ವ್ ಮುಖಾಂತರ 100% ಲೋನ್. ಫ್ಯಾಕ್ಟರಿ ಔಟ್ಲೆಟ್ ಶೋರೂಮ್
1: ಸಿನ್ಸ್ 1983. ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್ ಬಿಟ್ಟಂಗಾಲ.
2: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್ ಗೋಣಿಕೊಪ್ಪಲ್.
0: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
3: ಇಲ್ಲ, ಏನಿದೆ ಅಂತದ್ದು?
0: ಮೈಸೂರಿನ NH-275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
3: ಹೌದಾ? ಇಲ್ಲಿ ಪೇಪರ್ ಕೊಡು.
4: ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
0: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
3: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
0: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
3: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
0: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
3: 80% ಸಾಲ ಸೌಲಭ್ಯನೂ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
3: 9900-9012-82
0: ಆರ್ 9606-08406.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
5: ಕಾಂಗರೂ ಕೇರ್ ಫರ್ಟಿಲಿಟಿ ಅವರ ವತಿಯಿಂದ ಉಚಿತ ಫಲವತ್ತತೆ ಶಿಬಿರ, ಅಂದ್ರೆ ಫ್ರೀ ಫರ್ಟಿಲಿಟಿ ಕ್ಯಾಂಪ್ ಇದೆ. May 19 ಮಡಿಕೇರಿಯಲ್ಲಿ ಏರ್ಪಡಿಸಲಾಗಿದೆ. ಸ್ಥಳ ಮಡಿಕೇರಿಯ ಕೊಹಿನೂರ್ ರಸ್ತೆಯ ಪ್ರಸಾದ್ ಲಾಡ್ಜ್ ಬಿಲ್ಡಿಂಗ್ ನಲ್ಲಿರುವ ಸ್ಪಂದನ ಉಮೆನ್ಸ್ ಸ್ಪೆಷಾಲಿಟಿ ಕ್ಲಿನಿಕ್. ಸಮಯ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ. ಶಿಬಿರದ ವಿಶೇಷ ಕೊಡುಗೆಗಳು: ಉಚಿತ ಸಮಾಲೋಚನೆ, IVF ಪ್ಯಾಕೇಜ್ ಮೇಲೆ 10% ರಿಯಾಯಿತಿ, ಉಚಿತ ಸಿಮೆಂಟ್ ಅನಾಲಿಸಿಸ್ ಕೂಡ ಲಭ್ಯ, EMI ಆಯ್ಕೆ ಕೂಡ ಲಭ್ಯವಿದೆ. ಈ ಉಚಿತ ಫರ್ಟಿಲಿಟಿ ಕ್ಯಾಂಪ್ ನ ಸದುಪಯೋಗವನ್ನು ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಲು ಕೋರಿದೆ. ರಿಜಿಸ್ಟ್ರೇಷನ್ ಗಾಗಿ ಕಾಲ್ ಮಾಡಿ 7996909749 ಅಥವಾ 7996909744.
6: FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:55 ಆಗಲಿದೆ. ಇನ್ನು ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
7: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕಃ ಕೃಷ್ಣಪ್ರಸಾದೋಪಾಧ್ಯಾಯಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂಯುಕ್ತ ಅರಬ್ ಅಮಿರಾತ್ ದೇಶಸ್ಯ ಅಲ್ಪಕಾಲಾವಧಿಕಾಂ ಯಾತ್ರಾಂ ಸಂಪೂರ್ಯ ಯುರೋಪ್ ದೇಶೈಃ ಸಹ ಭಾರತಸ್ಯ ಸಾಮರಿಕ ಆರ್ಥಿಕ ಸಂಬಂಧಾನ್ ಪ್ರಗಾಢತರಂ ಕರ್ತುಂ ಪಂಚರಾಷ್ಟ್ರಾಣಾಂ ಭ್ರಮಣಸ್ಯ ದ್ವಿತೀಯೇ ಚರಣೆ ಗತರಾತ್ರೌ ನೀದರ್ಲೆಂಡ್ ದೇಶಂ ಪ್ರಾಪ್ತವಾನ್. ಆಮ್ಸ್ಟರ್ಡಮ್ ಇತಿ ವಿಮಾನಸ್ಥಾನಕೆ ಡಚ್ ದೇಶಸ್ಯ ವಿದೇಶಮಂತ್ರಿಣಾ ಟಾಮ್ ಬೆರೆನ್ಸನ್ ಇತ್ಯನೇನ ಶ್ರೀಮೋದಿನಃ ಸ್ವಾಗತಂ ಕೃತಂ. ಇತಃ ಪೂರ್ವಂ ಸಹ ಅಬುಧಾಬಿನಗರೆ UAE ದೇಶಸ್ಯ ರಾಷ್ಟ್ರಪತಿನ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಇತ್ಯನೇನ ಸಹ ಚರ್ಚಾಂ ಕೃತವಾನ್ ಆಸೀತ್. ಡಚ್ ದೇಶಸ್ಯ ಹೇಗ್ ನಗರೆ ಭಾರತೀಯ ಪ್ರವಾಸಿನಃ ಸಾಂಸ್ಕೃತಿಕ ಸಂಗೀತ ಪ್ರದರ್ಶನೈಃ ಪ್ರಧಾನಮಂತ್ರಿಣಃ ಭವ್ಯತಯಾ ಸ್ವಾಗತಂ ಕೃತವಂತಃ. ಡಚ್ ಸೈನಿಕಾಃ ಅಪಿ ತಂ ಔಪಚಾರಿಕರೂಪೇಣ ಅಭಿನಂದಿತವಂತಃ. ಭ್ರಮಣಾವಧೌ ಪ್ರಧಾನಮಂತ್ರಿ ಮೋದಿ ಡಚ್ ದೇಶಸ್ಯ ಪ್ರಧಾನಮಂತ್ರಿಣ ರಾಬ್ ಜೆಟ್ಟನ್ ಇತ್ಯನೇನ ಸಹ ದ್ವಿಪಾಕ್ಷಿಕಂ ವಾರ್ತಾಲಾಪಂ ಕರಿಷ್ಯತಿ. ರಾಷ್ಟ್ರಪ್ರಮುಖಾಂಚ ಮಿಲಿಷ್ಯತಿ. ಪ್ರಧಾನಮಂತ್ರಿಣ ನರೇಂದ್ರ ಮೋದಿನಾ ಉಕ್ತಮಸ್ತಿ ಯತ್ ದೇಶವಾಸಿನಾಂ ಕೃತೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಥ ಈಸ್ ಆಫ್ ಲಿವಿಂಗ್ ಇತ್ಯತಯೋಃ ಪರಿಷ್ಕಾರೆ ಸರ್ವಕಾರಃ ಪ್ರತಿಬದ್ಧಃ ಅಸ್ತಿತಿ. ಏಕಸ್ಮಿನ್ ಸಾಮಾಜಿಕ ಪ್ರಸಾರ ಮಾಧ್ಯಮೇ ಶ್ರೀ ಮೋದಿ ಪ್ರಸಾರ ಸಂಸ್ಥಾನಾಂ ಪ್ರತಿವೇದನಂ ನಿರಾಕೃತವಾನ್ ಯತ್ ಜನಾನಾಮುಪರಿ ಕಥಮಪಿ ಅಧಿಭಾರಂ ಆರೋಪ್ಯತೆ ಇತಿ. ಸರ್ವಕಾರೇಣ ಪೆಟ್ರೋಲ್ ನಿರ್ಯಾತೆ 3 ರೂಪ್ಯಕಾಣಾಂ ಪ್ರತಿ ಲೀಟರ್ ಇತಿ ವಿಶೇಷ ಅತಿರಿಕ್ತ ಉತ್ಪಾದ ಶುಲ್ಕಂ ಆರೋಪಿತಮಸ್ತಿ. ವಿತ್ತ ಮಂತ್ರಾಲಯೇನ ಅದ್ಯ ಪ್ರಕಾಶ

0: ಇದು ಆಕಾಶವಾಣಿ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ, ಧಾರವಾಡ ಕೇಂದ್ರದ ಸಹ ಪ್ರಸಾರ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲ ಭಲ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করুন.

0: अथ मराठी भाषा न्यूज ऑन AIR ऐप मध्ये उपलब्ध आहे
1: और बिहार के सभी भाषा के कार्यक्रम को सुन।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: रागम 24x7 DTH वाहिनी, FM रेनबो, विविध भारती मत्तु भारतद एल्ला आकाशवाणी केंद्र मत्तु 8 दूरदर्शनद चानल्गळु न्यूज ऑन AIR नल्ली लभ्य। ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
3: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
4: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
5: ಏಕೆಂದರೆ ನೀರು ಜೀವಜಲ.
3: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಆಕಾಶವಾಣಿ 90 ಸಂಧ್ಯಾಸುಧೆ ಶ್ರಾವ್ಯ ಮಾಧ್ಯಮದಿಂದ ನಮ್ಮ ಕಲ್ಪನೆ ಹಾಗೂ ಆಲೋಚನೆ ಹೃದಯ ಸ್ಪರ್ಶಿ ಡಾಕ್ಟರ್ ಆರ್ ಕೃಷ್ಣಪ್ರಸಾದ್. ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಇಂದು ಜಯಮಂಗಲಿ ನದಿ ಪುನಶ್ಚೇತನ ಕಾರ್ಯಾಗಾರ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಇಂದು ಮಾವು ಮತ್ತು ಹಲಸಿನ ಹಬ್ಬ. ಸಾಗರ್ಮಾಲಾ ಯೋಜನೆ, ಬಾಗಲಕೋಟೆ ಜಿಲ್ಲೆ ಹೆರಕಲ್ದಿಂದ ಆಲಮಟ್ಟಿವರೆಗೆ ಶೀಘ್ರ ಜಲಸಾಹಸ ಪ್ರವಾಸೋದ್ಯಮ. ಈಗ ವಾರ್ತೆಗಳ ವಿವರ. ಆಕಾಶವಾಣಿ ಕಳೆದ 90 ವರ್ಷಗಳಲ್ಲಿ ಕೇಳಿಸಿಕೊಳ್ಳುವ ವಿವೇಕ ಸಂಸ್ಕೃತಿ ಹಾಗೂ ಕೇಳುಗರ ದೊಡ್ಡ ಪರಂಪರೆಯನ್ನು ಬೆಳೆಸಿದೆ. ನಮ್ಮ ಕಲ್ಪನೆ ಹಾಗೂ ಆಲೋಚನೆಯನ್ನು ಶ್ರಾವ್ಯ ಮಾಧ್ಯಮ ಹೃದಯ ಸ್ಪರ್ಶಿಯಾಗಿಸುತ್ತದೆ ಎಂದು ಡಾ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ನಿರ್ದೇಶಕ ಡಾ ಆರ್ ಕೃಷ್ಣಪ್ರಸಾದ್ ತಿಳಿಸಿದ್ದಾರೆ. ಆಕಾಶವಾಣಿ ಧಾರವಾಡ ಕೇಂದ್ರ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಆಯೋಜಿಸಿದ್ದ ಆಕಾಶವಾಣಿ 90 ಸಂಧ್ಯಾಸುಧೆ ಉದ್ಘಾಟಿಸಿ ಅವರು ಮಾತನಾಡಿದರು.
1: ಸಂಗೀತ ಲೋಕದ ದಿಗ್ಗಜರನ್ನ ಪ್ರತಿ ಜನಸಾಮಾನ್ಯರಿಗೆ ತಲುಪಿಸೋದು ಇದು ಆಕಾಶವಾಣಿ ಅಂದ್ರೆ ಪ್ರತಿಯೊಬ್ಬರಿಗೂ ಒಂದು ಅತ್ಯಂತ ವೈಯಕ್ತಿಕವಾದ ಒಂದು ಸಂಗಾತಿ. ಮತ್ತೆ ಜಗತ್ತಿನ ಯಾವುದೇ ಒಂದು ಸಂಗೀತ ಲೋಕದ ತಾರೆಗಳಿರ್ತಾರೆ ಅವರನ್ನ ನಮ್ಮ ಪಕ್ಕದಲ್ಲಿ ಕೂತು ಹಾಡೋ ತರ ಒಂದು ಭಾವನೆ ತರಿಸೋದು ಈ ಆಕಾಶವಾಣಿ. ಹಿಂಗಾಗಿ ಸಂಗೀತಕ್ಕೂ ಸಾಹಿತ್ಯಕ್ಕೂ ಮಾಹಿತಿಗೂ ಜ್ಞಾನಕ್ಕೂ ಆಕಾಶವಾಣಿ ಬಿಟ್ಟರೆ ಅದಕ್ಕೆ ಬೇರೆ ಯಾವ ಸಾಟಿ ಇಲ್ಲ. ನಾವೆಲ್ಲ ಅದರ ಅಭಿಮಾನಿಗಳು, ಅದರ ಅನುಯಾಯಿಗಳು. ಹೀಗೆ ಆಕಾಶವಾಣಿ 90 ವರ್ಷ ಏನ್ ದಾಟಿದೆ, 100 ವರ್ಷ ಶತಕದತ್ತ ಮುನ್ನುಗ್ಗಲಿ, ಮತ್ತೆ ಹೀಗೆ ಎಲ್ಲರಿಗೂ ಅದು ಒಂದು ಸಂಗಾತಿಯಾಗಿರಲಿ ಅಂತ ನಮ್ಮ ಹಾರೈಕೆ.
0: ಆಕಾಶವಾಣಿಯ ಎ ಶ್ರೇಣಿ ಶಾಸ್ತ್ರೀಯ ಸಂಗೀತ ಗಾಯಕ ರಘುನಂದನ್ ಭಟ್ ಗಾಯನ,

0: ಹಾಗೂ ಬಿಹೈ ಶ್ರೇಣಿ ಬಾನ್ಸುರಿ ಕಲಾವಿದೆ ಕೃತಿಕಾ ಜಂಗಿನಮಠ್ ಕೊಳಲು ವಾದನ ಪ್ರಸ್ತುತಪಡಿಸಿದರು. ಆಕಾಶವಾಣಿ ಧಾರವಾಡ ಕೇಂದ್ರದ ತಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್ ಹಾಗೂ ಕಾರ್ಯಕ್ರಮ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಸೇರಿದಂತೆ ಗಣ್ಯರು ವಿಶೇಷ ಆಹ್ವಾನಿತರು ಪಾಲ್ಗೊಂಡಿದ್ದರು. ತುಮಕೂರು ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಅಧ್ಯಯನ ಪೀಠ ಮತ್ತು ಸಮಾಜ ಕಾರ್ಯ ಅಧ್ಯಯನ ಹಾಗೂ ಸಂಶೋಧನಾ ವಿಭಾಗ ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಇಂದು ಜಯಮಂಗಲಿ ನದಿ ಪುನಶ್ಚೇತನ ಕಾರ್ಯಾಗಾರ ಆಯೋಜಿಸಿದೆ. 110 ಕಿಲೋಮೀಟರ್ ಉದ್ದ ಹರಿಯುವ ಜಯಮಂಗಲಿ ನದಿ ತಟದಲ್ಲಿ ಮಧುಗಿರಿ ತಾಲೂಕಿನ ಮೈದನಹಳ್ಳಿಯಲ್ಲಿ ಪ್ರಸಿದ್ದ ಜಯಮಂಗಲಿ ಕೃಷ್ಣಮೃಗ ಸಂರಕ್ಷಣಾ ಮೀಸಲು ಅರಣ್ಯ ಪ್ರದೇಶವಿದ್ದು ಸಮೃದ್ದ 798 ಎಕರೆ ಹುಲ್ಲುಗಾವಲಿದೆ. ಜಯಮಂಗಲಿ ನದಿ ಪುನಶ್ಚೇತನ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ತುಮಕೂರಿನ ಜಲಸಂರಕ್ಷಣೆ ಕಾರ್ಯಕರ್ತ ಮಲ್ಲಿಕಾರ್ಜುನ್ ಹೊಸಪಾಳ್ಯ.
1: ಜಯಮಂಗಲಿ ತುಮಕೂರು ಜಿಲ್ಲೆಯ ಪ್ರಮುಖ ನದಿ. ದೇವರಾಯನದುರ್ಗದಲ್ಲಿ ಹುಟ್ಟಿ ಆಂಧ್ರಪ್ರದೇಶದ ಸಂಗಮೇಶ್ವರದಲ್ಲಿ ಉತ್ತರ ಪಿನಾಕಿನಿಯನ್ನ ಸೇರಿಕೊಳ್ಳುತ್ತೆ. ಸುಮಾರು 110 ಕಿಲೋಮೀಟರ್ ಹರಿತದೆ. ಅದು ತುಮಕೂರು ತಾಲೂಕು, ಕೊರಟಗೆರೆ, ಮಧುಗಿರಿ ಮತ್ತೆ ಆಂಧ್ರದ ಮಡಕ್ಷಿರಾ ತಾಲೂಕಲ್ಲಿ ಇದರ ಹರಿವು ಹಲವಾರು ಕೆರೆ ಕಟ್ಟೆ ತಾಪರಿಗೆಗಳನ್ನ ತುಂಬಿಸ್ತಾ ಇತ್ತು. ಅದರ ಮರಳಲ್ಲಿ ಚಿಲುಮೆ ತೆಗೆದು ನೀರು ಕುಡಿತಾ ಇದ್ರು. ಮರಳು ಗಣಿಗಾರಿಕೆ, ಒತ್ತುವರಿ, ಕಾಡನಾಶ ಮುಂತಾದ ಅನೇಕ ಸಮಸ್ಯೆಗಳಿಗೆ ತುತ್ತಾಗಿ ಅಸ್ಥಿ ಪಂಜರ ಆಗ್ತಾ ಇದೆ. ಮತ್ತೆ ಯುವಕರಿಗೆ ಅದರ ನೆನಪುಗಳು ಕೂಡ ಈಗ ಅಷ್ಟಾಗಿ ಇಲ್ಲ, ವಿಸ್ಮೃತಿಗೆ ಸರಿತಾ ಇರುವಂತ ನದಿ. ಇದನ್ನ ಮನಸ್ಸಲ್ಲಿಟ್ಟುಕೊಂಡು ತುಮಕೂರು ವಿಶ್ವವಿದ್ಯಾಲಯ, ಅಲ್ಲಿನ ಪ್ರೊಫೆಸರ್ ನಂಜುಂಡಸ್ವಾಮಿ ಅಧ್ಯಯನ ಪೀಠ, ಸಮಾಜ ಕಾರ್ಯ ಮತ್ತು ಸಂಶೋಧನಾ ವಿಭಾಗ ಹಾಗೆ ಆರ್ಡರ್ ಮತ್ತು ಧಾನ್ಯ ಸಂಸ್ಥೆಗಳು ಒಂದು ದಿನದ ಕಾರ್ಯಾಗಾರವನ್ನ ತುಮಕೂರಲ್ಲಿ ಹಮ್ಮಿಕೊಂಡಿದ್ದಾವೆ. ಅದರ ಪುನಶ್ಚೇತನಕ್ಕೆ ಮುಂದೆ ಏನೇನು ಕಾರ್ಯತಂತ್ರ ರೂಪಿಸಬೇಕು ಅನ್ನೋದು ಇದರ ಪ್ರಮುಖ ಉದ್ದೇಶ. ಪ್ರಖ್ಯಾತ ಪರಿಸರ ಕಾರ್ಯಕರ್ತರು ಶಿರಸಿಯ ಶಿವಾನಂದ ಕಳವೆ ಅವರು ಕಾರ್ಯಕ್ರಮಕ್ಕೆ ದಿಕ್ಸೂಚಿ ಮಾತುಗಳನ್ನು ಆಡ್ತಾ ಇದ್ದಾರೆ.
0: ವಿಜಯನಗರ ಜಿಲ್ಲೆ ಹೊಸಪೇಟೆ ಬಳಿಯ ರಾಷ್ಟೀಯ ಹೆದ್ದಾರಿ 50ರಲ್ಲಿ ತುಂಗಭದ್ರಾ ಜಲಾಶಯದ ಸೇತುವೆ ಮೇಲಿಂದ ಟ್ರ್ಯಾಕ್ಟರ್ ಮಗುಚಿದ ಪರಿಣಾಮ ಪ್ರಯಾಣಿಸುತ್ತಿದ್ದ 19 ಜನರ ಪೈಕಿ 7 ಜನ ಮೃತಪಟ್ಟು 12 ಜನ ಗಾಯಗೊಂಡಿದ್ದಾರೆ. ಸಂಡೂರು ಮತ್ತು ಕೂಡ್ಲಿಗಿಯ 12 ಜನರನ್ನು ಹೊಸಪೇಟೆ ಮತ್ತು ಕೊಪ್ಪಳದ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಬಳ್ಳಾರಿಯ ಸಂಸದ ಇ ತುಕಾರಾಂ ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನು ಸಂಸದರ ನಿಧಿಯಿಂದ ಭರಿಸುವುದಾಗಿ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೃತಪಟ್ಟವರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ವಿಜಯಪುರ ಜಿಲ್ಲೆ ಆಲ್ಮೇಲ್ ತಾಲೂಕು ಮೊರಟಗಿ ಗ್ರಾಮದಲ್ಲಿ ಮನೆಯ ಮೇಲ್ಛಾವಣಿ ಕುಸಿದು 4 ಜನ ಸಾವಿಗೀಡಾದ ಹಿನ್ನೆಲೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಸ್ಥಳಕ್ಕೆ ತೆರಳಿ ಪರಿಶೀಲಿಸಿದರು. ಮೃತರ ಕುಟುಂಬದವರಿಗೆ ಸಾಂತ್ವನ ತಿಳಿಸಿ ಬಾಲಕ ವೀರೇಶ್ ಬಡಿಗೇರ್ಗೆ 20 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು, ವಿದ್ಯಾಭ್ಯಾಸಕ್ಕೆ ನೆರವು ಒದಗಿಸಲಾಗುವುದು ಎಂದು ಸಚಿವರು ತಿಳಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಮಾವು ಮತ್ತು ಹಲಸಿನ ಹಬ್ಬವನ್ನು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್, ಕಿಸಾನ್ ಮಾಲ್ ಹಾಗೂ ಸಹಜ ಸಮೃದ್ಧ ಆಯೋಜಿಸಿವೆ. ಬೆಂಗಳೂರಿನ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರಫ್ತು ನಿಗಮ ನಿಯಮಿತ ಕಪೆಕ್ ವ್ಯವಸ್ಥಾಪಕ ನಿರ್ದೇಶಕ ಸಿಎನ್ ಶಿವಪ್ರಕಾಶ್ ಮಾವು ಹಲಸಿನ ಹಬ್ಬವನ್ನು ಬೆಳಗ್ಗೆ 11:30 ಉದ್ಘಾಟಿಸಲಿದ್ದಾರೆ. ದೇಸಿ ಮಾವು ತಳಿ ಸಂರಕ್ಷಕ ಕಿರುಗಾವಲು ಸೈಯದ್ ಘನಿ ಖಾನ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಹಲಸು ಮೇಳದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ದಾವಣಗೆರೆ ಜಿಲ್ಲೆ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಡಾ ಟಿಎನ್ ದೇವರಾಜ್.
5: ನಮ್ಮ ಕದಳಿವನದ ಕ್ಷೇತ್ರ ತಾಕಗಳಲ್ಲಿ ವೈವಿಧ್ಯಮಯವಾದಂತಹ ಹಣ್ಣಿನ ತಳಿಗಳನ್ನ ನಾವು ಕಳೆದ 10 ವರ್ಷಗಳಿಂದ ಬೆಳೆದು ಪ್ರಾತ್ಯಕ್ಷಿಕೆ ಮುಖಾಂತರ ರೈತರಿಗೆ ತೋರಿಸ್ತಾ ಇದ್ದೇವೆ. ಹಲಸಿನ ತಳಿಗಳನ್ನ 23ಕ್ಕೂ ಹೆಚ್ಚು ತಳಿಗಳು ನಮ್ಮಲ್ಲಿ ಪ್ರದರ್ಶನಗೊಳ್ತಾ ಇದ್ದಾವೆ. ಅವುಗಳಲ್ಲಿ ರೆಡ್ ಮೂನ್, ಥೈಲ್ಯಾಂಡ್ ರೆಡ್, ಕನಕ, ಸಿಂಧೂರ, ತೂಬ್ಗೆರೆ ರೆಡ್,

0: ಶ್ರೀ ವಿಜಯ, ಲಾಲ್ಬಾಗ್ ಮಧುರ, ವರಶ್ರೀ, ಪ್ರಕಾಶ್ ಚಂದ್ರ ಇತ್ಯಾದಿ ತಳಿಗಳು, ಕೆಂಪು, ಹಳದಿ ಈ ತರ ತೊಳೆಗಳನ್ನ ತಾವು ನೋಡಿದ್ರಿ, ಅವುಗಳು ಇಲ್ಲಿ ನೋಡ್ಲಿಕ್ಕೆ ಸಿಗ್ತವೆ. ರೈತರಿಗೆ ಉತ್ತೇಜನವನ್ನು ನೀಡ್ತಾ ಇದ್ದಾವೆ, ಇದರಿಂದ ಆದಾಯ ಕೂಡ ಹೆಚ್ಚಾಗ್ತದೆ. ಈ ತಳಿಗಳು ಹವಾಮಾನ ವೈಪರೀತ್ಯದ ಸಂದರ್ಭದಲ್ಲಿ, ಪ್ರತಿಕೂಲ ಸನ್ನಿವೇಶದಲ್ಲಿ, ಹೆಚ್ಚು ಉಷ್ಣತೆ ಇರುವಂತಹ ಕಾಲಘಟ್ಟದಲ್ಲೂ ಕೂಡ ಕಡಿಮೆ ನೀರನ್ನು ಬಯಸಿ ಹೆಚ್ಚು ಇಳುವರಿಯನ್ನು ಕೊಡುವಂತಹ ತಳಿಗಳಾಗಿವೆ. ಇಂದು ಮತ್ತು ನಾಳೆ ಹಲಸು ಮೇಳ ಮೈಸೂರಿನಲ್ಲಿ ನಡೀತಾ ಇದೆ, ಅಲ್ಲಿ ಇವುಗಳು ಪ್ರದರ್ಶನಗೊಳ್ತವೆ. ಆಸಕ್ತ ರೈತರು ಮತ್ತು ನಾಗರಿಕರು ಇದರ ಸದುಪಯೋಗ ಪಡಿಬೇಕು ಅಂತೇಳಿ ಈ ಮೂಲಕ ವಿನಂತಿಸಿಕೊಳ್ತವೆ.
1: ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ಹಾಗೂ ಅರಣ್ಯ ಇಲಾಖೆ ವತಿಯಿಂದ ನಾಳೆ ಮತ್ತು ನಾಡಿದ್ದು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ಕದ್ರಿ ಉದ್ಯಾನದಲ್ಲಿ ರಾಜ್ಯಮಟ್ಟದ ಗೇರು ಮೇಳ ಮತ್ತು ಗೇರು ಕೃಷಿ ಕಾರ್ಯಾಗಾರ ಆಯೋಜಿಸಲಾಗಿದೆ ಎಂದು ನಿಗಮದ ಅಧ್ಯಕ್ಷೆ ಡಿಎಸ್ ಮಮತಾ ಗಟ್ಟಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ನಾಳೆ ಬೆಳಗ್ಗೆ 11 ಗಂಟೆಗೆ ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ಗೇರು ಮೇಳವನ್ನು ಉದ್ಘಾಟಿಸಲಿದ್ದು 70ಕ್ಕೂ ಅಧಿಕ ಮಳಿಗೆಗಳಿಗೆ ಅವಕಾಶ ಕಲ್ಪಿಸಲಾಗಿದೆ. ತಜ್ಞರಿಂದ ಗೋಡಂಬಿ ಕೃಷಿಯ ಬಗ್ಗೆ ತಾಂತ್ರಿಕ ಕಾರ್ಯಾಗಾರ ನಡೆಯಲಿದೆ ಎಂದರು. ಸಾಗರಮಾಲಾ ಯೋಜನೆ ಅಡಿ ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕು ಹೆರಕಲ್ದಿಂದ ಆಲಮಟ್ಟಿವರೆಗೆ ಕೃಷ್ಣಾ ಹಿನ್ನೀರಿನಲ್ಲಿ ಜಲಸಾಹಸ ಕ್ರೀಡೆ ಅಭಿವೃದ್ಧಿಗೆ ಯೋಜಿಸಲಾಗಿದೆ ಎಂದು ಬೀಳಗಿ ಶಾಸಕ ಜೆಟಿ ಪಾಟೀಲ್ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ನಡೆಸಿದ ಅವರು, 12 ಕೋಟಿ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಿವರ್ ಕ್ರೂಸ್ ಪ್ರವಾಸೋದ್ಯಮ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ ಎಂದರು. ಚಿಕ್ಕ ಸಂಗಮಕ್ಕೆ ಆಗಮಿಸುವ 84 ಪ್ರಜಾತಿಯ ವಲಸೆ ಪಕ್ಷಿಗಳಿಗೆ ಅನುಕೂಲ ಕಲ್ಪಿಸಲು 50,000 ಸಸಿಗಳನ್ನು ನೆಡಲು ಅರಣ್ಯ ಇಲಾಖೆ ಯೋಜಿಸಿದೆ ಎಂದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಸೀಮಾ ಸುಂಕ ಕಸ್ಟಮ್ಸ್ ಅಧಿಕಾರಿಗಳು ವನ್ಯಜೀವಿಗಳ ಕಳ್ಳಸಾಗಣೆ ಪತ್ತೆ ಹಚ್ಚಿದ್ದಾರೆ. ರೆಡ್ ಫುಟೆಡ್ ಹಾಗೂ ಆಫ್ರಿಕನ್ ಸ್ಪರ್ಡ್ ಆಮೆಗಳು ಸೇರಿದಂತೆ ಅಪರೂಪದ 47 ವನ್ಯಜೀವಿಗಳನ್ನು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಂಡೋಸಲ್ಫಾನ್ ಸಂತ್ರಸ್ತರಿಗೆ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇಂದಿನಿಂದ ಏರ್ಪಡಿಸಿದೆ. ಇಂದು ಪುತ್ತೂರು ತಾಲೂಕು ಪಾಣಾಜಿಯಲ್ಲಿ ಶಿಬಿರ ನಡೆಯಲಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನಲ್ಲಿ ಕಾಡುಕೋಣಗಳ ಸೆರೆ ಕಾರ್ಯಾಚರಣೆ ಅರಣ್ಯಾಧಿಕಾರಿ ಕುಮಾರ್ ಪುಷ್ಕರ್ ನೇತೃತ್ವದಲ್ಲಿ ಆರಂಭವಾಗಿದೆ. ಪರಿಷ್ಕೃತ ಘನತ್ಯಾಜ್ಯ ನಿರ್ವಹಣಾ ನಿಯಮ 2026 ಜಾರಿಗೊಂಡಿದ್ದು, ಪ್ರತಿಯೊಬ್ಬರೂ ಕಸವನ್ನು 4 ಹಂತಗಳಲ್ಲಿ ಬೇರ್ಪಡಿಸುವುದು ಕಡ್ಡಾಯವಾಗಿದೆ ಎಂದು ಶಿವಮೊಗ್ಗ ಜಿಲ್ಲಾಧಿಕಾರಿ ಪ್ರಭುಲಿಂಗ್ ಕವಳಿಕಟ್ಟಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಕಾಶವಾಣಿ 90 ಸಂಧ್ಯಾ ಸುಧೆ ಶ್ರಾವ್ಯ ಮಾಧ್ಯಮದಿಂದ ನಮ್ಮ ಕಲ್ಪನೆ ಹಾಗೂ ಆಲೋಚನೆ ಹೃದಯ ಸ್ಪರ್ಶಿ ಡಾ ಆರ್ ಕೃಷ್ಣಪ್ರಸಾದ್. ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಇಂದು ಜಯಮಂಗಲಿ ನದಿ ಪುನಶ್ಚೇತನ ಕಾರ್ಯಾಗಾರ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಇಂದು ಮಾವು ಮತ್ತು ಹಲಸಿನ ಹಬ್ಬ. ಸಾಗರಮಾಲಾ ಯೋಜನೆ ಬಾಗಲಕೋಟೆ ಜಿಲ್ಲೆ ಹೆರಕಲ್ದಿಂದ ಆಲಮಟ್ಟಿವರೆಗೆ ಶೀಘ್ರ ಜಲಸಾಹಸ ಪ್ರವಾಸೋದ್ಯಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:15.

0: ಭಾವಗೀತೆಯನ್ನ ಕೇಳಿದಿರಿ.
1: ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ.
2: ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ.
1: ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಚ್ ವ್ಯಾಲಿ, ಮಡಿಕೇರಿ.
3: ಫೋನ್ 2255571.
4: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
5: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
4: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
5: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
4: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಕನಸುಗಳನ್ನು ರೂಪಿಸಿ ಇರಿಟಿಯ ಇಮ್ಯಾನ್ಯುವಲ್ ಸಿಲ್ಕ್ಸ್ ನೊಂದಿಗೆ ರೇಷ್ಮೆ ಸೀರೆಗಳು ಮತ್ತೆಲ್ಲೂ ಸಿಗದ ಕಲೆಕ್ಷನ್, ವಿಶ್ವಾಸನೀಯ ಬ್ರ್ಯಾಂಡ್ಗಳಿಂದ ಇಮ್ಯಾನ್ಯುವಲ್ ಸಿಲ್ಕ್ಸ್, ಇರಿಟಿ. ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
6: ನಾನು ತಗೊಂಡಿರೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿಮಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 40 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್.

0: ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀಮಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
2: ಮನಸೂರೆಗೊಳ್ಳುವ ಎಲ್ಲಾ ರೀತಿಯ ಫರ್ನಿಚರ್ಗಳು, ಎಲ್ಲಾ ರೀತಿಯ ಹೋಮ್ ಅಪ್ಲೈನ್ಸಸ್ ಹಾಗೂ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗಾಗಿ ಬನ್ನಿ.
3: ಪಿಒ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಕೊರಿಗೊಬ್ಬಲು.
4: ಕುಂಜಿಲ ಕಕ್ಕಬ್ಬೆ ಕಾರಳಾರ ಪಾದಿ ಶ್ರೀ ಗುತ್ತಪ್ಪ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷನಾಯ್ತುಳ್ಳ ಬಾಚಮಂಡ ರಾಜಾಪೂವಣ್ಣ ಪಿಂಗ ಸೀತಾಪೂವಣ್ಣ ಐಂಡ ಮಂಗಲಾಯ್ತು ಐಂಬದು ಕಾಲ ದುಂಬುನಂತ ಈ ನಲ್ಲ ನೇರತ್ ಇಂಗಕ್ ತಲೆಬಲೇಶ್ವರ ಇಗುತಪ್ಪ ಕಾವೇರಿ ಮಾತೆ ಬಾಚಮಂಡ ಒಕ್ಕಡ ಗುರುಕಾರಣ ಊರರ ಪುದಿಯೋದಿ ತಾಯಿ ವಿಷ್ಣುಮೂರ್ತಿ ದೇವ ನಾಲ್ಕೇರಿ ಭಗವತಿ ಅಯ್ಯಪ್ಪ ದೇವ ಸೋಮೇಶ್ವರಿ ದೇವಿ ಕಲಿಯತ ಜಪ್ಪ ಊರರ ಪನ್ನಂಗಾರ ತಮ್ಮೆ ಕಾಕೋಟಚ್ಚ ದೇವಡ ಆಶ್ವದ ಇರಡು ಮಿನ್ನತ ಬಾಳು ನಂದಾಡು ನಲ್ಲಾಮೆ ಬಂದಿತ್ತು ಮೋವ ಲವ ಮೈಮ ಕೃಪಾ ಮೋವ ಲತಾ ಮೈಮ ಮಧು ಮೋವ ನೀತಾ ಮೈಮ ಯೋಗಿ ಮೋವ ಸ್ಮಿತಾ ಮೈಮ ವಿನು ಮೋವ ನಮಿತಾ ಮೈಮ ಖೇ ಭರತ್ ಮೋವ ಬಿ ಭರತ್ ಮೈಮ ಪ್ರಿಯ ಪಿಂಜ ಕರುಮಕ್ಕ ಸಂಸಾರಕಾರ.
5: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ. ಅಲ್ವೇ, ನಾವು ಬೆಂಗಳೂರಲ್ಲಿ ವರ್ಕ್ ಮಾಡುವಾಗ ಅಲ್ಲಿ ನಾವು ತಿಂತಿದ್ವಲ್ವಾ ನಾರ್ತ್ ಸ್ಟೈಲ್ ಫುಡ್, ಆ ಟೇಸ್ಟ್ ಬೇರೆಲ್ಲೂ ಸಿಗ್ತಾನೆ ಇಲ್ಲ. ಆ ಟೇಸ್ಟ್ ನಲ್ಲಿ ಇವಾಗ ಮಡಿಕೇರಿಯಲ್ಲಿ ಸಿಗ್ತಾ ಇದೆ.
6: ಎಲ್ಲೇ ಅದು? ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ ನಲ್ಲಿ. ಅಲ್ಲಿ ನಾಟಿ ಮಟನ್ ಹಾಗೂ ನಾಟಿ ಕೋಳಿಯ ವಿವಿಧ ಐಟಮ್ಸ್, ರಾಗಿ ಮುದ್ದೆ, ಮಟನ್ ಸೂಪ್, ಮಟನ್ ಚಾಪ್ಸ್, ಬೋಟಿ, ಚಿಕನ್, ಮಟನ್ ಬಿರಿಯಾನಿ, ನಾಟಿ ಸ್ಟೈಲ್ ನ ಎಲ್ಲಾ ಫುಡ್ ಸಿಗುತ್ತೆ. ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್, ಹೊಸ ತಾಲೂಕ್ ಆಫೀಸ್ ಹತ್ತಿರ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
7: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಮಡ ಪುನೀತ್ 9606048734.
8: ಗೋಣಿಗುಪ್ಪಲಿನ ಪೊನ್ನಂಪೇಟೆ ರಸ್ತೆಯಲ್ಲಿರುವ ಟ್ರಾನ್ಸಿ ಟೈಲ್ ಗ್ಯಾಲರಿಯಲ್ಲಿ ನಿಮಗೆ ಬೇಕಾದ 4x2 ಡಿಜಿಟಲ್ ವಿಟ್ರಿಫೈಡ್ ಟೈಲ್ಸ್ ಕುಶಾಲನಗರ ಹಾಗೂ ಮೈಸೂರಿನಲ್ಲಿ ಸಿಗುವ ರೇಟ್ ನಲ್ಲೇ ಸಿಗಲಿದೆ.
9: ವಿವಿಧ ರೀತಿಯ ಡಿಸೈನ್ಸ್ ನಲ್ಲಿ ಟೈಲ್ಸ್ ಗಳು ಲಭ್ಯ.
8: ಪ್ರಾಜೆಕ್ಟ್ ಆರ್ಡರ್ ಗಳಿದ್ದರೆ 4x2 ಡಿಜಿಟಲ್ ಟೈಲ್ಸ್ ಗಳನ್ನು ನೇರವಾಗಿ ಗುಜರಾತಿನಿಂದ ಹೋಲ್ಸೇಲ್ ರೇಟ್ ನಲ್ಲಿ ತರಿಸಿಕೊಳ್ಳಲಾಗುವುದು.
9: ಟ್ರಾನ್ಸಿ ಟೈಲ್ ಗ್ಯಾಲರಿ, ಪೊನ್ನಂಪೇಟೆ ರೋಡ್, ಗೋಣಿಕೊಪ್ಪಲ್.
10: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
11: ನಾಸ್ ಫರ್ನಿಚರ್ ಗೆ ನಿಮ್ಮ ಹಳೆಯ ಡೈನಿಂಗ್ ಸೆಟ್, ಸೋಫಾ ಸೆಟ್, ಅಲ್ಮಿರಾ ಇನ್ನಿತರ ಫರ್ನಿಚರ್ ಗಳನ್ನು ತನ್ನಿ, ಹೊಸದರೊಂದಿಗೆ ಎಕ್ಸ್ಚೇಂಜ್ ಮಾಡಿ. EMI ಫೆಸಿಲಿಟಿ ಲಭ್ಯ. ನಾಸ್ ಫರ್ನಿಚರ್, ಮಡಿಕೇರಿ.
12: ನಿಮ್ಮ ಒತ್ತಡವು ನಿಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತಿದೆಯೇ? ಚಿಂತೆ ಬೇಡ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇನ್ನು ಮೈಸೂರು ಮಂಗಳೂರಿಗೆ ಹೋಗಬೇಕು ಅಂತ ಇಲ್ಲ. 24/7 ತುರ್ತು ಪ್ರಕರಣಗಳ ಸೇವೆಗೆ ಹೃದ್ರೋಗ ತಜ್ಞರು ಕುಶಾಲನಗರದ ಸೈರಸ್ ಹಾಸ್ಪಿಟಲ್ ನಲ್ಲಿ ಲಭ್ಯರಿದ್ದಾರೆ. ಹಾಸ್ಪಿಟಲ್ ನಲ್ಲಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೆರಿಫರಲ್ ಆಂಜಿಯೋಗ್ರಾಮ್, ಪೆರಿಫರಲ್ ಆಂಜಿಯೋಪ್ಲಾಸ್ಟಿ, ಶಾಶ್ವತ ಪೇಸ್ ಮೇಕರ್, ತಾತ್ಕಾಲಿಕ ಪೇಸ್ ಮೇಕರ್ ಸೌಲಭ್ಯಗಳಿದ್ದು ಕೊಡಗು ಜಿಲ್ಲೆಯ ಮೊದಲ ಕ್ಯಾತ್ ಲ್ಯಾಬ್ ಹೊಂದಿರುವ ಆಸ್ಪತ್ರೆಯಾಗಿದೆ. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ ಗಾಗಿ ಸಂಪರ್ಕಿಸಿ ಸೈರಸ್ ಹಾಸ್ಪಿಟಲ್, ಮಾದಾಪಟ್ನ, BM ರೋಡ್, ಕುಶಾಲನಗರ. ಕಾಲ್ 0827629877, ಮೊಬೈಲ್ 9364881641.
13: ಅಬ್ಬಾ, ನನಗಂತೂ ಸಾಕಾಯ್ತು, ಒಂದು ಕಡೆನೂ ಫರ್ನಿಚರ್ ಸೆಲೆಕ್ಟ್ ಆಗ್ತಾನೆ ಇಲ್ಲ.
14: ಏನ್ ರವಿ, ವಿರಾಜಪೇಟೆಯ 2000 ಆಪಾಸ್ ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್ ಶಾಪ್ ಗೆ ಹೋಗಿ, ಅಲ್ಲಿ ವೆರೈಟಿ ಕಲರ್ ಹಾಗೂ ವೆರೈಟಿ ಡಿಸೈನ್ಸ್ ನೊಂದಿಗೆ ಸುಂದರವಾದ ಫರ್ನಿಚರ್ ಸಿಗುತ್ತೆ. ಜೊತೆಗೆ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಮನೆಗೆ ಬೇಕಾದ ಎಲ್ಲಾ ಹೋಮ್ ಅಪ್ಲಯನ್ಸಸ್ ಅಲ್ಲೇ ಇದೆ. 2000 ಆಪಾಸ್ ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್, ವಿರಾಜಪೇಟೆ.
15: ಇದು ಕೂರ್ಗ್ ಹೋಟೆಲ್ಸ್ ಅಂಡ್ ರೆಸಾರ್ಟ್ ಅಸೋಸಿಯೇಷನ್. ಇದರ ವತಿಯಿಂದ ಕೊಡಗಿನ ಜನರಲ್ಲಿ ಕಳಕಳಿಯ ಮನವಿ. ಸಾರ್ವಜನಿಕ ಸ್ಥಳದಲ್ಲಿರುವ ನಿಮ್ಮ ತೋಟದ ಹೊರಗಿನ ಜಾಗ ನಿಮ್ಮದೇ ಎಂದು ಭಾವಿಸಿ ಕಸಮುಕ್ತವಾಗಿಸಿ ಕೊಡಗನ್ನು ಸ್ವಚ್ಛವಾಗಿರಿಸಲು ಸಹಕರಿಸಿ. ಸ್ವಚ್ಛ ಸುಂದರ ಕೊಡಗು ನಮ್ಮ ಧ್ಯೇಯವಾಗಲಿ.
16: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
17: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರುಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳುವಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
18: ತನಿಷ್ಕ್ ನಲ್ಲಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಆಫರ್. ನೀವು ಯಾವುದೇ ಶಾಪ್ ನಿಂದ ಖರೀದಿಸಿದ 9 ಕ್ಯಾರೆಟ್ ಮೇಲ್ಪಟ್ಟ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಹೊಸ

0: ಡಿಸೈನ್ಸ್ ಚಿನ್ನ ಬಣ್ಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವಾಗ ಪಡೆಯಿರಿ 100% ವ್ಯಾಲ್ಯೂ. ನಿಮ್ಮ ಖರೀದಿಗಾಗಿ ಬನ್ನಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್ ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ ಸಪ್ಲೈ. ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ ಫಿಫ್ತ್ ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಗೋಣಿಕೊಪ್ಪಲು.
1: ಕುಂಜಿಲ ಕಕ್ಕಬ್ಬೆ ಪಾಡಿ ಶ್ರೀ ಕುತಪ್ಪ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಶ್ರೀ ನೀಲೇಶ್ವರ ಉಚ್ಚಿನತಾಯ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ಆರಂಭಗೊಂಡಿದ್ದು ಇದೇ 18 ತಾರೀಕಿನವರೆಗೆ ನಡೆಯಲಿದೆ. ಆ ಪ್ರಯುಕ್ತ ಇಂದು ಬೆಳಿಗ್ಗೆ ಗಣಪತಿ ಹೋಮ, ಅಂಕುರ ಪೂಜೆ, ತತ್ವಕಲಶ ಪೂಜೆ, ತತ್ವಕಲಶಾಭಿಷೇಕ, 12 ಮಧ್ಯಾಹ್ನದ ಪೂಜೆ, ಮಂಟಪ ಸಂಸ್ಕಾರ, ಸಂಜೆ ದುರ್ಗಾ ನಮಸ್ಕಾರ ಪೂಜೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಪಾಡಿ ಶ್ರೀ ಕುತಪ್ಪ ದೇವರ ಭಕ್ತ ಮಹಾಜನರು, ತಕ್ಕ ಮುಖ್ಯಸ್ಥರು, ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು, ಆಡಳಿತ ಮಂಡಳಿಯವರು, ಭಕ್ತಜನ ಸಂಘದ ಅಧ್ಯಕ್ಷರು, ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ಪೊನ್ನಂಪೇಟೆ ಪಕ್ಕತ್ರ ಹಳ್ಳಿಗಟ್ಟಿ ಶ್ರೀ ಭದ್ರಕಾಳಿ ಪಿಂಜ ಗುಂಡೆ ತಯ್ಯಪ್ಪ ದೇವಡ ಕಾಲ್ತರ ಬೋರ್ಡ್ ನಮ್ಮೆ ಇಂದು ಪಿಂಜ ನಾಳೆ ನಡಪ. ಇಂದು ಮಜ್ಜನ ದಂಡರ ಗಂಟೆಕ್ ಊರು ತಕ್ಕಂಗಳಾನ ಚಮ್ಮಟ್ಟಿರ ಬಲ್ಯಮನೆಂಜ ಕೊಲವಂದರ ಇಳಿಯೋ ಬೈಟಾಪಕ ಗುಂಡೆ ತಯ್ಯಪ್ಪ ದೇವಡ ಅವಲು ಬೈಟು ಮನೆ ಮನೆ ಕಳಿ ನಡಪ. ಊರುಕಾರ ನಾಡಕಾರ ಬಿಂದು ಚಂಗಾದಿಯ ಭಕ್ತಾದಿಯಲ್ಲ ಬರಲುಂದು ತಕ್ಕ ಮುಖ್ಯಸ್ಥಂಗ ದೇವಸ್ಥಾನ ಆಡಳಿತ ಮಂಡಳಿ ಕಾರ್ಯಕರ್ತಂಡಿತು. ಗಾಳಿಬೀಡು ಗ್ರಾಮ ಯಾಲದಾಳು ಕೂಡಿದ ಕುಟುಂಬಸ್ಥರೆಲ್ಲ ಸೇರಿ ಶ್ರೀ ವೆಂಕಟರಮಣ ಸ್ವಾಮಿನ ಘನ ಹರಿಸೇವನ ಇಂದೇ ಶನಿವಾರ ರಾತ್ರಿ 8 ಗಾಳಿಬೀಡಿನಲ್ಲಿರುವ ಕುಟುಂಬದ ಐಮ್ಮನೆಯಲ್ಲಿ ನಡೆಸುವೆ. ಕುಟುಂಬದವು ಊರವು ಕೊಟ್ಟಗೂಡಗ ನೆಂಟರಿಷ್ಟರೆಲ್ಲ ಬಂದು ದೇವರ ಕೃಪೆಗೆ ಪಾತ್ರರಾಗುವ ಕುತ್ತ ಯಾಲದಾಳು ಕೂಡಿದ ಕುಟುಂಬಸ್ಥರೇ ಕೇಳಿಕೊಂಡಳು.
2: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರುಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳುವಿ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
0: ಕೆವಿಜಿ ಕಾನೂನು ಮಹಾವಿದ್ಯಾಲಯ ಸುಳ್ಯ. ಇಲ್ಲಿ ಬಿಎ, ಎಲ್ಎಲ್ಬಿ 5 ಹಾಗೂ 3 ಎಲ್ಎಲ್ಬಿ ಕೋರ್ಸ್ಗಳಿಗೆ 2026-27 ಸಾಲಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ಈ ಕಾಲೇಜು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಅಂಗೀಕಾರ, ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಸಂಯೋಜನೆ ಹಾಗೂ ಕರ್ನಾಟಕ ಸರ್ಕಾರದ ಮಾನ್ಯತೆ ಹೊಂದಿದೆ. 5 ಎಲ್ಎಲ್ಬಿ ಪದವಿ ಕೋರ್ಸ್ಗಳಿಗೆ ಸೇರ್ಪಡೆಯಾಗಲು ಪಿಯುಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 3 ಎಲ್ಎಲ್ಬಿ ಪದವಿ ಕೋರ್ಸ್ಗಳಿಗೆ ಸೇರ್ಪಡೆಯಾಗಲು ಯಾವುದೇ ಪದವಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. ಸುಳ್ಯದ ಸುಂದರ ಪರಿಸರದಲ್ಲಿ ನಿರ್ಮಿಸಲಾದ ನೂತನ ಕಟ್ಟಡದಲ್ಲಿ ಎಲ್ಲಾ ಆಧುನಿಕ ಸೌಕರ್ಯಗಳನ್ನು ಹೊಂದಿದ್ದು ನುರಿತ ಶಿಕ್ಷಕರು, ಸುಸಜ್ಜಿತ ಗ್ರಂಥಾಲಯ, ಗಡಿಗೀಕೃತ ಗ್ರಂಥಾಲಯ, ಮಾಕ್ ಕೋರ್ಟ್ ಮತ್ತು ಭವ್ಯ ಸಭಾಂಗಣವನ್ನು ಹೊಂದಿದೆ. ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ. ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ 0825723603, ಮೊಬೈಲ್ 7353756813.
1: ಮೈತ್ರಿ ಗ್ರಾಮ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ವಾರ್ಷಿಕೋತ್ಸವದ ಪ್ರಯುಕ್ತ ಇದೇ 17 ಭಾನುವಾರ ಬೆಳಿಗ್ಗೆ 9 ಶ್ರೀ ಚಾಮುಂಡೇಶ್ವರಿ ದೇವಿಯ ಆರಾಧನೆ, ವಿವಿಧ ಪೂಜಾ ಕೈಂಕರ್ಯಗಳು, ಮಧ್ಯಾಹ್ನ ಅನ್ನ ಸಂತರ್ಪಣೆ, ಸಂಜೆ 5 ಭದ್ರಕಾಳಿ ದೇವಿಯ ಆರಾಧನೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾಗುವಂತೆ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
3: ಕಾಂಗರೂ ಕೇರ್ ಫರ್ಟಿಲಿಟಿ ಅವರ ವತಿಯಿಂದ ಉಚಿತ ಫಲವತ್ತತೆ ಶಿಬಿರ ಅಂದ್ರೆ ಫ್ರೀ ಫರ್ಟಿಲಿಟಿ ಕ್ಯಾಂಪ್ ಇದೆ. ಮೇ 19 ಮಡಿಕೇರಿಯಲ್ಲಿ ಏರ್ಪಡಿಸಲಾಗಿದೆ. ಸ್ಥಳ ಮಡಿಕೇರಿಯ ಕೊಹಿನೂರ್ ರಸ್ತೆಯ ಪ್ರಸಾದ್ ಲಾಡ್ಜ್ ಬಿಲ್ಡಿಂಗ್ ನಲ್ಲಿರುವ ಸ್ಪಂದನ ವುಮೆನ್ಸ್ ಸ್ಪೆಷಾಲಿಟಿ ಕ್ಲಿನಿಕ್. ಸಮಯ ಬೆಳಿಗ್ಗೆ 10 ಮಧ್ಯಾಹ್ನ 2 ಶಿಬಿರದ ವಿಶೇಷ ಕೊಡುಗೆಗಳು, ಉಚಿತ ಸಮಾಲೋಚನೆ, IVF ಪ್ಯಾಕೇಜ್ ಮೇಲೆ 10% ರಿಯಾಯಿತಿ, ಉಚಿತ ಸಿಮೆಂಟ್ ಅನಾಲಿಸಿಸ್ ಕೂಡ ಲಭ್ಯ, EMI ಆಯ್ಕೆ ಕೂಡ ಲಭ್ಯವಿದೆ. ಈ ಉಚಿತ ಫರ್ಟಿಲಿಟಿ ಕ್ಯಾಂಪ್ ನ ಸದುಪಯೋಗವನ್ನು ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಲು ಕೋರಿದೆ. ರಿಜಿಸ್ಟ್ರೇಷನ್ ಗಾಗಿ ಕಾಲ್ ಮಾಡಿ 7996909749 ಅಥವಾ 7996909744.
4: ಕೊಡಗು ಕುಶಾಲನಗರ ಸುತ್ತ

0: ಬೆಳಿಗ್ಗೆ 9-5 ಗಂಟೆ ಮತ್ತೊಂದು 3-10 ಗಂಟೆ ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ.
2: ಅದಕ್ಕೆ ತಾನೆ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನ ಆಯ್ಕೆ ಮಾಡಿಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ.
1: ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಲ್ಟ್ ಅಂಗಡಿ, ಬೆಂಗಳೂರು.
3: ಆಂಟೂರ ಕೂಟ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್, ಇನ್ನತ್ತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೂರ ಕೂಬ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ.

0: ನೆಲ್ಲಿರ ಮಧು ತಿಮ್ಮಯ್ಯ 9591803656 ಕಾಳಿಮಾಡ ಶರತ್ 8762050292
1: ವಿರಾಜಪೇಟೆ ನಗರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಹಿಂಭಾಗದಲ್ಲಿ ಶುಭಾರಂಭಗೊಂಡಿದೆ ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ. ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಕೈಗೆಟುಕುವ ದರದಲ್ಲಿ ಎಲ್ಲಾ ತಪಾಸಣೆ, 20 ನಿಮಿಷದಲ್ಲಿ ತಪಾಸಣಾ ವರದಿ ಲಭ್ಯ. ಶುಭಾರಂಭದ ಪ್ರಯುಕ್ತ ಕೇವಲ 20 ರೂಪಾಯಿಗೆ ಬಿಪಿ ಶುಗರ್ ತಪಾಸಣೆ. ಭೇಟಿ ನೀಡಿ ಬೆಳಿಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೆ ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ, ಗಣಪತಿ ದೇವಸ್ಥಾನದ ಹಿಂಭಾಗ, ವಿರಾಜಪೇಟೆ.
2: ನಮ್ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋ ವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆದ್ಮೇಲೆ ಮೊದಲೊಂಥರ ಸಂಪೂರ್ಣವಾಗಿ ರಿಕವರ್ ಆಗ್ತಾನ?
3: ನೋಡಿ, ಸ್ಟ್ರೋಕ್ ಪಾರ್ಶ್ವವಾಯು ರೋಗ ಇದು ಹೆಂಗಾಗುತ್ತೆ ಅಂದ್ರೆ, ಯೂಶಲಿ ರಕ್ತನಾಳ ಮುಚ್ಚೋಗ್ಬಿಟ್ಟು ರಕ್ತ ಹೋಗ್ಲಿಲ್ಲ ಮೆದುಳಿಗೆ ಅಂದ್ರೆ ಆಗುತ್ತೆ. ಹಾರ್ಟ್ ಅಟ್ಯಾಕ್ ತರನೇ ಇದನ್ನು ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೀವಿ. ಒಂದು ನಿಮಿಷ ನೀವು ಲೇಟ್ ಮಾಡಿದ್ರೆ 20 ಲಕ್ಷ ಬ್ರೈನ್ ಸೆಲ್ಸ್ ಸತ್ತೋಗ್ಬಿಡ್ತವೆ. ಪ್ರತಿ ಬ್ರೈನ್ ಸೆಲ್ ಅಲ್ಲೂ ಏನಾದ್ರೂ ಒಂದು ಫಂಕ್ಷನ್ ಇರುತ್ತೆ. ಸೊ ಕರೆಕ್ಟ್ ಆಗಿ ಸ್ಟ್ರೋಕ್ ಟ್ರೀಟ್ಮೆಂಟ್ ಮಾಡಿದ್ರೆ ಮೊದಲಿನ 100% ರಿಕವರ್ ಆಗಿಲ್ಲ ಅಂದ್ರೂ ಕೂಡ 60-70% ರಿಕವರಿ ಆಗಿ ಮನುಷ್ಯ ವಾಪಸ್ ವೃತ್ತಿಗೆ ಹೋಗಬಹುದು. ಬಟ್ ಅದಕ್ಕೆ ಆದಷ್ಟು ಬೇಗ ಬರಬೇಕು, ಆದಷ್ಟು ಮೆದುಳನ್ನ ಉಳಿಸಲಿಕ್ಕೆ ಟ್ರೈ ಮಾಡಬೇಕು ನಾವು. ಹಾರ್ಟ್ ಅಟ್ಯಾಕ್ ಬರಂಗೆ ಬ್ರೈನ್ ಅಟ್ಯಾಕ್ಗೂ ಬೇಗ ಆಸ್ಪತ್ರೆಗೆ ಬರಬೇಕು.
4: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-555-000. ಸೇವ್ ದ ನಂಬರ್, ಸೇವ್ ದ ಲೈಫ್.
5: ಸರ್ವರ್ ಅನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
6: ಆಕಾಶವಾಣಿ ಮಡಿಕೇರಿ, ಸಮಯ 7:34. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. 5 ರಾಷ್ಟ್ರಗಳ ಪ್ರವಾಸದಲ್ಲಿ 2ನೇ ಹಂತದಲ್ಲಿ ನೆದರ್ಲ್ಯಾಂಡ್ಸ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. 2047 ವೇಳೆಗೆ ಮಾದಕ ವಸ್ತು ಮುಕ್ತ ಭಾರತ ನಿರ್ಮಾಣ ಮಾಡುವ ಗುರಿ ಸಚಿವ ಅಮಿತ್ ಶಾ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಸಿಕ್ಕಿಂ ಪ್ರವಾಸ, ರಾಜ್ಯೋತ್ಸವದಲ್ಲಿ ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದ ಲಖನೌ ಸೂಪರ್ ಜೈಂಟ್ಸ್. ವಾರ್ತೆಗಳ ವಿವರ. ಐರೋಪ್ಯ ರಾಷ್ಟ್ರಗಳೊಂದಿಗೆ ಭಾರತದ ಕಾರ್ಯತಂತ್ರ ಮತ್ತು ಆರ್ಥಿಕ ಸಂಬಂಧಗಳನ್ನು ಗಾಢವಾಗಿಸುವ ಗುರಿ ಹೊಂದಿರುವ 5 ರಾಷ್ಟ್ರಗಳ ಪ್ರವಾಸದ 2ನೇ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ನಿನ್ನೆ ತಡರಾತ್ರಿ ನೆದರ್ಲ್ಯಾಂಡ್ಸ್ಗೆ ಆಗಮಿಸಿದ್ದಾರೆ. ಆಮ್ಸ್ಟರ್ಡಾಮ್ ವಿಮಾನ ನಿಲ್ದಾಣದಲ್ಲಿ ಮೋದಿಯವರನ್ನು ಡಚ್ ವಿದೇಶಾಂಗ ಸಚಿವ ಟಾಮ್ ಬೆರೆಂಟ್ ಸೆನ್ ಆತ್ಮೀಯವಾಗಿ ಬರಮಾಡಿಕೊಂಡರು. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಸಂಕ್ಷಿಪ್ತ ವಾಸ್ತವ್ಯದ ನಂತರ ಪ್ರಧಾನಿ ನೆದರ್ಲ್ಯಾಂಡ್ಸ್ ತಲುಪಿದರು. ಇದಕ್ಕೂ ಮುನ್ನ ಅವರು ಅಬುಧಾಬಿಯಲ್ಲಿ ಯುಎಇ ಅಧ್ಯಕ್ಷ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರೊಂದಿಗೆ ಮಾತುಕತೆಯನ್ನು ನಡೆಸಿದರು. ಹೇಗ್ ಹೋಟೆಲ್ನಲ್ಲಿ ಭಾರತೀಯ ಮೂಲವಾಸಿಗಳು ಪ್ರಧಾನಿಯವರನ್ನು ಸಾಂಸ್ಕೃತಿಕ ಮತ್ತು ಸಂಗೀತದ ಪ್ರದರ್ಶನದೊಂದಿಗೆ ಭವ್ಯವಾಗಿ ಸ್ವಾಗತಿಸಿದರು. ಡಚ್ ಪಡೆಗಳು ಸಹ ಪ್ರಧಾನಿಯವರನ್ನು ವಿದ್ಯುಕ್ತವಾಗಿ ಬರಮಾಡಿಕೊಂಡವು. ತಮ್ಮ ಪ್ರವಾಸದ ಸಮಯದಲ್ಲಿ ಪ್ರಧಾನಿಯವರು ಡಚ್ ಪ್ರಧಾನಿ ರಾಬ್ ಜೆಟನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಲಿದ್ದಾರೆ. ಅಲ್ಲಿನ ದೊರೆ ಮತ್ತು ರಾಣಿಯನ್ನು ಕೂಡ ಅವರು ಭೇಟಿ ಮಾಡಲಿದ್ದಾರೆ. ಈ ಭೇಟಿಯು ದ್ವಿಪಕ್ಷೀಯ ಸಂಬಂಧಗಳನ್ನು ಮೀರಿ ಮಹತ್ವದ್ದಾಗಿದೆ ಮತ್ತು ಇತ್ತೀಚೆಗೆ ಮುಕ್ತಾಯಗೊಂಡ ಭಾರತ ಐರೋಪ್ಯ ಮುಕ್ತ ವ್ಯಾಪಾರ ಒಪ್ಪಂದದ ನಂತರ ವಿಶಾಲವಾದ ಭಾರತ ಯುರೋಪ್ ಸಂಬಂಧಗಳನ್ನು ರೂಪಿಸುವ ನಿರೀಕ್ಷೆ ಇದೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಪ್ರಮುಖ ಡಚ್ ಕಂಪನಿಗಳ ಸಿಇಒಗಳನ್ನು ಕೂಡ ಭೇಟಿ ಮಾಡಲಿದ್ದಾರೆ. ವಿಶೇಷವಾಗಿ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಕೃತಕ ಬುದ್ದಿಮತ್ತೆ ಕ್ಷೇತ್ರದಲ್ಲಿ ಹಲವಾರು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕುವ ನಿರೀಕ್ಷೆ ಇದೆ. ವ್ಯಾಪಾರ ದೃಷ್ಟಿಕೋನದಿಂದ ನೆದರ್ಲ್ಯಾಂಡ್ಸ್ ಭಾರತದ ಪ್ರಮುಖ ಆರ್ಥಿಕ ಪಾಲುದಾರ ದೇಶವಾಗಿದೆ. ಎರಡೂ ದೇಶಗಳು ನೀರು ನಿರ್ವಹಣೆ, ನವೀಕರಿಸಬಹುದಾದಂತಹ ಇಂಧನ, ಹಸಿರು

0: ಜಲಜನಕ ಆರ್ಥಿಕತೆ ಕೃಷಿ ತಂತ್ರಜ್ಞಾನ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಬಲವಾದ ಪಾಲುದಾರಿಕೆ ಮತ್ತು ಸಹಕಾರವನ್ನು ಹೊಂದಿವೆ. ನೆದರ್ಲ್ಯಾಂಡ್ಸ್ಗೆ ಭೇಟಿ ನೀಡಿದ ನಂತರ ಪ್ರಧಾನಿ ತಮ್ಮ 5 ರಾಷ್ಟ್ರಗಳ ಪ್ರವಾಸದ 3ನೇ ಹಂತದಲ್ಲಿ ನಾಳೆ ಸ್ವೀಡನ್ನ ಗೋತೆನ್ಬರ್ಗ್ಗೆ ಪ್ರಯಾಣ ಮಾಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಸ್ವೀಡಿಷ್ನ ಉಲ್ಫ್ ಕ್ರಿಸ್ಟನ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾನ್ ಡೇರ್ ಲೇಯನ್ ಅವರೊಂದಿಗೆ ಪ್ರಮುಖ ಪ್ಯಾನ್ ಯುರೋಪಿಯನ್ ವ್ಯಾಪಾರ ನಾಯಕರ ವೇದಿಕೆಯಾದ ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರಿ ಸದಸ್ಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ತಮ್ಮ ಭೇಟಿಯ 4ನೇ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸೋಮವಾರ ನಾರ್ವೆಗೆ ತಲುಪಲಿದ್ದು 3ನೇ ಭಾರತ ನಾರ್ಡಿಕ್ ಶೃಂಗಸಭೆ ಮತ್ತು ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಅವರು ದೊರೆ ಹರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿ ಮಾಡಲಿದ್ದಾರೆ. ಪ್ರಧಾನಿ ಜೋನಾಸ್ ಗಹರ್ ಸ್ಟೋರೆ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಾರ್ವೇಜಿಯನ್ ಪ್ರಧಾನಿಯೊಂದಿಗೆ ಭಾರತ ನಾರ್ವೆ ವ್ಯವಹಾರ ಮತ್ತು ಸಂಶೋಧನಾ ಶೃಂಗಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ಮಂಗಳವಾರ ನಡೆಯಲಿರುವ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗಿಯಾಗಲಿದ್ದಾರೆ. ಮೋದಿ ಅವರೊಂದಿಗೆ ನಾರ್ವೆ ಪ್ರಧಾನಿ ಜೋನಾಸ್ ಗಹರ್ ಸ್ಟೋರೆ, ಡೆನ್ಮಾರ್ಕ್ ಪ್ರಧಾನಿ ಮೆಟ್ಟೆ ಫ್ರೆಡೆರಿಕ್ಸನ್, ಫಿನ್ಲ್ಯಾಂಡ್ ಪ್ರಧಾನಿ ಪೆಟ್ಟೆರಿ ಓರ್ಪೋ, ಐಸ್ಲ್ಯಾಂಡ್ ಪ್ರಧಾನಿ ಕ್ರೆಸ್ಟುನ್ ಫ್ರಾಸ್ಟಾ ಡೊಟ್ಟಿರ್ ಮತ್ತು ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಶೃಂಗಸಭೆಯು ನಾರ್ಡಿಕ್ ದೇಶಗಳೊಂದಿಗೆ ಭಾರತದ ಸಂಬಂಧದಲ್ಲಿ ವಿಶೇಷವಾಗಿ ತಂತ್ರಜ್ಞಾನ ಮತ್ತು ನಾವೀನ್ಯತೆ, ಹಸಿರು ಪರಿವರ್ತನೆ ಮತ್ತು ನವೀಕರಿಸಬಹುದಾದಂತಹ ಇಂಧನ, ಸುಸ್ಥಿರತೆ, ನೀಲಿ ಆರ್ಥಿಕತೆ, ರಕ್ಷಣೆ, ಬಾಹ್ಯಾಕಾಶ ವಲಯದಲ್ಲಿ ವಿಭಿನ್ನ ಕಾರ್ಯತಂತ್ರದ ಆಯಾಮವನ್ನು ನೀಡುತ್ತದೆ. ತಮ್ಮ ಭೇಟಿಯ ಕೊನೆಯ ಹಂತದಲ್ಲಿ ಪ್ರಧಾನಿಯವರು ಮಂಗಳವಾರ ಇಟಲಿ ತಲುಪಲಿದ್ದಾರೆ. ಅವರು ಇಟಲಿ ಅಧ್ಯಕ್ಷ ಸೆರ್ಗಿಯೋ ಮಟ್ಟರೆಲ್ಲಾ ಅವರನ್ನು ಭೇಟಿ ಮಾಡಲಿದ್ದಾರೆ ಮತ್ತು ಪ್ರಧಾನಿ ಜಾರ್ಜಿಯೋ ಮೆಲೋನಿ ಅವರೊಂದಿಗೆ ಮಾತುಕತೆಯನ್ನು ನಡೆಸಲಿದ್ದಾರೆ. ದೇಶವಾಸಿಗಳಿಗೆ ಸುಲಭ ವ್ಯಾಪಾರ ಮತ್ತು ಸುಲಭ ಜೀವನವನ್ನು ಸುಧಾರಿಸುವ ಸರ್ಕಾರದ ಬದ್ಧತೆಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಪುನರುಚ್ಚರಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಅವರು ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ವಿದೇಶ ಪ್ರಯಾಣದ ಮೇಲೆ ಸೆಸ್ ತೆರಿಗೆ ಅಥವಾ ಸರ್ಚಾರ್ಜ್ ವಿಧಿಸುವ ಕುರಿತಾದಂತಹ ಮಾಧ್ಯಮ ವರದಿಯನ್ನು ನರೇಂದ್ರ ಮೋದಿಯವರು ತಳ್ಳಿಹಾಕಿದ್ದಾರೆ. ಈ ವರದಿ ಸಂಪೂರ್ಣವಾಗಿ ಅವಾಸ್ತವದಿಂದ ಕೂಡಿದೆ, ಅದರಲ್ಲಿ ಸ್ವಲ್ಪವೂ ಸತ್ಯವಿಲ್ಲ. ವಿದೇಶ ಪ್ರಯಾಣದ ಮೇಲೆ ಅಂತಹ ಯಾವುದೇ ನಿರ್ಬಂಧಗಳನ್ನು ವಿಧಿಸುವ ಪ್ರಶ್ನೆಯೇ ಇಲ್ಲ ಎಂದು ಅವರು ಪುನರುಚ್ಚರಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ 2047 ವೇಳೆಗೆ ಮಾದಕ ವಸ್ತು ಮುಕ್ತ ಭಾರತ ನಿರ್ಮಾಣ ಮಾಡುವ ಗುರಿಯನ್ನು ಹೊಂದಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಭಾರತೀಯ ಭದ್ರತಾ ಸಂಸ್ಥೆಗಳು ಮಾದಕ ದ್ರವ್ಯ ಜಾಲಗಳನ್ನು ನಿರ್ಮೂಲನೆ ಮಾಡಲು ಮಾರ್ಗಸೂಚಿ ಸಿದ್ದಪಡಿಸಿವೆ. ಈ ಉದ್ದೇಶಕ್ಕಾಗಿ ಸಕ್ರಿಯವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿವೆ ಎಂದಿದ್ದಾರೆ. ನವದೆಹಲಿಯಲ್ಲಿ ಆರ್ಎನ್ ಕಾವು ಸ್ಮಾರಕ ಉಪನ್ಯಾಸ ನೀಡಿದ ಗೃಹ ಸಚಿವರು, ಮಾದಕ ವಸ್ತು ಕಳ್ಳಸಾಗಣೆ ಕೇವಲ ಕಾನೂನು ಮತ್ತು ಸುವ್ಯವಸ್ಥೆಯ ಸಮಸ್ಯೆಯಲ್ಲ, ಬದಲಾಗಿ ಸಮಾಜ ಮತ್ತು ಭವಿಷ್ಯದ ಪೀಳಿಗೆಯ ಮೇಲೆ ದೀರ್ಘಕಾಲೀನ ಪರಿಣಾಮ ಬೀರುವ ಸಮಸ್ಯೆಯಾಗಿದೆ ಎಂದು ಹೇಳಿದ್ದಾರೆ. ಭಯೋತ್ಪಾದಕ ಮತ್ತು ಅಪರಾಧ ಜಾಲಗಳಿಗೆ ಹಣಕಾಸು ಒದಗಿಸಲು ಮಾದಕ ವಸ್ತುಗಳ ಹಣವನ್ನು ಬಳಸಲಾಗುತ್ತಿದೆ. ಮಾದಕ ವಸ್ತು ದುರುಪಯೋಗದಿಂದ ಉಂಟಾಗುವ ದೀರ್ಘಕಾಲೀನ ಹಾನಿ ಹೆಚ್ಚಾಗಿ ಗಮನಕ್ಕೆ ಬರುವುದಿಲ್ಲ ಎಂದು ಹೇಳಿದ್ದಾರೆ. ಕಳೆದ 2 ವರ್ಷಗಳಲ್ಲಿ ಸ್ನೇಹಪರ ರಾಷ್ಟಗಳ ಸಹಕಾರದೊಂದಿಗೆ ಭಾರತವು 40 ಹೆಚ್ಚು ಅಂತಾರಾಷ್ಟೀಯ ಅಪರಾಧಿಗಳನ್ನು ಯಶಸ್ವಿಯಾಗಿ ಮರಳಿ ಸ್ವದೇಶಕ್ಕೆ ಕರೆತಂದಿದೆ. ಮಾದಕ ವಸ್ತುಗಳ ವಿರುದ್ದದ ಹೋರಾಟವು ರಾಷ್ಟೀಯ ಭದ್ರತೆಗೆ ಅಪಾಯ ಎಂದು ಹೇಳಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಸಿಕ್ಕಿಂಗೆ ಭೇಟಿ ನೀಡಲಿದ್ದಾರೆ. ಉಪರಾಷ್ಟಪತಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಅವರ ಮೊದಲ ಸಿಕ್ಕಿಂ ಭೇಟಿ ಇದಾಗಿದೆ. ಭೇಟಿಯ ಸಮಯದಲ್ಲಿ ಉಪರಾಷ್ಟಪತಿಯವರು ಗ್ಯಾಂಗ್ಟಾಕ್ನ ಮನನ್ ಕೇಂದ್ರದಲ್ಲಿ ನಡೆಯಲಿರುವ ಸಿಕ್ಕಿಂ ರಾಜ್ಯೋತ್ಸವ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಾರ್ಯಕ್ರಮದಲ್ಲಿ ಸಿಕ್ಕಿಂನ ರಾಜ್ಯಪಾಲರು, ಮುಖ್ಯಮಂತ್ರಿ ಸೇರಿದಂತೆ ಕೇಂದ್ರ ಸಚಿವರು ಭಾಗಿಯಾಗುವ ನಿರೀಕ್ಷೆ ಇದೆ. ಸರ್ಕಾರಿ ಸ್ವಾಮ್ಯದ ತೈಲ ಮಾರಾಟ ಕಂಪನಿಗಳು ದೇಶದಾದ್ಯಂತ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳನ್ನು ಪ್ರತಿ ಲೀಟರ್ಗೆ 3 ರೂಪಾಯಿನಷ್ಟು ಹೆಚ್ಚಿಸಿದ್ದು ಪರಿಷ್ಕೃತ

0: ದರಗಳು ನಿನ್ನೆಯಿಂದ ಜಾರಿಯಾಗಿವೆ. ಪಶ್ಚಿಮ ಏಷ್ಯಾ ಸಂಘರ್ಷದಿಂದಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಹೆಚ್ಚಳವನ್ನು ಕಂಡಿದೆ. ಉತ್ಪಾದನಾ ವೆಚ್ಚ ಏರಿಕೆಯಿಂದ ಸರ್ಕಾರಿ ತೈಲ ಕಂಪನಿಗಳು ನಷ್ಟ ಅನುಭವಿಸುತ್ತಿರುವ ಕಾರಣ ದರ ಪರಿಷ್ಕರಣೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಪ್ರಸ್ತುತ ಪೆಟ್ರೋಲ್ ದರ ಲೀಟರ್ಗೆ 106.21 ರೂಪಾಯಿ ಆಗಿದೆ ಹಾಗೂ ಡೀಸೆಲ್ ದರ 94.10 ರೂಪಾಯಿಗೆ ಏರಿಕೆಯಾಗಿದೆ. ಸಿಎನ್ಜಿ ದರ ಕೆಜಿಗೆ 94 ರೂಪಾಯಿ ಹೆಚ್ಚಳವಾಗಿದೆ. ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅವರು ಸಂಸತ್ತಿನ ಮಹಿಳಾ ಸಬಲೀಕರಣ ಸಮಿತಿಯನ್ನು ರಚಿಸಿದ್ದಾರೆ. ಲೋಕಸಭೆಯ ಬಿಜೆಪಿ ಸಂಸದೆ ಡಾ ದಗ್ಗುಬಾಟಿ ಪುರಂದೇಶ್ವರಿ ಅವರನ್ನು ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಲೋಕಸಭೆಯಿಂದ 18 ಸದಸ್ಯರು ಮತ್ತು ರಾಜ್ಯಸಭೆಯಿಂದ 10 ಸದಸ್ಯರನ್ನು ಈ ಸಮಿತಿ ಒಳಗೊಂಡಿದೆ. ಕೆಳಮನೆಯ ಸದಸ್ಯರಲ್ಲಿ ಹೇಮಾಮಾಲಿನಿ, ಹರ್ಸಿಪ್ರೀತ್ ಕೌರ್ ಬಾದಲ್ ಮತ್ತು ಇಕ್ರಾ ಚೌಧರಿ ಸಮಿತಿಯ ಸದಸ್ಯರಾಗಿದ್ದಾರೆ. ರಾಜ್ಯಸಭೆಯಿಂದ ಸುಧಾಮೂರ್ತಿ, ಪಿಟಿ ಉಷಾ ಮತ್ತು ಸ್ವಾತಿ ಮಲಿವಾಲ್ ಅವರಿಗೆ ಅವಕಾಶ ದೊರೆತಿದೆ. ಐಪಿಎಲ್ ಟಿ20 ಕ್ರಿಕೆಟ್ನಲ್ಲಿ ಆತಿಥೇಯ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ. 188 ರನ್ಗಳ ಗುರಿ ಬೆನ್ ಹತ್ತಿದಂತಹ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು 3 ವಿಕೆಟ್ಗಳನ್ನು ಕಳೆದುಕೊಂಡು ಗೆಲುವಿನ ನಗೆಯನ್ನು ಬೀರಿತು. ಮಿಚೆಲ್ ಮಾರ್ಷ್ ಅವರು ಕೇವಲ 38 ಎಸೆತಗಳಲ್ಲಿ 90 ರನ್ಗಳ ಅದ್ಭುತ ಇನ್ನಿಂಗ್ಸ್ನ ನೆರವಿನಿಂದ 16.4 ಓವರ್ಗಳಲ್ಲಿ ಗೆಲುವಿನ ಗಡಿಯನ್ನು ತಲುಪಿದರು. ಮಾರ್ಷ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಇದಕ್ಕೂ ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ ಸೂಪರ್ ಕಿಂಗ್ಸ್ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ಗಳಿಗೆ 187 ರನ್ ಗಳಿಸಿದ್ದು ಕಾರ್ತಿಕ್ ಶರ್ಮಾ 71 ರನ್ ಗಳಿಸಿದರು. ಲಕ್ನೋ ಸೂಪರ್ ಜೈಂಟ್ಸ್ ಪರ ಆಕಾಶ್ ಮಹಾರಾಜ್ ಸಿಂಗ್ 3 ವಿಕೆಟ್ಗಳನ್ನು ಉರುಳಿಸಿದರು. ಈ ಗೆಲುವಿನ ನಂತರವೂ ಲಕ್ನೋ ಸೂಪರ್ ಜೈಂಟ್ಸ್ ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿದೆ ಮತ್ತು ಈಗಾಗಲೇ ಪ್ಲೇ ಆಫ್ನಿಂದ ಹೊರಬಿದ್ದಿದೆ. ಮತ್ತೊಂದೆಡೆ ಚೆನ್ನೈ ಸೂಪರ್ ಕಿಂಗ್ಸ್ 6ನೇ ಸ್ಥಾನದಲ್ಲಿದೆ ಮತ್ತು ಅಗ್ರ 4ನೇ ಸ್ಥಾನಕ್ಕೆ ಪ್ರವೇಶಿಸುವ ಉತ್ಸುಕದಲ್ಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 5 ರಾಷ್ಟ್ರಗಳ ಪ್ರವಾಸದಲ್ಲಿ 2ನೇ ಹಂತದಲ್ಲಿ ನೆದರ್ಲ್ಯಾಂಡ್ಸ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. 2047ರ ವೇಳೆಗೆ ಮಾದಕ ವಸ್ತು ಮುಕ್ತ ಭಾರತ ನಿರ್ಮಾಣ ಮಾಡುವ ಗುರಿ ಸಚಿವ ಅಮಿತ್ ಶಾ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಸಿಕ್ಕಿಂ ಪ್ರವಾಸ, ರಾಜ್ಯೋತ್ಸವದಲ್ಲಿ ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದ ಲಕ್ನೋ ಸೂಪರ್ ಜೈಂಟ್ಸ್ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00
1: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:45:20. ನಿಧನ ಸುದ್ದಿ. ಮೈತಾಡಿ ಕಾರಳಾನ ಬೇರೆರ ಪೌತಿ ಖಂಟಿ ಮೇದಪ್ಪ ಇಂಡ ಪೊಣ್ಣು ಶಾರದ ಅಯ್ಯಂಗ 74ನೇ ಬಯತಲ ನೀನಾಂದವ 20 ಮರಣಪಟ್ಟದ್. ಬೇರೆರ ಶಾರದ ತಾಮನೆ ಬಾಚರಣಿಯಂಡ ಆಕಿರಿಕಾರೆ ಇಂದು ಮಜ್ಜನ 1 ಗಂಟೆಗೆ ಒಕ್ಕ ತೂಣುಗಳತ್ತಲು ನಡಪ. ತೂಚಮಕೇರಿ ಪೆಮ್ಮಂಡ ಪೌತಿ ಪೂವಯ್ಯ ಅಂಡ ಪೊಣ್ಣು 95 ಬಯತರ ಪೊನ್ನಕ್ಕಿ ಸೀತಮ್ಮ ಎಂಗ ನಿನಾಂದು ಮರಣಪಟ್ಟದ್. ಪೆಮ್ಮಂಡ ಪೊನ್ನಕ್ಕಿ ಸೀತಮ್ಮ ತಾಮನೆ ಹರಿಹರ ಮರಾಡ ಆಕಿರಿ ಕಾರ್ಯ ಇಂದು ಮಜ್ಜನ 1 ಗಂಟೆಗೆ ತೂಚಮಕೇರಿಲುಳ್ಳ ಒಕ್ಕ ತೂಟುಗಳತ್ತು ನಡಪ. ಕುಂದಚೇರಿ ಗ್ರಾಮ ದಬ್ಬಡ್ಕ ಮನೆ ದಿವಂಗತ ತಮ್ಮಯ್ಯ ಅವರ ಮಗ ಉತ್ತಪ್ಪ ಲಾಲು ಅವರು ನಿನ್ನೆ ರಾತ್ರಿ 9 ಗಂಟೆಗೆ ನಿಧನರಾದರು. 74 ವರ್ಷ ಪ್ರಾಯದ ದಬ್ಬಡ್ಕ ಉತ್ತಪ್ಪ ಲಾಲು ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನದೊಳಗೆ ಕುಂದಚೇರಿಯಲ್ಲಿರುವ ಸ್ವಗೃಹದಲ್ಲಿ ನಡೆಯಲಿದೆ. ಭಾಗಮಂಡಲ ಕುದುಕುಳಿ ಮನೆ ಜನಾರ್ದನ ಉಪೇಂದ್ರ ಅವರ ಪತ್ನಿ ಧರಣಿ ಅವರು 61ನೇ ವರ್ಷ ಪ್ರಾಯದಲ್ಲಿ ಇಂದು ಮುಂಜಾನೆ 4:30 ಗಂಟೆಗೆ ನಿಧನರಾದರು. ಕುದುಕುಳಿ ಧರಣಿ ಅವರ ಅಂತ್ಯಕ್ರಿಯೆ ಇಂದು ಅಪರಾಹ್ನ 3 ಗಂಟೆಗೆ ಭಾಗಮಂಡಲದಲ್ಲಿ ನಡೆಯಲಿದೆ. ಮೂಲತ್ ಸುಂಟಿಕೊಪ್ಪ ನಾಕೂರು ಕಾರಳಾನ ಇದೀಗ ಬೆಂಗಳೂರು ವಾಸಂಜ ಅಪಚಟ್ಟೋಂಡ ಉತ್ತಪ್ಪ ಬಾಬು ಅವು ನಿನಾಂದು 5:05 ಗಂಟೆಗೆ ಮರಣಪಟ್ಟದೆ. 9 ಬಯತ ನಿವೃತ್ತ ಟಾಟಾ ಎಲೆಕ್ಟ್ರಿಕಲ್ಸ್ನ ಉದ್ಯೋಗಿ ಅಪಚಟ್ಟೋಂಡ ಉತ್ತಪ್ಪ ಬಾಬು ಐಂಡ ಆಖಿರಿ ಕಾರ್ಯ ಇಂದು ಮಧ್ಯಾಹ್ನ 1:30 ಗಂಟೆಗೆ ಸುಂಟಿಕೊಪ್ಪ ನಾಕೂರುಳ್ಳ ಪಾರ್ವತಿ ಎಸ್ಟೇಟ್ ನಡಪ.
2: ಈ ಸಲ ಫಂಕ್ಷನ್ಗೆ ವೆರೈಟಿ ಡ್ರೆಸ್ ತಗೊಳ್ಬೇಕು, ಎಲ್ಲಿಗೆ ಹೋಗೋಣ?
3: ಮಕ್ಕಳಿಗೆ ನಿನಗೆ ನನಗೆ ಅಂತ ವೆರೈಟಿ ಡ್ರೆಸ್ ಬೇಕು ಅಂತಂದ್ರೆ ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ಗೆ ಹೋಗ್ಬೇಕು, ಅಲ್ಲಿಂದಲೇ ಬ್ಲೇಜರ್ ಸೂಟ್ಸ್ ಕೂಡ ತಗೊಳ್ಳೋಣ.
2: ಕೊಡುಗರಹಳ್ಳಿಯ ಎಕೆ ಫರ್ನಿಚರ್ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
4: ಹೇ, ನಾನೊಂದು ಪ್ಲಾಟ್ ನೋಡಿದೀನಿ ಮೈಸೂರಲ್ಲಿ ಇನ್ವೆಸ್ಟ್ಮೆಂಟ್ಗೆ ಅಂತ.
5: ಬಿಂದು ಪ್ರೀಮಿಯಂ ನೋಡಿದ್ಯಾ?
4: ಇಲ್ಲ, ಯಾಕೆ?
5: ಅಯ್ಯೋ, ಇವಾಗ ಸ್ಮಾರ್ಟ್ ಬೈಯರ್ಸ್ ಎಲ್ಲ ಫಸ್ಟ್ ಅದನ್ನೇ ನೋಡ್ತಾರೆ.

0: ముడా అప్రూవ్, రేరా అప్రూవ్, బ్యాంక్ లోన్స్ కూడా ఈజీ.
1: శుభం సమృద్ధి ప్రెసెంట్స్ బిందు ప్రీమియర్ సిగ్నేచర్ ప్లాట్స్ లొకేటెడ్ అట్ లలితాదేపుర మైసూరు. బెస్ట్ లొకేషన్, అల్ట్రా లగ్జరీ లేఅవుట్, వైడ్ రోడ్స్, నేచర్ అండ్ హిల్ వ్యూ.
0: హానెస్ట్లీ బిందు ప్రీమియర్ నోడద్మేలే బేరే ప్లాట్స్ ఎಲ್ಲ ಆವರೇಜ್ ಅನ್ಸುತ್ತೆ.
1: ಕಾಲ್ 9164753608. ಒಂದ್ಸಾರಿ ನೋಡಿ ಆಮೇಲೆ ಡಿಸೈಡ್ ಮಾಡಿ. ಬಿಂದು ಪ್ರೀಮಿಯೋ, ಪ್ರೀಮಿಯಂ ಲೈಫ್ ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ.
2: ಸಾಯಿ ಶಂಕರ್ ವಿದ್ಯಾಸಂಸ್ಥೆ ಪೊನ್ನಂಪೇಟೆ. ಇಲ್ಲಿ 2026 ಹಾಗೂ 27ನೇ ಸಾಲಿಗೆ ಎಲ್ಕೆಜಿಯಿಂದ 10ನೇ ತರಗತಿವರೆಗೆ ಪ್ರವೇಶಾತಿ ಆರಂಭಗೊಂಡಿದ್ದು ಉತ್ತಮ ಬೋಧಕರು, ವಸತಿ ನಿಲಯದ ವ್ಯವಸ್ಥೆ ಒಳಗೊಂಡಿದೆ. ಆಸಕ್ತರು ಸಂಪರ್ಕಿಸಿ 9535454123.
3: ನಿಮ್ಮ ಮನೆಗೆ ಸೂಕ್ತವಾದ ಪ್ರೀಮಿಯಂ ಫರ್ನಿಚರ್ ಆಯ್ಕೆ ಮಾಡೋದ್ರಲ್ಲಿ ಕನ್ಫ್ಯೂಸ್ ಆಗ್ತಿದ್ಯಾ? ಅದಕ್ಕೆ ಸರಿಯಾದ ಮಾರ್ಗದರ್ಶನ ಇಲ್ಲಿ ಸಿಗುತ್ತೆ. 25 ವರ್ಷಗಳ ಅನುಭವದೊಂದಿಗೆ ಫರ್ನಿಚರ್ನ ಪ್ರೊಫೆಷನಲ್ ಮಾರ್ಗದರ್ಶಕರಾದ ರಂಜಿತ್ ಚಿಲಂಬೆ, ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ ವಿರಾಜಪೇಟೆ, ಇವರು ಸೂಕ್ತ ಮಾರ್ಗದರ್ಶನ ನೀಡಲಿದ್ದಾರೆ. ಖರೀದಿ ಮಾಡೋದು ನಿಮ್ಮ ಇಷ್ಟ, ಪೇಯ್ಡ್ ಕನ್ಸಲ್ಟೇಷನ್ ಲಭ್ಯ. ಮಾಹಿತಿಗಾಗಿ ಕಾಲ್ ಮಾಡಿ 8891616488.
4: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ ಫಿಫ್ತ್ ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್, ಗೋಣಿಕೊಪ್ಪಲ್.
5: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಕೂಲ್ ಆಫರ್.
6: ರೆಫ್ರಿಜರೇಟರ್, ಎಸಿ, ಫ್ಯಾನ್, ಏರ್ ಕೂಲರ್, ಟಿವಿ, ವಾಷಿಂಗ್ ಮಷೀನ್, ಮಿಕ್ಸಿಗಳ ಮೇಲೆ ಮೆಥಡ್ ಡಿಸ್ಕೌಂಟ್, ಜೊತೆಗೆ ಆಕರ್ಷಕ ಎಕ್ಸ್ಚೇಂಜ್ ಆಫರ್.
5: ಅಪ್ ಟು 40% ಕ್ಯಾಶ್ ಬ್ಯಾಕ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ.
6: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
5: ರೀ, ಇವತ್ತು ನ್ಯೂಸ್ ಪೇಪರ್ ನೋಡಿದ್ರಾ?
6: ಇಲ್ಲ, ಎಲ್ಲಿದೆ ಅಂತದ್ದು?
5: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
6: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
5: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
6: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
5: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
6: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
5: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
6: 80% ಸಾಲ ಸೌಲಭ್ಯನೂ ಸಿಗುತ್ತೆ.
5: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
6: 9900901282
5: ಆರ್ 9606084066.
7: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
8: ಭೀಮಾ ಫರ್ನಿಚರ್ ನಲ್ಲಿ ಗ್ಲಾಸ್ ಟಾಪ್ ಡೈನಿಂಗ್ ಟೇಬಲ್ ಸೆಟ್ ವಿತ್ 6 ಚೇರ್, 16,990 ರೂಪಾಯಿಗೆ.
5: ಸೋಫಾ ಸೆಟ್ ಖರೀದಿಸುವಾಗ ಟೀಪಾಯ್
8: ಫ್ರೀ. ಹೋಮ್ ಡೆಲಿವರಿ, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್.
5: ಸಿನ್ಸ್ 1983 ಭೀಮಾ ಫರ್ನಿಚರ್, ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್, ಬಿಟ್ಟಂಗಾಲ.
9: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ.
10: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
9: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಕವನ್ 9606017186.
11: ನೆಕ್ಸಾ
12: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
13: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
14: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
15: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ಡ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
16: ನಿಮ್ಮ ಅಂದಕ್ಕೆ ಮತ್ತಷ್ಟು ಹೊಳಪು ನೀಡಲು ಗೋಣಿಕೊಪ್ಪಲಿನಲ್ಲಿ ಯೋರ್ ಚಾಯ್ಸ್ ಯೂನಿಸೆಕ್ಸ್ ಸಲೂನ್. ಸ್ಪೆಷಲಿಸ್ಟ್ ಇನ್ ಆಲ್ ಟೈಪ್ಸ್ ಆಫ್ ಹೇರ್ ಸ್ಟೈಲ್, ಸ್ಕಿನ್, ಮೇಕ್ ಓವರ್, ಸ್ಪಾ, ಗ್ರೂಮಿಂಗ್, ಬ್ರೈಡಲ್, ಫೇಷಿಯಲ್, ಮೆನಿಕ್ಯೂರ್, ವ್ಯಾಕ್ಸಿಂಗ್, ಪೆಡಿಕ್ಯೂರ್, ಆಲ್ ಟೈಪ್ಸ್ ಆಫ್ ಸರ್ವಿಸಸ್ ಲಭ್ಯ. ಯೋರ್ ಚಾಯ್ಸ್ ಯೂನಿಸೆಕ್ಸ್ ಸಲೂನ್, ಫಸ್ಟ್ ಫ್ಲೋರ್, ಕೋರ್ಟ್ ಸಿನಿಪ್ಲೆಕ್ಸ್ ಥಿಯೇಟರ್ ಬಿಲ್ಡಿಂಗ್, ಗೋಣಿಕೊಪ್ಪಲ್. ಕಾಲ್ 8277020966.
17: ನಾರ್ತ್ ಕೇರಳಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಆದ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ಅರ್ಪಿಸುತ್ತಿದೆ ಪ್ರೀಮಿಯಂ ಫರ್ನಿಚರ್ ಗಳ ಭರ್ಜರಿ ಆಫರ್ ಮೇಳ. ಈ ಮೇ ತಿಂಗಳಲ್ಲಿ ಮಾತ್ರ ಪ್ರತಿ ಬುಕಿಂಗ್ ಗೆ ಆಕರ್ಷಕ ಗಿಫ್ಟ್. 50,000 ರೂಪಾಯಿಗಳ ಬುಕಿಂಗ್ ಗೆ ಕಿಡ್ಸ್ ಸ್ಟಡಿ ಟೇಬಲ್ ಫ್ರೀ. 1,00,000 ರೂಪಾಯಿ ಮೌಲ್ಯದ ಖರೀದಿಗೆ 2-ಡೋರ್ ಅಲ್ಮಿರಾ ಗೆಲ್ಲುವ ಸುವರ್ಣಾವಕಾಶ. ಹೋಮ್ ಡೆಲಿವರಿ, ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ.
18: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
19: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಆಗಿ ಕಾಲ್ ಮಾಡಿ 9606076450.
12: ಸುದ್ದಿ ಸಮಾಚಾರ ಓದಿನ ಮಲ್ಲೆಂಗಡ ಜಾಗೃತಿ ಅಯ್ಯಪ್ಪ.

0: ಸೀಟು ಪೂತೋಟ ಪೂತೋಟದ್ದು ಫುಡ್ ಕೋರ್ಟ್ ನಿರ್ಮಾಣಕ್ಕೆ ಶಾಸಕ ಡಾಕ್ಟರ್ ಮಂತರ್ಗೌಡ ಅವು ನಿನ್ನಂದು ಭೂಮಿ ಪೂಜೆ ಮಾಡಿಚಿ. ರಾಜ ಸೀಟು ಪೂತೋಟದ್ದು ಪುಟಾಣಿ ರೈಲು ವಿಭಾಗದ ಸುಮಾರು 2 ಕೋಟಿ ರೂಪಾಯಿ ಖರ್ಚಲು ಸಾರ್ವಜನಿಕ ಖಾಸಗಿ ಪಾಲುದಾರಿಕೆ ರೆಡಿ ಫುಡ್ ಕೋರ್ಟ್ ನಿರ್ಮಾಣ ಮಾಡುವ ಪ್ರವಾಸಿಯಕ್ಕೆ ನಲ್ಲ ಗುಣಮಟ್ಟದ ಊಣು ತೀನಿನ ಕೊಡುವ ಉದ್ದೇಶ ಇದಾಯಿತುಂಡು. ಅನ್ನನೆ ಪುಟಾಣಿ ರೈಲು ಸಂಬಂಧ ದಕ್ಷಿಣ ಭಾಗದ ನೈಋತ್ಯ ರೈಲ್ವೆ ವಿಭಾಗತ್ರವು ವರದಿ ತಂದಿತ್ತು. ವಿದ್ಯುತ್ ಚಾಲಿತ ಪುಟಾಣಿ ರೈಲು ಶುರು ಮಾಡುವಕ್ಕೆ ಪ್ರಯತ್ನ ಪಡುವ ಅಂದು ಅಣ್ಣಚಿ. ಈ ನೇರತ ಜಿಲ್ಲಾಧಿಕಾರಿ ಎಸ್ಜಿ ಸೋಮಶೇಖರ್ ತಕ್ಕ ಬರೆದಿತ್ತು. ರಾಜಸೀಟು ಪೂತೋಟಕ್ಕೆ ಕಾಲಕ್ಕೆ 65 ಲಕ್ಷಕ್ಕೂ ಅವರ ಕಣಕಲು ಪ್ರವಾಸಿಯ ಬಂದಂಡು ಉಂಡು. ಪುಟಾಣಿ ರೈಲು ಜಾಗಕ್ಕೆ ಏದೇ ತೊಂದರೆ ಆಕತನಕ್ಕೆ ನೋಟೆಂಡು ಫುಡ್ ಕೋರ್ಟ್ ನಿರ್ಮಾಣ ಆಪ ಅನ್ನನೆ ಮನಾರಕ್ಕೆ ಅರ ಆದ್ಯತೆ ಕೊಡ್ತಿತ್ತಂದು ಅಣ್ಣಚಿ. ಉದ್ಘೋಷಕಂಗ ಶೋತುವ ಪಿನ ಆಕಾಶವಾಣಿ ಕೇಂದ್ರತ್ರ ನಡುಲು ಕೊಂಡಿರನಕ್ಕೆ ಇಂಜಿತ್ ಚಾಯೋಡೆ ಕಾರ್ಯನೀಸಿಯನ್ನು ಉಂಡೆಂದು ಭಾರತ ಸರ್ಕಾರದ ಮಾಹಿತಿ ಪಿನ ಪ್ರಸಾರ ಸಚಿವಾಲಯದ ಕಾರ್ಯದರ್ಶಿ ಪ್ರತುಲ್ ಕುಮಾರ್ ಅಭಿಪ್ರಾಯ ಪರ್ನತ್. ಅವು ಮಡಿಕೇರಿ ಆಕಾಶವಾಣಿ ಕೇಂದ್ರಕ್ಕೆ ನಿನ್ನಂದು ಪೋಯಿತು. ಕೇಂದ್ರತ್ರ ಕಾರ್ಯಚಟುವಟಿಕೆ ನೋಟಿತ್ ಉದ್ಘೋಷಕಂಗ ಪಿನ ಸಿಬ್ಬಂದಿಯಡ ಕೂಡ ವಿಚಾರ ವಿನಿಮಯ ಮಾಡಿಚಿ. ಅಲ್ಲಿಂಜ ತಕ್ಕ ಬರಂದ ಅವು ಆಕಾಶವಾಣಿ ಮಡಿಕೇರಿ ಕೇಂದ್ರ ಬೋರೆ ಕಾರ್ಯಕ್ರಮತ್ರ ಕೂಟಕ್ಕೆ ಆದಾಯ ತುಮಿಂಜಕ್ಕೂ ಉಂಡೆಂದು ಅಣ್ಣಚಿ. ಈ ನೇರತ ತಾಂತ್ರಿಕ ವಿಭಾಗತ್ರ ಮುಖ್ಯಸ್ಥ ಪಿ ಆನಂದನವು ಬೋರೆ ಬೋರೆ ತಾಂತ್ರಿಕ ವಿಚಾರತ್ರ ಮೀದ ಮಾಹಿತಿ ಮಾಡಿಕೊಡ್ತದೆ. ಅನ್ನೆ ಕಾರ್ಯಕ್ರಮ ವಿಭಾಗತ್ರ ಮುಖ್ಯಸ್ಥ ಪಿಎಂ ಜಗದೀಶವು ಕಾರ್ಯಕ್ರಮ ಚಟುವಟಿಕೆರ ಮೀದ ಪರಿಚಯ ಮಾಡಿಕೊಡ್ತದೆ. ಇಂಗು ಮಿನ್ನ ಜಂಟಿ ಕಾರ್ಯದರ್ಶಿಯ ಕೊಡಗು ಜಿಲ್ಲೆಯ ಜಿಲ್ಲಾಧಿಕಾರಿಯಾದ ಎಸ್ಜೆ ಸೋಮಶೇಖರ ಇಂಗಳ ಖುದ್ದು ಪೋಯ್ ಕಂಡಿತ್ತು. ಆಕಾಶವಾಣಿ ಪಿನ ಜಿಲ್ಲಾಡಳಿತತ್ರ ನಡೆದು ಪಿನ ಸಮನ್ವಯತ್ರ ಮೀದ ಚರ್ಚೆ ಮಾಡಿಚಿ. ಇದಂಗ ಜಿಲ್ಲಾಧಿಕಾರಿಯವು ತಕ್ಕ ಬರೆದಿದ್ದು ಮಡಿಕೇರಿ ಆಕಾಶವಾಣಿ ಕೇಂದ್ರ ಕೊಡಗು ಜಿಲ್ಲಾಡಳಿತಕ್ಕೆ ಪೂರ್ತಿ ಸಹಕಾರ ತಂದಣ್ಣು ಉಂಡೆಂದು ಅಣ್ಣಚಿ. ಶ್ರೀಮಂಗಲ ವಿದ್ಯುತ್ ವಿತರಣಾ ಉಪಕೇಂದ್ರ ತಂಜ ಪಾಂಜಿಪೋಪ್ಪ ಕಾನೂರು ಫೀಡರ್ಲು ಅವಶ್ಯ ರಿಪೇರಿ ಪಣೆ ಉಳ್ಳನಗೊಂಡ್ ಇಂದು ಪೊಲಕ 10 ಗಂಟೆಯಿಂದ ಒಯ್ಪತ್ತು 5 ಗಂಟೆ ಕತನೆ. ಹರಿಹರ ಗುಂಡುಮಾಡು ಕುಂದೂರು ಚೀಪೆಕೊಲ್ಲಿ ನಾಲ್ಕಿರಿ ಸುತ್ತಮುತ್ತ ಕರೆಂಟ್ ಇಪ್ಪಲೆಂದು ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅರಿಚುಟ್ಟಿತ್ತು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಆದನೆಯಲ್ಲಿ 10ನೇ ಕೊಡವ ಪುಸ್ತಕ ಪತ್ತಾಯತನ ಚೇರಮಾಣಿಲುಳ್ಳೋ ಬೆಂಗನಾಡು ಕೊಡವ ಸಮಾಜತ್ ಇದೇ 20 ದಂಡಾಂಗ ಮಜ್ಜಣ ದಂಡರೆ ಗಂಟೆಗೂ ಬೊಳಿಪಡ್ತುವ. ಅಕಾಡೆಮಿರ ಅಧ್ಯಕ್ಷ ಅಜಿನಿಕಂಡ ಸಿ ಮಹೇಶ್ ನಾಚಯ್ಯವು ಮೊಳಿಯಿಡುವ ಕಾರ್ಯಕ್ರಮತ್ರ ಕೊರುವ ಕಾರ್ಯಕ್ಕಿನ ಸಮಾಜತ್ರ ಅಧ್ಯಕ್ಷ ಬಾಚರಣಿಯಂಡ ದಿನೇಶ್ ಗಣಪತಿಯವು ವಹಿಸುವ. ಈ ನೇರತ್ತು ಮುಖ್ಯ ಬಿಂದುವಳಾಯಿತು. ನಿವೃತ್ತ ಮುಖ್ಯ ಉಪಾಧ್ರಿ ಅಯ್ಯಂಡ ರಾಮಕೃಷ್ಣ ಪುಸ್ತಕ ಪತ್ತಾಯತನ ಬಳಿಪಡ್ತುವ. ಈ ನೇರತ್ತು ನಾಪಂಡ ಮಣವಟ್ಟಿರ ಚೀಯಬೇರ ಪಿನ ಕೊಟ್ಟಕತ್ತಿರ ಒಕ್ಕಕಾರಕ್ಕೆ ದುಡಿನ ಕೊಡುಪಂದು ಅಕಾಡೆಮಿರ ಪ್ರಕಟಣೆ ಅರಿಚಿಟ್ಟಿತ್ತು. ವಿದ್ಯಾರ್ಥಿ ಬದುಕಲು ಪುಸ್ತಕ ಬರೀ ಪಠ್ಯೇತರ ಭಾಗ ಆಕತೆ ಮಕ್ಕ ಮಾನವೀಯ ಮೌಲ್ಯತನ ಬೊಳ್ತಿಯೊಂಡೊಂದು ಪಿರಿಯಾಪಟ್ಟಣ ಸರ್ಕಾರಿ ಫಸ್ಟ್ ಗ್ರೇಡ್ ಕಾಲೇಜ್ರ ಪ್ರಾಂಶುಪಾಲಂಗಳನ್ನು ಪ್ರೊಫೆಸರ್ ಬಿ ನಂಜುಂಡಸ್ವಾಮಿಯವು ಎಣ್ಣಚಿ. ಮಡಿಕೇರಿರ ಸರ್ಕಾರಿ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ನಿನ್ನಂದು ನಡೆದ 2025-26 ಸಾಲರ ಪಠ್ಯಪಿನ ಪಠ್ಯೇತರ ಚಟುವಟಿಕೆರ ಆಖಿರಿ ಕಾರ್ಯಕ್ರಮದ ಕೂಡಿಯಾಡಿತ ತಕ್ಕ ಬರೆದ ಅವು ಭಾರತ ದೇಶತ್ರ ಶ್ರೇಷ್ಠ ಧರ್ಮ ಗ್ರಂಥ ಸಂವಿಧಾನ. ಸಂವಿಧಾನ ಜಾತಿ ಮತ ಲಿಂಗಭೇದ ಇಲ್ಲದೆ ಎಲ್ಲಕ್ಕೂ ಸಮಾನ ಹಕ್ಕನ್ನು ಕೊಡ್ತಿತ್ತು. ಜಗತ್ತರ ಶ್ರೇಷ್ಠ ಗುರುಗಳಾದ ಬುದ್ಧ ಬಸವಣ್ಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಬ್ದುಲ್ ಕಲಾಂ ಇವು ಏದೇ ಓರು ಜಾತಿಗೆ ಸೀಮಿತ ಆಕತೆ ಇಡೀ ಮಾನವ ಕುಲಕ್ಕೆ ಬೊಳಿಯಾಚಿ. ಗುರು ತಪ್ಪ ಸಂಸ್ಕಾರ ಪಿನ ನೈತಿಕ ಮೌಲ್ಯ ಮಕ್ಕಕ್ಕೆ ನಲ್ಲ ಬಟ್ಟೆಲು ನಡಪನಕ್ಕೆ ಆಪಾಂದ ಅಣ್ಣಚಿ. ಮುಖ್ಯಮಂತ್ರಿ ಅಂಡ ಮೂಲಸೌಕರ್ಯ ಅಭಿವೃದ್ಧಿ ಪಿನ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ನಿಧಿ ಯೋಜನೆಯಡಿ ಬೋರೆ ಬೋರೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಡಾಕ್ಟರ್ ಮಂತರ್ಗೌಡವು ನಿನ್ನಂದು ಭೂಮಿ ಪೂಜೆ ಮಾಡಿಚಿ. ಅಲ್ಲಿಂಜ ತಕ್ಕ ಬರಂದ ಅವು ಮಡಿಕೇರಿ ನಗರಸಭೆ ವ್ಯಾಪ್ತಿಯಲ್ಲಿ ರೋಡ್ ತಡೆಗೋಡೆ ಚರಂಡಿ ಕೂಡಿನಕ್ಕೆ ಬೋರೆ ಬೋರೆ ಕಾಮಗಾರಿಯನ್ನು ನಡೆಸಿಯನ್ನು ಉಂಡು ಮಡಿಕೇರಿಗೆ ಪ್ರವಾಸಿಯಡ ಕಣಕ್ಕೆ ಅರ ಆಯಂಡು ಉಳ್ಳನಗೊಂಡು ನಗರತ್ರ ಅಭಿವೃದ್ಧಿಗೆ ಆದ್ಯತರ ಮೇಲೆ ಕೆಲಸದನ್ನು ನಡೆಸಿಯನ್ನು ಉಂಡು ಇಕಾಕಲೆ ನಗರತ್ರ ಮನಾರ ಕಾರ್ಯಕ್ಕೆ ಅರ ಒತ್ತು ಕೊಡ್ತಿತ್ತಂದು ಅವು ಅಣ್ಣಚಿ. ಕೊಡಗು ಜಿಲ್ಲೆಯಲ್ಲಿ ಮಳೆ ಶುರುವಾಪ ಲಕ್ಷಣ ಕಂಡುಬಂದನುಂಡು. ಆನಗುಂಡು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬೋಂಡಿಯ ಮುಪ್ಪಡೆ ಕ್ರಮ ಅಡ್ತವನಕ್ಕೆ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಯಕ್ಕೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಅಜ್ಗುಟ್ರ ಎಸ್ ಪೊನ್ನಣ್ಣವು ಸೂಚನೆ ಕೊಡ್ತದೆ. ಪೊನ್ನಂಪೇಟೆರ ತಾಲೂಕು ಪಂಚಾಯಿತಿ ಸಭಾಬಾಡಿಯಲ್ಲಿ ನಡೆದ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ತಾಲೂಕು ಮಟ್ಟದ ಕಾರ್ಯಪಡೆ ಸಭೆ ಕೊರವು ಕಾರ್ಯಕ್ಕೆ ವಹಿಸಿದ ಬಂದ ಅವು ಜಿಲ್ಲೆಯಲ್ಲಿ ಕಾತು ಮಳೆಕ್ಕೆ ಮರತರ ಕೊಂಬೆ ಬುದ್ದಂಡು ಉಂಡು ಇದನ್ನುಂಡು ಕರೆಂಟ್ ಕೂಡಿನಕ್ಕೆ ಸಾರಿಗೆ ಸಂಪರ್ಕಕ್ಕೆ ತೊಂದರೆ ಆಪ ಆನಗುಂಡು ರೋಡ್ ಕರೆಲುಲ್ಲೋ ಮರತರ ಕೊಂಬೆ ಕಿತ್ತು ಚರಂಡಿ ಸರಿಪಡುತ್ತುವ ಕುಂಡು ಬುದ್ದ ರೋಡ್ನ ಸರಿ ಮಾಡುವಂಡ ಕೂಟಕ್ಕೆ ಬೋರೆ ಬೋರೆ ವ್ಯವಸ್ಥೆನ ಸರಿಪಡುತ್ತುವನಕ್ಕೆ ಅಧಿಕಾರಿಯಕ್ಕೆ ನಿರ್ದೇಶನ ಮಾಡಿಚಿ. ಇಲ್ಲಿಕ್ಕೆ ಪೊಲಕತ್ರ ಸುದ್ದಿ ಸಮಾಚಾರ ತಿಂದಿತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್. ನಿಮ್ಮ ಹಳೆಯ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಮಿಕ್ಸಿ, ಕುಕ್ಕರ್, ಗ್ರೈಂಡರ್ ತನ್ನಿ, ಎಕ್ಸ್ಚೇಂಜ್ ಮಾಡಿ, ಹೊಸದನ್ನು ನಿಮ್ಮ ಮನೆಗೆ ಕೊಂಡೊಯ್ಯಿರಿ. ಪಿ ಆರ್ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಕೊರಿಗೊಪ್ಪಲು.
2: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶ್ಶೇರಿ, ಕಣ್ಣೂರ್.

0: ശ്രീകണ്ഠപുരം, സുൽത്താൻ ബത്തേരി, മാനന്തവാടി, തളിപ്പറമ്പ.
1: ഹാപ്പി വെഡിങ് ആനിവേഴ്സറി മൈ ഡാർലിംഗ്.
2: സർപ്രൈസ് ഗിഫ്റ്റ്?
1: ഓപ്പൺ മാഡു.
2: ವಾವ್, ಡೈಮಂಡ್ ನೆಕ್ಲೇಸ್. ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್. ಸೂಪರ್, ಥ್ಯಾಂಕ್ ಯು ರೀ. ಎಲ್ಲಿಂದ?
3: ಮುಳಿಯಾದಿಂದ.
4: ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
5: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು.
7: ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ.
6: ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
5: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
8: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
6: ನಾನ್ ತಗೊಂಡಿರೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ. ನಿಮಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
5: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
9: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
10: ವಿವಾಹ ಬಟ್ಟೆಗಳು, ಡೈಲಿ ವೇರ್ ಸ್ಯಾರೀಸ್, ಕುರ್ತಾ, ಚೂಡಿದಾರ್, ಲೆಹೆಂಗಾ, ಉಲ್ಲಾಸದೊಂದಿಗೆ ಖರೀದಿಸಲು ಬನ್ನಿ. ಇಮ್ಯಾನುವಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟಿ.
11: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
12: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
13: ಆಕಾಶವಾಣಿ ಮಡಿಕೇರಿ. ಈಗ ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.

0: ಇದು ಆಕಾಶವಾಣಿ.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ LO.
3: ಸಾವಿರದ 1964 ಎ.ಕೆ. ಚಂದಾ ಅವರ ಅಧ್ಯಕ್ಷತೆಯಲ್ಲಿ ನೇಮಿಸಲಾಗಿದ್ದ ಚಂದಾ ಸಮಿತಿ ತನ್ನ ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸಿತು. ಆ ವರದಿಯ ವಿವರಗಳು ಹೀಗಿವೆ. ಸರ್ಕಾರಿ ಇಲಾಖೆಯ ನೀತಿ ನಿಯಮಗಳಿಗೆ ಅಧೀನವಾಗಿ ರೇಡಿಯೋದಂತಹ ಕ್ರಿಯಾತ್ಮಕ ಮಾಧ್ಯಮ ಭಾರತದಲ್ಲಿ ಬೆಳೆಯುವುದು ಸಾಧ್ಯವಿಲ್ಲ. ಆಕಾಶವಾಣಿಯನ್ನು ಸಾಂಸ್ಥಿಕವಾಗಿ ಬದಲಾವಣೆ ಮಾಡಬೇಕು ಹಾಗೂ ಈಗಿರುವ ಆರ್ಥಿಕ ಹಾಗೂ ಆಡಳಿತಾತ್ಮಕ ಕಾರ್ಯವಿಧಾನದಿಂದ ಆಕಾಶವಾಣಿ ಹಾಗೂ ದೂರದರ್ಶನಗಳನ್ನು ಮುಕ್ತಗೊಳಿಸಬೇಕು. ಹೊಸದಾದ ಸಾರ್ವಜನಿಕ ನಿಗಮವೊಂದು ಅಸ್ತಿತ್ವಕ್ಕೆ ಬಂದು ಕ್ರಿಯಾತ್ಮಕ ಮಾಧ್ಯಮದ ಅವಶ್ಯಕತೆಗಳನ್ನು ಮನದಲ್ಲಿಟ್ಟುಕೊಂಡು ನೇಮಕಾತಿ ಹಾಗೂ ಆರ್ಥಿಕ ನಿರ್ವಹಣೆಯ ಹೊಸ ವಿಧಾನಗಳು ರೂಪುಗೊಳ್ಳಬೇಕು. ಆಕಾಶವಾಣಿಗೆ ಈಗ ತಾತ್ವಿಕವಾಗಿ ಸ್ವಾತಂತ್ರ್ಯವಿದ್ದರೂ ಪ್ರಾಯೋಗಿಕವಾಗಿ ಅದು ಇರಲು ಸಾಧ್ಯವಿಲ್ಲ. ಅದಕ್ಕೆ ಎರಡು ಕಾರಣಗಳನ್ನು ಸಮಿತಿ ನೀಡಿತು. ಮೊದಲನೆಯದಾಗಿ, ಮಂತ್ರಿಗಳು ಡೈರೆಕ್ಟರ್ ಜನರಲ್ ಅವರ ಅಧಿಕಾರವನ್ನು ರಾಜಕೀಯವಾಗಿ ಬಳಸಿಕೊಂಡು ಕಾರ್ಯಕ್ರಮ ಯೋಜನೆ ಹಾಗೂ ಪ್ರಸ್ತುತಿಯಲ್ಲೂ ತಲೆಹಾಕುತ್ತಿರುವುದು. ಎರಡನೆಯದಾಗಿ, ತಮ್ಮ ಹಿತವನ್ನು ಕಾಯುವ ಸಿಬ್ಬಂದಿಗಳನ್ನು ಆಯ್ಕೆ ಮಾಡಿ ನೇಮಕ ಮಾಡುತ್ತಿರುವುದು. ಇದರಿಂದ ಆಕಾಶವಾಣಿಯ ಬಗೆಗೆ ಸಾರ್ವಜನಿಕ ಅಭಿಪ್ರಾಯ ಚೆನ್ನಾಗಿಲ್ಲ, ಅದರ ಉದ್ದೇಶಗಳು ನಾಶವಾದವು ಹಾಗೂ ಅದರ ಪ್ರೇರಣೆ ಇಲ್ಲವಾಯಿತು ಎಂದು ಎ.ಕೆ. ಚಂದಾ ಅವರ ನೇತೃತ್ವದ ಸಮಿತಿ ಗುರುತಿಸಿತು. ಆಕಾಶವಾಣಿಯ ವೈಫಲ್ಯಗಳಿಗೆ ಸರ್ಕಾರದ ನೇರ ಹತೋಟಿಯೇ ಕಾರಣ, ಅದು ತಪ್ಪಬೇಕು. ಆಕಾಶವಾಣಿ ಸ್ವಯಂ ಆಡಳಿತ ಸಂಸ್ಥೆಯಾಗಬೇಕು ಎಂದು ಸಮಿತಿ ಶಿಫಾರಸು ಮಾಡಿತು. ಆದರೆ ಸರ್ಕಾರ ಈ ಶಿಫಾರಸನ್ನು ಒಪ್ಪಲಿಲ್ಲ.

0: ಇನ್ನೊಂದು ಪ್ರಬಲವಾದ ಟೀಕೆ ಎಂದರೆ ಮೀಡಿಯಂ ವೇವ್ ತರಂಗಾಂತರದಲ್ಲಿ ದೇಶದ ಎಲ್ಲಾ ಭಾಗದ ಜನರು ಎಲ್ಲಾ ಕೇಂದ್ರಗಳನ್ನು ಕೇಳಲು ಸಾಧ್ಯವಾಗದಿರುವುದು. ಉದಾಹರಣೆಗೆ ಬೆಂಗಳೂರು ಆಕಾಶವಾಣಿಯ ಕಾರ್ಯಕ್ರಮ ಮೈಸೂರಿನಲ್ಲೋ ಧಾರವಾಡದಲ್ಲೋ ಕೇಳಿಸದಿರುವುದು. ಚಂದಾ ಸಮಿತಿಯು ಆಯವ್ಯಯದಲ್ಲಿ ಆಕಾಶವಾಣಿಗೆ ಹೆಚ್ಚಿನ ಹಣಕಾಸಿನ ನೆರವು ಸಿಗದಿರುವುದೇ ಇದಕ್ಕೆ ಕಾರಣ ಎಂದು ಹೇಳಿತು. ಮೊದಲ ಹಾಗೂ ಎರಡನೆಯ ಪಂಚವಾರ್ಷಿಕ ಯೋಜನೆಯಲ್ಲಿ ಒಟ್ಟು ಆಯವ್ಯಯದ ಒಂದು ಭಾಗದಲ್ಲಿ ಹತ್ತನೇ ಒಂದು ಭಾಗವನ್ನು, ಮೂರನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಶೇಕಡಾ ಒಂದು ಭಾಗದಲ್ಲಿ ಎಂಟನೇ ಒಂದು ಭಾಗವನ್ನು ಮಾತ್ರ ನೀಡಲಾಗಿತ್ತು. ಹೀಗೆ ಪ್ರಸಾರ ವ್ಯವಸ್ಥೆಯ ಅಭಿವೃದ್ಧಿಗೆ ಆದ್ಯತೆ ನೀಡದ ಕಾರಣ ದೇಶದ ಕೆಲಭಾಗದ ಕೇಳುಗರು ಆಕಾಶವಾಣಿಯ ವ್ಯಾಪ್ತಿಗೆ ಒಳಪಡದೇ ಹೋದರು ಎಂದು ಚಂದಾ ಕಮಿಟಿ ತನ್ನ ವರದಿಯಲ್ಲಿ ಹೇಳಿದೆ. ದೂರದರ್ಶನವು ಆಕಾಶವಾಣಿಯಿಂದ ಬೇರ್ಪಡಬೇಕು, ಅದಕ್ಕೆ 20 ವರ್ಷಗಳ ಅಭಿವೃದ್ಧಿ ಯೋಜನೆ ಸಿದ್ಧವಾಗಬೇಕು ಎಂಬುದು ಚಂದಾ ಕಮಿಟಿ ಹೇಳಿದ ಎರಡನೇ ಅಂಶ. ಮೂರನೆಯದಾಗಿ ವಿವಿಧ ಭಾರತಿ ಕೇಂದ್ರವನ್ನು ವಾಣಿಜ್ಯೀಕರಣಗೊಳಿಸಿ ಅದರ ಲಾಭವನ್ನು ಆಕಾಶವಾಣಿಯ ಅಭಿವೃದ್ಧಿಗೆ ಬಳಸುವುದು. 1969ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಗಳಾಗಿದ್ದಾಗ ಅವರ ಮಂತ್ರಿಮಂಡಲ ಈ ವರದಿಯನ್ನು ಪರಿಶೀಲಿಸಿತು. ಆದರೆ ಆಕಾಶವಾಣಿಗೆ ಸ್ವಾಯತ್ತತೆಯನ್ನು ನೀಡಲು ಅದು ಸಕಾಲವಲ್ಲ ಎಂದು 1970ರ ಏಪ್ರಿಲ್ನಲ್ಲಿ ಲೋಕಸಭೆಯಲ್ಲಿ ತಿಳಿಸಲಾಯಿತು. ಈ ನಿರ್ಣಯ ವಿರೋಧ ಪಕ್ಷಗಳಿಂದ ಸಾಕಷ್ಟು ಟೀಕೆಗೆ ಗುರಿಯಾಗಿ ಆಕಾಶವಾಣಿ ಹಾಗೂ ದೂರದರ್ಶನಗಳನ್ನು ಇಂದಿರಾ ಗಾಂಧಿಯವರ ಸರ್ಕಾರ ಅಧೀನದಲ್ಲಿಟ್ಟುಕೊಂಡು ತಮ್ಮ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳುತ್ತಿದೆ ಎಂದು ತೀವ್ರ ಆಕ್ರೋಶವನ್ನು ಎದುರಿಸಿತು. ಸರ್ಕಾರ ದೂರದರ್ಶನದ ಬೆಳವಣಿಗೆಗೆ ಆರ್ಥಿಕವಾಗಿ ಸಶಕ್ತವಾಗಿರದ ಕಾರಣ ಇರುವ ಹಣಕಾಸಿನಲ್ಲೇ ಅದರ ವಿಸ್ತರಣೆ ಆಗಬೇಕೆಂಬುದನ್ನು ಅಂಗೀಕರಿಸಿತು. ಆದರೆ ಆಕಾಶವಾಣಿಯಿಂದ ಅದನ್ನು ಬೇರ್ಪಡಿಸಲು 1 ದಶಕದವರೆಗೂ ಕಾಯಬೇಕಾಯಿತು. ಚಂದಾ ಕಮಿಟಿಯ ವರದಿಯಂತೆ ವಿವಿಧ ಭಾರತಿಯನ್ನು 1967ರಲ್ಲಿ ಆರಂಭಿಸಲಾಯಿತಾದರೂ ಅದರ ಲಾಭ ಆಕಾಶವಾಣಿಗೆ ದೊರೆಯಲು 1 ದಶಕವೇ ಬೇಕಾಯಿತು.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ
3: ಸವಿ ಸವಿ ನೆನಪು
4: ಸವಿ ಸವಿ ನೆನಪು.
5: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
1: ನಮಸ್ಕಾರ ಕೇಳುಗರೆ, ಆಕಾಶವಾಣಿಗೆ 90 ವರ್ಷದ ಸಂಭ್ರಮ. ಈ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಆಕಾಶ ಬುಟ್ಟಿ. ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗ್ತಾ ಇದ್ದಾರೆ ವೈಜನಾಥ್ ಬಿರಾದಾರ್ ಅವರು. ಹಿರಿಯ ಚಲನಚಿತ್ರ ನಟ, ರಂಗಭೂಮಿ ಕಲಾವಿದರು, ಜಾನಪದ, ಡಪ್ಪಿನಾಟ, ಕೋಲಾಟ, ದೊಡ್ಡಾಟ, ಕಿರುತೆರೆ, ಹಿರುತೆರೆ ಎಲ್ಲ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿದ್ದಾರೆ. 74 ವರ್ಷದ ಹಿರಿಯ ಕಲಾವಿದ ಆಕಾಶವಾಣಿ ಕೇಂದ್ರದಲ್ಲಿ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
6: ನಮಸ್ತೆ.
1: ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮನ್ನು ನೋಡ್ಲಿಕ್ಕೆ.
6: ಇಲ್ಲ, ನನಗೂ ಖುಷಿ ಆಗ್ತದೆ, ಯಾಕಂದ್ರೆ 90 ವರ್ಷ ಆಕಾಶವಾಣಿ ಆಗಿದೆ ಅಂದ್ರೆ ನನಗೆ 74, ಇದಕ್ಕೆ 90 ಹತ್ತಿರದಲ್ಲಿ ಇದ್ದೀವಿ.
1: ಹೌದು, ನೀವು ಆಕಾಶವಾಣಿ ಜೊತೆ ಜೊತೆಗೆ ನಡ್ಕೊಂಡು ಬಂದಿದ್ದೀರಿ. ನಿಮ್ಮ ಹಾಗೆ ಆಕಾಶವಾಣಿ ಕೂಡ ವೈವಿಧ್ಯಮಯವಾದ ಪಾತ್ರವನ್ನ ವಹಿಸ್ತಾ ಇದೆ ಜನರ ಬದುಕಿನಲ್ಲಿ. ಎಂತೆಂಥ ಪಾತ್ರಗಳನ್ನ ಮಾಡಿದ್ದೀರಿ? ಮತ್ತೆ ಬರೀ ಪಾತ್ರಗಳಷ್ಟೇ ಅಲ್ಲ, ಕೋಲಾಟ, ಆಮೇಲೆ ಡಪ್ಪಿನಾಟ ಅಂತ ಹೇಳಿದ್ರಿ ನೀವು, ದೊಡ್ಡಾಟ, ಟಿವಿ ಸೀರಿಯಲ್ಗಳಲ್ಲಿ ಮಾಡಿದ್ದೀರಿ, ನಾಟಕಗಳಲ್ಲಿ ಮಾಡಿದ್ದೀರಿ,
6: ಆಮೇಲೆ ಜಾನಪದ ಗುರುರಾಜ್ ಹೊಸಕೋಟೆಯವ್ರ ಜೊತೆ ಜಾನಪದ ತಂಡದಲ್ಲಿದೆ, ಆಮೇಲೆ ರಸಮಂಜರಿ, ಆಮೇಲೆ ಆರ್ಕೆಸ್ಟ್ರಾ, ಯಾವ್ದು ಬಿಟ್ಟಿಲ್ಲ ಮೇಡಮ್. ಯಾಕಂದ್ರೆ ಇಲ್ಲಿ ಬಂದ್ರೆ ಸಿನಿಮಾ ಒಂದೇ ನಂಬ್ಕೊಂಡ್ರೆ ಕಷ್ಟ ಆಗ್ತದೆ. ಏನಂದ್ರೆ ಯಾವುದು ನಾನು ಕಲ್ತಿಲ್ಲ, ನಿಂತು ನೋಡೋದು ಮಾಡ್ತೀನಿ ಅನ್ನೋದು. 12 ವರ್ಷಕ್ಕೆ ನಾವು ಕೋಲಾಟಕ್ಕೆ ಜಾಯ್ನ್ ಆಗಿದ್ದು. ನೋಡ್ತಾರೆ ಕೆಲವರು, ಅಂದ್ರೆ ಹುಡುಗ ಬಂದು ನಿಂದಿರ್ತಾನೆ, ಕರೆ ಅವನಿಗೆ, ನೋಡ್ಕೊಂಡೇನಪ್ಪ, ಹ್ಞೂ ನೋಡ್ಕೊಂಡೆ, ಹ್ಞೂ ಶುರು ಮಾಡೋದು. ಆ ಕಡೆ ಯಕ್ಷಗಾನ ಅಂತಂದ್ರೆ ನಮ್ಮಲ್ಲಿ ದೊಡ್ಡಾಟ ಅಂತಾರೆ, ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಆ ತರ.
1: ಹೆಚ್ಚು ಕಡಿಮೆ ಒಂದು 50 ವರ್ಷಕ್ಕಿಂತ ಜಾಸ್ತಿ ನೀವು ಜನರಿಗೆ ಹತ್ತಿರವಾಗಿದ್ದೀರಾ. ಅಂದ್ರೆ ಈಗ ಹೇಳದ ಹಾಗೆ ಸಿನಿಮಾದಲ್ಲಿ, ನಾಟಕದಲ್ಲಿ, ಟಿವಿನಲ್ಲಿ.
6: ಮೇಡಮ್, ನಾ ರೇಡಿಯೋ ನಾನು ಚಿಕ್ಕ ವಯಸ್ಸರೇ ನಾನು ಕೇಳಿದ್ರೆ, ನನಗೆ ಅಂದ್ರೆ 1957 ನಾನು ಹುಟ್ಟಿದ ದಿನ,

0: ಆರು ಆರು 52. ಬಟ್ ನಾನು ಒಂದು 10-12 ವಯಸ್ಸಿಗೆ ನನಗದು ಸ್ವಲ್ಪ ಕಲೆ ಬಗ್ಗೆ ಇದೆ. ನಮ್ಮಲ್ಲಿ ಸಂಜೀವ್ ಅಂತೇಳಿ ಒಬ್ಬರು ಇದ್ರು, ಅವನು ಅವ್ರ ಹತ್ರ ನೆಲ್ಕೋ ರೇಡಿಯೋ ಅಂತಿತ್ತು, ಉದ್ದ ಹಿಂಗೆ ಇದು ಬರೋದು, ಹಿಂಗೆ ಟವರ್ ತರ ಆಂಟೆನ್ ಬರೋದು. ಅವ್ರು ಏನು ಮಾಡೋರು ಅಂದರೆ ಹಿಡ್ಕೊಂಡು ಹೋಗೋರು. ಅದು ಹೇಗಿತ್ತು ಅಂದರೆ ಸೆಲ್ ಹಾಕ್ಬೇಕು ಅದಕ್ಕೆ ಹೋಗಿ, ಅದು ಏನಾಯಿತು ಅಂದರೆ ಭದ್ರಾವತಿ ರೇಡಿಯೋ ಬರೋ ಟೈಂಟ್ ಭದ್ರಾವತಿ ಈಗ ಓದುತ್ತಿರೋ ಟೈಂಟ್ ಉಂಟು ಎಲ್ಲ ಬರೋದು ಏನಣ್ಣ ಆಗ ಅವ್ರು ಟಕ್ ಅಂತ ಹೊಡೆಯೋರು ತಲೆ ಮಾಡೋದು ಕರೆಕ್ಟಾಗಿ ಬರೋ ಸೆಲ್ ಏನೋ ಪ್ರಾಬ್ಲಮ್ ಹಿಡ್ಕೊಂಡು ಹೋಗೋರು. ಅವಾಗ ಹೇಳೋರು ಅಣ್ಣ ಆಡ ಎಷ್ಟಕ್ಕೆ ಬರ್ತವೆ ಅಂದರೆ ಬೆಳಿಗ್ಗೆ 7:30 ಬರ್ತವೆ 1:30 ಬರ್ತವೆ ಹೇಳೋದ್ರೆ ನಾನು ಗುರುತು ಮಾಡ್ಕೊಂಡಿದ್ದೆ. ಟಕ್ಕನೆ ಓಡಿ ಮನೆ ಮುಂದೆ ಹೋಗಿ ಒಂದು ನೆರಳಿತ್ತು ನಮ್ಮ ಮನೆಯಲ್ಲಿ ಒಂದು ಅನ್ಮಾರಿ ತಗಡ ಅಂತೀವಿ ನಾವು ಪತ್ರ ನೋಡಿದ್ರೆ ಅಯ್ಯೋ ಈ ಟೈಮ್ ಬರ್ತಾ ಅಲ್ಲಿ ಒಂದು ಸ್ವಲ್ಪ ಇದ್ದ ಓಡಿ
1: ಅಂದ್ರೆ ನೀವು ಸೂರ್ಯನ ಮೇಲೆ ನಿಗದಿ ಮಾಡ್ಕೋತಾ ಇದ್ರಿ ಟೈಮ್ ನ ಇಷ್ಟು ಗಂಟೆಗೆ ಇಷ್ಟು ಬಿಸಿಲು ಬಂದ್ರೆ ಅಥವಾ ಇಲ್ಲಿ ನೆರಳು ಬಂದ್ರೆ ರೇಡಿಯೋದಲ್ಲಿ ಹಾಡ್ ಬರುತ್ತೆ ಕೇಳ್ಬೇಕು.
0: ನಾವು ನಿಂತೀರಿ ನಮ್ಮ ಮುಂದೆ ತಲೆ ಹತ್ರ ಪಾದ ಬಂತು ನಾವು ಕರೆಕ್ಟ್ 12 ಆಗಿದೆ ಈಗ ಬರ ರೇಡಿಯೋ ನಮ್ಗೆ ಆಯ್ತು. ಅವಾಗ ವಾಚ್ಗಳು ಏನಂದ್ರೆ ಒಂದು ಊರಿದ 4 ಜನ 5 ಜನ ಕೈಯಲ್ಲಿ ವಾಚ್. ಅವಾಗ ಬರ್ತೀವಿ ಫೋನ್ಗಳಿಲ್ಲ, ಆಮೇಲೆ 2-ವೀಲರ್ ಇಲ್ಲ, ಇಲ್ಲ ಊರಲ್ಲಿ 1-2-3, ಆಮೇಲೆ ಟ್ರ್ಯಾಕ್ಟರ್ ಊರಿಗೆ 1-2 ಆ ಥರ ಒಂದು ಕಾಲ. ಅವಾಗ ಆಯ್ತು ಏನಾದ್ರು ನಾವು ವಿಷಯ ಹೇಳ್ಬೇಕಂದ್ರೆ ಟೆಲಿಗ್ರಾಮ್ ಕೊಡ್ಬೇಕು ನಾವು, ಅದೇನು ಸ್ಟಾರ್ಟ್ ಇಮಿಡಿಯೇಟ್ಲಿ ಅಂತ ಅಂದ್ಬಿಟ್ರೆ ಗಾಬರಿ ಆಗ್ಬಿಡೋರು.
1: ಮದುವೆ ಇದೆ
0: ಅಂದ್ರು ಸ್ಟಾರ್ಟ್ ಇಮಿಡಿಯೇಟ್ಲಿ ಅನ್ಬೇಕು, ಯಾರು ಹೆಚ್ಚು ಕಮ್ಮಿ ಆದ್ರೂ ಸ್ಟಾರ್ಟ್ ಇಮಿಡಿಯೇಟ್ಲಿ ಅನ್ಬೇಕು.
1: ಕರೆಕ್ಟ್.
0: ಏನಾದ್ರೂ ಒಂದು ಟೆಲಿಗ್ರಾಮ್ ಬಂದಿದೆ ಅಂದ್ರೆ
1: ಭಯ ಯಾರಿಗೆ ಏನು ಹೆಚ್ಚು ಕಡಿಮೆ ಆಯ್ತು
0: ಆಗಿದೀವೋ, ಎಮರ್ಜೆನ್ಸಿಗೂ ಅದೇ ಕೊಡಬೇಕು,
1: ಶುಭ ಕಾರ್ಯಕ್ಕೂ ಅದೇ, ಏನಾದ್ರೂ ಕೆಟ್ಟ ಸುದ್ದಿ ಆದ್ರೂ
0: ಟೆಲಿಗ್ರಾಮ್ ಬಂದಿದ್ರಿ ಅಂತಂದ್ರೆ ಅಂದ್ರೆ ಯಪ್ಪ ಏನಾಯ್ತು ಹಾ ಯಾರಿ ಇರ್ರಿ ಯಾಕ್ರಿ ಅವರ ಸುಮ್ಮನೆ ಓ ಇವ್ರ ಮದ್ವೆನಾ ಆಯ್ತು ಬಿಡಪ್ಪ ಹಿಂಗೆ
1: ಒಳ್ಳೆ ಸುದ್ದಿ ಬಂದ್ರೆ ಹಬ್ಬ ಸದ್ಯ
0: ಆ ತರ ಒಂದು. ಬಟ್ ಅವಾಗ ನಮ್ಗೆ ಅಂದ್ರೆ ಇದು ಈಗ ನಮ್ಮ ಆಕಾಶವಾಣಿ ನಮ್ಗೆ ಇದು ನಂಟಿತ್ತು. ಅವಾಗ ಸಾಂಗ್ ಕೇಳ್ಬೇಕು ಅವ್ರು ಅಲ್ಲೇ ಎಲ್ಲೂ ಸಿಗ್ತಿದ್ರು ನಮ್ಗೆ ಹಾಡುಗಳು ಕೇಳ್ಬೇಕಾದ್ರೆ ಅಲ್ಲೇನೆ. ಆಮೇಲೆ ಏನಾದ್ರೂ ರಾಜಕೀಯ ಸುದ್ದಿ ಏನಾದ್ರೂ ಹೇಳ್ಕೊಂಡ್ರೆ ರೇಡಿಯೋದಲ್ಲಿ ಆ ಟೈಮಿಗೆ ಹೇಳೋರು 1:30. ಈಗ ಇವರು ಒತ್ತು ದೇವರಾಜ್ ಅರಸರು ಬಂದರೆ ಗುಂಡೂರಾವ್ ಅವರು ಬಂಗಾರಪ್ಪನವರು ಇವೆಲ್ಲ ಏನಂದ್ರೆ ಅಲ್ಲೇ ಕೇಳಬೇಕು ರಾಜಕೀಯದು ಅಲ್ಲೇ ಕೇಳಬೇಕು. ಏನಾದ್ರು ವಿಶೇಷ ಆಮೇಲೆ ಏನಾದ್ರು ನಮ್ಮ ದಾಳಿ ಆಯಿತು ಅದು ಇದು ಅಂದ್ರೆ ಕೂಡ ಎಲ್ಲ ಅಲ್ಲೇ ಕೇಳಬೇಕು. ಮತ್ತೆ ಕೇಳೋರು ಕೂರ್ತಿದ್ರು ಏ ಬಂತೇನಪ್ಪ ಟೈಮ್ ಬಂತ ಅದು ಇವತ್ತೇನೋ ಆಗ್ಯದಲ್ಲ ಅದು ಎಲ್ಲರೂ ಸುಮ್ಮನೆ ಒಬ್ಬರು ಮಾತಾಡೋದು ಸುಮ್ಮನೆ ಕಿವಿ ಕೊಟ್ಟು ಕೇಳೋರು ಒಳ್ಳೆ ಗಮನ ಮೇಡಮ್ ಅವಾಗ. ಬಟ್ ಒಂದು ಖುಷಿ ಏನಾಗ್ತಾ ಇದೆ ಅಂದರೆ 90 ವರ್ಷ ಆಕಾಶವಾಣಿಗೆ ನನಗೆ 74 ಹತ್ರ ಬಂದಿದ್ದೀನಿ ನಾನು. ಬಟ್ ಅವಾಗ ಏನಾಗ್ತಿತ್ತು ಅಂದರೆ ಅವಾಗೆಲ್ಲ ನಾವು ಕರೆಕ್ಟ್ ಏನೋ ಒಂದು ಲೆಕ್ಕಾಚಾರ ಇತ್ತು. ಅವಾಗ ಆಕಾಶವಾಣಿದು ಹೇಗಿತ್ತು ಅಂದರೆ ಇದನ್ನ ಪಕ್ಕ ಓ ಹೀಗಾಗಿದೆ ಹಿಂಗೆ ಆಗಿದೆ ಇವ್ರು ಗೆದ್ದರು ಇವರು ಸೋತರು ಇಂಥವ್ರು ತೀರ್ಕೊಂಡ್ರು ಇಂಥವ್ರು ಹುಟ್ಟಿದ್ರು ಅದು ಪಕ್ಕ ಸುದ್ದಿ ಅದು, ಅದರಲ್ಲಿ ಬೇರೆ ಯಾವ ಇದನ್ನೇ ಇಲ್ಲ. ಮತ್ತೆ ಎಲ್ರಿಗೂ ಒಂದೇ ಮಾತು ಅವಾಗ ಯಾರಾದ್ರು ಏನಾದ್ರು ಸುದ್ದಿ ಕೇಳಿದ್ರೆ ಕೇಳ್ಕೊಳ್ಳಿ ಮತ್ತೆ 1:30 ಬಂದ್ಬಿಡಪ್ಪ ಎಲ್ಲ ನೋಡೋದು ಏನು ಕೇಳ್ಕೊ ನಮ್ಗೆ ಗೊತ್ತಾಗಲ್ಲ. ಯಾರೋ ಒಬ್ಬರು ಬುದ್ಧಿವಂತರು ಎಲ್ಲರೂ ಹೇಳ್ಬಿಡ್ತಿದ್ರು ಇಲ್ಲಿ ಹಿಂಗಾಗಿದೆ ಅದು ಇದಾಗಿದೆ ಅಂತೆ ಹಿಂಗಾಗಿದೆ ಅಂತ.
1: ಅಂದ್ರೆ ಕೆಲವೊಂದ್ಸಲ ಮಾಧ್ಯಮಗಳಲ್ಲಿ ಬರೋ ವಿಷಯ ಸಾಮಾನ್ಯ ಜನಕ್ಕೆ ಅರ್ಥ ಆಗ್ತಾ ಇರ್ಲಿಲ್ಲ, ಹಾಗಾಗಿ ಯಾರೋ ತಿಳಿದಂತವ್ರು ಎಲ್ಲ ವಿವರಿಸಿ ಹೇಳೋರು, ಹಿಂಗ್ ಹೇಳಿದ್ರು ರೇಡಿಯೋದಲ್ಲಿ ಈ ತರ ಸುದ್ದಿ ಇದೆ ಹಿಂಗ್ ಮಾಡ್ಬೇಕು ಅಥವಾ ಹಿಂಗ್ ಮಾಡಬಾರ್ದು, ಈ ವಿಷಯನೆಲ್ಲಾನು ಕೂಡ ರೇಡಿಯೋದಲ್ಲಿ ಕೇಳಿಸ್ಕೊಂಡು ಎಲ್ರಿಗೂ ಊರಿನ ಜನಕ್ಕೆ ಹೇಳ್ತಾ ಇದ್ರು.
0: ಅವಾಗ ರೈತರ ಬಗ್ಗೆ ಬರೋದು, ಗೊಬ್ಬರ ಹೇಗೆ ಹಾಕ್ಬೇಕು, ಬಿತ್ತನೆ ಹೇಗೆ ಮಾಡಬೇಕು, ಯಾವ ಬೀಜ ತಗೋಬೇಕು, ಯಾವ ಬೀಜ ತಗೋಬಾರ್ದು, ಎಷ್ಟನೇ ತಿಂಗಳಲ್ಲಿ ಅದು ಬೀಜ ಹಾಕಬೇಕು, ಯಾವ ಜೂನ್ ಮುಂಚೆನೇ ನಾವು ಇದು ಮಾಡಬೇಕು, ಮಳೆ ಬಂದ ಇಷ್ಟು ಒಂದು 8 ದಿವಸ ಮಳೆ ಬಂದು ಭೂಮಿ ಒಂದು 2 ಇಂಚು 3 ಇಂಚು ಹಸಿಯಾದ ಮದ ಇವೆಲ್ಲ ಒಂದು ಕೃಷಿ ಅಂತ ಬರೋದು, ಕೃಷಿ ಮತ್ತು ರೇಷ್ಮೆ ಎಲ್ಲವೂ ಬರೋದು. ಅವಾಗ
1: ಈಗಲೂ ಬರುತ್ತೆ ಆ ಎಲ್ಲ ಕಾರ್ಯಕ್ರಮಗಳು ಇವಾಗಲೂ ನಿರಂತರವಾಗಿ ಅವತ್ತಿನಿಂದ ಇವತ್ತಿನವರೆಗೂ ಹಾಗೆ ನಡ್ಕೊಂಡು ಬರ್ತಾ ಇದೆ. ಅದೇ ಸಮಯ ಏನಂದ್ರೆ ಏನೇನು ಬದಲಾವಣೆಗಳಾಗಿದೆ ಅದ್ರ ಜೊತೆಗೆ ಕೃಷಿ ರಂಗ ಕಾರ್ಯಕ್ರಮ ಬರ್ತಾ ಇದೆ, ಯುವವಾಣಿ ಅಂತ ಯುವಕರಿಗೆ ಕಾರ್ಯಕ್ರಮ, ಮಹಿಳೆಯರ ಕಾರ್ಯಕ್ರಮ, ಮಕ್ಕಳಿಗೆ, ಹಿರಿಯರಿಗೆ, ಹೀಗೆ ಎಲ್ಲಾ ತರದ ಜನಗಳಿಗೂ ಈಗಲೂ ಕಾರ್ಯಕ್ರಮ ಬರ್ತಾನೆ ಇದೆ.
0: ಸುಪ್ಲಾ ಗೊಬ್ಬರ ಯೂರಿಯಾ ಆಮೇಲೆ ಒಂದು ಅದ್ರ ಜೊತೆ ಮತ್ತೆ ಟ್ರಾಕ್ಟರ್ ಅವ್ರು ಹೇಳೋರು, ಮಹೇಂದ್ರ ಕಂಪ್ನಿ ಟ್ರಾಕ್ಟರ್,
1: HMT
0: ಎಲ್ಲ ವಾಚಿನ ಬಗ್ಗೆ ಎಲ್ಲ ಪ್ರತಿಯೊಂದು ನಾವು ಏನು ಕೇಳೋದು ಅಲ್ಲೇ ಕೇಳಬೇಕು. ಏ HMT ವಾಚ್ ಬಂದಿದೆ ಅಂತೆ ನೋಡಪ್ಪ, ಅದು 300 ರೂಪಾಯಿ ಅಂತೆ, ಒಂದು 500 ಇದೆ, ಒಂದು 700 ಇದೆ ಅಂತೆ. ಮದುವೆ ಏನಾರ ಮಾಡ್ಬೇಕಾದ್ರೆ ಹೇಳ್ಬಿಡೋರು ನೋಡಪ್ಪ ಮದುವೆಗೆ HMT ಬುಕ್ ಮಾಡುವ ಅನ್ನೋರು.
1: ವಾಚು ವರನ್ಗೆ
0: ಹೌದು
1: ಕೊಡ್ಬೇಕು ಅನ್ನೋದು ಒಂದು ದೊಡ್ಡ ಕನಸು,
0: ಹೌದು
1: ಅಳಿಯನ್ಗಾಗಿರ್ಲಿ ಅಥವಾ ಮಗನ್ಗಾಗಿರ್ಲಿ ಮದುವೆಗೆ ಒಂದು HMT ವಾಚ್ ಕೊಡ್ಬೇಕು.
0: ಮೇಡಮ್ ಅವಾಗ ಒಂದು HMT ವಾಚ್ ಜಾವಾ ಗಾಡಿ, 2-ವೀಲರ್ ಜಾವಾ ಗಾಡಿ, HD ಇದ್ದು ಅವಾಗ HD ಜಾವಾ HMT ವಾಚ್ 3 ಫಿಕ್ಸ್ ಆಮೇಲೆ ಮುಂದಿನ ಲೆಕ್ಕ.
1: ಈಗ ವೈಜನಾಥ್ ವೀರದವರು ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದೀರಿ, ಸಭೆ ಸಮಾರಂಭಗಳು, ಬೀದಿ ನಾಟಕ, ರಂಗಭೂಮಿ ಅಂತೆಲ್ಲ ತುಂಬಾ ಅಂದ್ರೆ ತುಂಬಾನೇ ಪರಿಚಯ ನಿಮ್ದು. ಒಂದೊಂದು ಪಾತ್ರನೂ ತುಂಬಾ ವೈವಿಧ್ಯಮಯ, ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಗುರುತಿಸ್ತಾರೆ ನಿಮ್ಮನ್ನ.
0: ಮೇಡಮ್ ನಂದು ಊರು ಬಂದು ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕು ತೇಗಂಪುರ ಗ್ರಾಮ. ನಮ್ಗೆ 3 ಜನ ಮಕ್ಕಳಿದ್ದಾರೆ, 2 ಹೆಣ್ಮಕ್ಳು 1 ಗಂಡು ಮಗ. ದೊಡ್ಡ ಮಗಳ ಹೆಸರು ಲಾವಣ್ಯ, ಮಧ್ಯಮ ಮಗಳ ಹೆಸರು ಚೇತನ, ಮಗನ ಹೆಸರು ಮನೋಜ್. ಎಲ್ಲ ಡಿಗ್ರಿ

0: ಇದ್ದಾರೆ. ಈ ದೊಡ್ಡ ಮಗಳು ಲಾವಣ್ಯ ಈಗ ಬಿ ಕಾಂ ಮಾಡಿ ಅದು ಏನೋ 2 ವರ್ಷದ ಕೋರ್ಸ್ ಮಾಡ್ತಾ ಇದ್ದಾಳೆ. ಮತ್ತು ಇನ್ನೊಬ್ಬಳು ಚೇತನ ಅನ್ನೋ ಮಧ್ಯಮ ಮಗಳು, ಅವಳು ಬಿ ಎಸ್ ಸಿ ಏನೋ ಮುಗಿಸಿ ಅವಳು ಏನೋ 2 ವರ್ಷ ಕೋರ್ಸ್ ಮಾಡ್ತಾ ಇದ್ದಾಳೆ. ಮಗ ಇವಾಗ ಬಿ ಕಾಂ, ಇಲ್ಲಿ ಬೆಂಗಳೂರಲ್ಲಿ ವಾಸ ಇದ್ದೀರಿ. ಓದಿದ್ದು 3ನೇ ಕ್ಲಾಸು. 3ನೇ ಕ್ಲಾಸ್ ಲೆಕ್ಕಕ್ಕೆ ಹೋದರೆ ನಮಗೇನು ಕೆಲಸನೇ ಇಲ್ಲ, ಜೀವನಕ್ಕೆ ಆಧಾರನೇ ಇಲ್ಲ. ವಿದ್ಯೆ ಇದ್ದರೆ ತಿಂಗಳಿಗೆ ಇಷ್ಟು ಅಂತೇಳಿ ಒಂದು ಇದು ಇರುತ್ತೆ. ಒಬ್ಬ ರೈತ ಆದರೆ ಈ ಬೆಳಿಬೇಕು, ನಮ್ಗೆ ಎರಡೂ ಇಲ್ಲ. ನಾವು ಈ ಕಡೆ ರೈತನೂ ಅಲ್ಲ, ಈ ಕಡೆ ವಿದ್ಯಾವಂತನೂ ಅಲ್ಲ,
1: ಕಲಾವಿದ.
0: ಬಟ್ ಏನು ವಿದ್ಯೆ ಅದು ಏನಾದ್ರು ಮಾಡಿದ್ರೆ ಎಲ್ಲೋ ಕೆಲಸ ಮಾಡ್ಬೋದಾಗಿತ್ತು, ಎಲ್ಲೋ ಇರ್ಬೋದು, ಅದು ಬೇರೆ ವಿಷಯ. ಬಟ್ ಇದು ಏನು ವಿದ್ಯೆ ಇಲ್ಲದಕ್ಕೆ ಒಳ್ಳೇದಾಯ್ತೇನೋ ಅಂತ ಒಂದು ಅನಿಸಿಕೆ.
1: ನಿಮ್ಮ ಪಾಲಿಗೆ ಅದು ಒಂಥರ ವರ
0: ವರ ಯಾಕಂದರೆ ಏನಾಯಿತು, ಸ್ವಲ್ಪ ಕಲೆ ಒಂಚೂರು ಹತ್ತಿರ ಇರೋದ್ರಿಂದ ಹಾಗೆ ಕೋಲಾಟ ಡಬ್ನಾಟ ಮಾಡ್ಕೊಂಡು ಮಾಡ್ಕೊಂಡು ಬಂದು ರಂಗಭೂಮಿ ಬಂದೆ, ರಂಗಭೂಮಿ ಬಂದು ಇಲ್ಲೆಲ್ಲ ಜಾನಪದ ಪ್ರತಿಯೊಂದು ಎಲ್ಲ ಒಂದು 7-8 ಕ್ಷೇತ್ರದ ಕೆಲಸ ಮಾಡಿದೆ. ಮತ್ತು ಸಿನಿಮಾದಲ್ಲಿ ಮಾಡಬೇಕು ಅಂತ ನಂಗೆ ಆಸೆ ಇತ್ತು, ಅದನ್ನು ಮಾಡಿ ಸಿನಿಮಾದಲ್ಲಿ ಕೂಡ ಟ್ರೈ ಮಾಡಿದೆ, ಅದು ಕೂಡ ದೇವ್ರ ಕೈ ಹಿಡ್ದ. ಹಾಗಾಗಿ ಇದು ನನಗೆ ಒಂದು ನನಗೆ ಅನುಭವ ಕಹಿಯಾಗಿದೆ, ಮತ್ತು ಜೀವನಕ್ಕೆ ಏನಂದ್ರೆ ಇದು ನಂಗೆ ತುಂಬ ಖುಷಿಯಾಗಿದೆ. ಬಟ್ ಯಾವುದೂ ಮೇಡಮ್ ಇಲ್ಲಿ ಒಂದೇನಾಗಿದೆ, ನಾವು ಕಷ್ಟಪಡಲಾರ್ದ ಸುಖ ಯಾವುದೂ ಸಿಗಲ್ಲ, ಪ್ರತಿಯೊಂದು ಅಷ್ಟೇ. ಇವತ್ತು ಈಗ ನೋಡಿ ನಮ್ಮ ರೈತ ಇದ್ದಾನೆ, ಅವ್ನು ರೈತ ಕಷ್ಟಪಡಲ್ಲ ಅಂದರೆ ನಮ್ಗೆ ಅನ್ನನೇ ಸಿಗಲ್ಲ. ದೇಶಕ್ಕಾಯೋ
1: ಯೋಧ
0: ಅವರಿಲ್ಲ ಅಂದರೆ ನಾವು ಸುರಕ್ಷಿತವಾಗಿರೋಕ್ಕಾಗಲ್ಲ. ಪ್ರತಿಯೊಂದಕ್ಕೂ ನಮ್ಗೆ ಇದಿದೆ ಮೇಡಮ್, ಎಲ್ಲವೂ ನಮ್ಗೆ ಖುಷಿ ಇದೆ. ಬಟ್ ಖುಷಿ ನಾವು ಮಾಡ್ಕೋಬೇಕು, ಖುಷಿ ಸಿಗಲ್ಲ, ಖುಷಿ ನಮ್ಮ ಹತ್ರ ಇದೆ, ನಾವೇ ಮಾಡ್ಕೋಬೇಕು.
1: ನಾವು ಯಾವ ಹೋರಾಟ ಮಾಡ್ತಾ ಇದ್ದೀವಿ ಅಂದ್ರೆ ಒಂದು ಕಡೆ ಯಶಸ್ಸಿಗೋಸ್ಕರ ಹೋರಾಡ್ತಾ ಇದ್ದೀವಿ ಅನ್ಕೋಬೇಕು.
0: ಹೌದು, ಇದು ನಾವೊಂದು ಕಷ್ಟ ಅಲ್ಲ, ಅದು ಕೆಲಸ. ಕಷ್ಟ ಅಂತ ಅನ್ನೋಂಗಿಲ್ಲ, ಅದು ನಮ್ಮ ಕಾಯಕ. ಈಗ ರೈತ ಇದ್ದಾನೆ, ಬೆಳೆ ಅವನು ಹಾಕ್ಬೇಕು ಅಂದ್ರೆ ಅವನು ಬಿತ್ತನೆ ಮಾಡಲೇಬೇಕು. ನಾವು ಕಲಾವಿದರಿದ್ದೀವಿ, ಒಂದು ನಾಟಕ ಆಡ್ಬೇಕು, ನಾವು ಪ್ರಾಕ್ಟೀಸ್ ಮಾಡಲೇಬೇಕು. ಈ ಸಕ್ಸಸ್ ಏನಿದೆ ಮೇಡಮ್, ಎಲ್ಲರೂ ನಾವು ಸಕ್ಸಸ್ಸು ಅಂತಂದ್ರೆ ಈಗ ಎಲ್ಲರೂ ಶ್ರೀಮಂತರಾಗಬೇಕಂದ್ರೆ ಬಡವರು ಯಾರು, ಹೊಲದಲ್ಲಿ ಕೆಲಸ ಮಾಡೋರು ಯಾರು? ಈ ಸಿಂಗಾಪುರದಲ್ಲಿ ಕೆಲವರು ಹೇಳೋದು ಕೇಳಿ ನಾನು, ಎಲ್ಲರೂ ರೈತರು ಅವರೇ, ಓನರು ಅವರೇ, ಕಾರಲ್ಲಿ ಹೋಗೋದು, ಕೆಲಸ ಮಾಡೋದು, ಮತ್ತೆ ಮನೆ ಬಂದು ಮತ್ತೆ ಶ್ರೀಮಂತ. ಹಾಗೆ ನಮ್ಮಲ್ಲಿ ಆಗಲ್ಲ, ನಮ್ಮಲ್ಲಿ ಕೆಲಸ ಮಾಡೋರು ಇದ್ರೆ ಕೆಲಸ ಮಾಡಿಸೋರು ಇದ್ದಾರೆ, ಶ್ರೀಮಂತರು ಇದ್ದಾರೆ, ಬಡವರು ಇದ್ದಾರೆ.
1: ಹೌದು,
0: ನಮ್ಮಲ್ಲಿ ಹೇಗೆ ಸಿಗುತ್ತೆ ಪಾತ್ರಗಳು ಅಂದರೆ, ನಾವು ನಾಟಕದಲ್ಲಿ ಪಾತ್ರ ಮಾಡೋ ಒಂದು ಹಾಸ್ಯ ಪಾತ್ರ ಮಾಡ್ತೀವಿ ನಾವು. ವಿಲನ್ ಮಾಡೋರಿಗೆ ಜ್ವರ ಬರುತ್ತೆ, ಆವಾಗ ಫೋನ್ ಇದ್ದಿಲ್ಲ, ಕೂಡಲೇ ಕರೆಸ್ಕೊಳ್ಳೋಕೆ ಒಬ್ಬರು ಎಲ್ಲೊಬ್ಬರಿಗೆ. ನಾವು ಬೀದರಲ್ಲಿ ನಾಟಕ ಇದೆ ಅಂದರೆ ಹುಬ್ಬಳ್ಳಿಯಲ್ಲಿ ಕಲಾವಿದರಿದ್ದಾರೆ, ಹುಬ್ಬಳ್ಳಿಗೆ ಹೋಗಿ ಬರಬೇಕಂದ್ರೆ 3 ದಿವಸ ಬೇಕು. ಹುಬ್ಬಳ್ಳಿಗೆ 1 ದಿವಸ, ಬರಲಿಕ್ಕೆ 1 ದಿವಸ, 1 ದಿವಸ ಉಳಿದು ಮಾತಾಡ್ಕೊಂಡು ಬರೋಕ್ಕೆ 3-4 ದಿವಸ ಆಗೋದು. ಅದಕ್ಕೆ ಅವ್ರು ಏನು ಮಾಡೋರು ನಾಟಕ ಮಾಲೀಕರು, ನೋಡಪ್ಪ ನೀನು ಹಾಸ್ಯ ಮಾಡ್ತಾಯಿದ್ದಿಲ್ಲ, ವಿಲನ್ ಪಾತ್ರನೂ ನೋಡ್ಕೊ, ಹೀರೋನೂ ನೋಡ್ಕೊ, ಆ ತಂದೆ ಪಾತ್ರ ನೋಡ್ಕೊ, ಸಮಯ ಬಂದಾಗ ನೀವು ಮಾಡಲೇಬೇಕು ಅಂತ ನಾವು ಗಮನ ಕೊಡ್ತಿದ್ವಿ. ನಾನು ಹಾಸ್ಯ ಮಾಡ್ತಾ ಇದ್ದೆ. ನಂಜುಂಡೆ ಸ್ವಾಮಿ ಅಂತ ಹೇಳಿದ್ರು ನಮ್ಮ ಗುರುಗಳು, ಅವರು ಬಣ್ಣಚ್ಚಿದ ಗುರುಗಳು, ಹರಪನಹಳ್ಳಿ ತಾಲೂಕು ಅಡವಿಹಳ್ಳಿ ಅಂತ ಹೇಳೋರು, ಭಾಳ ಬ್ರಿಲಿಯಂಟ್ ಅವರು. ಅವ್ರು ಏನು ಮಾಡಿ, ಒಂದೇ ರೂಮ್ನಾಗ ಇರ್ತಿದ್ರು, 5 ರೂಪಾಯಿ ಬಾಡಿಗೆ ಅವಾಗ, ಒಂದೇ ರೂಮ್ನಾಗ ಇರ್ತಿದ್ವಿ ಇಬ್ಬರು, 5 ರೂಪಾಯಿ ಬಾಡಿಗೆ. ಅವರು ವೈಜನಾಥ್ ನೋಡಪ್ಪ ಹಿಂಗಿರ್ತಿಂಗೆ ಎಲ್ಲ ಕಲ್ತಿಳಪ್ಪ ಇದು ಬರ್ಬೋದು. ಒಂದು ದಿವಸ ಏನಾಯ್ತು ಇದ್ದಾಗ ಅವ್ರಿಗೆ ಜ್ವರ ಬಂದುಬಿಟ್ಟಿದೆ. ರಾತ್ರಿ ನಾಟಕ ಮುಗಿದು 4 ಗಂಟೆಗೆ ಹೋಗಿದ್ದಾರೆ, ಬೆಳಿಗ್ಗೆ 11 ಗಂಟೆ ಅವ್ರು ಬಂದಿಲ್ಲ. ಓ ರೂಮಿ ನೋಡಿದ್ರೆ ಜ್ವರ ಬಂದಿದೆ. ಮಾಲೀಕರು ಅಂದರು, ಏ ಹಂಗ್ರಿ ಇಲ್ಲ, ಸಾಯಂಕಾಲ ರೆಡಿ ಆಗ್ತೀನಿ ಬಿಡ್ರಿ. ರೆಡಿ ಆಗ್ಲಿಕ್ಕೆ ಆಗಿಲ್ಲ. 6 ಗಂಟೆ 9:30 ಬಣ್ಣಕ್ಕೆ ಹೋಗ್ಬೇಕು ನಾವು, 10:00 ನಾಟಕ. ಅವ್ರು ಹೇಳಿಬಿಟ್ರು ನಂಜುಂಡಿ ಸ್ವಾಮಿ ಅವರು, ವೈಜನಾಥ್ ನೀವು ಮಾಡಪ್ಪ, ನನಗೆ ಆಗಲ್ಲ ಇವತ್ತು, ಯಾಕೋ ಸ್ವಲ್ಪ ಜ್ವರ ಜಾಸ್ತಿ ಇದೆ. ಅಯ್ಯೋ ಗುರುಗಳೇ, ಇದು ಹಂಗೆ ಇಲ್ಲ ಇಲ್ಲ, ನೀವು ಮಾಡ್ತೀನಿ, ಧೈರ್ಯನೂ ಇದೆ, ಮತ್ತು ಸ್ವಲ್ಪ ನೀನು ಹೇಳಿದ್ ತಗೋತೀಯ ಹಾಗೆ ಹೇಗೆ ಅಂತ ಉಬ್ಬಿಸಿದ್ರು. ಅವರು ನಾನು ಮಾಡಿದಾಗ ಮಾಡಕ್ಕೆ ಹೋಗಿ, ನೀನು ಹೆಂಗೆ ಬರುತ್ತೆ ಹಂಗೆ ಮಾಡಿ ನೀನು, ನಾನು ಮಾಡಿದಾಗ ಮಾಡಿದ್ರೆ ಒಂದಿಂದ ಯಾರ್ಯಾವ ಕಲಾವಿದ ಆಗಲ್ಲ. ಒಟ್ಟು ಅಲ್ಲಿ ಏನಾದ್ರೆ ತೃಪ್ತಿ ಆಯಿತು, ಸಮಾಧಾನ ಆಯಿತು, ಸಂತೋಷವಾಯಿತು, ಹಿಂಗೇನಾದ್ರು ಒಂದು ಚೇಂಜ್ ಮಾಡ್ಕೊ. ಬಟ್ ಒಟ್ಟೆ ಪಾತ್ರಗಳು ಇದಾಗಬೇಕು ಅಂತ. ಅದೇನಿತ್ತು, ಒಂದು ಇದ್ದಕ್ಕಿದ್ದಾಗ ಪಾತ್ರ ಮಾಡಿದೆ, ಸಕ್ಸಸ್ ಆಗೋಯ್ತು. ಮಾಡಿದೆ, ಅದು ಸಕ್ಸಸ್ ಆಗೋಯ್ತು. ಒಂದು 2-3 ದಿವಸ ಆದಮೇಲೆ ಅವರು ಆರಾಮಾದರು. ಆರಾಮಾದ್ಮೇಲೆ ಅವ್ರು ಮಾಡ್ಲಿಕ್ಕೆ ಹೋದ್ರೆ ಜನ ತಗೊಂಡಿಲ್ಲ. ಅವ್ರು ಅಂದ್ಬಿಟ್ರು, ಏ ಇಲ್ಲ ಇಲ್ಲ ಅವ್ರಿಗೆ ಕೊಡ್ರೆ, ಅವ್ರಿಗೆ ಚೆನ್ನಾಗಿ ಮಾಡ್ತಾ ಹಂಗೆ ಹೇಗಂದ್ರೆ. ಆಮೇಲೆ ಇಲ್ಲಪ್ಪ ಇಲ್ಲ, ನಂಗೆ ಜ್ವರ ಬಂದಿದೆ, ಇಲ್ಲ ಇಲ್ಲ ಅವ್ರಿಗೆ ನಾನು ಕಂಟಿನ್ಯೂ ನನಗೆ ಮಾಡಿ, ಇಲ್ಲಪ್ಪ ಜನ ತಗೊಂಡಿದ್ದಾರೆ ಮಾಡಿ, ಯಾರು ಮಾಡಕ್ಕ ಇಲ್ಲೇನೆಲ್ಲ ಎಲ್ಲ ಒಂದೇನೆ.
1: ಅವ್ರದ್ದು ದೊಡ್ಡ ಮನಸ್ಸೇ
0: ಕಂಪ್ನಿ. ಏನಾಗುತ್ತೆ ಮೇಡಮ್ ಅಂದರೆ, ಅದೇ ಪಾತ್ರನ ನಾನು ಕಲಬುರಗಿ ಜಿಲ್ಲೆ ಚಿಂಚೋಳಿ ಅಂತ ಹೇಳಿದೆ, ಚಿಂಚೋಳಿ ತಾನು ಸುಲೇಪೇಟೆ ಅಂತ ಹೇಳಿದೆ, ಅದೇ ಪಾತ್ರ ಮತ್ತೆ ಇಲ್ಲಿ ಇದು ಮಾಡೋಂಗಾಯ್ತು ನಾನು. ಅವ್ರು ಏನು ಹೇಳಿದಪ್ಪ, 3 ದಿವಸ ಮಾಡಬೇಕು, 4ನೇ ದಿವಸಕ್ಕೆ ಒಬ್ಬರು ದೊಡ್ಡ ಕಲಾವಿದರು ಬರ್ತಾರೆ, ಅವ್ರು ಬಂದ ನೀವು ಬಿಟ್ಕೊಡ್ಬೇಕು. ಏ ಬಿಟ್ಕೊಡ್ದೇನಿಲ್ಲಪ್ಪ, ನೀವು 8 ದಿನ ಮಾಡೋದು ಅಷ್ಟು ಮಾಡ್ತೀನಿ ನಾನು ಅಂತೇಳಿ ನಾನು ಮಾಡಿದೆ. ಅಸುಂಡಿ ಶಿವಾಜಿ ಅಂತೇಳಿ ದೊಡ್ಡ ಕಲಾವಿದರು ಅವರು. ನಾನು 3 ದಿವಸ ಮಾಡಿದ್ರೆ ನೋಡಪ್ಪ, ಮತ್ತು ಅವ್ರು ಏನೋ ಡೇಟ್ ಹೆಚ್ಚು ಕಮ್ಮಿ ಆಯ್ತು, ಅವ್ರು ಜನ ತಗೊಳ್ತಾ ಇಲ್ಲ. ನಮ್ಮ ಕಡೆ ಒಂದು ಭಾಷೆ ಬೇರೆ ಥರ, ಏ ನಿನ್ನ ಮಾಡಿದ್ರೆ ಕಳಿಸು, ಇವ್ರು ಬೇಡ. ಹಿಂಗೆ ನನಗೆ ಒಂಥರ ಚಳಿ ಜೋರ ಥರ, ಏನಂತ ದೊಡ್ಡ ಕಲಾವಿದ ಹೆಂಗಂತಾರೆ, ಹೆಂಗಪ್ಪ ಇದು ಕತೆ ಅಂತ.
1: ನಿಜ,
0: ಹೆಂಗೆ ದೊಡ್ಡ
1: ಜನಕ್ಕೆ ಅದೆಲ್ಲ ಗೊತ್ತಿಲ್ಲ, ದೊಡ್ಡ ಕಲಾವಿದನೋ ಚಿಕ್ಕ ಕಲಾವಿದನೋ, ನಮಗೆ ಇಷ್ಟ ಆಗಿದೆ ಅವರೇ ಬೇಕು
0: ಬೇಕು ಅಂತ ನಾನು ಮಾಡಿದೆ. ನಾನು ಒಳಗೆ ಬಂದು ನಮ್ಮ ಗುರುಗಳಿಗೆ ಹೇಳಿದೆ, ಏನು ಗುರುಗಳೇ ಈ ವಯಸ್ಸು ಸುಮ್ಮನಿರಪ್ಪ ನೀನು, ಹಂಗೆ ಹಂಗೇನಿದೆ, ಬೇಜಾರು ಮಾಡ್ಕೊಬೇಡಿ. ಇಲ್ಲ ಗುರುಗಳೇ, ದೊಡ್ಡ ಕಲಾವಿದ ಹಂಗಾದ್ರೆ ಹೆಂಗೆ, ನಾಳೆ ನಾನು ಕತೆಯೇನು. ಅವರು ಸುಮಾರು ಒಂದು 20-25 ವರ್ಷ ಸರ್ವಿಸ್, ನಾವೆಲ್ಲ ಒಂದು 5-6 ವರ್ಷ ಸರ್ವಿಸ್ ಮಾಡಿದ್ದು, 1 ವರ್ಷ ಒಳಗಡೆ ಸರ್ವಿಸ್ ನಮ್ಮದು. ಹೆಂಗೆ ಇಲ್ಲಪ್ಪ ನೀವು ಸುಮ್ಮನೆ, ಇವ್ರು ಏನಿಲ್ಲ, ಅವ್ರೇನು ಅಂತಾರೆ, ಏನೋ ದೊಡ್ಡ ಕಲಾವಿದ ಹೆಂಗೆ ಮಾಡಿದಪ್ಪ ಅಂತಾರೆ, ಏನು ಉತ್ತರ ಕೊಡೋದು, ಪ್ರಶ್ನೆ ಕೇಳಿದ್ರೆ ಏನು, ಇವೆಲ್ಲ ನಮಗೊಂಥರ ಹೊಸದಾಗಿ. ಅವ್ರು ಆಳ್ಬಿಟ್ಟು ಅವ್ರು ಹೇಳಿದ್ರು, ಇಲ್ಲಪ್ಪ ಆಯಿತು, ನಿಮಗೇನು ನಾ 51 ದಿವಸ ಮಾಡ್ತೀನಿ, ನಿನ್ನೆ ಯಾರು ಹೇಳಿದ್ರು ಅವರೇ ನಾಳೆಯಿಂದ ಅವರೇ ಮಾಡ್ತಾರೆ ಅಂತ ಒಂದು ಲಾಸ್ಟಿಗೆ ಒಂದು ಅನೌನ್ಸ್ ಮಾಡಿದ್ರು.

0: ಆಮೇಲೆ ಬಂದಿರತ್ತೆ ಯಾಕೋ ವೈಜನಾಥ್ ಮಾರ್ಗ ಇಲ್ಲ ಹೆಂಗೆ ಏನು ಗಾಬರಿ ಆಗ್ಬೇಡ ನೀನು ಹೆಂಗೆ ಮಾಡ್ತಿ ಹಂಗೆ ಮಾಡಿ ನೀನು ಯಾಕೆ ಗಾಬರಿ ಆಗ್ತಿ ಇಲ್ಲ ಅವ್ರು ಏನದ ಇಲ್ಲ ಅವ್ರು ಏನು ಅನ್ನಲ್ಲ ನಾ ಎಲ್ಲ ಮಾಡ್ತೀನಿ ಸುಮ್ಮನೆ ಇರೋ ಮೇಡಮ್ ದಿನ ಮಾಡೋದು ಆರಾಮಾಗಿ ಮಾಡಿದೆ ಅವತ್ತು ಮಾಡೋದು ಕಷ್ಟ. ಕುಂತು ನೋಡಿದ್ರು ಅವ್ರು ಶಿವಾಜಿಯನ್ನವ್ರು ಕುಂತು ಹಾರ್ಮೋನಿಯಂ ಮಾಸ್ಟರ್ ಮುಂದೆ ಕಾಲ್ಪಟ್ಟಿ ಯಾವಾಗ ಕುಂತು ನೋಡಿದ್ರು ನೋಡಿಬಿಟ್ಟು ನನಗೆ ಏನಂತಾರೋ ನನಗೆ ಒಳಗೆ ಭಯ, ಪೂರ್ತಿ ನಾಟಕ ಮುಗಿಯೋರಿಗೂ ಭಯ. ಆಮೇಲೆ ಲಾಸ್ಟಿಗೆ ಎಲ್ಲ ಮುಗಿತು, ಮುಗಿದಾದ್ಮೇಲೆ ಎಲ್ಲ ಮೇಕಪ್ ಎಲ್ಲ ತೆಗೆದಿವಿ. ಆಮೇಲೆ ಬಂದರು, ಏನಪ್ಪ ನಿನ್ನ ಹೆಸರು? ವೈಜನಾಥ್ರಿ ಅಣ್ಣಾರ ಅಂತ. ಯಾವ್ರು ನಿಂದು? ಬೀದರ್ರಿ ಅಣ್ಣವ್ರ. ಎಲ್ಲಿ ಬೀದರು? ಬಾಲ್ಕಿ ತಾಲೂಕು ತೇಗಂಪುರ. ಎಷ್ಟು ಓದಿದಿ? ಮೂರನೇ ಕ್ಲಾಸು. ಎಷ್ಟು ವರ್ಷ ಸರ್ವಿಸ್ ನಿಮಗೆ? ಒಂದು ವರ್ಷ ರೀ. ಒಳ್ಳೆ ಕಲಾವಿದಾಗ್ತಿವಿ ಹೋಗು ಅಂದ್ಬಿಟ್ರು.
1: ನೋಡಿ ಮೊದಲಿಗೆ ನಿಮ್ಗೆ ಒಳ್ಳೆ ಆಶೀರ್ವಾದ.
0: ಹ್ಞೂ, ನನಗೇನಿದು ಭಯ ಏನಂತಾರೆ, ಏನು ಆ ಸೀನ್ ಯಾಕೆ ಹಂಗೆ ಮಾಡಿದೆ, ಈ ಸೀನ್ ಇದು ಹಿಂಗೆ ಕೇಳ್ತಾರೆ ಅಂತ ನನಗೆ ಭಯ. ಒಳ್ಳೆ ಕಲಾವಿದಾಗ್ತಿವಿ ಹೋಗಪ್ಪ ಅಂದರು.
1: ಅಂಥ ದೊಡ್ಡವ್ರ ಕಡೆಯಿಂದ ಆಶೀರ್ವಾದ ಸಿಕ್ತು.
0: ಆಶೀರ್ವಾದ. ಆಮೇಲೆ ನನಗೇನು ಬಣ್ಣ ಹಚ್ಚಿದ್ರು ಗುರುಗಳು, ನಂಜುಂಡ ಸ್ವಾಮಿ ಅವರು ಕೂಡ. ಅವತ್ತು ನಾನು ಬಣ್ಣ ಹಚ್ಚಿದ ದಿವಸ ಶನಿವಾರ, ಅವತ್ತು ನಾನು ಆಂಜನೇಯ ಸ್ವಾಮಿಗೆ ಹೋಗ್ತೀನಿ. ನಾನು ಸುಮಾರು ಚಿಕ್ಕ ವಯಸ್ಸಿನ ಆಂಜನೇಯ ಸ್ವಾಮಿಗೆ ಹೋಗ್ತೀನಿ. ಅಲ್ಲಿ ಕೂಡ ಅವತ್ತು ಬಣ್ಣ ಹಚ್ಚಬೇಕಾದ್ರೆ ಅವ್ರಿಗೆ ಒಂದು ಹೆಬ್ಬಟ್ಟಿಗೆ ಇದು ಹಚ್ಚಿ ಕೆಂಪು ಇದು ಬಣ್ಣ ಹಚ್ಚಿ ಹಣೆ ಮೇಲೆ ಎಳೆದುಬಿಟ್ರು. ಒಳ್ಳೆ ಕಲಾವಿದ ಆಗ್ತಿ ಹೋಗಪ್ಪ ನೀನು, ನಾನು ಜಂಗಮ ಸ್ವಾಮಿ, ನನ್ನ ಆಶೀರ್ವಾದ ನಿನಗಾಯ್ತು, ಒಳ್ಳೆ ಕಲಾವಿದ ಆಗ್ತಿ. ಅವರು ಕೂಡ ಹೇಳಿದರು.
1: ಆಗಿನ ಕಾಲದಲ್ಲಿ ಜನರಿಗೆ ಒಳ್ಳೆ ಮನಸ್ಸಿರುತ್ತೆ.
0: ಹೌದು ಹೌದು ಮೇಡಮ್, ಹೌದು.
1: ಕಲೆನ ಮುಕ್ತವಾಗಿ ಪ್ರಶಂಸೆ ಮಾಡ್ತಾ ಇದ್ರು.
0: ಹೌದು.
1: ಯಾರೇ ಆಗಿದ್ರು ಕೂಡ ಪ್ರೀತಿಯಿಂದ ಒಪ್ಕೊಳ್ತಾ ಇದ್ರು. ಜನನು ಹಂಗೆ ಇದ್ರು.
0: ಹೌದು.
1: ಬೆಳೆಸುವಂತ
0: ಮನಸ್ಸುಗಳು
1: ಇತ್ತು. ಹಂಗಾಗಿ ನೀವು ಇಲ್ಲಿವರೆಗೂ ಸಿನಿಮಾಗಳಲ್ಲಿ
0: 560 ಮೇಡಮ್,
1: 560 ಸಿನಿಮಾಗಳಲ್ಲಿ ನಡೆಸೋದಕ್ಕೆ ಸಾಧ್ಯ ಆಯ್ತು. ಹಾಗಾಗಿ ಅವರೆಲ್ಲರೂ ಹೇಳಿದ ಹಾಗೆ ನೀವು ನಿಜವಾಗ್ಲೂ ಒಂದು ಒಳ್ಳೆಯ ಕಲಾವಿದರಾಗಿ ವೈವಿಧ್ಯಮಯ ಪಾತ್ರಗಳಲ್ಲಿ ರಂಜಿಸ್ತಾ ಇದ್ದೀರಿ. ವೈಜನಾಥ್ ಬೀರಾದಾರ್ ಅವರಿಗೆ ಆಕಾಶವಾಣಿ ಕಡೆಯಿಂದ ತುಂಬಾ ತುಂಬಾ ಧನ್ಯವಾದಗಳು. ತುಂಬಾ ಖುಷಿ ಆಯ್ತು ನಿಮ್ಮನ್ನ ಮಾತಾಡಿಸಿದ್ದು. ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು ಮೇಡಮ್. ಯಾಕಂದ್ರೆ ನೀವು ಕೂಡ ಏನಂದ್ರೆ ಎಷ್ಟೋ ಜನಗಳನ್ನ ಪರಿಚಯ ಮಾಡಿಸ್ಕೊಟ್ರಿ ನೀವು ಸಮಾಜಕ್ಕೆ, ಕಲಾವಿದರು ಹಿಡ್ಕೊಂಡು ಪ್ರತಿಯೊಬ್ಬರು ಸಮಾಜಕ್ಕೆ. ಇದು ಒಂದು ದೊಡ್ಡ ಒಂದು ಸ್ಥಳ ಇದು ಕೂಡ. ಯಾಕಂದ್ರೆ ಇಲ್ಲಿ ಒಬ್ಬರು ಪರಿಚಯ ಆಗಬೇಕಾದ್ರೆ ನಿಮ್ಮ ಮೂಲಕನೇ ನಾವು ಬರಬೇಕು, ಆಕಾಶವಾಣಿ ಮೂಲಕನೇ ಬರಬೇಕು. ಒಬ್ಬ ರೈತ ಆಗಲಿ, ಒಬ್ಬ ಕಲಾವಿದ ಆಗಲಿ, ಮತ್ತೊಬ್ಬ ಆಗಲಿ, ಮತ್ತೊಬ್ಬ ಆಗಲಿ. ಯಾಕಂದ್ರೆ ಇಲ್ಲಿ ಎಷ್ಟೇ ಎಂತೆಂಥ ಮಹಾನ್ ಮಹಾನ್ ದಿಗ್ಗಜರು, ಯೋಗಿಗಳು, ಕಲಾವಿದರು ಎಂತೆಂಥವ್ರು ಬಂದು ಹೋಗಿದ್ದಾರೆ ಅಂಥ ಜಾಗಕ್ಕೆ ಇವತ್ತು. ಯಾಕಂದ್ರೆ ನಾನು ಭಾಳ ದಿನ ಆಗಿತ್ತು ಆಕಾಶವಾಣಿ ಎಲ್ಲೇ ನಾನು ಬಂದಿದ್ದು ನೆನಪಟ್ಟು, ಅದು ನನ್ನ ಪಕ್ಕ 30 ವರ್ಷದಿಂದ. ಬಟ್ ಇವತ್ತು ಇಷ್ಟು ಒಂದು ಹೆಸರನ್ನು ಗುರುತು ಹಿಡಿದು ಇವತ್ತು ನೀವು ಬರಬೇಕಂತೇಳಿ ನಮಗೂ ಒಂದು ಆಹ್ವಾನ ಕೊಟ್ಟಿದ್ದಕ್ಕಾಗಿ ನಿಮಗೂ ನನ್ನ ಅನೇಕ ಅನೇಕ ವಂದನೆಗಳು.
1: ಧನ್ಯವಾದಗಳು. ನಮಸ್ತೆ.
2: ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ ಕೇಳಿದ್ರಿ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ವಾಲ್ಮೀಕಿಗೆಂತಾಯ್ತು, ಮುನಿ ಕವಿತೆಗೆಂತೂ ನಿನ್ನೆದೆಯೊಳೆಡೆಯಾಯ್ತು. ನಿನಗಿರದ ಕಣ್ಬಾಯಿ ವಾಲ್ಮೀಕಿಗೆಂತಾಯ್ತು, ಮುನಿ ಕವಿತೆಗೆಂತೂ ನಿನ್ನೆದೆಯೊಳೆಡೆಯಾಯ್ತು. ಘನ ಮಹಿಮ ನೋಳ್ಜ್ವಲಿಸುತ್ತ ಇತರರೊಳು ನಿದ್ರಿಸುತ್ತೆ ಅನಲ ನೆಲ್ಲರೊಳಿಹನು ಮಂಕುತಿಮ್ಮ. ಘನ ಮಹಿಮ ನೋಳ್ಜ್ವಲಿಸುತ್ತ ಇತರರೊಳು ನಿದ್ರಿಸುತ್ತೆ ಅನಲ ನೆಲ್ಲರೊಳಿಹನು ಮಂಕುತಿಮ್ಮ.

ಸಾಮಾನ್ಯರಲ್ಲಿ ಇಲ್ಲದ ಪ್ರತಿಭೆ ವಾಲ್ಮೀಕಿಯಂತಹ ಕವಿಗಳಲ್ಲಿ ಹೇಗೆ ಕಾಣಿಸುತ್ತೆ, ಓದುವವರ ಹೃದಯಗಳಲ್ಲಿ ಕವಿತೆ ಹೇಗೆ ನೆಲೆಸುತ್ತೆ ಅನ್ನುವುದು ನಿಜವಾಗಿಯೂ ವಿಸ್ಮಯಕರವಾದ ಸಂಗತಿ. ಆದರೆ ಪ್ರತಿಭೆ ಎಂಬುದು ಎಲ್ಲರಲ್ಲಿಯೂ ಇರುತ್ತೆ. ಕೆಲವರಲ್ಲಿ ಅದು ಉಜ್ವಲವಾಗಿ ಬೆಳಗಿದರೆ ಮತ್ತೆ ಕೆಲವರಲ್ಲಿ ಅದು ನಿದ್ರಿಸುತ್ತಿರುತ್ತದೆ ಅಷ್ಟೆ. ಡಿ ವಿ ಜಿಯವರು ಈ ಪದ್ಯದಲ್ಲಿ ಒಂದು ರೀತಿಯಲ್ಲಿ ಕವಿ ಮತ್ತು ಸಹೃದಯನ ಬಗೆಗಿನ ಭಾರತೀಯ ಕಾವ್ಯಮೀಮಾಂಸೆಯ ಪರಿಕಲ್ಪನೆಯನ್ನೇ ಬೇರೆ ಮಾತುಗಳಲ್ಲಿ ಹೇಳ್ತಾ ಇದ್ದಾರಷ್ಟೆ. ನಮ್ಮ ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಕವಿ ಅನ್ನೋನಿಗೆ ಇರತಕ್ಕಂತಹದ್ದು ಪ್ರತಿಭೆ. ಪ್ರತಿಭೆ ಅಂದರೆ ಹೊಳಹು ಅಂತ ಅರ್ಥ. ಕತ್ತಲಿರುವ ಕಡೆ ಇರುವ ವಸ್ತುಗಳು ಕಾಣಿಸೋದಿಲ್ಲ. ಸಾಮಾನ್ಯರಿಗೆ ಅಂತಹ ಕತ್ತಲಲ್ಲಿರುವ ವಸ್ತುಗಳನ್ನು ಕಾಣುವ ಶಕ್ತಿ ಇರೋದಿಲ್ಲ. ಕವಿಗೆ ಅಂತಹ ಶಕ್ತಿ ಇರುತ್ತೆ, ಅದನ್ನು ಪ್ರತಿಭೆ ಅಂತ ಕರೆಯೋದು. ಆದರೆ ಕವಿತೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ಒಂದು ಸ್ವಲ್ಪ ಮಟ್ಟಿಗಿನ ಪ್ರತಿಭೆ ಅವಶ್ಯಕತೆ ಇದೆ. ಆದ್ದರಿಂದ ಕವಿಗೆ ಯಾವ ಮಟ್ಟದಲ್ಲಿ ಪ್ರತಿಭೆ ಇರುತ್ತೋ ಆ ಮಟ್ಟದಲ್ಲಿ ಸಹೃದಯನಿಗೆ ಪ್ರತಿಭೆ ಇಲ್ಲದೇ ಇದ್ದರೂ ಕೂಡ ಅದು ತಕ್ಕ ಮಟ್ಟಿಗೆ ಬೆಳಗುತ್ತೆ ಅನ್ನೋದು ನಿಜ. ಪ್ರತಿಭೆ ಇಲ್ಲದೇ ಇದ್ದರೆ ಕವಿಯೂ ಆಗಲಾರ ಮತ್ತು ಸಹೃದಯನೂ ಆಗಲಾರ. ಕವಿತೆಯನ್ನು ಬರೆಯುವುದಕ್ಕೆ ಉಜ್ವಲವಾದ ಪ್ರತಿಭೆ ಬೇಕು, ಆದರೆ ಕವಿತೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕವಿಯನ್ನು ಅನುಸರಿಸುವಷ್ಟರ ಮಟ್ಟಿಗಿನ ಪ್ರತಿಭೆಯಾದರೂ ಬೇಕು. ಕವಿಯದು ಸೃಜನಶೀಲ ಪ್ರತಿಭೆಯಾದರೆ ಸಹೃದಯನದು ಅನುಸರಣಶೀಲ ಪ್ರತಿಭೆ ಅಂತ ಕರೆಯಬಹುದೇನೋ.

ಪುರುಷ ಯೋಚನೆಯೆಲ್ಲ ಮುರಿದು ಮಣ್ಣಹುದೆಂದು ಕೊರಗದಿರು ಕೆಟ್ಟೆನೆಂದೆಂದು ಮೆನ್ನದಿರು. ಪುರುಷ ಯೋಚನೆಯೆಲ್ಲ ಮುರಿದು ಮಣ್ಣಹುದೆಂದು ಕೊರಗದಿರು ಕೆಟ್ಟೆನೆಂದೆಂದು ಮೆನ್ನದಿರು. ಶರದಿಯೊಳು ಮೀನೊಂದು ಪುಟ್ಟಲೇಂ ಸಾಯಲೇಂ ಪರಿವೆಯೇ ನಿಲ್ಲೆಲವೋ ಮಂಕುತಿಮ್ಮ. ಶರದಿಯೋಳ್ ಮೀನೊಂದು ಪುಟ್ಟಲೇಂ ಸಾಯಲೇಂ ಪರಿವೆಯೇ ನಿಲ್ಲೆಲವೋ ಮಂಕುತಿಮ್ಮ.

0: ನೆರವೇರದೆ ವ್ಯರ್ಥವಾಗುತ್ತದೆ ಎಂದು ಮನುಷ್ಯ ಕೊರಗುವುದು ಸರಿಯಲ್ಲ. ಸಮುದ್ರದಲ್ಲಿ ಒಂದು ಮೀನು ಹುಟ್ಟಿದರೋ ಸತ್ತರೋ ಸಮುದ್ರದ ದೃಷ್ಟಿಯಿಂದ ಹೆಚ್ಚು ವ್ಯತ್ಯಾಸವೇನೂ ಆಗುವುದಿಲ್ಲ. ಹಾಗೆಯೇ ನಮ್ಮೊಂದು ಆಸೆ ನೆರವೇರದಿದ್ದರೆ ಅದಕ್ಕೆ ಚಿಂತೆ ಏಕೆ ಅನ್ನುವುದು ಈ ಪದ್ಯದ ತಾತ್ಪರ್ಯ. ಅಂದರೆ ನಾವು ಬದುಕಿನಲ್ಲಿ ಸಾರ್ಥಕ್ಯವನ್ನು ಪಡೀಬೇಕಾದರೆ ಅಥವಾ ಸಾಫಲ್ಯವನ್ನು ಪಡೀಬೇಕಾದರೆ ನಮಗೊಂದು ಬಗೆಯ ತಾತ್ವಿಕ ನಿಲುವು ಅತ್ಯಂತ ಅವಶ್ಯಕ. ಸಾಮಾನ್ಯವಾಗಿ ವ್ಯಕ್ತಿಗಳು ಏನು ಮಾಡ್ತಾರೆ ಅಂದರೆ, ಇಡೀ ಪ್ರಕೃತಿಯಲ್ಲಿ ತಾನು ಬಹಳ ಪ್ರಮುಖನಾದಂತಹವನು, ತನ್ನ ಆಸೆ ನಿರಾಸೆಗಳೇ ಬಹಳ ಮುಖ್ಯ ಅನ್ನುವ ರೀತಿಯಲ್ಲಿ ಆಲೋಚನೆ ಮಾಡ್ತಾನೆ. ಆದರೆ ಸಾಮಾನ್ಯವಾಗಿ ಮನುಷ್ಯರು ಆಲೋಚನೆ ಮಾಡಬೇಕಾದದ್ದು ಪ್ರಕೃತಿಯ ದೃಷ್ಟಿಕೋನದಿಂದ. ಪ್ರಕೃತಿಯ ದೃಷ್ಟಿಯಲ್ಲಿ ಎಲ್ಲ ವ್ಯಕ್ತಿಗಳು ಎಲ್ಲ ಜೀವಿಗಳು ಒಂದೇ. ಯಾವ ವ್ಯಕ್ತಿಯ ಬಗ್ಗೆಯಾಗಲಿ ಜೀವಿಯ ಬಗ್ಗೆಯಾಗಲಿ ಪ್ರಕೃತಿಗೆ ಹೆಚ್ಚು ಒಲವೂ ಇರುವುದಿಲ್ಲ, ವಿದ್ವೇಷವೂ ಇರುವುದಿಲ್ಲ. ಹಾಗಾಗಿ ಆಕಸ್ಮಿಕವೋ ಅಥವಾ ಬೇರೆ ನಿಯಂತ್ರಣ ಶಕ್ತಿಯೋ ಅಂತೂ ಮನುಷ್ಯರ ಜೀವನವನ್ನು ಒಂದು ಬಗೆಯಲ್ಲಿ ನಿಯಂತ್ರಿಸ್ತಾ ಇರುತ್ತೆ. ಯಾಕೆಂದರೆ ಬಹಳ ಸಂಕೀರ್ಣವಾದ ಈ ಪ್ರಾಕೃತಿಕ ವಿದ್ಯಮಾನಗಳಲ್ಲಿ ನಾವು ಅಂದುಕೊಂಡಿದ್ದೆಲ್ಲ ಕರಾರುವಾಕ್ಕಾಗಿ ನಡೆಯುತ್ತೆ ಅನ್ನೋ ನಿರೀಕ್ಷೆ ನಮ್ಮಲ್ಲಿ ಇರಬಾರದು. ಹೀಗಾಗಿ ವ್ಯಕ್ತಿ ತನ್ನ ಮಿತಿಯನ್ನು ಅರಿತು ಮುಂದೆ ಹೋಗೋದು ಅತ್ಯಂತ ಅವಶ್ಯಕ. ತಾನು ಅಂದುಕೊಂಡಿದ್ದು ನೆರವೇರಲ್ಲ ಅಥವಾ ನೆರವೇರಲಿಲ್ಲ ಅನ್ನೋದು ವ್ಯಕ್ತಿಯಲ್ಲಿ ಸ್ವಲ್ಪ ಮಟ್ಟಿಗಿನ ನಿರಾಶೆಯನ್ನು ತಂದರೂ ಅದು ಮುಂದಿನ ಕಾರ್ಯ ಪ್ರವೃತ್ತಿಯಾಗುವುದಕ್ಕೆ ಅಡ್ಡಿ ಆಗಬಾರದು. ಅಂದರೆ ಮನುಷ್ಯ ಸದಾಕಾಲ ಪ್ರಯತ್ನಶೀಲವಾಗಿಯೇ ಇರಬೇಕು. ಅದು ಸಫಲವಾಗಲಿ ವಿಫಲವಾಗಲಿ ಅನ್ನುವುದು ನಿಜವಾದ ತಾತ್ವಿಕ ನಿಲುವು.
1: ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಚೈತ್ರ ರಘುನಂದನ್, ವ್ಯಾಖ್ಯಾನ ಡಾಕ್ಟರ್ ಪಿವಿ ನಾರಾಯಣ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:50.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ಕಾಮನ್ ವ್ಯಕ್ತಿಗೆ ಸ್ಟ್ರೋಕ್ ಆಗ್ತಿದೆ ಅಂತ ಮೊದಲ ಐಡೆಂಟಿಫೈ ಮಾಡಕ್ಕಾಗತ್ತ?
3: ಬಿ ಫಾಸ್ಟ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಬಿ ಈಸ್ ಫಾರ್ ಬ್ಯಾಲೆನ್ಸ್, ಅಂದ್ರೆ ಎತ್ತಿಕ್ಕಿದ್ದಂಗೆ ನಡೆಯಲು ತೂರಾಡ್ಲಿಕ್ಕೆ ಸ್ಟಾರ್ಟ್ ಆದ, ಎಲ್ಲೋ ಹೋದ್ರೆ ಎಲ್ಲೋ ಹೋದಂಗ ಆಗುತ್ತೆ. ಎರಡನೇದು ಏನಪ್ಪಾ ಅಂದ್ರೆ ಕಣ್ಣು, ಇಂದ ಕಣ್ಣು ಮಂಜಾಯ್ತು, ಕಾಣ್ಲೇ ಇಲ್ಲ. ಮೂರನೇದು ಎಫ್ ಅಂದ್ರೆ ಫೇಸ್, ಅಂದ್ರೆ ಮಕದ್ದು ಒಂದು ಕಡೆ ಕೇಳ್ಕೊಂಡ್ಬಿಟ್ಟಿದ್ದೆ, ನೋಡಿದ್ರೆ ಏನಪ್ಪಾ ಇದು ಮಕ ಒಂದ್ ಕಡೆ ಹೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಎ ಅಂದ್ರೆ ಆರ್ಮ್, ಅಂದ್ರೆ ಕೈ ಇದ್ದಕ್ಕಿದ್ದಂಗೆ ಬಿದ್ದೋಯ್ತು. ಎಸ್ ಬಂದು ಸ್ಪೀಚ್, ಸ್ಪೀಚ್ ಅಂದ್ರೆ ಮಾತು ದೊದ್ಲು ಹೋಗೋದು. ಇದ್ರ ಯಾವುದೇ ಆದ್ರೂ ಕೂಡ ಟೈಮ್, ಅಂದ್ರೆ ಲಾಸ್ಟ್ ಇಸ್ ಟಿ, ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್, ಆಕ್ಟ್ ವಿಥೌಟ್ ಡಿಲೇ. ಸೊ ಬಿ ಫಾಸ್ಟ್ ರೂಲ್.
4: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821255000. ಸೇವ್ ದ ನಂಬರ್, ಸೇವ್ ದ ಲೈಫ್. ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್. ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ. ರೀ, ಇವತ್ತು ನ್ಯೂಸ್ ಪೇಪರ್
5: ನೋಡಿದ್ರಾ?
4: ಮೈಸೂರಿನ NH 275 ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಯೊಂದಿಗೆ ಸೇಲ್ ಮಾಡ್ತಾ ಇದಾರೆ.
5: ಹೌದಾ? ಇಲ್ಲಿ ಪೇಪರ್ ಕೊಡು. ಹಾ ಹೌದು, ನಮಗೂ ತಗೋಣ. ವಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
4: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್

0: ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
1: ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
0: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
1: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
0: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
1: 80% ಸಾಲ ಸೌಲಭ್ಯ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
1: 9900 1282
0: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
0: ಈ ಫೆಸ್ಟಿವಲ್ ಸೀಸನ್ ಅಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರುಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
3: ಪ್ರಕಟಣೆ. ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಚೇನ್ಗಿಟ್ಟೆ ಹತ್ತಿರ ಮೈಸೂರು ರಸ್ತೆ ಮಡಿಕೇರಿ. ಇಲ್ಲಿಂದ ಬಂದ ಪ್ರಕಟಣೆ. ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಇವರ ವತಿಯಿಂದ ಕೊಡಗು ಜಿಲ್ಲೆಯಲ್ಲಿ ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರಗಳನ್ನು ಪ್ರಾರಂಭಿಸುವ ಸಲುವಾಗಿ ನೋಂದಾಯಿತ ಸ್ವಯಂ ಸೇವಾ ಸಂಸ್ಥೆಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಜಿಗಳನ್ನು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮಡಿಕೇರಿ ಇಲ್ಲಿಂದ ಕಚೇರಿ ವೇಳೆಯಲ್ಲಿ ಪಡೆದು ಭರ್ತಿ ಮಾಡಿದ ಅರ್ಜಿಗಳನ್ನು ಜೂನ್ 1 ಒಳಗಾಗಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಚೇನ್ಗೇಟ್ ಹತ್ತಿರ ಮೈಸೂರು ರಸ್ತೆ ಮಡಿಕೇರಿ ಇಲ್ಲಿಗೆ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಕಚೇರಿ ದೂರವಾಣಿ ಸಂಖ್ಯೆ 0827229852 ಸಂಪರ್ಕಿಸುವಂತೆ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ ಪ್ರಕಟಣೆ ತಿಳಿಸಿದೆ. ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣಾಧಿಕಾರಿಗಳ ಕಾರ್ಯಾಲಯ, ಮೌಲಾನಾ ಆಜಾದ್ ಭವನ, ಗ್ರಾಮಾಂತರ ಪೊಲೀಸ್ ಠಾಣೆ ಹಿಂಭಾಗ, ಎಫ್ಎಂಸಿ ಕಾಲೇಜು ಹತ್ತಿರ ಮಡಿಕೇರಿ ಇಲ್ಲಿಂದ ಬಂದ ಪ್ರಕಟಣೆ. 2026-27 ಸಾಲಿಗೆ ಅಲ್ಪಸಂಖ್ಯಾತರ ಮೊರಾಜಿ ದೇಸಾಯಿ ವಸತಿ ಶಾಲೆ ಪೆರಂಬಾಡಿ ವಿರಾಜಪೇಟೆ, ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆ ಕೊಡ್ಲಿಪೇಟೆ, ಮೌಲಾನಾ ಆಜಾದ್ ಮಾದರಿ ಶಾಲೆ ಕುಶಾಲನಗರ ಮತ್ತು ಮಡಿಕೇರಿ ಇಲ್ಲಿಗೆ 2026-27 ಸಾಲಿಗೆ 6ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಬೋಧಿಸಲು ಕನ್ನಡ, ಆಂಗ್ಲ, ಹಿಂದಿ, ಗಣಿತ, ಸಮಾಜ ವಿಜ್ಞಾನ, ವಿಜ್ಞಾನ, ಗಣಕಯಂತ್ರ, ಸ್ಟಾಫ್ ನರ್ಸ್, ದೈಹಿಕ ಶಿಕ್ಷಣ ಈ ವಿಷಯಗಳಲ್ಲಿ ಪದವಿ ಪಡೆದ ಅರ್ಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಅರ್ಜಿಯೊಂದಿಗೆ ದೃಢೀಕೃತ ದಾಖಲಾತಿಗಳನ್ನು ಈ ತಿಂಗಳ 19 ಸಂಜೆ 5 ಒಳಗಾಗಿ ಜಿಲ್ಲಾ ಕಚೇರಿ, ಅಲ್ಪಸಂಖ್ಯಾತರ ಕಲ್ಯಾಣ, ಮೌಲಾನಾ ಆಜಾದ್ ಭವನ ಇಲ್ಲಿಗೆ ಸಲ್ಲಿಸುವಂತೆ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ವಿಳಾಸ ಜಿಲ್ಲಾ ಕಚೇರಿ, ದೂರವಾಣಿ ಸಂಖ್ಯೆ 7019252182, ಪ್ರಾಂಶುಪಾಲರು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆ ಕೊಡ್ಲಿಪೇಟೆ, ದೂರವಾಣಿ ಸಂಖ್ಯೆ 7975252179, ಪ್ರಾಂಶುಪಾಲರು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ವಿರಾಜಪೇಟೆ, ದೂರವಾಣಿ ಸಂಖ್ಯೆ 8105-4094905, ಮುಖ್ಯೋಪಾಧ್ಯಾಯರು ಮೌಲಾನಾ ಆಜಾದ್ ಮಾದರಿ ಶಾಲೆ ಕುಶಾಲನಗರ, ದೂರವಾಣಿ ಸಂಖ್ಯೆ 6361-8020-37 ಇಲ್ಲಿ ಸಂಪರ್ಕಿಸುವಂತೆ ಜಿಲ್ಲಾಧಿಕಾರಿ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಕೊಡಗು ಜಿಲ್ಲೆ ಮಡಿಕೇರಿ ಇವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಕಟಣೆ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
4: ಆಕಾಶವಾಣಿ ಮಡಿಕೇರಿ, ಚಿನ್ನರ ಲೋಕ, ಇಂದಿನ ಈ ಕಾರ್ಯಕ್ರಮದಲ್ಲಿ ಹೂರಣ. ಹೂರಣ
5: ಹೂರಣ ಮಾಹಿತಿಯುಕ್ತ ಕಾರ್ಯಕ್ರಮ.
4: ಮಗಳು ಹುಟ್ಟಿದ ದಿನ, ಕೈಗೊಂಡ ಸಂಕಲ್ಪದ ಸಾಧನೆಯ ಹಿಂದೆ ಪೋಷಕನಾಗಿ ನಾನು. ಈ ಕುರಿತು ಕೊಡಗಿನ ಮಡಿಕೇರಿಯ ಆರಕ್ಷಕ ಇಲಾಖೆಯ

0: ಅಧಿಕಾರಿ ಗಣಪತಿ ಕೆಎಚ್ ಅವರ ಮಾತು. ನಮ್ಮೆಲ್ಲ ಪ್ರೀತಿಯ ಪೋಷಕರಿಗೆ ಇವತ್ತಿನ ಹೂರಣ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೋತೃಗಳೇ, ಒಂದು ಕುಟುಂಬ ಅಂದಾಗ ಆನಂದಕ್ಕೆ ಮೊದಲ ಆದ್ಯತೆ ಅನ್ನೋದು ಹಿರಿಯರ ಚಿಂತನೆಯಲ್ಲಿ ಅಡಗಿರುವಂತಹ ಸೊಗಸಾದ ಮಾಹಿತಿ. ಈ ಸೊಗಸಾದ ಮಾಹಿತಿಯಲ್ಲಿ ಕಗ್ಗಂಟು ಅನ್ನೋದು ಪ್ರವೇಶ ಪಡೆಯುತ್ತೆ. ಯಾವಾಗ ಅಂದರೆ ಮಕ್ಕಳು ಮನೆಯಲ್ಲಿ ಬೆಳವಣಿಗೆಯ ಹಂತದಲ್ಲಿ ಇದ್ದಾಗ, ಅವರನ್ನು ಅರ್ಥ ಮಾಡಿಕೊಂಡು ತಮ್ಮ ಜೀವನವನ್ನು ಸದೃಢಗೊಳಿಸುವತ್ತ ಪೋಷಕರು ಹರಸಾಹಸ ಪಡ್ತಾ ಇರ್ತಾರೆ ಅನ್ನೋದು ಸಹಜವಾದಂತಹ ಸಂಗತಿ. ಇದನ್ನ ಸಮಾಜ ಅರ್ಥ ಮಾಡಿಕೊಂಡಿದೆ, ಅದರೊಟ್ಟಿಗೆ ಸಂಘರ್ಷದೊಂದಿಗೆ ಜೀವನವನ್ನ ಸಾಗಿಸ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ಕಂಡಿದ್ದೇವೆ. ಇಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ಯಾವೆಲ್ಲ ರೀತಿಯಲ್ಲಿ ಸಂಸ್ಕಾರವನ್ನು ಕಲಿಸಬೇಕು, ಹೇಗೆ ಕಲಿಸಬೇಕು ಎನ್ನುವಂತಹ ಸಂಗತಿಯನ್ನ ನಾವು ಯೋಚನೆ ಮಾಡುವುದಾದರೆ, ಮೊದಲ ಪಾತ್ರ ಮನೆಯ ಹಿರಿಯರದಾಗಿರುತ್ತೆ, ಅದರಲ್ಲೂ ಪೋಷಕರದು ಆಗಿರುತ್ತೆ. ಪೋಷಕರು ಉದ್ಯೋಗಕ್ಕೆ ಅಂತ ಹೋದಾಗ ಮಕ್ಕಳ ಪರಿಸ್ಥಿತಿ ಹೇಗಿರುತ್ತೆ? ಹಾಗಾದರೆ ಮಕ್ಕಳನ್ನು ತಿದ್ದುವಂತಹ ಕಾಯಕ ಯಾರದಾಗಿರಬೇಕು? ಮಕ್ಕಳ ಭವಿಷ್ಯದ ಕನಸನ್ನು ಪ್ರತಿ ಕ್ಷಣವೂ ಕಾಣುವಂತಹ ಪೋಷಕರ ಮನಸ್ಸಿಗೆ ಕೆಲವೊಂದಿಷ್ಟು ಅನುಭವದ ನುಡಿಗಳು ಅತಿ ಅಗತ್ಯವಾಗಿರುತ್ತೆ, ಸಹಾಯಕಾರಿಯೂ ಕೂಡ ಆಗಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಹಿನ್ನೆಲೆಯಲ್ಲಿ ಮಡಿಕೇರಿ ಆಕಾಶವಾಣಿ ಈ ಹಿಂದೆ ಯುವವಾಣಿ ಕಾರ್ಯಕ್ರಮದಲ್ಲಿ ನಿಧಿ ಎನ್ನುವಂತಹ ಪ್ರತಿಭಾವಂತ ವಿದ್ಯಾರ್ಥಿನಿಯನ್ನ ಪರಿಚಯ ಮಾಡಿತ್ತು. ವೈದ್ಯಕೀಯ ಕ್ಷೇತ್ರದಲ್ಲಿ ಅಪಾರವಾದಂತಹ ಆಸಕ್ತಿಯನ್ನ ಹೊಂದಿ MBBS ತರಗತಿಗೆ ಹಾಜರಾಗಿರುವಂತಹ ನಿಧಿಯ ಮಾತುಗಳನ್ನ ನೀವು ಆಲಿಸಿದ್ರಿ. ಆ ಪ್ರತಿಭೆಯೊಂದಿಗೆ ಅವರ ತಂದೆ ಪ್ರಸ್ತುತ ಕೊಡಗಿನ ಮಡಿಕೇರಿಯಲ್ಲಿ ಆರಕ್ಷಕ ಇಲಾಖೆಯಲ್ಲಿ ಸಹಾಯಕ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರೇ ಗಣಪತಿ KH ಅಂತ. ಮಗಳ ಸಾಧನೆಯನ್ನ ನೋಡಿ ಕಣ್ತುಂಬಿ ಕಣ್ಣಾಲಿಗಳು ತೇವವಾಗಿದ್ದನ್ನ ನಾವು ಕಂಡಿದ್ವಿ. ಅವರ ಪ್ರೋತ್ಸಾಹ ಎಷ್ಟರ ಮಟ್ಟಿಗಿತ್ತು ಮಗಳಿಗೆ ಅಂತ ಅಂದ್ರೆ, ಆರಂಭದಲ್ಲಿ ಮಗಳ ಮಾತುಗಳನ್ನ ಕೇಳ್ತಾ ಕೇಳ್ತಾ ಮೌನ ವಹಿಸ್ಬಿಟ್ರು. ನನ್ನ ಮಗಳು ಇಂತಹ ಮಾತನಾಡುವಂತಹ ಕಲೆಯನ್ನೂ ಹೊಂದಿದ್ದಾಳೆ, ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನೂ ಕೂಡ ಪಡೆದಿದ್ದಾಳೆ. ಬಾಲ್ಯದ ಶಿಕ್ಷಣವನ್ನ ಆ ಮಗು ನವೋದಯ ವಸತಿ ಶಾಲೆಯಲ್ಲಿ ಕಳೆದಿತ್ತು. ಮಕ್ಕಳಿಗೆ ಬಾಲ್ಯದಲ್ಲಿ ಓದುವುದೊಂದೇ ಕೆಲಸವಾಗಿದ್ದಾಗ ಓದುವುದೊಂದೇ ಅವರ ಪಾಲಿಗಿದೆ ಅನ್ನುವುದನ್ನು ಅಗಾಧವಾಗಿ ನಿಧಿಯ ತಂದೆ ತಾಯಿ ಯೋಚನೆಯನ್ನ ಮಾಡಿ ಮಗಳನ್ನ ವಸತಿ ಶಾಲೆಗೆ ಸೇರಿಸಿದ್ರು. ಮಗಳು ಅದ್ಭುತವಾದಂತಹ ಸಾಧನೆಯನ್ನ ಮಾಡಿದ್ಲು. ನಿಜವಾಗಿ ಈ ಸಂಗತಿಯನ್ನ ಅವರ ತಂದೆ ಗಣಪತಿ KH ಅವರು ಸ್ವಂತವಾಗಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಏನಪ್ಪಾ ಅಂದ್ರೆ, ನನ್ನ ಮಗಳ ಸಾಧನೆಯಂತೆ ಇತರ ಪೋಷಕರಿಗೂ ಕೂಡ ನಾನು ಕಿವಿ ಮಾತನ್ನ ಹೇಳಿದ್ರೆ ಅವರ ಮಕ್ಕಳಿಗೂ ಕೂಡ ಸಹಾಯವಾಗಬಹುದಲ್ವಾ ಅಂತ. ಆಗ ಮಡಿಕೇರಿ ಆಕಾಶವಾಣಿ ಅವರನ್ನ ಮಾತನಾಡಿಸಿ ಹಲವು ಕಿವಿ ಮಾತುಗಳನ್ನ ನಿಮಗಾಗಿ ತಲುಪಿಸುವಂತಹ ಕೆಲಸವನ್ನ ಹೂರಣ ಕಾರ್ಯಕ್ರಮದ ಮುಖಾಂತರ ಮಾಡ್ತಾ ಇದೆ. ಬನ್ನಿ, ನಮ್ಮ ಸ್ಟುಡಿಯೋದಲ್ಲಿ ಸ್ವತಃ ಗಣಪತಿ KH ಅಸಿಸ್ಟೆಂಟ್ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರುವಂತಹ ಇವರು ತಮಗಾಗಿ ಕಿವಿ ಮಾತುಗಳನ್ನ ಹೇಳಿದ್ದಾರೆ. ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು ಅನ್ನುವಂತಹ ಮಾತಿನಂತೆ, ಇಂದು 8ನೇ ತರಗತಿ ಇರಬಹುದು, 9ನೇ ತರಗತಿ ಇರಬಹುದು, 10ನೇ ತರಗತಿಗೆ ಪ್ರವೇಶ ಪಡೆಯುತ್ತಿರಬಹುದು, ಅಥವಾ 10ನೇ ತರಗತಿಯಿಂದ 11ನೇ ತರಗತಿಗೆ, 11ರಿಂದ 12ನೇ ತರಗತಿಗೆ, ಜೊತೆಗೆ ಯುವ ಸಮೂಹಕ್ಕೂ ಕೂಡ ಅವರು ಕಿವಿ ಮಾತುಗಳನ್ನ ಹೇಳಿದ್ದಾರೆ. ಬನ್ನಿ, ಅವರ ಮಾತುಗಳನ್ನ ಆಲಿಸೋಣ. ಮೊದಲಿಗೆ ಅವರ ಮಗಳು ಆರಂಭ ಮಾಡಿದ್ದಾರೆ ಕಾರ್ಯಕ್ರಮದಲ್ಲಿ, ಕೇಳೋಣ. ಹಲೋ, ನಿಮ್ಮ ಹೆಸರು?
1: ನಿಧಿ.
0: ನಿಧಿ, ಯಾವ ಊರು?
1: ನಾವು ಸೋಮವಾರಪೇಟೆ.
0: ಸೋಮವಾರಪೇಟೆ, ಕೊಡಗಿನ ಸೋಮವಾರಪೇಟೆ. ಏನು ಓದಿರೋಂಥದ್ದು?
1: ನಂದು ಸೆಕೆಂಡ್ PU ಮುಗಿತ್ತು.
0: ಯಾವ ಸಬ್ಜೆಕ್ಟ್?
1: ಸೈನ್ಸ್.
0: ಸೈನ್ಸ್. ಸೈನ್ಸ್ ತಗೊಳ್ಳುವ ಮುನ್ನ ನಿಮಗೆ ಏನಾದರೂ ಒಂದು ಕಾರಣ ಇತ್ತಾ ಸೈನ್ಸ್?

0: ತಗೊಳ್ಬೇಕು ಅಂತ.
1: ಹೌದು, ಅಂದ್ರೆ ನಂಗೆ ಮೇನ್ ಆಗಿ MBBS ಮಾಡ್ಬೇಕಿತ್ತು, ಸೊ ನಾನು ಸೈನ್ಸ್ ತಗೊಂಡೆ.
0: ವೆರಿ ಗುಡ್. ಅಪ್ಪ ಏನ್ ಮಾಡ್ತಾ ಇದ್ದಾರೆ?
1: ಅಪ್ಪ ASI
0: ಎಲ್ಲಿ?
1: ಮಡಿಕೇರಿ.
0: ಮಡಿಕೇರಿಯಲ್ಲಿ.
1: ನನಗೆ ಅಂಕ ಅಂದ್ರೆ 648 out of 720 ಬಂತು. ಆಮೇಲೆ ರ್ಯಾಂಕ್ 84 ಬಂತು.
0: ನಿಧಿಯ ಮಾತುಗಳನ್ನ ಕೇಳಿದ್ರಲ್ಲ, ಈಗ ಅವರ ತಂದೆ ಗಣಪತಿ KH ಅವರ ಸಂದರ್ಶನ. ನಮಸ್ತೆ ಸರ್.
2: ನಮಸ್ತೆ ಮೇಡಮ್.
0: ಸರ್, ಮಗಳು ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿದ್ದಾಳೆ, ಹಾಗಾಗಿ ನಿಮಗೆ ಅಭಿನಂದನೆಗಳು ಮಗಳ ಪರವಾಗಿ. ಹೇಗೆ ನಿಮಗೆ ಭಾವನೆ ಬಂತು ಮಗಳನ್ನ ಪ್ರೋತ್ಸಾಹ ಕೊಟ್ಟು ಇಷ್ಟರ ಮಟ್ಟಿಗೆ ಸಾಧನೆಯನ್ನ ಮಾಡೋದಿಕ್ಕೆ, ಹೇಗೆ ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿತು ಭಾವನೆ?
2: ಅಂದ್ರೆ ಮೇಡಮ್, ನನಗೆ ಚಿಕ್ಕಂದ ನನಗೊಂದು ಆಸೆ ಇತ್ತು ಹುಟ್ಟಿದ ತಕ್ಷಣದಿಂದ, ಇವನು ಡಾಕ್ಟರ್ ಮಾಡಬೇಕು ಅಂತ ಹೇಳಿ. ಆಮೇಲೆ 1 to 5 ತನಕ ಶ್ರೀಮಂಗಲ JC ಓದಿದ್ಲು. ಅಲ್ಲ, ಓದಲು ತುಂಬಾ ಹುಷಾರಿತ್ತಿದ್ಲು, ಚಂದ ಓದ್ಕೊ ಬರ್ತಾ ಇದ್ಲು. ಆಮೇಲೆ ನವೋದಯ ಎಕ್ಸಾಮಿಗೆ ಕೋಚಿಂಗ್ ತಗೊಳ್ಳಿಲ್ಲ, ಹಾಗೆ ಕೂತ್ಲು ಪಾಸ್ ಆಯ್ತು. ಪಾಸ್ ಆದ್ಮೇಲೆ ನಾನು ಬೇಡ ಅಂತ ಆಯ್ತು ಮತ್ತು ಅಂತ ಅನ್ನಿಸ್ತು. ಇವಳು ಹೇಳಿದ್ರು ನನಗೆ, ಪಾಪ ಒಳ್ಳೆ ಚಾನ್ಸ್ ಸಿಕ್ಕಿದೆ, ನನ್ನ ಚಾನ್ಸ್ ಬೇರೆ ಬಿಟ್ಕೊಡ್ಬೇಕು ಅಂತೇಳಿ ಹೇಳಿದ್ಲು. ಹೇಳಿದ್ದಾದ್ಮೇಲೆ ಮೇಡಮ್ ಅವಳು ನವೋದಯಕ್ಕೆ ಸೇರಿಸ್ತೆ. ನವೋದಯ ಅಡ್ಮಿಷನ್ ಆಗಿ ಅಲ್ಲಿ ಒಳ್ಳೆ ಚೆನ್ನಾಗಿ ಓದ್ಕೊಬಂದು, ಪುನಃ 97% SLC ಬಂದ್ಮೇಲೆ ಕೊನೆಗೆ ನಾನು ಮಿಸ್ಸಸ್ ಎಲ್ಲ ಮನೆಯಲ್ಲಿ ಕೂತು ಡಿಸ್ಕಸ್ ಮಾಡಿ ಏನ್ ಮಾಡೋದು ಮುಂದೆ ವಿದ್ಯಾಭ್ಯಾಸಕ್ಕೆ ಬೇಕಲ್ಲ, ಇಲ್ಲಿ ನಮ್ಮಲ್ಲಿ ಕೊಡಗಿಲ್ಲ, ಆ ಥರದ ಸ್ಕೂಲ್ಗಳಿಲ್ಲಲ್ಲ, ಕೋಚಿಂಗ್ ವ್ಯವಸ್ಥೆ ಇಲ್ಲ, ಏನ್ ಮಾಡೋದು ಅಂತೆಲ್ಲ ಆದ್ಮೇಲೆ ಕೊನೆಗೆ ನನಗೆ
0: ಈಗ 1 to 5 ಅವಳು ಓದ್ತಾ ಇದ್ದಾಳೆ ಅಂತ ಹೇಗೆ ಅರ್ಥ ಮಾಡ್ಕೊಳ್ತಾ ಇದ್ರಿ? ತುಂಬಾ ಚೆನ್ನಾಗಿ ಓದ್ತಾ ಇದ್ಲು ಅಂತ ನೀವು
2: ಹೇಳಿದ್ರಿ,
0: ಹೇಗೆ ನೀವು ಗ್ರಹಿಸ್ತ್ರಿ?
2: ಅಂದ್ರೆ ಕ್ಲಾಸ್ ಟೀಚರ್ ಹೇಳ್ತಾ ಇದ್ರು ಚಂದ ಓದ್ತಾಳೆ ಅಂತ, ಪೇರೆಂಟ್ಸ್ ಮೀಟಿಂಗ್ ನ ಕರಿತಾ ಇದ್ರು, ಕರೆದಾಗ ನಾವು ಮಾರ್ಕ್ಸ್ ಶೀಟ್ ನಮಗೆ ಕೊಡ್ತಾ ಇದ್ರು, ಹಾಗೆ ನಾವು ಚೆಕ್ ಮಾಡ್ತಾ ಇದ್ವಿ, ಹಾಗೆಲ್ಲ ಔಟ್ ಆಫ್ ಔಟ್ ತೆಗಿತಾ ಇದ್ಲು. ಆಗ ನನಗೊಂದು ಭರವಸೆ ಬಂತು, ಇವಳು ಓದ್ತಾಳೆ ಒಳ್ಳೆ ಮಾರ್ಕ್ಸ್ ತೆಗಿತಾಳೆ ಅಂತ.
0: ಈಗ ಕೆಲವು ಪೋಷಕರದ್ದು ಏನು ಅಂದ್ರೆ, ನಾವು ಶಾಲೆಗೆ ಸೇರಿಸ್ಬಿಟ್ಟಿದೀವಿ, ಅವ್ರು ನೋಡ್ಕೊಳ್ತಾರೆ, ಶಿಕ್ಷಕರದು ಇಷ್ಟು ಹಣ ಕೇಳಿದರೆ ಅಷ್ಟು ಹಣ ಕೊಟ್ಬಿಟ್ಟಿದ್ದೀವಿ, ಅವಳು ಓದ್ತಾಳೋ ಬಿಡ್ತಾಳೋ ನಾವು ನೋಡೋದು ಬೇಡ, ನಮ್ಮ ಕೆಲಸದತ್ತ ನಾವು ಗಮನ ಹರಿಸೋಣ ಅಂತ ಒಂದು ಭಾವನೆ ಇದೆ, ಅದಕ್ಕೇನು ಹೇಳ್ತೀರಿ ಸರ್?
2: ಅದು ತಪ್ಪು ಮೇಡಮ್. ಈಗ ಮಕ್ಕಳು ಮುಂದೆ ಹೋಗ್ಬೇಕಾದ್ರೆ ಪೋಷಕರು ಮತ್ತು ಶಿಕ್ಷಕರು, ಶಿಕ್ಷಕರಾದವರು ಅವ್ರು ಕರ್ತವ್ಯ ಮಾಡ್ತಾರೆ ಮೇಡಮ್. ಯಾವುದೇ ಒಂದು ಗುರು ಯಾರಿಗೂ ಮೋಸ ಮಾಡಲ್ಲ, ಅವನೇನು ಕರ್ತವ್ಯ ಮಾಡ್ತಾರೋ ಪಾಠ ಮಾಡ್ತಾರೆ. ವಿದ್ಯಾರ್ಥಿಗಳಾದ ನಾವುಗಳದನ್ನ ಅರ್ಥ ಮಾಡ್ಕೊಬೇಕು. ಟೀಚರ್ ಪಾಠ ಮಾಡಿದಾಗ ನಾವು ಅದಕ್ಕೆ ಗ್ರಹಿಸ್ಕೋಬೇಕು, ಏನ್ ಪಾಠ ಮಾಡಿದ್ದಾರೆ ಇವತ್ತು, ಅದನ್ನ ಓದ್ಬೇಕು ಬರೀಬೇಕು.
0: ಇಲ್ಲ, ಅವರು ಓದ್ತಾರೆ. ತಂದೆ ತಾಯಿಗಳು,
2: ತಂದೆ ತಾಯಿಗಳು ಸಹ ಮಕ್ಳು ಕೇಳ್ಬೇಕು ಮೇಡಮ್. ಈ ಟೀಚರ್ಸ್ ಹೋಮ್ವರ್ಕ್ ಕೊಟ್ಟಿರ್ತಾರೆ, ಏನ್ ಕೊಟ್ಟಿದಾರಪ್ಪ ಇವತ್ತು, ಏನ್ ಹೋಮ್ವರ್ಕ್ ಮಾಡಿದ್ದಾರೆ, ಏನ್ ಪಾಠ ಮಾಡಿದೆ ಇವತ್ತು. ನಮ್ಮಲ್ಲಿ ಕೇಳ್ತಾ ಇದ್ವಿ ಮಕ್ಕಳನ್ನ, 5th ತನಕ ನಮ್ಮ ಮಿಸ್ಸಸ್ ಕೇಳ್ತೇವೆ, ನಾನು ಕೇಳ್ತಾ ಇದ್ದೆ. ಮತ್ತೆ 5th ಆದ್ಮೇಲೆ ನಾನು ಬಿಟ್ಬಿಟ್ಟೆ, ನಾನು ಓದ್ತಾರೆ ಅಂತೇಳಿ ಸ್ವಲ್ಪ ಇದಾಯ್ತು. ಇವಾಗ್ಲೂ ನಮ್ಮ ದೊಡ್ಡ ಮಗಳ ಚೆಕ್ ಮಾಡ್ತೀನಿ ನಾನು, ಮನೇಲಿ ನೋಟ್ಸ್ ಏನ್ ಬರ್ಸಿದ್ರೆ, ಹೇಗೆ ಬರ್ದೆ, ಏನೇನ್ ಮಾಡಿದೆ ವಿಚಾರಿಸ್ತೀನಿ. ಅದು ಪೇರೆಂಟ್ಸ್ ವಿಚಾರಿಸ್ಬೇಕು, ಮಕ್ಕಳು ಜವಾಬ್ದಾರಿ ತಗೋಬೇಕು ಮೇಡಮ್. ಟೀಚರ್ಸ್ ಅಲ್ಲ, ಪೇರೆಂಟ್ಸ್ ಬೇಕು, ಮೇನ್
0: ಪೇರೆಂಟ್ಸ್ ಜವಾಬ್ದಾರಿ. ಈಗ ನೀವು ಪ್ರೋತ್ಸಾಹ ಕೊಟ್ಟಿದ್ದೀರಿ, ಅವಳು ಓದಿದ್ದಾಳೆ, ಬೇರೆ ಮಕ್ಕಳಿಗೆ ಏನು ಹೇಳ್ತೀರಿ, ಬೇರೆ ಪೋಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ?
2: ಮೇಡಮ್, ನಮ್ಮ ಮಕ್ಕಳು ಓದಿದ್ದಾಳೆ, ಬೇರೆ ಪೋಷಕರು ಸಹ ಇದೇ ತರ ಅವ್ರನ್ನ ಇನ್ಕರೇಜ್ ಮಾಡು ಮಕ್ಕಳಿಗೆ ಒಳ್ಳೆ ಕಾಲೇಜ್ ಸೇರಿಸ್ಬೇಕು. ಅದಕ್ಕಿಂತ ಮೇಡಮ್ ಹೇಳ್ತಿದ್ದೀನಿ, ಮೊಬೈಲ್ಸ್ ಇಂದ ಮಕ್ಕಳಿಂದ ಆದಷ್ಟು ದೂರ ಮಾಡಬೇಕು. ಇವತ್ತು ಏನಾಗಿದ್ದಾರೆ ಮಕ್ಕಳು ಅಂತೇಳಿ ಮೊಬೈಲಿಗೆ ಜೊತೆಗೆ ಫ್ರೆಂಡ್ಸ್ ತರ ಬಿಟ್ಟಿದ್ದಾರೆ, ಮೊಬೈಲು ಮಕ್ಕಳು. ಈಗ ಓದೋ ಕಡೆಗೆ ಗಮನ ಕಮ್ಮಿ ಆಗಿದೆ ಈಗ ಮೊಬೈಲ್ಸ್.
0: ಅಂತವರ ಭವಿಷ್ಯ ಏನಿರುತ್ತೆ?
2: ಹಾಳಾಗುತ್ತೆ ಮೇಡಮ್. ಮೇನ್ ಆಗಿ ಕೈ ಹೋಗ್ತದೆ, ಕಣ್ಣು ಹೋಗ್ತದೆ, ಬ್ರೈನ್ ಹೋಗ್ತದೆ. ನನ್ನ ಫ್ರೆಂಡು ಡಾಕ್ಟರ್ ಹೇಳ್ತಾ ಇದ್ರು, ಮೊಬೈಲ್ಸ್ ಜಾಸ್ತಿ ನೋಡೋಕೆ ಬರೋ ಆಫ್ಟರ್ 30 years ಒಳಗೆ ಅವ್ರ ಕಣ್ಣು ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಕೈ ಎಲ್ಲ ವೈಬ್ರೇಟ್ ಬರ್ತದೆ, ಬಹಳ ಸಮಸ್ಯೆ ಆಗುತ್ತೆ. ಅದು ಬಹಳ ಎಫೆಕ್ಟ್ ಇದೆ ಮೇಡಮ್, ಮೊಬೈಲ್ ಇಂದ ಅರ್ಧ ವಿದ್ಯಾಭ್ಯಾಸನು ಹೋಗ್ತಾ ಇದೆ.
0: ಮನೆಯ ಪರಿಸರ ಹೇಗಿರಬೇಕು ಅಂತೀರಾ ಸರ್? ಮೊಬೈಲ್ ರಹಿತ ಜೀವನ ಆಗಬೇಕು ಅಂದ್ರೆ ಮನೆಯ ಪರಿಸರ ಹೇಗಿರಬೇಕು
2: ಮೇಡಮ್? ಅಂದ್ರೆ ಮನೆಯ ಪರಿಸರ ಅಂದ್ರೆ ಮೊಬೈಲ್ ನ ದೂರ ಮಾಡಬೇಕು, ಮತ್ತೆ ತಂದೆ ತಾಯಿಯರ ಮನೆಗಳಲ್ಲಿ ಯಾವುದೇ ತರ ಗೊಂದಲ ಇರಬಾರ್ದು, ಮಕ್ಕಳ ಮುಂದೆ ಗೊಂದಲ ಇರಬಾರ್ದು, ಅವ್ರು ಸ್ವಲ್ಪ ಸ್ವತಂತ್ರ ಬಿಡ್ಬೇಕು ಅವನ.
0: ಈಗ ಅವ್ರಿಗೆ ವೈಯಕ್ತಿಕ ಸಮಸ್ಯೆಗಳಿದ್ದಾಗ
2: ಸ್ವಲ್ಪ
0: ಮಕ್ಕಳಿಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ತಂದೆ ತಾಯಿಯ ಒಂದು ಜಗಳಕ್ಕೆ ಮಗು ಬಲಿಯಾಗುತ್ತೆ, ಅದರ ಭವಿಷ್ಯನೂ ಕೂಡ ಹಾಳಾಗುತ್ತೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್?
2: ಅದೇ ಏನೇ ಇದ್ರು ಮೇಡಮ್, ಅದು ಮಕ್ಕಳಿಂದ ಸ್ವಲ್ಪ ಒಂದು ಅವರು ಮೆಜಾರಿಟಿ ಬರ್ತನಕ ಮಕ್ಕಳಿಗೆ ಗೊತ್ತಾಗಬಾರ್ದು, ಯಾಕಂದ್ರೆ ಅವ್ರು ಚಿಕ್ಕವರಿದ್ದಾಗ ಅದೇ ಅವ್ರು ಬೆಳೆದು ಬಿಡ್ತದೆ, ಜಗಳ ಮಾಡ್ಕೊಂಡ್ರು ಹಾಗೆ ಮಾಡ್ಕೊಂಡ್ರು. ಆದ್ರೆ ಮಕ್ಕಳ ಮುಂದೆ ಕೆಟ್ಟದ ಶಬ್ದ ಮಾತಾಡಬಾರ್ದು ಮೇಡಮ್, ಪೋಷಕರದು ಏನು ಕೆಟ್ಟ ವರ್ಡ್ಸ್ ಮಾತಾಡೋದು ಎಲ್ಲ ಮಾಡಬಾರ್ದು.
0: ಅದನ್ನೇ ಕುಡಿತಕ್ಕೆ ಬಲಿಯಾಗ್ತಾರೆ ತಂದೆ,
2: ಅದು ಸಮಸ್ಯೆ ಆಗುತ್ತೆ ಮೇಡಮ್. ತಂದೆ ಕುಡಿದ್ರು ಮಕ್ಕಳು ಅದೇ ತರ ತಿಳ್ಕೊತಾರೆ, ಮತ್ತೆ ರೆಸ್ಪೆಕ್ಟ್ ಕೊಡಲ್ಲ ಅಪ್ಪ ಅಮ್ಮನ ಮಕ್ಕಳು. ಒಂದು ಸಲ ಕುಡುಕ ಅಪ್ಪ ಅಂತ ಗೊತ್ತಾಗಿದ್ರೆ ಅವ್ರು ಅದೇ ದೃಷ್ಟಿಯಿಂದ ನೋಡ್ತಾರೆ ಮಕ್ಕಳನ್ನು, ಅಪ್ಪನ್ನ ನಮ್ಮಪ್ಪ ಕುಡಿತಾನೆ, ನಮ್ಮಪ್ಪ ಏನು ಗೊತ್ತಿಲ್ಲ, ಡ್ರಿಂಕ್ಸ್ ಮಾಡ್ಕೋಬತ್ತಾನೆ, ನಮ್ಮಪ್ಪ ದಡ್ಡ, ಇವೆಲ್ಲ ಸ್ಟಾರ್ಟ್ ಆಗ್ತಾ ನೋಡಿದೆ ಮೇಡಮ್.
0: ಭಾವನೆ ಏನು ಗೊತ್ತಾ, ನನಗೆ ಟೆನ್ಷನ್ ಆಗುತ್ತೆ,

0: ನಾನು ಡ್ರಿಂಕ್ಸ್ ಮಾಡ್ತೀನಿ,
1: ಹೌದು.
0: ಆದರೆ ಅವ್ರ ಜೊತೆ ಯಾರ ಜೊತೆನೂ ನಾನು ಮಾತನಾಡಲ್ಲ,
1: ಹಾಂ ಹಾಂ
0: ಹೋಗಿ ನಾನು ನಿದ್ದೆ ಮಾಡಿಬಿಡ್ತೀನಿ,
1: ಹಾಂ
0: ಅವ್ರಿಗೇನು ತೊಂದರೆ ಅಂತ
1: ಹಾಂ
0: ಅಪ್ಪನ ಭಾವನೆ.
1: ಹೌದು ಮೇಡಮ್, ಏನು ಸಮಾಜಕ್ಕೆ ನಾನು ಏನು ಹೇಳ್ತೇನೆ ಅಂದರೆ, ಮದ್ಯಪಾನ ಧೂಮಪಾನ ಡೇಂಜರು, ಅದು ಯಾವತ್ತು ಇವತ್ತಲ್ಲ ನಾಳೆ ಅದು ಬಾಡಿಗೆ ಎಫೆಕ್ಟ್ ಆಗಿ ಆಗುತ್ತೆ ಮೇಡಮ್. ಈ ಮದ್ಯಪಾನ ಅಂತದ್ದು ಆಫ್ಟರ್ 50 ಇಯರ್ಸ್ ಮೇಲೆ ಹೆಲ್ತಿಗೆ ಅಂತ ಎಫೆಕ್ಟ್ ಆಗಿ ಆಗುತ್ತೆ ಮೇಡಮ್. ಅಂದರೆ ಈ ವೀಜಿಂಗ್ ಸ್ಟಾರ್ಟ್ ಆಗ್ತದೆ
0: ಅವರ ಅವಲಂಬಿತರಿಗೆ ಸರ್.
1: ನಾನು ದಯವಿಟ್ಟು ಎಲ್ಲರಿಗೇನು ನಮ್ಮ ಏನು ರೇಡಿಯೋ ಕೇಳ್ತಿದ್ದಾರೆ ವೀಕ್ಷಕರು ಹೇಳ್ತೀನಿ, ದಯವಿಟ್ಟು ಈ ಮದ್ಯಪಾನ ದೂರದಿಂದ ದೂರ ಇರಿ. ನಾವು ಏನಾಗುತ್ತೆ ಅಂದ್ರೆ, ತಂದೆ ತಾಯಿ ಮಾಡಿದ್ರೆ ಮಕ್ಕಳು ಅದನ್ನ ನೋಟ್ ಕಲ್ತ್ ಬಿಡ್ತಾರೆ ಮೇಡಮ್. ನಮ್ಮ ಅಪ್ಪ ಮಾಡ್ತಾ ಇದ್ದ, ನಮ್ಮ ಅಪ್ಪ ಇಷ್ಟು ಕುಡಿತಾ ಇರು, ನಾನು ಕುಡಿಬೇಕು, ಸಿಗರೇಟ್ ಸೇದ್ಬೇಕು, ಅದು ಅಪ್ಪ ಅಮ್ಮ ನೋಡಿ ಮಕ್ಕಳು ಕಲ್ತ್ ಬಿಡ್ತಾರೆ ಈಗಿನ ಯೂಸ್. ಅದರಿಂದ ಆದಷ್ಟು ದೂರ ಇರಬೇಕು.
0: ಅವರ ಜವಾಬ್ದಾರಿ ಬಗ್ಗೆ ಹೇಳಿ ಸರ್, ಯೂತ್ ಜವಾಬ್ದಾರಿ.
1: ಮೇಡಮ್, ಯೂತ್ ಜವಾಬ್ದಾರಿ ಏನ್ ಹೇಳ್ತೀನಿ ಅಂದ್ರೆ, ನಾವು ಫಸ್ಟ್ ನಮ್ಮ ಶಿಸ್ತು ಇರಬೇಕು ಮೇಡಮ್. ಮನೆ ಮಕ್ಕಳಿಗೆ ಶಿಸ್ತು ವೆರಿ ವೆರಿ ಇಂಪಾರ್ಟೆಂಟ್, ಶಿಸ್ತಾಗಿ ಬೆಳಿಬೇಕು. ಈಗಿನ ಯೂಸ್ ಏನ ಮೇಡಮ್, ಡಿಸಿಪ್ಲಿನ್ ಇಲ್ಲ. ಒಂದು ವಯಸ್ಸಾದ್ರೆ ಬೆಲೆ ಕೊಡೋದಾಗ್ಲಿ, ಅಥವಾ ಒಂದು ಟೀಚರ್ಸ್ ಏನೋ ಹೋಗ್ತಿರ್ತಾರೆ ಅವ್ರಿಗೊಂದು ರೆಸ್ಪೆಕ್ಟ್ ಕೊಡೋದಾಗ್ಲಿ, ಅಥವಾ ತಂದೆ ತಾಯಿಗೂ ರೆಸ್ಪೆಕ್ಟ್ ಕೊಡೋದಾಗ್ಲಿ, ಅದಕ್ಕೆ ಕಲಿಬೇಕು ಮೇಡಮ್. ಮತ್ತೆ ಮೊಬೈಲ್ಸು, ಈ ಕೆಟ್ಟ ಚಟಗಳು, ಮದ್ಯಪಾನ ಧೂಮಪಾನ ಡ್ರಗ್ಸು, ಮತ್ತೆ ವೆಹಿಕಲ್ ಓಡಿಸ್ಬೇಕಾದ್ರೆ ವಿತೌಟ್ ಹೆಲ್ಮೆಟ್ ಓಡಿಸೋದು, ಅಂಥದನ್ನು ಯೂಸ್ ಮೇನ್ ಕಲಿಬೇಕು ಮೇಡಮ್. ಮತ್ತೆ ಆದಷ್ಟು ನಾವು ಪಾಠ ಏನು, ನನ್ನ ಲೈಫ್ ಬೇಕೇ ಯೋಚನೆ ಮಾಡು, ತುಂಬ ಬಡತನ ಬೆಳೆದನು, ಏಮಿತ್ತು ನನಗನಿಸ್ತು, ಒಂದು ಜಾಬ್ ಬೇಕು ನನಗೆ, ಜಾಬ್ ತಗೋಬೇಕು, ಜವಾಬ್ದಾರಿ ಬಂದ್ಬಿಡ್ತು ನನಗೆ. ಹಾಗಾಗಿ ನಾನು ಜಾಬ್ ತಗೊಂಡೆ, ಕಷ್ಟಪಟ್ಟೆ, ಒಂದು ಜಾಬ್ ಆಯಿತು. ಆ ಥರ ಬರ್ಬೇಕು ಮೇಡಮ್. ಈಗ ಏನಾಗ್ತದೆ ಅಂದರೆ, ಈ ಮಿಡ್ಲು ಫ್ಯಾಮಿಲಿ ಮಕ್ಕಳು ಹಾಳಾಗ್ತಿದ್ದಾರೆ, ಶ್ರೀಮಂತ ಮಕ್ಕಳು ಹಾಳಾಗ್ತಾ ಇದ್ದಾರೆ.
0: ಈಗ ಎಲ್ಲವೂ ಇರುತ್ತೆ ಸರ್ ಯೂತ್ಸ್ಗೆ. ಯುವಶಕ್ತಿ ಅಂದರೆ ದೇಶದ
1: ಶಕ್ತಿ,
0: ಅದನ್ನು ಅರ್ಥ ಮಾಡಿಕೊಳ್ಳದೆ ಮನೆಯಲ್ಲಿ ಸಿಗುವಂತಹ ಒಳ್ಳೆಯ ಸೌಲಭ್ಯಗಳನ್ನು ದುರ್ಬಳಕೆ ಮಾಡಿಕೊಳ್ಳೋದ್ರಿಂದ ಏನು ಪರಿಣಾಮ ಬೀರುತ್ತೆ ಸರ್ ಸಮಾಜಕ್ಕೆ ಮತ್ತು ಕುಟುಂಬಕ್ಕೆ, ಏನು ಸಂದೇಶ ಹೋಗುತ್ತೆ?
1: ಈಗ ನಾವು ಅದನ್ನ ಮಾಡ್ಕೊಂಡ್ರೆ ಮೇಡಮ್, ಈಗ ನಮ್ಮ ಲೈಫ್ ಚೆನ್ನಾಗಿರ್ತದೆ. ಈಗ ಅದೀಗ ನಮ್ಮಲ್ಲಿ ಏನು ಸಿಗುತ್ತೆ ಅದು ಮಾಡ್ಕೊಂಡ್ರೆ ನನ್ನನ್ನು ನಂಬಿದ್ದ ಅವಲಂಬಿತರಿಗೆ ಹೆಲ್ಪ್ ಆಗುತ್ತೆ ಮೇಡಮ್. ಈಗ ನನಗೆ ನಮ್ಮಲ್ಲಿ ಒಳ್ಳೆ ಸ್ವಲ್ಪ ದುಡ್ಡಿತ್ತು, ನಾನು ಓದಿ ಒಳ್ಳೆ ಒಂದು ಜಾಬ್ ತಗೊಂಡ್ರೆ ನನ್ನ ಜೊತೆ ನನ್ನ ತಂದೆ ತಾಯಿ, ನನ್ನ ಅಣ್ಣ ತಮ್ಮ ಅಕ್ಕ ತಂಗಿ ಯಾರಿರ್ತಾರೆ ಅಥವಾ ನಮ್ಮ ಸುತ್ತಮುತ್ತಲ ಜನಕ್ಕೆಲ್ಲ ಸಹಾಯ ಮಾಡ್ಬೋದು. ಈಗ ನಾನು ನೋಡಿ ಮೇಡಮ್, ನಾನು ಓದಿ ಓದಿ ಕೆಲಸ ತಗೊಂಡಿದ್ದೀನಿ, ನಮ್ಮ ಊರಿಗೆಲ್ಲ ಸಹಾಯ ಆಗ್ತದೆ. ನನ್ನಿಂದ ಇನ್ನೇನೊಂದು ದೇವಸ್ಥಾನ ಕಟ್ಟ ಬಂದು ಕೇಳ್ತಾರೆ, ನಾನು ಸಹಾಯ ಮಾಡ್ತೀನಿ. ಈಗ ಅವ್ರ ಮದುವೆಗೆಲ್ಲ ಸಹಾಯ ಮಾಡಪ್ಪ ಅಂತಾರೆ, ಮಾಡ್ತೀನಿ. ಅಥವಾ ಡಿಪಾರ್ಟ್ಮೆಂಟ್ ಇಲ್ಲದ ಏನಾರು ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಆ ಥರ ಆಗುತ್ತೆ ಮೇಡಮ್. ಈಗ ಈಗ ನಮ್ಮ ದುಡ್ಡಿದ್ದನ್ನು ಅದನ್ನು ನಾವು, ಈಗ ನನ್ನ ಮನೇಲಿ ಒಳ್ಳೆ ದುಡ್ಡಿದೆ, ಶ್ರೀಮಂತ ಇದ್ದೀನಿ, ಓದಿ ಒಳ್ಳೆ ಕೆಲಸ ತಗೋಬೇಕು. ಅದು ನಾಲ್ಕು ಜನಕ್ಕೆ ಒಂದು ಹೆಲ್ಪ್ ಆಗುತ್ತೆ ಮೇಡಮ್. ಮತ್ತೆ ನನ್ನ ನೋಡಿ ಇನ್ನೊಬ್ರು ಕಲಿತಾರೆ, ನೋಡಪ್ಪ ನನ್ನ ಫ್ರೆಂಡ್ಸಿಂದ ಜಾಬ್ಗೆ ಹೋಗಿದ್ದಾನೆ, ನಾನು ಸಹ ಇದ್ದವ ನನಗೆ ಜಾಬ್ಗೆ ಹೋಗಬೇಕು ಅಂತ ಇದಾಗುತ್ತೆ.
0: ಈಗ ಬಡವರು ಅಂತ ಅಂದಾಗ ದೇವರು ಅಂತ ಹೇಳ್ತಾರೆ ಹಿರಿಯರು.
1: ಹೌದು,
0: ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಬಡವರನ್ನ ಕಂಡ್ರೆ ಅಮಾನವೀಯವಾಗಿ ಕಾಣುವಂತಹ ದೃಶ್ಯಗಳನ್ನು ನಾವು ಕಂಡಿದ್ದೀವಿ. ಹಾಗಿದ್ದಾಗ ಹೇಗೆ ಸಮಾಜ ನೆಡ್ಕೊಳ್ಬೇಕು ಸರ್?
1: ಅದ್ರ ಬಡವರಿಗೆ ಸ್ವಲ್ಪ ಸಹಾಯ ಮಾಡ್ಬೇಕು ಮೇಡಮ್. ಅವ್ರಿಗೆ ಏನು ಗೊತ್ತಿರಲ್ಲ ಕೆಲವರಿಗೆ, ಬಡವರಿಗೆ ಪಾಪ ಅವರು ನಿರ್ಗತಿಕರು ಇರ್ತಾರೆ, ವಿದ್ಯಾಭ್ಯಾಸ ಇರಲ್ಲ ಮೇಡಮ್, ಮನೆಯಲ್ಲಿ ಯಾವುದೇ ವ್ಯವಸ್ಥೆ, ಒಂದು ಮನೆ ಆಗಲಿ ಅಥವಾ ಕರೆಂಟಿನಾಗಲಿ ಯಾವುದೂ ತಿರಲ್ಲ. ನನ್ನ ಪ್ರಕಾರ ಅವ್ರಿಗೆ ಸ್ವಲ್ಪ ಸಹಾಯ ಮಾಡ್ಬೇಕು ಮೇಡಮ್, ಎಲ್ಲ ಇದ್ಲು ಬಡವ್ರ ಮಕ್ಕಳಿಂದ. ಇವತ್ತಿನ ಇದೆ ಮೇಡಮ್, ಇವತ್ತೊಳ್ಳೆ ಹಾಸ್ಟೆಲ್ಸ್ ಅಲ್ಲಿ ಇದೆ, ಮಕ್ಕಳೆಲ್ಲ ಬಡವ್ರ ಮಕ್ಕಳು ಓದ್ತೀನಿಂದ್ರೆ ಸರ್ಕಾರ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತಾರೆ. ಇವತ್ತು ಒಂದು ಗೌರ್ಮೆಂಟ್ ಹಾಸ್ಟೆಲ್ಸ್ ಇದೆ, ಮತ್ತೆ ಪಿ ಯು ಸಿ ಆದ್ಮೇಲೆ ಅವನು ಇಂಜಿನಿಯರಿಂಗು MBBS ಮಾಡಬೇಕು ಅಂತಿದ್ರೆ ಸರ್ಕಾರ ಅವರಿಗೆ ಲೋನ್ ಕೊಡ್ತಾರೆ ಮೇಡಮ್. ಇವತ್ತು ಇವತ್ತು ಲೋನ್ ಕೊಟ್ಟು ಎಜುಕೇಶನ್ ಮುಗಿದ್ಮೇಲೆ ಜಾಬು ತಗೊಂಡ್ಮೇಲೆ ಅವ್ರಿಗೆ ಲೋನ್ ಕಟ್ಟಬೇಕು, ಅಂತ ಸೌಕರ್ಯ ಇದೆ ಮೇಡಮ್. ಇವತ್ತು ಇವತ್ತೇನು ಬಡವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಯಾವ ಥರ ತೊಂದರೆ ಇಲ್ಲ ಮೇಡಮ್. ಇವತ್ತು ಇವತ್ತು ಉದಾಹರಣೆಗೆ ಮುರಾರ್ಜಿ ಇದೆ, ಅದ ಬಿಟ್ಟರೆ ನಮ್ಮ ನವೋದಯ ಸ್ಕೂಲ್ ಇದೆ, ಅದು ಬಿಟ್ಟರೆ ನಾನು ಏನಾದರೆ ಪ್ರೈವೇಟಿಗೆ ಹೋಗ್ತೀನಿ ಅಂದರೆ ಗೌರ್ಮೆಂಟ್ ಹಾಸ್ಟೆಲಿಂದ ಬೇಕಾದ್ರೆ ಹೋಗಿ ಓದ್ಬೋದು. ಆ ಥರ ಸೌಕರ್ಯ ಇದೆ ಮೇಡಮ್, ಬಡವ್ರ ಮಕ್ಕಳು ಓದ್ಬೋದು. ಇವತ್ತೇನು ಅಂಥ ಸಮಸ್ಯೆ ಇಲ್ಲ. ಮತ್ತು ಬಸ್ಸಿನ ವ್ಯವಸ್ಥೆ ಇದೆ ಮೇಡಮ್ ಇವತ್ತು, ಮತ್ತು ಇವತ್ತು ಎಲ್ಲ ಪೇಪರ್ಸ್ ಸಿಗುತ್ತೆ, ರೇಡಿಯೋ ಫೋನ್ಸು ಮೀಡಿಯಾ ಎಲ್ಲ ಇದೆ ಮೇಡಮ್. ಇವತ್ತು ಎಜುಕೇಶನ್ ಮಾಡ್ಬೇಕಾದ್ರೆ ಇವತ್ತು ಯೂಟ್ಯೂಬ್ ಆನ್ಲೈನ್ ಮಾಡಿದ್ರೆ ಮೇಡಮ್, IAS ಕೋಚಿಂಗ್ ತರೋದು ಇವತ್ತು ನಾವು ಮಾಡ್ಬೋದು.
0: ಮೊಬೈಲ್ನ ಆ ರೀತಿಯೂ ಕೂಡ
1: ಮಾಡ್ಬೋದು ಮೇಡಮ್. ಈಗ ಆರ್ಡ್ ಮಾಡ್ಬೋದು ಈಗ ಮೊಬೈಲ್ಸ್ ಅಲ್ಲಿ ಇವತ್ತು ಮಾಡಿದ್ರೆ. ಇವತ್ತು ಕೆಲವರೆಲ್ಲ ನಾನು ಪೇಪರ್ ನೋಡಿದೆ, ಮಿಡ್ಲು ಫ್ಯಾಮಿಲಿ ಇವರು IAS ಮಾಡಿದ್ದಾರೆ, IPS ಮಾಡಿದ್ದಾರೆ, KS ಮಾಡಿದ್ದಾರೆ, ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ, ಏನೆಲ್ಲೋ ಪೋಸ್ಟ್ಗೆ ಹೋಗಿದ್ದಾರೆ ಮೇಡಮ್, ವಿತೌಟ್ ಕೋಚಿಂಗ್ ಎಲ್ಲ ಮಾಡಿದ್ದಾರೆ. ಆ ಮೊಬೈಲಿಂದ ಅದನ್ನು ಮಾಡ್ಕೊಬೋದು ಮೇಡಮ್. ಇವತ್ತು ನ್ಯೂಸ್ ಪೇಪರಲ್ಲಿ ಡೈಲಿ ಒಂದು ಪೇಪರ್ ನಾವು ಎಲ್ಲ ಪೇಪರ್ ಓದಿದ್ದಾರೆ ಮೇಡಮ್, ಎಷ್ಟು ಪೇಪರ್ ಬರುತ್ತೆ ಎಲ್ಲ ನೋಡಿದರೆ ನಮಗೆ ಎಷ್ಟು ಉಪಯೋಗ ಆಗ್ತದೆ.
0: ಆದರೆ ಮೊಬೈಲ್ ಹಾವಳಿಯಿಂದ ನಮ್ಮ ಮಕ್ಕಳು ಹಾಳಾಗ್ತಾ ಇದ್ದಾರೆ ಅನ್ನೋದು ಹಲವು ಪೋಷಕರ ಆರೋಪ.
1: ಅದು ತಪ್ಪಿದೆ ಮೇಡಮ್. ಈಗ ಯಾವುದೇ ಆದರೆ ಈಗ ಅತಿ ಆದರೆ ಮೇಡಮ್
0: ಅಮೃತನು ವಿಷ
1: ಆಗುತ್ತೆ ಮೇಡಮ್. ಹಾಗಾಗಿ ಯಾರನ್ನು ಅತಿಯಾಗಿ ಬಳಸಬಾರ್ದು. ಮೊಬೈಲ್ ಏನಕ್ಕೆ ಯೂಸ್ ಮಾಡ್ಕೋಬೇಕು ಅಷ್ಟು ಮಾಡಬೇಕು. ಅದೇನು ಸಮಸ್ಯೆ ಆಗಲ್ಲ ಮೇಡಮ್, ಮೊಬೈಲ್ನಿಂದ ಅಂತ ಕೆಟ್ಟದೇನು ಆಗಲ್ಲ, ಅದ್ರ ಎಷ್ಟು ಇತಿಮಿತಿಯಾಗಿ ಬಳಸ್ಕೋಬೇಕು ಅದನ್ನ. ಈಗ ನನಗೆ ಏನು ಅವಶ್ಯಕತೆ ಇದೆ, ಒಂದು ಮೆಸೇಜ್ ಮಾಡಬೇಕು, ಓಕೆ, ಅದು ಯೂಸ್ ಆಗುತ್ತೆ ಮೇಡಮ್. ಅಥವಾ ನನಗೇನಾದ್ರೂ ನಾನೊಂದು IAS ಮಾಡ್ತಾ ಇದ್ದೀನಿ, ಅದ್ರ ಸಂಬಂಧಪಟ್ಟ

0: ಆನ್ಲೈನ್ ಗೂಗಲ್ ಸರ್ಚ್ ಮಾಡಿ ಎಲ್ಲ ಬರ್ತದೆ ಮೇಡಮ್, ಪೇಪರ್ಸ್ ಬರ್ತದೆ. ಇ ಎಸ್ ಸ್ಕೋರ್ ಮಾಡ್ತಾರೆ, ಅವರು ಡಾಟಾ ಬಯೋಡಾಟಗಳು ಸಿಗುತ್ತೆ. ಅವ್ರು ಯಾವ ಥರ ಇ ಎಸ್ ಮಾಡಿದ್ರು ಅವ್ರು ಸಹ ಮೀಡಿಯಾಕ್ಕೆಲ್ಲ ಇಂಟರ್ವ್ಯೂ ಕೊಟ್ಟಿರ್ತಾರೆ, ಅದನ್ನು ಯೂಸ್ ಮಾಡ್ಕೋಬೋದು ಮೇಡಮ್.
1: ಯೂತ್ ಇರ್ತಾರಲ್ಲ ಸರ್, ಯುವ ಸಮೂಹದ ಉದ್ದೇಶ ಗುರಿ ಏನಿರಬೇಕು ಅಂತ ಬಯಸ್ತೀರಿ ಸರ್ ನೀವು?
0: ಮೇಡಮ್, ಉದ್ದೇಶ ಗುರಿ ಅಂತ ಹೇಳಿದ್ರೆ ಫಸ್ಟು ನಾನೊಬ್ಬ ಮನುಷ್ಯ ಆಗಬೇಕು ಸಮಾಜದಲ್ಲಿ, ಒಳ್ಳೆ ವ್ಯಕ್ತಿ ಆಗಿ ಬದುಕಬೇಕು, ಸಮಾಜಕ್ಕೆ ನನ್ನಿಂದ ಹೆಲ್ಪ್ ಆಗ ಮೇಡಮ್. ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಜಿಲ್ಲೆ, ನನ್ನ ಊರು, ನಮ್ಮ ಜನ, ಇಡೀ ನಮ್ಮ ದೇಶ ಜನಕ್ಕೆ ಒಂದು ಯೂತ್ನಿಂದ ನೀವು ಹೆಲ್ಪ್ ಆಗ್ಬೇಕು ಮೇಡಮ್, ಉಪಯೋಗ ಆಗ್ಬೇಕು ದೇಶಕ್ಕೆ.
1: ಕೆಲವೊಂದು ಮಕ್ಕಳು ಸರ್ ತಂದೆ ತಾಯಿ ಮಾತನ್ನ ಕೇಳಲ್ಲ, ಹಾದಿ ತಪ್ಪುತ್ತಾರೆ, ಅಂತವರಿಗೆ ಕಿವಿ ಮಾತು ಏನು?
0: ದಯವಿಟ್ಟು ನಾನು ಹೇಳ್ತೀನಿ, ಆ ಥರ ಮಾಡಕ್ಕೆ ಹೋಗ್ಬಾರ್ದು ಮೇಡಮ್. ಪಾಪ ತಂದೆ ತಾಯಿಯವರು ಎಷ್ಟು ಆಸೆ ಇಟ್ಕೊಂಡಿರ್ತಾರೆ, ಬಡವನಾಗಲಿ ಶ್ರೀಮಂತ ಆಗಲಿ, ಮೇಡಮ್ ನನ್ನ ಮಗ ಶಾಲೆಗೆ ಹೋಗಿ ಓದಬೇಕು, ಈ ಥರ ಹೋಗ್ಬೇಕು, ಈ ಥರ ತಂದೆ ತಾಯಿ ಕನಸನ್ನು ಆ ಥರ ಮಾಡಬಾರ್ದು ಮೇಡಮ್. ಅದರಂಥ ಕೆಟ್ಟದ ಪಾಪ ಯಾವುದಿಲ್ಲ ಮೇಡಮ್ ಹೇಳ್ತೀನಿ. ಈಗ ತಂದೆ ತಾಯಿ ಮೇಡಮ್ ಸ್ಕೂಲಿಗೆ ಕಳಿಸ್ತಾರೆ, ಈ ಕೆಲವರು ಕೆಲಸ ಮಾಡಿ ಪಾಪ ತೋಟ ಕೆಲಸ ಮಾಡಿ ದಿನನಿತ್ಯ ಹೋಗಿ ಬೆಳಿಗ್ಗೆ ಒಂದು ಸಂಜೆ 8 ರಿಂದ 5 ಗಂಟೆ ತನಕ ಕೆಲಸ ಮಾಡಿ

0: ಶ್ರೀಮಂತ ಆಗಲಿ ಮೇಡಮ್, ನನ್ನ ಮಗ ಶಾಲೆಗೆ ಹೋಗಿ ಓದಬೇಕು, ಈ ಥರ ಹೋಗ್ಬೇಕು, ಈ ಥರ ತಂದೆ ತಾಯಿ ಕನಸನ್ನು ಆ ಥರ ಮಾಡಬಾರ್ದು ಮೇಡಮ್. ಅದರಂಥ ಕೆಟ್ಟದ ಪಾಪಿನ ಯಾವುದಿಲ್ಲ ಮೇಡಮ್ ಹೇಳ್ತೀನಿ. ಈಗ ತಂದೆ ತಾಯಿ ಮೇಡಮ್ ಸ್ಕೂಲಿಗೆ ಕಳಿಸ್ತಾರೆ, ಈ ಕೆಲವರು ಕೆಲಸ ಮಾಡಿ ಪಾಪ ತೋಟ ಕೆಲಸ ಮಾಡಿ ದಿನನಿತ್ಯ ಹೋಗಿ ಬೆಳಿಗ್ಗೆ ಒಂದು ಸಂಜೆ 8-5 ಗಂಟೆ ತನಕ ಕೆಲಸ ಮಾಡಿ ಮನೆಗೆ ಏನಂತಾರೆ ಮಕ್ಕಳಿಗೆ ಮೇಡಮ್ ಶೂ ಬೈಕು ಎಲ್ಲ ತೆಗೆದುಕೊಡ್ತಾರೆ,
1: ಏನು ಕೊರತೆ ಇಲ್ಲದ ಹಾಗೆ
0: ನೋಡ್ತಾರೆ ಮೇಡಮ್. ಇವತ್ತು ನೋಡ್ತಾ ಇದ್ದಾರೆ, ನಾನು ನೋಡಿದ್ದೀನಿ ಅದು ನೋಡ್ತಾ ಇದ್ದಾರೆ. ಮಕ್ಕಳು ಓದಿ ಒಂದು ಜವಾಬ್ದಾರಿ ತಗೋಬೇಕು ಮೇಡಮ್, ತಂದೆ ತನ ಸಾಕ್ಬೇಕು ಅವ್ರನ್ನ. ಇವತ್ತೇನು ಮೇಡಮ್ ಕಂಪ್ನಿಗೆ ಕೆಲಸ ಸಿಗುತ್ತೆ, ಹಿಂದಿನ ತರಲ್ಲ. ಇವತ್ತಿನ ಜಾಬ್ ತಗೋಬೇಕಾದ್ರೆ ಅವನ ಬ್ರೈನ್ ಚೆನ್ನಾಗಿದ್ರೆ ಮೇಡಮ್ ತಲೆ ಎಕ್ಸಾಮ್ ಬರೆದು ಯಾವ ಪೋಸ್ಟ್ ಬೇಕಾದ್ರೆ ತಗೋಬಹುದು ಮೇಡಮ್.
1: ಸರ್, ಓದುವ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮ ಅಂತ
0: ಮಾಡಬಾರ್ದು ಮೇಡಮ್
1: ಅನ್ಕೊಂಡು ಹಾದಿ ತಪ್ಪುತ್ತಾರೆ. ಅವರ ಹೆತ್ತವರು ಕಣ್ಣೀರು ಹಾಕ್ತಾರೆ
0: ಮೇಡಮ್.
1: ಅವರ ಭವಿಷ್ಯ ಏನಾಗುತ್ತೆ ಸರ್, ಇವರ ಸ್ಥಿತಿ ಏನಾಗುತ್ತೆ?
0: ಮೇಡಮ್ ನಾನು ಹೇಳ್ತೀನಿ, ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ನೇಮ್, ತಮಗೆ ಗೊತ್ತಿದೆ. ಆ ವಿದ್ಯಾರ್ಥಿ ಜೀವನದಲ್ಲಿ ಮೇಡಮ್ ಏನು ಕಷ್ಟಪಟ್ಟು ಮಾಡಿಕೊಂಡ್ರೆ ಮೇಡಮ್ ಮುಂದಿನ ಚೆನ್ನಾಗಿರ್ತದೆ. ಈ ವಿದ್ಯಾರ್ಥಿ ಜೀವನದಲ್ಲಿ ಪ್ರೀತಿ ಪ್ರೇಮ ಮಾಡಬಾರ್ದು ಮೇಡಮ್, ಯಾಕಂದರೆ ಅವ್ರ ಮೈಂಡ್ ಅಲ್ಲಿ ಡೈವರ್ಟ್ ಆಗಿಬಿಡ್ತದೆ. ಇವತ್ತು ಮೊಬೈಲ್ಸ್ ಬಂದಿರೋದಿಲ್ಲ, ಎಲ್ಲ ಇನ್ಸ್ಟಾಗ್ರಾಮು ಮೊಬೈಲ್ ಬಂದ್ರಿಂದ ಓದೋ ಕೂಡ ಗಮನ ಕೊಡೋಕ್ಕಾಗಲ್ಲ ಮೇಡಮ್, ಇವತ್ತು ಜಾಸ್ತಿ ಗಮನ ಕೊಡಲಿಕ್ಕಾಗಲ್ಲ. ಏನಾದರೆ ಪ್ರೀತಿ ಪ್ರೇಮ ಬಂದ್ಬಿಟ್ರೆ ಅರ್ಧ ಹೋಗುತ್ತಲ್ಲೇ, ಅರ್ಧ ಅವ್ರಿಗೆ ಮನಸ್ಸೆಲ್ಲ ಡೈವರ್ಟ್ ಆಗಿಬಿಡ್ತದೆ. ಅದಕ್ಕೆ ಗಮನ ಕೊಡೋಕ್ಕಲ್ಲ ನಾನು ಹೇಳ್ತೀನಿ, ಅದು ಅವಶ್ಯಕತೆ ಇರಲ್ಲ ಮೇಡಮ್. ಜೀವನದಲ್ಲಿ ಮದುವೆ ಅಲ್ಲಿ ಇದ್ದಿದೆ ಮೇಡಮ್. ಈಗ ಮನುಷ್ಯ ಹುಟ್ಟಿದ್ಮೇಲೆ ಆಫ್ಟರ್ 25-26 ಆದ್ಮೇಲೆ ಮದುವೆ ಸಂಸಾರ ಅವೆಲ್ಲ ಇದ್ದಿದೆ, ನಮ್ದು ಕೊನೆ ತನಕನೂ ಅದು ತಾಪತ್ರ ಇದ್ದಿದೆ. ಅದಕ್ಕೆ ಯಾಕೆ ಮೇಡಮ್ ಮದುವೆ ಎಲ್ಲ ಸುಮ್ಮನೆ ಅವೆಲ್ಲ ಮಾಡ್ಕೊಂಡು ಲೈಫ್ ಹಾಳು ಮಾಡ್ಕೊಡೋದು ನಾವು? ಈಗ ಅದು ಮಾಡ್ಕೊಂಡು ಕೊನೆ ಏನು ಮಾಡ್ತಾರೆ, ಏನೆಲ್ಲ ಆಗಿ ತಂದೆ ತಾಯಿ ನಷ್ಟ ಅನ್ಬಸ್ಬೇಕಾಗುತ್ತೆ ಮೇಡಮ್.
1: ಅವರು ಕೆಲವೊಂದು ಮಕ್ಕಳು ಸರ್ ಓದುವ ಕಡೆ ಗಮನ ಕೊಡದೆ ಆತ್ಮಹತ್ಯೆ ಮಾಡ್ಕೊಳ್ಬಿಡ್ತಾರೆ.
0: ಹೌದು,
1: ಅಂತವ್ರಿಗೆ ಏನು ಹೇಳಿ?
0: ತಪ್ಪು ಮೇಡಮ್. ಈಗ ಏನೇ ಆದರೂ ಸಾಧನೆ ಮಾಡೋಕೆ ಮೇಡಮ್, ಆತ್ಮಹತ್ಯೆ ಮಾಡ್ಕೊಳ್ಳೋದು ಏನಿದೆ, ಏನೇ ಆದ್ರೂ ನಾವು ಸಾಧನೆ ಮಾಡಿ ತೋರಿಸ್ಬೇಕು ಅವ್ರಿಗೆ. ಅದನ್ನ
1: ಪ್ರಾಣ ಕಳ್ಕೊಳ್ಳೋದ್ರಿಂದ ಅವ್ರಿಗೆ ಆಗುವಂತ ಲಾಭ ಏನು?
0: ಏನು ಮೇಡಮ್, ಪ್ರಾಣ ಕಳ್ಕೊಂಡು ಅವ್ರು ಹೋಗ್ತಾರೆ ಮೇಡಮ್, ಜನ್ಮ ಕೊಟ್ಟ ತಂದೆ ತಾಯಿ ಅವರಿಗೆ ಅವರ ಇದಕ್ಕೆಷ್ಟು ನಷ್ಟ ಅನ್ಭವಿಸ್ಬೇಕಾಗುತ್ತೆ ಮೇಡಮ್. ಅವ್ರ ಜೀವನ ಪೂರ್ತಿ ತಂದೆ ತಾಯಿ ಕೊರಗಬೇಕಾಗ್ತದೆ, ನನ್ನ ಮಗ ಹಿಂಗಾದ ಮಗಳಿಗಾದ್ಲು. ಅವ್ರಿಗೆ ಎಷ್ಟು ಕೊರಗ್ತಾರೆ ಮೇಡಮ್ ಅವ್ರ ಪಾಪ, ಅಷ್ಟು ಕಷ್ಟವನ್ನು ಸಾಕಿರ್ತಾರೆ.
1: ಜೀವಂತ ಶವ,
0: ಜೀವಂತ ಶವ ಮೇಡಮ್. ಅವರು ಅದನ್ನ ಮೇಡಮ್ ಕೊನೆ ತನಕ ಕೊರಗಿ ಪ್ರಾಣ ಬಿಡ್ತಾರೆ. ಆ ಥರ ಮಾಡಿ ಅವರು ಹೋಗ್ತಾರೆ ಇವ್ರ ತಂದೆ ತಾಯಿಗೆ.
1: ಇನ್ನು ಸರ್ ಬೈಕ್ ಕೊಡಿಸಿರ್ತಾರೆ, ಹೆಲ್ಮೆಟ್ ಅಂದರೆ ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡಲ್ಲ, ಅಡ್ಡಾದಿಡ್ಡಿ ಓಡಿಸಿ ಅಪಘಾತಕ್ಕೆ ಒಳಗಾಗ್ತಾರೆ, ಮತ್ತೆ ಪಾದಚಾರಿಗಳಿಗೂ ಕೂಡ ಹಾನಿಯಾಗುತ್ತೆ. ತಂದೆ ತಾಯಿ ಆಸೆ ಪಟ್ಟು ಬೈಕ್ ಕೊಡಿಸೋದ್ರಿಂದ ಅದು ಒಳ್ಳೇದ ಕೆಟ್ಟದ ಸರ್? ಮಗ ಇಷ್ಟಪಡ್ತಾನೆ, ಮಗಳು ಇಷ್ಟಪಡ್ತಾಳೆ, ಇವರು ಮಗಳ ಒತ್ತಾಯಕ್ಕೆ ಇವ್ರು ಕೊಡಿಸ್ತಾರೆ, ಅವರು ಯಾವ ರೀತಿ ಇರಬೇಕು
0: ಮೇಡಮ್? ಈಗ ತಂದೆ ತಾಯಿ ಅವ್ರು ಏನೋ ಮಗ ಕೆಲವು ಕಡೆ ಬಸ್ಗಳೆಲ್ಲ ಪ್ರಾಬ್ಲಮ್ ಇರ್ತದೆ, ಬಸ್ ಇರಲ್ಲ ಮೇಡಮ್. ಬಟ್ ಏನು ಅಂತ ಹೇಳಿದ್ರೆ ಇವರು ರೂಲ್ಸ್ ಫಾಲೋ ಮಾಡಬೇಕು. ಈಗ ಒಂದು ವೆಹಿಕಲ್ ಸಿಕ್ತು ಅಂತ ಹೇಳಿದ್ರೆ ಮೇಡಮ್ 100-120 ಹೋಗೋದು ವಿತೌಟ್ ಹೆಲ್ಮೆಟ್ ಇಲ್ಲದೆ ಡ್ರೈವಿಂಗ್ ಮಾಡೋದು ಚಾಲನೆ ಮಾಡಿ, ತಪ್ಪು ಮೇಡಮ್, ಅದು ಮಾಡಬಾರ್ದು. ತಂದೆ ತಾಯಿನ ಕೊಡಿಸಿರ್ತಾರೆ, ಬಟ್ ನಾವು ರೂಲ್ಸ್ ಫಾಲೋ ಮಾಡಿಕೊಂಡು ನಾವು ಕರೆಕ್ಟಾಗಿ ಟ್ರಾಫಿಕ್ ಆಗಿ ಹೋದ್ರೆ ಮೇಡಮ್ ಏನು ಯಾರಿಗೂ ಸಮಸ್ಯೆ ಆಗಲ್ಲ.
1: ಒಟ್ಟಾರೆ ಸರ್ ಯೂತ್ ಹೇಗಿರ್ಬೇಕು ಅಂತ
0: ಮೇಡಮ್? ಯೂತ್ಸ್ ನನ್ನ
1: ಪ್ರಕಾರ 4 ಪಾಯಿಂಟ್ಸ್ ಅಲ್ಲಿ ಹೇಳಿ.
0: ಯೂತ್ಸ್ ಅಂದ್ರೆ ಮೇಡಮ್ ನನ್ನ ಪ್ರಕಾರ ಡಿಸಿಪ್ಲಿನ್ ಆಗಿರ್ಬೇಕು ಮೇಡಮ್. ಡಿಸಿಪ್ಲಿನ್ ಮತ್ತೆ ಏನು ನಾವು ಜೀವನದಲ್ಲಿ ಗುರಿ ಇಟ್ಕೊಂಡಿರ್ತೇವೆ ಮೇಡಮ್, ಏನೇನು ಸಾಧನೆ ಮಾಡಬೇಕು ಅದು ಮಾಡಬೇಕು.
1: ಅಲ್ಲ, ಈಗ ಗುರಿ ಇಲ್ಲದ ಜೀವನ, ನಾವಿಕನಿಲ್ಲದ ದೋಣಿ ಅಂತ
0: ಮೇಡಮ್
1: ಅಂತ ಲೈಫ್ ಅಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ.
0: ಹೌದು,
1: ಗುರಿ ಇಲ್ಲ, ಶಾಲೆಗೆ ಹೋಗ್ಬೇಕು ಹೋಗ್ತೀನಿ, ಕಾಲೇಜ್ಗೆ ಹೋಗ್ಬೇಕು ಹೋಗ್ತೀನಿ, ಅಪ್ಪ ಅಮ್ಮ ಸೇರಿಸಿದ್ದಾರೆ, ಒಳ್ಳೆ ಬಟ್ಟೆ ಕೊಡಿಸ್ತಾರೆ, ಶೂಸ್ ಕೊಡಿಸ್ತಾರೆ, ಬೈಕ್ ಕೊಡಿಸ್ತಾರೆ, ಶಾಲೆಗೆ ಹೋಗ್ಬೇಕು ಹೋಗ್ತೀನಿ,
0: ಅದು ವೇಸ್ಟ್ ಮೇಡಮ್. ಏನು ಯಾರಿಗೂ ಪ್ರಯೋಜನ ಇಲ್ಲ ಮೇಡಮ್. ಆ ಥರ ಹೋದ್ರೆ ಯಾರಿಗೂ ಅವನು ಉಪಯೋಗ ಇಲ್ಲ. ಅವನಿಂದ ಹೋಗ್ತಾನೆ, ಏನು ವರ್ಷ ವರ್ಷ ಫೇಲ್ ಆಗ್ತಾನೆ, ಪುನಃ ಮನೆಗೆ ಬರ್ತಾನೆ, ತೋಟ ಕೆಲಸ ಮಾಡ್ತಾನೋ ಏನೋ ಮಾಡ್ತಾನೆ, ಮತ್ತೆ ಫ್ರೆಂಡ್ಸ್ ಸರ್ಕಲ್ ಸೇರ್ಕೋತಾನೆ, ಕೆಟ್ಟು ದಾರಿ ಹಿಡಿತಾನೆ ಮೇಡಮ್, ಸಮಸ್ಯೆ ಆಗುತ್ತೆ. ಅದು ಪ್ರಯೋಜನ ಇಲ್ಲ ಮೇಡಮ್ ಆ ಥರ ಹೋದ್ರೆ, ನೋ ಯೂಸ್ ಮೇಡಮ್.
1: ಏನು
0: ಪ್ರಯೋಜನ ಇಲ್ಲ ಮೇಡಮ್.
1: ಈ ಓದಿನ ಬಗ್ಗೆ ಹೇಳಿ, ಓದುವುದು ಕಡಿಮೆ, ವಿದ್ಯಾರ್ಥಿಗಳು ಓದುವುದು ಕಡಿಮೆ, ಅದರ ಬದಲಾಗಿ ಸ್ನೇಹಿತರ ಜೊತೆ ಸೇರಿಕೊಂಡಿರುವಂಥದ್ದು, ಮತ್ತು ಗುಂಪುಗಾರಿಕೆ ಮಾಡುವಂಥದ್ದು, ಈ ಡ್ರಗ್ಸ್ ಅವುಗಳಿಗೆ ಬಲಿಯಾಗುವಂಥದ್ದು, ಮತ್ತು ಈ ದೃಶ್ಯ ಮಾಧ್ಯಮಗಳನ್ನು ನಿರಂತರವಾಗಿ ನೋಡುವಂಥದ್ದು, ಮತ್ತು ಅವರು ಬಳಸುವಂತಹ ಶಬ್ದಗಳಲ್ಲೂ ಕೂಡ ಒಂದು ಶಿಸ್ತು ಸಭ್ಯತೆ ಇಲ್ಲದಂತಹ ರೀತಿಯನ್ನು ನಾವು ನೋಡ್ತಾ ಇದ್ದೀವಿ ಸಮಾಜದಲ್ಲಿ. ಅದಕ್ಕೆ ಏನು ಹೇಳ್ತೀರಿ ಸರ್ ಹಿರಿಯರಾಗಿ ನೀವು?
0: ಮೇಡಮ್ ಏನಂತ ಹೇಳಿದ್ರೆ, ಮೇಯ್ನ್ ಆಗಿ ನಾವು ಶಬ್ದನ ಮಾತಾಡೋ ಎಚ್ಚರಿಂದ ಮಾತಾಡಬೇಕು ಮೇಡಮ್. ಯಾರ ಹತ್ರ ಮಾತಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು. ಮತ್ತು ಈ ಮೊಬೈಲ್ಸ್ಗಳು ಮತ್ತು ಫೋನ್ಗಳು ಮೇಡಮ್, ಈಗೇನು 24 ಗಂಟೆ ಕೆಲವರು ಇಯರ್ಫೋನ್ ಹಾಕ್ಕೊಂಡು ಮೊಬೈಲ್ ನೋಡ್ತಾ ಇರ್ತಾರೆ, ಅದೊಂದು ಎಫೆಕ್ಟು ಮೇಡಮ್. ಮತ್ತು ನಮ್ಮ ನೋಡಿ ಜನ ಕಲಿಬೇಕು, ಈ ನೋಡಿ ಇಂಥವ್ರ ಮಗಪ್ಪ ಇಷ್ಟು ಚೆನ್ನಾಗಿದ್ದಾನೆ, ಸುತ್ತಮುತ್ತಲ ಜನ ನಮ್ಮ ನೋಡಿ ಕಲಿಬೇಕು ಮೇಡಮ್. ಆ ಥರ ಅವ್ನು ಬದುಕಬೇಕು, ಅವನು
1: ಮಾದರಿ ವ್ಯಕ್ತಿ
0: ಮಾದರಿ ವ್ಯಕ್ತಿ ಆಗಬೇಕು ಮೇಡಮ್, ಬದುಕಬೇಕು ಮೇಡಮ್ ಅವನು.

0: ಒಳ್ಳೆಯದು ಸರ್, ಕಿವಿ ಮಾತುಗಳನ್ನು
1: ಹೌದು
0: ಹೇಳಿದ್ರಿ.
1: ಮೇಡಮ್, ಯೂಸು ಅದೇ ಎಲ್ಲ. ನಾವು ಏನು ಮೇಡಮ್ ಶಿಸ್ತು ಮೇಡಮ್. ಈಗ ನಮ್ಮ ಹಿಂದೆ ನೋಡಿ ಎಂತೆಂಥ ನಾಯಕರು, ನಮ್ಮ ನಮಗೆ ಸ್ವಾತಂತ್ರ್ಯ ಕೊಟ್ಟವರು, ಎಂತೆಂಥ ವಿಜ್ಞಾನಿಗಳು ಮೇಡಮ್. ಕೆಲವರೆಲ್ಲ ಭಾಳ ಬಡತನದಿಂದ ಬಂದು ಮುಂದೆ ಬಂದಿದ್ದಾರೆ. ಡಾಕ್ಟರ್ ಬಿ ಅಬ್ದುಲ್ ಕಲಾಂ, ಬಾಬಾ ಸಾಹೇಬ್ ಅಂಬೇಡ್ಕರ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಎಂತೆಂಥ ವ್ಯಕ್ತಿಗಳು ಮೇಡಮ್. ಅವರೆಲ್ಲ ಅತಿ ಬಡತನದಿಂದಲ್ಲ ಬಂದು, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಡತನದಲ್ಲಿ ಪ್ರಪಂಚದಲ್ಲಿ ಯಾರು ಓದಿರಿ ಮೇಡಮ್, ಅಂಥ ಓದಿ ಸಾಧನೆ ಮಾಡಿ ನಮ್ಮ ದೇಶದ ಸಂವಿಧಾನ ಬರೆದ ಶಿಲ್ಪಿ ಅವರು. ಅಷ್ಟಾಗಿ ಆಗಲಿಲ್ಲ ಅಂದ್ರೆ ಮೇಡಮ್, ಅವ್ರು ಕೆಲವು ಗಿಲ್ಲನ್ನ ಅಳವಡಿಸ್ಕೋಬೇಕು ಅವ್ರನ್ನ, ಅವ್ರ ಆದರ್ಶ ಗುಣಗಳನ್ನ.
0: ಕೆಲವರು ಸರ್, ಹೆಣ್ಣು ಮಕ್ಕಳು ಇದ್ರೆ ಮನೆಯಲ್ಲಿ, ನಮಗೆರಡು ಹೆಣ್ಣು ಮಕ್ಕಳಿದ್ದಾರೆ ಅಥವಾ ಮೂರು ಹೆಣ್ಣು ಮಕ್ಕಳಿದ್ದಾರೆ, ಸಮಾಜ ಏನನ್ನುತ್ತೋ, ಅವರಿಗೆ ಒಳ್ಳೆಯ ಸಂಸ್ಕಾರ ಕೊಡಿಸೋದಕ್ಕಿಂತ ಅವರಿಗೆ ಮದುವೆ ಮಾಡಬೇಕು, ಆ ಜವಾಬ್ದಾರಿ ಇಷ್ಟೊಂದು ಇರುತ್ತೆ ಅಂತ ಅಳ್ತಾರೆ.
1: ಹೌದು ಮೇಡಮ್,
0: ಒಂದು ಕಾಲದಲ್ಲಿ ಅಳ್ತಾ ಇದ್ರು,
1: ಹೌದು.
0: ಈಗಲೂ ಕೆಲವೊಂದು ಕುಟುಂಬಗಳಲ್ಲಿ ಆ ರೀತಿ ಇದೆ. ಈ ಪ್ರೋತ್ಸಾಹ ಕೊಟ್ಟು ಓದಿಸೋದ್ರ ಬಗ್ಗೆ ಹೇಳಿ ಸರ್ ಹೆಣ್ಮಕ್ಳಿಗೆ.
1: ಏನಿಲ್ಲ ಮೇಡಮ್, ಇವತ್ತೆಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಒಂದೇ. ಆ್ಯಕ್ಚುಲಿ ಹೆಣ್ಮಕ್ಳು ಚೆನ್ನಾಗಿ ಓದ್ತಾ ಇದ್ದಾರೆ. ನನಗೆ ಫಸ್ಟ್ ಆದ ಸ್ವಲ್ಪ ನಮ್ಮ ತಂದೆಗೆ ಸ್ವಲ್ಪ ಬೇಜಾರಾಯ್ತು, ಎರಡು ಹೆಣ್ಣು ಆಯ್ತಲ್ಲಪ್ಪ, ನಾನು ಒಬ್ಬನೇ ಮಗ. ನಾನು ಮತ್ತೆ ಕೊನೆ ಹೋಗ್ತಾ ಹೋಗ್ತಾ ನನಗೆ ಜಸ್ಟ್ ಅದಕ್ಕೆ ಮಕ್ಕಳು ಓದಲಿ ಸ್ಟಾರ್ಟ್ ಮಾಡಿದ್ರು ಮೇಡಮ್. ಹೆಣ್ಮಕ್ಳು ಓದ್ತಾರೆ ಮೇಡಮ್, ಅವ್ರಿಗೆ ಚೆನ್ನಾಗಿ ಪ್ರೋತ್ಸಾಹ ಕೊಡ್ಬೇಕು, ಅವರಿಗೆ ಸ್ವಲ್ಪ ಕಿವಿ ಮಾತು ಹೇಳ್ಬೇಕು ಅವರಿಗೆ. ನೋಡಪ್ಪ ಜೀವನ ಹಿಂಗೆ, ಈ ಥರ ಓದ್ರೆ ಹೀಗಾಗ್ತದೆ ನೋಡಿ, ಈಗೀಗ ಉಂಟು ಮುಂದೆ. ನಮ್ಮ ಮಕ್ಕಳೇ ಅದನ್ನೇ ಹೇಳ್ತೀನಿ ಮೇಡಮ್, ನಾವು ಈಗ ನಾನು ಹೇಳ್ದಂಗೆ ದುಡ್ಡು ಚೆನ್ನಾಗಿ ಸಾಕ್ತಾ ಇದ್ದೀವಿ, ಯಾವುದೇ ಕೊರತೆ ಇಲ್ಲ ಅವರಿಗೆ ಮುಂದೆ. ಬಟ್ ನಿಮ್ಮ ಲೈಫ್ ಹೆಂಗಿರ್ತದೋ ಇದೇ ಥರ ಇತ್ತು ಹೇಳೋಕ್ಕಾಗಲ್ಲ ಮೇಡಮ್. ನಾವಿರೋ ತನಕನೂ ದುಡಿತೀವೋ ತಿಂತಾರೆ, ಬಟ್ ಅವ್ರ ಮುಂದೆ ಲೈಫು ಹೇಗೆ ಅಂತಾರೆ ಮೇಡಮ್. ಅದಕ್ಕೆ ನಾನು ಹೇಳ್ತೀನಿ, ನಾನು ಅದನ್ನು ಹೇಳಿದೆ ಮಕ್ಕಳಿಗೆ, ನಿಮಗೆ ಎಷ್ಟೇ ನಾನು ಎಷ್ಟೇ ಕಷ್ಟ ಆದ ಪರವಾಗಿಲ್ಲ, ನಿಮ್ಗೆ ಏನು ಓದ್ತೀರಿ ನಾನು ಓದಿಸ್ತೀನಿ. ಒಳ್ಳೆ ಬುದ್ಧಿಲಿರಿ, ನಾವು ಓದಿ ನೀವು ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳಿ, ನೀವು ಒಳ್ಳೆ ಎಜುಕೇಷನ್ ಮಾಡಿ. ಸಮಾಜದಲ್ಲಿ ಇವತ್ತು ನಮ್ಮ ಹತ್ರ ಎಷ್ಟು ಸಾವಿರ ಕೋಟಿ ಕೇಳಲ್ಲ ಮೇಡಮ್, ಹೋದಾಗ ನೀನು ಏನು ಓದಿದ್ಯಪ್ಪ, ನೀನು ಯಾರ ಮಗ. ಇವತ್ತು ಉದಾಹರಣೆ ನಮ್ಮ ಮಗಳೇ ಮೇಡಮ್, ಎಷ್ಟು ಕಡೆ ಇವತ್ತು ಸನ್ಮಾನ ಮಾಡಿದ್ರು, ಅದಕ್ಕಿಂತ ಆನಂದ ಯಾವುದಿಲ್ಲ ಮೇಡಮ್. ಇವತ್ತು ಖುಷಿ ಆಯ್ತು ನೋಡಿ, ಅವಳಿಂದ ತಮ್ಮದು ಪರಿಚಯ ಆಯಿತು, ತಮ್ಮ ಆಕಾಶವಾಣಿಗೆ ಒಂದು ನಾನು ಒಂದು ಸಂದರ್ಶನ ಕೊಡೋಕ್ಕಾಯ್ತು. ನಮ್ಮ KDP ಸಭೆಯಲ್ಲಿ ನಮ್ಮ ಮಗಳ ಸನ್ಮಾನ ಮಾಡಿದರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಇವ್ರದ್ದು ಅವಳು ಆನರ್ ಮಾಡಿದರು, ಅವೆಲ್ಲ ಒಂದು ಪುಣ್ಯ ಮೇಡಮ್. ಈಗ ನನ್ನ ಹತ್ರ ಎಷ್ಟೇ ದುಡ್ಡಿದ್ರೂ ನನ್ನ ಯಾರು ಗುರುತಿಸಲ್ಲ. ನಮ್ಮ ಕೊಡಗು ಜಿಲ್ಲೆ, ನಮ್ಮ ಕರ್ನಾಟಕ ರಾಜ್ಯ ನಮ್ಮನ್ನು ಗುರುತಾಗಿದೆ ಇಂಥ ಮಗಳು ಅಂತ ಮೇಡಮ್.
0: ಮಗಳು ಅಂದ್ರೆ ಏನ್ ಸರ್ ನಿಮ್ಮ ಪ್ರಕಾರ?
1: ಮಗಳು ಅಂದ್ರೆ ಮೇಡಮ್ ನಮ್ಮನೆ ಭಾಗ್ಯ ದೇವತೆ ಮೇಡಮ್. ಅವಳು ಖುಷಿ ಆಯ್ತು ತುಂಬಾ.
0: ಅಪ್ಪನಿಗೆ ಮಗಳು ಕಂಡ್ರೆ ಇಷ್ಟ?
1: ಹೌದು.
0: ಯಾಕಾಗಿ ಇಷ್ಟ ಅಂತ ಹೇಳ್ಬೋದಾ? ಅದು ವರ್ಣಿಸಲು ಪದಗಳಿಲ್ಲ
1: ಮೇಡಮ್. ಹೆಣ್ಣು ಅಂದ್ರೆ ಮೇಡಮ್,
0: ಆದ್ರೆ ಮಗಳು ಅಂತ ಅಂದ್ರೆ ಅಪ್ಪನಿಗೆ
1: ಟೋಟಲಿ ಮೇಡಮ್, ಹೆಣ್ಣು ಅಂದ್ರೆ ಒಂದು ದೇವತೆ ಮೇಡಮ್ ನನ್ನ ಪ್ರಕಾರ. ಅವ್ರು ಎಲ್ಲಾ ವಿಷಯದಲ್ಲೂ, ಗಂಡಸು ಏನ ಮೇಡಮ್, ಗಂಡಸು ಹೋಗ್ತೀವಿ ಬರ್ತೀವಿ, ಬಟ್ ಹೆಂಗಸು ಸಮಾಜ ನಡೆಸ್, ನಮ್ಮ ಸಂಸಾರ ನಡೆಸ್ತಾಳೆ. ನಮ್ಮ ತಂಗಿನ ಹೆಣ್ಣೆ, ನನ್ನ ಮಗಳು ಹೆಣ್ಣೆ. ಆ ಹೆಣ್ಮಕ್ಳೊಂದು ಮನೇಲಿ ಮೇಡಮ್ ಮೇಡಮ್ ಬಂದ್ರೆ, ರಪ್ಪ ಅಂತ ಕರೆದಾಗ ಬಂದು ನಮ್ಮ ಚಿಕ್ಕವಳು ನಾನು ಡ್ಯೂಟಿಗೆ ಹೋದ ತಕ್ಷಣ ಹೊಡ್ಕೋಬತ್ತಾಳೆ, ಬಾಗಿಲಿಗೆ ಡೋರ್ ತೆಗೆದು ಕಾರ್ದು ತಂದು ಕಾರಿಗೆ ನೀಡೋದು, ಅಪ್ಪ ಏನಾಯ್ತಪ್ಪ. ಆ ಪ್ರೀತಿನೇ ಜಾಸ್ತಿ ಮೇಡಮ್.
0: ಅಪ್ಪ ಕೊಡುವಂತಹ ಅರ್ಥನೇ ಬೇರೆ ಮಗಳಿಗೆ.
1: ಹೌದು ಮೇಡಮ್.
0: ಆ ಅರ್ಥ ಹೇಳಿ ನೀವು, ಮಗಳು ಅಂದ್ರೆ ಏನು? ಒಂದೇ ಮಾತಲ್ಲಿ ನಿಮ್ ಮನಸ್ಸಲ್ಲಿ ಒಂದಿರುತ್ತೆ, ಪ್ರತಿಯೊಂದು ಅಪ್ಪನ ಮನಸ್ಸಿನಲ್ಲೂ ಕೂಡ ಒಂದೊಂದು ಭಾವನೆ ಇರುತ್ತೆ. ಬೇರೆ ಯಾರ ವಿಷಯಕ್ಕೂ ಆ ರೀತಿ ಬರಲ್ಲ, ಮಗಳು ಅಂತ ಅಂದ್ರೆ ಹೃದಯ ತುಂಬಿ ಬರುತ್ತೆ.
1: ಹೌದು ಮೇಡಮ್, ಮಗಳು ಎಲ್ಲ ನನಗೆ ಅವಳೇ ಮೇಡಮ್. ಪ್ರತಿ ನಮ್ಮನೇಲಿ ಮಗಳು ಅಂದ್ರೆ ಏನೋ ಅದನ್ನ ವಿವರಣೆ ಮಾಡೋಕ್ಕಾಗಲ್ಲ ಮೇಡಮ್, ಅಷ್ಟು ಪ್ರೀತಿ.
0: ಸರಿ, ಈಗ ಕೆಲವರು ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಸೇರಿಸ್ತಾರೆ, ಅದ್ರ ಬಗ್ಗೆ ಹೇಳಿ.
1: ನಿಜವಾಗಲು ಮೇಡಮ್ ಅದು ಮಹಾ ಅಪರಾಧ ಮೇಡಮ್. ಕರ್ಮ ಅಂತಾರೆ ನೋಡಿ, ಕರ್ಮ ಫಲ ಇವತ್ತು ನಾನು ನೋಡ್ತಾ ಇದ್ದೀನಿ ಮೇಡಮ್. ಅದೊಂದು ಮಾತ್ರ ಮಾಡಬಾರ್ದು ಮೇಡಮ್, ಆ ವಯಸ್ಸು ನಮಗೆ ಬರ್ತದೆ. ಇವತ್ತು ನಾನು ಹೆಂಗಿದ್ರೆ ನನಗೂ ಆ ವಯಸ್ಸು ಬರ್ತದೆ, ಅದು ನಮಗೆ ರಿಟರ್ನ್ ಆಗುತ್ತೆ ಮೇಡಮ್ ಸೇರಿಸಿದ್ರೆ. ಇವತ್ತು ಸಮಾಜದಲ್ಲಿ ಏನಂದರೆ ಯಾರೂ ತಂದೆ ತಾಯಿ ನೋಡ್ತಿಲ್ಲ ಮೇಡಮ್, 99% ನೋಡ್ತಾ ಇಲ್ಲ. ಏನಾಗುತ್ತೆ, ತಂದೆ ತಾಯಿ ಜಾಬ್ ಸೇರಿಸಿ ಕೆಲಸ ಸೇರಿಸ್ಕೊಂಡು ಮಾತ್ರ ತಂದೆ ತಾಯಿ ಬೇಕು. ವೃದ್ಧಾಶ್ರಮ ಸೇರಿಸೋದು ಇಲ್ಲ, ತೊಗೊಂಡೋಗಿ ಬೀದಿಲಿ ಬಿಟ್ಟುಬಿಡೋದು, ಅದು ಯಾರೋ ದಯವಿಟ್ಟು ಮಾಡಬಾರ್ದು ಮೇಡಮ್. ಅದು ನೋಡ್ಬೇಕು ಮೇಡಮ್, ನೀವು ತಂದೆ ತಾಯಿ ನೋಡಿದ್ರೆ ಯಾವ ದೇವಸ್ಥಾನಕ್ಕೂ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ. ಮಾತೃದೇವೋ ಪಿತೃದೇವೋ ಅಂತಾರೆ ಮೇಡಮ್ ನಮ್ಮ ಹಿಂದೂ ಧರ್ಮದಲ್ಲಿ. ಅವರ ನೋಡ್ಬಿಟ್ರೆ ನಿಮಗೆ ನನ್ನ ಪ್ರಕಾರ ಯಾವ ಇನ್ನೊಂದ್ಸರಿ ಹೇಳ್ತಿದ್ದೀನಿ, ಯಾವ ದೇವಸ್ಥಾನಕ್ಕೂ ಹೋಗೋದು ಬೇಡ.
0: ಈಗ ನನಗೆ ನೋಡ್ಕೊಳ್ಳೋದಕ್ಕೆ ಸಮಯ ಇಲ್ಲ, ನಾನು ವೃತ್ತಿ ಮಾಡಬೇಕು.
1: ಆದರೂ
0: ತಂದೆ ತಾಯಿ ನೋಡ್ಕೊಳ್ಳೋದಕ್ಕೆ ನನಗೆ ಸಮಯ ಇಲ್ಲ, ಮತ್ತೆ ನೋಡ್ಕೊಳ್ಳೋಕೆ ಬೇರೆಯವರು ಇದ್ದಾರೆ ಅನ್ನೋದು ಒಂದು ನಂಬಿಕೆ.
1: ನಂಬಿಕೆ
0: ಅಂತಹ ಸಂದರ್ಭಕ್ಕೆ ನಿಮ್ಮ ಉತ್ತರ
1: ಮೇಡಮ್ ಏನಂದ್ರೆ, ಸ್ವಲ್ಪ ತಂದೆ ತಾಯಿ ಕೊಡ್ಬೇಕು ಮೇಡಮ್ ಸಮಯ. ನಾವು ಏನೇ ಜಾಬ್ ಇಲ್ಲಿ ಮೇಡಮ್, ನಾವೀಗ ದುಡ್ದು ಎಷ್ಟು ಏನು ಮಾಡೋಕ್ಕಾಗುತ್ತೆ ಮೇಡಮ್? ಅಪ್ಪ ಜನ್ಮ ಕೂಡ ತಂದೆ ತಾಯಿಗೆ ನೋಡೋಕ್ಕಾಗಲಿಲ್ಲ ಅಂದಮೇಲೆ ನಾನು ದುಡ್ಡು ಸಂಪಾದನೆ ಏನು ಪ್ರಯೋಜನ ಆಗುತ್ತೆ?
0: ಅಲ್ಲ, ನಾವು ಏನು ಬೇಕೋ ಕೊಟ್ಬಿಡ್ತೀವಿ,
1: ಅದು ತಪ್ಪು ಮೇಡಮ್. ತಂದೆ ತಾಯಿ
0: ಧೋರಣೆ ಕೆಲವರಲ್ಲಿದೆ, ಹಲವರಲ್ಲಿದೆ. ನಮ್ಮ ತಂದೆ ತಾಯಿಗೆ ಏನು ಬೇಕೋ ಅವ್ರಿಗೆ ಕೊಟ್ಬಿಟ್ಟಿದ್ದೀವಿ, ನಾನಿರಲ್ಲ ಅವ್ರ ಜೊತೆ.
1: ತಪ್ಪು ಮೇಡಮ್, ಅದು ನಾನು ಅದನ್ನು ಒಪ್ಕೊಳ್ಳಲ್ಲ ಮೇಡಮ್. ಎಂಥ ಶ್ರೀಮಂತರಿ ಎಷ್ಟೇ ಮಕ್ಕಳಲ್ಲಿ, ನಮ್ಮ ಕರ್ತವ್ಯ ಅಟ್ಲೀಸ್ಟ್ ಒಂದು ದಿನ ಎರಡು ದಿನ ಅವ್ರ ಸೇವೆ ಮಾಡೋಕೆ ಮೇಡಮ್. ಅದು ತಂದೆ ತಾಯಿನ ಯಾರೂ ಮರಿಬಾರ್ದು ಮೇಡಮ್. ವಿದ್ಯೆ ಕಲಿಸಿದ ಗುರು, ಜನ್ಮ ಕೊಟ್ಟ ತಂದೆ ತಾಯಿ, ಅವನ್ನ ಯಾರೂ ಮರಿಬಾರ್ದು ಮೇಡಮ್.
0: ಒಳ್ಳೆಯದು ಸರ್, ಇಷ್ಟು ಹೊತ್ತು ಕಿವಿ ಮಾತು

0: ಪದಗಳನ್ನು ಹೇಳಿದ್ರಿ. ಮಗಳು ಅಂತ ಅಂದ್ರೆ ಅದಕ್ಕೊಂದು ಅರ್ಥ ಕೊಡೋ ರೀತಿಯಲ್ಲಿ ಪದಗಳೇ ಇಲ್ಲ ಅಂತ ಹೇಳಿಬಿಟ್ರಿ. ಮಗಳೇ ಇಲ್ಲ ನನಗೆ ಅಂತ ಹೇಳಿದ್ರಿ. ಪ್ರತಿಯೊಂದು ಅಪ್ಪನ ಮನಸ್ಸಿನಲ್ಲೂ ಈ ಭಾವನೆ ಇದೆ. ಮಗಳು ತಾಯಿಯ ರೂಪ ಅಂತ ಹೇಳ್ತಾರೆ, ಸ್ವರೂಪ ರೂಪ ಅಂತ. ಹಾಗಾಗಿ ಪ್ರತಿಯೊಂದು ತಂದೆಗೂ ಕೂಡ ಆ ಭಾವನೆ ಇರುತ್ತೆ. ಒಳ್ಳೆಯ ಒಂದು ಕಿವಿ ಮಾತುಗಳನ್ನು ಹೇಳಿದ್ರಿ. ನಮ್ಮ ಮಡಿಕೇರಿ ಆಕಾಶವಾಣಿಯ ಪರವಾಗಿ, ಶ್ರೋತೃಗಳ ಪರವಾಗಿ ನಿಮಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಸರ್.
1: ಓಕೆ ಮೇಡಮ್, ನಮಸ್ತೆ, ಥ್ಯಾಂಕ್ ಯು.
0: ಕೇಳಿದ್ರಲ್ಲ ಪೋಷಕರೇ, ಇಂದಿನ ಹೂರಣ ಕಾರ್ಯಕ್ರಮದ ವಿಶೇಷ ನಿಮಗೆ ಮೆಚ್ಚುಗೆಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆ ಅಂತ ಹೇಳಿದ್ರೆ, ಇಂದಿನ ಅಂದರೆ ವಾಸ್ತವದಲ್ಲಿ ನಡೆಯುತ್ತಿರುವಂತಹ ಘಟನೆಗಳನ್ನು ಅವರು ಕಣ್ಣಾರೆ ಹಲವು ಘಟನೆಗಳನ್ನು ಕಂಡಿದ್ದಾರೆ, ಮರುಕ ಪಡ್ತಾರೆ, ಸಹಾಯ ಮಾಡಬೇಕು ಬಡವರಿಗೆ ಅಂತ ಹೇಳ್ತಾರೆ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದೇ ಮಾನವೀಯತೆ ಅಂತ ಹೇಳ್ತಾರೆ. ಬುದ್ಧ, ಅಂಬೇಡ್ಕರ್, ಬಸವಣ್ಣ ಇವರೆಲ್ಲರನ್ನ ಅವರು ಸ್ಮರಿಸ್ತಾರೆ. ಓದಿಗೆ ಎಷ್ಟು ಮಹತ್ವ ಇದೆ ಅನ್ನೋದನ್ನು ಅವರು ತಿಳಿಸ್ತಾರೆ. ಮಗಳಿಗೆ ಹೇಗೆ ಪ್ರೋತ್ಸಾಹವನ್ನು ಕೊಟ್ವಿ, ನಿಮ್ಮ ಮನೆಯಲ್ಲಿ ಹೇಗೆ ಪ್ರೋತ್ಸಾಹವನ್ನು ಕೊಡಬೇಕು, ಏನೆಲ್ಲ ಅರ್ಥ ಮಾಡಿಕೊಳ್ಬೇಕು, ಹೇಗೆ ನಡ್ಕೊಳ್ಬೇಕು ಮಕ್ಕಳ ಮುಂದೆ ಅಂತೆಲ್ಲ ವಿಚಾರಗಳನ್ನು ಹೇಳಿದರು. ನಿಮ್ಮೆಲ್ಲರಿಗೆ ಮೆಚ್ಚುಗೆ ಆಗಿದೆ ಅಂತ ಹೇಳ್ತಾ ಇವತ್ತಿನ ಹೂರಣ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಇನ್ನು ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 10 ಗಂಟೆಗೆ. ಕಾರ್ಯಕ್ರಮ ಸಿಂಚನ ಪುಟ್ಟ ಮಕ್ಕಳ ಕಲರವ. ಇದರಲ್ಲಿ ಪಕ್ಷಿ ಪ್ರೇಮಿ, ಪಕ್ಷಿಗಳ ಬಗ್ಗೆ ಸ್ವತಃ ಆಸಕ್ತಿಯನ್ನು ಉಳ್ಳಂತಹ 7ನೇ ತರಗತಿಗೆ ಪ್ರವೇಶ ಪಡೆಯುತ್ತಿರುವಂತಹ ಕುಶಾಲನಗರದ ಸುಧನ್ವ ಆರ್ ಪ್ರತಿಭೆಯನ್ನ ಅನಾವರಣಗೊಳಿಸ್ತಾ ಇದೆ ನಾಳೆ ಬೆಳಿಗ್ಗೆ 10 ಗಂಟೆಗೆ. ಕೇಳ್ತೀರಾ ಅಲ್ಲ? ನಮ್ಮೆಲ್ಲ ಪ್ರೀತಿಯ ಪೋಷಕರಿಗೆ ನಮಸ್ಕಾರ, ಶುಭ ಸಮಯ. ಹಾಗೆಯೇ ಇಂದು ಸಂಜೆ 4 ಗಂಟೆಗೆ ಕೂಡ ಪೂರ್ಣ ಕಾರ್ಯಕ್ರಮ ಮರುಪ್ರಸಾರ ಆಗುತ್ತೆ. ಆಗ ಚಿಂತನೆ ಏನಿದೆ ಗಣಪತಿ ಕೆ ಎಚ್ ಅವರ ಕಿವಿ ಮಾತುಗಳನ್ನ ಮತ್ತೊಮ್ಮೆ ಆಲಿಸಬಹುದು. ನಮಸ್ಕಾರ. ಇದುವರೆಗೆ ಚಿನ್ನರ ಲೋಕ ಈ ಕಾರ್ಯಕ್ರಮದಲ್ಲಿ ಹೂರಣ
2: ಪೂರಣ ಮಾಹಿತಿಯುಕ್ತ ಕಾರ್ಯಕ್ರಮ
0: ಪ್ರಸಾರವಾಯಿತು. ಇದುವರೆಗೆ ಮಗಳು ಹುಟ್ಟಿದ ದಿನ ಕೈಗೊಂಡ ಸಂಕಲ್ಪದ ಸಾಧನೆಯ ಹಿಂದೆ ಪೋಷಕನಾಗಿ ನಾನು. ಈ ಕುರಿತು ಕೊಡಗಿನ ಮಡಿಕೇರಿಯ ಆರಕ್ಷಕ ಇಲಾಖೆಯ ಅಧಿಕಾರಿ ಗಣಪತಿ ಕೆ ಎಚ್ ಅವರ ಮಾತುಗಳನ್ನು ಆಲಿಸಿದಿರಿ. ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ,
3: ಸಂಕಲನ ಮಮತಾ ಶಾಸ್ತ್ರಿ.
0: ಹೂರಣ ಮಾಹಿತಿಯುಕ್ತ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಆತ್ಮೀಯ ಶ್ರೋತೃಗಳೇ, ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರ ಸೌರಭ ಕಾರ್ಯಕ್ರಮಕ್ಕಾಗಿ ನೀವು ನಿಮ್ಮ ಸ್ವರಚಿತ ಕತೆ, ಕವನ, ಚುಟುಕು, ಲೇಖನ, ಸವಿರುಚಿ, ಪ್ರವಾಸಿ ಕಥನ, ಸ್ಥಳ ವಿಶೇಷತೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಬರೆದು ನಮಗೆ ಕಳುಹಿಸಬಹುದು. ನಿಮ್ಮ ಪತ್ರಗಳು ನಮ್ಮ ಕೈ ಸೇರಲು ಈ ತಿಂಗಳ 23 ಕೊನೆಯ ದಿನ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಸೌರಭ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 5712201.

0: അതേക്കത്തെ
1: അതേക്കത്തെ ಇದ ಭಾನುವಾರ ಅಂದರೆ ನಾಳೆ ಬೆಳಗ್ಗೆ 10 ಗಂಟೆಗೆ ಮೂಡಿ ಬರಲಿರುವಂತಹ ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಸಿಂಚನ
2: ಸಿಂಚನ
1: ಪುಟ್ಟ ಮಕ್ಕಳ ಕಲರವ ಭಾಗವಹಿಸುತ್ತಿರುವಂತಹ ಬಾಲ ಪ್ರತಿಭೆ ಕೊಡಗಿನ ಕುಶಾಲ ನಗರದ ಪಕ್ಷಿ ಪ್ರೇಮಿ ಪಕ್ಷಿಗಳನ್ನ ಉಳಿಸಿ ಈ ಬಗ್ಗೆ ಪುಸ್ತಕವನ್ನು ಕೂಡ ಬರೆದಿರುವಂತಹ ಸುಧನ್ವ ಆರ್ ನೊಂದಿಗಿನ ಮಾತುಕತೆಯ ಮೊದಲ ಭಾಗ ಪ್ರಸಾರ ಆಗ್ತಾ ಇದೆ.
0: ಪಕ್ಷಿಗಳು ಎಕ್ಸೆಪ್ಟ್ ಈ ಕೊಕ್ಕರೆ ಆತರ ಇದ್ದಲ್ಲ, ಆತರ ಪಕ್ಷಿಗಳು ಮಾತ್ರ ಮೀನನ್ನು ತಿನ್ನತ್ತೆ, ಉಳಿದಷ್ಟು ಪಕ್ಷಿಗಳು ಮೀನ್ ತಿನ್ನಲ್ಲ.
1: ಟ್ಯೂನ್ ಮಾಡಿ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
0: ನಾವು ಫುಡ್ ಕೊಟ್ರೆ ನಮ್ಮ ಮೇಲೆ ಡಿಪೆಂಡೆನ್ಸಿ ಬರುತ್ತೆ. ಸಪೋಸ್ ನಾವು ಸಡನ್ ಆಗಿ ಸ್ಟಾಪ್ ಮಾಡಿದ್ವಿ, ಆ ಗುಬ್ಬಚ್ಚಿಗಳ ಆಹಾರನೇ ಸಿಗಲ್ಲ.
1: ಮಕ್ಕಳ ಕಾರ್ಯಕ್ರಮ ಹೇಳ್ತೀರಾ ಅಲ್ಲ.

ಕಾರ್ನರಲ್ಲಿ ಒಂದು ಚಿಕ್ಕ ಗುಬ್ಬಚ್ಚಿ ಮರಿ ಕೆಳಗಡೆ ಬಿದ್ದೋಗಿತ್ತು ಒಂದು ಡ್ರೈನ್ ಒಳಗಡೆ. ಅದನ್ನ ಎತ್ಕೊಂಡು ಅಲ್ಲಿ ಹೊರಗಡೆ ಇಟ್ಟೆ ನಾನು. ಆಮೇಲೆ ಅದೆಲ್ಲ ಹಾಕೊಂಡು ಹೊರಟಾಯ್ತು.

0: ಬದಲಿಸಿ ಅಭ್ಯಾಸ ಬದಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಆಕಾಶವಾಣಿ ಮಡಿಕೇರಿ, ಸಮಯ 9:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಚಿತ್ರ ಚಿತ್ತಾರ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ.

ಕೇಳುಗರಿಗೆಲ್ಲ ಇಂದಿನ ಚಿತ್ರಚಿತ್ತಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಸಂತೋಷ್ ಕೆಎನ್. ದೇವರಿಗೆ ಹೋಲಿಸುವ ವ್ಯಕ್ತಿ ನಮ್ಮ ನಡುವೆ ಇದ್ದಾರೆ. ಅವರು ಮನೆಗೆ ಬಂದರು ಅಂದರೆ ಅಯ್ಯೋ ದೇವರು ಬಂದರು ಅಂತೀವಿ, ಅಷ್ಟೊಂದು ಗೌರವ ಕೊಡ್ತೀವಿ ಅವರಿಗೆ. ಯಾರಪ್ಪ ಇವರು, ನಮ್ಮ ಮನೆಗೂ ಬರ್ತಾರಾ, ದೊಡ್ಡ ಅಧಿಕಾರಿಯಾ, ಜನಪ್ರತಿನಿಧಿಯಾ, ಮತಮಾನ್ಯದವರ ಅಂತ ನೀವು ತಲೆ ಕೆಡಿಸ್ಕೊಡ್ಬೇಡಿ. ನಾನು ಹೇಳ್ತಿರೋದು ಅತಿಥಿಗಳ ಬಗ್ಗೆ, ಅದೇ ಅತಿಥಿ ದೇವೋಭವ ಅಂತೀವಲ್ಲ ಅದ್ರ ಬಗ್ಗೆ. ಮನೆಗೆ ಅತಿಥಿ ಬರ್ತಾರೆ ಅಂದರೆ ಎಲ್ಲರಿಗೂ ಏನೋ ಒಂದು ಸಂಭ್ರಮ, ಕೆಲವರಿಗೆ ಸಂಕಟ ಕೂಡ. ಇದ್ರ ಬಗ್ಗೆ ಸ್ವಲ್ಪ ಮಾತು ಇಂದಿನ ಕಾರ್ಯಕ್ರಮದಲ್ಲಿ.

ಮನೆಯಲ್ಲಿ ಅಲ್ಲಲ್ಲಿ ಬಿದ್ದಿರುವ ಬಟ್ಟೆ, ಪೇಪರ್, ಮಕ್ಕಳ ಆಟಿಕೆ ಸಾಮಾನೆಲ್ಲ ತೆಗೆದು ನೀಟಾಗಿ ಜೋಡಿಸಿ ಎದುರಿಗೆ ಕಾಣುವ ಜೇಡರು ಬಲೆ, ಧೂಳು ಎಲ್ಲ ತೆಗೀತಿದ್ದಾರೆ ಅಂದರೆ, ಅಡುಗೆ ಮನೆಯಲ್ಲಿ ಪಾತ್ರೆಗಳು ತುಂಬ ಸದ್ದು ಮಾಡ್ತಾ ವಿವಿಧ ಬಗೆಯ ಅಡುಗೆ ತಯಾರಾಗ್ತಿದೆ ಅಂದರೆ, ಬಾತ್ರೂಮ್ನಲ್ಲಿ ಹೊಸ ಪೇಸ್ಟ್ ಸೋಪು ಬಂದು ಫಿನೈಲ್ ಹಾಕಿ ತೊಳೆದು ಪಳ ಪಳ ಹೊಳೆಯುತ್ತೆ, ಪರಿಮಳ ಬರ್ತಿದೆ ಅಂದರೆ, ಜೋಪಾನವಾಗಿ ತೆಗೆದಿಟ್ಟ ಕಪ್ ಸಾಸರ್, ಹೊಸ ಸ್ಟೀಲ್ ಲೋಟ, ಪ್ಲೇಟ್ ಎಲ್ಲ ಹೊರಬಂದಿದೆ ಅಂದರೆ, ಚಂದದ ಹೂಕುಂಡಗಳು ಎದುರು ಬಂದು ಮನೆಯ ಎದುರಿನಲ್ಲಿ ಅಲ್ಲಲ್ಲಿ ಬಿದ್ದಿರುತ್ತಿದ್ದ ಚಪ್ಪಲಿಗಳು ಒಪ್ಪ ಓರಣವಾಗಿ ಒಂದು ಕಡೆ ಜೋಡಿಸಲ್ಪಟ್ಟಿದೆ ಅಂದರೆ, ಮನೆಯ ಸದಸ್ಯರೆಲ್ಲ ಚಟುವಟಿಕೆಯಿಂದ ಓಡಾಡುತ್ತಾ ಗಡಿಬಿಡಿಯಲ್ಲಿದ್ದಾರೆ ಅಂದರೆ, ಗುಡಿಸಿ ಒರೆಸಿ ರಂಗೋಲಿ ಹಾಕಿ ಮನೆ ರೆಡಿಯಾಗಿದೆ ಅಂದರೆ, ಅರ್ಥ ಇಷ್ಟೇ, ಆ ಮನೆಗೆ ಅತಿಥಿಗಳು ಬರ್ತಿದ್ದಾರೆ ಅಂತ. ಯುದ್ಧ ಕಾಲಕ್ಕೆ ಶಸ್ತ್ರಾಭ್ಯಾಸ ಅನ್ನುವ ಹಾಗೆ ಒಮ್ಮೊಮ್ಮೆ ದಿಢೀರಾಗಿ ಭೇಟಿ ನೀಡುವ ಅತಿಥಿಗಳ ಮಧ್ಯೆ ಅವರ ಎದುರಿನಲ್ಲಿಯೇ ಹಲ್ಲು ಕಿರಿಯುತ್ತಾ ಮಾತನಾಡಿಸ್ತಾ ಅಲ್ಲಲ್ಲಿ ಬಿದ್ದಿರುವ ಬಟ್ಟೆ ವಸ್ತುಗಳನ್ನು ಒಟ್ಟಾಗಿ ತೆಗೆದು ಮಂಚದ ಕೆಳಗೋ ಅಲ್ಮಾರದ ಒಳಗೋ ತುರುಕಿಸಿ ಬಿಡುವುದೂ ಇದೆ.

ನಾವೆಲ್ಲ ಸಣ್ಣವರಿರುವಾಗ ಮನೆಗೆ ನೆಂಟರು ಬರಲಪ್ಪ ಅಂತ ಕಾಯ್ತಿದ್ದೆವು. ಅವರು ತರುವ ಪಟ್ಟಣದ ತಿಂಡಿಗೆ ಆಸೆ ಪಡ್ತಿದ್ದೆವು. ಅಪರೂಪಕ್ಕೊಮ್ಮೆ ಚಾಕ್ಲೇಟ್ ಕೂಡ ಸಿಕ್ತಿತ್ತು. ನೆಂಟರು ಬಂದಾಗ ಬೇಕಾಗುತ್ತೆ ಅಂತ, ಅತಿಥಿಗಳು ಬರುವಾಗಲೇ ಇದನ್ನು ತೆಗಿಬೇಕು ಅಂತೆಲ್ಲ ಅಮ್ಮ ಆಗ ಒಂದಷ್ಟು ವಸ್ತುಗಳನ್ನು ತೆಗೆದಿಟ್ಟಿರ್ತಿದ್ಲು. ಜೇನು, ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ, ತುಪ್ಪ, ಹೀಗೆ ಇವೆಲ್ಲ ನೆಂಟರು ಬರುವಾಗಲೇ ನಮಗೂ ಸಿಗ್ತಿದ್ದಿದ್ದು ಅವ್ರ ಜೊತೆ. ಅದಕ್ಕೆ ನೆಂಟರು ಬರಲೆಂದು ಕಾಯ್ತಿದ್ದೆವು. ನೆಂಟರು ಬರುವಾಗ ಮಾತ್ರ ವಿಶೇಷ ತಿಂಡಿ ತಿನಿಸುಗಳು ಮನೆಯಲ್ಲಿ ತಯಾರಾಗ್ತಿದ್ವು. ಬೇಸಿಗೆ ರಜೆ ಅಂದರೆ ಸಾಕು, ಮಕ್ಕಳು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗ್ತಿದ್ದೆವು. ನಾವು ದೊಡ್ಡಪ್ಪನ ಮನೆಗೆ ಹೋಗಿ ಅಲ್ಲಿ ಒಂದು ವಾರ ಇದ್ದು, ನಂತರ ದೊಡ್ಡಪ್ಪನ ಮನೆಯಲ್ಲಿದ್ದ ಮಕ್ಕಳ ಜೊತೆ ಮಾವನ ಮನೆಗೆ ಹೋಗಿ ಅಲ್ಲಿಂದ ಅಜ್ಜಿ ಮನೆ, ಅತ್ತೆ ಮನೆ ಅಂತ ಒಂದು ತಿಂಗಳಿಡೀ ಮನೆಯಿಂದ ಮನೆಗೆ ಮಕ್ಕಳೆಲ್ಲ ಹೀಗೆ ಸುತ್ತುತ್ತಲೇ ಇದ್ವು. ಕೆಲವೊಮ್ಮೆ ನಮ್ಮ ಮನೆಯವರಿಗೆ ನಾವು ಯಾವ ಊರಲ್ಲಿ ಯಾರ ಮನೇಲಿದ್ದೇವೆ ಅನ್ನೋದೇ ಗೊತ್ತಿರ್ತಿರ್ಲಿಲ್ಲ. ಈಗಿನ ಹಾಗೆ ಫೋನ್ ಕೂಡ ಇರಲಿಲ್ವಲ್ಲ, ಎಲ್ಲೋ ಖುಷಿಯಾಗಿರ್ತಾರೆ ಅಂತ ಮನೆಯವರು ಅವರಿಗೂ ಗೊತ್ತಿರ್ತಿತ್ತು. ಮೇ ಅಂತ್ಯಕ್ಕಾಗುವಾಗ ಮನೆ ಸೇರ್ತಿದ್ವು. ಮನೆಗೆ ನೆಂಟರು ಬರುವಾಗ ಸಂಕಟ ಆಗುತ್ತಾ? ಹೌದು, ಕೆಲವು ಮಕ್ಕಳು ಇರ್ತಾರೆ, ಇದು ನೆಂಟರು

ಮನೆ ಅಲ್ಲಿ ಹೇಗೆ ವರ್ತಿಸಬೇಕು ಅನ್ನೋದೇ ಗೊತ್ತಿರೋಲ್ಲ. ಅಲ್ಲಿ ಇಲ್ಲಿ ಸಿಕ್ಕಿದ್ನೆಲ್ಲ ಎಳ್ದಾಡ್ತಾ ಹಾಳು ಮಾಡ್ತಾ ಪುಂಡಾಟ ಮೆರೆದು ಬಿಡ್ತಾರೆ. ಅಂಥವರು ಮತ್ತೆ ಬರ್ತಾರೆ ಅಂದರೆ ಅಯ್ಯೋ ಮತ್ತೆ ಬರ್ತಾನಾ ಅಂತ ಅನಿಸ್ಬಿಡುತ್ತೆ. ಮತ್ತೆ ಕೆಲವರು ಆ ಅತಿಥಿಗಳಿಗೆ ಯಾವ ಅಡುಗೆಯೂ ಆಗಲ್ಲ, ನನಗೆ ಅದು ಬೇಡ ಇದು ಬೇಡ ಹೀಗೆ ಬೇಕು ಹಾಗೆ ಬೇಕು ಹಾಗೆ ಮಾಡಿ ಅಂತ ಪ್ರಾಣ ತಿಂದುಬಿಡ್ತಾರೆ. ಅಂಥವರು ಬಂದಾಗಲೂ ಸಂಕಟ ಆಗುತ್ತೆ.

ನಮ್ಮ ಗೆಳೆಯರು, ನಮ್ಮ ಆಪ್ತ ನೆಂಟರು ಮನೆಗೆ ಬರುವುದಾದ್ರೆ ಅದರ ಸಂತೋಷನೇ ಬೇರೆ. ಅದು ಹಾಲಿಗೆ ಜೇನು ಬೆರೆಸದಂತೆ, ಆ ಸಂಭ್ರಮ ದ್ವಿಗುಣಗೊಳ್ಳುತ್ತೆ. ಮತ್ತೆ ಕೆಲವು ನೆಂಟರು ಅತಿಥಿಗಳು ಅವರ ಕೆಲಸಕ್ಕೆ ಲಾಭಕ್ಕೆ ಬರುವವರು. ರಾತ್ರಿ ಆಯಿತು ಅಂತಾನೋ, ಒಂದೇ ದಿನ ದೂರ ದೂರಿಗೆ ಪ್ರಯಾಣಿಸಲು ಕಷ್ಟ ಅಂತಾನೋ, ನಮ್ಮ ಮನೆ ಪಕ್ಕದಲ್ಲಿ ನಾಳೆ ಏನಾದರೂ ಶುಭ ಸಮಾರಂಭ ಇದೆ, ಅಲ್ಲಿಗೆ ಹೋಗಬೇಕು ಅಂತ ಆಗುವಾಗ ಅವರಿಗೆ ನಮ್ಮ ನೆನಪಾಗುವ ಸಾಧ್ಯತೆ ಇದೆ. ಇದೇ ಕೆಲಸವನ್ನು ನಾವು ಕೂಡ ಮಾಡಿರ್ತೇವೆ ಬಿಡಿ. ಬರುವವರು ಯಾರೇ ಆಗಿರಲಿ, ಬಂದ ಅತಿಥಿಗಳಿಗೆ ನೋವಾಗದಂತೆ ಖುಷಿಯಾಗುವಂತೆ ನಡೆದುಕೊಳ್ಳುವುದು ನಮ್ಮ ಧರ್ಮ. ಇದು ನಮ್ಮ ಪರಂಪರೆಯಿಂದಲೇ ಬಂದಿರುವಂಥದ್ದು. ಅತಿಥಿಗಳನ್ನು ಗೌರವಿಸಬೇಕು ಅನ್ನೋದನ್ನು ಎಳವಿಯಿಂದಲೇ ನಮಗೆ ಹೇಳಿಕೊಟ್ಟಿರ್ತಾರೆ. ಅತಿಥಿಗಳನ್ನು ಹೇಗೆ ಸ್ವಾಗತಿಸಬೇಕು, ಅವರನ್ನು ಹೇಗೆ ನೋಡಿಕೊಳ್ಳಬೇಕು, ಇದನ್ನೆಲ್ಲ ನಾವು ನೋಡಿಯೇ ಕಲ್ತಿರ್ತೇವೆ. ನಮ್ಮ ನೆಂಟರೆಲ್ಲ ಮನೆಗೆ ಬರಲಪ್ಪ ಅಂತ ಕಾಯುವವರೂ ಇದ್ದಾರೆ. ಇಂತಹ ನೆಂಟರು ಯಾಕಪ್ಪ ಬಂದರು ಅಂತ ಕೊರಗುವವರು ಇದ್ದಾರೆ. ಅತಿಥಿಗಳಾಗಿ ನಾವು ಇನ್ನೊಬ್ಬರ ಮನೆಗೆ ಹೋಗುವಾಗ ಹೇಗೆ ನಡೆದುಕೊಳ್ಬೇಕು ಅನ್ನೋದನ್ನು ನಾವು ಕಲ್ತಿರಬೇಕು, ಹಾಗೆ ವರ್ತಿಸಬೇಕು. ಅತಿಥಿ ದೇವೋಭವ ಆಗಬೇಕು, ಅತಿಥಿ ದೆವ್ವ ಥರ ಆಗಬಾರ್ದು.

ಋತುಗಳೇ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ FM 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ. ಸಮಯ 10:01 ಆಗಲಿದೆ. ಇನ್ನು ಮುಂದೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಬಸವರಾಜ್ ರಾಜಗುರು ಅವರ ಹಾಡುಗಾರಿಕೆ ಕೇಳಿರಿ. ರಾಗ ಕಲಾವತಿ, ತಾಳ ದಾದ್ರಾ, ತಬಲ ಸಾಥಿ BS ಬಂಡಿಗೇರಿ, ಸಾರಂಗಿ ಸಾಥಿ ಅಬ್ದುಲ್ ಖಾದರ್.

0: ಶ್ರೋತೃಗಳೇ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ 10:31 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ
1: ಆಕಾಶವಾಣಿ ಮಡಿಕೇರಿ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವ ನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
0: ಗಾನ ಭಜನಾ ಕಾರ್ಯಕ್ರಮದ ಮೊದಲ ಗೀತೆ ಕಾಲಭೈರವ ಅವರು ಹಾಡಿದ್ದಾರೆ. ಮನೋಜ್ ಮಂಟಶಿರ್ ಅವರ ಸಾಹಿತ್ಯಕ್ಕೆ MM ಕ್ರೀಮ್ ಸ್ವರ ಸಂಯೋಜನೆ ಮಾಡಿದ್ದಾರೆ. ಚಿತ್ರ ಬಾಹುಬಲಿ 2.

ಮುಂದಿನ ಗೀತೆ ಧಡಕ್ 2 ಚಿತ್ರದ್ದು. ಹಾಡಿದ್ದಾರೆ ದರ್ಶನ್ ರಾವಲ್, ಜುನಿತಾ ಗಾಂಧಿ ಹಾಗೂ ರೋಚಕ್ ಕೊಹ್ಲಿ. ಗುರುಪ್ರೀತ್ ಸೈನಿ ಅವರ ಸಾಹಿತ್ಯಕ್ಕೆ ಸಂಗೀತ ಅಳವಡಿಸಿದವರು ರೋಚಕ್ ಕೊಹ್ಲಿ.

মন্দিরা গীতে শেগুন শোধি শান ಹಾಗೂ ಗೋಮತಿ ಅಯ್ಯರವರ ಸ್ವರದಲ್ಲಿದೆ. ಚಿತ್ರ ತನ್ವಿ ದಿ ಗ್ರೇಟ್. ಸಾಹಿತ್ಯ ಕೌಸರ್ ಮುನೀರವರದು. ಸಂಗೀತ ನೀಡಿದರೆ ಎಂ ಎಂ

ಶ್ರೋತೃಗಳೇ, ಇನ್ನು ಮುಂದೆ ಕೇಳಿ ಪುಷ್ಪ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಸುನಿಧಿ ಚೌಹಾಣ್. ದೇವಿಶ್ರೀ ಪ್ರಸಾದ್ ಅವರು ಸಂಗೀತ ನೀಡಿದ್ದಾರೆ, ರಕೀಬ್ ಆಲಂ ಅವರ ಸಾಹಿತ್ಯವಿದೆ.

ಮುಂದಿನ ಗೀತೆ ಕುಮಾರ್ ಅವರ ಸಾಹಿತ್ಯಕ್ಕೆ ಬಬ್ಲಿ ಹಕ್ಕರ್ ಹಾಗೂ ಮೀರಾ ಸರ್ಕಾರ್ ಸಂಗೀತ ಅಳವಡಿಸಿ ಅನಿತಾ ಶರ್ಮಾ ಶೀನಾ ಠಾಕೂರ್ ಹಾಡಿರುವ ಗೀತೆ ಇದು. ಚಿತ್ರ ಟಿಪ್ಪಸಿ.

ಇನ್ನು ಮುಂದೆ ಕೇಳೋಣ. ಬಾಹುಬಲಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ದಿವ್ಯಾ ಕುಮಾರ್ ಹಾಗೂ ನೀತಿ ಮೋಹನ್. ಮನೋಜ್ ಮಂಟಶಿರವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು MM ಕೀರವಾನಿ.

ಶ್ರೋತೃಗಳೇ, ಗಾನಭಜನ ಕಾರ್ಯಕ್ರಮದ ಕೊನೆಯ ಗೀತೆ ಇದು. ಆಕ್ಸಿಡೆಂಟ್ ಆರ್ ಕಾನ್ಸ್ಪಿರಸಿ ಗೋಧ್ರ ಚಿತ್ರದ ಗೀತೆ. ಹಾಡಿದವರು ದಿವ್ಯಕುಮಾರ್ ಹಾಗೂ ವೈಶಾಲಿ ಮೇಡ್. ಯುಗ್ ಭೂಷಲ್ ಹಾಗೂ ರೂಪ್ ಮೋಹಂತ ಸ್ವರ ಸಂಯೋಜನೆ ಮಾಡಿದ್ದಾರೆ. ಸಾಹಿತ್ಯ ಅಮನ್ ಪ್ರತಾಪ್ ಸಿಂಗ್ ಅವರದ್ದು.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ದಕ್ಷಿಣ ಕಾಶ್ಮೀರ ನಮ್ಮ ಕೊಡಗು, ಸೇನಾನಿಗಳ ನಾಡು, ಹೆಮ್ಮೆಯ ಕೊಡಗು, ಕಾವೇರಿ ಮಾತೆಯ ಜನ್ಮಸ್ಥಳ.
1: ಮಡಿಕೇರಿ ಆಕಾಶವಾಣಿ.
0: ಹೌದು,
2: ಉಲ್ಲಾಸದ ಮಳೆ ಗೊತ್ತಿದೆ.
1: ಮೊಬೈಲ್ ಅಲ್ಲಿ ಆಕಾಶವಾಣಿ ಕೇಳ್ಬೋದಾ?
0: ಹೌದು. ಗೂಗಲ್ ನಲ್ಲೂ ಕೂಡ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳನ್ನ ಟ್ಯೂನ್ ಮಾಡಿ ಆಲಿಸಬಹುದು. ಮಡಿಕೇರಿ ಆಕಾಶವಾಣಿ ಕೇಂದ್ರದ

ಶ್ರೋತೃಗಳ ಸಹೃದಯತೆ, ಭಾವದೊಳಗಿನ ತನ್ಮಯತೆ ಕೇಳಿ ನಿತ್ಯ ಮಡಿಕೇರಿ ಆಕಾಶವಾಣಿ.

0: ಶ್ರೋತೃಗಳೇ, ಎಫ್ಎಂ 103.1 MHz ಕಂಪನಾಂಕದಲ್ಲಿ ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ 11:02:26 ಆಗಲಿದೆ. ಇನ್ನು ಮುಂದೆ ಗಾನಡಂಗೂರ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ವಿಜಯಪ್ರಕಾಶ್ ಅವರ ಸ್ವರದಲ್ಲಿ 45 ಚಿತ್ರದ ಈ ಗೀತೆಯನ್ನು. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ಅಳವಡಿಸಿದವರು ಅರ್ಜುನ್ ಜನ್ಯ.
1: ಹರ ಹರ ಶಂಕರ, ಜಯ ಶಿವ ಶಂಕರ, ನಮೋ ಲೋಕಾಂಕರ, ಜಯ ಪರಮೇಶ್ವರ. ಹರ ಹರ ಶಂಕರ, ಜಯ ಶಿವ ಶಂಕರ.

ಶಿವಶಂಕರ ನಮೋ ಲೋಕಾಂಕರ ಜಯ ಪರಮೇಶ್ವರ ಹರ ಹರ ಶಂಕರ ಜಯ ಶಿವಶಂಕರ.

ಲೋಕಿತವಸ್ಯ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವ ಸ್ವೇಚ್ಛಾ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಅನುರಾಧ ಭಟ್ ಹಾಗೂ ರಾಜೇಶ್ ಕೃಷ್ಣನ್.

ಶ್ರೋತೃಗಳೇ, ದಿ ಡೆವಿಲ್ ಚಿತ್ರದ ಗೀತೆಯೊಂದನ್ನು ಕೇಳೋಣ. ಈಗ ಹಾಡಿದ್ದಾರೆ ದೀಪಕ್ ಬ್ಲೂ, ಅಜನೀಶ್ ಬಿ ಲೋಕನಾಥ್ ಸಂಗೀತ ನೀಡಿದ್ದಾರೆ, ಅನಿರುದ್ಧ್ ಶಾಸ್ತ್ರಿಯವರ ಸಾಹಿತ್ಯವಿದೆ.

0: ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಆ ತರ ಐ ಲವ್ ಯು ಐ ಲವ್ ಯು ಐ ಲವ್ ಯು ಅಂತ ಹೇಳ್ಬೇಕಾ?
1: ಪ್ರೀತ್ಸವ್ರಿಗೆ ಐ ಲವ್ ಯು ನೇ ಮುಂಜಾನೆ ಮಧ್ಯಾಹ್ನ ಮುಸ್ಸಂಜೆ, ಐ ಲವ್ ಯು ನೇ ಗೀತಾ ಕುರಾನ್ ಬೈಬಲ್, ಐ ಲವ್ ಯು ನೇ ಅಪ್ಪ ಅಮ್ಮ ಬಂಧು ಬಳಗ, ಐ ಲವ್ ಯು ನೇ ಉಸಿರು, ಐ ಲವ್ ಯು ನೇ ಹೆಸರು. ಐ ಲವ್ ಯು ಅಂತ ಬರೀ ಹೇಳೋದಲ್ಲ, ಅದೊಂದು ಪವಿತ್ರವಾದ ಪ್ರೇಮದ ಮಂತ್ರ, ಪ್ರೀತಿ ಹುಟ್ಟಾಕೋ ನಂಬಿಕೆ ಪದಗಳು. ಪವಿತ್ರ ಪ್ರೀತ್ಸವ್ರ ಐ ಲವ್ ಯು ಅಂತ ದಿನಕ್ಕೆ ಒಂದ್ಸತಿ ಹೇಳಿರ್ಸಕು. ಅವ್ರ ಪ್ರೀತಿಗೆ ಸಾವೇ ಇಲ್ಲ ಪ್ರಿಯ. ಸಲೀ, ಮನಾರ್ಕಲಿ, ಲೈಲಾ, ಮಜ್ನು, ರೋಮಿಯೋ, ಜೂಲಿಯಟ್, ಅವರೆಲ್ಲರಿಗಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸ್ತೀನಿ ಪ್ರಿಯಾ.
2: ಐ ಲವ್ ಯು ಪ್ರಿಯಾ.

ಮುಂದಿನ ಗೀತೆ ಪುಷ್ಪ ಟೂ ಚಿತ್ರದ್ದು, ಹಾಡಿದ್ದಾರೆ ಶ್ರೇಯ ಘೋಷಾಲ್, ವರದರಾಜ್ ಚಿಕ್ಕಬಳ್ಳಾಪುರ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ದೇವಿಶ್ರೀ ಪ್ರಸಾದ್.

ನಾಗಾರ್ಜುನ್ ಶರ್ಮ ಅವರ ಸಾಹಿತ್ಯಕ್ಕೆ ಚರಣ್ ರಾಜ್ ಎಂ ಆರ್ ಸಂಗೀತ ಅಳವಡಿಸಿ ಆಂಟೋನಿ ದಾಸನ್ ಹಾಡಿರುವ ಎಕ್ಕ ಚಿತ್ರದ ಗೀತೆಯನ್ನು ಕೇಳೋಣ ಈಗ.

0: ಹಲೋ
1: ಹಲೋ ಆಕಾಶವಾಣಿ
2: ಬೆಳಕ ಹುಡುಕುತ್ತ
3: ಹುಡುಕ ಹೊರಟಿದೆ
0: ಹಲೋ
1: ಬೆಳಕ ಹುಡುಕುತ್ತ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಸನ್ಮಾನ್ಯ ಜನಪ್ರತಿನಿಧಿಗಳು ನುರಿತ ತಜ್ಞರು ವೃತ್ತಿ ಮಾರ್ಗದರ್ಶಕರು ಪೊಲೀಸ್ ಅಧಿಕಾರಿಗಳು ಕಾನೂನು ಸಲಹೆಗಾರರು ಖ್ಯಾತ ಮಾನಸಿಕ ತಜ್ಞರು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಶ್ರೋತೃಗಳ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸುವಂತಹ ವಿಶೇಷ ಕಾರ್ಯಕ್ರಮ
2: ಬೆಳಕ ಹುಡುಕುತ್ತ
1: ನಿರೀಕ್ಷಿಸಿ
2: ನೇರ ಫೋನಿನ ಕಾರ್ಯಕ್ರಮ.
1: ಪ್ರೀತಿಯ ಶ್ರೋತೃಗಳೇ, ಇದು ನಿಮಗಾಗಿ
3: ಬೆಳಕ ಹುಡುಕುತ್ತ.
1: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
4: ಶ್ರೋತೃಗಳೇ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ 11:31 ಆಗಲಿದೆ. ಗಾನಡಂಗೂರ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳಿ ರಣಂ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಅನಿತಾ ಹಾಗೂ ದಿವಾಕರ್. ರವಿಶಂಕರ್ ಸಂಗೀತ ನೀಡಿದ್ದಾರೆ. ಚೇತನ್ ಕುಮಾರ್ ಅವರ ಸಾಹಿತ್ಯವಿದೆ.

संजय कुमार गंगावती ಅವರ ಸಾಹಿತ್ಯಕ್ಕೆ ಆಕಾಶ್ ಪರ್ವ ಸಂಗೀತ ಅಳವಡಿಸಿ ಅನುರಾಧ ಭಟ್ ಹಾಡಿರುವ ಗೀತೆ ಇದು. ಚಿತ್ರ ಲೈಟ್ ಆಗಿ ಲವ್ ಆಗಿದೆ

ಶ್ರೋತೃಗಳೇ, ಭೀಮಾ ಚಿತ್ರದ ಗೀತೆಯನ್ನು ಕೇಳೋಣ. ಈಗ ಹಾಡಿದರೆ ಚರಣರಾಜ್ ಹಾಗೂ ವೈಶ್. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸ್ವರ ಸಂಯೋಜನೆ ಮಾಡಿದವರು ಚರಣರಾಜ್.

ಹೆಚ್ ಜನಾರ್ದನ್, ಚಿಂತನ್ ವಿಕಾಸ್ ಹಾಗೂ ಸಂಗಡಿಗರು ಹಾಡಿರುವ ಗೀತೆ ಇದು. ಶ್ರೀ ಅಂಕನಾಯಕ ಅವರ ಸಾಹಿತ್ಯವಿದೆ, ಶರಣರಾಜ್ ಸ್ವರ ಸಂಯೋಜನೆ ಮಾಡಿದ್ದಾರೆ. ಚಿತ್ರ ಭೀಮಸೇನ ನಳ ಮಹಾರಾಜ.

ಪ್ರೀತಿ ನಿನ್ನಿಲ್ಲದೆ ನ ಹೇಗಿರಲಿ. ಇದು ಚಿತ್ರದ ಹೆಸರು, ಹಾಡಿದರೆ ಚಿತ್ರ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸ್ವರ ಸಂಯೋಜನೆ ಮಾಡಿದವರು ಚೈತನ್ಯ.

ಸಾರ್ವಜನಿಕರಿಗೆ ಸ್ವರ್ಣಾವಕಾಶ, ಇದು ಚಿತ್ರದ ಹೆಸರು. ಅಲೋಕ್ ಅನುಪುರಾಮಸ್ವಾಮಿ ಕಶ್ಯಪ್ ಅವರ ಸಾಹಿತ್ಯಕ್ಕೆ ಮಿಥುನ್ ಮುಕುಂದನ್ ಸಂಗೀತ ಅಳವಡಿಸಿ ಅಲೋಕ್ ಅರ್ಪಿತ್ ಗೌಡ ಹಾಗೂ ಮಿಥುನ್ ಮುಕುಂದನ್ ಹಾಡಿರುವ ಗೀತೆಯನ್ನು ಕೇಳೋಣ ಈಗ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಈ ತಿಂಗಳ 20ರಂದು 3 ವರ್ಷಗಳನ್ನು ಪೂರ್ಣಗೊಳಿಸಲಿದೆ. ಈ ಹಿನ್ನೆಲೆ ತುಮಕೂರಿನಲ್ಲಿ 19ರಂದು ಸಾರ್ಥಕ ಸೇವೆಗಳ ಸಮರ್ಪಣೆ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಮುಖ್ಯಮಂತ್ರಿಯವರು ಪಾಲ್ಗೊಳ್ಳಲಿದ್ದಾರೆ ಎಂದು ಗೃಹ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಸಚಿವರು ಕಾರ್ಯಕ್ರಮದಲ್ಲಿ ಒಟ್ಟು 1,52,492 ಫಲಾನುಭವಿಗಳಿಗೆ ಭೂ ಹಕ್ಕುಪತ್ರ ವಿತರಿಸಲಾಗುವುದು. ಜಿಲ್ಲೆಯಲ್ಲಿ ಸುಮಾರು 682 ಕೋಟಿ ರೂಪಾಯಿಗಳ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಮುಖ್ಯಮಂತ್ರಿಯವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಎಂದರು. ದಾಸ ಸಾಹಿತ್ಯ ಹಾಗೂ ವಚನ ಸಾಹಿತ್ಯ ಅನೇಕ ಭಾಷೆಗಳಿಗೆ ತರ್ಜುಮೆಯಾಗಿದೆ. ದಾಸ ಸಾಹಿತ್ಯವು ವಿವಿಧೆಡೆ ಪ್ರಚಾರವಾಗುತ್ತಿರುವುದು ಶ್ಲಾಘನೀಯ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಬೆಂಗಳೂರು ಮಲ್ಲತ್ತಹಳ್ಳಿ ಕಲಾಗ್ರಾಮದಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ಕನಕದಾಸರ ಸಮಗ್ರ ಸಾಹಿತ್ಯ ಅನುವಾದ ಸಂಪುಟಗಳ 40 ಕೃತಿಗಳ ಬಿಡುಗಡೆ ಹಾಗೂ ಕನಕ ಶಿಲ್ಪವನವನ್ನು ಲೋಕಾರ್ಪಣೆಗೊಳಿಸಿ ಅವರು ಮಾತನಾಡಿದರು. ಕನಕದಾಸರು ಭಕ್ತಿಪಂಥದ ಕವಿಯಷ್ಟೇ ಅಲ್ಲದೆ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿದ ಸಮಾಜ ಸುಧಾರಕರು ಎಂದು ಬಣ್ಣಿಸಿದರು. ಜಗತ್ತಿನಾದ್ಯಂತ ಎಲ್ಲ ರಾಷ್ಟ್ರಗಳು ಅನಿರೀಕ್ಷಿತ ಇಂಧನ ಬಿಕ್ಕಟ್ಟು ಎದುರಿಸುತ್ತಿವೆ. ಜಾಗತಿಕವಾಗಿ ಇಂಧನ ಪೂರೈಕೆ ಹಾಗೂ ತೈಲ ಆಮದು ಮಾಡಿಕೊಳ್ಳುವ ದೇಶಗಳು ತೀವ್ರ ಒತ್ತಡದಲ್ಲಿವೆ. ಇದರ ಹೊರತಾಗಿಯೂ ಭಾರತ ಅತ್ಯಂತ ಕಡಿಮೆ ಮಟ್ಟದಲ್ಲಿ ಬೆಲೆ ಏರಿಕೆ ಮಾಡಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಇಂಧನ ತೆರಿಗೆಯನ್ನು ಈ ಹಿಂದೆ 2-2 ಬಾರಿ ಏಕೆ ಹೆಚ್ಚಿಸಿದೆ ಎಂಬುದನ್ನು ವಿವರಿಸಲಿ ಎಂದು ಆಗ್ರಹಿಸಿದ್ದಾರೆ. ವಿಜಯನಗರ ಜಿಲ್ಲಾ ಪೊಲೀಸ್ ವತಿಯಿಂದ ಮನೆ ಗಳ್ಳತನ ತಡೆಗಟ್ಟುವ ನಿಟ್ಟಿನಲ್ಲಿ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಂ ಎಂಬ ನೂತನ ಸುರಕ್ಷತಾ ಉಪಕ್ರಮ ಆರಂಭಿಸಲಾಗಿದೆ. ಕುಟುಂಬ ಸಹಿತ ಹೊರಹೋಗುವ ಸಂದರ್ಭ ಮನೆಯ ಸುರಕ್ಷತೆ ಖಾತ್ರಿಪಡಿಸುವ ನಿಟ್ಟಿನಲ್ಲಿ ಈ ಯೋಜನೆ ಜಾರಿಗೆ ತರಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಜಾಹ್ನವಿ.
1: ವಿಜಯನಗರ ಜಿಲ್ಲಾ ಪೊಲೀಸ್ ವತಿಯಿಂದ ಮನೆ ಕಳ್ಳತನ ಪ್ರಕರಣಗಳನ್ನು ತಡೆಗಟ್ಟಲು ನಾವು ಒಂದು ಹೊಸ ಉಪಕ್ರಮವನ್ನು ಜಾರಿಗೆ ತಂದಿದ್ದೇವೆ. ಇದರ ಹೆಸರು ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್. ಈ ಉಪಕ್ರಮದಡಿ ನೀವು ಮನೆಯಿಂದ ಕುಟುಂಬ ಸಮೇತರಾಗಿ ಹೊರಗೆ ಹೋಗುವ ಸಂದರ್ಭ ಒದಗಿ ಬಂದಲ್ಲಿ ತಾವು ಮನೆಯಿಂದ ಹೊರಗಡೆ ಹೋಗುವ ದಿನಾಂಕ ಮತ್ತು ಮರಳಿ ಬರುವ ದಿನಾಂಕವನ್ನು ನಾವು ಈ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ಗಾಗಿ ನಿಗದಿಪಡಿಸಿರುವ ಮೊಬೈಲ್ ಸಂಖ್ಯೆ 8277977777 ಈ ಮೊಬೈಲ್ ಸಂಖ್ಯೆಗೆ ಮಾಹಿತಿಯನ್ನು ನೀಡಿ ಆ ಮಾಹಿತಿಯೊಂದಿಗೆ ನಿಮ್ಮ ಮನೆಯ ವಿಳಾಸ ಮತ್ತು ಲೊಕೇಶನ್ ಅನ್ನು ಶೇರ್ ಮಾಡಿ ಮನೆಯ ಜೊತೆ ಒಂದು ಸೆಲ್ಫಿ ಅಥವಾ ಫೋಟೋ ಕಳುಹಿಸತಕ್ಕದ್ದು. ಈ ರೀತಿ ನೀವು ಮಾಹಿತಿ ನೀಡಿದ ಸಂದರ್ಭದಲ್ಲಿ ನಮ್ಮ ಬೀಟ್ ಸಿಬ್ಬಂದಿ ಮತ್ತು ನಮ್ಮ ಪೊಲೀಸ್ ತಂಡದ ಮೂಲಕ ನಿಮ್ಮ ಮನೆಯ ಸುರಕ್ಷತೆಯನ್ನು ತಾವು ಬರುವವರೆಗೂ ಕಾಪಾಡುತ್ತೇವೆ.
0: ಇಂದು ರಾಷ್ಟ್ರೀಯ ಡೆಂಘಿ ಜಾಗೃತಿ ದಿನ. ಡೆಂಘಿ ತಡೆಗಟ್ಟುವಲ್ಲಿ ಸಮುದಾಯದ ಸಹಭಾಗಿತ್ವ, ಗುರುತಿಸಿ ಸ್ವಚ್ಛಗೊಳಿಸಿ ಹಾಗೂ ಸುರಕ್ಷಿತವಾಗಿರಿ ಎಂಬ ಘೋಷವಾಕ್ಯದೊಂದಿಗೆ ಈ ದಿನವನ್ನು ಆಚರಿಸಲಾಗುತ್ತಿದೆ. ಡೆಂಘಿ ಸಾಂಕ್ರಾಮಿಕ ತಡೆಗಟ್ಟುವ ನಿಟ್ಟಿನಲ್ಲಿ ಮುಂಗಾರು ಪೂರ್ವದಲ್ಲಿ ನಾಗರಿಕರು ಹಾಗೂ ಸ್ಥಳೀಯಾಡಳಿತ ಅಧಿಕಾರಿಗಳ ನೇತೃತ್ವದಲ್ಲಿ ಸೊಳ್ಳೆ ಉತ್ಪತ್ತಿ ಕೇಂದ್ರಗಳನ್ನು ಗುರುತಿಸಿ ನಾಶಪಡಿಸುವ ಗುರಿ ಹೊಂದಲಾಗಿದೆ. ಸವದತ್ತಿ ಯಲ್ಲಮ್ಮ ಮತಕ್ಷೇತ್ರದ ರೈತರ ಹಿತದೃಷ್ಟಿಯಿಂದ ಬೆಂಗಳೂರಿನ ನೀರಾವರಿ ನಿಗಮದ ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆ ನಡೆಸಲಾಗಿದೆ ಎಂದು ಶಾಸಕ ವಿಶ್ವಾಸ್ ವೈದ್ಯ ತಿಳಿಸಿದ್ದಾರೆ. ಕೃಷಿ ಚಟುವಟಿಕೆಗಳಿಗೆ ಪೂರಕವಾಗಿ ನೀರಾವರಿ ಸೌಲಭ್ಯಗಳನ್ನು ಬಲಪಡಿಸುವುದು ಹಾಗೂ ಸಕಾಲಕ್ಕೆ ರೈತರಿಗೆ ನೀರು ಪೂರೈಕೆ ಮಾಡುವುದು ತಮ್ಮ ಮುಖ್ಯ ಗುರಿಯಾಗಿದೆ ಎಂದು ತಿಳಿಸಿದ್ದಾರೆ. ಧಾರವಾಡ ನಗರದ

0: ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇಕೋ ವಾಚ್ ವತಿಯಿಂದ ಆಯೋಜಿತ ದಕ್ಷಿಣ ಭಾರತದ ಕೃಷಿ ಮತ್ತು ಆರ್ಥಿಕತೆ ಮೇಲೆ ಪಶ್ಚಿಮ ಘಟ್ಟದ ಪ್ರಭಾವ ಹಾಗೂ ಪರಿಣಾಮ ಕುರಿತ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸಲು ಉದ್ಘಾಟಿಸಿ ಮಾತನಾಡಿದರು. ಪಶ್ಚಿಮ ಘಟ್ಟ ಪ್ರದೇಶದ ಮರ ತೊಗಟೆ ಸಸ್ಯಗಳಿಂದ ಔಷಧ ತಯಾರಿಸಲಾಗುತ್ತಿದೆ. 25% ಆಧುನಿಕ ಔಷಧಗಳ ಮೂಲ ಪಶ್ಚಿಮಘಟ್ಟವಾಗಿದೆ ಎಂದರು. ಯುವಜನರಲ್ಲಿ ಶಿಸ್ತು, ನಾಯಕತ್ವ ಹಾಗೂ ಸೇವಾ ಮನೋಭಾವ ಬೆಳೆಸುವಲ್ಲಿ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಪಾತ್ರ ಮಹತ್ವದ್ದಾಗಿದೆ ಎಂದು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಶ್ಲಾಘಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಅನುದಾನದಡಿ ಬೀದರ್ನಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಸ್ಕೌಟ್ಸ್ ಅಂಡ್ ಗೈಡ್ಸ್ ಭವನ ಉದ್ಘಾಟಿಸಿ ಅವರು ಮಾತನಾಡಿದರು. ಬಳ್ಳಾರಿ ರೈಲು ನಿಲ್ದಾಣದ ಮೇಲ್ದರ್ಜೆ, ರೈಲ್ವೆ ಸೇತುವೆ ನಿರ್ಮಾಣ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಸಂಸದ ಈ ತುಕಾರಾಂ ಅವರು ಪರಿಶೀಲಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10
1: ಆಕಾಶವಾಣಿ ವನಿತಾ ವಿಹಾರ.
2: ಇವತ್ತಿನ ವನಿತಾ ವಿಹಾರದಲ್ಲಿ ಅಧಿಕ ಮಾಸ ಕುರಿತು ಭಾಷಣ ಹಾಗೂ ಭಕ್ತಿಯನ್ನು ಕೇಳಲಿದ್ದೀರಿ. ಯಸ್ಮಿನ್ ಮಾಸೇನ ಸಂಕ್ರಾಂತಿ ಸಂಕ್ರಾಂತಿ ದ್ವೈಮೇವ ವಾ ಮಲಮಾಸ ಕ್ಷಯೌ ಜ್ಞೇಯೌ ಸರ್ವಧರ್ಮ ವಿವರ್ಜಿತೌ. ಪುರುಷೋತ್ತಮ ಮಾಸ, ಕ್ಷಯ ಮಾಸ, ಮಲಮಾಸ ಎಂದು ಕರೆಯಲ್ಪಡುವಂತಹ ಈ ಮಾಸ ಸಂಕ್ರಾಂತಿ ರಹಿತವಾಗಿರುತ್ತದೆ. ಅಂದರೆ ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರತಿ ತಿಂಗಳು ಸಂಚಾರ ಮಾಡಿದಾಗ ಆಯಾ ರಾಶಿಯ ಸಂಕ್ರಾಂತಿ ಇರ್ತದೆ. ಅಧಿಕ ಮಾಸದಲ್ಲಿ ಸೂರ್ಯ ಯಾವುದೇ ರಾಶಿಗೆ ಪ್ರವೇಶಿಸದೆ ಒಂದು ರಾಶಿಯಲ್ಲಿ 2 ತಿಂಗಳುಗಳ ಕಾಲ ಇರ್ತಾನೆ. ಅದರಿಂದ ಸಂಕ್ರಮಣ ಇರೋದಿಲ್ಲ. ಅಧಿಕ ಮಾಸವು ಪವಿತ್ರವಾದ ಮಾಸವಾಗಿದ್ದು ದೇವರ ಕಾರ್ಯಗಳಿಗೆ ಅತ್ಯಂತ ಪ್ರಶಸ್ತವಾದ ಸಮಯವಾಗಿದೆ. ಈ ಮಾಸದಲ್ಲಿ ಕೆಲವು ಕಾರ್ಯಗಳನ್ನ ಮಾಡುವುದು ನಿಷಿದ್ಧವಾಗಿದೆ. ಈ ಅಧಿಕ ಮಾಸದಲ್ಲಿ ಗ್ರಹ ವಾಸ್ತು, ಉಪನಯನ, ಮದುವೆ ಇನ್ನಿತರ ಶುಭ ಕಾರ್ಯಗಳನ್ನ ಮಾಡುವುದಿಲ್ಲ. ಈ ಮಾಸದಲ್ಲಿ ಜಪ, ತಪ, ಹೋಮ, ಹವನ, ದಾನ, ಧರ್ಮ, ಭಾಗವತ ಶ್ರವಣ, ತೀರ್ಥಯಾತ್ರೆ ಇನ್ನೂ ಅನೇಕ ಸತ್ಕಾರ್ಯಗಳನ್ನು ಮಾಡಿದಲ್ಲಿ ಅಧಿಕ ಫಲ ಎಂದು ಹೇಳಲಾಗಿದೆ. ಹಿಂದೂ ಪಂಚಾಂಗದ ಪ್ರಕಾರ ಅಧಿಕ ಮಾಸವು 3 ವರ್ಷಗಳಿಗೊಮ್ಮೆ ಬರುತ್ತದೆ. ಸೌರ ವರ್ಷದಲ್ಲಿ 365 ದಿನ ಮತ್ತು 6 ಗಂಟೆಗಳಿರುತ್ತವೆ. ಅದೇ ಚಂದ್ರ ವರ್ಷದಲ್ಲಿ 354 ದಿನ, 2 ವರ್ಷದ ನಡುವೆ 11 ದಿನ ವ್ಯತ್ಯಾಸ ಬರಲಿದೆ. ಹಾಗಾಗಿ ಈ ಅಂತರವನ್ನು ಸರಿದೂಗಿಸುವ ಸಲುವಾಗಿ ಪ್ರತಿ 3 ವರ್ಷಗಳಿಗೊಮ್ಮೆ ಅಧಿಕ ಮಾಸ ಬರುತ್ತದೆ. ಭೂಮಿ ಸೂರ್ಯನ ಸುತ್ತ 1 ಸುತ್ತು ತಿರುಗಲು 365 ದಿನ, 6 ಗಂಟೆ 11 ನಿಮಿಷ 31 ಸೆಕೆಂಡ್ ಬೇಕಾಗ್ತದೆ. ಚಂದ್ರನು ಸೂರ್ಯನ ಸುತ್ತ ತಿರುಗಲು 324 ದಿನಗಳು ಸಾಕಾಗ್ತದೆ. ಇದನ್ನ ಮೊದಲು ಆರ್ಯಭಟ್ಟ 4,000 ವರ್ಷಗಳ ಹಿಂದೆಯೇ ಕಂಡುಹಿಡಿದಿದ್ದಾನೆ. ಅಧಿಕ ಮಾಸಕ್ಕೆ ಪೌರಾಣಿಕ ಕಥೆಗಳು ಸಹ ಇವೆ. ಎಲ್ಲ ಮಾಸಗಳಿಗೆ ಒಬ್ಬ ಅಧಿದೇವತೆ ಆ ಮಾಸದಲ್ಲಿ ಆ ದೇವರ ಪೂಜೆ ಮಾಡ್ತಾರೆ. ಆದರೆ ಅಧಿಕ ಮಾಸ ಯಾವ ದೇವರ ಪೂಜೆ ಇಲ್ಲದ ಕಾರಣ, ಯಾವ ದೇವತೆಗಳು ಈ ಮಾಸವನ್ನ ತೆಗೆದುಕೊಳ್ಳಲು ಒಪ್ಪದ ಕಾರಣ, ಋಷಿಗಳೆಲ್ಲ ಮಹಾವಿಷ್ಣುವಿನ ಹತ್ತಿರ ಹೋಗಿ ಈ ಮಾಸಕ್ಕೆ ತಾವು ಅಧಿದೇವತೆ ಆಗಬೇಕೆಂದು ಪ್ರಾರ್ಥಿಸ್ತಾರಂತೆ. ಆಗ ಶ್ರೀ ಮಹಾವಿಷ್ಣು ಒಪ್ಪಿ ಈ ಅಧಿಕ ಮಾಸದಲ್ಲಿ ಮಾಡಿದ ಪೂಜೆ, ಜಪ, ಹೋಮ, ಹವನ, ಯಜ್ಞ, ಪಾರಾಯಣ, ಭಾಗವತ ಶ್ರವಣ ಎಲ್ಲ ಸತ್ಕಾರ್ಯಗಳಿಗೆ ಅಧಿಕ ಫಲ ನೀಡುತ್ತೇನೆ ಅಂತ, ಜೊತೆಗೆ ನಾನೇ ಈ ಮಾಸಕ್ಕೆ ಅಧಿದೇವತೆಯಾಗಿ ಇರ್ತೇನೆ ಅಂತ ಹೇಳಿ ಶ್ರೀ ಮಹಾವಿಷ್ಣು ಹೇಳಿದ ಕಾರಣ ಇದಕ್ಕೆ ಪುರುಷೋತ್ತಮ ಮಾಸ ಅಂತ ಸಹ ಕರೀತಾರೆ. ಅಧಿಕಸ್ಯ ಅಧಿಕ ಫಲಂ ಎಂದು ಹೇಳಲಾಗುತ್ತದೆ. ಈ ಮಾಸದಲ್ಲಿ ನಾವು ಮಾಡುವ ಯಾವುದೇ ದಾನ, ಆಚರಿಸುವ ಧರ್ಮಾಚರಣೆಗಳು ಸಹ 33 ಕೋಟಿ ದೇವತೆಗಳಿಗೆ ಸೇರ್ತದೆ. ಕೋಟಿ ಎಂದರೆ ಸಂಸ್ಕೃತದಲ್ಲಿ ವರ್ಗ ಎಂಬ ಅರ್ಥ ಇರ್ತದೆ. ಅಷ್ಟವಸುಗಳು, ಏಕಾದಶ ರುದ್ರರು, ದ್ವಾದಶ ಆದಿರು, ಪ್ರಜಾಪತಿ ಬ್ರಹ್ಮ, ವಶತ್ಕಾರ ಇವರೇ ಈ 33 ವರ್ಗದ ದೇವರುಗಳು. ಈ ನಮ್ಮ ಪೂಜೆಗಳನ್ನೆಲ್ಲ ಈ 33 ದೇವರುಗಳಲ್ಲಿ ಅಂತರ್ಗತವಾಗಿರುವಂತಹ ಪುರುಷೋತ್ತಮ ನಾಮಕ ಭಗವಂತ ಸ್ವೀಕರಿಸ್ತಾನೆ ಅಂತ ಹೇಳಲಾಗ್ತದೆ. ಹೀಗಾಗಿ ಎಲ್ಲ ದೇವತೆಗಳ ಆಶೀರ್ವಾದವು ನಮಗೆ ಲಭಿಸ್ತದೆ ಅಂತ

0: ಹೇಳಬಹುದು. ಮಮ ಸಪತ್ನಿಕಸ್ಯ ನಿಖಿಲ ಪಾಪಕ್ಷಯ ಪೂರ್ವಕಂ ಭೂದಾನ ಫಲವಾಪ್ತಯೆ ಅಪೂಪ ಛಿದ್ರ ಸಮಸಂಖ್ಯ ವರ್ಷ ಸಹಸ್ರಾವಧಿ ಸ್ವರ್ಲೋಕ ನಿವಾಸಿ ಪುರಾಣೋಕ್ತ ಫಲಸಿದ್ಧಾರ್ಥಂ ತ್ರಯಸ್ತ್ರೀಂ ಶತ ಅಪೂಪ ದಾನಾಖ್ಯಂ ಕರ್ಮ ಕರಿಷೆ. ಬನ್ನಿ ಕೇಳುಗರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಅಧಿಕಸ್ಯ ಅಧಿಕಃ ಅಧಿಕ ಮಾಸ ಕುರಿತು ಸಾಹಿತಿಗಳಾದಂತಹ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ಅವರಿಂದ ಭಾಷಣ.
1: ಭಾರತೀಯರ ಜೀವನ ಶೈಲಿಯು ಅನೇಕ ಅದ್ಭುತ ವಿಚಾರಗಳನ್ನು ಒಳಗೊಂಡಿದೆ. ಇವರಲ್ಲಿ ಭಾರತೀಯ ತತ್ವಜ್ಞಾನ, ಪರಮಾತ್ಮನ ಅಸ್ತಿತ್ವದ ಅರಿವು, ಆತ್ಮಿಕ ಪ್ರಗತಿ, ಪ್ರಜ್ಞಾ ವಿಕಾಸ ಮುಂತಾದವುಗಳನ್ನು, ಕಾಲದ ಚಿಂತನೆ, ಇವುಗಳು ಸಂವತ್ಸರಗಳು, ಅಯನಗಳು, ಮಾಸಗಳು, ಪಕ್ಷಗಳು, ತಿಥಿ, ವಾರ ಮುಂತಾದವುಗಳೊಡನೆ ಸಮಯ ಪ್ರಜ್ಞೆ, ಆಯುಷ್ಯದ ಸಾರ್ಥಕತೆ ಮುಂತ ಜೀವಿತದ ಸಾರ್ಥಕತೆಯ ಅದ್ಭುತ ವೈಜ್ಞಾನಿಕ ಚಿಂತನೆಯು ಸೇರಿಕೊಂಡಿದೆ. ನಮ್ಮ ಆಶಯವಾದ ಸನಾತನವಾದ ಜ್ಞಾನ ಭಂಡಾರದ ಬೇರುಗಳು ಶ್ರದ್ಧಾಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ನಮ್ಮ ಜೀವನದ ವಿಧಾನದಲ್ಲಿ ಮಿಳಿತಗೊಂಡಿವೆ. ಪ್ರಸ್ತುತ ಮೇ 17 ದಿನಾಂಕದಿಂದ ಜೂನ್ 15 ಒಂದು ತಿಂಗಳ ಕಾಲಾವಧಿಯನ್ನು ಅಧಿಕ ಮಾಸವೆಂದು ಕರೆಯಲಾಗುತ್ತದೆ. ಪ್ರತಿ 33 ಈ ಅಧಿಕ ಮಾಸವು ಬರುತ್ತೆ. ಪ್ರತಿ ಚಾಂದ್ರ ಮಾಸದಲ್ಲಿ ಒಂದು ರವಿ ಸಂಕ್ರಮಣ ಬರುತ್ತದೆ. ಯಾವ ಮಾಸದಲ್ಲಿ ಈ ರವಿ ಸಂಕ್ರಮಣ ಇರುವುದಿಲ್ಲವೋ ಆ ಮಾಸಕ್ಕೆ ಅಧಿಕ ಮಾಸ ಎಂದು ಕರೆಯಲಾಗುತ್ತದೆ. ಇದಕ್ಕೆ ಅಸಂಕ್ರಾಂತ ಮಾಸವೆಂದು ಹೇಳಲಾಗುತ್ತದೆ. ಅಧಿಕ ಮಾಸವನ್ನು ಮಲಮಾಸವೆಂತಲೂ ಕರೆಯುತ್ತಾರೆ. ಮಲ ಎಂದರೆ ಪಾತಕ ಎಂದರ್ಥ. ಯಾವ ಮಾಸದಲ್ಲೂ ಉಪಾಸನೆಯಿಂದಾಗಿ ನಮ್ಮ ಪಾತಕಗಳೆಲ್ಲವೂ ನಿವಾರಣೆಯಾಗುತ್ತವೆಯೋ ಅದು ಮಲಮಾಸ ಎನಿಸಿದೆ. ಪ್ರತಿಯೊಂದರಿಗೂ ಪರಮಾತ್ಮ ಒಂದೊಂದು ರೂಪಗಳು ನಿಯಾಮಕವಾಗಿದ್ದು ಮಲಮಾಸಕ್ಕೆ ಪುರುಷೋತ್ತಮ ರೂಪಿ ಶ್ರೀಹರಿ ನಿಯಾಮಕನಾದದ್ದರಿಂದ ಪುರುಷೋತ್ತಮ ಮಾಸವೆಂತಲೂ ಕರೆಯುತ್ತಾರೆ. ಅಲ್ಲದೆ ಯಾವ ಒಂದೇ ಮಾಸದಲ್ಲಿ ಒಂದೇ ತಿಂಗಳಿನಲ್ಲಿ 2 ಸಂಕ್ರಮಣಗಳು ಬಂದರೆ ಅದಕ್ಕೆ ಕ್ಷಮಾಸವೆಂತಲೂ ಕರೆಯುತ್ತಾರೆ. ಅಧಿಕಾಧಿಕಂ ಫಲಂ ಎನ್ನುವಂತೆ ಅಧಿಕ ಮಾಸದ ಒಂದು ತಿಂಗಳ ಪರ್ಯಂತರವಾಗಿ ಮಾಡುವ ಉಪಾಸನೆಗೆ ಮಹಾತ್ಮ ಪುರಾಣ, ಬೃಹನಾರದೀಯ ಪುರಾಣ ಮತ್ತು ಭವಿಷ್ಯೋತ್ತರ ಪುರಾಣಗಳಲ್ಲಿ ನಿರೂಪಿಸಲಾಗಿದೆ. ಅಲ್ಲದೆ ಮಾಸಾಚರಣೆಯನ್ನು ಕುರಿತಂತೆ ಉಪವಾಸ, ವ್ರತಗಳು, ಸ್ನಾನ, ದಾನ, ಧರ್ಮಾದಿಗಳು, ಮೌನವ್ರತ, ಭಾಗವತ, ಗ್ರಂಥದಾನ, ಶ್ರವಣ, ಗೋದಾನ, ಗೋಪೂಜೆಗಳನ್ನು, ದೀಪಾರಾಧನೆಯ ಕುರಿತಂತೆ ವಿವರವಾಗಿ ವರ್ಣಿಸಲಾಗಿದೆ. ನಮ್ಮ ದೈಹಿಕ, ಬೌದ್ಧಿಕ, ಮಾನಸಿಕ, ಚಿತ್ತ, ಬುದ್ಧಿ, ಮನಸ್ಸುಗಳ ಪರಿಶುದ್ಧತೆ, ಏಕಾಗ್ರತೆ, ಸಮಾಜಮುಖಿ ಚಿಂತನೆ, ಜೀವಪರ ಚಿಂತನೆಗಳು ಇಲ್ಲಿ ಕಂಡು ಬರುತ್ತವೆ. ವಿಶೇಷವಾಗಿ ಅಕ್ಕಿ ಹಿಟ್ಟು, ಬೆಲ್ಲ, ತುಪ್ಪಗಳಿಂದ ತಯಾರಿಸಲಾಗುವ ಅಪೂಪವೆಂದು ಕರೆಯಲಾಗುವ ಈ ಭಕ್ಷ್ಯವನ್ನು 33 ಸತ್ಪಾತ್ರರಿಗೆ ಪುರುಷೋತ್ತಮನ ದೇವನ ಪ್ರೀತ್ಯರ್ಥವಾಗಿ ದಾನ ನೀಡುವು ಪ್ರಮುಖ ಅನಿಸಿದೆ. ಅಲ್ಲದೆ ಭೋಜನಾದಿ ಅನ್ನದಾನ, ದ್ರವ್ಯದಾನ ಮತ್ತು ವಸ್ತ್ರದಾನಗಳು ಕೂಡ ಮಹತ್ವವನ್ನು ಪಡೆದಿವೆ. ಸಮಾಜದ ಎಲ್ಲ ವರ್ಗದವರು, ಸ್ತ್ರೀ ಪುರುಷರು ಈ ಅಪೂಪ ದಾನ ಕಾರ್ಯವನ್ನು ಆಚರಿಸಬೇಕೆಂಬುದಾಗಿ ತಿಳಿದು ಬರುತ್ತದೆ. ಅಪೂಪಗಳನ್ನು ಕಂಚಿನ ಪಾತ್ರೆಯಲ್ಲಿರಿಸಿ ರೇಷ್ಮೆ ವಸ್ತ್ರಗಳಿಂದ ಮುಚ್ಚಿ 2 ಜನಿವಾರಗಳನ್ನಿಟ್ಟು ದೀಪ ಧೂಪಾದಿಗಳಿಂದ ಪೂಜಿಸಬೇಕೆಂಬುದಾಗಿ ಹೇಳಲಾಗುತ್ತದೆ. 1 ಪ್ರತಿನಿತ್ಯವೂ ಇದನ್ನು ನೀಡಬೇಕೆಂಬುದಾಗಿ ಇದ್ದರೂ ಅವರವರ ಶಕ್ತಿ ಸಾಮರ್ಥ್ಯದಂತೆ 1 ದಾನ ನೀಡಬೇಕೆಂದು ಗ್ರಂಥಗಳು ಸಾರುತ್ತವೆ. ಈ ಅಪೂಪ ದಾನವನ್ನು ನೀಡುವಾಗ ಅನುಸಂಧಾನ ಗೈಯಬೇಕಾದ ಮಂತ್ರದ ಅರ್ಥವನ್ನು ಮಾತ್ರ ಇಲ್ಲಿ ಹೇಳ್ತಾ ಇದ್ದೇನೆ. ಅದು ಸಂಸ್ಕೃತದಲ್ಲಿದೆ. ನಾರಾಯಣನು ಸೂರ್ಯನ ಬಿಂಬ ನೆನೆಸಿ ಸೂರ್ಯನ ಸಹಸ್ರ ಕಿರಣಗಳಲ್ಲಿ ಆತನ ಸನ್ನಿಧಾನವಿದೆ. ಶಂಖ, ಚಕ್ರ, ಗದಾಪದ್ಮಗಳನ್ನು ಧರಿಸಿರುವ ಗರುಡ ವಾಹನನಾದ ಪರಮಾತ್ಮನು ನನಗೆ ಅನುಗಿಸಲಿ. ಅಧಿಕ ಮಾಸವು ಪರ್ವಕಾಲವೆನಿಸಿದೆ. ಪರಮಾತ್ಮನು ಕಾಲರೂಪಿ ಎನಿಸಿ ಕಲಾ, ಕಾಷ್ಟ, ನಿಮೇಶ, ಗಳಿಗೆಗಳಲ್ಲಿ ಮತ್ತು ಸರ್ವ ಜೀವರಲ್ಲಿ ನೆಲೆಸಿ ನಾಮಕ ನೆನೆಸಿದ್ದಾನೆ. ಅಪೂಪ ದಾನವು ಪೃಥ್ವಿ ದಾನಕ್ಕೆ ಸಮವೆನಿಸಿದೆ. ದೋಷಗಳ ಪರಿಹಾರ, ಪಾಪಗಳ ನಾಶ

ವಂಶಾಭಿವೃದ್ಧಿಗೋಸ್ಕರ ಭಾಸ್ಕರ ರೂಪಿ ವಿಶ್ವನಿಗೆ ಅರ್ಪಿಸುತ್ತೇನೆ ಎನ್ನುವುದಾಗಿ ಚಿಂತನೆಯನ್ನು ಗೈಯಬೇಕೆಂಬುದಾಗಿ ಹೇಳುತ್ತಾರೆ. ಅಲ್ಲದೆ ಪರಮಾತ್ಮನ 33 ರೂಪಗಳು ವಿಷ್ಣು, ಜಿಷ್ಣು, ಮಹಾವಿಷ್ಣು, ಹರಿ, ಕೃಷ್ಣ, ಅಧೋಕ್ಷಜ, ಕೇಶವ, ಮಾಧವ, ರಾಮ, ಅಚ್ಯುತ, ಪುರುಷೋತ್ತಮ, ಗೋವಿಂದ, ವಾಮನ, ಶ್ರೀಶ, ಶ್ರೀಕಂಠ, ವಿಶ್ವಸಾಕ್ಷಿ, ನಾರಾಯಣ, ಮಧುಸೂದನ, ಅನಿರುದ್ಧ, ತ್ರಿವಿಕ್ರಮ, ಜಗದ್ಯೋನಿ, ಅನಂತ, ಶೇಷಶಾಯಿ, ಸಂತರ್ಶನ, ಪ್ರದ್ಯುಮ್ನ, ದೈತಾರಿ, ವಿಶ್ವತೋಮುಖ, ಜನಾರ್ದನ, ಧರಾವಾಸ, ದಾಮೋದರ, ಆರ್ಧನ, ಶ್ರೀಪತಿ ಮುಂತಾದ 33 ಶ್ರೀ ಹರಿಯ ನಾಮಗಳನ್ನು ಒಂದು ಅಪೂಪದಲ್ಲಿಯೂ ಚಿಂತನೆ ಗೈಯಬೇಕೆಂಬುದಾಗಿ ಹೇಳಲಾಗುತ್ತದೆ. ಇಲ್ಲಿ 33 ಅಪೂಪಗಳೆಂದಾಗ 33 ತತ್ವಾಭಿಮಾನಿ ದೇವತೆಗಳನ್ನು ಹೇಳಲಾಗುತ್ತದೆ. ಅವರಲ್ಲಿ 8 ಜನ ಅಷ್ಟವಸುಗಳು. ಈ 8 ಜನ ಅಷ್ಟವಸುಗಳಲ್ಲಿ ಇರುವ ಪರಮಾತ್ಮನ ರೂಪಗಳನ್ನು ಚಿಂತನೆ ಮಾಡಬೇಕು. ದ್ರೋಣನಲ್ಲಿ ವಿಷ್ಣು, ಧ್ರುವನಲ್ಲಿ ಜಿಷ್ಣು, ದೋಷನಲ್ಲಿ ಮಹಾವಿಷ್ಣು, ಅರ್ಕನಲ್ಲಿ ಹರಿ, ಅಗ್ನಿಯಲ್ಲಿ ಕೃಷ್ಣ, ದ್ಯೂನಲ್ಲಿ ಅಧೋಕ್ಷಜ, ಪ್ರಾಣನಲ್ಲಿ ಕೇಶವ ಮತ್ತು ವಿಭಾವಸುವಿನಲ್ಲಿ ಮಾಧವನನ್ನು ಸ್ಮರಿಸಬೇಕು. ಅದೇ ರೀತಿ 11 ಜನ ರುದ್ರರು, ಇವರಲ್ಲಿರುವ ಭಗವಂತನ ರೂಪಗಳನ್ನು ಚಿಂತನೆ ಮಾಡಬೇಕು. ಭೀಮನಲ್ಲಿ ರಾಮ, ರೈವತನಲ್ಲಿ ಅಚ್ಯುತ, ಓಜನಲ್ಲಿ ಪುರುಷೋತ್ತಮ, ಅಜೇಕಪಾತ್ನಲ್ಲಿ ಗೋವಿಂದ, ಮಹಾನ್ನಲ್ಲಿ ವಾಮನ, ಬಹುರೂಪನಲ್ಲಿ ಶ್ರೀಶ, ಭವನಲ್ಲಿ ಶ್ರೀಕಂಠ, ವಾಮದೇವನಲ್ಲಿ ವಿಶ್ವಸಾಕ್ಷಿ, ಉಗ್ರನಲ್ಲಿ ನಾರಾಯಣ, ವೃಷಾಕಪಿಯಲ್ಲಿ ಮಧುರಿಪು, ಅಹಿರ್ಭುದ್ನಿಯಲ್ಲಿ ಅನಿರುದ್ಧ. ಇವು 11 ಜನ ರುದ್ರರ ರೂಪಗಳಾದವು. ಇನ್ನು 12 ಜನ ಆದಿತ್ಯರಲ್ಲಿ ಇರುವಂತ ಭಗವದ್ ರೂಪಗಳನ್ನು ತಿಳಿಸುತ್ತಾರೆ. ವಿವಸ್ವಾನ್ನಲ್ಲಿ ತ್ರಿವಿಕ್ರಮ, ಅರ್ಯಮಾನಲ್ಲಿ ವಾಸುದೇವ, ಪೂಷಾನಲ್ಲಿ ಜಗದ್ಯೋನಿ, ಸ್ವಷ್ಟನಲ್ಲಿ ಅನಂತ, ಸವಿತೃವಿನಲ್ಲಿ ಶೇಷಶಾಯಿ, ಭಗನಲ್ಲಿ ಸಂಕರ್ಷಣ, ಧಾತೃವಿನಲ್ಲಿ ಪ್ರದ್ಯುಮ್ನ, ಪರ್ಜುನಲ್ಲಿ ದೈತ್ಯಾರಿ, ವರ್ಣನಲ್ಲಿ ವಿಶ್ವತೋಮುಖ, ಮಿತ್ರನಲ್ಲಿ ಜನಾರ್ದನ, ಶಕ್ರನಲ್ಲಿ ಧರಾವಾಸ, ಉರ್ಕ್ರಮನಲ್ಲಿ ದಾಮೋದರ ಎಂಬುದಾಗಿದೆ. 33 ರೂಪ ಪ್ರಜಾಪತಿಯಲ್ಲಿ ಅಗಾರ್ಧನ ರೂಪವಿದೆ ಎಂದು ಹೇಳುತ್ತಾರೆ. 33 ರೂಪ ವಶತ್ಕಾರನಲ್ಲಿ ಶ್ರೀಪತಿಯ ರೂಪವನ್ನು ತಿಳಿಸುತ್ತಾರೆ. ಅಧಿಕ ಮಾಸದ ಒಂದು ತಿಂಗಳ ಪರ್ಯಂತರವು ಪದ್ಮ ಪುರಾಣದಲ್ಲಿ ತಿಳಿಸಿದಂತೆಯೇ ನಾವು ಭಗವಂತನ ಸ್ಮರಣೆಯನ್ನು ಮಾಡಬೇಕೆಂಬುದಾಗಿ ಹೇಳಲಾಗುತ್ತದೆ. ಆ ಶ್ರೀಹರಿಯ ಸ್ತೋತ್ರವನ್ನು ವಿವರಿಸಿದ್ದಾರೆ. ನಮಃ ಪುರುಷೋತ್ತಮಾಖ್ಯ ನಮಸ್ತೆ ವಿಶ್ವಭಾವನ ನಮಸ್ತೆ ಋಷಿಕೇಶ ಮಹಾಪುರುಷ ಪೂರ್ವ ಏನೇರಮಖಿಲಂ ಜಾತಂ ಯತ್ರ ಸರ್ವಂ ಪ್ರತಿಷ್ಠಿತಂ ಲಯಮೇಷ್ಯತಿ ಯತ್ರೇ ತತ್ತಂ ಪ್ರಸನ್ನೋಸ್ಮಿ ಕೇಶವಂ ಚಿದ್ರೂಪ ಚಿತ್ ಪರಿಜ್ಞೇಯ ಸಹ ಹೇ ಕೃಷ್ಣ ಪ್ರಸೀದತು ಕೃಷ್ಣ ಕಮಲಪತ್ರಾಕ್ಷಂ ರಾಮಂ ಬಹುಕುಲೋಧ್ವಂ ನೃಸಿಂಹಂ ವಾಮನಂ ವಿಷ್ಣುಂ ಸ್ಮರಣ್ ಯಾತಿ ಪರಾಂ ಗತಿಂ ಎಂದು ಹೇಳಲಾಗುತ್ತದೆ. ಇಲ್ಲಿ ನಾರಾಯಣನು ವಾಸುದೇವಂ ವರಾಹಂ ಕಂಸ ಕೇಶೀ ನಿಚೂನಂ ಪುರಾ ಪುರುಷಂ ಯಜ್ಞ ಪುರುಷಂ ಪ್ರಣತೋಸ್ಮ್ಯಹಂ ಅನಾದಿ ನಿಧಯ ದೇವಂ ಶಂಖಚಕ್ರ ಗದಾಧರಂ ತ್ರಿವಿಕ್ರಮಂ ಹಲಧರಂ ಪ್ರಣತೋಸ್ಮಿ ಸನಾತನಂ ಯೇ ಇದಂ ಕೀರ್ತಯೇನ್ ನಿತ್ಯಂ ಸ್ತೋತ್ರಾಣಾಂ ಉತ್ತಮೋತ್ತಮಂ ಸರ್ವ ಪಾಪ ವಿನಿರ್ಮುಕ್ತೇ ವಿಷ್ಣುಲೋಕೆ ಮಹೀಯತೆ ಎಂದು ತಿಳಿಸಲಾಗಿದೆ. ಇನ್ನು ಈ ಒಂದು ತಿಂಗಳಲ್ಲಿ ಪ್ರತಿನಿತ್ಯವೂ ಪೂಜೆಯಲ್ಲಿ ಹೇಳಬೇಕಾದ ಶ್ರೀ ಕೃಷ್ಣನ ಶ್ಲೋಕ ರೂಪವು ಈ ರೀತಿ ಇದೆ. ಗೋವರ್ಧನಂ ಧರಂ ವಂದೇ ಗೋಪಾಲ ಗೋಪರೂಪಿಣಂ ಗೋಕುಲೋತ್ಸವಂ ಈಶಾನಂ ಗೋವಿಂದಂ ಗೋಪಿಕಾ ಪ್ರಿಯಂ ಎನ್ನುವುದಾಗಿ ತಿಳಿಸಿದ್ದಾರೆ. ಇನ್ನು ಪುರುಷೋತ್ತಮ ರೂಪ ಎಂದಾಗ ಪುರುಷೋತ್ತಮ ರೂಪವನ್ನ ನಾವು ಯಾವ ರೀತಿ ನಮ್ಮ ಮನೋಮಂಡಲದಲ್ಲಿ ಚಿಂತನೆ ಮಾಡಬೇಕೆಂಬುದನ್ನು ಕೂಡ ನಮಗೆ ಪುರಾಣಗಳು ತಿಳಿಸಿಕೊಡುತ್ತವೆ. ಪರಮಾತ್ಮನ 24 ರೂಪಗಳಲ್ಲಿ ಪುರುಷೋತ್ತಮ ರೂಪವು ಒಂದಾಗಿದೆ. ಭಗವದ್ಗೀತೆಯ 15ನೇ ಅಧ್ಯಾಯದಲ್ಲಿ ನಾವು ಕ್ಷರಾಕ್ಷರ ರೂಪ ನೆನೆಸಿದ ಪುರುಷೋತ್ತಮನ ದೇವನ ರೂಪಗಳನ್ನ ಕಾಣುತ್ತೇವೆ. ಅನಂತ ರೂಪಗಳು, ಅನಂತ ನಾಮಗಳು ಶ್ರೀಹರಿಯ ರೂಪಗಳೇ ಆಗಿವೆ. ಶ್ರೀ ಮಧ್ವರಾಯರು ತಂತ್ರಸಾರದಲ್ಲಿ ತಿಳಿಸಿದಂತೆ ಪುರುಷೋತ್ತಮನ ರೂಪವು ಮೇಲಿನ ಬಲಗೈಯಲ್ಲಿ ಪದ್ಮ, ಕೆಳಗಿನ ಬಲಗೈಯಲ್ಲಿ ಚಕ್ರ, ಮೇಲಿನ ಎಡಗೈಯಲ್ಲಿ ಶಂಖ, ಕೆಳಗಿನ ಎಡಗೈಯಲ್ಲಿ ಗದೆಗಳನ್ನು ಧರಿಸಿದ ರೂಪ ಚಿತ್ರಣ. ಇದನ್ನು ನಾವು 1 ತಿಂಗಳ ಪರ್ಯಂತರವೂ ನಿತ್ಯ ಸ್ಮರಿಸಬೇಕೆಂಬುದಾಗಿದೆ. ಅಲ್ಲದೆ

0: ಅನೇಕ ಹರಿದಾಸರು, ಶ್ರೀ ಪುರಂದರರು, ಕನಕದಾಸರು, ವಿಜಯದಾಸರು, ಗೋಪಾಲದಾಸರು ಎಲ್ಲರೂ ಪುರುಷೋತ್ತಮ ರೂಪವನ್ನು ಕುರಿತಂತೆ ಅನೇಕ ಕೀರ್ತನೆಗಳನ್ನು ಕೂಡ ರಚಿಸಿದ್ದಾರೆ. ಆ ಎಲ್ಲ ಕೀರ್ತನೆಗಳ ಪಠನವೂ ಆ ಪಾರಾಯಣವೂ ಅಷ್ಟೇ ಮಹತ್ವವನ್ನು ಪಡೆದಿದೆ. ಆಧುನಿಕ ವಿಚಾರಗಳಿಗೆ ಆಕರ್ಷಿತರಾಗಿ ಅಧಿಕ ಮಾಸವನ್ನು ನಿಂದಿಸುವುದು ಮಹಾದೋಷದು ಹೇಳಲಾಗಿದೆ. ಅಲ್ಲದೆ ಮದುವೆ, ಮುಂಜಿ, ಚೌಲ, ಗೃಹ ಪ್ರವೇಶ ಮುಂತಾದ ಶುಭ ಕಾರ್ಯಗಳನ್ನು ಕೂಡ ಈ ಅಧಿಕ ಮಾಸದಲ್ಲಿ ಆಚರಿಸಬಾರೆಂದು ಹೇಳಲಾಗುತ್ತದೆ. ಅಧಿಕ ಮಾಸವು ಜ್ಞಾನ ಭಕ್ತಿ ವೈರಾಗ್ಯಗಳಿಂದ ಕೂಡಿದ ಸಾಧನ ದೇಹ, ಸಾಧನ ದೇಶ, ಸಾಧನ ಕಾಲಗಳ ಮಹತ್ವವನ್ನು ನಮಗೆ ತಿಳಿಸಿಕೊಡುತ್ತದೆ. ಪೌರಾಣಿಕವಾಗಿ ಅಧಿಕ ಮಾಸವನ್ನು ಉಪಾಸನೆಗೈದು ಉದ್ಧತರಾದ ಅನೇಕ ವ್ಯಕ್ತಿಗಳ ಚರಿತ್ರೆಯು ನಮಗೆ ಕಥೆಗಳ ರೂಪದಲ್ಲಿ ದೊರೆಯುತ್ತದೆ. ಶಕ್ತಿ ಸಾಮರ್ಥ್ಯಗಳಿದ್ದಾಗಲೂ ದಾನ ಧರ್ಮ ಮಾಡದ, ದುರಾಚಾರಗಳಲ್ಲಿಯೇ ಜೀವಿತಗಳನ್ನು ಕಳೆಯುವ, ಮಗನನ್ನು ಬದುಕಿಸಿಕೊಳ್ಳುವ, ಸಂತಾನ ಪ್ರಾಪ್ತಿ, ಹೀಗೆ ಒಬ್ಬೊಬ್ಬರ ಚರಿತ್ರೆಯು ವ್ಯಕ್ತಿತ್ವದ ಒಂದೊಂದು ನ್ಯೂನ್ಯತೆಗಳನ್ನು ಕಳೆದುಕೊಳ್ಳುವ ಸಂದೇಶ ಇರ್ತದೆ. ಮುಖ್ಯವಾಗಿಯೇ ದೃಢಧನ್ವನ ಕಥೆ, ಕದರ್ಯನ ಕಥೆ, ಕೌಶಿಕನ ಕಥೆ, ಸುಶರ್ಮನ ಕಥೆ, ಸುಶೀಲೆ ವಿಮಲಯರ ಕಥೆ, ತಾಪಸಿಯ ಕಥೆ, ವೇದಶರ್ಮನ ಕಥೆ, ಸ್ಮಿತ ವಿಲಾಸಿನಿಯ ಕಥೆ, ಸುಧರ್ಮ ಶರ್ಮನ ಕಥೆ, ಕುಶಲ ಕರ್ಮನ ಕಥೆ, ವಿಪ್ರದಾಸನ ಕಥೆ, ಸೋಮಶರ್ಮನ ಕಥೆ, ಧನದಾಸನ ಕಥೆ, ಮಂಡನ ಗುಣವತಿಯರ ಕಥೆ ಮತ್ತು ಸುಮತಿಯರ ಕಥೆಗಳು ನಮಗೆ ಕಂಡು ಬರುತ್ತದೆ. ಒಟ್ಟಿನಲ್ಲಿ ಕಥಾ ಮಾಧ್ಯಮ ಅತ್ಯಂತ ಆಕರ್ಷಣೀಯವಾದ, ಪ್ರತಿಭಾಪೂರ್ಣವಾದ ಮಾಧ್ಯಮವಾಗಿದೆ. ಕನ್ನಡ ಸಾಹಿತ್ಯದ ಒಡ್ಡಾರಾಧನೆ ಗ್ರಂಥದಲ್ಲಿ ಕಂಡು ಬರುವಂತೆ ದುಷ್ಕರ್ಮಗಳಿಂದಾಗಿ ಅನೇಕ ಹೀನ ಯೋನಿಗಳಲ್ಲಿ ಜನ್ಮವೆತ್ತುವುದು ತಿಳಿದು ಬರುತ್ತದೆ. ಪುನರ್ಜನ್ಮವನ್ನು ನಮ್ಮ ಭಾರತೀಯ ತತ್ವಜ್ಞಾನದಲ್ಲಿ ಕರ್ಮ ಸಿದ್ಧಾಂತವನ್ನು ನಾವು ಒಪ್ಪಿಕೊಳ್ಳುತ್ತೇವೆ. ಕರ್ಮದಂತೆ ಜನ್ಮ ಎನ್ನುವ ತತ್ವವನ್ನು ಪೌರಾಣಿಕ ಕಥೆಗಳು ಸಾರುತ್ತವೆ. ಏನೇ ಆಗಲಿ, ನಮ್ಮ ಅಧಿಕ ಮಾಸದ ಒಂದು ತಿಂಗಳ ಕಾಲಮಾನವು ನಮ್ಮನ್ನ ಸಗುಣಗಳೊಡನೆ, ಸುಸಂಸ್ಕಾರದೊಡನೆ, ಸಮಾಜಮುಖಿಯಾಗಿ, ಜಗಹಿತ ಮುಖಿಯಾಗಿ, ಮಾನವ ಮುಖಿಯಾಗಿ ನಮ್ಮನ್ನ ವಿಚಾರಿಸುವಂತೆ ಮಾಡಲಿ. ನಮ್ಮಲ್ಲಿ ರಾಷ್ಟ್ರೀಯ ಪ್ರಜ್ಞೆ ಜಾಗೃತವಾಗಲಿ. ಮಾನವ ಹಿತಕ್ಕಾಗಿ, ಮನುಕುಲಕ್ಕಾಗಿ ನಮ್ಮ ವಿಚಾರಗಳು ಧಾರೆಯಾಗಲಿ.
1: ಇವರಿಗೆ ಅಧಿಕಸ್ಯ ಅಧಿಕಃ ಅಧಿಕ ಮಾಸ ಕುರಿತು ಸಾಹಿತಿಗಳಾದ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ಅವರಿಂದ ಭಾಷಣವನ್ನು ಕೇಳಿದಿರಿ. ಈಗ ಕೇಳಿ ಒಂದು ಹೊಗೆತೆಯನ್ನ ರಶ್ಮಿ ಅವರಿಂದ.

ರಶ್ಮಿಯವರಿಂದ ಭಕ್ತಿಗೀತೆಯನ್ನು ಕೇಳಿದಿರಿ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಸಕಾರ ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಗ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.

0: ಶ್ರೋತೃಗಳೇ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ.
1: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್ 10 ವರ್ಷ

ಕೇಳಿದ್ರೆ ಸಮಯ 12:31:34 ಆಗಲಿದೆ. ಇನ್ನು ಮುಂದೆ 12:35 ಸರಿಯಾಗಿ ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮದಲ್ಲಿ ಕ್ಷಯರೋಗ ಕಾರಣ ಹಾಗೂ ಚಿಕಿತ್ಸೆ ಕುರಿತು ಗಂಗಾವತಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ತಜ್ಞ ವೈದ್ಯರಾದ ಡಾಕ್ಟರ್ ಸೋಮಶೇಖರ ಕಬ್ಬೇರ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಸೋಮೇಶ್ ಉಪ್ಪಾರ್. 1:20 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆಗಳನ್ನು ಕೇಳೋಣ. 1:30 ಪ್ರಚಲಿತ ವಿದ್ಯಮಾನಗಳೊಂದಿಗೆ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಕೇಳುವಿರಿ. 2:40 ಬೆಂಗಳೂರು ಕೇಂದ್ರದಿಂದ ಹಕ್ಕಿಯ ಬಳಗ. 3:00 ನಮ್ಮ ನಿಲಯದಿಂದ ನಾಟಕ ಅಧಿಕಾರ, ಮೂಲ ಪಂಜಾಬಿ, MR ಚಾನ್ಲಾ ಅವರದು, ನಿರ್ದೇಶನ ಮತ್ತು ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ. 4:00 ಚಿಣ್ಣರ ಲೋಕ. 4:30 ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ನೆನಪು ನೆನಾದ ಪ್ರಸಾರವಾಗಲಿದೆ. 5:00 ಕ್ರೀಡಾಲಹರಿ ಕಾರ್ಯಕ್ರಮದಲ್ಲಿ ಆಟೋಟಗಳ ಕ್ಷೇತ್ರಗಳನ್ನು ಪರಿಚಯಿಸುವ ಮಾಲಿಕೆ, ಇದರಲ್ಲಿ ಕ್ರೀಡೆಯಲ್ಲಿ ಸಾಧನೆ ಮಾಡಿದವರ ಬಗ್ಗೆ ಪರಿಚಯ ಮಾಲಿಕೆ ಇದೆ. ಸಂದರ್ಶಕರು ವಿನೋದ್ ಮೂಡಗದ್ದೆ. 5:30 ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಚಿತ್ರಕಾವೇರಿ ಪ್ರಸಾರವಾಗಲಿದೆ. 6:50 ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿ ಕಳೆ ನಿರ್ವಹಣೆ ಕುರಿತು ಡಾಕ್ಟರ್ ನಾಗರಾಜ ಗೋಕಾವಿ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿ ಕೇಳುವಿರಿ.

ಕಿಸಾನ್ ವಾಣಿಯಲ್ಲಿ ಕೃಷಿ ಮಾಹಿತಿಯ ನಂತರ ಹವಾಮಾನ ವರದಿ ಹಾಗೂ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. ರಾತ್ರಿ 8:15 ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮ ಪ್ರಸಾರವಾಗಲಿದೆ. 8:45 ಸಮಾಚಾರ ಸಂಧ್ಯಾ, 9:15 ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 9:30 ಬೆಂಗಳೂರು ಕೇಂದ್ರದಿಂದ ಯುವವಾಣಿ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ನಾವೀನ್ಯತೆ ಆವಿಷ್ಕಾರ ಪ್ರಶಸ್ತಿಗೆ ಭಾಜನರಾಗಿರುವ ದಾವಣಗೆರೆಯ ನಿಖಿತಾ ಎಸ್ ರಾಜ್ ಕಪಿನಿ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ನಿರಂಜನ ಮೂರ್ತಿ ಆರ್ ಪಂಡರಹಳ್ಳಿ. ಶ್ರೋತೃಗಳೇ, ಸಮಯ 12:35 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗುವುದು.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಆರೋಗ್ಯ ಸಂಚಿಕೆ.
1: ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಕ್ಷಯರೋಗ ಕಾರಣ ಮತ್ತು ಚಿಕಿತ್ಸೆ, ಈ ಕುರಿತು ಗಂಗಾವತಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಸೋಮಶೇಖರ್ ಕಬ್ಬೇರ್ ಅವರೊಂದಿಗೆ ಸಂದರ್ಶನ.

0: ನಮಸ್ಕಾರ ಕೇಳುಗರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಟಿಬಿ ಕಾಯಿಲೆ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಗಂಗಾವತಿಯ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರಾಗಿರ್ತಕ್ಕಂತಹ ಡಾಕ್ಟರ್ ಸೋಮಶೇಖರ್ ಕಬೇರ್ ಅವರು. ಡಾಕ್ಟ್ರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ.
1: ನಮಸ್ಕಾರ ಸೋಮೇಶ್ವರ.
0: ಸರ್, ಬಹಳ ಮುಖ್ಯವಾಗಿ ಟಿಬಿ ಇದು ತುಂಬ ಜನರಲ್ಲಿ ಕಾಡ್ತಾ ಇದೆ, ಭಾಳಷ್ಟು ಜನ ಇದನ್ನು ಎದುರಿಸ್ತಾ ಇದ್ದಾರೆ, ಮಕ್ಕಳು, ವೃದ್ಧರು, ಯುವಕರಾಗಿರ್ಬೋದು. ಈ ಟಿಬಿ ಅಂದರೆ ಏನು ಸರ್? ಆ್ಯಕ್ಚುಲಿ
1: ಮೊದಲನೇದಾಗಿ ಟಿಬಿ ಅಂತಂದರೆ ಇದೊಂದು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಲೋಸಿಸ್ ಅಂತೇಳಿ ಒಂದು ಬ್ಯಾಕ್ಟೀರಿಯಾ. ಇದನ್ನು ನಾವು ವೈಜ್ಞಾನಿಕವಾಗಿ ಗ್ರಾಮ್ ಪಾಸಿಟಿವ್ ಮತ್ತು ಆಸಿಡ್ ಫಾಸ್ಟ್ ಬ್ಯಾಸಿಲೆ ಅಂತ ಕರಿತೀವಿ. ಸೊ ಈ ಒಂದು ಬ್ಯಾಕ್ಟೀರಿಯಾದಿಂದ ಹರಡತಕ್ಕಂಥ, ಮುಖ್ಯವಾಗಿ ಶ್ವಾಸಕೋಶದಿಂದನೇ ಹರಡತಕ್ಕಂಥ ಒಂದು ಪ್ರಮುಖವಾದ, ಶ್ವಾಸಕೋಶಕ್ಕೇ ಕಾಯಿಲೆ ತರತಕ್ಕಂಥ ಒಂದು ಪಿಡುಗು ಅಂತ ನಾವು ಹೇಳ್ಬೋದು.
0: ಇದರ ಮೂಲ ಏನು ಸರ್, ಹೇಗೆ?
1: ಹಾಂ, ಇದಕ್ಕೆ ನಾವು ಮೊದಲನೇದಾಗಿ ನಾವು ಏನು ಹೇಳ್ತೀವಿ ಅಂತಂದರೆ, ಈ ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಲೋಸಿಸ್ ಅಂತ ಏನಿದು ಬ್ಯಾಸಿಲೆ ಇದೆ, ಇದು ಭಾಳ ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಬ್ಯಾಸಿಲೆ. ಸೊ ಇದ್ರ ಬಗ್ಗೆ ನಾವು ತಿಳ್ಕೊಂಡ್ರೆ ಅವಾಗ ನಮಗೆ ಇದು ಯಾಕೆ ಈ ರೀತಿ ಹರಡ್ತಿದೆ, ಇದ್ರದ್ದು ಮೂಲ ಏನು ಅನ್ನೋದೊಂದು ನಮಗೆ ಒಂದು
0: ಗಂಭೀರವಾಗಿ ಪರಿಗಣಿಸುವಂತ,
1: ಹೌದು, ಗಂಭೀರವಾಗಿ ಪರಿಗಣಿಸತಕ್ಕಂಥ ಕಾಯಿಲೆ. ಸೊ ಇದ್ರ ಬಗ್ಗೆ ನೀವು ಒಂದು ಸ್ವಲ್ಪ ಹೇಳಕ್ ಇಷ್ಟಪಡ್ತೀನಿ ನಾನು. ಮೊದಲನೇದಾಗಿ ಏನಂತಂದ್ರೆ, ಎಲ್ಲಾ ಬ್ಯಾಕ್ಟೀರಿಯಾನು ಒಂದರಿಂದ ಎರಡು ನಿಮಿಷದಲ್ಲಿ ಮಲ್ಟಿ ಆಗ್ಬಿಡುತ್ತೆ. ಅಂದ್ರೆ ಒಂದಿರತಕ್ಕಂಥ ಬ್ಯಾಕ್ಟೀರಿಯಾ ಎರಡಾಗ್ಬಿಡುತ್ತೆ. ಈ ಬ್ಯಾಕ್ಟೀರಿಯಾ ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಲೋಸಿಸ್ ಬ್ಯಾಕ್ಟೀರಿಯಾ ಅಂದ್ರೆ ನಿಧಾನಕ್ಕೆ ಮಲ್ಟಿಪ್ಲೈ ಆಗ್ತಕ್ಕಂಥ ಬ್ಯಾಕ್ಟೀರಿಯಾ, ಇದು ಇದ್ರದ್ದು ಸ್ಪೆಷಾಲಿಟಿ. ಸೊ ಇದು ಏನ್ ಮಾಡಂತಂದ್ರೆ, ಎರಡು ದಿವಸ ಆದ್ಮೇಲೆ ಮಲ್ಟಿಪ್ಲೈ ಆಗುತ್ತೆ. ಸೊ 48 ಅವರ್ಸ್ಗೆ ಮಲ್ಟಿಪ್ಲೈ ಆಗ್ತಕ್ಕಂಥ ಬ್ಯಾಕ್ಟೀರಿಯಾ ಇದು. ಸೊ ಇದ್ರ ವಿಶೇಷತೆ ಏನಂತಂದ್ರೆ, ಎಲ್ಲಾದ್ರೂ ಹೋಗಿ ಅಂದ್ರೆ ಇದು ಏನು ಲಂಗ್ಸ್ ಅಲ್ಲಿ, ಮೊದಲನೇ ಮನೆ ಇದ್ರದ್ದು ಲಂಗ್ಸ್ ಆಕ್ಚುಲಿ. ಸೊ ಶ್ವಾಸಕೋಶದಿಂದ ಆಡ್ತಕ್ಕಂಥ ಕಾಯಿಲೆ ಇದೆ. ಸೊ ಲಂಗ್ಸ್ ಅಲ್ಲಿ ಅಥವಾ ಮತ್ತೆ ಅದು ಲಿಂಪ್ ನೋಡ್ ಅಂತಿರುತ್ತೆ, ಅಲ್ಲಿ ಹೋಗಿ ಇದೇನು ಸೇರ್ಕೊಳ್ತದೆ, ನಿಧಾನಕ್ಕೆ ಮಲ್ಟಿಪ್ಲೈ ಆಗುತ್ತೆ. ಆಮೇಲೆ ನಮ್ಮ ಬಾಡಿನಲ್ಲಿ ಇರ್ತಕ್ಕಂಥ ಏನು ಒಂದು ಡಿಫೆನ್ಸ್ ಸಿಸ್ಟಮ್ ಇರುತ್ತೋ, ಆ ಡಿಫೆನ್ಸ್ ಸಿಸ್ಟಮ್ಗೆ ಒಳಪಡೋದಕ್ಕೆ ಭಾಳಷ್ಟು ಸಮಯಾವಕಾಶ ತಗೊಳುತ್ತೆ. ಸೊ ಯಾಕಂತಂದ್ರೆ ಇದು ನಿಧಾನಕ್ಕೆ ಮಲ್ಟಿಪ್ಲೈ ಮಾಡೋದ್ರಿಂದ, ಸೊ ಕಾಯಿಲೆ ಲಕ್ಷಣಗಳಾಗಲಿ ಅಥವಾ ಇನ್ಫೆಕ್ಷನ್ ಆಗಲಿ ಭಾಳ ನಿಧಾನಕ್ಕೆ ಬರ್ತಕ್ಕಂಥ ಒಂದು ಕಾರಣದಿಂದ ಇದಕ್ಕೆ. ಸೊ ಇದಕ್ಕೆ ನಾವು ರಿಸರ್ವೈರ್ ಅಂತ ಹೇಳಿದ್ರೆ, ನಮ್ಮಲ್ಲಿರ್ತಕ್ಕಂಥ ಪೇಷಂಟ್ಸ್ ಅಂದರೆ ಏನು ರೋಗಿಗಳೇ ನಾವು ಹೇಳ್ತೀವಿ, ಅವರೇ ನಮ್ಮ ರಿಸರ್ವೈರ್, ಅವರೇ ನಮ್ಮ ರಿಸರ್ವೈರ್, ಅವರಿಂದನೇ ಈ ಕಾಯಿಲೆ ಹರಡುತ್ತೆ. ಯಾರಿಗೆ ಶ್ವಾಸಕೋಶದ ಟ್ಯುಬರ್ಕ್ಲೋಸಿಸ್ ಇರುತ್ತೋ, ಕ್ಷಯ ಇರುತ್ತೋ, ಅವರಿಂದನೇ ಈ ಕಾಯಿಲೆ ಪ್ರಸಾರ ಆಗುತ್ತೆ.
0: ಸೊ ಇದನ್ನ ಗಂಭೀರವಾಗಿ ಪರಿಗಣಿಸಲಿ.
1: ಸೊ ಇದೊಂದು ಗಂಭೀರವಾಗಿರತಕ್ಕಂಥ ಮತ್ತೆ ನೋಟಿಫೈಯಬಲ್ ಡಿಸೀಸ್ ಇದು. ಈಗ ಯಾರೇ ಟ್ಯುಬರ್ಕ್ಲೋಸಿಸ್ನ ಡೈಗ್ನೋಸ್ ಮಾಡಿ ಅದನ್ನು ಟ್ರೀಟ್ ಮಾಡ್ತಾರೆ ಅಂದರೆ, ಅದು ಪ್ರೈವೇಟಲ್ಲಿ ಇರ್ಬೋದು, ಗೌರ್ಮೆಂಟಲ್ಲಿ ಇರ್ಬೋದು, ಇಟ್ ಈಸ್ ಎ ನೋಟಿಫೈಯಬಲ್ ಡಿಸೀಸ್ ಸಿನ್ಸ್ 2015. ಆವಾಗಿಂದ ಇದನ್ನು ಭಾರತ ಸರ್ಕಾರದವರು ನೋಟಿಫೈಯಬಲ್ ಡಿಸೀಸ್ ಅಂತೇಳಿ ಮಾಡಿದ್ದಾರೆ.
0: ಸರ್, ಇದರ ಲಕ್ಷಣಗಳಾದರೂ ಹೇಗಿರುತ್ತೆ, ಹೇಗೆ ಪತ್ತೆ ಹಚ್ಚಬೇಕು?
1: ಸೊ ಮೊದಲನೇದಾಗಿ ನಾವು ಲಕ್ಷಣಗಳ ಬಗ್ಗೆ ಮಾತಾಡಬೇಕು ಅಂತಂದರೆ, ನಾವು ಒಂದೇ ಮಂತ್ರ ಹೇಳ್ತೀವಿ ಎಲ್ಲರಿಗೂ, ಅಂದರೆ ಎಲ್ಲ ಪಬ್ಲಿಕ್ಗೂ ಒಂದೇ ಮಂತ್ರ. ಏನು ಮಂತ್ರ ಅಂತಂದರೆ, ಯಾರಿಗೆ ಎರಡು ವಾರ ಅಥವಾ ಎರಡು ವಾರಕ್ಕಿಂತ ಹೆಚ್ಚಿಗೆ ಯಾರಿಗೆ ಕೆಮ್ಮಿರುತ್ತೋ ಅಂಥವ್ರಿಗೆ ನೀವು ಕಫ ಪರೀಕ್ಷೆಯನ್ನು ಸಮೀಪದಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡಿಸ್ರಿ ಅಂತ. ಸೊ ಇದೇ ಒಂದು ಪ್ರಮುಖವಾದ ಲಕ್ಷಣ. ಬೇರೆ ಇತರೆ ಲಕ್ಷಣಗಳು ಇರುತ್ತೆ. ಸೊ ಇತರೆ ಲಕ್ಷಣಗಳು ಭಾಳಷ್ಟು ಗಮನ ಹರಿಸೋದಕ್ಕಿಂತ ಇಂಪಾರ್ಟೆಂಟು ಈ ಲಕ್ಷಣ ಭಾಳ ಇಂಪಾರ್ಟೆಂಟ್. ಯಾಕೆ ಈ ಲಕ್ಷಣ ಇಂಪಾರ್ಟೆಂಟ್ ಅಂದರೆ, ಇರ್ತಕ್ಕಂಥ ಕ್ಷಯದಲ್ಲಿ ಮೋರ್ ದ್ಯಾನ್ 85%, 85%ಗಿಂತ ಹೆಚ್ಚಿಗೆ ಇರತಕ್ಕಂಥ ಕ್ಷಯ ಶ್ವಾಸಕೋಶಕ್ಕೆ ಹರಡತಕ್ಕಂಥ ಕ್ಷಯನೇ.
0: ಸೊ
1: ಹಾಗಾಗಿ ಯಾರಿಗೆ ಎರಡು ವಾರ ಅಥವಾ ಎರಡು ವಾರಕ್ಕಿಂತ ಹೆಚ್ಚಿಗೆ ಕೆಮ್ಮಿರುತ್ತೋ, ಯಾರೇ ಆಗಿರಲಿ, ಅದು 6 ವರ್ಷ ಮೇಲ್ಪಟ್ಟಿರ್ತಕ್ಕಂಥವ್ರು ಯಾರೇ ಆಗಿರಲಿ, ಅವರದ್ದು ನಾವು ಕಫ ಪರೀಕ್ಷೆನ ಕಂಪಲ್ಸರಿಯಾಗಿ ಮಾಡಿಸ್ಲೇಬೇಕಾಗುತ್ತೆ. ಸೊ ಅವಾಗ
0: ಇರಲಿ, ಯುವಕರಿರಲಿ,
1: ವಯಸ್ಸಾದವರು ಇರಲಿ, ಯಾರೇ ಆಗಿರಲಿ, ಅದನ್ನು ನಾವು ಕಫ ಪರೀಕ್ಷೆ ಮಾಡಿಸೋದ್ರ ಮೂಲಕ ಬೇಗನೆ ನಾವು ಪತ್ತೆ ಹಚ್ಚಬಹುದು. ಎರಡನೇದಾಗಿ ಈ ಲಕ್ಷಣಗಳನ್ನು ನಾವು ಏನು ಹೇಳ್ತೀವಿ ಅಂತಂದರೆ, ಒಂದು ತೂಕ ಕಡಿಮೆ ಆಗ್ತಕ್ಕಂಥದ್ದು, ನೈಟ್ ಸ್ವೆಟ್ಸ್ ಅಂತ ಹೇಳ್ತೀವಿ, ಅಂದರೆ ರಾತ್ರಿ ಹೊತ್ತು ಮಲಗಿದಾಗ ತುಂಬ ಬೆವರಿಕೆ ಬರೋದು, ಸಂಜೆ ಹೊತ್ತಲ್ಲಿ ಜ್ವರ ಜಾಸ್ತಿ ಆಗೋದು, ಅಥವಾ ಅವಾಗವಾಗ ಜ್ವರ ಬಂದು ಕಡಿಮೆ ಆಗ್ತಕ್ಕಂಥದ್ದು ಇರುವುದು, ನಾವು ಕೆಮ್ಮಿನ ಬಗ್ಗೆ ಮಾತಾಡಿ. ಇಲ್ಲ ಅಂತಂದರೆ ಅತಿಯಾಗಿ ಜ್ವರ ಬಂದು ತಲೆನೋವು ಬರ್ತಕ್ಕಂಥದ್ದು, ಅಂದರೆ ಈಗ ನಾವು ಮೆನಿಂಜಲ್ ಟಿಬಿ ಇತ್ತಂದರೆ ತುಂಬ ಹೆಡ್ಏಕ್ ಬಂದು ಜ್ವರ ಬರ್ತಕ್ಕಂಥದ್ದು, ಅದಾದಮೇಲೆ ಅದು ಇನ್ನೂ ಲಕ್ಷಣಗಳು ಜಾಸ್ತಿ ಆಗ್ತಾರೆ, ಕನ್ವರ್ಷನ್ಸ್ ಬರ್ಬೋದು, ಎಚ್ಚರ ತಪ್ಪಬೋದು. ಸೊ ಆ ಥರ. ಸೊ ಆ ಟಿಬಿ ಯಾವ ಜಾಗದಲ್ಲಿ ಬರುತ್ತೆ ಅನ್ನೋದ್ರ ಮೇಲೆ ಲಕ್ಷಣಗಳು ಕೂಡ ಬೇರೆ ಬೇರೆ ಆಗಿ ಇದಾಗುತ್ತೆ. ಅಕಸ್ಮಾತ್ ಆಗಿ ನೀ ಜಾಯಿಂಟ್ ಅಂದರೆ ಮೊಣಕಾಲಿಗೆ ಏನಾದರೂ ಅಕಸ್ಮಾತ್ ಟಿಬಿ ಬಂತಂದರೆ, ಸೊ ಅಂಥ ಒಂದು ಸಮಯದಲ್ಲಿ ಮೊಣಕಾಲು ಊದ್ಕೊಳ್ಳುತ್ತೆ, ನೋವಾಗುತ್ತೆ. ಸೊ ಆ ಥರ. ಸೊ ಆ ಲಕ್ಷಣಗಳು ಬೇರೆ ಇರುತ್ತೆ. ಬಟ್ ಜನರಲೈಸ್ಡ್ ಸಿಂಪ್ಟಮ್ಸ್ ಅಂದರೆ, ಮೊದಲನೇದು ತೂಕ ಕಡಿಮೆ ಆಗ್ತಕ್ಕಂಥದ್ದು, ಊಟ ಸೇರದೆ ಇರೋದು, ಸಾಯಂಕಾಲ ಹೊತ್ತಲ್ಲಿ ಜ್ವರ ಬರೋದು, ನೈಟ್ ಸ್ವೆಟ್ಸ್ ಅಂತ ಹೇಳ್ತೀವಿ ಅಂದರೆ
0: ತುಂಬ ಬೆವರಿಕೆ,
1: ರಾತ್ರಿ ಬೆವರಿಕೆ ಆಗೋದು, ಇವೆಲ್ಲ ನಾರ್ಮಲ್ ಲಕ್ಷಣಗಳು. ಆ ಒಂದು ಅಂದರೆ ಟಿಬಿ ಎಲ್ಲಿ ಬರುತ್ತೆ ಆ ಕಾಯಿಲೆ ಜಾಗದ ಮೇಲೆ ಆ ಲಕ್ಷಣಗಳು ಕೂಡ ಬೇರೆ ಬೇರೆ ಆಗುತ್ತೆ.
0: ಸೊ ಈ ಲಕ್ಷಣಗಳು ಕಂಡುಕೊಂಡಿರೋರು ಎಚ್ಚರವಾಗಬೇಕು,
1: ಎಚ್ಚರವಾಗಿರಬೇಕು, ಸಮೀಪದಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಗೆ ತೋರಿಸಿದಾಕು.
0: ಈ ಟಿಬಿಯಲ್ಲೂ
1: ಟಿಬಿನಲ್ಲಿ ವಿಧಗಳಂದ್ರೆ, ಯಾವ ಪಾರ್ಟಲ್ಲಿ ಬರುತ್ತೆ ಅನ್ನೋದ್ರ ಮೇಲೆ

0: ಅದನ್ನು ನಾವು ಟೈಪ್ಸ್ ಆಫ್ ಟಿಬಿ ಅಂತ ಹೇಳ್ತೀವಿ. ಅಥವಾ ಯಾವ ಚಿಕಿತ್ಸೆಗೆ ಒಳಪಡುತ್ತೆ ಅನ್ನೋದ್ರ ಮೇಲೆ ಕೂಡ ನಾವು ಟೈಪ್ಸ್ ಆಫ್ ಟಿಬಿನ ಹೇಳ್ತೀವಿ. ಸೊ ಮೊದಲನೇದಾಗಿ ನಾವು ಟಿಬಿ ಟೈಪ್ಸ್ ಆಫ್ ಟಿಬಿ ಹೇಳ್ಬೇಕಂತಂದ್ರೆ 85% ಅದೇ ನಾನು ಹೇಳಿದೆ ಮೊದಲೇ, 85% ಶ್ವಾಸಕೋಶದ ಟಿಬಿನೇ ಇರೋದ್ರಿಂದ ಸೊ ಇದೇ ಬಹಳ ಇಂಪಾರ್ಟೆಂಟ್ ಟಿಬಿ. ಸೊ ಇದನ್ನ ನಾವು ಮೊದಲನೇದು ಟಿಬಿ ಅಂತ ಕನ್ಸಿಡರ್ ಮಾಡ್ತೀವಿ. ಎರಡನೇದಂದ್ರೆ ಲಿಂಪ್ ನೋಡ್ ಅಂತ ಹೇಳ್ತೀವಿ, ಅಂದ್ರೆ ಗಂಟು ಬರ್ಕಂತದ್ದು. ಇದು ಯೂಶಲಿ ಕುತ್ತಿಗೆನಲ್ಲಿ ಅಥವಾ ಕೊಂಕಳದಲ್ಲಿ ಅಥವಾ ಗ್ರಾಯಿನ್ ಅಂತ ಹೇಳ್ತೀವಿ, ಅಂದ್ರೆ ಇದು ತೊಡೆ ಹಿಂಭಾಗದಲ್ಲಿ. ಸೊ ಆತರ ಒಂದು ಇದರಲ್ಲಿ ಗಂಟು ಬರ್ತಕ್ಕಂಥ. ಸೊ ಲಿಂಪ್ ಟಿಬಿ 2 ಸೆಕೆಂಡ್ ಮೋಸ್ಟ್ ಕಾಮನೆಸ್ಟ್. ಅದಾದ ನಂತರದಲ್ಲಿ ಪ್ಲೂರಲ್ ಟಿಬಿ ಅಂತ ಹೇಳ್ತೀವಿ, ಅಂದ್ರೆ ಶ್ವಾಸಕೋಶದ ಪಕ್ಕದಲ್ಲಿ ಏನೊಂದು ಪೊರೆ ಇರುತ್ತೆ ಶ್ವಾಸಕೋಶನ ಕವರ್ ಮಾಡ್ತಕ್ಕಂಥದ್ದು, ಆ ಪೊರೆಗೆ ಬರ್ತಕ್ಕಂಥ ಟಿ ಕೂಡ ಈ ಮೂರು ಇವು ಬಹಳಷ್ಟು ಕಾಮನ್ ಟಿಬಿಸ್. ಇದಾದ ನಂತರ ಟಿಬಿ ಬರದೇ ಇರೋ ಜಾಗನೇ ಇಲ್ಲ. ಸೊ ಹೊಟ್ಟೆಗೆ ಬರ್ಬೋದು, ಅಬ್ಡಮಿನಲ್ ಟಿಬಿ ಅಂತ ಹೇಳ್ತೀವಿ, ಮತ್ತೆ ಗರ್ಭಕೋಶಕ್ಕೆ ಬರ್ಬೋದು, ಅದಕ್ಕೆ ಜೆನಿಟೋ ಯೂರಿನರಿ ಟಿಬಿ ಅಂತ ಹೇಳ್ತೀವಿ, ನಂತರದಲ್ಲಿ ಜಾಯಿಂಟ್ಸ್ಗೆ ಬರ್ಬೋದು, ಅದನ್ನ ಜಾಯಿಂಟ್ ಟಿಬಿ ಅಂತ ಹೇಳ್ತೀವಿ, ಅಥವಾ ಸ್ಪೈನಿಗೆ ಬರ್ಬೋದು. ಸ್ಪೈನಿಗೆ ಅಂತಂದ್ರೆ ನಮ್ಮ ಬೆನ್ನು ಮೂಳೆ ಇರುತ್ತಲ್ಲ, ಯೂಶುವಲಿ ಥೊರಾಸಿಕ್ ಮತ್ತೆ ಲಂಬಾರ್ ವರ್ಟಿ ಬರೋದ್ ರೀಸನ್ ಅಲ್ಲಿ ಇದು ಬಹಳಷ್ಟು ಮುಖ್ಯವಾಗಿ ಕಾಣಿಸ್ಕೊಳತ್ತೆ. ಥೊರಕ ಲಂಬಾರ್ ಸ್ಪೈನ್ ಟಿಬಿ ಅಂತ ಹೇಳ್ತೀವಿ, ನಂತರದಲ್ಲಿ ಮೆದುಳಿಗೆ ಬಂದ್ರೆ ಮೆದುಳು ಟಿಬಿ ಅಂತ ಹೇಳ್ತೀವಿ. ಸೊ ಈ ತರ ಟಿಬಿ ಬರದೇ ಇರೋ ಜಾಗನೇ ಇಲ್ಲ. ಸೊ ನಿಮಗೆ ಕಿವಿಗೆ ಬರ್ಬೋದು. ಸೊ ಎಲ್ಲ ಜಾಗಕ್ಕೆ ಬರ್ಬೋದು, ಕೂದಲು ಒಂದು ಬಿಟ್ರೆ ಬೇರೆ ಎಲ್ಲ ಜಾಗಕ್ಕೂ ಟಿಬಿ ಬರ್ತಕ್ಕಂಥ ಸಾಧ್ಯತೆ ಇದೆ.
1: ಸೊ ಇಷ್ಟು ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥ ಟಿಬಿಗೆ ಚಿಕಿತ್ಸೆ ಒಂದೇ ರೀತಿಯಲ್ಲಿ ಇರ್ತದ ಅಥವಾ ಬೇರೆ ಬೇರೆ?
0: ಹಾ, ಚಿಕಿತ್ಸೆ ಯೂಶುವಲ್ ಆಗಿ ಈಗ ನಾವು ಮಲ್ಟಿ ಡ್ರಗ್ ಟ್ರೀಟ್ಮೆಂಟ್ ಅನ್ನ ನಾವು ಯೂಸ್ ಮಾಡ್ತಿರೋದ್ರಿಂದ ಒಂದೇ ತರನಾಗಿರುತ್ತೆ. ಅಂದ್ರೆ ಯೂಶುವಲ್ ಆಗಿ ನಾವು 6 ತಿಂಗಳ ಚಿಕಿತ್ಸೆನೆ ಕೊಡ್ತೀವಿ, ಅಂದ್ರೆ ಯಾವ ಈ ಎಲ್ಲಾ ತರದ ಟಿಬಿಗೂ ಒಂದೇ ರೆಜಿಮನ್ ನ ಯೂಸ್ ಮಾಡ್ತೀವಿ. ಸ್ಪೆಷಲ್ ಅಕೇಶನ್ಸ್ ಅಂತ ಹೇಳ್ತೀವಿ ನಾವು, ಕೆಲವು ಸ್ಪೆಷಲ್ ಅಕೇಶನ್ಸ್ ಅಂದ್ರೆ ಅಬ್ಡಮಿನಲ್ ಟಿಬಿ ಅಥವಾ ಮೆನಿಂಜಲ್ ಟಿಬಿ, ಸ್ಪೈನ್ ಟಿಬಿ ಆದಾಗ, ಜಾಯಿಂಟ್ ಟಿಬಿ ಆದಾಗ, ಇಂಥ ಟೈಮಲ್ಲಿ ನಾವು ಡ್ಯೂರೇಷನ್ ಆಫ್ ಟ್ರೀಟ್ಮೆಂಟ್ನ ಸ್ವಲ್ಪ ಮುಂದುವರಿಸ್ತೀವಿ, ಅಂದ್ರೆ 9 ತಿಂಗಳವರೆಗೆ ಅಥವಾ 12 ತಿಂಗಳವರೆಗೂ ಕೂಡ ನಾವು ಚಿಕಿತ್ಸೆನ ಮುಂದುವರಿಸ್ತೀವಿ.
1: ಟಿಬಿ ಅಂದ್ರೆ ಕೆಮ್ಮು ಬರಬೇಕು, ಬೆವರು ಬರಬೇಕು, ಜ್ವರ ಬರಬೇಕು, ಈ ತರದ ಒಂದು ಲಕ್ಷಣಗಳು ಅನ್ನೋದನ್ನ ಹೆಚ್ಚು ಜನ ಪ್ರಚಾರದಲ್ಲಿ ಮಾಹಿತಿ ಕೇಳಿರ್ತಾರೆ. ಅದರ ಬೇರೆ ಬೇರೆ ವಿಧಗಳು ಇರೋದ್ರಿಂದ ರೋಗಿಗಳು ಇದನ್ನ ಬೇಗನೆ ಪತ್ತೆ ಹಚ್ಚಿಸಿ ಚಿಕಿತ್ಸೆಗೆ ಮುಂದಾಗುವಲ್ಲಿ ವಿಳಂಬ ಆಗುವ ಸಾಧ್ಯತೆಗಳು ಇರುತ್ತೆ?
0: ಸಾಧ್ಯತೆಗಳು ತುಂಬಾ ಇರುತ್ತೆ. ಈಗ ನಾವು ಏನಂತಂದ್ರೆ ಎಸ್ಪೆಷಲಿ ಅದರ್ ದ್ಯಾನ್ ಪಲ್ಮನರಿ ಟ್ಯೂಬರ್ಕ್ಲೋಸಿಸ್, ಅಂದ್ರೆ ನಾವು ಈ ಶ್ವಾಸಕೋಶದ ಬಿಟ್ಟು ಬೇರೆ ಟಿಬಿ ಕಾಯಿಲೆಗಳು ಬಂದಾಗ, ಸೊ ನಾವು ಫಸ್ಟ್ ಟಿಬಿ ಅಂತ ಯಾವತ್ತೂ ಆಲೋಚನೆ ಮಾಡಲ್ಲ. ಪೇಷಂಟ್ ಇರ್ಬೋದು, ಅವರ ಜೊತೆಗಾರರು ಇರ್ಬೋದು, ಅಥವಾ ಡಾಕ್ಟರ್ಸ್ ಇರ್ಬೋದು. ಸೊ ರೂಲ್ ಔಟ್ ಮಾಡಿ ಆಮೇಲೆ ಟಿಬಿ ಅಂತ ಪತ್ತೆ ಹಚ್ಚಬೇಕಾಗುತ್ತೆ. ಸೊ ಅಂತ ಒಂದು ಸಮಯದಲ್ಲಿ ಸ್ವಲ್ಪ ವಿಳಂಬ ಆಗ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ.
1: ಅದೇ ಕೆಲವರಿಗೆ ಹೊಟ್ಟೆಯಲ್ಲಿ ಅಂದ್ರೆ ಕರಳಲ್ಲಿ ಟಿಬಿ ಇರೋರು, ಡಾಕ್ಟರ್ಗಳು ಸಹಿತ ಕೆಲವೊಮ್ಮೆ ಇದು ಬಂದಿರ್ಬೋದು, ಬಂದಿರ್ಲಿಕ್ಕಿಲ್ಲ ಅನ್ನುವಂಥ ಮಾತುಗಳು ಸಹಿತ ಹೇಳ್ತಿರ್ತಾರೆ. ಕೆಲವೊಮ್ಮೆ ಓರಲ್ ಟ್ಯಾಬ್ಲೆಟ್ಸ್ ಕೊಟ್ಟು ಕಂಟ್ರೋಲ್ ಮಾಡ್ಬೋದೇನೋ ಅಂತ ವೇಟ್ ಮಾಡ್ತಾ ಇರ್ತಾರೆ. ಈ ತರದ ಒಂದು ಕ್ರಮಗಳು ಬಂದಾಗ,
0: ಅದೇ ಈಗ ನಾನು ಅದೇನು ಹೇಳ್ತೀನಿ, ಅದರ್ ಟೈಪ್ಸ್ ಆಫ್ ಟಿಬಿ ಬಂದಾಗ, ಸೊ ನಾವು ಬೇರೆ ಡಯಾಗ್ನೋಸಿಸ್ ನ ಎಕ್ಸ್ಕ್ಲೂಡ್ ಮಾಡಿ, ಅಂದ್ರೆ ಈಗ ಇದು ಟಿಬಿ ಇದೇ, ಇದು ಬಿಟ್ಟು ಬೇರೆ ಏನು ಕಾಯಿಲೆ ಇಲ್ಲ ಅಂದಾಗ ಮಾತ್ರ ನಾವು ಟಿಬಿನ ಅಂತ ಕನ್ಸಿಡರ್ ಮಾಡಿ ಅದಕ್ಕೆ ನಾವು ಇನ್ವೆಸ್ಟಿಗೇಷನ್ ಮಾಡಿ ಆಮೇಲೆ ಚಿಕಿತ್ಸೆನ ಪ್ರಾರಂಭ ಅಂತಕ್ಕಂಥ ಒಂದು ಇದರಲ್ಲಿ ಸ್ವಲ್ಪ ವಿಳಂಬ ಆಗ್ಬೋದು. ಅದರ್ ಟೈಪ್ಸ್ ಆಫ್ ಟಿಬಿಸ್ ಅಲ್ಲಿ ಆ ತರ ಆಗ್ಬೋದು. ಸೊ ನಮ್ದು ಒಂದು ಉದ್ದೇಶ ಏನಿರುತ್ತೆ ಅಂತಂದ್ರೆ, ಯಾರಿಗೆ ಆಗ್ಲಿ ಟಿಬಿ ಚಿಕಿತ್ಸೆನ ನಾವು ಕೊಟ್ರೆ ಅದು 6 ತಿಂಗಳವರೆಗೆ ಕೊಡಬೇಕಾಗುತ್ತೆ. ಸೊ ನಾವು ರಾಂಗ್ ಡಯಾಗ್ನೋಸಿಸ್ ಮಾಡಿದ್ರೆ, ಸೊ 6 ತಿಂಗಳವರೆಗೆ ಪೇಷಂಟು ಅನ್ನೆಸೆಸರಿಯಾಗಿ ನುಂಗ್ಬೇಕಾಗುತ್ತೆ. ಸೊ ಹಂಗಾಗಿ ನಾವು ಎಷ್ಟು ಸಾಧ್ಯ ಅಷ್ಟು ಅದನ್ನ ಟಿಬಿ ಅಂತ ಹೇಳಿ ಎವಿಡೆನ್ಸ್ ಬೇಸ್ಡ್ ಮೆಡಿಸನ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಸಾಕ್ಷಿ ಬೇಕೇ ಬೇಕು. ಸೊ ಆ ಒಂದು ಇದಕ್ಕೋಸ್ಕರ ಒಂದು ಸ್ವಲ್ಪ ವಿಳಂಬ ಆಗ್ಬೋದು. ಯಾವುದು ಶ್ವಾಸಕೋಶೇತರ ಟಿಬಿ ಇದ್ರೆ, ರೇರ್ ಫಾರ್ಮ್ಸ್ ಇದ್ದಾಗ ಆ ತರ ಆಗುತ್ತೆ.
1: ಅಂದ್ರೆ ಇದು ಒಂದು ಡಾಕ್ಟರ್ ಒಂದು ರೀತಿ ಸವಾಲೇ ಅನ್ಸುತ್ತೆ.
0: ಹಾ, ಸ್ವಲ್ಪ ಸವಾಲೇ, ಸ್ವಲ್ಪ ಸವಾಲು.
1: ಪತ್ತೆ ಹಚ್ಚೋದ್ರಲ್ಲಿ ಬೇರೆ ಬೇರೆ ಪ್ರಕ್ರಿಯೆಗಳು ಹೋಗ್ಬೇಕಾಗ್ತದೆ. ಪತ್ತೆ ಹಚ್ಚುವ ಕ್ರಮಗಳು ಏನೇನು ಇರ್ತದೆ ಸರ್?
0: ಪತ್ತೆ ಹಚ್ಚುವ ಕ್ರಮಗಳಲ್ಲಿ ಏನಂತಂದ್ರೆ, ಮೊದಲನೇದಾಗಿ ನಾನು ನಿಮ್ಗೆ ಹೇಳಿದೆ, ಮೇನ್ ಅಂದ್ರೆ ಸ್ಪೂಟಮ್ ಎಕ್ಸಾಮಿನೇಷನ್, ಅಂದ್ರೆ ಕಫ ಪರೀಕ್ಷೆ ಮಾಡ್ತಕ್ಕಂಥದ್ದು. ಅಪ್ರಾಪ್ರಿಯೇಟ್ ಟೆಸ್ಟ್ ಅಂತ ಹೇಳಿ ನಾವು, ಅಪ್ರಾಪ್ರಿಯೇಟ್ ಟೆಸ್ಟ್ ಅಂದ ಈಗ ಅಕಸ್ಮಾತ್ ಆಗಿ ನಾವು ನೀರು ತುಂಬಿತ್ತು ಶ್ವಾಸಕೋಶದ ಪಕ್ಕದಲ್ಲಿ, ಅಂದ್ರೆ ಅದಕ್ಕೆ ನಾವು ಎಕ್ಸ್ರೇ ಮಾಡಿಸ್ತೀವಿ. ಅದು ಮಾಡಿಸ್ಬಿಟ್ಟು ಅದನ್ನ ನೀರನ್ನ ತೆಗೆದ್ಬಿಟ್ಟು ಅದನ್ನ ನಾವು ಮತ್ತೆ ಪರೀಕ್ಷೆ ಮಾಡಿಸ್ತೀವಿ. ಸೊ ಅದೇ ರೀತಿನಲ್ಲಿ ಹೊಟ್ಟೆಲ್ ಟಿಬಿ ಆದ್ರೆ ಅದಕ್ಕೆ ಸ್ಕ್ಯಾನಿಂಗ್ ಮಾಡಿಸ್ಬೇಕಾಗುತ್ತೆ. ಸೊ ಯಾವ ಜಾಗದಲ್ಲಿ ಆಗಿದೆ ಅನ್ನೋದ್ರ ಮೇಲೆ ಇನ್ವೆಸ್ಟಿಗೇಷನ್ ಕೂಡ ಬೇರೆ ಬೇರೆ ತರದಿರುತ್ತೆ. ಬಟ್ ಆದ್ರೂ ನಾನು ನಿಮಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಈಗ ನಾವೇನು ಕಫ ಪರೀಕ್ಷೆ ಮಾಡ್ತೀವಿ, ಇದೇ ನಮ್ದು ಮೇನ್ ಎಕ್ಸಾಮಿನೇಷನ್. ಸೊ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಾನು ಎಲ್ಲರಿಗೆ ಒಂದು ಏನ್ ಕರೆ ಕೊಡ್ತಿದ್ದೀನಿ ಅಂತಂದ್ರೆ, ಈಗ ನಾವು ಮೊದಲಿನ ತರ ಟಿಬಿ ಇದೆಯಾ ಇಲ್ಲ ಅಂತೇಳಿ ಚಿಕಿತ್ಸೆ ಕೊಡಲ್ಲ. ಟಿಬಿ ಯಾವ ಡ್ರಗ್ಗೆ ಸೆನ್ಸಿಟಿವ್ ಇದೆ ಅಂತ ನೋಡ್ಬಿಟ್ಟು ನಾವು ಚಿಕಿತ್ಸೆನ ಕೊಡ್ತೀವಿ. ಯೂನಿವರ್ಸಲ್ ಡ್ರಗ್ ಸೆನ್ಸಿಟಿವಿಟಿ ಅಂತ. ಸೊ ಯಾರ್ಯಾರು ನಾವು ಟಿಬಿಗೆ ಔಷಧಿಯನ್ನ ನಾವು ಕೊಡ್ತೀವೋ ಅವರೆಲ್ಲ

0: ವರ್ಗೂ ಕೂಡ ನಾವು ಕಂಪಲ್ಸರಿ ಆಗಿ ಡ್ರಗ್ ಸೆನ್ಸಿಟಿವಿಟಿ ಟೆಸ್ಟ್ ನ ಮಾಡ್ತೀವಿ.
1: ಹೇಗೆ ಮಾಡ್ತೀವಿ,
0: ಹೇಗೆ ಮಾಡ್ತೀವಿ ಅಂತಂದ್ರೆ, ನಮ್ಮ ಹತ್ತಿರದಲ್ಲಿರತಕ್ಕಂಥ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಬಿ ನ್ಯಾಟ್ ಅಥವಾ ಟೂ ನ್ಯಾಟ್ ಅಂತ ಒಂದು ಮಷಿನ್ ಇರುತ್ತೆ. ಸೊ ಅದರಲ್ಲಿ ನಾವು ಈ ಕಫವನ್ನ ಪರೀಕ್ಷೆಗೆ ಹಾಕಿದಾಗ ಅದು ಟಿಬಿ ಬ್ಯಾಸಿಲ ಇದೆ, ಜೊತೆಗೆ ಅದು ಈ ಡ್ರಗ್ಗಿಗೆ ಸೆನ್ಸಿಟಿವ್ ಇದೆಯಾ ಇಲ್ಲ ಅಂತಕ್ಕಂತ ಕೂಡ ಅದನ್ನು ಪರೀಕ್ಷೆ ಮಾಡಿ ರಿಪೋರ್ಟ್ ಅನ್ನು ನಮಗೆ ಕೊಡುತ್ತೆ. ಸೊ ಅದ್ರ ಮೂಲಕ ನಾವು ಅದು ಡ್ರಗ್ ಸೆನ್ಸಿಟಿವ್ ಟ್ಯೂಬರ್ಕ್ಲೋಸಿಸ್ ಡ್ರಗ್ ರೆಸಿಸ್ಟೆಂಟ್ ಟ್ಯೂಬರ್ಕ್ಲೋಸಿಸ್ ಅಂತಕ್ಕಂಥದ್ದನ್ನ ಅಲ್ಲೇ ಡಿಸೈಡ್ ಆಗಿ ಹೋಗುತ್ತೆ. ಇದು ಫಸ್ಟ್ ಲೈನ್. ಸೊ ಎರಡನೇದಾಗಿ ಏನ್ ಹೇಳ್ತೀವಿ ಅಂದ್ರೆ, ಈ ಬಂದಾಗ ಇದು ನಾವು ರಿಫೆಮ್ಸಿನ್ ಅಂತ ಒಂದು ಡ್ರಗ್ ಇರುತ್ತೆ, ಇದು ಟಿಬಿ ಮರಗಳಲ್ಲಿ ಅತಿ ಮುಖ್ಯವಾದಕ್ಕಂಥ ಒಂದು ಡ್ರಗ್. ಇದ್ರದ್ದು ಗೊತ್ತಾದ ತಕ್ಷಣ ಮೆಡಿಸನ್ಸ್ ಇರುತ್ತೆ. ಸೊ ಐಎನ್ಎಚ್ ಅಂತ ಇರುತ್ತೆ, ಮತ್ತೆ ಎತಂಬುಟಾಲ್ ಅಂತ ಇರುತ್ತೆ, ಪೈರಿಜನಮಿಡ್ ಅಂತ ಇರುತ್ತೆ. ಇದನ್ನ ನಾವು ಫಸ್ಟ್ ಲೈನ್ ಎಲ್ ಪಿ ಎ ಅಂತ ಕರಿತೀವಿ. ಇದನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ, ಒಂದ್ಸಲ ಪಾಸಿಟಿವ್ ಅಂತ ಬಂದು ರಿಫ್ಯಾಮ್ಸಿನ್ಗೆ ಸೆನ್ಸಿಟಿವ್ ಇದೆ ಅಂತ ಗೊತ್ತಾದಾಗ ಅದನ್ನ ನಾವೇನ್ ಮಾಡ್ತೀವಿ, ಕಫವನ್ನ ಎಲ್ ಪಿ ಎ ಕಳಿಸ್ತೀವಿ, ಅಂದ್ರೆ ಲೈನ್ ಪ್ರೋಬ್ ಅಸ್ಸೆ ಅಂತ ಹೇಳಿ ಮಾಡ್ತಾರ. ಒಂದೊಂದು ವಿಭಾಗಕ್ಕೆ ಒಂದೊಂದು ಲ್ಯಾಬ್ ಅನ್ನ ಅಂತ ಗುರುತಿಸಿರ್ತೀವಿ ನಾವು. ಇದು ಕೂಡ ಸರ್ಕಾರದ ಕಡೆಯಿಂದ ಮಾಡ್ತಕ್ಕಂತ ಟೆಸ್ಟ್, ಮತ್ತೆ ಇದನ್ನು ಕೂಡ ಉಚಿತವಾಗಿ ಮಾಡ್ತಾರ. ಟ್ರಾನ್ಸ್ಪೋರ್ಟೇಷನ್ ಕೂಡ ನಾವೇ ಮಾಡ್ತೀವಿ. ಸೊ ರೋಗಿಗೆ ಯಾವುದೇ ತರದ ಸವಾಲ್ ಏನಿರೋದಿಲ್ಲ. ಸೊ ರೋಗಿ ಬಂದು ನಮ್ಮ ಹತ್ತಿರದಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಗೆ ಸ್ಯಾಂಪಲ್ ಕೊಡೋದು ಅಷ್ಟೇ ಇರುತ್ತೆ. ಕೊಟ್ಟ ಮೇಲೆ ಅದು 2 ವಾರ ಆದ್ಮೇಲೆ ರಿಸಲ್ಟ್ ಬರುತ್ತೆ. ಸೊ ಈ 2 ವಾರ ಆದ್ಮೇಲೆ ರಿಸಲ್ಟ್ ಬಂದ್ಮೇಲೆ ಇದು ಯಾವ ತರದ ಟಿ ಅಂತ ಗೊತ್ತಾಗಿ, ಅಕಸ್ಮಾತ್ ಆಗಿ ಅದು ಡ್ರಗ್ ರೆಸಿಸ್ಟೆಂಟ್ ಇತ್ತು ಅಂತಂದ್ರೆ, ನಾವು ಅದು ಲೈನ್ ಆಫ್ ಟ್ರೀಟ್ಮೆಂಟ್ ನ ಚೇಂಜ್ ಮಾಡಿ MDR TB ಇತ್ತಂದ್ರೆ MDR TBಗೆ ನಾವು ಅದನ್ನ ಕಳಿಸ್ತೀವಿ. ಇದಾದ ನಂತರ ಕೂಡ ಇನ್ನೂ ಸೆಕೆಂಡ್ ಲೈನ್ LPA ಅಂತ ಇರುತ್ತೆ. ಸೊ ಇನ್ನ ಬೇರೆ ತರದ TB ಮಾತ್ರೆಗಳಿಗೆ ಇನ್ನ ಇದೆ ಅಂತ ಅದಕ್ಕೂ ಪರೀಕ್ಷೆ ಮಾಡಿಸ್ತೀವಿ. ಇನ್ನ ಒಂದು ರೀಜನಲ್ ಲ್ಯಾಬೊರೇಟರೀಸ್ ಅಂತ ಇರುತ್ತೆ, ಎಸ್ಪೆಷಲಿ ಬೆಂಗಳೂರಲ್ಲಿ ಇದೆ. ಅಲ್ಲಿ ಕೂಡ ನಾವು ಕಲ್ಚರ್ ಸೆನ್ಸಿಟಿವಿಟಿ ಕಳಿಸ್ತೀವಿ, ಕೆಲವು ಸವಾಲ್ ಇರತಕ್ಕಂಥ ಕೇಸಸ್ ಆದ್ರೆ ಅಲ್ಲಿ ಕಳಿಸ್ತೀವಿ. ಅಲ್ಲಿ ಸೊ ಎಲ್ಲಾ ಡ್ರಗ್ಸ್ದು ಕಲ್ಚರ್ ಆಗುತ್ತೆ, ಎಲ್ಲಾ ಇದಕ್ಕೆ ಏನೇನು ಸೆನ್ಸಿಟಿವ್ ಇದೆ ಅಂತ, ಅದ್ರ ಮೇಲೆ ನಾವು ಚಿಕಿತ್ಸೆನ ನಿರ್ಧಾರ ಮಾಡ್ತೀವಿ. ಬಹಳ ಮುಖ್ಯವಾಗಿ ನಾನು ನಿಮಗೆ ಹೇಳಕ್ ಇಷ್ಟಪಡೋದು ಏನಂತಂದ್ರೆ, ಸರ್ಕಾರಿ ವ್ಯವಸ್ಥೆನಲ್ಲಿ ಸೆನ್ಸಿಟಿವಿಟಿ ಟೆಸ್ಟ್ ಮಾಡಿ ಮಾಡತಕ್ಕಂಥ ಒಂದು ಅಂದ್ರೆ ಡ್ರಗ್ ಸೆನ್ಸಿಟಿವ್ ಮಾಡಿ ಚಿಕಿತ್ಸೆ ಕೊಡ್ತಕ್ಕಂಥ ಒಂದು ಏಕೈಕ ಕಾಯಿಲೆ ಅಂದ್ರೆ TB ಕಾಯಿಲೆ. ಸೊ ನಮ್ಮಲ್ಲಿ ಇರ್ತಕ್ಕಂಥ ಚಿಕಿತ್ಸೆ ಮತ್ತೆ ಟೆಸ್ಟ್ ಇದು ಯಾವುದೇ ಒಂದು ಖಾಸಗಿ ಸ್ವಾಮ್ಯದಲ್ಲಿ ನಿಮಗೆ ಅಷ್ಟು ಈಸಿಯಾಗಿ ಅವೈಲೇಬಲ್ ಇರೋದಿಲ್ಲ. ಯಾಕಂತಂದ್ರೆ ಇದಕ್ಕೆ ತುಂಬಾ ಹಣ ಖರ್ಚಾಗುತ್ತೆ ಖಾಸಗಿಯಾಗಿ ಹೋದಾಗ. ಸೊ ಅದನ್ನ ನಾವು ಉಚಿತವಾಗಿ ಮಾಡ್ತಿದೀವಿ. ಸೊ ನನ್ನ ಕರೆ ಏನಂತಂದ್ರೆ, ಸೊ ಯಾರಿಗೆ ಒಂದು ಈ ಲಕ್ಷಣ ಅಥವಾ TB ಇದೆ ಅಂತ ಗೊತ್ತಾದ್ರೆ ದಯವಿಟ್ಟು ಸರ್ಕಾರಿ ಆಸ್ಪತ್ರೆಗೆ ಬಂದ್ರೆ ನಿಮಗೆ ಸರಿಯಾದ ಒಂದು ನ್ಯಾಯ ಸಿಗುತ್ತೆ, ಸರಿಯಾದ ಚಿಕಿತ್ಸೆ ಸಿಗುತ್ತೆ ಅನ್ನೋದಕ್ಕೆ ನಿಮ್ಗೆ ಹೇಳಕ್ ಇಷ್ಟಪಡ್ತೇನೆ.
2: ಶ್ವಾಸಕೋಶೇತರ TB ಹಾಗೆ ಡ್ರಗ್ಸ್ ಅನ್ನು ಅಂದ್ರೆ ಔಷಧಿ ಹೇಗೆ ಕೊಡಬೇಕು ಅಂತ ಹೇಗೆ ಡಿಸೈಡ್ ಮಾಡ್ತೀವಿ?
0: ಅದಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರೆ, ಅದು ಕೆಲವು ಫ್ಲೂಯಿಡ್ಸ್ ನ ಡ್ರಾ ಮಾಡ್ತೀವಿ. ಆ ಫ್ಲೂಯಿಡ್ ನ ಡ್ರಾ ಮಾಡಿ ಆ ಡ್ರಾ ಮಾಡಿದ ಫ್ಲೂಯಿಡ್ ಇದಕ್ಕೆ ಕಳಿಸ್ತೀವಿ ನಾವು LPAಗೆ ಮತ್ತೆ CBNAT ಕಳಿಸ್ತೀವಿ. ಅದರಲ್ಲಿ ಕೂಡ ನಮಗೆ ಡ್ರಗ್ ಸೆನ್ಸಿಟಿವ್ ಇದೆಯಲ್ಲ ಅಂತ ಗೊತ್ತಾಗುತ್ತೆ. ಅದ್ರ ಮೂಲಕನೇ ನಾವು ಚಿಕಿತ್ಸೆನ ಪ್ರಾರಂಭ ಮಾಡ್ತೀವಿ ಅಥವಾ ಅದನ್ನ ಚೇಂಜ್ ಮಾಡದಿದ್ರೆ ಮಾಡ್ತೀವಿ. ಅದನ್ನ
2: ಕೆಲವು ಕೇಸಸ್ ಹೊರಗಡೆ ಖಾಸಗಿ ಆಸ್ಪತ್ರೆಯಲ್ಲಿ ತೋರಿಸ್ಕೊಂಡು ಟೆಸ್ಟ್ಗಳನ್ನು ಮಾಡಿಸ್ಕೊಂಡು TB ಆರ್ ಕ್ರೋನಿಕ್ ಡಿಸೀಸ್ ಅಂತೇಳಿ ರಿಪೋರ್ಟ್ ಬರುತ್ತದೆ, ಅದ್ರ ಮೇಲೆ ನಾವು ಇದು TBಗೆ ಮಾತ್ರೆ ತಗೊಳ್ಬೇಕು ಅಂತೇಳಿ ಸರ್ಕಾರಿ ವೈದ್ಯರ ಕಡೆಗೆ ರೆಫರ್ ಮಾಡುವ ಸಾಧ್ಯತೆಗಳು ಹೆಚ್ಚಿರ್ತವೆ. ಸೊ ಇದು ಈ ಕ್ರಮ ಸೂಕ್ತನ ಅಥವಾ ಹೇಗೆ ಸರ್?
0: ಈಗ ಏನಂತಂದ್ರೆ, ಕೆಲವು ಕ್ಲಿಷ್ಟಕರವಾದ ಒಂದು TBಗಳಿದ್ದಾಗ ಈ ಒಂದು ಟೈಮಲ್ಲಿ ಆಗುತ್ತೆ ಅಂತಂದ್ರೆ, ಎಕ್ಸ್ಪೀರಿಯನ್ಸ್ ವರ್ಕ್ಸ್ ಅಂದ್ರೆ ನಮ್ಮ ಏನು ಸೇವೆ ಅವಧಿ ಇರುತ್ತೆ ಅದರಿಂದ ನಾವು ತುಂಬಾನೇ ಇದಾಗುತ್ತೆ. ಈಗ ನಾನು ಕಳೆದ 23 ವರ್ಷದಿಂದ ಈ ಒಂದು TB ಕಾರ್ಯಕ್ರಮದಲ್ಲಿ ಕೆಲಸ ಮಾಡ್ತಿದ್ದೀನಿ. ಸೊ ಹಂಗಾಗಿ ನಮ್ಗೆ ಏನಂದ್ರೆ, ಪೇಷಂಟ್ ನೋಡಿದ ತಕ್ಷಣ ರಿಪೋರ್ಟ್ಸ್ ನೋಡಿದ ತಕ್ಷಣ, ಸೊ ಇದು 90-100% ಇದು ಏನು ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗ್ಬಿಡುತ್ತೆ, ಇದು TBನೋ ಅಲ್ಲ ಅಂತಕ್ಕಂಥದ್ದು. ಜೊತೆಗೆ ಅಲ್ಲಿ ಇರ್ತಕ್ಕಂಥ ಎವಿಡೆನ್ಸ್ ನಮಗೆ ಈ ತರದ ಲಕ್ಷಣಗಳಿದೆ, ಈ ತರದ್ದು ಎವಿಡೆನ್ಸ್ ಇದೆ ಅಂತ ಗೊತ್ತಾದ ತಕ್ಷಣ ನಾವು ಇಮಿಡಿಯೇಟ್ ಆಗಿ ಅದನ್ನ TB ಕಾಯಿಲೆ ಅಂತ ಪರಿಗಣಿಸ್ತೀವಿ, ಅಥವಾ ಅದು ಅಲ್ಲ ಅಂತಾದ್ರೆ ಇದು ಅಲ್ಲ ಇದು ಬೇರೆನೆ ಇದೆ ಅಂತೇಳಿ ನಾವು ಚೇಂಜ್ ಮಾಡಿ ಆ ತರದ್ದು ಸುಮಾರು ಇನ್ಸ್ಟೆನ್ಸಸ್ ಇದೆ. ಬಟ್ ಇದು ಒಂದು ಸಂದರ್ಭ ಅಲ್ಲ ಅಂತ ಒಂದು ಇನ್ಸ್ಟೆನ್ಸಸ್ ನ ಹೇಳಕ್ಕೆ. ಬಟ್ ಏನಂತಂದ್ರೆ, ಡೆಫಿನೆಟ್ಲಿ
2: ಅನುಭವನು
0: ಬಹಳ ಮುಖ್ಯ ಆಗುತ್ತೆ. ನಾನು ಈ ಒಂದು ವಿಷಯದಲ್ಲಿ ಏನ್ ಕರೆ ಕೊಡಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಖಾಸಗಿ ಚಿಕಿತ್ಸೆಗಿಂತ TBಗೆ ಸರ್ಕಾರಿ ಚಿಕಿತ್ಸೆನೆ ಅತ್ಯುತ್ತಮವಾದಂತ ಹೇಳಕ್ಕೆ ಇಷ್ಟಪಡ್ತೀನಿ.
2: ಹಾಗಾಗಿ ಯಾರೇ TB ಲಕ್ಷಣಗಳಿರೋರು ಸರ್ಕಾರಿ ವೈದ್ಯರನ್ನೇ ಸಂಪರ್ಕಿಸೋದು ಸೂಕ್ತ.
0: ಸೂಕ್ತ.
2: ಇದರ ಚಿಕಿತ್ಸೆಗೆ ಔಷಧೋಪಚಾರಗಳು ಹೇಗೆ ಆಗ್ತದೆ, ಸರ್ಕಾರದಿಂದ ಯಾವ್ಯಾವ ಪ್ರಮಾಣದಲ್ಲಿ ಔಷಧೋಪಚಾರ ಮತ್ತು ಬೇರೆಲ್ಲ ಯಾವ ರೀತಿಯ ಸಲಹೆಗಳನ್ನು ಕೊಡಲಾಗ್ತದೆ?
0: ಹಾ, ಸೊ ಈ ಚಿಕಿತ್ಸೆಗೆ ಹೋಗೋದಕ್ಕಿಂತ ಮುಂಚೆ ಈ TBನಲ್ಲಿ ಕೆಲವು ಇದು ಯಾಕೆ ಇಷ್ಟೊಂದು ಗಂಭೀರ ಸ್ವರೂಪ ಪಡೆದಿದೆ ಅನ್ನೋದನ್ನ ನಾವು ಡಿಸ್ಕಷನ್ ಮಾಡೋದು ಮರೆತಿದ್ವಿ. ಸೊ ಈಗೇನಂತಂದ್ರೆ, ನಮ್ಮ ಇಂಡಿಯಾದ ಪಾಪ್ಯುಲೇಷನ್ ಎಷ್ಟಿದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದು, ಆಮೇಲೆ ಡೆನ್ಸಿಟಿ ಇರೋದೂ ಗೊತ್ತು. ಅಂದ್ರೆ ಈಗ ಇಷ್ಟು ಸ್ಕ್ವೇರ್ ಫೀಟ್ ಅಲ್ಲಿ ಇಷ್ಟು ಜನ ವಾಸ ಮಾಡ್ಬೇಕಂತ ಇರುತ್ತೆ. ಬಟ್ ಆದ್ರೆ ನಮ್ದು ಡೆನ್ಸಿಟಿ ಜಾಸ್ತಿ, ಅಂದ್ರೆ ಒಂದೊಂದು ರೂಮಲ್ಲಿ 9 ಜನ 10 ಜನ ಮಲಗತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಈ ಎಲ್ಲಾ ಒಂದು ಸಂದರ್ಭದಿಂದ ಏನಾಗುತ್ತೆ ಅಂದ್ರೆ, ನಮ್ಮ ಇಂಡಿಯಾ

0: ಪಾಪ್ಯುಲೇಷನ್ ಅಲ್ಲಿ 33% ಅಷ್ಟು ಜನ ಟ್ಯೂಬರ್ಕ್ಲೋಸಿಸ್ ಇನ್ಫೆಕ್ಷನ್ ಆಲ್ರೆಡಿ ಆಗ್ಬಿಟ್ಟಿರುತ್ತೆ.
1: ಓಹೋ.
0: ಸೊ ಈ ಬ್ಯಾಸಿಲೈ ಅಂತಕ್ಕಂಥದ್ದು ಏನು, ಒಂದ್ಸಲ ಶ್ವಾಸಕೋಶಕ್ಕೆ ಹೋಗಿ ಇನ್ಫೆಕ್ಷನ್ ಆದಮೇಲೆ ಇದು ಡಿಸೀಸ್ ಆಗಿ ಕನ್ವರ್ಟ್ ಆಗಲ್ಲ. ಇದೇನ್ ಮಾಡುತ್ತೆ ಅಂದ್ರೆ ಡಾರ್ಮೆಂಟ್ ಆಗಿ ಬೋನ್ ಮ್ಯಾರೋದಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ.
1: ಓಹೋ.
0: ಸೊ ಈ ಲೇಟೆಂಟ್ ಇರ್ತಕ್ಕಂಥ ಒಂದು ಬ್ಯಾಸಿಲೈ ವರ್ಷಗಟ್ಟಲೆ ನಮ್ಮ ದೇಹದಲ್ಲಿ ಅದೇ ರೀತಿ ಸರ್ವಸಾಮಾನ್ಯರಂಗೆ ಹಂಗೆ ನಮ್ಮ ಜೊತೆನೆ ಜೀವನ ಮಾಡ್ತಾ
1: ಇರುತ್ತೆ.
0: ಸೊ ಇದಕ್ಕೆ ಹೈ ರಿಸ್ಕ್ ಅಂತ ಹೇಳ್ತೀವಿ ನಾವು. ರಿಸ್ಕ್ ಅಂದ್ರೆ ಈ 33% ಪಾಪ್ಯುಲೇಷನ್ ಏನು ಯಾರಿಗೆ ಟ್ಯೂಬರ್ಕ್ಲೋಸಿಸ್ ಇನ್ಫೆಕ್ಷನ್ ಆಗಿರುತ್ತೋ ಅವರೆಲ್ಲರಿಗೂ ಕಾಯಿಲೆ ಬರಲ್ಲ. ಸೊ ಅವರೆಲ್ಲರಿಗೂ ಒಂದು ಜೀವಮಾನದಲ್ಲಿ ಕಾಯಿಲೆ ಬರ್ತಕ್ಕಂಥ ಒಂದು ಚಾನ್ಸಸ್ ಏನಂದ್ರೆ 1-5% ಅಷ್ಟು ಇರುತ್ತೆ. ಬಟ್ ಆದರೆ ಅದರ್ ಥಿಂಗ್ಸ್ ಆ್ಯಡ್ ಆಗುತ್ತೆ. ಯಾವುದು ಅದರ್ ಥಿಂಗ್ಸ್ ಅಂತಂದ್ರೆ, ಮೊದಲನೇದಾಗಿ ಮಾಲ್ ನ್ಯೂಟ್ರಿಷನ್ ಅಂದ್ರೆ ಈ ನಾವು ಏನ್ ಹೇಳ್ತೀವಿ ದೈಹಿಕ ಪೌಷ್ಟಿಕಾಂಶ ಕೊರತೆ, ಅಥವಾ ಅವರು ಮಾಲ್ ನ್ಯೂಟ್ರಿಷನ್ ಪ್ರೋಟೀನ್ ಎನರ್ಜಿ ಮಾಲ್ ನ್ಯೂಟ್ರಿಷನ್ ಆದಾಗ ಅಂತವ್ರಿಗೆ ಈ ಚಾನ್ಸಸ್ 10% ಗಿಂತ ಜಾಸ್ತಿ
1: ಆಗ್ತದೆ.
0: ಸೊ ಎರಡನೇ ಕ್ಯಾಟಗರಿ ಅಂತಂದ್ರೆ ಈಗ ನಾವು ಎಚ್ ಐ ವಿ ಇನ್ಫೆಕ್ಟೆಡ್ ಇರ್ತಕ್ಕಂಥ ಇಂಡಿವಿಜುವಲ್ಸ್ ಅಥವಾ ಇಮ್ಯುನೋ ಕಾಂಪ್ರಮೈಸ್ಡ್ ಅಂತ ಹೇಳ್ತೀವಿ. ಸೊ ಎಚ್ ಐ ವಿ ಇರೋರಿಗೂ ಕೂಡ ಇಮ್ಯುನೋ ಕಾಂಪ್ರಮೈಸ್ಡ್ ಆಗಿರುತ್ತೆ. ನಂತರದಲ್ಲಿ ಯಾವ್ದಾದ್ರು ಡ್ರಗ್ಸ್ ತಗೊಂತಾ ಇದ್ರೆ, ಈಗ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ತಗೊಂತಾ ಇರೋರು, ಅಥವಾ ಈ ರುಮಟಾಡ್ ಆರ್ಥರೈಟಿಸ್ ಸಂಧಿವಾತ ಇರತಕ್ಕಂಥ ಕಾಯಿಲೆಗೆ ಟ್ರೀಟ್ಮೆಂಟ್ ತಗೊಂತಾ ಇರೋರು, ಇವರೆಲ್ಲ ಏನು ತಗೊಂತಿರ್ತಾರೆ, ಇಮ್ಯುನೋ ಸಪ್ರೆಸೆಂಟ್ಸ್ ತಗೊಂತಿರ್ತಾರೆ. ಸೊ ಇಂಥವರಲ್ಲಿ ಆ ಟ್ಯೂಬರ್ಕ್ಯುಲ್ ಬ್ಯಾಸಿಲ್ ಏನು ಡಾರ್ಮೆಂಟ್ ಆಗಿ ಒಂದು ಜಾಗದಲ್ಲಿ ಕೂತಿತ್ತು, ಅದು ಫ್ಲೇರಪ್ ಅಥವಾ ಅದು ಕಾಯಿಲೆ ಆಗಿ ಮಾರ್ಪಾಡಾಗಂಥ ಚಾನ್ಸಸ್ ಇರುತ್ತೆ. ಇದು ಎರಡನೇ ಗುಂಪು. ಮೂರನೇ ಗುಂಪು ನಿಮ್ಮೆಲ್ಲರಿಗೂ ಗೊತ್ತು, ಈಗ ಇಂಡಿಯಾ ಈಸ್ ಕಟಿಂಗ್ ಇನ್ ಟು ಏನು ಸಕ್ಕರೆ ಕಾಯಿಲೆ ರಾಜಧಾನಿಯಾಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಬೈ 2030 ಮೋರ್ ದೆನ್ 50 million to 70 million ಪೇಷಂಟ್ಸ್ ಆಗ್ತಾರಂತ ಒಂದು ಅಂದಾಜು ಸಕ್ಕರೆ ಕಾಯಿಲೆದು. ಸೊ ಸಕ್ಕರೆ ಕಾಯಿಲೆ ಕೂಡ ಅಥವಾ ಮಧುಮೇಹ ಅಂತ ಏನು ಹೇಳ್ತೀರಿ ಅಥವಾ ಏನು ಡಯಾಬಿಟಿಸ್ ಅಂತ ಹೇಳ್ತೀರಿ, ಇದೂ ಕೂಡ ನಿಮಗೆ ಪ್ರಿಡಿಸ್ಪೋಸ್ ಮಾಡುತ್ತೆ. ಅಂದ್ರೆ ನೀವು ಬೇಗ ನಿಮಗೆ ಟಿ ಬಿ ಇನ್ಫೆಕ್ಷನ್
1: ಬರ್ತಕ್ಕಂಥ.
0: ಸೊ ಇನ್ನು ನಾಲ್ಕನೇದಾಗಿ ಬಹಳ ಮುಖ್ಯವಾಗಿ ಸ್ಮೋಕರ್ಸ್. ಸೊ ಈ ಏನ ಯಾರು ಯಾವ ರೀತಿ ಇಮ್ಯುನೋ ಕಾಂಪ್ರಮೈಸ್ಡ್ ಇರ್ತಾರೆ, ಸೊ ಅದೇ ರೀತಿನಲ್ಲಿ ಕೂಡ ಅವ್ರಿಗೆ ಇರುತ್ತೆ. ಇನ್ನೊಂದು ಆಲ್ಕೋಹಾಲಿಕ್ಸ್. ಸೊ ಈ ಒಂದು 5 ಗುಂಪುಗಳಲ್ಲಿ 1-5% ಇರತಕ್ಕಂಥ ಚಾನ್ಸಸ್ ಮೋರ್ ದ್ಯಾನ್ 10% ಆಗಿ ಕನ್ವರ್ಟ್
1: ಆಗ್ತದೆ.
0: ಸೊ ಹಂಗಾಗಿ ನಾವು ಟಿಯನ್ನ ಹೋಗಲಾಡಿಸೋದಕ್ಕೆ ಬಹಳಷ್ಟು ಕಷ್ಟಪಡ್ತೀವಿ. ಯಾಕೆ ಅಂತಂದ್ರೆ ಈ ಎಲ್ಲ ಪಾಪ್ಯುಲೇಷನ್ ತುಂಬಾ ಇದೆ ನಮ್ಮಲ್ಲಿ. ಸೊ ಪ್ರೋಟೀನ್ ಎನರ್ಜಿ ಮಾಲ್ ನ್ಯೂಟ್ರಿಷನ್ ಅಂದ್ರೆ ಮಕ್ಕಳು. ಸೊ ಮಕ್ಕಳ ಸಂಖ್ಯೆ ತುಂಬಾ ಇದೆ. ಸೊ ಆಲ್ಮೋ ನಾವು 0-18 years ಅಂತಂದ್ರೆ 22% ಆಫ್ ದ ನೇಷನ್ ಪಾಪ್ಯುಲೇಷನ್ ಇಸ್ ಅಂಡರ್ 18. ಸೊ ಇದಿಷ್ಟು ಒಂದು ಹ್ಯೂಜ್ ಪಾಪ್ಯುಲೇಷನ್, ಇದರಲ್ಲಿ 50% ಮಾಲ್ ನರೆಸ್ಟ್ ಇರ್ತಾರೆ. ಸೊ ಇದರಲ್ಲಿ ನಿಮಗೆ ಟಿ ಬಿ ಬರ್ತಕ್ಕಂಥ ಚಾನ್ಸಸ್ ಬಹಳ ಇರುತ್ತೆ. ಡಯಾಬಿಟಿಕ್ ಗೊತ್ತು ನಿಮಗೆ. ಎಚ್ ಐ ವಿನ ನಾವು ಆಲ್ಮೋಸ್ಟ್ ಸುಮಾರು ಇನ್ಸಿಡೆನ್ಸಸ್ ಅಂದ್ರೆ ಪ್ರಿವಲೆನ್ಸ್ ಮತ್ತು ಇನ್ಸಿಡೆನ್ಸ್ ಕಡಿಮೆ ಆಗಿದೆ. ಅದಕ್ಕಿಂತ ಜಾಸ್ತಿ ಈಗ ಇಮ್ಯುನೋಥೆರಪಿಸ್ ತಗೊಳ್ಳೋರು ಜಾಸ್ತಿ ಆಗಿದೆ. ಕ್ಯಾರ್ ಕಾಯಿಲೆ ಜಾಸ್ತಿ ಆಗಿದೆ, ರುಮಟೆಡ್ ಆರ್ಥರೈಟಿಸ್ ಸಂಧಿವಾತಗಳು ಜಾಸ್ತಿ ಆದಾಗಿಂದ ಅದಕ್ಕೆ ಚಿಕಿತ್ಸೆ ತಗೊಂಡ್ರೆ ಅವರಲ್ಲಿ ಟಿ ಬಿಗಳು ಜಾಸ್ತಿ ಕಾಣಿಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಆ ತರದ ಕೇಸಸ್ ತುಂಬಾ ನೋಡ್ತಿದ್ದೀನಿ ನಾವು. ಸೊ ನೆಕ್ಸ್ಟ್ ಹೇಳಿದ್ರೆ ನಾವು ಡಯಾಬಿಟಿಸ್. ಸೊ ಡಯಾಬಿಟಿಸ್ ಅಂತೂ ನಿಮ್ಗೆ ಗೊತ್ತಿದೆ. ಸೊ ಹಂಗಾಗಿ ಸೊ ಡಯಾಬಿಟಿಸ್ ಇರೋದ್ರಿಂದ ಸೊ ಈ ಎಲ್ಲಾ ಅಂಶಗಳು ಏನ್ ಮಾಡ್ತಿದೆ, ಟಿ ಬಿನ ಒಂದು ಗಂಭೀರ ಕಾಯಿಲೆಯನ್ನಾಗಿ ಇಂಡಿಯಾದಲ್ಲಿ ನಾವು ಗಣಿಸಲೇಬೇಕಾಗುತ್ತೆ. ಅದಕ್ಕಾಗಿನೇ ಸರ್ಕಾರದವರು ಇದನ್ನ ನೋಟಿಫೈಬಲ್ ಡಿಸೀಸ್ ಅಂತ ಮಾಡಿದ್ದಾರೆ. ಸೊ ಇದಕ್ಕೆ ನಮ್ಗೆ ಇರ್ತಕ್ಕಂಥ ಒಂದೇ ಉಪಾಯ ಏನಂತಂದ್ರೆ, ಲಕ್ಷಣಗಳು ಬಂದಾಗ ನಾವು ಟೆಸ್ಟ್
1: ಮಾಡ್ಕೊಳ್ಳೋದು,
0: ನಂತರದಲ್ಲಿ ಚಿಕಿತ್ಸೆ ಮಾಡ್ಕೊಳ್ಳೋದು. ಇದನ್ನ ನಾವು ಚಿಕಿತ್ಸೆ ಗುಣಮುಖರಾಗೋದು ಬಹಳ ಬೇಗ ಬೇಗ ಗುಣಮುಖರಾದ್ರೆ ಸ್ಪ್ರೆಡ್ ಆಗೋದು ಕೂಡ ಅಷ್ಟೇ ಬೇಗ ಕಡಿಮೆ ಆಗುತ್ತೆ. ನಮಗೆ ಸವಾಲದೇನಂದ್ರೆ ಎಸ್ಪೆಷಲಿ ಸಬ್ಸ್ಟೆನ್ಸ್ ಅಬ್ಯೂಸ್ ಮಾಡ್ತಕ್ಕಂಥವ್ರಲ್ಲಿ. ಸೊ ಈಗ ಏನು ಆಲ್ಕೋಹಾಲಿಕ್ಸ್ ಅಂತ ನಾವು ಏನು ಹೇಳ್ತೀವಿ, ಇವರಲ್ಲಿ ಟಿ ಬಿ ಅತಿ ಲೇಟ್ ಆಗಿ ಕಾಣಿಸ್ಕೊಳತ್ತೆ. ಅಂದ್ರೆ ಕಾಣಿಸ್ಕೊಳತ್ತೆ ಅಂದ್ರೆ ಅವ್ರ ಆತ್ರೆಗೆ ತುಂಬಾ ಲೇಟ್ ಆಗಿ ಬರ್ತಾರೆ. ಸೊ ನಾವು ಅದಕ್ಕೆ ಸಿವಿಯರ್ ಟಿ ಬಿ ಅಂತ ಕರಿತೀವಿ. ಸೊ ಅಂತ ಒಂದು ಸಂದರ್ಭದಲ್ಲಿ ಅವ್ರು ಬಂದಾಗ ಅವರಿಗೆ ನಾವು ಚಿಕಿತ್ಸೆ ಕೊಡ್ಬೇಕಂದಾಗ ಅವ್ರ ಲಿವರ್ ಪ್ರಾಬ್ಲಮ್ ಅಲ್ಲಿ ಇರುತ್ತೆ. ಸೊ ನಾವು ಈ ಎಲ್ಲಾ ಟಿ ಬಿ ಡ್ರಗ್ಗಳು ಲಿವರ್ ಮೇಲೆ ಕೆಲಸ ಮಾಡುತ್ತೆ. ಸೊ ಅವರಿಗೆ ಜಾಂಡಿಸ್ ಬರ್ತಕ್ಕಂಥ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಅವರು ಒಂದು ಡ್ರಗ್ಗೆ ಅಂದ್ರೆ ನಾವು ಏನ್ ಕೊಡ್ತಕ್ಕಂಥ ಔಷಧಿಗೆ ಆ ಕಾಂಪ್ಲಿಯನ್ಸ್ ಅಷ್ಟಾಗಿರಲ್ಲ. ಆಮೇಲೆ ಅವ್ರ ಕಮ್ಯುನಿಟಿಲಿ ಆಕ್ಟಿವ್ ಕೇಸಸ್ ಆಗಿರ್ತಾರೆ. ಸೊ ಇದರಿಂದ ಸ್ಪ್ರೆಡ್ ಆಗಂತ ಚಾನ್ಸಸ್ ಬಹಳ ಇರುತ್ತೆ. ಸೊ ಇದು ನಮಗೆ ಒಂದು ಆಕ್ಚುಲಿ ಕಮ್ಮಿ ಇರತಕ್ಕಂತ ಒಂದು ಸವಾಲು. ಯಾಕೆ ಇಂಡಿಯಾದಲ್ಲಿ ಟಿ ಬಿ ಇನ್ನೂ ಹೋಗ್ತಾ ಇಲ್ಲ, ಇನ್ನೂ ಹೋಗ್ತಾ ಇಲ್ಲ, ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಆಗ್ತಾ ಇಲ್ಲ ಅನ್ನೋದಕ್ಕೆ ಇದು ಒಂದು
1: ಎಲ್ಲ
0: ಕಾರಣಗಳು ಮಿಕ್ಸ್ ಆಗುತ್ತೆ. 5 ಗುಂಪುಗಳು ಏನ್ ಹೇಳಿದೆ, ಒಂದು ಮಾಲ್ ನ್ಯೂಟ್ರಿಷನ್, ಇಮ್ಯುನೋ ಕಾಂಪ್ರಮೈಸ್ಡ್, ಮತ್ತೆ ಡಯಾಬಿಟಿಸ್, ನಂತರದಲ್ಲಿ ಸ್ಮೋಕರ್ಸ್, ಮತ್ತೆ ಆಲ್ಕೋಹಾಲಿಕ್ಸ್. ಸೊ ನಾವು ಚಿಕಿತ್ಸೆ ಬಗ್ಗೆ ಮಾತಾಡಬೇಕು ಅಂತಂದಾಗ ಚಿಕಿತ್ಸೆ ಏನು ಅಂತಂದ್ರೆ ಸರ್ಕಾರಿ ಮಟ್ಟದಲ್ಲಿ, ವಿಲೇಜ್ ಮಟ್ಟದಲ್ಲಿ, ಅವರವರ ಮನೆಗಳಿಗೇನೆ ಈ ಚಿಕಿತ್ಸೆನ ಫ್ರೀಯಾಗಿ ಉಚಿತವಾಗಿ ಕೊಡ್ತಾ ಇದೆ. ಸೊ ಇದನ್ನ ಮಾನಿಟರ್ ಮಾಡ್ತಾರೆ, ಮಾನಿಟರ್ ಮಾಡಿ ಸಪರೇಟ್ ಆಗಿ ಸೀನಿಯರ್ ಟ್ರೀಟ್ಮೆಂಟ್ ಸೂಪರ್ವೈಸರ್ ಅಂತ ಇರ್ತಾರೆ, ಲ್ಯಾಬ್ ಆಕ್ಟಿವಿಟೀಸ್ ನೋಡೋದಕ್ಕೆ ಸೀನಿಯರ್ ಟ್ರೀಟ್ಮೆಂಟ್ ಲ್ಯಾಬ್ ಸೂಪರ್ವೈಸರ್ ಅಂತ ಇರ್ತಾರೆ, ಮತ್ತೆ ಅರ್ಬನ್ ಏರಿಯಾದಲ್ಲಿ ಅಂದ್ರೆ ಪಟ್ಟಣ ಪ್ರದೇಶದಲ್ಲಿ ಟಿಬಿ ಹೆಲ್ತ್ ವಿಸಿಟರ್ ಅಂತ ಇರ್ತಾರೆ, ಅದ್ರ ಮೇಲ್ಗಡೆ ಒಬ್ಬರು

0: MOTU ಅಂತ ಇರ್ತಾರೆ, ಮೆಡಿಕಲ್ ಆಫೀಸರ್ ನೋಡ್ಕೊಂತಾನೆ ಒಂದು ಟಿ ಯುನ, ಅದ್ರ ಮೇಲ್ಗಡೆ ಡಿಟಿ ಓ ಅಂತ ಇರ್ತಾರೆ, ಅಂದ್ರೆ ಡಿಸ್ಟ್ರಿಕ್ಟ್ ಟ್ಯೂಬರ್ಕ್ಲೋಸ್ ಆಫೀಸರ್ ಅಂತ. ಸೊ ಇವರೆಲ್ಲರೂ ಮಾನಿಟರ್ ಮಾಡಿ ಎಷ್ಟು ಸಾಧ್ಯ ಅಷ್ಟು ಟಿ ಬಿ ಮಾತ್ರೆಗಳನ್ನ ಸರಿಯಾಗಿ ತಗೊಳ್ಳೋ ಹಾಗೆ ಮಾನಿಟರ್ ಮಾಡಿ ಈ ಕಾಯಿಲೆನ ಹೋಗೋ ತರನಲ್ಲಿ ನೋಡ್ಕೊಂತಾರೆ. ಬಟ್ ಚಿಕಿತ್ಸೆ ಬಗ್ಗೆ ಬಂದಾಗ ಸರ್ಕಾರಿ ಸ್ವಾಮ್ಯದಲ್ಲಿ ಸಿಗ್ತಕ್ಕಂಥ ಚಿಕಿತ್ಸೆ ಉತ್ತಮವಾದ್ದು, ಗುಣಮಟ್ಟದ್ದು, ಮತ್ತೆ ಅದು ಕಂಪ್ಲೀಟ್ ಆಗಿ ಮಾನಿಟರ್ ಆಗುತ್ತೆ, ಫಾಲೋ ಅಪ್ ಆಗ್ತದೆ. ಇದು ಬಹಳ ಮುಖ್ಯವಾಗಿ
1: ಈಗ ಬಹಳಷ್ಟು ಮುಖ್ಯವಾಗಿ ಈ ಕಾಯಿಲೆಗೆ ಒಳಗಾಗಿರ್ತಕ್ಕಂಥವ್ರು, ಔಷಧಿಗಳನ್ನು ತೆಗೆದುಕೊಳ್ತಾ ಇರ್ತಕ್ಕಂಥವ್ರು ಪೌಷ್ಟಿಕ ಆಹಾರಗಳನ್ನು ತೆಗೆದುಕೊಳ್ಳೋದು ಬಹಳ ಮುಖ್ಯ ಅಂತ ಮಧ್ಯದಲ್ಲಿ ಹೇಳಿದ್ರಿ.
0: ಹೌದು,
1: ಈ ಬಗ್ಗೆ ಸರ್ಕಾರದಲ್ಲಿ ಏನಾದ್ರೂ ಬೇರೆ ಬೇರೆ ಮಾರ್ಗಗಳಿದಾವ? ಹಾಗೆ ತುಂಬಾ ಬಡತನದ ಕುಟುಂಬಗಳು.
0: ಹೌದು ಇದೆ. ಇದರಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ಕ್ಷಯ ಪೋಷಣ ಯೋಜನೆ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಪ್ರತಿ ತಿಂಗಳು 1,000 ರೂಪಾಯಿಯನ್ನ 6 ತಿಂಗಳವರೆಗೆ ಸರ್ಕಾರ ಇದನ್ನ ಒಂದು ಸಹಾಯಧನವಾಗಿ ಕೊಡುತ್ತೆ, ಪೌಷ್ಟಿಕ ಆಹಾರವನ್ನ ತಗೊಳ್ಳಿ ಅಂತೇಳಿ. ಜೊತೆಗೆ ಕೆಲವು NGOs ಇರ್ಬೋದು ಅಥವಾ ಯಾರಾದರೂ ಡೋನರ್ಸ್ ಇರ್ಬೋದು ಅಂತವ್ರ ಹತ್ರ ಮಾತಾಡ್ಬಿಟ್ಟು ಅವ್ರೇನಾದ್ರೂ ಈ ಎಣ್ಣೆ ಕಾಳುಗಳಿರ್ಬೋದು ಅಥವಾ ಅಕ್ಕಿ ಇರ್ಬೋದು ಅಥವಾ ಈ ದಾಲ್ ಇರ್ಬೋದು, ಸೊ ಅಂಥದನ್ನೆಲ್ಲ ಕೊಡ್ಸೋಕ್ಕೂ ಕೂಡ ಮಾತಾಡಿ ವ್ಯವಸ್ಥೆ ಮಾಡ್ತೀವಿ. ಅಂದ್ರೆ ಯಾರು ತುಂಬಾ ಪೂರ್ ಇದ್ದಾರೆ ಅವರಿಗೆ ಅದು ಡೈಲಿ ಲಿವಿಂಗ್ ಕಷ್ಟ ಇದೆ ಅಂತಂದ್ರೆ ಈ ನಿಕ್ಷೇಪ ಪೋಷಣೆ ಅಭಿಯಾನ ಒಂದು, ಮತ್ತೆ ಈ ಡೋನರ್ಸ್ ವತಿಯಿಂದ ಪೌಷ್ಟಿಕ ಕಿಟ್ಗಳನ್ನ ಕೊಡಿಸುವಂತ ವ್ಯವಸ್ಥೆ ಕೂಡ ಸರ್ಕಾರದ ಕಡೆಯಿಂದ ಮಾಡ್ತಾ ಇದೆ.
1: ಡಾಕ್ಟರ್, ಈಗ ನಮ್ಮ ಈ ಸೀಮಿತ ಅವಧಿಯಲ್ಲಿ ಕೊನೆಯದಾಗಿ ಒಂದು ಪ್ರಶ್ನೆ ಏನು ಅಂದ್ರೆ, ಇದು ಗಂಭೀರ ಕಾಯಿಲೆ, ಎಚ್ಚರವಾಗಿರಬೇಕು ಅನ್ನುವಂಥದ್ದು ಒಂದು, ಜನರು ಹೇಗೆ ಇದನ್ನ ಪ್ರಿಕಾಷನ್ಸ್ ಆಗಿ ಅಂದ್ರೆ ಮುಂಜಾಗ್ರತೆ ಕ್ರಮಗಳನ್ನ ಹೇಗೆ ಅನುಸರಿಸಿದ್ರೆ ಸೂಕ್ತ ಲೈಫ್ ಸ್ಟೈಲ್ ಮತ್ತು ಫುಡ್ ಸ್ಟೈಲ್?
0: ಈಗ ಮೊದಲನೇದಾಗಿ ಏನ್ ಹೇಳ್ಬೇಕಂತಂದ್ರೆ, ಈಗ ಯಾರು ಕೇಸಸ್ ಇದ್ದಾರೆ ಅಂದ್ರೆ ಅವರೇ ನಮ್ಮ ಸೋರ್ಸ್. ಸೊ ಅವರು ಈ ಯಾರು ಶ್ವಾಸಕೋಶದ ಟಿ ಬಿಯಿಂದ ಏನು ಬಳಲ್ತಿರ್ತಾರೆ ಅವರು ಕಂಪಲ್ಸರಿ ಆಗಿ ಮಾಸ್ಕನ್ನ ಯೂಸ್ ಮಾಡಬೇಕು. ಒಂದು ಬ್ಲಿಕ್ ಪ್ಲೇಸಸ್ಸಲ್ಲಿ ಅವರು ಅಪಿಯರ್ ಆದಾಗ ಅವರು ಮಾಸ್ಕನ್ನು ಯೂಸ್ ಮಾಡಬೇಕು. ನಂತರ ಅವರು ಮನೆಯಲ್ಲಿದ್ದಾಗ ಅವ್ರು ರೂಮ್ ಬಿಟ್ಟು ಹೊರಗಡೆ ಬಂದು ಬೇರೆಯವ್ರ ಜೊತೆ ಮಾತಾಡ್ತಿದ್ದಾಗ ಅವ್ರು ಮಾಸ್ಕ್ ಯೂಸ್ ಮಾಡಬೇಕು. ಎಲ್ಲಿ ಬೇಕಂದ್ರೆ ಅಲ್ಲಿ ಅವರು ಉಗಿಬಾರ್ದು. ಸೊ ಉಗುಳೋದನ್ನು ಕೂಡ ಒಂದು ಯಾವುದೋ ಒಂದು ಇದರಲ್ಲಿ ಮಾಡಿಬಿಟ್ಟು ಅದನ್ನು ಮಣ್ಣು ಹಾಕಿ ಮುಚ್ಚಬೇಕಾಗತ್ತೆ. ಸೊ ಈ ರೀತಿ ಒಂದು ಸಿಂಪಲ್ ಸ್ಟೆಪ್ಸ್ನ ಅವ್ರು ತಗೊಂಡ್ರೆ ಸೊ ಡೆಫಿನೆಟ್ ಆಗಿ ನಾವು ಟಿ ಬಿಯನ್ನು ಹೋಗಲಾಡಿಸ್ಬೋದು. ಬಟ್ ಇದು ಬಿಟ್ಟು ನಾವು ಬೇರೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಎಲ್ಲಿ ತನ ಪೇಷಂಟ್ಗೆ ಅವೇರ್ನೆಸ್, ನಾವು ಅದಕ್ಕೆ ಏನು ಹೇಳ್ತೀವಿ ಅಂತಂದ್ರೆ, ಒಂದು ಸಲ ಲ್ಯಾಬಲ್ಲಿ ಟಿ ಬಿ ಪಾಸಿಟಿವ್ ಅಂತ ಗೊತ್ತ ತಕ್ಷಣ ಅಲ್ಲಿರ್ತಕ್ಕಂಥ ಲ್ಯಾಬ್ ಟೆಕ್ನಿಷಿಯನ್ ಹೇಳ್ತಾನ, ನೀವು ಇವತ್ತಿಂದ ಮಾಸ್ಕ್ ಹಾಕಬೇಕು, ಎಲ್ಲೆಲ್ಲಿ ಪಬ್ಲಿಕಲ್ಲಿ ಅಪಿಯರ್ ಆಗ್ತೀರಿ ಮಾಸ್ಕ್ ಹಾಕಬೇಕು. ಅಲ್ಲಿಂದ ಅವರು ಡಾಕ್ಟರ್ ಹತ್ರ ಬಂದರೆ ಡಾಕ್ಟರ್ ಹೇಳ್ತಾರೆ ಅಂದರೆ, ಸೊ ಪ್ರತಿಯೊಂದು ಹಂತದಲ್ಲಿ ನಾವು ಒಂದು ಅವೇರ್ನೆಸ್ ಕೊಡ್ತಾ ಹೋಗ್ತೀವಿ. ಸೊ ಈ ಒಂದು ಅವೇರ್ನೆಸ್ಸು ಡೆಫಿನೆಟ್ ಆಗಿ ಇದು ಮಾಡುತ್ತೆ. ಎರಡನೇದಾಗಿ ನಾವು ಸರ್ಕಾರದ ವತಿಯಿಂದ ಒಂದು ಕ್ರಮವನ್ನು ತಗೊಂಡಿದ್ದೀವಿ. ಏನಂತಂದರೆ, ಯಾವ ಮನೆಯಲ್ಲಿ ಟ್ಯೂಬರ್ಕ್ಲೋಸಿಸ್ ಬರುತ್ತೋ ಆ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಫ್ಯಾಮಿಲಿ ಮೆಂಬರ್ಸಿಗೂ ಆಕ್ಟಿವ್ ಟ್ಯೂಬರ್ಕ್ಲೋಸಿಸ್ ಇದೆಯಾ ಅಂತ ಚೆಕ್ ಮಾಡಿಸ್ತೀವಿ. ಇದು ಒಂದು ಹೊಸ ಒಂದು ಕ್ರಮ. ಸೊ ಅವ್ರಿಗೆ ಚೆಕ್ ಮಾಡಿಬಿಟ್ಟು ಅವ್ರಿಗೆ ಅಕಸ್ಮಾತ್ ಆಗಿ ಟಿ ಬಿದು ಯಾವುದೇ ಲಕ್ಷಣಗಳು ಇಲ್ಲ ಅಂತ ಗೊತ್ತಾದ್ರೆ ಅವರಿಗೆ ನಾವು ಟಿ ಬಿ ಪ್ರಿವೆಂಟಿವ್ ಥೆರಪಿ ಅಂತ ಕೊಡ್ತೀವಿ. ಸೊ ಇದನ್ನ 6 ತಿಂಗಳವರೆಗೆ ಟಿ ಬಿ ಪ್ರಿವೆಂಟಿವ್ ಥೆರಪಿ ಅಂತ ನಾವು ಉಚಿತವಾಗಿ ಕೊಡ್ತೀವಿ.
1: ಔಷಧಿ ಕೊಡ್ತಾರೆ,
0: ಔಷಧಿ ಕೊಡ್ತೀವಿ. ನಾವೊಂದು ಸ್ಟಡೀಸ್ ಮಾಡಿರೋ ಪ್ರಕಾರ ಯಾರಿಗೆ ಮನೇಲಿ ಟಿ ಬಿ ಇರುತ್ತೋ ಅವ್ರ ಮನೆಯಲ್ಲಿ ವಿತಿನ್ 2 ಇಯರ್ಸ್ ಆಫ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿರ್ತೀವಿ, ಆ 2 ಇಯರ್ಸ್ ಅಲ್ಲಿ ಮೋರ್ ದನ್ 50% ಆಫ್ ದ ಕೇಸಸ್ ಪಾಸಿಟಿವ್ ಆಗುತ್ತೆ.
1: ಓ ಹಾಗೆ.
0: ಆ ತರದ ಕೇಸಸ್ ನಾವು ತುಂಬಾ ನೋಡಿದೀವಿ.
1: ಈಗ
0: ಮಗನಿಗೆ ಶ್ವಾಸಕೋಶದ ಟಿ ಬಿ ಆಗಿರುತ್ತೆ, ಆ ಒಂದು 6 ತಿಂಗಳಾದ್ಮೇಲೆ ತಾಯಿಗೆ ಅಬ್ಡಮಿನಲ್ ಟಿ ಬಿ ಆಗುತ್ತೆ. ಸೊ ಇದನ್ನ ನಾವು ಹೋಗಲಾಡಿಸೋ ಸಲುವಾಗಿ, ಅಂದ್ರೆ ಕೇಸ್ ಬರ್ಡ್ ಅನ್ನ ಕಡಿಮೆ ಮಾಡೋ ಸಲುವಾಗಿ, ಆ ಮನೆಯಲ್ಲಿ ಇರ್ತಕ್ಕಂತ ಎಲ್ಲರಿಗೂ ಆಕ್ಟಿವ್ ಟ್ಯೂಬರ್ಕ್ಲೋಸ್ ಇದೆಯಾ ಅಂತ ಚೆಕ್ ಮಾಡ್ತೀವಿ. ಸೊ ಎಸ್ಪೆಷಲಿ ಶ್ವಾಸಕೋಶದ ಟಿ ಬಿ ಇತ್ತು ಅಂತಂದ್ರೆ ಚೆಕ್ ಮಾಡಿ ಅವ್ರಿಗೆ ಯಾರಿಗೂ ಆ ತರದೇನು ಲಕ್ಷಣ ಇಲ್ಲ ಅಂದಾಗ ಈ ಟಿ ಬಿ ಪ್ರಿವೆಂಟಿವ್ ಥೆರಪಿನ ಕೊಡ್ತೀವಿ. ಇನ್ ಕೇಸ್ ಲಕ್ಷಣಗಳಿದ್ರೆ ಪರೀಕ್ಷೆ ಮಾಡಿ ಅವ್ರಿಗೂ ಟಿ ಬಿ ಇದ್ರೆ ಟಿ ಬಿ ಚಿಕಿತ್ಸೆನು ಕೊಡ್ತೀವಿ. ಸೊ ಇದು ಒಂದು ಸರ್ಕಾರದಿಂದ ಆಗಿರತಕ್ಕಂತ ಒಂದು ಕ್ರಮ
1: ಸರ್. ಟಿ ಪಿ ಟಿ ಆಗೋದ್ರಿಂದ ಸ್ವಲ್ಪ ಮುಂದೆ ಸಿವಿಯರ್ ಆಗೋದು.
0: ಹೌದು, ಇದು ಡೆಫಿನೆಟ್ಲಿ ಕೇಸ್ ಬರ್ಡನ್ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ, ಡೆಟ್ ಆಗಿ ಕೇಸ್ ಬರ್ಡನ್ ಕಡಿಮೆ ಆಗೇ ಆಗುತ್ತೆ.
1: ಯಾರ ಕುಟುಂಬದಲ್ಲಿ ಟಿ ಬಿ ಕಾಯಿಲೆ ಒಳಗಾಗಿರೋರಿದ್ದವರು ಇದಕ್ಕೆ ಮುಂದಾಗೋದು ಒಳ್ಳೆಯದು.
0: ಹೌದು,
1: ಮುಂಚಿತವಾಗಿ ಪರೀಕ್ಷೆ ಮಾಡಿಸ್ಕೊಂಡು,
0: ಹೌದು,
1: ಮುಂಚಿತವಾಗಿ ಕೊಡುವಂತ ಔಷಧಿಗಳನ್ನ ತಗೊಂಡ್ರೆ ಮುಂದೆ ಗಂಭೀರವಾಗಿ ಇದಕ್ಕೆ ಒಳಗಾಗದಂಗೆ ತಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಒಳ್ಳೇದು ಡಾಕ್ಟ್ರೆ, ನಮ್ಮ ಸ್ಟುಡಿಯೋಕ್ಕೆ ಬಂದು ಟಿ ಬಿ ಕಾಯಿಲೆ ಬಗ್ಗೆ, ಅದರ ವಿಧಗಳ ಬಗ್ಗೆ ಮತ್ತು ಚಿಕಿತ್ಸಾ ವಿಧಾನಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ರಿ. ಧನ್ಯವಾದಗಳು, ನಮಸ್ಕಾರ.
2: ಇದುವರೆಗೆ ಕ್ಷಯರೋಗ ಕಾರಣ ಮತ್ತು ಚಿಕಿತ್ಸೆ ಈ ಕುರಿತು ಗಂಗಾವತಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರ ಡಾಕ್ಟರ್ ಸೋಮಶೇಖರ್ ಕಬ್ಬೇರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತು ಕಾರ್ಯಕ್ರಮ. ಒಂದು

0: ರಾಷ್ಟ್ರ ಒಂದು ಚಂದಾದಾರಿಕೆ. ಈ ಕುರಿತು ಕಲಬುರಗಿಯ ಹಿರಿಯ ಪತ್ರಕರ್ತೆ ಸರೋಜಿನಿ ಯಮಕನ ಮರಡಿ ಅವರಿಂದ ಮಾಹಿತಿ.
1: ಭಾರತ ಸರ್ಕಾರವು ಜಾರಿಗೊಳಿಸಿದ ಒಂದು ರಾಷ್ಟ್ರ ಒಂದು ಚಂದಾದಾರಿಕೆ ಯೋಜನೆಯು 2025 ಜನವರಿ 1ರಿಂದ ಕಾರ್ಯರೂಪಕ್ಕೆ ಬಂದಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸಚಿವ ಸಂಪುಟವು ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಯೋಜನೆಯನ್ನು 25 ನವೆಂಬರ್ 2024 ಅನುಮೋದಿಸಿತು. ದೇಶಾದ್ಯಂತ ವಿದ್ವತ್ಪೂರ್ಣ ಸಂಶೋಧನಾ ಲೇಖನಗಳು ಮತ್ತು ನಿಯತಕಾಲಿಕ ಪ್ರಕಟಣೆಗಳ ಜ್ಞಾನ ಪಡೆಯಲು ಕೇಂದ್ರ ವಲಯ ಯೋಜನೆಯಾದ ಒಂದು ರಾಷ್ಟ್ರ ಒಂದು ಚಂದಾದಾರಿಕೆಗೆ ಚಾಲನೆ ನೀಡಲಾಯಿತು. ಹಾಗಾದರೆ ಈ ಯೋಜನೆಯಿಂದ ಯಾರಿಗೆಲ್ಲ ಪ್ರಯೋಜನ, ಸರ್ಕಾರ ಯಾವ ಉದ್ದೇಶದಿಂದ ಈ ಯೋಜನೆ ಜಾರಿಗೊಳಿಸಿತು ಎಂಬುದನ್ನು ಇಲ್ಲಿ ವಿವರವಾಗಿ ತಿಳಿಯೋಣ. ಮುಖ್ಯವಾಗಿ ಈ ಯೋಜನೆಯನ್ನು ಭಾರತದಲ್ಲಿ ರಿಸರ್ಚ್ ಮಾಡುವವರಿಗಾಗಿ, ಎಂದರೆ ಉನ್ನತ ವ್ಯಾಸಂಗದ ವಿದ್ಯಾರ್ಥಿಗಳಿಗೆ, ಪಿಎಚ್ಡಿ ಸ್ಕಾಲರ್ಸ್, ಕಾಲೇಜಿನ ಫ್ಯಾಕಲ್ಟಿ, ಶಿಕ್ಷಕರು, ಸಂಶೋಧಕರು, ವಿಜ್ಞಾನಿಗಳಿಗಾಗಿ ರೂಪಿಸಲಾಗಿದೆ. ಇವರೆಲ್ಲ ತಮ್ಮ ಸಂಶೋಧನೆಯ ರೆಫರೆನ್ಸ್ಗೆ ಅಗತ್ಯವಿರುವ ರಿಸರ್ಚ್ ಪೇಪರ್ಸ್ಗಳನ್ನು ಹಾಗೂ ಜರ್ನಲ್ ಪೇಪರ್ಗಳನ್ನು ಅಂತಾರಾಷ್ಟ್ರೀಯ ಪ್ರಕಾಶಕರಿಂದ ಪಡೆದುಕೊಳ್ಳುತ್ತಾರೆ. ಇದಕ್ಕಾಗಿ ಭಾರತದ ಶಿಕ್ಷಣ ಸಂಸ್ಥೆಗಳು ಕೋಟ್ಯಾಂತರ ರೂಪಾಯಿಗಳ ಖರ್ಚು ಮಾಡಬೇಕಿತ್ತು. ಇಲ್ಲಿ ಶುಲ್ಕಗಳು ಒಂದೇ ರೀತಿ ಆಗಿರಲಿಲ್ಲ. ಹೀಗಾಗಿ ಸರ್ಕಾರವೇ ವೆಚ್ಚ ಭರಿಸಿ ಏಕರೂಪಿ ಅವಕಾಶ ಕಲ್ಪಿಸಲು ಈ ಮಹತ್ವದ ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಯೋಜನೆ ಜಾರಿಗೊಳಿಸಿದೆ. ಇನ್ನು ಈ ಯೋಜನೆ ಯಾವ ಸಂಸ್ಥೆಗಳಿಗೆ ಅನ್ವಯವಾಗುವುದು ಎಂದರೆ, ದೇಶದ ಎಲ್ಲಾ ಸರ್ಕಾರಿ ವಿಶ್ವವಿದ್ಯಾಲಯಗಳು, ಕಾಲೇಜುಗಳು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಂಸ್ಥೆಗಳು, ಕೇಂದ್ರ ಸರ್ಕಾರದ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಷನ್, ಸಂಶೋಧನಾ ಸಂಸ್ಥೆಗಳಿಗೆ ಒಂದೇ ರಾಷ್ಟ್ರೀಯ ಚಂದಾದಾರಿಕೆ ಯೋಜನೆಯಡಿ ಅಂತಾರಾಷ್ಟ್ರೀಯ ಸಂಶೋಧನಾ ಜರ್ನಲ್ಗಳು ಹಾಗೂ ಲೇಖನಗಳನ್ನು ಓದಲು ಪ್ರವೇಶ ಒದಗಿಸಿದೆ. ಸಂಶೋಧಕರು, ವಿದ್ಯಾರ್ಥಿಗಳು ಇನ್ನು ಮುಂದೆ ಸಂಶೋಧನಾ ಪ್ರಬಂಧಗಳು ಮತ್ತು ಜರ್ನಲ್ಗಳನ್ನು ಹುಡುಕಲು ಪ್ರಪಂಚದಾದ್ಯಂತ ಅಲೆದಾಡಬೇಕಾಗಿಲ್ಲ. ಬದಲಿಗೆ ಅವರು ಡಿಜಿಟಲ್ ಮೂಲಕ ಒಂದೇ ಸ್ಥಳದಲ್ಲಿ ಪಡೆಯಲು ಸಾಧ್ಯವಾಗಿದೆ. ಒಎನ್ಒಎಸ್ ಒಂದು ರೀತಿಯ ರಾಷ್ಟ್ರೀಯ ಡಿಜಿಟಲ್ ಸಂಶೋಧನಾ ಗ್ರಂಥಾಲಯವಿದ್ದಂತೆ. ಇಲ್ಲಿ ಪುಸ್ತಕಗಳಿಗಿಂತ ಹೆಚ್ಚು ರಿಸರ್ಚ್ ಜರ್ನಲ್ಸ್, ಸೈಂಟಿಫಿಕ್ ಪೇಪರ್ಗಳು, ಅಕಾಡೆಮಿಕ್ ಲೇಖನಗಳು ಇರುತ್ತವೆ. ಈ ಯೋಜನೆಯಡಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು, ಪಿಎಚ್ಡಿ ಸ್ಕಾಲರ್ಸ್, ಕಾಲೇಜಿನ ಅಧ್ಯಾಪಕರು, ವಿಜ್ಞಾನಿಗಳು, ಸರ್ಕಾರಿ ಸಂಶೋಧನಾ ಸಂಸ್ಥೆಗಳು, ಐಐಟಿ, ಎನ್ಐಟಿ, ಎಐಐಎಂಎಸ್ ಮುಂತಾದ ಶಿಕ್ಷಣ ಸಂಸ್ಥೆಗಳು ಕಡಿಮೆ ವೆಚ್ಚದಲ್ಲಿ ಜರ್ನಲ್ಸ್ಗೆ ಪ್ರವೇಶ ಪಡೆಯಲಿವೆ. ಈ ಮೊದಲು ಸಂಸ್ಥೆಗಳು ಪ್ರತ್ಯೇಕವಾಗಿ ಅಂತಾರಾಷ್ಟ್ರೀಯ ಪ್ರಕಾಶಕರಿಗೆ ಹೆಚ್ಚು ಹಣ ತೆರಬೇಕಾಗುತ್ತಿತ್ತು. ಹೀಗಾಗಿ ದೊಡ್ಡ ಹಾಗೂ ಶ್ರೀಮಂತ ಸಂಸ್ಥೆಗಳಿಗೆ ಮಾತ್ರ ದುಬಾರಿ ಜರ್ನಲ್ಗಳು ಲಭ್ಯವಾಗುತ್ತಿದ್ದವು. ಆದರೆ ಒಟ್ಟಾಗಿ ರಾಷ್ಟ್ರೀಯ ಚಂದಾದಾರಿಕೆ ತೆಗೆದುಕೊಂಡರೆ ಈಗ ಸಣ್ಣ ಕಾಲೇಜುಗಳಿಗೂ ಕೂಡ ಜಾಗತಿಕ ಮಟ್ಟದ ರಿಸರ್ಚ್ ಓದಲು ರಾಷ್ಟ್ರೀಯ ಪ್ರವೇಶ ವ್ಯವಸ್ಥೆ ಲಭಿಸುತ್ತದೆ. ಇದಕ್ಕಾಗಿ ಸರ್ಕಾರವು 2025 ರಿಂದ 2027 ಅಂದರೆ 3 ವರ್ಷಗಳ ಅವಧಿಗೆ ಸುಮಾರು 6,000 ಕೋಟಿ ಹಣ ಮೀಸಲಿಟ್ಟಿದೆ. ಈ ಯೋಜನೆಯನ್ನು ಭಾರತ ಶಿಕ್ಷಣ ಸಚಿವಾಲಯದ ಅಧೀನದಲ್ಲಿರುವ ವಿಶ್ವವಿದ್ಯಾಲಯ ಧನಸಹಾಯ ಯುಜಿಸಿ ಅಂತರ್ ವಿಶ್ವವಿದ್ಯಾಲಯ ಕೇಂದ್ರವಾದ ಇನ್ಫ್ಲಿವಿನೆಟ್ ಡಿಜಿಟಲ್ ಪ್ರಕ್ರಿಯೆ ಮೂಲಕ ನಿರ್ವಹಿಸಲಾಗುತ್ತದೆ. ಎಲ್ಲರಿಗೂ ಸಮಾನ ಜ್ಞಾನ ಪ್ರವೇಶ ಮಾಡುವ ಮುಖ್ಯ ಧ್ಯೇಯದೊಂದಿಗೆ ಜಾರಿಗೊಂಡ ಒಎನ್ಒಎಸ್ ಯೋಜನೆಯು ಚಂದಾದಾರಿಕೆ ಮೂಲಕ ಅಧಿಕ ವೆಚ್ಚ ಕಡಿಮೆಗೊಳಿಸಿ ಭಾರತದ ಸಂಶೋಧನಾ ಗುಣಮಟ್ಟ ಹೆಚ್ಚಿಸುವ ದೊಡ್ಡ ಗುರಿ ಹೊಂದಿದೆ. ಒಎನ್ಒಎಸ್ ಯೋಜನೆಯಿಂದ ಯಾರಿಗೆಲ್ಲ ಯಾವ ಉಪಯೋಗವಾಗುವುದು ನೋಡೋಣ. ಮೊದಲನೆಯದಾಗಿ, ವಿದ್ಯಾರ್ಥಿಗಳ ಉನ್ನತ ಅಭ್ಯಾಸಕ್ಕೆ ಉತ್ತಮ ಗುಣಮಟ್ಟದ ರಿಸರ್ಚ್ ಆರ್ಟಿಕಲ್ಸ್ ಸಿಗುತ್ತವೆ. ಅಸೈನ್ಮೆಂಟ್ಸ್, ಪ್ರಾಜೆಕ್ಟ್ಸ್ಗೆ ಸಹಾಯವಾಗುತ್ತದೆ. ವಿಶ್ವ ಮಟ್ಟದ ಜ್ಞಾನ ದೊರೆಯುತ್ತದೆ. ಇನ್ನು ಶಿಕ್ಷಕರ ಬೋಧನೆಗೆ ಹೊಸ ವಿಷಯ ವಸ್ತು ಮತ್ತು ರಿಸರ್ಚ್ ಅಪ್ಡೇಟ್ ಕೂಡ ಸಿಗುತ್ತದೆ. ಅವರಿಗೆ ತಮ್ಮ ರಿಸರ್ಚ್ ಪೇಪರ್ಸ್ ಬರೆಯಲು ಕೂಡ ಸಹಾಯವಾಗುತ್ತದೆ. ಸಂಶೋಧಕರಿಗೆ, ವಿಜ್ಞಾನಿಗಳಿಗೆ ಲೇಟೆಸ್ಟ್ ಇಂಟರ್ನ್ಯಾಷನಲ್ ರಿಸರ್ಚ್ ಮಾಹಿತಿ ಕೂಡ ಸಿಗುತ್ತದೆ. ತಮ್ಮ ಸಂಶೋಧನೆಯನ್ನು ಹೋಲಿಕೆ ಮಾಡಬಹುದು ಹಾಗೂ ಹೊಸ ಸಂಶೋಧನೆ ಆಧರಿಸಿ ಮುಂದಿನ ರಿಸರ್ಚ್ ಕೂಡ ಈ ವಿಜ್ಞಾನಿಗಳು, ಸಂಶೋಧಕರು ಮಾಡಬಹುದು. ದೇಶದಲ್ಲಿ ಇದರಿಂದ ಸಂಶೋಧನಾ ಗುಣಮಟ್ಟ ಹೆಚ್ಚುತ್ತದೆ ಹಾಗೂ ಹೊಸ ಮತ್ತು ತಂತ್ರಜ್ಞಾನ ಅಭಿವೃದ್ಧಿಗೆ ಸಹಾಯವಾಗುತ್ತದೆ. ವಿದ್ಯಾರ್ಥಿಗಳು ಮತ್ತು ವಿಜ್ಞಾನಿಗಳು ಲೇಟೆಸ್ಟ್ ಇಂಟರ್ನ್ಯಾಷನಲ್ ರಿಸರ್ಚ್ಗಳನ್ನು ಸುಲಭವಾಗಿ ಓದಬಹುದು. ಇದರಿಂದ ಹೊಸ ಆವಿಷ್ಕಾರಗಳು, ಗುಣಮಟ್ಟದ ರಿಸರ್ಚ್ ಪೇಪರ್ಸ್ ಜೊತೆಗೆ ಕ್ರಿಯಾಶೀಲತೆ ಕೂಡ ಹೆಚ್ಚಾಗುತ್ತದೆ. ಡಿಜಿಟಲ್ ಶಿಕ್ಷಣ ಮಟ್ಟ ಬಲವಾಗುತ್ತದೆ. ಭಾರತದ ಯಾವುದೇ ರಾಜ್ಯದ ವಿದ್ಯಾರ್ಥಿಗಳು ಸ್ಥಳೀಯ ಭಾಷೆಯಲ್ಲಿಯೂ ಇಲ್ಲಿ ಕೆಲಸ ಮಾಡಲು ಸಾಧ್ಯವಾಗುತ್ತದೆ. ಹೀಗಾಗಿ ಗ್ರಾಮೀಣ ನಗರ ವಿದ್ಯಾರ್ಥಿಗಳ ನಡುವೆ ಇರುವಂತಹ ವ್ಯತ್ಯಾಸವೂ ಕೂಡ ಕಡಿಮೆಯಾಗುತ್ತದೆ. ಅವರಿಗೂ ಗುಣಮಟ್ಟದ ಸಂಶೋಧನಾ ಮಾಹಿತಿಗೆ ಸುಲಭ ಪ್ರವೇಶ ಸಿಗಲಿದೆ. ಒಟ್ಟಾರೆ ಈ ದೇಶದ ಪ್ರತಿಯೊಬ್ಬ ಅರ್ಹ ವಿದ್ಯಾರ್ಥಿಗಳಿಗೆ ವಿಶ್ವಮಟ್ಟದ ಜ್ಞಾನ ದೊರೆಯಬೇಕು. ಯುವಜನತೆ ಸಂಶೋಧನೆ ಮತ್ತು ಆವಿಷ್ಕಾರ ಕ್ಷೇತ್ರದಲ್ಲಿ ವೇಗವಾಗಿ ಮುನ್ನಡೆಯಲು ಹೆಚ್ಚು ಸಹಾಯವಾಗುತ್ತದೆ ಎಂಬ ಉದ್ದೇಶದಿಂದ ಸರ್ಕಾರ ಈ ಯೋಜನೆ ಜಾರಿಗೊಳಿಸಿದೆ. ಈ ಯೋಜನೆಯಿಂದ ದೇಶದ ಸುಮಾರು 18 ಮಿಲಿಯನ್ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಸಂಶೋಧಕರು ಲಾಭ ಗಿಟ್ಟಿಸಿಕೊಳ್ಳಲಿದ್ದಾರೆ. ದೇಶದ ಎಲ್ಲಾ ವಿಶ್ವವಿದ್ಯಾಲಯಗಳು ತಮ್ಮ ಸಂಪನ್ನ

0: ಸಂಪನ್ಮೂಲಗಳನ್ನು ಒಂದು ರಾಷ್ಟ್ರ ಒಂದು ಚಂದಾದಾರಿಕೆಯ ಮೂಲಕ ಹಂಚಿಕೊಳ್ಳುತ್ತವೆ. ಈ ಯೋಜನೆಯಲ್ಲಿ ಒಟ್ಟು 30 ಪ್ರಮುಖ ಅಂತಾರಾಷ್ಟ್ರೀಯ ಜರ್ನಲ್ ಪಬ್ಲಿಷರ್ಸ್ರೊಂದಿಗೆ ಸರ್ಕಾರ ಒಪ್ಪಂದ ಮಾಡಿಕೊಂಡಿದೆ. ಈ ಪ್ರಕಾಶಕರು ಪ್ರಕಟಿಸಿದ ಸುಮಾರು 13,000 ಹೆಚ್ಚು ಸಂಶೋಧನಾ ಈ ಜರ್ನಲ್ಗಳನ್ನು ಈಗ 6,300 ಹೆಚ್ಚು ಸರ್ಕಾರಿ ಉನ್ನತ ಶಿಕ್ಷಣ ಸಂಸ್ಥೆಗಳು ಮತ್ತು ಕೇಂದ್ರ ಸರ್ಕಾರದ R&D ಸಂಸ್ಥೆಗಳು ಇದರ ಲಾಭ ಪಡೆಯಬಹುದಾಗಿದೆ. ಜಗತ್ತಿನ ನಾನಾ ದೇಶಗಳ ಎಲ್ಸಿವಿಯರ್ ಸೈನ್ಸ್ ಡೈರೆಕ್ಟ್, ಸ್ಪ್ರಿಂಗರ್ ನೇಚರ್, ವೈಲಿ ಬ್ಲ್ಯಾಕ್ವೆಲ್ ಪಬ್ಲಿಸಿಂಗ್, ಟೇಲರ್ ಅಂಡ್ ಫ್ರಾನ್ಸಿಸ್ ಮುಂತಾದ ಪ್ರಮುಖ 30 ಪ್ರಕಾಶಕರೊಂದಿಗೆ ಭಾರತ ಸರ್ಕಾರವು ONOS ಮೂಲಕ ಒಪ್ಪಂದ ಮಾಡಿಕೊಂಡಿದೆ. ಇಲ್ಲಿ ದೇಶದ ಪರವಾಗಿ ಒಟ್ಟಾಗಿ ಬಲ್ಕ್ ಸಬ್ಸ್ಕ್ರಿಪ್ಷನ್ ಕಾರಣದಿಂದ ಸ್ಥಳೀಯ ಸಂಸ್ಥೆಗಳ ಮೇಲಿರುವ ಪ್ರತ್ಯೇಕ ಚಂದಾದಾರಿಕೆ ಭಾರ ಕಡಿಮೆಯಾಗುತ್ತದೆ. ವಿದ್ಯಾರ್ಥಿಗಳಿಗೆ ಕಡಿಮೆ ಅಥವಾ ಉಚಿತವಾಗಿಯೂ ಕೂಡ ಅವಕಾಶ ಸಿಗಬಹುದು. ಈ ಬಹುತೇಕ ಅಂತಾರಾಷ್ಟ್ರೀಯ ಜರ್ನಲ್ಗಳು ಮತ್ತು ಸಂಶೋಧನಾ ಲೇಖನಗಳು ಇಂಗ್ಲಿಷ್ನಲ್ಲಿ ಇರುತ್ತವೆ. ಆದರೂ ಎಲ್ಲಾ ಭಾಷಿಕರು ಕನ್ನಡ, ಹಿಂದಿ, ತಮಿಳು ಸೇರಿದಂತೆ ವಿವಿಧ ಭಾಷೆಯ ವಿದ್ಯಾರ್ಥಿಗಳು ತಮ್ಮ ವಿಷಯದ ಅಧ್ಯಯನ ಮತ್ತು ಸಂಶೋಧನೆಗೆ ಈ ಮಾಹಿತಿಯನ್ನು ಬಳಸಿಕೊಳ್ಳಬಹುದು. ಸರ್ಕಾರದ ಈ ಯೋಜನೆಯಲ್ಲಿ ಯಾರೇ ವ್ಯಕ್ತಿಗತವಾಗಿ ಪ್ರತ್ಯೇಕವಾಗಿ ಚಂದಾದಾರರಾಗುವ ಅಗತ್ಯವಿಲ್ಲ. ಸಂಬಂಧಿತ ಕಾಲೇಜು, ವಿಶ್ವವಿದ್ಯಾಲಯ ಅಥವಾ ಸಂಶೋಧನಾ ಸಂಸ್ಥೆಗಳು ONOS ಯೋಜನೆಯ ಚಂದಾದಾರರಾಗಿದ್ದರೆ ಅದರ ಮೂಲಕ ನಿಮಗೆ ಜರ್ನಲ್ಸ್ ಓದಲು ಪ್ರವೇಶ ಸಿಗುತ್ತದೆ. ವಿದ್ಯಾರ್ಥಿಗಳು ತಮ್ಮ ಕಾಲೇಜು ಅಥವಾ ವಿಶ್ವವಿದ್ಯಾಲಯದ ಲೈಬ್ರರಿ ಅಥವಾ ರಿಸರ್ಚ್ ಡಿಪಾರ್ಟ್ಮೆಂಟ್ ಅನ್ನು ಸಂಪರ್ಕಿಸಿ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ಅಲ್ಲದೆ ಈ ONOS ಪೋರ್ಟಲ್ಗೆ ಲಾಗಿನ್ ಕೂಡ ಆಗಬಹುದು. ಸಾಮಾನ್ಯವಾಗಿ ಕಾಲೇಜಿನ ವೈಫೈ ಅಥವಾ ಕ್ಯಾಂಪಸ್ ನೆಟ್ವರ್ಕ್ನಲ್ಲಿ ನೇರ ಪ್ರವೇಶ ಪಡೆಯಬಹುದು ಅಥವಾ ವಿದ್ಯಾರ್ಥಿಗಳ ಐಡಿ ಇಲ್ಲವೇ ಸಂಸ್ಥೆಗಳ ಇಮೇಲ್ ಮೂಲಕ ಕೂಡ ಲಾಗಿನ್ ಆಗಿ ರಿಸರ್ಚ್ ಜರ್ನಲ್ ಮತ್ತು ಲೇಖನಗಳನ್ನು ಓದಬಹುದು. ಈ ಚಂದಾದಾರಿಕೆಯಿಂದ ಸಾವಿರಾರು ಜರ್ನಲ್ಗಳಿಗೆ ಪ್ರವೇಶ ಪಡೆಯಬಹುದು. ಅದಕ್ಕಾಗಿ ಇದನ್ನು ರಾಷ್ಟ್ರೀಯ ರಿಸರ್ಚ್ ಲೈಬ್ರರಿ ನೆಟ್ವರ್ಕ್ ಎಂದು ಕೂಡ ಹೇಳಬಹುದು. ವೈದ್ಯಕೀಯ ಸಂಶೋಧನೆ, ಎಂಜಿನಿಯರಿಂಗ್, ಕೃಷಿ, AI ಮತ್ತು ಕಂಪ್ಯೂಟರ್ ಸೈನ್ಸ್, ಫಿಸಿಕ್ಸ್, ರಸಾಯನಶಾಸ್ತ್ರ, ಸಮಾಜಶಾಸ್ತ್ರ ಮುಂತಾದ ವಿಷಯಗಳ ಲಕ್ಷಾಂತರ ಲೇಖನಗಳು ಇಲ್ಲಿ ಲಭ್ಯವಿರುತ್ತವೆ. ಯೋಜನೆಯು ಸಂಸ್ಥೆಗಳ ಮೂಲಕ ಕಾರ್ಯನಿರ್ವಹಿಸುತ್ತದೆ. IIT, NIT, ಸರ್ಕಾರಿ ಲ್ಯಾಬ್ ಇವುಗಳಲ್ಲಿ ಯಾವುದಾದರೂ ONOS ಗೆ ಸೇರಿದ್ದರೆ ಅದರ ವಿದ್ಯಾರ್ಥಿ ಅಥವಾ ಸಿಬ್ಬಂದಿಯಾಗಿ ನೀವು ಪ್ರವೇಶ ಪಡೆಯಬಹುದು. ನೀವು ಮಾಡಬೇಕಾಗಿರುವುದು ಇಷ್ಟೇ, ನಿಮ್ಮ ಸಂಸ್ಥೆಯ ಲೈಬ್ರರಿ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಈ ರಿಸೋರ್ಸ್ ONOS ರಿಮೋಟ್ ಆಕ್ಸೆಸ್ ವಿಭಾಗ ನೋಡಿ, ಸ್ಟೂಡೆಂಟ್ ಲಾಗಿನ್ ಇಲ್ಲವೇ ಸಂಸ್ಥೆಗಳ ಇಮೇಲ್ ಮೂಲಕ ಲಾಗಿನ್ ಆಗಬಹುದು. ಸಮೀಪದ ವಿಶ್ವವಿದ್ಯಾಲಯದ ಲೈಬ್ರರಿ ಮೂಲಕ ಕೂಡ ಆಕ್ಸೆಸ್ ಪಡೆಯಬಹುದು. ನಾಲೆಜ್ ಎಕಾನಮಿ ಬಲಪಡಿಸುವ ಹಾಗೂ ಜ್ಞಾನವನ್ನು ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಸಮಾನವಾಗಿ ತಲುಪಿಸುವ ONOS ಮಹತ್ವದ ರಾಷ್ಟ್ರೀಯ ಯೋಜನೆಯಾಗಿದೆ.
1: ಇದುವರೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲೊಂದಾದ ಒಂದು ರಾಷ್ಟ್ರ ಒಂದು ಚಂದಾದಾರಿಕೆ, ಈ ಕುರಿತು ಕಲಬುರಗಿಯ ಹಿರಿಯ ಪತ್ರಕರ್ತೆ ಸರೋಜಿನಿ ಯಮಕನ ಮರಡಿ ಅವರಿಂದ ಮಾಹಿತಿ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರಗೊಂಡ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
2: ರೂಪಾಯಿ ನೋಟಿನ ಮೇಲೆ ಬರೆಯಬಾರದು, ಅದನ್ನು ಕೊಳೆ ಮಾಡಬಾರದು. ಅದು ದೇಶದ ಆಸ್ತಿ, ಹಣ ಒಬ್ಬರ ಸ್ವತ್ತಲ್ಲ. ಎಲ್ಲೆಂದರಲ್ಲಿ ಉಗುಳಬಾರದು. ನಮ್ಮ ಶರೀರಕ್ಕೆ ಬೇಡವಾದದ್ದು ಬೇರೆಯವರಿಗೂ ಬೇಕಾಗುವುದಿಲ್ಲ. ಹಾಗೆ ವಾಹನದ ಕಿಟಕಿಯಿಂದ ಉಗಿಯುವುದು ಸರ್ವತಾ ಸಲ್ಲ. ಇದು ಆರೋಗ್ಯಕ್ಕೂ ಸ್ವಚ್ಛತೆಗೂ ಸಹಕಾರಿ, ನೆನಪಿರಲಿ.
3: ಪರಂಪರೆಯನ್ನು ಪಸರಿಸುವ
4: ಐತಿಹಾಸಿಕ ಸ್ಥಳಗಳ ಪರಿಚಯ
3: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
4: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
3: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
4: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ನೆದರ್ಲ್ಯಾಂಡ್ಸ್ನಲ್ಲಿಂದು ಮಧ್ಯಾಹ್ನ

ಭಾರತೀಯ ಸಮುದಾಯ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಡೆಂಗ್ಯೂ ನಿಯಂತ್ರಣಕ್ಕೆ ಸ್ವಚ್ಛ ಸುರಕ್ಷಿತ ಪರಿಸರ ನಿರ್ಮಿಸಲು ಜನಸಮುದಾಯ ಪಣತೊಡಬೇಕು, ಸಚಿವ ಜೆಪಿ ನಡ್ಡಾ. ಜಾಗತಿಕ ಕಚ್ಚಾ ತೈಲ ಪರಿಸ್ಥಿತಿ ಹಿನ್ನೆಲೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಅನಿವಾರ್ಯ, ಸಚಿವ ಪ್ರಹ್ಲಾದ್ ಜೋಶಿ. ತೈಲ ಸಾಗಾಣಿಕೆಯ ಹೊರ್ಮುಸ್ ಜಲಮಾರ್ಗ ಶೀಘ್ರ ಸಂಚಾರಕ್ಕೆ ಮುಕ್ತ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಹಾಗೂ ಐಪಿಎಲ್ ಕ್ರಿಕೆಟ್, ಈಡನ್ ಗಾರ್ಡನ್ಸ್ನಲ್ಲಿಂದು ಕೋಲ್ಕತ್ತಾ ನೈಟ್ ರೈಡರ್ಸ್ ಗುಜರಾತ್ ಟೈಟನ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಐರೋಪ್ಯ ರಾಷ್ಟ್ರಗಳೊಂದಿಗೆ ಭಾರತದ ಕಾರ್ಯತಂತ್ರ ಮತ್ತು ಆರ್ಥಿಕ ಸಂಬಂಧಗಳನ್ನು ಗಾಢಗೊಳಿಸುವ ಗುರಿ ಹೊಂದಿರುವ 5 ರಾಷ್ಟ್ರಗಳ ಪ್ರವಾಸದ 2 ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇಂದು ನೆದರ್ಲ್ಯಾಂಡ್ಸ್ನಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಹಸ್ರಾರು ಮಂದಿ ಭಾರತೀಯ ಸಮುದಾಯಗಳು ಪ್ರಧಾನಿ ಸಂವಾದದಲ್ಲಿ ಪಾಲ್ಗೊಳ್ಳುತ್ತಿದ್ದು, ಇದಕ್ಕಾಗಿ ಎಲ್ಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ನಂತರ ಅವರು ಭಾರತ ಮತ್ತು ಪ್ರಮುಖ ಡಚ್ ಕಂಪನಿಗಳ ಸಿಇಒಗಳನ್ನು ಭೇಟಿ ಮಾಡಲಿದ್ದಾರೆ. ವಿಶೇಷವಾಗಿ ಸೆಮಿಕಂಡಕ್ಟರ್ ಚಿಪ್ಗಳು ಮತ್ತು ಕೃತಕ ಬುದ್ಧಿಮತ್ತೆ ಕ್ಷೇತ್ರಗಳಲ್ಲಿ ಹಲವಾರು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕುವ ನಿರೀಕ್ಷೆ ಇದೆ. ವ್ಯಾಪಾರ ದೃಷ್ಟಿಕೋನದಿಂದ ನೆದರ್ಲ್ಯಾಂಡ್ಸ್ ಭಾರತದ ಪ್ರಮುಖ ಆರ್ಥಿಕ ಪಾಲುದಾರ ದೇಶವಾಗಿದೆ. ಎರಡೂ ದೇಶಗಳು ನೀರು ನಿರ್ವಹಣೆ, ನವೀಕರಿಸಬಹುದಾದ ಇಂಧನ, ಹಸಿರು ಜಲಜನಕ ಆರ್ಥಿಕತೆ, ಕೃಷಿ ತಂತ್ರಜ್ಞಾನ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಬಲವಾದ ಪಾಲುದಾರಿಕೆ ಮತ್ತು ಸಹಕಾರವನ್ನು ಹೊಂದಿವೆ. ನೆದರ್ಲ್ಯಾಂಡ್ಸ್ಗೆ ಭೇಟಿ ನೀಡಿದ ನಂತರ ಪ್ರಧಾನಿ ತಮ್ಮ 5 ರಾಷ್ಟ್ರಗಳ ಪ್ರವಾಸದ 3 ಹಂತದಲ್ಲಿ ನಾಳೆ ಸ್ವೀಡನ್ನ ಗೊಥೆನ್ಬರ್ಗ್ಗೆ ಪ್ರಯಾಣಿಸಲಿದ್ದಾರೆ. ಪ್ರಧಾನಿ ಅವರು ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾಂಡೆರ್ ಲೇಯನ್ ಅವರೊಂದಿಗೆ ಪ್ರಮುಖ ಪ್ಯಾನ್ ಯುರೋಪಿಯನ್ ವ್ಯಾಪಾರ ನಾಯಕರ ವೇದಿಕೆಯಾದ ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರಿ ಸದಸ್ಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ತಮ್ಮ ಭೇಟಿಯ 4 ಹಂತದಲ್ಲಿ ಪ್ರಧಾನಿ ಸೋಮವಾರ ನಾರ್ವೆಗೆ ತಲುಪಲಿದ್ದು 3 ಭಾರತ ನಾರ್ಡಿಕ್ ಶೃಂಗಸಭೆ ಮತ್ತು ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಅವರು ದೊರೆ ಹರಾಲ್ಡ್ ಮತ್ತು ರಾಣಿ ಸೋನ್ಜಾ ಅವರನ್ನು ಭೇಟಿ ಮಾಡಲಿದ್ದಾರೆ. ಪ್ರಧಾನಿ ಜೋನಾಸ್ ಗಹರ್ ಸ್ಟೋರೆ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಾರ್ವೆ ಪ್ರಧಾನಿಯೊಂದಿಗೆ ಭಾರತ ನಾರ್ವೆ ವ್ಯವಹಾರ ಮತ್ತು ಸಂಶೋಧನಾ ಶೃಂಗಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಮಂಗಳವಾರ ನಡೆಯಲಿರುವ 3 ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗವಹಿಸಲಿದ್ದಾರೆ. ಪ್ರಧಾನಿ ಮೋದಿ ಅವರೊಂದಿಗೆ ನಾರ್ವೆ ಪ್ರಧಾನಿ ಜೋನಾಸ್ ಗಹರ್ ಸ್ಟೋರೆ, ಡೆನ್ಮಾರ್ಕ್ ಪ್ರಧಾನಿ ಮೆಟ್ಟೆ ಫೆಡ್ರಿಕ್ಸನ್, ಫಿನ್ಲ್ಯಾಂಡ್ ಪ್ರಧಾನಿ ಪೆಟ್ಟೆರಿ ಓರ್ಪೋ, ಐಸ್ಲ್ಯಾಂಡ್ ಪ್ರಧಾನಿ ಕ್ರಿಸ್ಟೂನ್ ಫ್ರಾಸ್ಟಾ ಡೊಟ್ಟಿರ್ ಮತ್ತು ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಶೃಂಗಸಭೆಯು ನಾರ್ಡಿಕ್ ದೇಶಗಳೊಂದಿಗೆ ಭಾರತದ ಸಂಬಂಧದಲ್ಲಿ ವಿಶೇಷವಾಗಿ ತಂತ್ರಜ್ಞಾನ ಮತ್ತು ನಾವೀನ್ಯತೆ, ಹಸಿರು ಪರಿವರ್ತನೆ ಮತ್ತು ನವೀಕರಿಸಬಹುದಾದ ಇಂಧನ, ಸುಸ್ಥಿರತೆ, ನೀಲಿ ಆರ್ಥಿಕತೆ, ರಕ್ಷಣೆ, ಬಾಹ್ಯಾಕಾಶ ವಲಯದಲ್ಲಿ ವಿಭಿನ್ನ ಕಾರ್ಯತಂತ್ರದ ಆಯಾಮವನ್ನು ನೀಡುತ್ತವೆ. ಈ ಭೇಟಿಯ ಕೊನೆಯ ಹಂತದಲ್ಲಿ ಪ್ರಧಾನಿ ಮಂಗಳವಾರ ಇಟಲಿ ತಲುಪಲಿದ್ದಾರೆ. ಅವರು ಇಟಲಿ ಅಧ್ಯಕ್ಷ ಸರ್ಗಿಯೋ ಮಟ್ಟರೆಲ್ಲಾ ಅವರನ್ನು ಭೇಟಿ ಮಾಡಲಿದ್ದಾರೆ ಮತ್ತು ಪ್ರಧಾನಿ ಜಾರ್ಜಿಯಾ ಮೆಲನಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ದೇಶದಲ್ಲಿ ಇಂದು ರಾಷ್ಟೀಯ ಡೆಂಗ್ಯೂ ದಿನವನ್ನು ಆಚರಿಸಲಾಗುತ್ತಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಧಿಕೃತವಾಗಿ ಘೋಷಿಸಿರುವ ಈ ದಿನವು ರೋಗದ ವಿರುದ್ಧ ಜಾಗೃತಿ ಮೂಡಿಸುವುದು ಮತ್ತು ಮುಂಗಾರು ಪೂರ್ವ ಕ್ರಮಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಸೊಳ್ಳೆಗಳ ಸಂತಾನೋತ್ಪತ್ತಿಯನ್ನು ತಡೆಗಟ್ಟುವ ಗುರಿ ಹೊಂದಿರುವ ನಿಂತ ನೀರನ್ನು ತೆರವುಗೊಳಿಸುವ ಮತ್ತು ನೀರು ಸಂಗ್ರಹಣಾ ಟ್ಯಾಂಕ್ಗಳ ಸರಿಯಾದ ನಿರ್ವಹಣೆ ಸೇರಿದಂತೆ ಸರಳ ನಿಯಂತ್ರಣ ತಂತ್ರಗಳನ್ನು ಉತ್ತೇಜಿಸಲು ಈ ದಿನವನ್ನು ಗುರುತಿಸಲಾಗಿದೆ. ರಾಷ್ಟೀಯ ಡೆಂಗ್ಯೂ ದಿನದ ಸಂದರ್ಭದಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಅವರು ಡೆಂಗ್ಯೂ ತಡೆಗಟ್ಟುವಿಕೆಯ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಸ್ವಚ್ಛ ಹಾಗೂ ಸುರಕ್ಷಿತ ಪರಿಸರವನ್ನು ಕಾಪಾಡಿಕೊಳ್ಳಲು ನಾಗರಿಕರು ಒಟ್ಟಿನಿಂದ ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಸರ್ಕಾರ ಕಣ್ಗಾವಲು ವ್ಯವಸ್ಥೆಯನ್ನು ತೀವ್ರಗೊಳಿಸಿದೆ. ವಿಸ್ತೃತ ಪರೀಕ್ಷೆ, ಸುಧಾರಿತ ಚಿಕಿತ್ಸಾ ಸೌಲಭ್ಯಗಳು ಮತ್ತು ವ್ಯಾಪಕ ಜಾಗೃತಿ ಅಭಿಯಾನಗಳ ಮೂಲಕ ಡೆಂಗ್ಯೂ ನಿಯಂತ್ರಣ ಪ್ರಯತ್ನಗಳನ್ನು ಬಲಪಡಿಸುವುದನ್ನು ಮುಂದುವರೆಸಿದೆ. ಡೆಂಗ್ಯೂ ನಿಯಂತ್ರಣಕ್ಕಾಗಿ ಸಮುದಾಯದ ಭಾಗವಹಿಸುವಿಕೆಯನ್ನು ಪರಿಶೀಲಿಸಿ ಸ್ವಚ್ಛಗೊಳಿಸಿ ಎಂಬುದು ಈ ಬಾರಿಯ ಧ್ಯೇಯವಾಕ್ಯವಾಗಿದೆ ಎಂದು ಜೆಪಿ ನಡ್ಡಾ ಒತ್ತಿ ಹೇಳಿದ್ದಾರೆ. ಜಾಗತಿಕ ಸಂಘರ್ಷದ ಬಿಕ್ಕಟ್ಟಿನ ನಡುವೆಯೂ ಭಾರತ ತೈಲ ಬೆಲೆಯನ್ನು ಅತ್ಯಂತ ಕನಿಷ್ಠ ಮಟ್ಟದಲ್ಲಿ ಹೆಚ್ಚಳ ಮಾಡಿದೆ. ಇತರೆ ರಾಷ್ಟಗಳಲ್ಲಿ ಶೇಕಡ 20-45 ಏರಿಕೆ ಕಂಡಿದ್ದರೆ ಭಾರತದಲ್ಲಿ ಕೇವಲ ಶೇಕಡ 3.2 ಮಾತ್ರವೇ ಹೆಚ್ಚಳವಾಗಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾ ಸಂಘರ್ಷ ಮತ್ತು ಇಂಧನ ಪೂರೈಕೆಗಳ ಅಡ್ಡಿ ಆತಂಕದ ನಡುವೆಯೂ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ದೇಶದ ನಾಗರಿಕರ ಹಿತದೃಷ್ಟಿಯಿಂದ ಕೆಲವೇ ದಿನಗಳ ಹಿಂದೆ ಅಬಕಾರಿ ಸುಂಕವನ್ನು 10 ರೂಪಾಯಿಯಷ್ಟು ಕಡಿಮೆ ಮಾಡಿತ್ತು. ಆದರೆ

0: ಈಗ ಬ್ರೆಂಟ್ ಕಚ್ಚಾ ತೈಲ ಬೆಲೆ ಐತಿಹಾಸಿಕ ಗರಿಷ್ಠ ಮಟ್ಟಕ್ಕೆ ಏರುತ್ತಿದ್ದರಿಂದ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಅನಿವಾರ್ಯವಾಗಿದೆ ಎಂದರು. ಆದರೂ ವಿಶ್ವದಲ್ಲೇ ಅತ್ಯಂತ ಕನಿಷ್ಠ ಮಟ್ಟದಲ್ಲಿ ಅಂದರೆ 3 ರೂಪಾಯಿ ಏರಿಕೆ ಮಾಡಿರುವುದನ್ನು ಸಮರ್ಥಿಸಿಕೊಂಡಿದ್ದಾರೆ. ಜಾಗತಿಕವಾಗಿ ತೈಲ ಬೆಲೆಯನ್ನು ಭಾರತವೇ ಅತ್ಯಂತ ಕನಿಷ್ಠ ಮಟ್ಟದಲ್ಲಿ ಏರಿಕೆ ಮಾಡಿದೆ. ಅಮೆರಿಕ ಶೇಕಡ 44.5, ಶ್ರೀಲಂಕಾ ಶೇಕಡ 38.2, ಯುಕೆ ಶೇಕಡ 19.2, ಜರ್ಮನಿ ಶೇಕಡ 13.7 ಹೆಚ್ಚಳ ಮಾಡಿದ್ದರೆ ಭಾರತದಲ್ಲಿ ಕೇವಲ ಶೇಕಡ 3.2 ಹೆಚ್ಚಳ ಮಾಡಿದೆಯಷ್ಟೇ ಎಂದು ಅಂಕಿಅಂಶ ಸಹಿತ ಮಾಹಿತಿ ನೀಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತೈಲ ಸಾಗಾಣಿಕೆಯ ಹೊರ್ಮುಸ್ ಜಲಮಾರ್ಗವನ್ನು ಶೀಘ್ರವೇ ಸಂಚಾರಕ್ಕೆ ಮುಕ್ತಗೊಳಿಸಲಾಗುವುದು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇರಾನ್ಗೆ ಯಾವುದೇ ಕಾರಣಕ್ಕೂ ಅಣ್ವಸ್ತ್ರ ಬಳಸಿಕೊಳ್ಳಲು ಅವಕಾಶ ನೀಡುವುದಿಲ್ಲ ಎಂದು ಅವರು ಖಾಸಗಿ ವಾಹಿನಿಯೊಂದಕ್ಕೆ ನೀಡಿರುವ ಸಂದರ್ಶನದಲ್ಲಿ ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿನ ಬಿಕ್ಕಟ್ಟು ನಿವಾರಣೆಗೆ ಅಮೆರಿಕ ಕೈಗೊಂಡಿರುವ ಕ್ರಮಗಳು ಸಕಾರಾತ್ಮಕವಾಗಿವೆ ಎಂದು ಡೊನಾಲ್ಡ್ ಟ್ರಂಪ್ ಸಮರ್ಥಿಸಿಕೊಂಡಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಮರುಸ್ಥಾಪಿಸುವಲ್ಲಿ ಭಾರತ ಪ್ರಮುಖ ಮತ್ತು ದೊಡ್ಡ ಪಾತ್ರ ವಹಿಸಬಲ್ಲದು ಎಂದು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಷಿ ತಿಳಿಸಿದ್ದಾರೆ. ದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲು ಭಾರತಕ್ಕೆ ಆಗಮಿಸಿರುವ ಅವರು ಯುದ್ದದಿಂದ ಯಾವುದೇ ಸಮಸ್ಯೆಯನ್ನು ಬಗೆಹರಿಸಲು ಸಾಧ್ಯವಿಲ್ಲ ಎಂದು ಪ್ರತಿಪಾದಿಸಿದ್ದಾರೆ. ಇರಾನ್ಗೆ ಸಂಬಂಧಿಸಿದ ಯಾವುದೇ ವಿಷಯಕ್ಕೂ ಮಿಲಿಟರಿ ಅಥವಾ ಯುದ್ದದ ಮೂಲಕ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಿಲ್ಲ. ಮಾತುಕತೆ ಮತ್ತು ರಾಜತಾಂತ್ರಿಕ ಒಪ್ಪಂದಗಳನ್ನು ಹೊರತುಪಡಿಸಿ ಈ ಬಿಕ್ಕಟ್ಟಿಗೆ ಬೇರೆ ಯಾವುದೇ ಪರ್ಯಾಯ ಪರಿಹಾರವಿಲ್ಲ ಎಂದು ಸ್ಪಷ್ಟಪಡಿಸಿದರು. ಸಿಕ್ಕಿಂ ರಾಜ್ಯೋತ್ಸವ ದಿನದಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರು ಸಿಕ್ಕಿಂ ಜನರಿಗೆ ಶುಭ ಕೋರಿದ್ದಾರೆ. ಭಾರತದ ಅಭಿವೃದ್ಧಿಗೆ ಸಿಕ್ಕಿಂ ನೀಡಿದ ಕೊಡುಗೆಯನ್ನು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಉಲ್ಲೇಖಿಸಿದ್ದಾರೆ. ಗುರುಗ್ರಾಮದ ಶಿಕೋಹ್ಪುರ ಗ್ರಾಮದಲ್ಲಿ 2008 ಭೂ ವ್ಯವಹಾರಕ್ಕೆ ಸಂಬಂಧಿಸಿದ ಹಣ ವರ್ಗಾವಣೆ ಪ್ರಕರಣದಲ್ಲಿ ದೆಹಲಿ ನ್ಯಾಯಾಲಯ ಉದ್ಯಮಿ ರಾಬರ್ಟ್ ವಾದ್ರಾ ಅವರಿಗೆ ಜಾಮೀನು ನೀಡಿದೆ. ಈ ಪ್ರಕರಣವನ್ನು ಹೆಚ್ಚಿನ ವಿಚಾರಣೆಗಾಗಿ ಜುಲೈ 10 ಮುಂದೂಡಲಾಗಿದೆ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅಡಿಯಲ್ಲಿ ಸಲ್ಲಿಸಲಾದ ಜಾರಿ ನಿರ್ದೇಶನಾಲಯದ ದೂರನ್ನು ನ್ಯಾಯಾಲಯ ಪರಿಗಣಿಸಿ ವಾದ್ರಾ ಅವರಿಗೆ ಸಮನ್ಸ್ ನೀಡಲಾಗಿತ್ತು. ವಾದ್ರಾ ಅವರು ರೌಸ್ ಅವೆನ್ಯೂ ನ್ಯಾಯಾಲಯದ ಮುಂದೆ ಇಂದು ಹಾಜರಾದರು. ಅಂತಾರಾಷ್ಟೀಯ ಬೆಳಕಿನ ದಿನವನ್ನು ಇಂದು ಆಚರಿಸಲಾಗುತ್ತಿದೆ. ಭೌತಶಾಸ್ತ್ರಜ್ಞ ಮತ್ತು ಇಂಜಿನಿಯರ್ ಥಿಯೋಡರ್ ಮೈಮನ್ 1960 ಲೇಸರ್ನ ಮೊದಲ ಯಶಸ್ವಿ ಕಾರ್ಯಾಚರಣೆಯನ್ನು ಸ್ಮರಿಸಲು ಸಲುವಾಗಿ ಪ್ರತಿ ವರ್ಷ ಮೇ 16 ಈ ದಿನವನ್ನು ಆಚರಿಸಲಾಗುತ್ತದೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಪಟಿಯಾಲಾದಲ್ಲಿ ನಡೆದ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ 15 ಹಾಗೂ 17 ವಯೋಮಿತಿಯೊಳಗಿನ ವಿಭಾಗಗಳಲ್ಲಿ ಭಾರತದ ಬಾಕ್ಸರ್ಗಳು ಉತ್ತಮ ಪ್ರದರ್ಶನ ನೀಡಿದ್ದಾರೆ. 2 ಸ್ವರ್ಣ ಪದಕ, 7 ಬೆಳ್ಳಿ ಹಾಗೂ 8 ಕಂಚಿನ ಪದಕಗಳನ್ನು ಗಳಿಸಿದ್ದಾರೆ. ಈ ಮೂಲಕ ಬಾಕ್ಸಿಂಗ್ನಲ್ಲಿ ಹೊಸ ದಾಖಲೆ ಬರೆಯುವ ನಿಟ್ಟಿನಲ್ಲಿ ಭಾರತದ ಬಾಕ್ಸರ್ಗಳು ದಾಪುಗಾಲಿಟ್ಟಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೆದರ್ಲ್ಯಾಂಡ್ಸ್ನಲ್ಲಿಂದು ಮಧ್ಯಾಹ್ನ ಭಾರತೀಯ ಸಮುದಾಯ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಡೆಂಗ್ಯೂ ನಿಯಂತ್ರಣಕ್ಕೆ ಸ್ವಚ್ಛ ಸುರಕ್ಷಿತ ಪರಿಸರ ನಿರ್ಮಿಸಲು ಜನಸಮುದಾಯ ಪಣತೊಡಬೇಕು, ಸಚಿವ ಜೆಪಿ ನಡ್ಡಾ. ಜಾಗತಿಕ ಕಚ್ಚಾ ತೈಲ ಪರಿಸ್ಥಿತಿ ಹಿನ್ನೆಲೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಅನಿವಾರ್ಯ, ಸಚಿವ ಪ್ರಹ್ಲಾದ್ ಜೋಶಿ. ತೈಲ ಸಾಗಾಣಿಕೆಯ ಹೊರ್ಮುಸ್ ಜಲಮಾರ್ಗ ಶೀಘ್ರ ಸಂಚಾರಕ್ಕೆ ಮುಕ್ತ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಹಾಗೂ ಐಪಿಎಲ್ ಕ್ರಿಕೆಟ್, ಈಡನ್ ಗಾರ್ಡನ್ಸ್ನಲ್ಲಿಂದು ಕೋಲ್ಕತ್ತಾ ನೈಟ್ ರೈಡರ್ಸ್ ಗುಜರಾತ್ ಟೈಟನ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ಮಡಿಕೇರಿ ಕೇಂದ್ರ. ಈಗ ಸಮಯ 1:28 ಆಗಲಿದೆ. ಇನ್ನು ಮುಂದೆ ಒಂದೆರಡು ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ, ಜಿ ಎಸ್ ಶಿವರುದ್ರಪ್ಪ ಅವರ ಗೀತೆಯನ್ನು ಹಾಡಿದ್ದಾರೆ ಆರ್ ಮಂಜುಳಾ ಹಾಗೂ ಸಂಗಡಿಗರು.

ಕೇಳುಗರೆ, ಸಮಯ 1:30:45 ಆಗಲಿದೆ. ಇನ್ನು ಮುಂದೆ ಪ್ರಚಲಿತ ವಿದ್ಯಮಾನಗಳೊಂದಿಗೆ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮವನ್ನು ಕೇಳೋಣ. ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟ ಹಾಗೆ ಹೇಳೋದಾದರೆ, ಇವತ್ತು 2-3 ವಿಶೇಷ ದಿನಗಳನ್ನು ಆಚರಣೆ ಮಾಡುವಂಥ ಒಂದು ಪದ್ಧತಿ ಇದೆ. ಹಿಂದಿನ ದಿನ ಮೇ 16 ರಾಷ್ಟ್ರೀಯ ಬಾರ್ಬೆಕ್ಯೂ ದಿನ ಅಂತ ಕರೀತಾರೆ, ಮತ್ತು ರಾಷ್ಟ್ರೀಯ ಸಶಸ್ತ್ರ ಪಡೆಗಳ ದಿನ, ಮತ್ತು ಯುನೆಸ್ಕೋದ ಅಂತಾರಾಷ್ಟ್ರೀಯ ಬೆಳಕಿನ ದಿನ ಅಂತ. ಅಂತಾರಾಷ್ಟ್ರೀಯ ಬೆಳಕಿನ ದಿನ ಇದೇನು ಅಂದರೆ, ವಿಜ್ಞಾನ, ಸಂಸ್ಕೃತಿ ಮತ್ತು ವೈದ್ಯಕೀಯದಲ್ಲಿ ಬೆಳಕಿನ ಪಾತ್ರವನ್ನು ಆಚರಿಸುವ ಮೂಲಕ 1960 ಮೊದಲ ಕಾರ್ಯಾಚರಣಾ ಲೇಸರನ್ನು ಹಾರಿಸಿದ ವಾರ್ಷಿಕೋತ್ಸವವನ್ನು ಗುರುತಿಸುವ ದಿನವಾಗಿ ಯುನೆಸ್ಕೋ ಮೇ 16 ಅಂತಾರಾಷ್ಟ್ರೀಯ ಬೆಳಕಿನ ದಿನ ಅಂತ ಆಚರಣೆ ಮಾಡ್ತದೆ. ಬೆಳಕು ನಮಗೆಲ್ಲರಿಗೂ ಕೂಡ ಎಷ್ಟು ಮುಖ್ಯ ಅಂತ ಹೇಳುವಂಥದ್ದನ್ನ ಬಹುಶಃ ಯಾರಿಗೂ ಅರ್ಥೈಸಿಕೊಡೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಬೆಳಕಿಲ್ಲದೆ ಕತ್ತಲಲ್ಲಿ ಬದುಕಲಿಕ್ಕೆ ಹೇಗೆ ಸಾಧ್ಯ ಆಗೋದಿಲ್ಲ ಅನ್ನೋಂಥದ್ದು ಕೂಡ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಷಯನೇ. ಅದರಿಂದ ಈ ಬಗ್ಗೆ ಹೆಚ್ಚಿನ ವಿವರಣೆ ಆಗತ್ತೆ ಇಲ್ಲ ಅಂದ್ಕೋತೀನಿ. ಅಂತಾರಾಷ್ಟ್ರೀಯ ಬೆಳಕಿನ ದಿನವನ್ನು ಇಡೀ ವಿಶ್ವದಾದ್ಯಂತ ಆಚರಣೆ ಮಾಡ್ತಾಯಿದ್ದಾರೆ, ನಮ್ಮಲ್ಲೂ ಕೂಡ ಆಚರಣೆ ಮಾಡ್ತಾಯಿದ್ದಾರೆ. ತಮಗೆಲ್ಲರಿಗೂ ಕೂಡ ಬೆಳಕಿನ ದಿನದ ಶುಭಾಶಯವನ್ನು ಹಾರೈಸುತ್ತಾ ಈಗ ಕೇಳೋಣ ಕನಸುಗಾರ ಚಿತ್ರದ ಈ ಗೀತೆಯನ್ನು. ಹಾಡಿದ್ದಾರೆ ಚಿತ್ರ ಹಾಗೂ SP ಬಾಲಸುಬ್ರಹ್ಮಣ್ಯಂ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ಅಳವಡಿಸಿದವರು ರಾಜೇಶ್ ರಾಮನಾಥ್.

ಆತ್ಮೀಯ ಶ್ರೋತೃಗಳೇ, ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರ ಸೌರಭ ಕಾರ್ಯಕ್ರಮಕ್ಕಾಗಿ ನೀವು ನಿಮ್ಮ ಸ್ವರಚಿತ ಕತೆ, ಕವನ, ಚುಟುಕು, ಲೇಖನ, ಸವಿರುಚಿ, ಪ್ರವಾಸಿ ಕಥನ, ಸ್ಥಳ ವಿಶೇಷತೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಬರೆದು ನಮಗೆ ಕಳುಹಿಸಬಹುದು. ನಿಮ್ಮ ಪತ್ರಗಳು ನಮ್ಮ ಕೈ ಸೇರಲು ಈ ತಿಂಗಳ 23 ಕೊನೆಯ ದಿನ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಸೌರಭ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571-201.

ಕೆಲವರೆ, ಇನ್ನು ಇಂದು ರಾಷ್ಟ್ರೀಯ ಬಾರ್ಬೆಕ್ಯೂ ದಿನ ಅಂತೇಳುವಂಥ ದಿನವನ್ನು ಆಚರಣೆ ಮಾಡ್ತಾಯಿದ್ದಾರೆ. ಇದೇನು ಅಂತೇಳಿದ್ರೆ, ಮರದಿಂದ ಧೂಮಪಾನ ಮಾಡುವ ಮೂಲಕ ಅಡುಗೆ ಸಂಪ್ರದಾಯವನ್ನು ಆಚರಿಸುವಂಥದ್ದು. ಗ್ರಿಲ್ಲನ್ನು ಹೊತ್ತಿಸಲು ಮತ್ತು ಹೊರಾಂಗಣದಲ್ಲಿ ಅಡುಗೆ ಮಾಡಲು ಈ ದಿನವನ್ನು ಒಂದು ಸೂಕ್ತ ದಿನ ಅಂತ ಆಚರಣೆ ಮಾಡ್ತಾಯಿದ್ದಾರೆ. ಅದೇ ರೀತಿ ರಾಷ್ಟ್ರೀಯ ಸಶಸ್ತ್ರ ಪಡೆಗಳ ದಿನ ಕೂಡ ಇವತ್ತಿದೆ. ಪ್ರಸ್ತುತ ಸೇವೆ ಸಲ್ಲಿಸುತ್ತಿರುವ ಎಲ್ಲ ಮಿಲಿಟರಿ ಸಿಬ್ಬಂದಿಯನ್ನು ಗೌರವಿಸಲು ಮೇ ತಿಂಗಳ ಈ ಮೂರನೇ ವಾರದ ಈ ಶನಿವಾರವನ್ನು ಆಚರಣೆ ಮಾಡಲಾಗ್ತಾ ಇದೆ. ರಾಷ್ಟ್ರೀಯ ಸಶಸ್ತ್ರ ಪಡೆಗಳ ಬಗ್ಗೆ, ನಮ್ಮ ಮಿಲಿಟರಿ ಪಡೆಗಳ ಬಗ್ಗೆ ನಿಜವಾಗಲೂ ನಾವೆಲ್ಲರೂ ಕೂಡ ಗೌರವವನ್ನು ಹೊಂದಿರಲೇಬೇಕಾಗುತ್ತೆ. ಚಳಿ ಬಿಸಿಲೆನ್ನದೆ, ನಿದ್ದೆ ಇಲ್ಲದೆ, ಸರಿಯಾದ ಆಹಾರ ಇಲ್ಲದೆ, ಸಮಯಕ್ಕೆ ಸರಿಯಾಗಿ ಆಹಾರ ಸಿಗದೆ ಬಹಳಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದರೂ ಕೂಡ ತಾಯ್ನಾಡಿನ ರಕ್ಷಣೆಗಾಗಿ, ನಮ್ಮೆಲ್ಲರ ರಕ್ಷಣೆಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿರ್ತಕ್ಕಂತಹ ಆ ಸಶಸ್ತ್ರ ಪಡೆಗಳ ಸೈನಿಕರ ಒಂದು ಕಾರ್ಯವನ್ನು ನಾವು ನಿಜವಾಗಲೂ ಗೌರವಿಸಲೇಬೇಕು. ಆ ಗೌರವ ಸಲ್ಲುವ ದಿನ ಇವತ್ತು ಇಟ್ಟುಕೊಂಡಿದ್ದಾರೆ. ರಾಷ್ಟ್ರೀಯ ಸಶಸ್ತ್ರ ಪಡೆಗಳ ದಿನ ಎಲ್ಲ ಮಿಲಿಟರಿ ಸಿಬ್ಬಂದಿಗಳಿಗೆ ಒಳ್ಳೆಯದಾಗಲಿ ಅಂತ ಆಶಿಸ್ತಾ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಮನೋಮೂರ್ತಿಯವರು ಸಂಗೀತ ಹೊರಡಿಸಿ ಸೋನು ನಿಗಮ್ ಹಾಡಿರುವ ಮಿಲನ ಚಿತ್ರದ ಈ ಗೀತೆಯನ್ನು ಕೇಳೋಣ ಈಗ.

0: ದಕ್ಷಿಣ ಕಾಶ್ಮೀರ ನಮ್ಮ ಕೊಡಗು, ಸೇನಾನಿಗಳ ನಾಡು, ಹೆಮ್ಮೆಯ ಕೊಡಗು, ಕಾವೇರಿ ಮಾತೆಯ ಜನ್ಮಸ್ಥಳ.
1: ಮಡಿಕೇರಿ ಆಕಾಶವಾಣಿ.
0: ಹೌದು,
2: ಉಲ್ಲಾಸದ ಮಳೆ.
1: ಮೊಬೈಲ್ ಅಲ್ಲಿ ಆಕಾಶವಾಣಿ ಕೇಳ್ಬೋದಾ?
0: ಹೌದು.
2: ಮುಂಜಾನೆ
0: ಗೂಗಲ್ನಲ್ಲೂ ಕೂಡ ಎಫ್ಎಂ 103.1 MHz ಟ್ಯೂನ್ ಮಾಡಿ ಆಲಿಸಬಹುದು. ಮಡಿಕೇರಿ ಆಕಾಶವಾಣಿ ಕೇಂದ್ರದ

0: ಶ್ರೋತೃಗಳ ಸಹೃದಯತೆ, ಭಾವದೊಳಗಿನ ತನ್ಮಯತೆ. ಕೇಳಿ ನಿತ್ಯ ಮಡಿಕೇರಿ ಆಕಾಶವಾಣಿ.
1: ಶ್ರೋತೃಗಳೇ, ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಇವತ್ತು ಇನ್ನೊಂದು ದಿನಾಚರಣೆ ಇದೆ, ಅದೇನು ಅಂತೇಳಿದ್ರೆ ರಾಷ್ಟ್ರೀಯ ಡೆಂಗ್ಯೂ ದಿನಾಚರಣೆ, ಡೆಂಗ್ಯೂ ನಿವಾರಣೆ ಮಾಡುವಂತಹ ದಿನಾಚರಣೆ ಅಂತ. ಡೆಂಗ್ಯೂ ಅನ್ನೋದು ಏಡಿಸ್ ಅನ್ನುವಂಥ ಸೊಳ್ಳೆ ಕಚ್ಚೋದರಿಂದ ಹರಡುವಂಥ ಒಂದು ವೈರಲ್ ಕಾಯಿಲೆ, ಒಂದು ಸಾಂಕ್ರಾಮಿಕ ಕಾಯಿಲೆ. ಈ ಸೊಳ್ಳೆಗಳು ಹಗಲು ಹೊತ್ತಿನಲ್ಲಿ ಹೆಚ್ಚಾಗಿ ಕಚ್ಚುತ್ತದೆ ಮತ್ತು ಶುದ್ಧ ನೀರಿನಲ್ಲಿ ಈ ಸೊಳ್ಳೆ ಉತ್ಪತ್ತಿ ಆಗ್ತದೆ. ಇದು ವ್ಯಕ್ತಿಯಿಂದ

ಹೊಟ್ಟೆಗೆ ನೇರವಾಗಿ ಹರಡೋದಿಲ್ಲ. ಆದರೂ ಕೂಡ ಇದೊಂದು ರೀತಿಯ ಸಾಂಕ್ರಾಮಿಕ ಕಾಯಿಲೆ ಆಗಿರೋದ್ರಿಂದ ಇದರ ಬಗ್ಗೆ ಎಚ್ಚರಿಕೆ ವಹಿಸ್ಕೊಳ್ಳುವಂಥದ್ದು ಬಹಳ ಅವಶ್ಯ ಇದೆ. ಈ ಡೆಂಗಿ ಜ್ವರದ ಪ್ರಮುಖ ಲಕ್ಷಣ ಏನು ಅಂತ ಹೇಳಿದ್ರೆ ಬಹಳ ತೀವ್ರವಾದಂತಹ ಜ್ವರ ಬರುವಂಥದ್ದು, ತಲೆನೋವು ಮತ್ತು ಕಣ್ಣಿನ ಹಿಂಭಾಗದಲ್ಲಿ ನೋವು ಶುರುವಾಗುವಂಥದ್ದು, ಮೈಕೈ ಮತ್ತು ಕೀಲುಗಳೆಲ್ಲ ನೋವು ಶುರುವಾಗುವಂಥದ್ದು, ಚರ್ಮದ ಮೇಲೆ ದದ್ದುಗಳು ಅಂದರೆ ಈ ರ್ಯಾಷಸ್ ಅಂತ ಏನು ಹೇಳ್ತೀವಿ ನಾವು ಇಂಗ್ಲೀಷ್ನಲ್ಲಿ, ಅದು ಬರುವಂಥದ್ದು. ಸೋಂಕು ತಗುಲಿದ 4-10 ದಿನಗಳವರೆಗೆ ರೋಗದ ಲಕ್ಷಣಗಳು ಕಾಣಿಸ್ಕೊಳ್ತದೆ ಮತ್ತು ಇದು ವಾಸಿಯಾಗಬೇಕಾದ್ರೆ ಸುಮಾರು 2-7 ದಿನಗಳವರೆಗೆ ಸಮಯ ಬೇಕಾಗ್ತದೆ. ಅದರಿಂದ ಈ ಬಗ್ಗೆ ಬಹಳಷ್ಟು ಎಚ್ಚರಿಕೆಯನ್ನು ತೆಗೆದುಕೊಳ್ಳುವಂಥದ್ದು ಕೂಡ ಬಹಳ ಮುಖ್ಯ. ಈ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಡೆಂಗ್ಯೂ ಜ್ವರಕ್ಕೆ ಸಂಬಂಧಪಟ್ಟ ಹಾಗೆ. ಅದಕ್ಕಿಂತ ಮುಂಚೆ ಉದಿತ್ ನಾರಾಯಣ್ ಅವರ ಸ್ವರದಲ್ಲಿ ನಂದಿ ಚಿತ್ರದ ಈ ಗೀತೆಯನ್ನು ಕೇಳ್ಕೊಂಡು ಬರೋಣ. ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಅವರದ್ದು, ರಾಗ ಸಂಯೋಜನೆ ಮಾಡಿದವರು ಗುರು ಕಿರಣ್.

0: ಕಾರ್ನರ್ ಅಲ್ಲಿ ಒಂದು ಚಿಕ್ಕ ಗುಬ್ಬಚ್ಚಿ ಮರಿ ಕೆಳಗಡೆ ಬಿದ್ದೋಗಿತ್ತು ಒಂದು ಡ್ರೈನ್ ಒಳಗಡೆ. ಅದನ್ನ ಎತ್ಕೊಂಡು ಅಲ್ಲಿ ಹೊರಗಡೆ ಇಟ್ಟೆ ನಾನು. ಆಮೇಲೆ ಅದೆಲ್ಲ ಹಾಕೊಂಡು ಹೊರಟಾಯ್ತು. ಅದೇ ಕತೆ,
1: ಅದೇ ಕತೆ. ಇದೇ ಭಾನುವಾರ ಅಂದರೆ ನಾಳೆ ಬೆಳಗ್ಗೆ 10 ಗಂಟೆಗೆ ಮೂಡಿ ಬರಲಿರುವಂತಹ ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಸಿಂಚನ
2: ಸಿಂಚನ
1: ಪುಟ್ಟ ಮಕ್ಕಳ ಕಲರವ ಭಾಗವಹಿಸುತ್ತಿರುವಂತಹ ಬಾಲ ಪ್ರತಿಭೆ ಕೊಡಗಿನ ಕುಶಾಲನಗರದ ಪಕ್ಷಿ ಪ್ರೇಮಿ, ಪಕ್ಷಿಗಳನ್ನ ಉಳಿಸಿ ಈ ಬಗ್ಗೆ ಪುಸ್ತಕವನ್ನು ಕೂಡ ಬರೆದಿರುವಂತಹ ಸುಧನ್ವ ಆರ್ನೊಂದಿಗಿನ ಮಾತುಕತೆಯ ಮೊದಲ ಭಾಗ ಪ್ರಸಾರ ಆಗ್ತಾ ಇದೆ.
0: ಪಕ್ಷಿಗಳು ಎಕ್ಸೆಪ್ಟ್ ಈ ಕೊಕ್ಕರೆ ಆತರ ಇದ್ದಲ್ಲ, ಆತರ ಪಕ್ಷಿಗಳು ಮಾತ್ರ ಮೀನನ್ನು ತಿನ್ನತ್ತೆ, ಉಳಿದಷ್ಟು ಪಕ್ಷಿಗಳು ಮೀನ್ ತಿನ್ನಲ್ಲ.
1: ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
0: ನಾವು ಫುಡ್ ಕೊಟ್ರೆ ನಮ್ಮ ಮೇಲೆ ಡಿಪೆಂಡೆನ್ಸಿ ಬರುತ್ತೆ. ಸಪೋಸ್ ನಾವು ಸಡನ್ ಆಗಿ ಸ್ಟಾಪ್ ಮಾಡಿದ್ವಿ, ಆ ಗುಬ್ಬಚ್ಚಿಗಳ ಆಹಾರನೇ ಸಿಗಲ್ಲ.
1: ಮಕ್ಕಳ ಕಾರ್ಯಕ್ರಮ ಕೇಳ್ತೀರಾ ಅಲ್ಲ.

ಶ್ರೋತೃಗಳೇ, ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಮಾತಾಡ್ತಾ ಇವತ್ತು ರಾಷ್ಟ್ರೀಯ ಡೆಂಗ್ಯೂ ನಿಯಂತ್ರಣ ದಿನಾಚರಣೆ ಬಗ್ಗೆ ಮಾತಾಡ್ತಾ ಇದ್ವಿ. ಡೆಂಗ್ಯೂ ಜ್ವರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಕ್ರಮ ಕೈಗೊಳ್ಳಬೇಕು, ಜಾಗೃತಿ ಹೇಗೆ ಮಾಡ್ಕೋಬೇಕು, ಸೊಳ್ಳೆಗಳ ನಿಯಂತ್ರಣ ಹೇಗೆ, ಇದರೆಲ್ಲದರ ಬಗ್ಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಾಗೃತಿ ಮೂಡಿಸುವಂಥ ಒಂದು ದಿನಾಚರಣೆಯನ್ನು ಇವತ್ತು ಮಾಡ್ತಾ ಇದ್ದೀವಿ. ಈ ಡೆಂಗ್ಯೂ ಬರದ ಹಾಗೆ ತಡೆಗಟ್ಟುವ ಕ್ರಮಗಳು ಮತ್ತು ಮುಂಜಾಗ್ರತೆ ಕ್ರಮಗಳು ಏನೇನು ಅಂತ ಹೇಳಿದ್ರೆ, ಸೊಳ್ಳೆ ಕಡಿತದಿಂದ ಮೊದಲು ನಾವು ರಕ್ಷಣೆ ಪಡ್ಕೋಬೇಕು. ಮೈ ಮುಚ್ಚುವ ಬಟ್ಟೆಗಳನ್ನು ಧರಿಸಿ ಮತ್ತು ಸೊಳ್ಳೆ ನಿವಾರಕ ಕ್ರೀಮ್ಗಳನ್ನು ಬಳಸ್ಕೊಳ್ಳೋದು. ಮನೆ ಸುತ್ತಮುತ್ತ ನೀರು ನಿಲ್ಲದ ರೀತಿಯಲ್ಲಿ ಎಚ್ಚರಿಕೆ ಮಾಡುವಂಥದ್ದು. ಹೂವಿನ ಕುಂಡ, ಟೈರು, ತೆಂಗಿನ ಚಿಪ್ಪು ಇತ್ಯಾದಿಗಳಲ್ಲಿ ನೀರು ನಿಂತರೆ ಆ ನೀರಲ್ಲಿ ಈ ಸೊಳ್ಳೆ ಉದ್ಭವ ಆಗ್ತದೆ. ಅದರಿಂದ ಇಂತಹ ಕಡೆಗಳಲ್ಲಿ ನೀರು ನಿಲ್ಲದ ರೀತಿಯಲ್ಲಿ ಎಚ್ಚರಿಕೆ ತೆಗೆದುಕೊಳ್ಳುವಂಥ ಕರ್ತವ್ಯವನ್ನು ನಾವೆಲ್ಲರೂ ಕೂಡ ಮಾಡಬೇಕು. ಹಾಗೆ ಇದರಿಂದ ಬರುವಂತಹ ಜ್ವರಕ್ಕೆ ಆರೈಕೆ ಹೇಗೆ ಅಂತ ಹೇಳಿದ್ರೆ, ಜ್ವರದ ಲಕ್ಷಣಗಳು ಕಂಡುಬಂದ ತಕ್ಷಣವೇ ಹೆಚ್ಚು ನೀರು ಮತ್ತು ದ್ರವ ಪದಾರ್ಥಗಳನ್ನು ಕುಡಿಬೇಕು. ನೀರು ಕುಡಿಯೋದ್ರಿಂದ ಇದನ್ನು ಸ್ವಲ್ಪ ಮಟ್ಟಿಗೆ ನಿಯಂತ್ರಣ ಮಾಡ್ಕೋಬೋದು. ನಂತರ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡ್ಕೊಳ್ಳೋಂಥದ್ದನ್ನು ಮಾಡಲೇಬೇಕು. ನಾವೆಲ್ಲರೂ ಕೂಡ ಡೆಂಗ್ಯೂ ಜ್ವರ ಬರದ ಹಾಗೆ ಎಚ್ಚರಿಕೆ ವಹಿಸೋಣ ಅಂತ ಹೇಳುತ್ತಾ ಸೂರ್ಯವಂಶ ಚಿತ್ರದ ಈ ಗೀತೆಯನ್ನು ಕೇಳೋಣ. ಈಗ ಹಾಡಿದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ. ಎಸ್ ನಾರಾಯಣ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ವಿ ಮನೋಹರ್.

ಶ್ರೋತೃಗಳೇ, ಈ ಗೀತೆಯೊಂದಿಗೆ ಇಂದಿನ ಪ್ರಚಲಿತ ವಿದ್ಯಮಾನಗಳೊಂದಿಗೆ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಇನ್ನು ಮುಂದೆ 2 ಗಂಟೆಗೆ ಸರಿಯಾಗಿ ಇಂಗ್ಲಿಷ್ನಲ್ಲಿ ದೆಹಲಿ ಕೇಂದ್ರದಿಂದ ವಾರ್ತಾ ಪ್ರಸಾರ, ನಂತರ ಕ್ರಮವಾಗಿ ಹಿಂದಿಯಲ್ಲೂ ವಾರ್ತಾ ಪ್ರಸಾರವನ್ನು ಕೇಳುವಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಹೊಸ ದಾಖಲೆ ಬರೆದ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ 40 ಕೋಟಿ ದಾಟಿದ ಪ್ರಯಾಣಿಕರ ಸಂಖ್ಯೆ. ಲಕ್ಕುಂಡಿಯನ್ನು ಜಾಗತಿಕ ಪಾರಂಪರಿಕ ತಾಣವನ್ನಾಗಿ ಮೇಲ್ದರ್ಜೆಗೇರಿಸಲು ಸರ್ಕಾರ ನಿರ್ಧಾರ. ಬೆಳಗಾವಿಯಲ್ಲಿ 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣ. ಆರೋಪಿ ಶಿವಾನಂದ ನೀಲಣ್ಣನವರ್ ಬಂಧನ. ರಾಜ್ಯದ ದಕ್ಷಿಣ ಒಳನಾಡಿನಲ್ಲಿ ಮುಂದಿನ 2 ದಿನಗಳ ಕಾಲ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ 2025-26 ಹಣಕಾಸು ವರ್ಷದಲ್ಲಿ ಹೊಸ ದಾಖಲೆ ಬರೆದಿದೆ. ಪ್ರಯಾಣಿಕರ ಸಂಚಾರ ಮತ್ತು ಸರಕು ಸಾಗಣೆಯಲ್ಲಿ ಮೈಲುಗಲ್ಲು ಸಾಧಿಸಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೂಲಕ ಈವರೆಗೆ 40 ಕೋಟಿ ಪ್ರಯಾಣಿಕರು ಪ್ರಯಾಣಿಸಿದ್ದು 5,32,000 ಮೆಟ್ರಿಕ್ ಟನ್ ಸರಕುಗಳನ್ನು ಸಾಗಿಸಲಾಗಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅಧ್ಯಕ್ಷತೆಯಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿಯಮಿತ ಬಿಐಎಎಲ್ನ 134ನೇ ಮಂಡಳಿ ಸಭೆಯಲ್ಲಿ

0: ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಕೆಐಎಎಲ್ ಕೈಗೊಂಡ ಪ್ರಮುಖ ಸಾಧನೆಗಳು, ಕಾರ್ಯಕ್ಷಮತೆಯ ಮುಖ್ಯಾಂಶಗಳು ಮತ್ತು ಅಭಿವೃದ್ಧಿ ಉಪಕ್ರಮಗಳ ಪರಿಶೀಲನೆ ವೇಳೆ ಮಂಡಳಿ ಈ ವಿಷಯ ತಿಳಿಸಿದೆ. ಒಂದೇ ದಿನದಲ್ಲಿ 139,111 ಪ್ರಯಾಣಿಕರನ್ನು ನಿರ್ವಹಿಸಲಾಗಿದೆ. ವರ್ಷದಲ್ಲಿ 280,800 ವಿಮಾನಗಳ ಸಂಚಾರವು ದಾಖಲಾಗಿದೆ. ಲಕ್ಕುಂಡಿಯನ್ನು ಜಾಗತಿಕ ಪಾರಂಪರಿಕ ತಾಣವನ್ನಾಗಿ ಮೇಲ್ದರ್ಜೆಗೇರಿಸಲು ಸರ್ಕಾರ ನಿರ್ಧರಿಸಿದೆ. ಬೆಂಗಳೂರಿನಲ್ಲಿ ಇಂದು ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಕಳೆದ 1 ವರ್ಷದಲ್ಲಿ ಲಕ್ಕುಂಡಿಯಲ್ಲಿ 3,000 ಪ್ರಾಚ್ಯಾವಶೇಷಗಳನ್ನು ಸಂಗ್ರಹಿಸಲಾಗಿದೆ. ಈ ಮೂಲಕ ಲಕ್ಕುಂಡಿ ಗತವೈಭವವನ್ನು ಮರಳಿಸುವ ಸರ್ಕಾರದ ಕ್ರಮವನ್ನು ಜನಾಂದೋಲನವನ್ನಾಗಿ ಪರಿವರ್ತಿಸಲಾಗಿದೆ. 16 ಲಕ್ಕುಂಡಿಯ ದೇವಾಲಯಗಳನ್ನು ಸಂರಕ್ಷಿತ ಸ್ಮಾರಕಗಳೆಂದು ಘೋಷಿಸಲಾಗಿದೆ. ಮುಂಬರುವ ದಿನಗಳಲ್ಲಿ 100 ಬಾವಿಗಳು ಮತ್ತು 100 ಪುರಾತನ ದೇವಾಲಯಗಳನ್ನು ಅನಾವರಣಗೊಳಿಸಲು ಸರ್ಕಾರ ನಿರ್ಧರಿಸಿದೆ. ನವದೆಹಲಿಯ ರಾಷ್ಟೀಯ ಪ್ರಾಚ್ಯವಸ್ತು ಸಂಗ್ರಹಾಲಯದಲ್ಲಿರುವ 50 ವರ್ಷಗಳ ಹಿಂದೆ ಲಕ್ಕುಂಡಿಯಿಂದ ತೆಗೆದುಕೊಂಡು ಹೋಗಿರುವ ಪ್ರಾಚ್ಯಾವಶೇಷಗಳನ್ನು ಮರಳಿ ಲಕ್ಕುಂಡಿಗೆ ತರಲು ಕ್ರಮ ವಹಿಸಲು ನಿರ್ಧರಿಸಲಾಗಿದೆ. ಸಾಮಾಜಿಕ ಕಾರ್ಯಕರ್ತ ಶಿವಾನಂದ ನೀಲಣ್ಣನವರ್ ವಿರುದ್ದದ 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣದ ತನಿಖೆಯನ್ನು ಬೆಳಗಾವಿ ಪೊಲೀಸರು ತೀವ್ರಗೊಳಿಸಿದ್ದಾರೆ. ಶಿವಬಸವನಗರದಲ್ಲಿರುವ ಅವರಿಗೆ ಸೇರಿದ 2 ಕಚೇರಿಗಳ ಮೇಲೆ ಪೊಲೀಸರು ದಾಳಿ ನಡೆಸಿ ಹಣಕಾಸು ವಹಿವಾಟು ಮತ್ತು ಸಾರ್ವಜನಿಕ ಹೂಡಿಕೆಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಸಾರ್ವಜನಿಕರು ಮತ್ತು ಮಾಜಿ ಸೈನಿಕರು ಹೂಡಿಕೆ ಮಾಡಿದ 1,000,000,000 ಕೋಟಿ ರೂಪಾಯಿಗಳನ್ನು ದುರುಪಯೋಗಪಡಿಸಿಕೊಂಡ ಆರೋಪ ಶಿವಾನಂದ ನೀಲಣ್ಣನವರ್ ಮೇಲಿದೆ. ಬೆಳಗಾವಿ ಆಯುಕ್ತ ಮೊಹಮ್ಮದ್ ರೋಷನ್ ಠೇವಣಿದಾರರ ಹಿತಾಸಕ್ತಿ ರಕ್ಷಣಾ ಕಾಯ್ದೆಯಡಿ ತನಿಖೆಗೆ ಆದೇಶಿಸಿದ್ದಾರೆ. ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರು ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಇದೇ 19ರಂದು ತುಮಕೂರಿನಲ್ಲಿ ನಡೆಯುವ ಪ್ರಗತಿಯತ್ತ ಕರ್ನಾಟಕ ಸಾರ್ಥಕ ಸೇವೆಯ ಸಮರ್ಪಣೆ ಸಮಾವೇಶಕ್ಕೆ ಆಹ್ವಾನ ನೀಡಿದ್ದಾರೆ. ಮುಖ್ಯಮಂತ್ರಿ ಕಚೇರಿ ಕಾವೇರಿ ನಿವಾಸಕ್ಕೆ ಆಗಮಿಸಿದ ಅವರು 3 ವರ್ಷದ ಸಾಧನಾ ಸೇವೆಯ ಸಮರ್ಪಣೆ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಮುಖ್ಯಮಂತ್ರಿ ಅವರಿಗೆ ಆಮಂತ್ರಣ ನೀಡಿದ್ದಾರೆ. ಇದಕ್ಕೂ ಮೊದಲು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರು. ಚಾಮರಾಜನಗರದ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಚಾಮರಾಜನಗರ ಜಿಲ್ಲಾ ಕೇಂದ್ರದ ವಿವಿಧ ವಾರ್ಡ್ಗಳಿಗೆ ಇಂದು ಭೇಟಿ ನೀಡಿ ಕುಡಿಯುವ ನೀರಿನ ಪೂರೈಕೆ ಸಮಸ್ಯೆ ಬಗ್ಗೆ ಪರಿಶೀಲನೆ ನಡೆಸಿದರು. ಸೋಮವಾರಪೇಟೆ, ಬಿಡಿ ಕಾಲೋನಿ, ಗಾಳಿಪುರ ಸೇರಿ ವಿವಿಧ ಬಡಾವಣೆಗಳಿಗೆ ಭೇಟಿ ನೀಡಿ ನೀರಿನ ಪೂರೈಕೆ ಬಗ್ಗೆ ನಿವಾಸಿಗಳಿಂದಲೇ ಮಾಹಿತಿ ಪಡೆದರು. ಅಗತ್ಯವಿದ್ದರೆ ಟ್ಯಾಂಕರ್ನಲ್ಲಿ ನೀರು ಪೂರೈಸಿ ಸಮಸ್ಯೆ ಕಂಡುಬಂದ ಕೂಡಲೇ ಪರಿಹರಿಸಿ ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರಧಾನಿ ನರೇಂದ್ರ ಮೋದಿ ಅವರ ಇಂಧನ ಉಳಿತಾಯ ಕರೆಯನ್ನು ಬೆಂಬಲಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ಬೆಂಗಳೂರಿನಲ್ಲಿ ನಡೆಯುವ ವಿವಿಧ ಕಾರ್ಯಕ್ರಮಗಳಿಗೆ ಮೆಟ್ರೋದಲ್ಲಿ ಪ್ರಯಾಣಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಅವರು, ಇಂಧನ ಸಂರಕ್ಷಣೆಯ ಕುರಿತು ಪ್ರಧಾನಿ ಅವರ ಕರೆಯನ್ನು ದೇಶದ ಎಲ್ಲ ನಾಗರಿಕರು ಅನುಸರಿಸಬೇಕು ಎಂದು ತಿಳಿಸಿದ್ದಾರೆ. ವಿರೋಧ ಪಕ್ಷಗಳು ಪ್ರಸ್ತುತ ಜಾಗತಿಕ ಆರ್ಥಿಕ ಪರಿಸ್ಥಿತಿ ಮತ್ತು ಇಂಧನ ಸಂರಕ್ಷಣೆಗಾಗಿ ಪ್ರಧಾನಿ ಅವರ ಕರೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ನಡೆಯುತ್ತಿರುವ ರೈಲ್ವೆ ಮೇಲ್ಸೇತುವೆ, ರೈಲು ನಿಲ್ದಾಣ ಮೇಲ್ದರ್ಜೆಗೇರಿಸುವುದು ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಹುಬ್ಬಳ್ಳಿ ನೈಋತ್ಯ ರೈಲ್ವೆ ವಲಯದ ಜನರಲ್ ಮ್ಯಾನೇಜರ್ ಪಿ ಅನಂತ ಹಾಗೂ ಬಳ್ಳಾರಿ ಲೋಕಸಭಾ ಸದಸ್ಯ ಇ ತುಕಾರಾಂ ಇಂದು ಪರಿಶೀಲನೆ ನಡೆಸಿದರು. ಅಮೃತ್ ಭಾರತ್ ಯೋಜನೆಯಡಿ ಬಳ್ಳಾರಿ ರೈಲ್ವೆ ನಿಲ್ದಾಣದ ಅಭಿವೃದ್ಧಿಗೆ 17 ಕೋಟಿ ರೂಪಾಯಿ 2023ರಲ್ಲಿ ಮಂಜೂರಾಗಿದ್ದು, ಕಳೆದ 3 ವರ್ಷಗಳಿಂದ ಕಾಮಗಾರಿ ಮಂದಗತಿಯಲ್ಲಿ ನಡೆಯುತ್ತಿದೆ. ತ್ವರಿತವಾಗಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಲೋಕಸಭಾ ಸದಸ್ಯ ಇ ತುಕಾರಾಂ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಕೈಗೆತ್ತಿಕೊಳ್ಳಲಾಗಿರುವ ರೈಲ್ವೆ ಮತ್ತು ರಾಷ್ಟೀಯ ಹೆದ್ದಾರಿ ಯೋಜನೆಗಳಿಗೆ ಸಂಬಂಧಿಸಿದ ಭೂಸ್ವಾಧೀನ ಪ್ರಕ್ರಿಯೆ ಕುರಿತು ಸಂಸದ ಪಿಸಿ ಗದ್ದಿಗೌಡರ ಹಾಗೂ ಜಿಲ್ಲಾಧಿಕಾರಿ ಸಂಗಪ್ಪ ನೇತೃತ್ವದಲ್ಲಿ ಇಂದು ಸಭೆ ನಡೆಯಿತು. ಸಭೆಯಲ್ಲಿ ಭಾರತೀಯ ರಾಷ್ಟೀಯ ಹೆದ್ದಾರಿ

0: ಮತ್ತು ರೈಲ್ವೆ ಯೋಜನೆಗಳಿಗೆ ಅಗತ್ಯವಿರುವ ಭೂಸ್ವಾಧೀನ ಬಾಕಿ ಪ್ರಕರಣಗಳು ಹಾಗೂ ಕಾಮಗಾರಿಗಳ ಪ್ರಗತಿ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆಯಲಾಯಿತು. ಯೋಜನೆಗಳ ಅನುಷ್ಠಾನಕ್ಕೆ ಬೇಕಾಗಿರುವ ಭೂಸ್ವಾಧೀನ ಪ್ರಕ್ರಿಯೆಯನ್ನು ತ್ವರಿತಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಯಿತು. ಸಭೆಯಲ್ಲಿ ಮಾತನಾಡಿದ ಪಿಸಿ ಗದ್ದಿಗೌಡರ, ಯೋಜನೆ ಅನುಷ್ಠಾನದಲ್ಲಿ ಕೆಲ ತೊಂದರೆಗಳು ಸಹಜವಾದರೂ ಅವುಗಳನ್ನು ಪರಿಹರಿಸಿಕೊಂಡು ಕಾಮಗಾರಿಗಳನ್ನು ಪೂರ್ಣಗೊಳಿಸುವಲ್ಲಿ ಅಧಿಕಾರಿಗಳ ಪಾತ್ರ ಮಹತ್ವದ್ದಾಗಿದೆ ಎಂದು ಹೇಳಿದ್ದಾರೆ. ಜವಾಬ್ದಾರಿಯುತವಾಗಿ ಕೆಲಸ ನಡೆಯದಿರುವುದರಿಂದ ಯೋಜನೆಗಳಲ್ಲಿ ವಿಳಂಬ ಉಂಟಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಯೋಜನೆ ಅನುಷ್ಠಾನದಲ್ಲಿ ನಿರ್ಲಕ್ಷ್ಯ ತೋರಿದರೆ ಸಹಿಸಲಾಗುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಕಂದಾಯ ದಾಖಲೆಗಳ ಡಿಜಿಟಲೀಕರಣ ಪ್ರಕ್ರಿಯೆಯಲ್ಲಿ ದಾವಣಗೆರೆ ತಾಲೂಕು ರಾಜ್ಯ ಮಟ್ಟದಲ್ಲಿ ಎರಡನೇ ಸ್ಥಾನದಲ್ಲಿದೆ ಎಂದು ತಹಶೀಲ್ದಾರ್ ಅಶ್ವಥ್ ತಿಳಿಸಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ದಾಖಲೆಗಳ ಸ್ಕ್ಯಾನಿಂಗ್ ಮತ್ತು ಸಂಗ್ರಹಣೆಯಲ್ಲಿ ತಾಲೂಕು ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಎರಡನೇ ಸ್ಥಾನದಲ್ಲಿದೆ. ತಾಲೂಕಿನ ಆಡಳಿತ ಯಂತ್ರವು ಮೊದಲ ಸ್ಥಾನ ತಲುಪಲು ವೇಗವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದ್ದಾರೆ.
1: ಡಿಜಿಟಲೈಸೇಷನ್ಗೆ ಭೂ ಸುರಕ್ಷಾ ಅಂತೇಳಿ ಒಂದು ಪ್ರೋಗ್ರಾಮ್ ಮಾಡಿಬಿಟ್ಟು ಅದನ್ನ ದಾವಣಗೆರೆ ತಾಲೂಕಲ್ಲಿ ಸಂಪೂರ್ಣವಾಗಿ ಡಿಜಿಟಲೈಸ್ ಮಾಡಬೇಕನ್ನೋ ಅಂತ ಆ ಒಂದು ಕಾರ್ಯಕ್ರಮ ಕೈಗೆತ್ತಿಕೊಂಡು ಸಂಪೂರ್ಣ ಡಿಜಿಟಲೀಕರಣ ಮಾಡಿದ್ವಿ. ನಾವು ಸುಮಾರು 87 ಲಕ್ಷ ಪುಟಗಳನ್ನ ಡಿಜಿಟಲೈಸ್ ಮಾಡಿ ನಮ್ಮ ತಾಲೂಕು ದಾವಣಗೆರೆ ತಾಲೂಕು ಡಿಜಿಟಲೈಸ್ಡ್ ತಾಲೂಕಾಗಿ ಮಾರ್ಪಟ್ಟಿದೆ. ನಾವು ಯಾವುದೇ ಫಿಸಿಕಲ್ ಕಾಪಿಗಳನ್ನ ಜನಗಳಿಗೆ ಜೆರಾಕ್ಸ್ ಮಾಡಿ ಇಶ್ಯೂ ಮಾಡುವಂತ ಇಲ್ಲ ಇವಾಗ. ಸೊ ನಮ್ದು ಸ್ಟೇಟ್ ಅಲ್ಲಿ 3rd ತಾಲೂಕು ಟು ಡಿಕ್ಲೇರ್ ಆಸ್ ಡಿಜಿಟಲೈಸ್ಡ್ ತಾಲೂಕು.
0: ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಅರಬಿಳಚಿ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಆದಿ ಕರ್ನಾಟಕ ಜನಾಂಗದ ಬೀದಿಗೆ ರಸ್ತೆ ಬಂದ್ ಮಾಡಿರುವುದನ್ನು ವಿರೋಧಿಸಿ ನಡೆಸುತ್ತಿರುವ ಪ್ರತಿಭಟನೆ 103 ದಿನಗಳಿಗೆ ತಲುಪಿದೆ. ಅರಬಿಳುಚಿ ಗ್ರಾಮದಲ್ಲಿ 60ಕ್ಕೂ ಹೆಚ್ಚು ಪರಿಶಿಷ್ಟರಿಗೆ ಸೇರಿದ ಮನೆಗಳಿದ್ದು ಆ ಮನೆಗಳಿಗಿದ್ದು ರಸ್ತೆ ಸಂಪರ್ಕವನ್ನು ಈ ಹಿಂದೆ ಕಡಿತ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಮುಂಭಾಗ ಪ್ರತಿಭಟನೆ ನಡೆಸಿದ ನಿವಾಸಿಗಳು ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ವಿರುದ್ಧ ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ. ಕೂಡಲೇ 60 ಮನೆಗಳಿಗೆ ರಸ್ತೆ ಸಂಪರ್ಕ ಕಲ್ಪಿಸುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಇನ್ನು ಹವಾವರ್ತಮಾನ. ಮುಂದಿನ 2 ದಿನಗಳಲ್ಲಿ ರಾಜ್ಯದ ದಕ್ಷಿಣ ಒಳನಾಡಿನಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮಂಡ್ಯ, ಕೊಡಗು, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಭಾರೀ ಗಾಳಿಯೊಂದಿಗೆ ಗುಡುಗು ಸಹಿತ ಮಳೆಯಾಗಲಿದೆ. ಬೆಂಗಳೂರಿನ ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣವಿದ್ದು ಹಲವೆಡೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡಿನ ರಾಯಚೂರು, ಯಾದಗಿರಿ, ಕೊಪ್ಪಳ ಸೇರಿದಂತೆ ಹಲವೆಡೆ ಬಿರುಗಾಳಿಯೊಂದಿಗೆ ಹಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೊಸ ದಾಖಲೆ ಬರೆದ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ, 40 ಕೋಟಿ ದಾಟಿದ ಪ್ರಯಾಣಿಕರ ಸಂಖ್ಯೆ. ಲಕ್ಕುಂಡಿಯನ್ನು ಜಾಗತಿಕ ಪಾರಂಪರಿಕ ತಾಣವನ್ನಾಗಿ ಮೇಲ್ದರ್ಜೆಗೇರಿಸಲು ಸರ್ಕಾರ ನಿರ್ಧಾರ. ಬೆಳಗಾವಿಯಲ್ಲಿ 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣ, ಆರೋಪಿ ಶಿವಾನಂದ ನೀಲಣ್ಣನವರ್ ಬಂಧನ. ಹಾಗೂ ರಾಜ್ಯದ ದಕ್ಷಿಣ ಒಳನಾಡಿನಲ್ಲಿ ಮುಂದಿನ 2 ದಿನಗಳ ಕಾಲ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಗಂಟೆಗೆ.

0: ನಮಸ್ಕಾರ. ಆಕಾಶವಾಣಿಯ ಮಕ್ಕಳ ನೆಚ್ಚಿನ ಕಾರ್ಯಕ್ರಮ ಹಕ್ಕಿಯ ಬಳಗಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಏಳು ಮುದ್ದಾದ ಹಕ್ಕಿಗಳು ಅಂದ್ರೆ ನಮ್ಮ ಪುಟ್ಟ ಗೆಳೆಯ ಗೆಳತಿಯರು ಸೇರಿದ್ದಾರೆ.
1: ಫೆಬ್ರವರಿ ಮಾರ್ಚ್ನಲ್ಲಿ ಪರೀಕ್ಷೆಗಳಿಗೆ ಓದಿ ಓದಿ ಒಂದಷ್ಟು ಒತ್ತಡದಲ್ಲಿ ಇರುವ ನಮ್ಮಂಥ ಮಕ್ಕಳು ಬೇಸಿಗೆ ರಜಾ ಯಾವಾಗಪ್ಪಾ ಬರುತ್ತೆ ಅಂತ ಕಾಯ್ತಾ ಇರ್ತೀವಿ.
0: ಬೇಸಿಗೆ ರಜೆಯಲ್ಲಿ ಒಂದೆರಡು ದಿನ ನಮ್ಮ ಒತ್ತಡ ಎಲ್ಲ ಕಡಿಮೆ ಆದ ಮೇಲೆ ಈ ರಜಾ ದಿನಗಳನ್ನು ಸರಿಯಾಗಿ ಉಪಯೋಗಿಸಿಕೊಂಡು ಒಂದಿಷ್ಟು ವಿಶ್ರಾಂತಿ, ಒಂದಿಷ್ಟು ಆಟ ಮತ್ತು ಒಂದು ಸ್ವಲ್ಪ ಹೊಸದನ್ನು ಕಲಿಯುವ ಅವಕಾಶ ನೀಡುವ ಕಾಲವೇ ಬೇಸಿಗೆ ರಜಾ ಕಾಲ. ಮಕ್ಕಳೆಲ್ಲರೂ ಅವರ ಸ್ನೇಹಿತರೊಂದಿಗೆ

0: ಸೇರಿ ಸಮಯ ಕಳೆಯುವುದರ ಮೂಲಕ ಹೊಸ ಹೊಸ ಕೌಶಲ್ಯಗಳನ್ನು ಬೆಳೆಸಿಕೊಂಡು ಹೊಸದನ್ನು ಕಲಿಯುವ ಅವಕಾಶ
1: ಈ ಬೇಸಿಗೆ ರಜಾ ನಮಗೆ ಕೊಡುತ್ತದೆ.
0: ಮಕ್ಕಳು ಗ್ರಾಮೀಣ ಪ್ರದೇಶದಲ್ಲಿ ರಜೆ ಕಳೆಯುವಾಗ ಅಲ್ಲಿನ ಪ್ರಕೃತಿಯ ಸೌಂದರ್ಯವನ್ನು ಅನುಭವಿಸುತ್ತಾ ಖುಷಿ ಪಡುತ್ತಾರೆ.
1: ರಜಾ ಸಮಯದಲ್ಲಿ ಮಕ್ಕಳು ಅಜ್ಜಿ ಊರಿನಲ್ಲಿ ಸವಿದ ಅಜ್ಜಿ ತಾತನ ಪ್ರೀತಿ, ಹಳ್ಳಿಯ ಸರಳ ಜೀವನ, ಅಜ್ಜಿಯ ಕತೆ ಇವೆಲ್ಲದರೊಂದಿಗೆ ಪಡೆದ ಸಂತೋಷವನ್ನು ಈ ಕಾರ್ಯಕ್ರಮದಲ್ಲಿ ನಿಮಗೆ ನಾವು ತಿಳಿಸುತ್ತೇವೆ.
0: ಬೇಸಿಗೆ ರಜದಲ್ಲಿ ನಮ್ಮೆಲ್ಲ ಪುಟ್ಟ ಗೆಳೆಯ ಗೆಳತಿಯರು ಅನುಭವಿಸಿದ ಖುಷಿ, ಸಂತೋಷ, ಹೊಸ ಕಲಿಕೆ ಮತ್ತು ಸವಿ ನೆನಪುಗಳನ್ನು ನಿಮ್ಮ ಮುಂದೆ ಇದೀಗ ಪ್ರಸ್ತುತಪಡಿಸುತ್ತಿದ್ದೇವೆ.
1: ಬನ್ನಿ ಕೇಳೋಣ. ನಮಸ್ಕಾರ ಫ್ರೆಂಡ್ಸ್.
0: ಹಾಯ್ ಫ್ರೆಂಡ್ಸ್, ನಮ್ ಬೇಸಿಗೆ ರಜಾನ ನಾವೆಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಬೇಸಿಗೆ ರಜಾ ಬಂತು ಅಂದ್ರೆ ಸಾಕು, ಎಲ್ರಿಗೂ ಅಜ್ಜಿಯವರು ನೆನಪಾಗುತ್ತೆ ಅಲ್ವಾ?
1: ಹೌದು ಅಣ್ಣ.
0: ಈ ಪೇಟೆಯ ಗದ್ದಲದಿಂದ ಹಳ್ಳಿಯ ಕಡೆಗೆ ಹೊರಟಾಗ ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ?
1: ಹೌದು ಹೌದು.
0: ಪ್ರಹ್ಲಾದ್, ರಜೆಯಲ್ಲಿ ನೀನ್ ಏನೇನ್ ಮಾಡ್ದೆ?
2: ಅಣ್ಣ, ನಾವು ಪರೀಕ್ಷೆ ಮುಗಿದ ಕೊನೆಯ ದಿನವೇ ರೈಲು ಹತ್ತಿ ನಮ್ಮ ಅಜ್ಜಿಯವರಿಗೆ ಓಡಿ ಬಿಟ್ಟಿದ್ವಿ. ನಮ್ಮ ಅಜ್ಜಿಯವರು ಮಲೆನಾಡಿನಲ್ಲಿದೆ. ಬೆಳಗ್ಗೆ ಎದ್ದ ತಕ್ಷಣ ಹಕ್ಕಿಗಳ ಸದ್ದು, ತಂಪಾದ ಗಾಳಿ, ದಿನ ಕಳೆದಿದ್ದೇ ಗೊತ್ತಾಗ್ಲಿಲ್ಲ.
0: ಹಾ ಹಾ, ಲಾಸ್ಯ, ರಜೆಯಲ್ಲಿ ನೀನೇನೇನ್ ಮಾಡ್ದೆ?
3: ನಂಗೂ ಅಷ್ಟೇ ಅಣ್ಣ, ಅಲ್ಲಿ ಮರ ಗಿಡ ಹೊಲ ಗದ್ದೆ ನೋಡ್ತಾ ಇದ್ರೆ ಸಮಯ ಹೋಗೋದೇ ಗೊತ್ತಾಗ್ತಾ ಇರ್ಲಿಲ್ಲ. ನಾನಂತೂ ಆ ಹಸು ಕರುಗಳ ಜೊತೆ ತುಂಬಾ ಆಟ ಆಡಿದೆ. ಅಲ್ಲಿಂದ ವಾಪಸ್ ಬರಕ್ಕೆ ಮನ್ಸಿರ್ಲಿಲ್ಲ. ಅದೇನ್ ಮಾಡೋದು, ಬೇಸಿಗೆ ರಜಾ ಮುಗೀತಾ ಬಂತಲ್ವಾ, ಶಾಲೆಗೆ ಬೇರೆ ಹೋಗ್ಬೇಕು. ಅದಕ್ಕೆ ಅಜ್ಜಿ ತಾತನಿಗೆ ಮತ್ತೆ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದೆ.
0: ಅಬ್ಬಾ, ಆ ಹಸಿರಿನ ಮಧ್ಯ ಹಕ್ಕಿಗಳ ಹಾಡು, ಪ್ರಕೃತಿಯ ಒಡನಾಟ ನೆನಪಿಸಿಕೊಂಡೇನೆ ಒಂದು ಹಾಡು ಹೇಳ್ಬೇಕು ಅನ್ಸುತ್ತಲ್ವಾ?
1: ಹೌದು ಅಣ್ಣ, ಹೇಳೋಣ್ವಾ?
0: ಹಾ ಹೇಳೋಣ.

0: ಬಹಳ ಸುಂದರವಾದ ಹಾಡು. ಮನ್ವಿ, ರಜೆಯಲ್ಲಿ ನೀನೇನೇನ್ ಮಾಡ್ದೆ?
1: ಅಣ್ಣ, ನಾನು ನನ್ನ ಹಳ್ಳಿ ಫ್ರೆಂಡ್ಸ್ಗಳ ಜೊತೆ ಮಾವಿನ ಮರ ಹತ್ತೋದು, ಕಾಯಿ ಕೀಳೋದು ಮಾಡ್ತಿದ್ದೆ. ಹುಣಸೆ ಹಣ್ಣು ಉದುರಿಸುವಾಗ ಬಿದ್ದು ಮೊಣಕಾಲು ಕೂಡ ಗಾಯ ಆಗಿತ್ತು.
0: ಅಯ್ಯೋ ಪಾಪ, ತುಂಬಾ ಪೆಟ್ಟಾಯ್ತಾ?
1: ಹೌದು, ಆದ್ರೂ ಮರ ಹತ್ತೋದ್ ಬಿಡ್ಲಿಲ್ಲ. ಹಾಗೆ ನನ್ನ ಕಸಿನ್ಸ್ ಜೊತೆ ಸೇರಿ ಮಧ್ಯಾಹ್ನ ಅಂಗಳದಲ್ಲಿ ಚೌಕಾಬಾರ ಅಳ್ಗುಳಿ ಮನೆ ಆಡದ್ವಿ. ಸಂಜೆ ಸ್ವಲ್ಪ ಬಿಸಿಲು ಕಮ್ಮಿ ಆದಾಗ ಲಗೋರಿ ಕಣ್ಣಾಮುಚ್ಚಾಲೆ ಆಡದ್ವಿ.
0: ಆಟ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ. ಅದ್ರಲ್ಲೂ ಮರ ಹತ್ತಿ ಆಡುವಾಗ ಈ ಪದ್ಯ ನೆನ್ಪಾಗುತ್ತೆ ಅಲ್ವಾ?
1: ಹೌದು ಅಣ್ಣ, ಈ ಹಾಡು ನೆನ್ಪಾಗತ್ತೆ. ಹೇಳ?
0: ಹಾ ಹೇಳು.

ದೋಸ್ತಿ ಬನ್ನಿರೋ ಆಡೋಣ, ನಮ್ಮದು ದೋಸ್ತಿ ಬಂದ್ರೋ ಆಡೋಣ. ಮಾವಿನ ಮರದಲ್ಲಿ ಜೇನಿನ ಗೂಡು, ಮಾವಿನ ಮರದಲ್ಲಿ ಜೇನಿನ ಗೂಡು, ಕೈಯಿಟ್ಟರೆ ಕಚ್ಚುವುದು ಕಚ್ಚುವುದು ನೋಡು, ಕೈಯಿಟ್ಟರೆ ಕಚ್ಚುವುದು ಕಚ್ಚುವುದು ನೋಡು. ಹಗ್ಗದ ಚೌಕಾಲಿ ಕಟ್ಟಿರುವೆ ಮರಕ್ಕೆ, ಹಗ್ಗದ ಚೌಕಾಲಿ ಕಟ್ಟಿರುವೆ ಮರಕ್ಕೆ, ಜೀಕುತ್ತಾ ಟೊಂಗೆ ಎಲೆಯನು ಮುಟ್ಟಿ, ಜೀಕುತ್ತಾ ಟೊಂಗೆ ಎಲೆಯನು ಮುಟ್ಟಿ. ಮಾವಿನ ಮರದಲ್ಲಿ ಜೇನಿನ ಗೂಡು, ಮಾವಿನ ಮರದಲ್ಲಿ ಜೇನಿನ ಗೂಡು, ಕೈಯಿಟ್ಟರೆ ಕಚ್ಚುವುದು ಕಚ್ಚುವುದು ನೋಡು, ಕೈಯಿಟ್ಟರೆ ಕಚ್ಚುವುದು

0: ನೆನಪು ಇಂದಿಗೂ ಹಸಿರು ಅಂದಿನ ನೆನಪು ಮಾವಿನ ಮರದಲ್ಲಿ ಜೇನಿನ ಗೂಡು ಮಾವಿನ ಮರದಲ್ಲಿ ಜೇನಿನ ಗೂಡು ಕೈಯಿಟ್ಟರೆ ಕಚ್ಚುವುದು ಕಚ್ಚುವುದು ನೋಡು ಕೈಯಿಟ್ಟರೆ ಕಚ್ಚುವುದು ಕಚ್ಚುವುದು ನೋಡು ಮಾವಿನ ಮರದಲ್ಲಿ ಜೇನಿನ ಗೂಡು ಮಾವಿನ ಮರದಲ್ಲಿ ಜೇನಿನ ಗೂಡು ಕೈಯಿಟ್ಟರೆ ಕಚ್ಚುವುದು ಕಚ್ಚುವುದು ನೋಡು ಕೈಯಿಟ್ಟರೆ ಕಚ್ಚುವುದು ಕಚ್ಚುವುದು ನೋಡು ಕಚ್ಚುವುದು ನೋಡು ಕಚ್ಚುವುದು ನೋಡು ಕಚ್ಚುವುದು ನೋಡು ಕಚ್ಚುವುದು ನೋಡು
1: ಕಚ್ಚುವುದು ನೋಡು
2: ತುಂಬಾ ಚೆನ್ನಾಗಿ ಹಾಡ್ದೆ ಮನ್ವಿ, ರಜೆಯಲ್ಲಿ ಆಡಿದಾಟಗಳನ್ನ ಕಣ್ಣಿಕ್ಕಡ್ಡಾಗ ಹೇಳ್ದೆ. ವಿರಾಜ್, ನೀನು ರಜೆಯಲ್ಲಿ ಬೇರೆ ಏನೇನ್ ವಿಶೇಷ ಮಾಡ್ದೆ?
3: ಅಣ್ಣ, ನಮ್ಮ ತಾತ ನನಗೆ ಈಜೋಕೆ ಕಲ್ಸಿದ್ರು. ಮಧ್ಯಾಹ್ನ ಸಕರ್ ಬಿಸಿಲಿದ್ದಾಗ ತೋಟದ ಪಕ್ಕದ ಬಾವಿಯಲ್ಲಿ ಟ್ಯೂಬ್ ಹಾಕೊಂಡು ಈಜೋಡೋದು ನಂದು ಫೇವ್ರೇಟ್ ಆಗಿತ್ತು. ನೀರಿನಲ್ಲಿ ಗಂಟೆಗಟ್ಟಲೆ ಆಟಾಡೋಕೆ ನನಗೆ ಇಷ್ಟ ಆಗಿತ್ತು.
2: ನಿಶ್ಚಲ, ರಜೆಯಲ್ಲಿ ನೀನೇನೇನ್ ಮಾಡ್ದೆ?
4: ನಾನಂತೂ ತೋಟದಲ್ಲಿ ತಾತನ ಜೊತೆಗೆ ಸೇರಿ

0: ಗಿಡಗಳಿಗೆ ನೀರ್ ಹಾಕೋದು, ಮಾವಿನ ಹಣ್ಣುಗಳನ್ನು ಬುಟ್ಟಿಗೆ ತುಂಬಾ ಕೆಲಸ ಮಾಡ್ತಾ ಇದ್ದೆ. ಮರದಲ್ಲಿ ಹಣ್ಣಾದ ಕಲ್ಮಿ ಮಾವಿನ ಹಣ್ಣು ಕಿತ್ತು ತಿಂದೆ ಅಣ್ಣ, ಸಖತ್ ಸಿಹಿಯಾಗಿತ್ತು. ಆ ಹಣ್ಣು ರುಚಿ ನೀವು ನೋಡ್ಬೇಕಂದ್ರೆ ಮುಂದಿನ ಬೇಸಿಗೆ ರಜಕ್ಕೆ ನೀವು ನಮ್ಮೂರ್ಗ್ ಬರ್ಲೇಬೇಕು ಅಣ್ಣ.
1: ಹಾ ಬರ್ತೀನಿ. ತಣ್ಣನೆಯ ನೀರು, ಸಿಹಿಯಾದ ಹಣ್ಣು, ಕೇಳುವಾಗ್ಲೇ ಬಾಯಲ್ಲಿ ನೀರುರುತ್ತೆ. ಯುವಿನ್, ಅಜ್ಜಿ ಮನೆಯಲ್ಲಿ ನೀನೇನೇನ್ ತಿಂದೆ ಅಂತ ಹೇಳ್ತೀಯಾ?
2: ಅಜ್ಜಿ ಕೇಳು ಚಿನ್ನೆ ಬೇಳೆ ಅನ್ನ, ಬಿಸಿ ಬಿಸಿ ರಾಗಿ ಮುದ್ದೆ, ನಾಟಿ ಕೋಳಿ ಸಾರು, ಬೆಲ್ಲದ ಕಜ್ಜಾಯ ಇದೆ. ದಿನ ಹಬ್ಬದೇ ತಿಂಡು ನಮ್ಮ ಅಜ್ಜಿ ಇಲ್ಲೂ ಜಾಸ್ತಿ ಜಾಸ್ತಿ ತುಂಬ ಪ್ರೀತಿಯಿಂದ ಬರ್ತಾ ಇದು.
1: ಹೌದು, ಅಜ್ಜಿ ತನ್ನ ಪ್ರೀತಿನೇ ಹಾಗೆ. ಹಾ ಧನ್ವಿತಾ, ಅಜ್ಜಿ ಮನೆಯಲ್ಲಿ ಊಟ ಮಾಡಿ ನೀವೆಲ್ಲ ಏನ್ ಮಾಡ್ತಿದ್ರಿ?
3: ಊಟ ಆದ್ಮೇಲೆ ರಾತ್ರಿ ಕರೆಂಟ್ ಹೋದಾಗ ನಾವೆಲ್ಲ ಅಂಗಳದಲ್ಲಿ ಚಾಪೆ ಹಾಕೊಂಡ್ ಮಲಗ್ತಾ ಇದ್ವಿ. ಅಜ್ಜಿ ಆಕಾಶದಲ್ಲಿರೋ ನಕ್ಷತ್ರಗಳನ್ನ ತೋರಿಸ್ತಾ ರಾಜಾ ರಾಣಿ ಕತೆ ಹೇಳ್ತಾ ಇದ್ರು. ತಂಪಾದ ಗಾಳಿಗೆ ಆ ಕತೆ ಕೇಳ್ತಾ ಕೇಳ್ತಾ ನಿದ್ದೆ ಬಂದಿದ್ದೇ ಗೊತ್ತಾಗ್ತಾ ಇರ್ಲಿಲ್ಲ.
1: ಊಟ ಮಾಡಿ ಚಾಪೆ ಮೇಲೆ ಮಲ್ಗಿ ಅಜ್ಜಿ ಕತೆ ಕೇಳೋ ಮಜನೇ ಬೇರೆ. ಆಗ ಆ ಚಂದಾಮಾಮನ್ ಕರಿಯೋ ಈ ಜಾನಪದ ಹಾಡು ನೆನಪಾಗುತ್ತೆ ಅಲ್ವಾ ಫ್ರೆಂಡ್ಸ್?
4: ಹೌದು ಅಣ್ಣ, ಹೇಳೋಣ.
1: ಹಾ ಹೇಳೋಣ.

0: ಆಹಾ, ಎಷ್ಟು ಚೆನ್ನಾಗಿರೋ ಹಾಡು! ಅಜ್ಜಿ ಹತ್ತಿರ ಕತೆ ಕೇಳಿ ಅದರ ಸವಿಯನ್ನು ಸವಿದವರೇ ಪುಣ್ಯವಂತರು. ನಿಜಕ್ಕೂ ನಮ್ ಬೇಸ್ಗೆ ರಜಾ ತುಂಬಾ ಸುಂದರವಾಗಿತ್ತು ಅಲ್ವಾ ಫ್ರೆಂಡ್ಸ್?
1: ಹೌದು ಅಣ್ಣ.
0: ಈಗಿನ ಕಾಲದಲ್ಲಿ ಟಿವಿ ಮೊಬೈಲ್ ಅಂತ ಮನೆಯಲ್ಲೇ ಕೂರೋ ಬದಲು ಹೀಗೆ ಪ್ರಕೃತಿಯ ಜೊತೆ ಅಜ್ಜಿ ತಾತನ ಪ್ರೀತಿಯ ಜೊತೆ ರಜೆ ಕಳೆದಿದ್ದು ನಮ್ಗೆಲ್ಲ ತುಂಬಾ ಖುಷಿ ಆಯ್ತು ಅಲ್ವಾ ಫ್ರೆಂಡ್ಸ್?
2: ಹೌದು ಅಣ್ಣ, ನಮಗೂ ಕೂಡ ನಮ್ಮ ನೆನಪುಗಳನ್ನ ಹಂಚಿಕೊಂಡಿದ್ದು ಖುಷಿ ಆಯ್ತು.
0: ಕೇಳಿದ್ರಲ್ಲ ಸ್ನೇಹಿತರೆ, ಇದು ಇವತ್ತಿನ ಹಕ್ಕಿಯ ಬಳಗದ ಮಕ್ಕಳ ಕಲರವ. ಬೇಸಿಗೆ ರಜೆಯಲ್ಲಿ ನಾವೆಲ್ಲ ಏನೇನ್ ಮಾಡಿದ್ದೀವಿ ಅಂತ ಕೇಳಿದ್ರಲ್ಲ, ಹಾಗೆ ನೀವು ನಿಮ್ ಬೇಸಿಗೆ ರಜನ ಹೀಗೆ ಎಂಜಾಯ್ ಮಾಡಿದಿರಾ ಅಲ್ವಾ? ಇವತ್ತಿನ ಹಕ್ಕಿಯ ಬಳಗದ ಕಾರ್ಯಕ್ರಮದಲ್ಲಿ

0: ಭಾಗವಹಿಸಿದವರು ಚಿಲಿಪಿಲಿ ಚಿನ್ನರ ಬಳಗದ ಮಕ್ಕಳಾದ ನಾವು. ನಿರೂಪಕನಾಗಿ ನಾನು ಚಿರಾಗ್ ಪಿ ಶೆಟ್ಟಿ,
1: ನಾನು ಮನ್ವಿ ಗಿರೀಶ್,
2: ನಾನು ಲಾಸ್ಯ,
3: ನಾನು ದನ್ವಿತಾ,
4: ನಾನು ನಿಶ್ಚಲ ರಕ್ಷಿತ್,
5: ನಾನು ಪ್ರಹ್ಲಾದ್,
6: ನಾನು ವಿರಾನ್ ಚೆಸ್ನಿಕ.
0: ನಮಗೆ ತರಬೇತಿ ನೀಡಿದವರು ಮಂಗಳಾ ಕೃಷ್ಣನ್ ಗಾಂವ್ಕರ್ ಮತ್ತು ಪೂರ್ಣಿಮಾ ಆರ್ ಬೋಗ್ಲೆ. ಓಕೆ, ಮತ್ತೆ ಸಿಗೋಣ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು, ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗಿನ ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಶ್ರುತಿ ಸಂಜೀವ್. ಸಮಯ ಸರಿಯಾಗಿ 3 ಗಂಟೆ. ಈಗ ಕಾರ್ಯಕ್ರಮ ನಾಟಕ ಅಧಿಕಾರ.
1: ಆಕಾಶವಾಣಿ ನಾವೀಗ ಬಿತ್ತರಿಸುತ್ತಿದ್ದೇವೆ ನಾಟಕ ಅಧಿಕಾರ. ಮೂಲ ಪಂಜಾಬಿ ಹಾಗೂ ಹಿಂದಿ ಅನುವಾದ ಎಂಆರ್ ಚಾಂದ್ಲಾ. ಕನ್ನಡ ಅನುವಾದ ಶ್ರೀನಿವಾಸ ಪ್ರಸಾದ್. ನಿರ್ದೇಶನ ಹಾಗೂ ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್. ಕೇಳಿ ನಾಟಕ ಅಧಿಕಾರ.

0: ನೋಡು ಯಾರ್ ಹೊರ್ಗೆ? ನಿಮ್ಮಕ್ಕ ಮಂಜಿತ್ ಬಂದ್ಲು ಅಂತ ಕಾಣುತ್ತೆ.
1: ನೋಡ್ತೀನವ್ವ.
0: ಬಂದ್ಯಾ ಮಗಳೆ? ತುಂಬಾ ತಡ ಮಾಡಿಬಿಟ್ಟೆ. ಸಂದರ್ಶನ ಹೇಗಾಯ್ತು?
2: ಹಾ, ಇಂಟರ್ವ್ಯೂ ತುಂಬಾನೇ ಚೆನ್ನಾಗಾಯ್ತಮ್ಮ.
0: ಓ,
2: ಈ ಸಲ ಕೆಲಸ ಸಿಕ್ಕೇ ಸಿಗುತ್ತೆ ಅನ್ಸ್ತಾ ಇದೆ.
0: ಹೌದೇನು?
2: ವಾಪಸ್ ಬರುವಾಗ ಸೈಕಲ್ ಚೈನ್ ತುಂಬಾ ತೊಂದರೆ ಕೊಡ್ತು, ಮತ್ತೆ ಮತ್ತೆ ಕಳ್ಚ್ಕೋತಾ ಇತ್ತಮ್ಮ, ಅದರಿಂದಾನೇ ತಡ ಆಯ್ತು. ನೋಡಿಲಿ, ನನ್ನ ಕೈಯು ಎಷ್ಟು ಮಸಿಯಾಗಿದೆ.
0: ಸರಿ, ನೀನು ಮೊದಲು ಕೈಕಾಲು ಮುಖ ತೊಳ್ಕೋ, ನಿನ್ಗೆ ಬಿಸಿ ಬಿಸಿ ಚಪಾತಿ ಮಾಡ್ಕೊಡ್ತೀನಿ.
2: ಸರಿ ಅಮ್ಮ.
3: ನೋಡು, ನಾನು ಹೇಳ್ತಾ ಇದ್ದೀನಿ ನಿನ್ಗೆ, ಈಗವಳ ಮದುವೆ ಮಾಡಿಬಿಡ್ಬೇಕು ನಾವು. ಈಗಳಿಗೆ ಎಂಥ ಸಂಬಂಧ ಬಂದಿದೆ ಅಂತಂದ್ರೆ ಅವಳು ಕೆಲಸ ಮಾಡೋ ಅಗತ್ಯನೇ ಬರೋದಿಲ್ಲ. ಹುಡುಗ ಕೆನಡಾಕ್ ಹೋಗಿದ್ದಾನೆ. ಊರಲ್ಲಿ ಎಲ್ರಿಗಿಂತ ಹೆಚ್ಚು ಜಮೀನಿದೆ ಅವರಿಗೆ. ಒಬ್ಬ ತಮ್ಮ ಇದಾನಷ್ಟೆ, ಅವನಿನ್ನು 7ನೇ ಕ್ಲಾಸು. ನಾವು ತಡ ಮಾಡಬಾರ್ದು ಅನ್ಸುತ್ತೆ ನನಗೆ.
0: ನೀವಂತೂ ಎಲ್ಲದಕ್ಕೂ ಅವಸರ ಮಾಡ್ತೀರಪ್ಪ.
3: ಯಾಕೆ ಅವಸರ ಮಾಡಬಾರ್ದು ಭಗವಾನ್? ನಾನು 3 ಹೆಣ್ಮಕ್ಳು ತಂದೆ. ದೊಡ್ಡವಳದಾದ್ಮೇಲೆ ಚಿಕ್ಕ ಹುಡುಗಿರ ಬಗ್ಗೆನೂ ಯೋಚನೆ ಮಾಡ್ಬೇಕಲ್ವಾ? ಅವರನ್ನು ಮದುವೆ ಮಾಡಿ ಕಳಿಸ್ಬೇಕಲ್ವಾ? ಜೀತ್ ಎಲ್ರಿಗಿಂತ ಚಿಕ್ಕವನು, ಅವನು ದೊಡ್ಡವನಾಗೋದು ಯಾವಾಗ? ದುಡಿಯೋದು ಯಾವಾಗ? ಯಾರು ಕಂಡಿದ್ದಾರೆ?
0: ನೀವು ಚಿಂತೆ ಮಾಡಬೇಡಿ, ದೇವ್ರಿದ್ದಾನೆ, ಎಲ್ಲ ಸರಿ ಮಾಡ್ತಾನೆ.
3: ದೇವರು ಹೇಗೆ ಸರಿ ಮಾಡ್ತಾನೆ ಹೇಳು. ನಾನು ಯಾವ ಒಳ್ಳೆ ಮನೆಯ ಹುಡುಗನ ಬಗ್ಗೆ ಹೇಳಿದ್ರು ನಿನಗೆ ಅವನಲ್ಲಿ ಏನೋ ದೋಷ ಕಾಣುತ್ತೆ. ಇಲ್ಲ, ನಿನ್ನ ಮಗಳು ಓದಿನ ನೆಪ ಹೇಳಿ ಅವಕಾಶ ಕೈ ಬಿಡೋ ಹಾಗೆ ಮಾಡ್ತಾಳೆ. ಎಂಥೆಂಥ ಒಳ್ಳೆಯ ಸಂಬಂಧಗಳು ಕೈ ಬಿಟ್ಟವು. ಈಗ ಅವಳು ಓದು ಮುಗ್ದಿದೆ. ಹುಡುಗ ಲಕ್ಷದೊಳಗೊಬ್ಬ, ಲಕ್ಷಾಧೀಶದವರು. ಈಗ ನೀನೇನೋ ನೆಪ ಹೇಳಿ ಸಂಬಂಧ ತಪ್ಪಿಸೋಕೆ ನೋಡಬೇಡ.
0: ನಾನ್ ಯಾಕೆ ಸಂಬಂಧ ತಪ್ಪಿಸೋಕೆ ಹೋಗ್ಲಿ? ನನ್ಗೇನು ಕಡಿಮೆ ಚಿಂತೆ ಇದೆಯಾ?
1: ಕೊಡಮ್ಮ, ಇಲ್ಲಿ ಕಾಳುಗಳನ್ನ ನಾನು ಆರಿಸ್ಕೊಡ್ತೀನಿ, ನೀನೊಂದಿಷ್ಟು ಆರಾಮವಾಗಿ ಕೂತ್ಕೋ.
3: ನಡಿ ನಡಿ, ಅವಳಿಗೆ ಬಂದ್ಬಿಟ್ಲು ಕಾಳು ಆರಿಸೋಕೆ ಅಂತ. ಹೋಗೋಳಿಗೆ ಓದ್ಕೋ.
0: ಹುಡುಗಿರ ಜೊತೆ ಇದೆಂತ ವ್ಯವಹಾರ ನಿಮ್ದು?
3: ಅವಳಿಗೆ ಗೊತ್ತು ನಾವು ಮಂಜಿತ್ ಮದುವೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ, ಅದಕ್ಕೆ ಕೇಳಿಸ್ಕೊಳಕ್ ಬಂದಿದ್ಲು. ಈಗಲೇ ಹೋಗಿ ಮಂಜಿತ್ಗೆಲ್ಲ ಹೇಳಿಬಿಡ್ತಾಳೆ. ನೋಡು ಭಗವಾನ್, ಈ ಕಾಡು ಕಡ್ಡಿ, ಹಾಲು, ಮೊಸರು, ತರಕಾರಿ, ಮನೆ ಖರ್ಚೆಲ್ಲ ಊರವರೇ ಹೊತ್ಕೊಂಡಿದ್ದಾರೆ. ನಾನು ಪೇಟೆ ಬಿಟ್ಟು ಹಳ್ಳಿಗೆ ಬಂದು ಮೇಸ್ತ್ರಿ ಕೆಲಸ ಮಾಡ್ತಿದ್ರೆ ಈ ಮನೆ ಹೇಗೆ ನಡೀತಾ ಇತ್ತು ಅಂತ ಎಂದಾದರೂ ಯೋಚನೆ ಮಾಡಿದ್ಯಾ? 3 ಹುಡುಗಿಯರ ಮದುವೆ ಹೇಗೆ ಮಾಡೋಕ್ಕಾಗ್ತಿತ್ತು?
0: ನೀವೇನೇನೋ ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಟ್ರಿ. ಸರಿ, ನಾನು ಈಗಲೇ ಹೋಗಿ ಮಂಜಿತ್ಗೆ ರೊಟ್ಟಿ ಕೊಟ್ಟು ಮದುವೆ ಮಾತಾಡ್ತೀನಿ.
3: ಸರಿ, ಅಷ್ಟು ಮಾಡು.
0: ಹಾಂ, ಆದರೆ ಕರ್ತಾರ್ ಸಾಹೇಬ್ರೇ, ಸಂಬಂಧ ಎಲ್ಲಿಂದ ಬಂದಿದೆ, ಹುಡುಗ ಯಾರು ಅಂತ ಹೇಳಲೇ ಇಲ್ವಲ್ಲ ನೀವು.
3: ದೌಲತ್ಪುರದ ನಗೀನಾ ಸಿಂಗ್ ಯಾರು ಗೊತ್ತಿಲ್ಲ ಹೇಳು, ಅವ್ರ ದೊಡ್ಡ ಮಗನ ಬಗ್ಗೆ ಮಾತಾಡ್ತಾ ಇದ್ದೀನಿ.
0: ಓ, ಅವರಾ?
3: ನನ್ನ ತಂಗಿ ಅಳಿಯ ಈ ಸಂಬಂಧ ಕೊಡಿಸ್ತಿದ್ದಾನೆ. ಇಷ್ಟು ಒಳ್ಳೆ ಹುಡುಗ ಸಿಕ್ತಿದ್ದಾನೆ ಅನ್ನೋದು ನಮ್ಮ ಪುಣ್ಯ. ವರದಕ್ಷಿಣೆ ಸಮಸ್ಯೆನೂ ಇಲ್ಲ. ಮಂಜಿತ್ಗೆ ಬುದ್ಧಿ ಹೇಳು, ಯಾವ ನೆಪಾನು ಹೇಳಬೇಡ ಅನ್ನು.
0: ಸರಿ, ನಾ ಮಾತಾಡ್ತೀನಿ. ಅರೇ ಗುರ್ಮೀತ್, ಮಂಜಿತ್, ಎಲ್ಲಿ ಹೋದ್ರಿ ನೀವಿಬ್ರು? ಈ ಜೀತು, ವೀರ ಅವ್ರು ಕೂಡ ಬರ್ಲಿಲ್ವಲ್ಲ ಓದ್ ಮುಗಿಸಿ.
1: ಅರೆ ಅಮ್ಮ, ನಾವ್ ಇಲ್ಲೇ ಇದೀವಿ ಅಂಗಳದಲ್ಲಿ.
0: ಓ,
1: ನೀನು ಇಲ್ಲೇ ಬಾ.
0: ಬಂದೆ. ಮಂಜಿತ್, ನಡಿಮ್ಮ, ಮೊದ್ಲು ರೊಟ್ಟಿ ತಿನ್ನು. ಬೆಳಗಿಂದ ನೀನೇನು ತಿಂದೇ ಇಲ್ಲ.
2: ಅಮ್ಮ, ನಂಗೆ ಹಸಿವಿಲ್ಲ.
0: ಹಸಿವಿ ಹಾಕಿಲ್ಲ, ನಡಿ ಏನಾದ್ರೂ ತಿನ್ನು.
2: ಹಸಿವಿಲ್ಲ ಅಂತ ಹೇಳಿದ್ನಲ್ಲಮ್ಮ.
0: ಗುರ್ಮೀತ್, ನಿಮ್ಮಪ್ಪ ಸರಿಯಾಗಿಯೇ ಹೇಳಿದ್ರು. ನೀನು ಇವಳ ಕಿವಿಲಿ ಏನೋ ಊದಿದೀಯಾ. ನೀನ್ ನಡಿ ಇಲ್ಲಿಂದ, ನಾನು ಮಂಜಿತ್ ಹತ್ರ ಮಾತಾಡ್ಬೇಕು.
1: ಊಹೂ, ನಾನ್ ಹೋಗಲ್ಲ. ಮೊದ್ಲೇ ಅಪ್ಪ ಹತ್ರ ಕೂರೋಕೆ ಬಿಡಲ್ಲ, ನೀನು ಹಾಗೆ ಆಡ್ತಿದೀಯ.
2: ಅವಳಿರ್ಲಿ ಬಿಡಮ್ಮ, ಅದೇನ್ ಹೇಳ್ಬೇಕೋ ಹೇಳು.
0: ಮಂಜಿತ್, ನಿಮ್ಮಪ್ಪ ನಿನ್ ಮದ್ವೆ ವಿಷಯ ಮಾತಾಡ್ತಿದ್ರು. ಹುಡುಗ ಕೆನಡಾದಲ್ಲಿದ್ದಾನಂತೆ.
2: ಗುರ್ಮೀತ್ ನನ್ಗೆಲ್ಲ ಹೇಳಿದಾಳೆ.
0: ಹಾಗಾದ್ರೆ ಹುಡುಗ ಮುಂದಿನ ತಿಂಗಳು ಬರ್ತಾ ಇದ್ದಾನೆ, ಮದ್ವೆ ಮಾಡ್ಕೊಂಡು ಬೇಗ ವಾಪಸ್ ಹೋಗ್ತಾನೆ ಅನ್ನೋದನ್ನು ಹೇಳಿರ್ಬೇಕಲ್ಲ.
2: ಅಮ್ಮ, ಯಾಕಿಷ್ಟ ಅವಸರ? ಅಪ್ಪ ನಂಗೊಂದಿಷ್ಟು ಓದಿಸಿದ್ದಾರೆ, ನೌಕರಿ ಮಾಡಿ ನಿಮ್ ಭಾರ ಕಡಿಮೆ ಮಾಡ್ಬೇಕು ಅಂತ ನಂಗೂ ಆಸೆ ಇದೆ ಅಮ್ಮ. ಮೊದ್ಲು ತಂಗಿದೀರ್ ಮದ್ವೆ ಮಾಡಿ ಆಮೇಲೆ ನನ್ನ ಬಗ್ಗೆ ಯೋಚನೆ ಮಾಡ್ಬೇಕು ಅಂತಾನು ಮನ್ಸು ಹೇಳತ್ತೆ. ಈ ಸಲ ಇಂಟರ್ವ್ಯೂನು ತುಂಬಾ ಚೆನ್ನಾಗಾಗಿದೆ ಅಮ್ಮ, ಕೆಲಸ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ.
1: ಒಂದ್ ವಿಷಯ ತಿಳ್ಕೋ, ವಿದೇಶಕ್ಕೆ ಹೋಗಿ ಬಂದ ಹುಡುಗರು ಕಣ್ಣು ಆಕಾಶದಲ್ಲೇ ನೆಟ್ಟಿರ್ತವೆ. ಸೋಹನ್ ಅವ್ರ ಅಳಿಯನ ನೋಡಿಲ್ವಾ ನೀನು?
0: ಮಗಳೇ ಗುರ್ಮೀತ್, ಎಲ್ಲ ಜನ ಒಂದೇ ತರ ಇರೋದಿಲ್ಲ ಮಗು.
2: ಆದ್ರೂ ಗುರ್ಮೀತ್ ಹೇಳೋದು ಒಂದ್ ಲೆಕ್ಕಕ್ಕೆ ಸರಿನಮ್ಮ. ಸಂಬಂಧ ಯಾವಾಗ್ಲೂ ಸಮಾನರಲ್ಲೇ ಮಾಡ್ಬೇಕು. ಸಮಯ ಬಂದಾಗ ಯಾರಾದ್ರೂ ಸರ್ಕಾರಿ ನೌಕರಿ ಮಾಡೋನ್ ಜೊತೆಲಿ ಕಳಿಸ್ಬಿಡ್ಲಿ ಅಪ್ಪ, ಆದ್ರೆ ಅವಸರ ಬೇಡಮ್ಮ. ನೀನು ಅಪ್ಪಂಗ್ ಹೇಳಮ್ಮ.
3: ನನಗೆ ಯಾರು ಏನು ಹೇಳೋ ಅಗತ್ಯ ಇಲ್ಲ.

0: ಅಮ್ಮ ಮಕ್ಕಳು ಸೇರಿ ಏನೋ ಪ್ಲಾನ್ ಮಾಡ್ತಿದ್ದೀರಿ, ಅದನ್ನೆಲ್ಲ ನಾನು ಕೇಳಿಸ್ಕೊಂಡಿದ್ದೀನಿ. ಒಬ್ಬ ಒಳ್ಳೆ ಜಮೀನ್ದಾರ ಸಂಬಂಧ ನಮ್ಮ ಹೊಸ್ತಿಲಿಗೆ ಬಂದಿದೆ. ಇಂಥ ಅವಕಾಶ ದಿನ ದಿನ ಬರಲ್ಲ. ರಾಣಿ ಹೇಗಿರ್ತಾಳೆ ರಾಣಿ ಹಾಗೆ.
1: ಯಜಮಾನ್ರೆ, ನಾವು ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ.
0: ನಾನು ದೊಡ್ಡ ಮಗಳ ನಂತರ ಚಿಕ್ಕವ್ರ ಬಗ್ಗೆನೂ ಯೋಚನೆ ಮಾಡಬೇಕು. ನನಗೆ ಅವಳ ನೌಕರಿ ಆಗಲಿ ಸಹಾಯ ಇದ್ದಾಗಲಿ ಅಗತ್ಯ ಇಲ್ಲ. ನಮ್ಮ ಬಗ್ಗೆ ಇವಳಿಗೆ ಇಷ್ಟೊಂದು ಕಾಳಜಿ ಇದ್ದರೆ ತನ್ನ ತಮ್ಮನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಲಿ. ಮದುವೆ ಆದಮೇಲೆ ಅವಳು ತನ್ನ ತಮ್ಮನ್ನ ಕೆನಡಾಕ್ಕೆ ಕರೆಸ್ಕೊಳ್ಬಹುದು. ಅವಳ ತಮ್ಮ ಚೆನ್ನಾಗಿರೋದನ್ನ ನೋಡ್ಕೊಳಕ್ಕೆ ಇಷ್ಟ ಇಲ್ವಾ ಅವಳಿಗೆ?
1: ನೀವು ತುಂಬ ದೂರದನ್ನ ಯೋಚನೆ ಮಾಡಕ್ಕೆ ಹೊರಟಿದ್ದೀರಿ.
0: ಯಾಕೆ ಯಾಕೆ ಯೋಚನೆ ಮಾಡಬಾರ್ದು ಹೇಳು? ಹುಡುಗನ ಕಡೆಯವರು ಹೇಗೆ ಬಾಯಿ ಬಿಟ್ಕೊಂಡು ಕೂತಿರ್ತಾರೆ ಇವತ್ತಿನ ದಿವಸ? ಇವ್ರ ಕಡೆಯಿಂದ ಏನೂ ಬೇಡಿಕೆ ಇಲ್ಲ. ನಮ್ಮ ಮಗನೂ ಹೊರಗೆ ಹೋಗಿ ದುಡಿದ್ರೆ ನಮಗೂ ಒಳ್ಳೆ ದಿನ ಬರ್ತವೆ.
1: ಆದರೂ ಯೋಚನೆ ಮಾಡೋಕ್ಕೆ ವಿಚಾರ ಮಾಡೋಕ್ಕೆ ಒಂದಿಷ್ಟು ಅವಕಾಶ ಬೇಕಲ್ವಾ?
0: ಸ್ಪಷ್ಟವಾಗಿ ಕೇಳಿಸ್ಕೋ, ನಾನು ಈ ಸಂಬಂಧಕ್ಕೆ ಹ್ಞೂ ಅಂದ್ಬಿಟ್ಟಿದ್ದೀನಿ. ಮುಂದಿನ ತಿಂಗಳು ಮದುವೆ ತಾರೀಕು ನಿಗದಿ ಮಾಡೋಕ್ಕೆ ನಾಳೆ ಬೆಳಗ್ಗೆ ಹುಡುಗನವರೆಗೆ ಹೋಗ್ತಾ ಇದ್ದೀನಿ. ಜಾಸ್ತಿ ಆಯಿತು ನಿಮ್ಮ ತಲಾಟೆ.
2: ಅಮ್ಮ ಅಮ್ಮ
1: ಅಳ್ಬೇಡ ಮಗಳೇ, ಅಳ್ಬೇಡಮ್ಮ, ಸುಮ್ಮನಾಗು ಅಳ್ಬೇಡಮ್ಮ.

0: ಯಾಕೆ ಯಜಮಾನ್ರೆ, ಏನು ಮಾತಾಡ್ತಿಲ್ಲ? ಏನು ಮಾತಾಡ್ಕೊಂಡು ಬಂದ್ರಿ ಹುಡುಗನ ಮನೇಲಿ?
1: ಇವತ್ತಷ್ಟೇ ಹುಡುಗನಿಂದ ಪತ್ರ ಬಂದಿದೆಯಂತೆ. ಕೆಲಸದ ಒತ್ತಡದಿಂದ ಇನ್ನೂ 6-7 ತಿಂಗಳು ಕೆನಡಾದಿಂದ ವಾಪಸ್ ಬರೋಕ್ಕಾಗಲ್ವಂತೆ.
0: ಸರಿ ಬಿಡಿ, ನಮಗೂ ಯೋಚನೆ ಮಾಡೋಕ್ಕೆ 6-7 ತಿಂಗಳು ಅವಕಾಶ ಸಿಕ್ತಲ್ಲ.
1: ನಿಮಗೆಲ್ಲ ತಲೆ ಕೆಟ್ಟಿದೆಯೇನೋ? ಹುಡುಗನ ತಂದೆ ತಾಯಿನೂ ಹುಡುಗ ವಾಪಸ್ ಬಂದ್ಮೇಲೇ ಅದ್ದೂರಿಯಾಗಿ ಮದುವೆ ಮಾಡೋಣ ಅಂತಂದ್ರು.
0: ನೀವೇನಂದ್ರಿ ಅದಕ್ಕೆ?
1: ಹುಡುಗನ ತಂದೆ ತಾಯಿ ಒತ್ತಾಯ ಮಾಡಿ ಹೇಗೋ ಒಪ್ಪಿಸ್ ಬಂದಿದ್ದೀನಿ.
0: ಏನಂತ?
1: ಹುಡುಗನ ಫೋಟೋ ಜೊತೆ ಮದುವೆ ಮಾಡಿಬಿಡೋಣ ಅಂತ. ಮುಂದಿನ ತಿಂಗಳು 10ನೇ ತಾರೀಕು ಭಾನುವಾರ ಗಂಡಿನ ಕಡೆಯವರು ಬರ್ತಾರೆ. ನೀನು ಇವತ್ತಿಂದಲೇ ಮದುವೆ ತಯಾರಿ ಶುರು ಮಾಡ್ಕೋ, ಗೊತ್ತಾಯ್ತಾ?
0: ಏನ್ ಮಾತಾಡ್ತಾ ಇದ್ದೀರಿ ನೀವು? ಫೋಟೋ ಜೊತೆ ಮದುವೆ ಅಂತ ಶುಭ ಕಾರ್ಯ? ದಿನ ನಿಗದಿ ಮಾಡೋ ಮೊದಲು ಮನೆಯವ್ರ ಜೊತೆ ಒಂದು ಸುತ್ತು ಮಾತಾಡಬಾರ್ದಿತ್ತ? ಮಗಳು ಕಲ್ತವಳು, ಅವಳ ಹತ್ರನೂ ಸಲಹೆ ತಗೋಬಹುದಿತ್ತು.
1: ನಾನು ಕಲ್ತವನೆ, ನಾನು ಇಡೀ ಜಗತ್ಗೆ ಪಾಠ ಹೇಳೋನು, ನೀನ್ ನನಗೆ ಪಾಠ ಹೇಳೋ ಬರ್ಬೇಡ. ಫೋಟೋ ಜೊತೆ ಮದುವೆ ಮಾಡೋದು ನೋಡೇ ಇಲ್ವಾ ನೀನು? ನಾವೇನು ಹೊಸ ಕೆಲಸ ಮಾಡಕ್ಕೆ ಹೊರಟಿದ್ದೀವ? ಓಹೋ, ಬಂದ್ಬಿಟ್ಲು.

0: ಅಮ್ಮ
1: ಸುಮ್ಮನಾಗು ಮಗಳೇ, ಇಲ್ಲವಾದ್ರೆ ನನ್ನಿಂದನೂ ಅಳು ತಡೆಯೋಕ್ಕಾಗಲ್ಲ. ಇಷ್ಟೊಂದು ಅಳ್ಬಾರ್ದಮ್ಮ, ಸುಮ್ಮನಾಗು. ಹೋದ ಮನೆಯಲ್ಲಿ ಸುಖವಾಗಿರ್ಬೇಕಮ್ಮ. ನಿನಗೆ ಈ ಮನೆ ಋಣ ಇದ್ದಿದ್ದು ಇಷ್ಟೆ. ಅಪ್ಪ ಅಮ್ಮನ ಕೈಲಿದ್ದಿದ್ರೆ ಎಂದೂ ಹೆಣ್ಮಕ್ಕಳನ್ನ ತವ್ರ ಮನೆಯಿಂದ ಮಾವನ ಮನೆಗೆ ಕಳಿಸ್ತಾನೆ ಇರಲಿಲ್ಲ. ಇವತ್ತಿಂದ ಅತ್ತೆ ಮಾವನೇ ನಿನ್ನ ತಾಯಿ ತಂದೆ. ಮನಸ್ಸಿಟ್ಟು ಅವ್ರ ಸೇವೆ ಮಾಡು ಮಗಳೇ.
0: ಅಮ್ಮ
1: ಹೋಗು ಮಗಳೇ. ನಿನ್ನ ತಂಗಿದಿರು ಗೆಳ್ತೀರ್ನ ನೋಡ್ಕೊಂಡು ಬಾ. ನಿನ್ನ ತಂದೆನೂ ಮಾತಾಡಿಸ್ಕೊಂಡು ಬಾ.
2: ಹ್ಞೂ, ಸಾಕು ಮಾಡಿ, ಈಗ ಸಾಕು ಮಾಡಿ. ನೋಡಿದ್ದಾಯ್ತು ಎಲ್ಲರೂ, ಮೊದಲೇ ತಡವಾಗಿದೆ. ಮಗಳನ್ನ ಡೋಲಿಲಿ ಕೂರಿಸು, ತುಂಬ ದೂರ ದೂರ ಹೋಗ್ಬೇಕವಳು.

0: ಬಲವಂತ್, ಸೊಸೆ ಮನೆಗೆ ಬಂದು 2 ತಿಂಗಳು ಆಗಿಲ್ಲ, ಆದ್ರೆ ಎಷ್ಟೋ ವರ್ಷದಿಂದ ನಮ್ಮ ಜೊತೆಲೇ ಇದ್ದಾಳೇನೋ ಅನ್ನುವಷ್ಟು ಹೊಂದ್ಕೊಂಡಿದ್ದಾಳಲ್ವಾ?
1: ಹ್ಮ್, ಹೌದು ರೀ. ನಾನು ಹೆದರ್ಕೊಂಡು ನಿಮ್ಗೇನು ಹೇಳಲಿಲ್ಲ. ಡೋಲಿಯಿಂದ ಇಳಿದ ಕೂಡ್ಲೆ ಮನೆ ಜವಾಬ್ದಾರಿ ಎಲ್ಲ ವಹಿಸ್ಕೊಂಡ್ಲವಳು.
0: ಹ್ಮ್,
1: ನೀವಂತೂ ಇಡೀ ದಿನ ಹೊಲದಲ್ಲಿ ಕಳಿತೀರಿ. ಸೊಸೆನ ಎಷ್ಟು ಹೊಗಳಿದ್ರೂ ಕಡಿಮೆ, ನನ್ನಂತೂ ಮಂಚಕ್ಕೆ ಕಟ್ ಹಾಕ್ಬಿಟ್ಟಿದ್ದಾಳವಳು.
0: ನೀನು ಹೇಳು ಬಿಡು, ಬದಲಾಗಿರೋ ಈ ಮನೆ ರೂಪರೇಷೆ, ಊಟ ತಿಂಡಿ ರುಚಿ ನೆನೆ ಎಲ್ಲವನ್ನೂ ಹೇಳಿಬಿಟ್ಟಿದೆ.
1: ಅಂದಾಗೆ ತವರಿಂದ ಬಂದ ಕಾಗದಕ್ಕೆ ಏನ್ ಜವಾಬ್ ಕೊಟ್ಲು ಗೊತ್ತೇನ್ರಿ ನಿಮ್ಗೆ?
0: ನೀನು ಹೇಳಿದ್ರೆ ತಾನೇ ಗೊತ್ತಾಗೋದು.
1: ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ, ಕರ್ಕೊಂಡು ಹೋಗೋಕೆ ಯಾವಾಗ ಬರ್ಬೋದು ಅಂತ ತಕ್ಷಣ ಬರಿ ಅಂತ ಬರ್ದಿದ್ರು ಪಾಪ.
0: ಹ್ಮ್,
1: ಆದ್ರೆ ಇವಳು ದೀಪು ಪರೀಕ್ಷೆ ಇದೆ, ಆಮೇಲೆ ಪತ್ರ ಬರೀತೀನಿ, ಬಂದ್ ಕರ್ಕೊಂಡು ಹೋಗಿ ಅಂತ ಉತ್ತರ ಬರೆದ್ಲು.
0: ನಮ್ಮ ಮಗ ದೀಪುನು ಈಗೀಗ ಓದೋದ್ರಲ್ಲಿ ಜಾಣ ಆಗ್ತಿದ್ದಾನೆ. ಎಲ್ಲಿ, ಎಲ್ಲೂ ಕಾಣ್ತಿಲ್ವಲ್ಲ ಸೊಸೆ ಮಂಜಿತ್, ಎಲ್ಲಿದ್ದಾಳ ಅವಳು?
1: ಅವಳು ದೀಪು ಟೀಚರ್ ಜೊತೆ

0: ಅವನು ಓದಿನ ಬಗ್ಗೆ ಮಾತಾಡಬೇಕು ಅಂತ ಶಾಲೆಗೆ ಹೋಗಿದ್ದಾಳೆ.
1: ಓಹೋ,
0: ಮುಂದೆ 8ನೇ ಕ್ಲಾಸಿನ ಪರೀಕ್ಷೆಗೆ ಕಷ್ಟವಾಗಬಾರ್ದಲ್ಲ. ಓ ಅಲ್ಲಿ ನೋಡಿ, ಹೆಸರು ಎತ್ತಿದ ತಕ್ಷಣ ಪ್ರತ್ಯಕ್ಷ ಆದ್ಲು ನನ್ನ ಸೊಸೆ. ಮಂಜಿತ್, 100 ವರ್ಷ ಆಯಸ್ಸು ನಿನಗೆ.
1: ಬಾ ಮಗಳೇ ಬಾ.
2: ನೀವ್ ಯಾವಾಗ ಬಂದ್ರಿ ಬಾಪೂಜಿ? ನಾನು ಬರೋದು ಸ್ವಲ್ಪ ತಡವಾಯ್ತು, ದೀಪು ಶಾಲೆಗೆ ಹೋಗಿದ್ದೆ.
1: ಹಾ, ಗೊತ್ತಾಯ್ತು ಗೊತ್ತಾಯ್ತು ಮಗಳೇ, ಅಮ್ಮ ಹೇಳಿದ್ಲು.
2: ಅಂದಹಾಗೆ ರಾತ್ರಿ ಊಟಕ್ಕೆ ಯಾಕೆ ಬರ್ಲಿಲ್ಲ ಹೇಳಿ ಬಾಪೂಜಿ? ಬಾವಿ ಹತ್ರನೇ ಊಟ ತರಿಸ್ಕೊಂಡ್ರಿ, ಈಗಲೂ ನಿಮ್ಮ ಕಣ್ಣಲ್ಲಿ ನಿದ್ದೆ ಇದೆ.
1: ಮಗಳೇ, ನಮ್ಮ ದೊಡ್ಡ ಹಸುಗೆ ಸುಮಾರು ದಿನದಿಂದ ಹುಷಾರಿಲ್ಲ.
0: ಅಯ್ಯೋ ಹೌದಾ?
1: ರಾತ್ರಿ ಚಳಿ ಬೇರೆ ಜಾಸ್ತಿ ಇತ್ತು, ರಾತ್ರಿ ಇಡೀ ಬೆಂಕಿ ಹಾಕ್ಕೊಂಡು ಕಾಯ್ತಾ ಕೂತಿದ್ದೆ. ಮಗುವಾಗಿದ್ದಾಗಿನಿಂದ ಇಡೀ ಮನೆ ಮಂದಿಗೆ 15 ವರ್ಷ ಹಾಲು ಕೊಟ್ಟಿದೆ. ನಮ್ಮಂತಹ ಜಾಟಿ ಜಮೀನ್ದಾರರಿಗೆ ಸಾಕು ಪ್ರಾಣಿಗಳಂದ್ರೆ ಜೀವಕ್ಕಿಂತ ಮಿಗಿಲು.
2: ಈಗ ಹೇಗಿದೆ ಅದರ ಪರಿಸ್ಥಿತಿ? ನಾನು ನೋಡೋಕೆ ಹೋಗ್ತೀನಿ ಇವತ್ತು ರಾತ್ರಿ. ನಾನು ಅಮ್ಮ ಸೇರಿ ಅದನ್ನ ನೋಡ್ಕೊಳ್ತೀವಿ, ನೀವು ಸುಧಾರಿಸ್ಕೊಳ್ಳಿ.
1: ನೀವು ಸುಮ್ಮನೆ ಒಂದು ಸುತ್ತ ಹೋಗಿ ಬನ್ನಿ, ಚಿಂತೆ ಮಾಡುವಂಥದ್ದೇನಿಲ್ಲ.
2: ಹಾಂ, ನಾನು ಮೊದಲು ನಿಮಗೆ ಬಿಸಿ ಬಿಸಿ ಚಹಾ ಮಾಡ್ಕೊಂಡು ಬರ್ತೀನಿ.
1: ಹಾಂ, ಅಷ್ಟು ಮಾಡಮ್ಮ.
2: ಹಾಂ, ನೀವು ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ.
1: ಹಿಂದಿನ ಜನ್ಮದಲ್ಲಿ ಅಗಲದಂತಹ ಜೀವ ಈ ಜನ್ಮದಲ್ಲಿ ಸೊಸೆ ರೂಪದಲ್ಲಿ ನಮ್ಗೆ ದಕ್ಕಿದೆ ಅಂತ ಅನ್ಸುತ್ತೆ.
3: ಹೌದು ರೀ.
1: ಮಗನೇ, ಎಂತಹ ಅದೃಷ್ಟಶಾಲಿ ನೀನು. ಬಂದ್ಬಿಡು, ವಿದೇಶವನ್ನು ಬಿಟ್ಟು ಬಂದ್ಬಿಡು. ಈ ನಾಡಿನ ತಂಪಾದ ಪರಿಮಳ ಭರಿತವಾದ ಗಾಳಿಯನ್ನ ನಿನ್ನದಾಗಿಸ್ಕೊ. ನಮ್ಮ ಮನೆ ಅಂಗಳವನ್ನ ಬೆಳಗುಪ, ತಡ ಮಾಡಬೇಡ. ಬಂದ್ಬಿಡು ಮಗನೇ, ಬಂದ್ಬಿಡು.
4: ಅದಕ್ಕೆ ಅದಕ್ಕೆ ನಾನು ಇವತ್ತು ನಿಮ್ಮ ಹತ್ರ ಮಾತಾಡಲ್ಲ. ನಾನೊಂದು ಪ್ರಶ್ನೆ ಕೇಳಬೇಕು, ನಿಜವಾದ ಉತ್ತರ ಹೇಳ್ತೀರಾ ಅಲ್ವಾ?
2: ಖಂಡಿತ ಹೇಳ್ತೀನಿ.
4: ಮೊದಲು ನನ್ನ ಮೇಲೆ ಆಣೆ ಮಾಡಿ.
2: ಏ, ಆಣೆ ಪ್ರಮಾಣ ಮಾಡುವಂಥ ಮಾತು ಯಾವುದು ದೀಪು? ನೋಡು, ಒಳ್ಳೆ ಮಾತು ಸತ್ಯ ವಿಚಾರ ಕೇಳೋ ಹೊತ್ತಲ್ಲಿ ಆಣೆ ಪ್ರಮಾಣದ ಅಗತ್ಯ ಬೀಳೋದಿಲ್ಲ. ನೀನಂತೂ ನನಗೆ ಪ್ರಾಣಕ್ಕಿಂತ ಹೆಚ್ಚು. ಕೇಳು, ಅದೇನು ಕೇಳಬೇಕು ಕೇಳು.
4: ಅತ್ತಿಗೆ, ನಿಮಗೆಂದೂ ನಮ್ಮ ಅಣ್ಣನ ನೆನಪೇ ಆಗೋದಿಲ್ವಾ?
2: ನೀನು ಭಾಳ ದುಷ್ಟನಾಗ್ಬಿಟ್ಟಿದಿ. ನಾಳೆ ನಿನಗೆ ತಣ್ಣೀರಲ್ಲಿ ಸ್ನಾನ ಮಾಡಿಸ್ತೀನಿ, ನೋಡೋಣ ಏನೇನು ನೆನಪಾಗತ್ತೋ ಅಂತ.
4: ಮಾತ್ ಮರೆಸ್ಬೇಡಿ ಅತ್ತಿಗೆ, ನಿಜ ಹೇಳಿ.
2: ದೀಪು, ನೀನು ನೆನಪಿನ ಮಾತಾಡ್ತಿ, ನನಗವರು ಕನಸಲ್ಲೂ ಬರ್ತಾರೆ. ರಾತ್ರಿನೂ ಕನಸಲ್ಲಿ ಬಂದಿದ್ರು ಅವರು.
4: ರಾತ್ರಿ ಏನು ಕನಸು ಬಿದ್ದಿತ್ತು ಹೇಳಿ ಅತ್ತಿಗೆ. ನಾನು ಅಣ್ಣನ ಮಾತು ಕೇಳಿ ತುಂಬ ದಿನ ಆಯಿತು.
2: ಹ್ಞೂ, ನಿಮ್ಮ ಅಣ್ಣ ಮೊದಲು ನನ್ನ ಟ್ರ್ಯಾಕ್ಟರ್ ಮೇಲೆ ಕೂರಿಸ್ಕೊಂಡು ಹೊಲನೆಲ್ಲ ಸುತ್ತಾಡಿಸಿದ್ರು, ಮತ್ತೆ ಟ್ರ್ಯಾಕ್ಟರ್ನ ಒಂದು ಉದ್ದ ರಸ್ತೆ ಮೇಲೆ ತಗೊಂಡು ಹೋದರು. ಎದುರಿಗೆ ಒಂದು ದೊಡ್ಡ ಕೆರೆ, ಅದರ ಎದುರಿಗೆ ಸೀಬೆ ತೋಟ. ಅರೆ, ಯಾಕೆ ದೀಪು ಹ್ಞೂ ಅಂತಿಲ್ಲ? ನಿದ್ದೆ ಬಂತಾ?
4: ಅತ್ತಿಗೆ,
0: ಏ ದೀಪು, ಸೂರ್ಯ ನೋಡಲು ಎಷ್ಟು ಮೇಲಕ್ಕೆ ಬಂದಿದ್ದಾನೆ. ನೀನಿನ್ನೂ ಮಲಗಿದೆಯಲ್ಲ. ನಿಮ್ಮ ತಂದೆ ಆಗಲೇ ಬಾವಿ ಹತ್ರ ಹೋಗಿ ಬಂದಾಯ್ತು. ಹೇಳು ಹೇಳು, ಎದ್ದು ಸ್ನಾನ ಮಾಡಿ ಶಾಲೆಗೆ ತಯಾರಾಗು.
1: ಅರೆ, ಯಾರೋ ನಮ್ಮನೆ ಕಡೆ ಬರ್ತಿದ್ದಾರೆ. ಓ, ಡಾಕ್ಟರ್ ಸಾಹೇಬ್ರು. ಅದು ಆಸ್ಪತ್ರೆ ಗಾಡಿ. ಅಯ್ಯೋ ದೇವ್ರೆ, ದೇವ್ರ ದಯದಿಂದ ಯಾರಿಗೂ ಏನು ಆಗಿಲ್ಲದೆ ಇರಲಪ್ಪ.
5: ಸರ್ದಾರ್ ನಗೀನಾ ಸಿಂಗ್ ಅವ್ರ ಮನೆ ಇದೇನಾ?
1: ಹೌದು ಸರ್, ನಾನೇ ನಗೀನಾ ಸಿಂಗ್.
5: ಸುರಿಂದರ್ ಸಿಂಗ್ ನಿಮ್ಮ ಮಗನಾ?
1: ಹೌದು ಸರ್, ಆದರೆ ಅವನು ಕೆನಡಾಕ್ಕೆ ಹೋಗಿ 3 ವರ್ಷವಾಯಿತು.
5: ಹಾಂ, ಅವನಿಗೊಂದು ಭೀಕರ ಕಾಯಿಲೆ ಆಗಿದೆ ಅನ್ನೋ ಕಾರಣಕ್ಕೆ ಕೆನಡಾ ಸರ್ಕಾರ ಆತನನ್ನು ಭಾರತಕ್ಕೆ ವಾಪಸ್ ಕಳಿಸಿದೆ.
0: ಏನು ಸಮಾಚಾರ ಯಜಮಾನ್ರೆ? ಸುರಿಂದರ್ ಬಗ್ಗೆ ಇವರೇನು ಮಾತಾಡ್ತಾ ಇದ್ದಾರೆ? ಮಂಜಿತ್, ಇದು ಆಸ್ಪತ್ರೆ ವಾಹನ ಅಲ್ವಾ?
2: ಹೌದಮ್ಮ, ಆದರೆ ಇವ್ರು ಯಾಕೆ ಬಂದಿದ್ದಾರೆ?
1: ಏನಿಲ್ಲ ಏನಿಲ್ಲ, ನೀವಿಬ್ರು ಒಳಗೆ ಹೋಗಿ.
0: ಇರಲಿ ಬಿಡಿ,
1: ಒಳಗೆ ಹೋಗಿ. ಆದರೆ ಡಾಕ್ಟರ್, ಈಗ ಸುರೇಂದರ್ ಎಲ್ಲಿದ್ದಾನೆ? ಅವನಿಗೆ ಯಾವ ಭಯಂಕರ ಕಾಯಿಲೆ ಆಗಿದೆ? ಬೇಗ ಹೇಳಿ ಡಾಕ್ಟ್ರೆ, ಅವನಿಗೆ ಒಳ್ಳೆ ಚಿಕಿತ್ಸೆ ಕೊಡಿಸ್ತೀನಿ.
5: ಸಿಂಗ್ ಸಾಹೇಬ್ರೆ, ನನಗೆ ಈ ಮಾತು ಹೇಳೋಕ್ಕೆ ತುಂಬ ಕೆಡಕನಿಸ್ತಾ ಇದೆ, ಆದರೆ ನಿಮ್ಮ ಮಗ ಕೆನಡಾದಲ್ಲಿ ಕೆಟ್ಟ ಸಹವಾಸಕ್ಕೆ ಏಡ್ಸ್ ರೋಗಕ್ಕೆ ಬಲಿಯಾಗೋದಿದೆ. ಈಗ ಅವನ ದೇಹ ದಿಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿದೆ. ಆರೋಗ್ಯ ಇಲಾಖೆಯವರು ಹೇಳೋದೇನೆಂದ್ರೆ ಕುಟುಂಬದ ಮುಖ್ಯಸ್ಥರನ್ನ ಕರೆಸಿ ಅಂತ್ಯ ಸಂಸ್ಕಾರನ ದಿಲ್ಲಿಯಲ್ಲೇ ಮಾಡಿಬಿಡೋದು ಒಳ್ಳೇದು ಅಂತ. ಈಗೊಳ್ಳಿ ಆರೋಗ್ಯ ಇಲಾಖೆ ಪತ್ರ.
1: ಈಗಾಗಲೇ ಸಾಧ್ಯ ಇಲ್ಲ.

0: ಈಗಾಗ ಅದಕ್ಕೆ ಸಾಧ್ಯ ಇಲ್ಲ ಬಲವಂತ, ನಾವು ನಾಶವಾಗಿ ಹೋದ್ರು, ನನ್ನ ಸಂಸಾರ ಮುರಿದು ಹೋಯ್ತು. ಏನಾಗೋಯ್ತು ನಿಮ್ಗೆ ಬಲವಂತ? ಏನಾಗೋಯ್ತು
1: ಸುರೇಂದ್ರ?
2: ಅವರತ್ತೇನ ನೋಡ್ರಿ, ಅಲ್ಲಿ ಪ್ರಜ್ಞೆ ತಬ್ಬಿದ್ದಾರೆ.
1: ಮಂಜಿತ್ ಬಾಯಿಗೆ ನೀರ್ ಹಾಕು.
3: ಮಂಚದ ಮೇಲೆ ಮಲಗಿಸ್ರಿ ಅವ್ರನ್ನ.
2: ಏನ್ ಚಿಡಿಲ್ ಬಡಿತಪ್ಪ ಈ ಮನೆಗೆ ಪಾಪ.
4: ಎಂತ ಕೆಲ್ಸ ಮಾಡ್ಕೊಂಡ್ಬಿಟ್ಟಿಯಪ್ಪ ಮಗನೇ.
1: ದೇವ್ರೇ
4: ಸುರೇಂದ್ರ, ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟಿಯಪ್ಪ. ಇನ್ನು ನನಗೆ ಯಾರಪ್ಪ ಗತಿ? ಸುರೇಂದ್ರ ಎಂತ ಕೆಲ್ಸ ಮಾಡ್ಕೊಂಡ್ಬಿಟ್ಟಿಯಪ್ಪ.

0: ಪಗಡಿ ಶಾಸ್ತ್ರನೂ ಆಗೋಯ್ತು. ಬಲವಂತ ಈಗ ಸ್ವಲ್ಪ ದಿನದಲ್ಲಿ ಏನೇನೆಲ್ಲ ಆಗೋಯ್ತಲ್ಲ.
1: ನನ್ನ ಮಗ ಸೂರಿಂದರ್ಗೆ ಮನೆ ಇರಲಿ, ಊರವರೆಗೂ ಬರೋ ನಸೀಬು ಇರಲಿಲ್ಲ.
0: ಇಲ್ಲ, ಅವನು ಹಳ್ಳಿವರೆಗೆ ಬರದೇ ಇರೋದೇ ಒಳ್ಳೆಯದೇನು. ದೇವ್ರು ಏನು ಮಾಡಿದ್ರು ಸರಿಯಾಗೆ ಮಾಡ್ತಾನೆ ಅಂತ ಕಾಣಿಸುತ್ತೆ.
1: ಇದೇನು ಹೇಳ್ತಿದ್ದೀರಿ ನೀವು
0: ಪೆದ್ದಿ? ನಿನಗದು ಅರ್ಥ ಆಗೋದಿಲ್ಲ. ಓ, ಅಲ್ಲೋಡು, ಮಂಜಿತ್ ತಂದೆ ಬರ್ತಿದ್ದಾರೆ. ಮಂಚ ಈ ಕಡೆ ಸರಿಸು. ಓ, ಬನ್ನಿ ಕರ್ತಾರ್ ಸಿಂಗ್ಜಿ, ಬನ್ನಿ ಕೂತ್ಕೊಳ್ಳಿ.
2: ನಗೀನಾ ಸಿಂಗ್ಜಿ, ಇವತ್ತಿಗೆಲ್ಲ ಶಾಸ್ತ್ರಗಳು ಮುಗಿದ್ವು. ನಾನು ನಿಮ್ಮ ಹತ್ರ ಮುಖ್ಯವಾದೊಂದು ವಿಚಾರ ಮಾತಾಡಬೇಕು. ಮಂಜಿತ್ ಎದುರಿಗೆ ಮಾತಾಡೋದು ಒಳ್ಳೆಯದು.
0: ಕರ್ತಾರ್ ಸಿಂಗ್ಜಿ, ಈ ಮನೆಯಲ್ಲಿ ಮಂಜಿತ್ನಿಂದ ಯಾವ ಮಾತನ್ನು ಮುಚ್ಚಿಟ್ಟಿಲ್ಲ. ಏನು ಮಾತಾಡಬೇಕು ಆಡಿ. ಅಗೊಳ್ಳಿ, ಮಂಜಿತ್ ಈ ಕಡೆನೇ ಬರ್ತಿದ್ದಾಳೆ. ಬಾ ಮಗಳೇ, ಕೂತ್ಕೋ ಬಾ.
3: ಏನಾಯಿತು ಬಾಪೂಜಿ?
0: ಮಾಸ್ಟರ್ ಜಿ, ನೀವೇನು ಹೇಳ್ತಿದ್ರಿ?
2: ನಾನು ಮಂಜಿತ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗಬೇಕು ಅಂತಿದ್ದೀನಿ.
0: ಅಷ್ಟೇ ತಾನೇ? ಒಂದು ಕೆಲಸ ಮಾಡಿ, ಒಂದು 4 ದಿನ ಬಿಟ್ಟು ಬಂದು ಕರ್ಕೊಂಡು ಹೋಗಿ. 4 ದಿವಸ ತವ್ರ ಮನೇಲಿ ಇದ್ದು ಬಂದರೆ ಅವಳಿಗೂ ಮನಸ್ಸು ಹಗುರ ಆಗುತ್ತೆ.
2: ನಾನು ಸ್ವಲ್ಪ ದಿನದ ಮಾತಾಡ್ತಿಲ್ಲ ನಗೀನಾ ಸಿಂಗ್ ಜಿ, ಶಾಶ್ವತವಾಗಿ ಅವಳನ್ನು ಇಲ್ಲಿಂದ ಕರ್ಕೊಂಡು ಹೋಗಬೇಕು ಅಂತಿದ್ದೀನಿ. ಏನು ಆಸೆ ಇಟ್ಕೊಂಡು ಇನ್ನು ಈ ಮನೇಲಿ ಅವಳು ಇರಬೇಕು ಹೇಳಿ? ನಿಮ್ಮ ಜೊತೆ ಈಗ ಅವಳಿಗೆ ಏನು ಸಂಬಂಧ ಅವಳದಿದೆ ಹೇಳಿ?
0: ಏನು ಮಾತಾಡ್ತೀರಿ ಕರ್ತಾರ್ ಸಿಂಗ್ ಜಿ? ಅವಳ ಜೊತೆ ನಮಗೇನೂ ಸಂಬಂಧ ಇಲ್ವಾ? ಈ ಮನೆ ಅವಳದೇ, ಅವಳು ನಮ್ಮ ಮಗಳು.
2: ಇವೆಲ್ಲ ಭಾವುಕ ಮಾತುಗಳು ಸರ್ದಾರ್ ಜಿ. ನಾನು ಕೈ ಆರೆ ನನ್ನ ಮಗಳನ್ನು ಹಾಳು ಬಾವಿಗೆ ತಳ್ಳಾರೆ.
1: ಬೇಡಿ ಮಾಸ್ಟರ್ ಜಿ, ಇನ್ನು ನಮ್ಮ ಮೊದಲಿನ ಗಾಯವೇ ಹಸಿರಾಗಿದೆ. ಇಷ್ಟು ಬೇಗ ಇನ್ನೊಂದು ಗಾಯ ಮಾಡಬೇಡಿ. ನಮಗೆ ಸುಧಾರಿಸ್ಕೊಳ್ಳಕ್ಕೆ ಸ್ವಲ್ಪ ಬಿಡಿ.
2: ಗಾಯಗಳ ಭಯ ಅಷ್ಟಿದ್ದಿದ್ರೆ ನಿಮ್ಮ ಮಗನನ್ನ ಯಾಕೆ ಹಾಳು ಮಾಡ್ತಾ ಇದ್ರಿ?
3: ಇನ್ನೊಂದು ಮಾತಾಡಬೇಡಿ ಅಪ್ಪಾಜಿ.
2: ಮಂಜಿತ್,
3: ಹೌದು, ಆಡೋ ಮೊದಲು ಯಾರ ಹತ್ರ ಏನ್ ಮಾತಾಡ್ತಿದ್ದೀರಿ ಯೋಚನೆ ಮಾಡಿ ಆಡಬಾರ್ದಿತ್ತ ಅಪ್ಪಾಜಿ.
2: ಮಗಳೇ, ನಾನು ನಿನ್ನ ಒಳ್ಳೇದಕ್ಕೆ ಮಾತಾಡ್ತಿರೋದು. ನಿನ್ನ ಗಂಡನ ಸಾವಿನ ನಂತರ ಈ ಮನೆಯ ಜೊತೆಗಿನ ಸಂಬಂಧಕ್ಕೆ ಏನ್ ಅರ್ಥ ಉಳಿದಿದೆ ಹೇಳು. ಎಲ್ಲಾ ಸಂಬಂಧಗಳು ಸುಳ್ಳಾಗಿ ಬಿಟ್ಟಿಲ್ವಾ? ಸುಳ್ಳು.
3: ಸಾಕು ಮಾಡಿ ಅಪ್ಪಾಜಿ. ಪಂಡಿತನ ಸಮಕ್ಷಮದಲ್ಲಿ ಹಾಕಿದ ಆ 7 ಹೆಜ್ಜೆಗಳು, ಶಾಸ್ತ್ರಗಳು ಎಲ್ಲಾ ಸುಳ್ಳು ಅನ್ನೋಕ್ಕೂ ನೀವೇನೂ ಸಂಕೋಚ ಪಡಲ್ಲ. ಈ ಸಂಬಂಧದ ಗಂಟುಗಳನ್ನ ಅಷ್ಟು ಸಡಿಲ ಅನ್ಕೋಬೇಡಿ ಅಪ್ಪಾಜಿ.
2: ನನ್ನ ಮಾತು ಕೇಳು ಮಗಳೇ. ನೀನು ಇಂಟರ್ವ್ಯೂ ಕೊಟ್ಟು ಬಂದಿದ್ಯಲ್ಲ, ಆ ಕೆಲಸ ನಿನಗೆ ಸಿಕ್ಕಿದೆ. ನನ್ನ ಮಾತು ಒಪ್ಕೋ, ಏನು ಹಾಳಾಗೋಲ್ಲ. ನಿನಗೆ ಅರ್ಥ ಆಗ್ತಿಲ್ಲ, ನಿಮ್ಮತ್ತೆ ಮಾವ ತಮ್ಮ ಸುಖಕ್ಕಾಗಿ ನಿನ್ನನ್ನು ಇಲ್ಲಿ ಇಟ್ಕೊಳಕ್ ಬಯಸ್ತಾರೆ. ತಮ್ಮ ದುರಾಸೆಯಿಂದಾಗಿ ಅವರಿಗೆ ಮನುಷ್ಯರ ದುಃಖ ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ.
3: ಅಪ್ಪಾಜಿ, ನೀವು ಮನುಷ್ಯರು ಮಾತಾಡ್ತೀರಿ, ಇವರು ಮಾತು ಬಾರದ ಮೂಕ ಪ್ರಾಣಿಗಳ ದುಃಖನೂ ಅರ್ಥ ಮಾಡ್ಕೊಳ್ತಾರೆ ಗೊತ್ತಾ? ಇನ್ನು ಯಾರಿಗೆಷ್ಟು ದುರಾಸೆ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಅಗತ್ಯ ನನಗಿಲ್ಲ. ಅದಕ್ಕೆ ನನ್ನ ಅಂತಿಮ ತೀರ್ಮಾನವನ್ನು ಕೇಳಿಸ್ಕೊಳ್ಳಿ. ಈ ದುರ್ಘಟನೆ ನಂತರ ಈ ಮನೆ ಬಗ್ಗೆ ನನ್ನ ಜವಾಬ್ದಾರಿ ದುಪ್ಪಟ್ಟಾಗಿದೆ. ಇವರೇ ನನ್ನ ತಂದೆ ತಾಯಿ, ಇದೇ ನನ್ನ ಮನೆ. ನೀವಿಲ್ಲಿಂದ ಹೊರಟು ಹೋಗಿ. ನಿಮಗೆ ಮಂಜಿತ್ ಅಂತ ಒಬ್ಬ ಮಗಳಿದ್ಲು ಅನ್ನೋದನ್ನೇ ಮರೆತು ಬಿಡಿ. ಅದರಲ್ಲೇ ನನ್ನ ಉಳಿತಿದೆ. ಅಪ್ಪಾಜಿ.

0: ಪ್ರಯತ್ನ ಮಾಡಿ. ಏನು ಅನಾಹುತ ಆಗಬೇಕಿತ್ತು ಅದಾಗಿ ಹೋಯಿತು. ಈಗ ಮುಂದಿನದನ್ನು ಯೋಚನೆ ಮಾಡಿ.
1: ಬಲವಂತ್, ನಾನು ಮುಂದಿಂದೇ ಯೋಚನೆ ಮಾಡ್ತಾ ಇದ್ದೀನಿ. ಮಂಜಿತ್ ಅವತ್ತು ನಮಗಾಗಿ ತನ್ನನ್ನು ಮರೆತು ಬಿಡಿ ಅಂತ ಅವಳ ತಂದೆ ಹತ್ರ ಹೇಳಿದ್ಲು. ಇವತ್ತಿಗೆ ನಮ್ಮ ಮಗ ತೀರ್ಕೊಂಡು 1 ವರ್ಷವಾಗ್ಬಿಡ್ತು. ಈ 1 ವರ್ಷ ನಮ್ಮ ಪಾಲಿಗೆ ಒಂದು ಯುಗದ ಹಾಗೆ ಕಳೀತು. ಪಾಪ ಮಂಜಿತ್ ಈ ಬೆಟ್ಟದಂಥ ಬದುಕನ್ನು ಹೇಗೆ ಕಳೀತಾಳೆ? ಅವಳು ವಯಸ್ಸಾದರೂ ಏನು ಮಹಾ, ನಾವೇನು ಶಾಶ್ವತವಾಗಿರ್ತೀವ? ನಾನು ಹೇಳಿದ್ದನ್ನು ಮಂಜಿತ್ ಹತ್ರ ಕೇಳಿದ್ಯೋ ಇಲ್ವೋ?
0: ನಿಜ ಹೇಳಬೇಕಂದ್ರೆ ಅದನ್ನು ಕೇಳೋ ಅಷ್ಟು ಧೈರ್ಯ ಆಗಲಿಲ್ಲ ನನಗೆ.
1: ಯಾಕೆ?
0: ನೀವೇ ಮಂಜಿತ್ ಹತ್ರ ಮಾತಾಡಿ.
1: ನೀನು ಹೇಳೋದು ಸರಿ, ಈ ವಿಷಯದಲ್ಲಿ ತಡ ಮಾಡೋದು ಸರಿಯಿಲ್ಲ. ನಾನು ಈಗಲೇ ಮಾತಾಡಿಸ್ತೀನಿ, ಒಳಗೆ ಎಲ್ಲೋ ಇರಬೇಕು. ಮಂಜಿತ್, ಮಗಳೇ ಮಂಜಿತ್!
2: ಬಂದೆ ಬಾಪೂಜಿ. ಹಾಂ, ಏನು ಬಾಪೂಜಿ?
1: ಬಾ ಕೂತ್ಕೋ ಮಗಳೇ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕು.
2: ಬನ್ನಿ ಬಾಪೂಜಿ, ಇಲ್ಲಿ ಕುರ್ಚಿ ಮೇಲೆ ಕೂತ್ಕೊಳ್ಳಿ. ನಿಮ್ಮ ಆರೋಗ್ಯ ಹೇಗಿದೆ ಮೊದಲು ಹೇಳಿ. ಇವತ್ತು ಔಷಧಿ ತಗೊಂಡ್ರಿ ತಾನೆ?
1: ನಾನು ಚೆನ್ನಾಗಿದ್ದೀನಮ್ಮ, ಔಷಧಿ ನೆನಪೇ ಆಗಲಿಲ್ಲ ನನಗೆ
2: ಬಾಪೂಜಿ.
1: ಆದರೂ ನಾನು ಚೆನ್ನಾಗಿದ್ದೀನಮ್ಮ, ತುಂಬ ಚೆನ್ನಾಗಿದ್ದೀನಿ.
2: ಹ್ಞೂ, ತಪ್ಪು ನಂದೇ ಬಾಪೂಜಿ. ಔಷಧಿ ಕೊಡೋ ಹೊತ್ತಲ್ಲಿ ನಾನು ದೀಪು ಶಾಲೆಗೆ ಹೋಗ್ಬಿಟ್ಟೆ. ಹ್ಞೂ, ಈಗ ಔಷಧಿ ತಗೊಳ್ಳಿ.
1: ಹಾಂ ಕೊಡಮ್ಮ.
2: ಹಾಂ, ಏನು ಮುಖ್ಯವಾದ ವಿಚಾರ ಮಾತಾಡಬೇಕು ಅಂದ್ರಿ?
1: ಹೌದು ಹೌದು ಮಗಳೇ, ಮಂಜಿತ್ ಈ ಸಲ ಮಳೆ ಸ್ವಲ್ಪ ಕಡಿಮೆ ಆಯ್ತಲ್ಲ ಅಂತ.
2: ಇಲ್ಲ ಬಾಪೂಜಿ, ಈ ಸಲ ಮಳೆ ಚೆನ್ನಾಗೇ ಆಗಿದೆ.
1: ನಮ್ಮ ದೀಪು ಈಗ ಸೈಕಲ್ ಮೇಲೆ ಶಾಲೆಗೆ ಹೋಗ್ತಾನಲ್ವಾ?
2: ಬಾಪೂಜಿ, ಅವನು ಮೊದಲಿಂದಲೂ ಸೈಕಲ್ ಮೇಲೆ ಶಾಲೆಗೆ ಹೋಗ್ತಿರೋದು.
1: ಒಳ್ಳೆಯದು ಒಳ್ಳೆಯದು ಮಗಳೇ, ನಿನ್ನ ಹತ್ರ ಇದೇ ವಿಷಯ ಮಾತಾಡಬೇಕಿತ್ತು ನನಗೆ.
2: ಇಲ್ಲ ಬಾಪೂಜಿ, ಈ ವಿಷಯ ಮಾತಾಡೋಕೆ ನೀವು ಬಂದಿರಲಿಲ್ಲ. ಏನೋ ಮುಚ್ಚಿಡ್ತಾ ಇದ್ದೀರಿ ನೀವು. ಅಲ್ಲ, ನಿಮ್ಮ ಮಗಳ ಹತ್ರನೇ ಅಸಲಿ ವಿಷಯ ಮುಚ್ಚಿಡ್ತಾ ಇದ್ದೀರಾ ನೀವು? ನಿಮ್ಮ ಹೃದಯದ ಭಾರನ ಒಂದಿಷ್ಟು ಕಡಿಮೆ ಮಾಡುವಷ್ಟು ಯೋಗ್ಯತೆನೂ ಇಲ್ವಾ ನಿಮ್ಮ ಮಗಳಿಗೆ?
1: ಇಲ್ಲ ಮಗಳೇ, ಹಾಗನ್ಬೇಡ.
2: ಮತ್ತೆ ಹೇಳಿ ಬಾಪೂಜಿ, ಅದೇನು ಮಾತಾಡಲಿಕ್ಕೆ ಕರೆದ್ರಿ?
1: ಮಗಳೇ, ನಾನು ನಿನಗೋಸ್ಕರ ಹುಡುಗನ್ ನೋಡಿದ್ದೀನಿ.
2: ಬಾಪೂಜಿ, ನೀವು?
1: ಹೌದು ಮಗಳೇ, ಹುಡುಗ ಓದ್ಕೊಂಡಿದ್ದಾನೆ, ಪ್ರೊಫೆಸರ್ ಆಗಿದ್ದಾನೆ.
2: ಬಾಪೂಜಿ, ನಿಮ್ಮ ಈ ಮಗಳನ್ನ ನೀವು?
1: ಹೌದು ಮಂಜಿತ್, ನೀನು ನನ್ನ ಮಗಳೇ, ಅದಕ್ಕೆ ನೀನು ನಿನ್ನ ತಂದೆ ಭಾರನ ಹಂಚಿಕೊ ಮಗಳೇ. ಮಗಳ ಭಾರದಿಂದ ನನ್ನನ್ನು ಮುಕ್ತನನ್ನಾಗಿ ಮಾಡು.
2: ಹಾಗಿದ್ರೆ ಬಾಪೂಜಿ, ನೀವು ಈ ಮಗಳನ್ನ ಭಾರ ಅಂತ ಭಾವಿಸ್ತೀರಾ? ಮಗಳಿಗೆ ಅವಳಿಷ್ಟದ ಹಾಗೆ ಬದುಕುವ ಅಧಿಕಾರವೇ ಇಲ್ವಾ ಬಾಪೂಜಿ? ಹೇಳಿ ಬಾಪೂಜಿ, ಮಗಳು ತನ್ನ ತಂದೆ ತಾಯಿಯ ಜೊತೆಯಲ್ಲಿ ಇರೋಕೆ ಸಾಧ್ಯನೇ ಇಲ್ವಾ?
0: ಹಾಗಲ್ಲ ಮಂಜಿತ್, ಹಾಗಲ್ಲ ನನ್ನ ಮಗಳೇ. ಹೆಣ್ಣು ಮಕ್ಕಳು ಅತ್ತೆ ಮನೇಲಿದ್ರೇನೆ ಚಂದ.
2: ಇಲ್ಲಮ್ಮ, ಇಲ್ಲ ಇಲ್ಲ, ಬೇಡ ಬಾಪೂಜಿ, ಬೇಡ. ಎರಡನೇ ಬಾರಿಗೆ ನನ್ನ ಮಾವನ ಮನೆ ಕಳಿಸ್ಬೇಡಿ ಬಾಪೂಜಿ. ಹೌದು, ಎರಡನೇ ಬಾರಿಗೆ ನನ್ನ ಮಾವನ ಮನೆ ಕಳಿಸ್ಬೇಡಿ. ಇಲ್ಲ, ಮತ್ತೆಂದಿಗೂ ಬೇಡ ಬಾಪೂಜಿ.
1: ಸರಿ ಮಗಳೇ, ಸರಿ. ನೀನು ಗೌರವದಿಂದ ನಿನ್ನ ಇಚ್ಛೆಗನುಸಾರವಾಗಿ ಬದುಕೋ ಅಧಿಕಾರವನ್ನ ನಿನಗೆ ಕೊಡ್ತಾ ಇದ್ದೀನಿ ಮಗಳೇ.
0: ಹೌದು ಮಗಳೇ, ನಮ್ಮನ್ನ ತಪ್ಪು ತಿಳಿಬೇಡ.
2: ಅಮ್ಮ, ಅಪ್ಪಾಜಿ,
0: ಮಗಳೇ.
1: ಮಂಜಿ.

ಅಧಿಕಾರ ನಾಟಕ ಕೇಳಿದಿರಿ. ಮೂಲ ಪಂಜಾಬಿ ಹಾಗೂ ಹಿಂದಿ ಅನುವಾದ ಎಂಆರ್ ಚಾಂದ್ಲಾ. ಕನ್ನಡಕ್ಕೆ ಅನುವಾದಿಸಿದವರು ಶ್ರೀನಿವಾಸ ಪ್ರಸಾದ್. ಪಾತ್ರ ಪರಿಚಯ ಮಂಜೀತ್, ಅಮೃತಾ ನಿತಿನ್ ಶಾಸ್ತ್ರಿ, ಕರ್ತಾರ್ ಸಿಂಗ್ ಎನ್ ನಾಗಭೂಷಣ, ಭಗವಾನ್ ಕೌರ್ ಸುಮಾ ಹರ್ಷ, ಗುರುಮಿತ್ ನವ್ಯಾ ಉಪಾಧ್ಯಾಯ್, ನಗೀನಾ ಸಿಂಗ್ ಶ್ರೀಕಂಠಗುಂಡಪ್ಪ, ದೀಪು ಪ್ರದ್ಯುಮ್ನ ಭಾರದ್ವಾಜ್, ಬಲವಂತ್ ಕೌರ್ ಇಂದಿರಾ ನಾಯರ್. ಡಾಕ್ಟರ್ ಪಾತ್ರವಹಿಸಿ ಈ ನಾಟಕವನ್ನು ನಿರ್ಮಿಸಿದವರು ಪ್ರಭುಸ್ವಾಮಿ ಮಳಿಮಠ್.

0: ಗುರುಮೀತ್, ನವ್ಯಾ ಉಪಾಧ್ಯಾಯ್, ನಗೀನಾ ಸಿಂಗ್, ಶ್ರೀಕಂಠಗುಂಡಪ್ಪ, ದೀಪು, ಪ್ರದ್ಯುಮ್ನ ಭಾರದ್ವಾಜ್, ಬಲವಂತ್ ಕೌರ್, ಇಂದಿರಾ ನಾಯರ್, ಡಾಕ್ಟರ್ ಪಾತ್ರವಹಿಸಿ ಈ ನಾಟಕವನ್ನು ನಿರ್ಮಿಸಿದವರು ಪ್ರಭುಸ್ವಾಮಿ ಮಳಿಮಾಠ್.
1: ಕಾರ್ನರ್ ಅಲ್ಲಿ ಒಂದು ಚಿಕ್ಕ ಗುಬ್ಬಚ್ಚಿ ಮರಿ ಕೆಳಗಡೆ ಬಿದ್ದೋಗಿತ್ತು ಒಂದು ಡ್ರೈನ್ ಒಳಗಡೆ. ಅದನ್ನ ಎತ್ಕೊಂಡು ಅಲ್ಲಿ ಹೊರಗಡೆ ಇಟ್ಟೆ ನಾನು. ಆಮೇಲೆ ಅದೆಲ್ಲ ಹಾಕೊಂಡು ಹೊರಟಾಯ್ತು. ಅದೇ ಕತೆ,
2: ಅದೇ ಕತೆ. ಇದೇ ಭಾನುವಾರ ಅಂದರೆ ನಾಳೆ ಬೆಳಗ್ಗೆ 10 ಗಂಟೆಗೆ ಮೂಡಿ ಬರಲಿರುವಂತಹ ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಸಿಂಚನ
3: ಸಿಂಚನ
2: ಪುಟ್ಟ ಮಕ್ಕಳ ಕಲರವ ಭಾಗವಹಿಸುತ್ತಿರುವಂತಹ ಬಾಲ ಪ್ರತಿಭೆ ಕೊಡಗಿನ ಕುಶಾಲನಗರದ ಪಕ್ಷಿ ಪ್ರೇಮಿ ಪಕ್ಷಿಗಳನ್ನ ಉಳಿಸಿ ಈ ಬಗ್ಗೆ ಪುಸ್ತಕವನ್ನು ಕೂಡ ಬರೆದಿರುವಂತಹ ಸುಧನ್ವ ಆರ್ನೊಂದಿಗಿನ ಮಾತುಕತೆಯ ಮೊದಲ ಭಾಗ ಪ್ರಸಾರ ಆಗ್ತಾ ಇದೆ.
1: ಪಕ್ಷಿಗಳು ಎಕ್ಸೆಪ್ಟ್ ಈ ಕೊಕ್ಕರೆ ಆತರ ಇದ್ದಲ್ಲ, ಆತರ ಪಕ್ಷಿಗಳು ಮಾತ್ರ ಮೀನನ್ನು ತಿನ್ನತ್ತೆ, ಉಳಿದಷ್ಟು ಪಕ್ಷಿಗಳು ಮೀನ್ ತಿನ್ನಲ್ಲ.
2: ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
1: ನಾವು ಫುಡ್ ಕೊಟ್ರೆ ನಮ್ಮ ಮೇಲೆ ಡಿಪೆಂಡೆನ್ಸಿ ಬರುತ್ತೆ. ಸಪೋಸ್ ನಾವು ಸಡನ್ ಆಗಿ ಸ್ಟಾಪ್ ಮಾಡಿದ್ವಿ, ಆ ಗುಬ್ಬಚ್ಚಿಗಳ ಆಹಾರನ ಸಿಗಲ್ಲ.
2: ಮಕ್ಕಳ ಕಾರ್ಯಕ್ರಮ ಕೇಳ್ತೀರಾ ಅಲ್ಲ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಕೇಳುವರೆ, ಈ ಸಂಜೆ 4:30 ನೆನಪು ನಿನಾದ ಕಾರ್ಯಕ್ರಮದಲ್ಲಿ ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳುವಿರಿ. 5:00 ಕ್ರೀಡಾಲಹರಿ, ಆಟೋಟಗಳ ಕ್ಷೇತ್ರಗಳನ್ನು ಪರಿಚಯಿಸುವ ಮಾಲಿಕೆಯಲ್ಲಿ ರಾಷ್ಟ್ರೀಯ ಫುಟ್ಬಾಲ್ ಆಟಗಾರ ಅಣ್ಣಪ್ಪ ಅವರೊಂದಿಗಿನ ಮಾತುಕತೆ ಪ್ರಸಾರವಾಗಲಿದೆ. 5:30 ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ಇನ್ ಕಾರ್ಯಕ್ರಮ ಚಿತ್ರಕಾವೇರಿ. 6:50 ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ. ಇದರಲ್ಲಿ ಕಾಫಿ ಬೆಳೆಯಲ್ಲಿ ಕಳೆ ನಿರ್ವಹಣೆ ಕುರಿತು ಡಾ ನಾಗರಾಜ ಗೋಕಾವಿ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. 103.1 MHz ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 3:30. ಈಗ ಕಾರ್ಯಕ್ರಮ ರೂಪಕ.
1: ಆಕಾಶವಾಣಿ ಕೇಳಿ ರೂಪಕ, ಪವಿತ್ರ ಪ್ರವಾಸಿ ತಾಣ ಕೂಡಲ ಸಂಗಮ. ರಚನೆ ಹಾಗೂ ನಿರ್ಮಾಣ ಗುರುನಾಥ್ ಕಡ.

0: ಬಂದನು ಬಸವಾನುಡಿದು ನಡೆದನು.
1: ಕೂಡಲ ಸಂಗಮ ಕೃಷ್ಣೆ ಮಲಪ್ರಭೆಯರ ಪವಿತ್ರ ಸಂಗಮ. ಸಾಮಾಜಿಕ ಅಸಮಾನತೆ ಧಾರ್ಮಿಕ ಮೌಢ್ಯತೆಗಳ ವಿರುದ್ಧ ವಚನ ಚಳುವಳಿ ಆರಂಭಿಸಿದ ಬಸವಾದಿ ಶರಣರ ವೈಚಾರಿಕ ಚಿಂತನೆಗಳ ಅಪೂರ್ವ ಸಂಗಮಕ್ಕೂ ಸಾಕ್ಷಿಯಾಗಿ ನಿಂತಿದೆ ಕೂಡಲ ಸಂಗಮ. ವಿಶ್ವಗುರು ಎನಿಸಿದ ಬಸವಣ್ಣನವರ ವಿದ್ಯಾಭೂಮಿ ಹಾಗೂ ತಪೋಭೂಮಿ ಇದು. ಧರ್ಮದ ಹೆಸರಿನಲ್ಲಿ ಆಚರಿಸಲಾಗುತ್ತಿದ್ದ ಮೌಢ್ಯತೆಗಳು ಹಾಗೂ ಸಂಪ್ರದಾಯದ ಸೋಗಿನಲ್ಲಿ ಶತಶತಮಾನಗಳಿಂದ ನಡೆಯುತ್ತಲೇ ಬಂದಂತಹ ಶೋಷಣೆಯ ವಿರುದ್ಧ ದನಿಯೆತ್ತಿದ ಶರಣರ ವಚನ ಸಾಹಿತ್ಯಕ್ಕೆ ಕೂಡಲ ಸಂಗಮ ಕೂಡ ಸ್ಫೂರ್ತಿಯಾಗಿತ್ತು. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ 12ನೆಯ ಶತಮಾನದಲ್ಲಿ ಮಾದರಸ ಮಾದಲಾಂಬಿಕೆ ದಂಪತಿಯ ಮಗನಾಗಿ ಜನಿಸಿದರು ಬಸವಣ್ಣ. ಕೂಡಲ ಸಂಗಮದಲ್ಲಿ ಜಾತವೇದ ಮುನಿಗಳಿಂದ ಶಿಕ್ಷಣವನ್ನ ಪಡೆದುಕೊಂಡ ಬಸವಣ್ಣನವರು ಕೂಡಲ ಸಂಗಮದ ಸಂಗಮನಾಥನನ್ನೇ ತಮ್ಮ ಆರಾಧ್ಯ ದೈವನಾಗಿ ಒಪ್ಪಿಕೊಂಡು ವಚನ ಚಳುವಳಿಗೆ ಧುಮುಕಿದರು. ಬಸವಣ್ಣನವರು ತಮ್ಮ ವಚನಗಳಲ್ಲಿ ಬಳಸಿದ ಕೂಡಲ ಸಂಗಮ ದೇವ ನಾಮಾಂಕಿತ ಕೂಡಲ ಸಂಗಮದ ಹಿರಿಮೆಯನ್ನ ವಿಶ್ವಕ್ಕೆ ಪರಿಚಯಿಸಿದೆ.

0: ಬಿಜ್ಜಳದೊರೆಯ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದ ಬಸವಣ್ಣನವರು ಕಾಯಕ, ದಾಸೋಹ ಹಾಗೂ ಸಮಾನತೆಯ ಪರಿಕಲ್ಪನೆಗಳಿಗೆ ತಮ್ಮ ವಚನಗಳ ಮೂಲಕವೇ ಜೀವ ತುಂಬಿದರು. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣವನ್ನ ಕರ್ಮ ಭೂಮಿಯಾಗಿ ಮಾಡಿಕೊಂಡಿದ್ದ ಬಸವಣ್ಣನವರು ವಚನ ಸಾಹಿತ್ಯದ ಮೂಲಕ ತಾವು ವಿಶ್ವ ಗುರು ಎನಿಸಿಕೊಳ್ಳುವುದರ ಜೊತೆಗೆ ಕೂಡಲ ಸಂಗಮವನ್ನ ಚಿರಸ್ಥಾಯಿಗೊಳಿಸಿದರು. ಪವಿತ್ರ ನದಿಗಳ ಸಂಗಮ ವಚನ ಚಳುವಳಿಯ ಹಿನ್ನೆಲೆ ಬಸವಾದಿ ಶರಣರು ನಡೆದಾಡಿದ ಪವಿತ್ರ ನೆಲ ಎಂಬ ಗೌರವ ಭಾವನೆ ಮಾತ್ರವಲ್ಲದೆ ಈ ನೆಲದಲ್ಲಿರುವ ಕಣ್ಮನ ಸೆಳೆಯುವ ವಿಶಿಷ್ಟ ವಾಸ್ತುವಿನ್ಯಾಸದ ಕಟ್ಟಡಗಳು ಕೂಡಲ ಸಂಗಮವನ್ನು ಪವಿತ್ರ ಪ್ರವಾಸಿ ತಾಣವನ್ನಾಗಿ ರೂಪಿಸಿವೆ.
1: ವಚನ ಸಾಹಿತ್ಯದ ಸವಿಯನ್ನು ಬಲ್ಲ ಕನ್ನಡ ನಾಡಿನ ಜನರಷ್ಟೇ ಅಲ್ಲದೆ ದೇಶದ ಮೂಲೆ ಮೂಲೆಗಳಿಂದ ಆಗಮಿಸುವ ಬಸವ ಪ್ರಿಯ ಶರಣರಿಗೆ ಹಾಗೂ ಪ್ರವಾಸಿಗರಿಗೆ ವಚನಗಳ ವೈಭವವನ್ನು ಸಾರಿ ಸಾರಿ ಹೇಳುತ್ತಿದೆ ಕೂಡಲ ಸಂಗಮ.

0: ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನಲ್ಲಿ ಹಾದು ಹೋಗಿರುವ ರಾಷ್ಟೀಯ ಹೆದ್ದಾರಿ 50 ಸಮೀಪದಲ್ಲಿಯೇ ಇರುವ ಕಪ್ಪಡಿ ಸಂಗಮ ಧಾರ್ಮಿಕ ಹಾಗೂ ಚಾರಿತ್ರಿಕ ಹಿನ್ನೆಲೆಯನ್ನ ಹೊಂದಿದೆ.
1: ಕೃಷ್ಣಾ ಮಲಪ್ರಭಾ ನದಿಗಳ ಸಂಗಮ ಇಲ್ಲಿದೆ. ಇನ್ನೊಂದು ನದಿ ಘಟಪ್ರಭೆಯು ಬಾಗಲಕೋಟೆ ಜಿಲ್ಲೆಯ ಬೀಳಿಗಿ ತಾಲೂಕಿನ ಚಿಕ್ಕ ಸಂಗಮದಲ್ಲಿ ಕೃಷ್ಣೆಯನ್ನು ಸೇರುತ್ತಾಳೆ. ಅಲ್ಲಿಂದ ಕೂಡಿ ಸಾಗುವ ಕೃಷ್ಣೆ ಘಟಪ್ರಭೆಯರು ಕೂಡಲ ಸಂಗಮದಲ್ಲಿ ಮಲಪ್ರಭೆಯನ್ನು ಸಂಧಿಸುವುದರಿಂದ ಈ ಮೂರು ನದಿಗಳ ಸಂಗಮವನ್ನು ತ್ರಿವೇಣಿ ಸಂಗಮ ಎಂದೂ ಕರೆಯಲಾಗುತ್ತದೆ. ಈ ಬಗ್ಗೆ ನಾಡಿನ ಹಿರಿಯ ಸಂಶೋಧಕರಾದ ಡಾಕ್ಟರ್ ಎಂಎಂ ಕಲಬುರ್ಗಿ ಅವರು ಹೀಗೆ ಹೇಳುತ್ತಾರೆ.
2: ನಮಗೆಲ್ಲ ಗೊತ್ತಿರುವ ಹಾಗೆ ಅದು ಕೃಷ್ಣಾ ಮತ್ತು ಮಲಪ್ರಭಾ ನದಿಗಳ ಒಂದು ಸಂಗಮವಾಗಿದೆ. ಅದಕ್ಕಾಗಿ ಮೂಲತಃ ಅದಕ್ಕೆ ಅಚ್ಚ ಕನ್ನಡದ ಹೆಸರಾದ ಕೂಡಲವೆಂದೇ ಕರೆಯುತ್ತಿರಬೇಕು. ಆಮೇಲೆ ಸಂಸ್ಕೃತದ ಪ್ರಭಾವದಿಂದಾಗಿ ಅಲ್ಲಿ ಕೂಡುವ ನದಿಗಳನ್ನು ಗಮನಿಸಿ ಸಂಗಮ ಎಂದು ಕರೆದ ಬಳಿಕ ಕೂಡಲ ಸಂಗಮ ಎಂಬ ಹೆಸರು ರೂಢಿಗೆ ಬಂದಿರಬೇಕು. ಇನ್ನೊಂದು ಹೆಸರು ಕಪ್ಪಡಿ ಸಂಗಮ. ಕಪ್ಪೆ ಇರುವಂತಂದ್ರೆ ನಾಥ ಸಂಪ್ರದಾಯದ ಸನ್ಯಾಸಿಗಳು. ಕಪ್ಪಡಿ ಅಂತಂದ್ರೆ ಅಡಿ ಅಂದ್ರೆ ಪೂಜ್ಯ ಅಂತ ಅರ್ಥ. ಹೀಗಾಗಿ ಕಪ್ಪಡಿ ಅಂತಂದ್ರೆ ನಾಥ ಸಂಪ್ರದಾಯದ ಪೂಜ್ಯ ವ್ಯಕ್ತಿಗಳು. ಇಂಥ ಪೂಜ್ಯ ವ್ಯಕ್ತಿಗಳ ಅಂದ್ರೆ ಕಪ್ಪಡಿಗಳ ಸಂಗಮವೇ ಇದು ಕಪ್ಪಡಿ ಸಂಗಮ ಎಂದು ಅದು ಹೆಸರಾಯಿತು. ಹೀಗೆ ಬಸವಣ್ಣನಿಗೆ ಆಶ್ರಯ ಕೊಟ್ಟ ಈ ಗ್ರಾಮದ ಒಂದು ನಾಮ ನಿಷ್ಪತ್ತಿಯನ್ನು ನಾವು ಹೇಳಬಹುದಾಗಿದೆ. ಕೂಡಲ ಸಂಗಮದಿಂದ ಸಂಗಮನಾಥನಿಂದ ಪ್ರಭಾವಿತನಾದ ಬಸವಣ್ಣ ತನ್ನ ವಚನಗಳ ಮುದ್ರಿಕೆಯನ್ನು ಕೂಡಲ ಸಂಗಮದೇವ ಎಂದು ಇಟ್ಟುಕೊಂಡಿದ್ದಾನೆ. ಕೂಡಲ ಸಂಗಮದೇವ, ಕೂಡಲ ಸಂಗಮ ದೇವಯ್ಯ, ಕೂಡಲ ಸಂಘ ಎಂದು ಅವನನ್ನು ಭಕ್ತಿಯಿಂದ ಪ್ರೀತಿಯಿಂದ ಆತ ವಚನಗಳಲ್ಲಿ ಸಂಬೋಧಿಸುತ್ತಾನೆ.
0: ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಇತಿಹಾಸ ಹಾಗೂ ಪುರಾತತ್ವ ಅಧ್ಯಯನ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿಎಸ್ ವಾಸುದೇವನ್ ಅವರು ಕೂಡಲ ಸಂಗಮದ ಐತಿಹಾಸಿಕ ಹಿನ್ನೆಲೆ ಕುರಿತು ಹೀಗೆ ಹೇಳುತ್ತಾರೆ.
3: ಮಹಾಮಾನವತಾವಾದಿಯಾದಂತಹ ಬಸವಣ್ಣನವರು ತಮ್ಮ ಇಷ್ಟ ದೈವ ಸಂಗಮ ದೇವನೊಂದಿಗೆ ಐಕ್ಯವಾದ ಸ್ಥಳವಿದು. ಈ ಸ್ಥಳದಲ್ಲಿ ನಮಗೆ ಎರಡು ಶಾಸನಗಳು ದೊರಕಿವೆ. ಮೊದಲನೆಯ ಶಾಸನ 12ನೇ ಶತಮಾನಕ್ಕೆ ಸೇರಿದ್ದು, ಇದರ ಕಾಲವು ಚಾಳುಕ್ಯ ವಿಕ್ರಮ ವರ್ಷ 84, ಅಂದರೆ ಸುಮಾರು ಕ್ರಿಸ್ತಶಕ 1160 ಶಾಸನ. ಇದು ಕಲ್ಯಾಣ ಚಾಳುಕ್ಯರ ಕಾಲಕ್ಕೆ ಸೇರಿದಂತಹದು. ಆ ಶಾಸನದಲ್ಲಿ ಸರ್ವ ನಮಸ್ಯದ ಅಗ್ರಹಾರದ ಕೂಡಲ ಕಪ್ಪಡಿ ಸಂಗಮದ ಮಹಾಜನಗಳು ಅವರ ಕಾರುಣ್ಯದಿಂದ ಚುಂಚಿನಾದಿಶೆಟ್ಟಿ ಮತ್ತು 60 ಇಲ್ಲಿರುವಂತಹ ಕಾಳೇಶ್ವರ ಮತ್ತು ಆಚೇಶ್ವರ ದೇವರಿಗೆ 12 ಮತ್ತರು ಭೂಮಿಯನ್ನು ದಾನವಾಗಿ ನೀಡುತ್ತಾರೆ. ಇದರೊಂದಿಗೆ ಅಲ್ಲಿ ಇದ್ದಂತಹ ಎಲ್ಲಾ ಗಾಣಿಗರು ಸೇರಿ ಗಾಣವನ್ನು ಸಹ ದಾನವಾಗಿ ದೇವಾಲಯಗಳಿಗೆ ನೀಡುತ್ತಾರೆ. ಇದರ ಜೊತೆಗೆ ಹೂವಿನ ತೋಟ, ಅಂಗಡಿ ಇವುಗಳೆಲ್ಲವನ್ನು ನೀಡಿರುವುದು ಶಾಸನದಿಂದ ತಿಳಿದು ಬರುವಂತಹ ಸಂಗತಿ. ಇಲ್ಲಿಯ ಪ್ರಧಾನ ದೇವರನ್ನು ಸಂಗಮೇಶ್ವರ ಎಂದು ಕರೆದಿರುವುದು ನಮಗೆ ಶಾಸನದಿಂದ ತಿಳಿಯುವ ಸಂಗತಿಯಾಗಿದೆ. ಮತ್ತೊಂದು ಶಾಸನ 13ನೇ ಶತಮಾನಕ್ಕೆ

0: ಇದು ಇದರ ಕಾಲವು ಕ್ರಿಸ್ತ ಶಕ 1212 ಅಂದರೆ 1212. ಈ ಶಾಸನದಲ್ಲಿ ಮಲಹಾರಿ ತೀರದಲ್ಲಿ ಆಶೇಶ್ವರ ದೇವರಿಗಾಗಿ ಹೂದೋಟ, ಧೂಪ ಇವುಗಳಿಗಾಗಿ ಚುಂಚನಾದಿ ಶೆಟ್ಟಿ ಎಂಬ ವ್ಯಕ್ತಿಯು ದಾನ ನೀಡಿದ್ದನ್ನು ತಿಳಿಸುತ್ತದೆ. ಈ ಶಾಸನದಲ್ಲಿಯೂ ಸಹ ಸಂಗ ಮಹೇಶ ಎಂದು ಇಲ್ಲಿಯ ದೇವರನ್ನು ಹೆಸರಿಸಿರುವುದು ಒಂದು ಮಹತ್ತರ ಸಂಗತಿ.
1: ನೂತನವಾಗಿ ರಚನೆಗೊಂಡಿರುವ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ನಾರಾಯಣಪುರ ಬಳಿ ಕೃಷ್ಣಾ ನದಿಗೆ ಅಡ್ಡಲಾಗಿ ಬಸವ ಸಾಗರ ಅಣೆಕಟ್ಟೆಯನ್ನ ನಿರ್ಮಿಸಿದಾಗ ಈ ಅಣೆಕಟ್ಟೆಯ ಹಿನ್ನೀರಿನಲ್ಲಿ ಕೂಡಲ ಸಂಗಮದ ಶ್ರೀ ಸಂಗಮನಾಥ ದೇವಸ್ಥಾನ ಹಾಗೂ ಬಸವಣ್ಣನವರು ಐಕ್ಯರಾದರು ಎನ್ನಲಾದ ಸ್ಥಳದಲ್ಲಿದ್ದ ಐಕ್ಯ ಮಂಟಪ ಮುಳುಗಡೆಯಾಗುವ ಭೀತಿ ಎದುರಾಗಿತ್ತು. ಮಹಾನ್ ದಾರ್ಶನಿಕ ಬಸವಣ್ಣನವರ ಐಕ್ಯ ಸ್ಥಳ ಹಾಗೂ ಅವರ ಆರಾಧ್ಯ ದೈವ ಸಂಗಮನಾಥನ ದೇವಾಲಯ ಬಸವ ಸಾಗರದ ಹಿನ್ನೀರಿನಲ್ಲಿ ಮುಳುಗಡೆಗೊಂಡರೆ ಐತಿಹಾಸಿಕ ಕುರುಹು ಕಾಣೆಯಾದಂತೆ ಎಂದು ಭಾವಿಸಿದ ಕರ್ನಾಟಕ ಸರ್ಕಾರವು ಜನರ ಒತ್ತಾಸೆಯ ಮೇರೆಗೆ ಕೂಡಲ ಸಂಗಮದ ಪುನರುಜ್ಜೀವನಕ್ಕೆ ಮುಂದಾಯಿತು. ಈ ಉದ್ದೇಶದಿಂದ ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ ಅಧಿನಿಯಮ 1994 ಜಾರಿಗೆ ತಂದಿತು. ಈ ಅಧಿನಿಯಮವನ್ನು 1998 ಫೆಬ್ರವರಿ 2 ರಂದು ರಾಜ್ಯಪತ್ರದಲ್ಲಿ ಪ್ರಕಟಿಸಿತು.

0: ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿಯು ಬಸವಣ್ಣನವರ ಶರಣ ತತ್ವಗಳನ್ನು ಚಿರಸ್ಥಾಯಿಗೊಳಿಸುವ ಮಹತ್ವಾಕಾಂಕ್ಷೆಯೊಂದಿಗೆ 1998ರಲ್ಲಿ ತನ್ನ ಕಾರ್ಯಾಲಯವನ್ನು ಆರಂಭಿಸಿತು. ಹಿರಿಯ ಐಎಎಸ್ ಅಧಿಕಾರಿಯಾಗಿದ್ದ ಡಾಕ್ಟರ್ ಎಸ್ಎಂ ಜಾಮದಾರ್ ಅವರನ್ನು ಮಂಡಳಿಯ ವಿಶೇಷ ಅಧಿಕಾರಿಯಾಗಿ ನೇಮಿಸಲಾಯಿತು. ಅಂದಿನ ಮುಖ್ಯಮಂತ್ರಿಯಾಗಿದ್ದ ಸನ್ಮಾನ್ಯ ಶ್ರೀ ಜೆಎಚ್ ಪಟೇಲರು ಕೂಡಲ ಸಂಗಮದ ಅಭಿವೃದ್ಧಿಗೆ 30 ಕೋಟಿ 58 ಲಕ್ಷ ರೂಪಾಯಿ ಬಿಡುಗಡೆಗೊಳಿಸಿದರು. ಮಂಡಳಿಯು ಈ ಅನುದಾನವನ್ನು ಬಳಸಿಕೊಂಡು ಶ್ರೀ ಸಂಗಮನಾಥ ದೇವಸ್ಥಾನ ಹಾಗೂ ಬಸವಣ್ಣನವರ ಐಕ್ಯ ಮಂಟಪ ಅಭಿವೃದ್ಧಿಪಡಿಸಿತು.
1: ಇದರೊಂದಿಗೆ ಬಸವ ಅಂತಾರಾಷ್ಟ್ರೀಯ ಕೇಂದ್ರ, ದಾಸೋಹ ಭವನ, ರಾಜಗೋಪುರ, ಬೃಹತ್ ಸಭಾಭವನ, ವಚನ ಅಧ್ಯಯನ ಕೇಂದ್ರ, ಗ್ರಂಥಾಲಯ, ಯಾತ್ರಿ ನಿವಾಸ, ರಥದ ಮನೆ ಕೂಡ ನಿರ್ಮಾಣಗೊಂಡವು. ಮಂಡಳಿಯ ವಿಶೇಷ ಅಧಿಕಾರಿ ಎಸ್ಎಂ ಜಾಮದಾರ್ ಅವರ ದೂರದರ್ಶಿತ್ವ ಹಾಗೂ ಸರ್ಕಾರ ಒದಗಿಸಿದ ಹಣಕಾಸಿನ ನೆರವಿನಿಂದಾಗಿ ಅಂತಾರಾಷ್ಟ್ರೀಯ ಖ್ಯಾತಿಯ ವಾಸ್ತುವಿನ್ಯಾಸದ ಹಲವಾರು ಬೃಹತ್ ಕಟ್ಟಡಗಳು ಸಂಗಮದಲ್ಲಿ ನಿರ್ಮಾಣಗೊಂಡವು.
0: ವಿಶಿಷ್ಟ ವಾಸ್ತುಶೈಲಿ ಮತ್ತು ಅದಕ್ಕೆ ಪ್ರೇರಕವಾದ ಶರಣ ತತ್ವದ ಪರಿಕಲ್ಪನೆಯಲ್ಲಿ ಕೂಡಲ ಸಂಗಮ ಇಂದು ಪುಣ್ಯಕ್ಷೇತ್ರವಾಗಿ ಕಂಗೊಳಿಸುತ್ತಿದೆ.
1: ಮುಳುಗಡೆ ಭೀತಿಯಲ್ಲಿದ್ದ ಕೂಡಲ ಸಂಗಮವನ್ನು ಪುನರುಜ್ಜೀವನಗೊಳಿಸಿ ಅದಕ್ಕೆ ಅಂತಾರಾಷ್ಟ್ರೀಯ ಖ್ಯಾತಿ ತಂದುಕೊಟ್ಟ ನಿವೃತ್ತ ಐಎಎಸ್ ಅಧಿಕಾರಿ ಡಾಕ್ಟರ್ ಎಸ್ಎಂ ಜಾಮದಾರ್ ಕೂಡಲ ಸಂಗಮ ಪುನರುಜ್ಜೀವನದ ಅನುಭವವನ್ನ ಹೀಗೆ ಹಂಚಿಕೊಳ್ಳುತ್ತಾರೆ.
2: ಕೂಡಲ ಸಂಗಮದಲ್ಲೇ ಮಾನ್ಯ ಜೆಎಸ್ ಪಟೇಲ್ ಇದನ್ನ ಕರೆದ್ರು. ಅಲ್ಲಿ ನಾನು ಅವ್ರಿಗೆ ಸುಮಾರು 40 ಕೋಟಿ ರೂಪಾಯಿಗಳ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಂಡಿಸಿದಾಗ ಎಲ್ಲರೂ ಒಕ್ಕರಿಂದ ಅಪ್ರೂವಲ್ ಕೊಟ್ರು. ದುಡ್ಡು ಕೊಡಕ್ ಸ್ವಲ್ಪ ಕಷ್ಟ ಆಯ್ತು, ಆದ್ರೆ ಅವ್ರು ಹೇಳಿದ್ರು ನಿನ್ಗೆ ಅಧಿಕಾರ ಕೊಡ್ತೀವಿ, ನೀನು ಪುನರ್ವಸತಿಯಿಂದ ದುಡ್ಡು ಕೊಡುವ ಅಂತ. ನಾನು ಮೊದಲೇ ಹಂತದಲ್ಲಿ 15 ಕೋಟಿ, ಎರಡನೇ ಹಂತದಲ್ಲಿ 15 ಕೋಟಿ, 30 ಕೋಟಿ 50 ಲಕ್ಷ ರೂಪಾಯಿಗಳನ್ನ ನೇರವಾಗಿ ಬಿಡುಗಡೆ ಮಾಡಿ ಅದನ್ನ ಫಿಕ್ಸ್ ಡಿಪಾಸಿಟ್ ಇಟ್ಬಿಟ್ಟೆ. ಆವಾಗ ಈ ಒಂದೊಂದಾಗಿ ಕೆಲಸ ಪ್ರಾರಂಭ ಆಯ್ತು. ನಾನು ಒಂದು ಕಲ್ಪನೆಗಳನ್ನ ಕೊಟ್ಟು, ನಮ್ಮ ಕಿರಣ್ ಶಂಕರ್ ಅಂತ ಹೇಳ್ಕೊಂಡು ಆಗಿನ ಚೀಫ್ ಆರ್ಕಿಟೆಕ್ಟ್ ಇದ್ರು, ಅವರನ್ನ ಹಿಡ್ಕೊಂಡ್ಬಿಟ್ಟು ನನ್ನ ಕಲ್ಪನೆಗಳನ್ನ ತಿಳಿಸಿದಾಗ ಅವರು ಇದಕ್ಕೆ ಒಂದು 30 ರೂಪಾಯಿ ಕೊಟ್ರು. ಇದಕ್ಕೆ ಬಹಳಷ್ಟು ಜನ ಸಹಾಯ ಮಾಡಿದ್ದಾರೆ. ಆಗಿನ ಚೀಫ್ ಆರ್ಕಿಟೆಕ್ಟ್ ಆಗ್ಲಿ, TRFI ಅವರ್ ಆಗ್ಲಿ, ರಾಜ್ಯ ಸರ್ಕಾರ ಪ್ರತಿಯೊಂದು ಇಲಾಖೆ ಆಗ್ಲಿ, ಪ್ರತಿ ಬಹಳಷ್ಟು ಅಧಿಕಾರಿಗಳಾಗ್ಲಿ, ಎಲ್ಲರೂ ಸಹಾಯ ಮಾಡಿದ್ದಾರೆ. ಮಾನ್ಯ ಜೆಎಸ್ ಪಟೇಲ್ ಇನಾಗ್ರೇಷನ್ ಬಂದಾಗ ಅವ್ರು ಹೇಳಿದ್ರು, ಇಷ್ಟು ದೊಡ್ಡದಲ್ಲಿ ಮಾಡಿದೀಯಾ, ಇದು ಕಸ ಗುಡೋಸ್ತಾಗಲ್ಲ ಮುಂದೆ ಅಂದ್ರು. ನೀವು ಚಿಂತೆ ಮಾಡ್ಬೇಡಿ, ನನಗೊಂದು 5 ಕೋಟಿ ರೂಪಾಯಿ ಕೊಡಿ, ನಾನು ಮಾಡಿಸ್ತೀನಿ ಅಂತ. 5 ಕೋಟಿ ಕೊಟ್ಟು ನಾನು ಕಾರ್ಪೊರೇಟ್ ಫಂಡ್ ಅಂತ ಕ್ರಿಯೇಟ್ ಮಾಡಿ ಅದನ್ನ 16-18% ಬರುವಂತ ಬೇರೆ ಬೇರೆ ಒಂದು ಹಣಕಾಸಿನಲ್ಲಿ ಬಡ್ಡಿ ಬರುವ ಹಾಗೆ ಮಾಡಿ ಇಟ್ಕೊಂಡು ಅದು 17-18 ಕೋಟಿ ರೂಪಾಯಿ ಬಡ್ಡಿ ಬರುವಂಗ್ ಮಾಡಿ ಆ ಕಾರ್ಪಸ್ ಬಂಡನ್ನ ಬೆಳೆಸಿದ್ವಿ. ಅದಾದ ನಂತರ ಅದೇ ಕಾರ್ಪಸ್ ಉಪಯೋಗ ಮಾಡ್ಕೊಂಡ್ ಬಿಟ್ಟು ಬಾಗೇವಾಡಿಯಲ್ಲಿ, ತಂಗಡಿಗೆಯಲ್ಲಿ, ಚಿಕ್ಕ ಸಂಗಮದಲ್ಲಿ ಸುಮಾರು ಒಂದು 8-10 ಕೋಟಿ ರೂಪಾಯಿ ಖರ್ಚು ಮಾಡಿದ ನಂತರ ಕೊಟ್ಕೊನೆಗೆ ನಾನು ಚಾರ್ಜ್ ಕೊಟ್ಟು ತಿರುಗಿ ಬರುವಾಗ ಅಲ್ಲಿ ಇವತ್ತು ಕೂಡ 11 ಕೋಟಿ ರೂಪಾಯಿ ಕಾರ್ಪಸ್ ಬಂದಿದೆ. ಅದರಿಂದ ಒಂದು ವರ್ಷಕ್ಕೆ ಸುಮಾರು 1 ಕೋಟಿ ಮೇಲೆ ಬಡ್ಡಿ ಬರ್ತದೆ. ಈಗ ಅಲ್ಲಿ ನಮಗೆ ಬರ್ತಕ್ಕಂತ ಈ ಬೇರೆ ಬೇರೆ

0: ಅದು ಏನು ತಲೆಪಟ್ಟಿ ಕೂಡಿಸೋದ್ರಿಂದಾಗ್ಲಿ, ಅಲ್ಲಿಯ ಅಂಗಡಿಗಳ ಬಾಡಿಗೆಯಿಂದಾಗ್ಲಿ, ಯಾತ್ರಿ ನಿವಾಸ ಬಾಡಿಗೆ ಒಂದು ತಿಂಗಳಿಗೆ 2,75,000 ಇದೆ. ಕಾಮತ್ ಯಾತ್ರಿ ನಿವಾಸ ಒಂದು 30,000 40,000 ಬಾಡಿಗೆ ಇದೆ. ಒಟ್ಟು ಆದಾಯ 1.5 ಕೋಟಿ ರೂಪಾಯಿ ಬರ್ತಾ ಇದೆ ಅಲ್ಲಿ ಒಂದು ವರ್ಷಕ್ಕೆ. ಜೊತೆಗೆ ಬಡ್ಡಿ ಮೇಲೆ ಬರ್ತಕ್ಕಂತ 1 ಕೋಟಿ ಮಿಕ್ಕಿದ್ದು, ಸುಮಾರು 2.5-3 ಕೋಟಿ ರೂಪಾಯಿ ಅಷ್ಟು ಒಂದು ವರ್ಷದ ಆದಾಯ ಇದ್ರೆ ಒಂದು 1.5-1 ಕೋಟಿಯಷ್ಟು ಖರ್ಚಾಗುತ್ತೆ. ಇನ್ನೂ 2 ಕೋಟಿ ಉಳಿತದೆ. ಆ ಹಣ ಉಳಿತಾಯದಿಂದ ಉಳಿಸಿದಂತ ಹಣನೇ ಇವಾಗ ಬೇರೆ ಬೇರೆ ನಾವು ಖರ್ಚು ಮಾಡ್ತಾ ಇದೀವಿ. ಸರ್ಕಾರನ ಹೆಚ್ಚು ಏನಾದ್ರು ಕೇಳ್ತಾ ಇಲ್ಲ. ಇಂತಹ ಒಂದು ಭಾವ್ಯ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡ್ತಕ್ಕಂತ ಕೆಲಸವನ್ನ ಸರ್ಕಾರ ನನಗೆ ಕೊಟ್ಟಿದ್ದು ನನ್ನ ಒಂದು ಸೌಭಾಗ್ಯ ಅಂತ ತಿಳ್ಕೊಂಡಿದ್ದೇನೆ. ಆ ಕೆಲಸದಲ್ಲಿ ನಾನು ಎಲ್ಲ ರೀತಿಯಲ್ಲಿ ಕೂಡ ದೇವರು ಕೊಟ್ಟಂತಹ ಬುದ್ಧಿಯನ್ನ ನಾನು ವಿದ್ಯಾರ್ಥಿ ಆಗಿದ್ದಾಗ ಇಂಗ್ಲೆಂಡ್, ಅಮೆರಿಕ, ಯುರೋಪ್ನಲ್ಲಿ ಮತ್ತು ಭಾರತದಂತ ನೋಡಿದಂತಹ ಎಲ್ಲಾ ಐತಿಹಾಸಿಕ ಮತ್ತು ಪವಿತ್ರ ಸ್ಥಳಗಳ ಧಾರ್ಮಿಕ ಸ್ಥಳಗಳಲ್ಲಿ ನೋಡಿದಂತ ಒಂದು ವಿಚಾರಗಳನ್ನ ಅನುಭವಗಳನ್ನ ಇಲ್ಲಿ ಅಳವಡಿಸಲಿಕ್ಕೆ ನನಗೆ ಅವಕಾಶ ಸಿಕ್ಕಿದ್ದು ನನಗೆ ಬಹಳ ಸಂತೋಷ ತಂದಿದೆ. ಆ ಕೆಲಸ ನಾನು ಚೆನ್ನಾಗಿ ಮಾಡಿದಂತ ತೃಪ್ತಿ ನನಗಿದೆ.
1: ಸುಮಾರು 500 ಎಕರೆ ವಿಶಾಲ ಪ್ರದೇಶದಲ್ಲಿ ಹರಡಿಕೊಂಡಿರುವ ಕೂಡಲ ಸಂಗಮವು ಬಸವಾದಿ ಶರಣರು ಪ್ರತಿಪಾದಿಸಿದ ಕಾಯಕ, ದಾಸೋಹ ಹಾಗೂ ಸಮಾನತೆಯ ತತ್ವಗಳನ್ನು ಸ್ಥಾವರಗಳ ಮೂಲಕ ಜಗಕ್ಕೆ ಸಾರು.

0: ಈ ದೇವಾಲಯದ ಹೊರಮೈ ಗ್ರಾನೈಟ್ ಹಾಗೂ ಮರಳುಗಲ್ಲಿನಿಂದ ನಿರ್ಮಾಣಗೊಂಡಿದೆ. ಕೃಷ್ಣೆ ಮಲಪ್ರಭೆಯರ ಸಂಗಮ ಬಿಂದುವಿನಲ್ಲಿರುವ ಬಸವಣ್ಣನವರ ಐಕ್ಯ ಮಂಟಪದ ಎದುರಿಗೆ ಪೂರ್ವಾಭಿಮುಖವಾಗಿ ಸಂಗಮನಾಥ ದೇವಸ್ಥಾನವಿದೆ. ಈ ದೇವಾಲಯದ ಗರ್ಭಗುಡಿಯಲ್ಲಿ ಸಣ್ಣ ಲಿಂಗವಿದ್ದು ಇದಕ್ಕೆ ಉದ್ಭವ ಲಿಂಗ ಎಂದು ಪ್ರತೀತಿ ಇದೆ. ಇದುವೇ ಬಸವಣ್ಣನವರ ಆರಾಧ್ಯ ದೈವ.
1: ನಾವು ಸಂಗಮ ಸ್ವಾಮಿಗಳು ಮಂಡಳಿ ವತಿಯಿಂದ ರುದ್ರಾಭಿಷೇಕ, ಏಕಾದಶಿ ರುದ್ರಾಭಿಷೇಕ ಮತ್ತು ಪಂಚಾಮೃತ, ಮಹಾಮಂಗಳಾರತಿ, ಮಂಗಳಾರತಿ ಅರ್ಚನೆ ಇವೆಲ್ಲ ಮಾಡ್ತಾ ಇದ್ದು ನಸಿನಾಗ 5 ಗಂಟೆ ಪೂಜೆ ಆಗುತ್ತದೆ. ಆಮೇಲೆ 8 ಗಂಟೆ ರುದ್ರಾಭಿಷೇಕ ಮತ್ತು ಶ್ರಾವಣ ತಿಂಗಳ ಕಾರ್ತಿಕ ಮಾಸ ಮತ್ತು ಜಾತ್ರೆಯಲ್ಲಿ ವಿಶೇಷ ಡೈಲಿ 5 ಹೊತ್ತು ಪೂಜೆ ನಡೆಸ್ತಾ ಇದ್ದೇವೆ. ಓಂ ಶಿವ ಶಿವ ಶಂಭೋರಾಜ್ಞೇ ಪ್ರವರ್ತಮಾನ ಸಿದ್ಧ್ಯ ಬ್ರಹ್ಮಣ ದ್ವಿತೀಯಪ್ರಾಧ್ಯೇ ಶ್ವೇತವರ ಕಲ್ಪೇ ವೈವಸ್ವತ ಮನೋಂತರೇ ಕಲ್ವಿಗೆ ಪ್ರಥಮ ಪಾದೇ ಭರತ ವರ್ಷ ಭರತಖಂಡೇ ಜಂಬೂದ್ವೀಪೇ ಮೇರೂರ್ ದಕ್ಷಿಣ ದಿಗ್ಭಾಗ್ಯೇ ಶ್ರೀಶೈಲಸ್ಯ ಪಶ್ಚಿಮ ಪ್ರದೇಶೇ ವಿವಾಹಾರಿಕೆ ಚಾಂದ್ರಮಾನೇ ಶ್ಯಾಲಿ ವಾಹನಶಿಕೇ 1935 ಪ್ರಭವಾದಿ ಸೃಷ್ಟಿ ಸಹಸ್ರ ಮಧ್ಯ ದಶಪಂಚೆ ಸಹಸ್ರತಮೇ ಜಯ ನಾಮ ಸಂವತ್ಸರೇ ಸೋಮವಾಸರೇ ಶುಭ ನಕ್ಷತ್ರೇ ಶುಭೇಗೆ ಶುಭಕರ್ಣಿ ಕರ್ನಾಟಕ ದೇಶೇ ಸಂಗಮ ಗ್ರಾಮೇ ಸಂಗಮನಾಥ ದೇವಾಲಯೇ.
2: ಶ್ರೀ ಸಂಗಮನಾಥ ಜಾತ್ರೆಯು ಪ್ರತಿ ವರ್ಷ ಚೈತ್ರ ಮಾಸ ಬಹುಳ ಪಂಚಮಿ ಎಂದು ನಡೆಯುತ್ತದೆ. ಶ್ರಾವಣ ಮಾಸದಲ್ಲಿ ಪ್ರವಚನ, ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಜರುಗುತ್ತವೆ. ನದಿಗಳ ಸಂಗಮ ಸ್ಥಳದಲ್ಲಿ ಮಕರ ಸಂಕ್ರಾಂತಿ ದಿನದಂದು ಲಕ್ಷಾಂತರ ಜನರು ಪವಿತ್ರ ಸ್ನಾನ ಮಾಡುತ್ತಾರೆ. ಇದೇ ಸಂದರ್ಭದಲ್ಲಿ ಮಾತೆ ಮಹಾದೇವಿ ಅವರ ನೇತೃತ್ವದಲ್ಲಿ ಜರುಗುವ 3 ದಿನಗಳ ಶರಣಮೇಳ ಕೂಡಲ ಸಂಗಮದ ಮತ್ತೊಂದು ಆಕರ್ಷಣೆಯಾಗಿದೆ.

ಸಂಗಮನಾಥನ ದೇವಾಲಯದ ಎದುರಿಗೆ ಇರುವ ಬಸವಣ್ಣನವರ ಐಕ್ಯ ಮಂಟಪ ಕೂಡಲ ಸಂಗಮದ ಕೇಂದ್ರಬಿಂದು ಹಾಗೂ ಶಕ್ತಿಸ್ಥಳ. ಬಸವ ಕಲ್ಯಾಣದಿಂದ ಬಂದ ಬಸವಣ್ಣನವರು ಐಕ್ಯರಾದರು ಎಂದು ಹೇಳಲಾದ ಸ್ಥಳದಲ್ಲಿರುವ ಮಂಟಪವೇ ಐಕ್ಯ ಮಂಟಪ. ಪ್ರವಾಸಿಗರು ಹಾಗೂ ಭಕ್ತರು ಐಕ್ಯ ಮಂಟಪದ ದರ್ಶನ ಪಡೆಯಲು ಅನುಕೂಲವಾಗುವಂತೆ ಸುಂದರ ಸೇತುವೆ ನಿರ್ಮಿಸಲಾಗಿದೆ. ಸುಮಾರು 120 ಮೆಟ್ಟಿಲುಗಳನ್ನು ಇಳಿದು ನದಿಯ ಸಂಗಮ ಸ್ಥಳದಲ್ಲಿರುವ ಐಕ್ಯ ಮಂಟಪ ನೋಡುಗರನ್ನ ಪುಳಕಿತರನ್ನಾಗಿಸುತ್ತದೆ.

0: ಆರುತಿಯ
1: 5,000 ಜನರು ಒಟ್ಟಿಗೆ ಕುಳಿತುಕೊಳ್ಳುವಂತಹ ವೃತ್ತಾಕಾರದ ಸಭಾಭವನ ಇಲ್ಲಿದೆ. ವಿಜಾಪುರದಲ್ಲಿರುವ ಗೋಳಗುಮ್ಮಟದ 2 ಪಟ್ಟು ವಿಸ್ತಾರವನ್ನು ಈ ಸಭಾಭವನದ ಗುಮ್ಮಟ ಹೊಂದಿದೆ.

0: ಏಷ್ಯಾದಲ್ಲಿಯೇ ಅತಿ ದೊಡ್ಡ ಗುಮ್ಮಟ ಎಂಬ ಖ್ಯಾತಿ ಇದಕ್ಕಿದೆ. ಇದರ ನಿರ್ಮಾಣ ವೆಚ್ಚ 10 ಕೋಟಿ 22 ಲಕ್ಷ ರೂಪಾಯಿಗಳು.
1: ಹಿಂದೂ, ಇಸ್ಲಾಮಿಕ್, ಬೌದ್ಧ, ಗ್ರೀಕ್ ಹಾಗೂ ರೋಮನ್ ಮಾದರಿಯ ವಿಶಿಷ್ಟ ವಾಸ್ತುಶೈಲಿಯ ಸಂಗಮ ಈ ಸಭಾಭವನ. ಸಭಾಭವನದ 4 ಪ್ರವೇಶ ದ್ವಾರಗಳ ಮೇಲೆ ಚಾಲುಕ್ಯ ಶೈಲಿಯ ಗೋಪುರಗಳು, 72 ರೋಮನ್ ವರ್ತುಲ ಕಂಬಗಳ ಗುಮ್ಮಟದಲ್ಲಿ ಬೌದ್ಧ ಸ್ತೂಪ ಶೈಲಿಯ ವಾತಾಯನಗಳು, ಇಸ್ಲಾಮಿಕ್ ಶೈಲಿಯ ಗುಮ್ಮಟ, ಗ್ರೀಕ್ ಮಾದರಿಯ ಬೃಹತ್ ವೇದಿಕೆ ಮತ್ತು ಹಿಂದೂ ಶೈಲಿಯ ಮಂಟಪಗಳು, ಹೀಗೆ 5 ಬಗೆಯ ವಾಸ್ತುಶಿಲ್ಪದ ಮಾದರಿಯನ್ನ ಇಲ್ಲಿ ಕಾಣಬಹುದು.

0: ಕೂಡಲ ಸಂಗಮದಲ್ಲಿ 2007-2008 ಸಾಲಿನಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ವಚನಶಾಸ್ತ್ರ ಧರ್ಮಶಾಸ್ತ್ರ ಅಧ್ಯಯನದ ಪಿಎಚ್ಡಿ ಕೋರ್ಸ್ ಆರಂಭಿಸಲಾಗಿದೆ. ಈಗಾಗಲೇ ವಿಜಾಪುರ ಹಾಗೂ ಶಿವಮೊಗ್ಗದ ಇಬ್ಬರು ಈ ಅಧ್ಯಯನ ಕೇಂದ್ರದಲ್ಲಿ ಡಾಕ್ಟರೇಟ್ ಪಡೆದುಕೊಂಡಿದ್ದಾರೆ. ಈ ಕೇಂದ್ರದಲ್ಲಿ ಪಿಎಚ್ಡಿ ಮಾಡುತ್ತಿರುವ ಬಾಗಲಕೋಟೆ ಜಿಲ್ಲೆಯ ನಾಗರಾಜ್ ನಾಡಗೌಡ ಅವರು ಈ ಕೇಂದ್ರದ ಕುರಿತು ಹೀಗೆ ವಿವರಿಸುತ್ತಾರೆ.
1: ಇಲ್ಲಿಯ ಅಂತಾರಾಷ್ಟ್ರೀಯ ವಚನ ಅಧ್ಯಯನ ಕೇಂದ್ರ ನಿಜಕ್ಕೂ ಬಸವಣ್ಣನ ವಿದ್ಯಾಭೂಮಿ ಐಕ್ಯ ತಾಣದಲ್ಲಿ ಸ್ಥಾಪನೆಯಾಗಿರತಕ್ಕಂಥದ್ದು ತುಂಬಾ ಅರ್ಥಪೂರ್ಣವಾಗಿರತಕ್ಕಂಥದ್ದು. ಸ್ಥಾವರವನ್ನು ಜಂಗಮಗೊಳಿಸತಕ್ಕಂತಹ ನಿಟ್ಟಿನಲ್ಲಿ ಬಸವಣ್ಣನವರು ಮಾಡಿರತಕ್ಕಂತಹ ಆ ಸಾಧನೆಗಳನ್ನು ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಮತ್ತು ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ ಸಂಯುಕ್ತವಾಗಿ ಅವರ ಆಲೋಚನೆಗಳನ್ನು ಚಿಂತನೆಗಳನ್ನು ಜಾರಿಗೊಳಿಸಬೇಕು, ಅನುಷ್ಠಾನಗೊಳಿಸಬೇಕಂತಕ್ಕಂತಹ ಒಂದು ಹಿನ್ನೆಲೆಯಲ್ಲಿ ಕಾಯಕ ಮತ್ತು ದಾಸೋಹ ಸಿದ್ಧಾಂತದ ಜೊತೆ ಜೊತೆಗೇನೆ ಅಂದಿನ ಅವರ ಬದುಕನ್ನ ಜೀವನ ಸಾಧನೆಯನ್ನ ಅಧ್ಯಯನ ಮಾಡುವ ಮೂಲಕವಾಗಿ ಇಂದಿನ ಪೀಳಿಗೆಗೆ ಮುಟ್ಟಿಸುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲು ಈ ಅಂತಾರಾಷ್ಟ್ರೀಯ ವಚನ ಅಧ್ಯಯನ ಕೇಂದ್ರ ಇಲ್ಲಿ ಸ್ಥಾಪನೆಯಾಗಿದೆ. ಅಧ್ಯಯನಕ್ಕೆ ಸ್ಫೂರ್ತಿಯನ್ನು ನೀಡತಕ್ಕಂತಹ ಈ ವಚನ ಅಂತಾರಾಷ್ಟ್ರೀಯ ಕೇಂದ್ರ ಇನ್ನು ವಚನಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಡಿಪ್ಲೊಮಾ ತರಗತಿಯನ್ನ ಪ್ರಾರಂಭಿಸುವ ಮೂಲಕವಾಗಿ ಹಾಗೂ 12ನೇ ಶತಮಾನದ ಶಿವಶರಣರ ವಚನಗಳನ್ನ ಆ ವಚನದಲ್ಲಿರತಕ್ಕಂತಹ ಅರ್ಥವನ್ನ ಮತ್ತು ಅವರ ಅಂದಿನ ಆ ಜೀವನ ಸಾಧನೆಯ ಮೆಲುಕುಗಳನ್ನ ಇಂದಿನ ಪೀಳಿಗೆಗೆ, ಇಂದಿನ ಯುವ ಜನಾಂಗಕ್ಕೆ, ಇಂದಿನ ವಿದ್ಯಾರ್ಥಿಗಳಿಗೆ ಮುಟ್ಟಿಸತಕ್ಕಂತಹ ಒಂದು ನಿಟ್ಟಿನೊಳಗ ಕೆಲಸಗಳು ಈ ಅಂತಾರಾಷ್ಟ್ರೀಯ ವಚನ ಕೇಂದ್ರದಿಂದ ನಡೆಯಬೇಕಾಗಿದೆ.
2: ಕೂಡಲ ಸಂಗಮದ ಇನ್ನೊಂದು ಪ್ರಮುಖ ಕೇಂದ್ರ ಗ್ರಂಥಾಲಯ. ಕನ್ನಡ ಸಾಹಿತ್ಯ ಸಂಸ್ಕೃತಿಯ ಹೃದಯ ಭಾಗವಾಗಿರುವ ವಚನ ಸಾಹಿತ್ಯವು ಕನ್ನಡ ನುಡಿಯ ಬೆಳವಣಿಗೆಗೆ ಅಪಾರ ಕೊಡುಗೆ ನೀಡಿದೆ. ನವೀಕರಣಗೊಂಡಿರುವ ಕೂಡಲ ಸಂಗಮದಲ್ಲಿರುವ ಸುಸಜ್ಜಿತ ಶರಣ ಸಾಹಿತ್ಯ ಭಂಡಾರ ಹಾಗೂ ಸಂಶೋಧನಾ ಕೇಂದ್ರವು ಜ್ಞಾನ ದಾಸೋಹದ ಮೂಲಸಲಿಯಾಗಿದೆ. ಜಗತ್ತಿನ ಎಲ್ಲ ಧರ್ಮಗಳ ಅಧ್ಯಯನಕ್ಕೆ ಪೂರಕವಾಗುವ ಗ್ರಂಥಗಳು ಇಲ್ಲಿವೆ. ವಚನ ಸಾಹಿತ್ಯ ಹಾಗೂ ಶರಣ ಸಾಹಿತ್ಯದ ಅಧ್ಯಯನಕ್ಕೆ ಆದ್ಯತೆ ನೀಡಲಾಗುತ್ತದೆ. 88 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಗ್ರಂಥಾಲಯ ಹಾಗೂ ಆಡಳಿತ ಕಚೇರಿ ಕಟ್ಟಡ ಯುರೋಪಿಯನ್ ವಾಸ್ತುಶೈಲಿಯಲ್ಲಿದೆ. ಗ್ರಂಥಾಲಯದಲ್ಲಿ ಕನ್ನಡ ಹಾಗೂ ಆಂಗ್ಲ ಭಾಷೆಗಳಲ್ಲಿ ಧರ್ಮಶಾಸ್ತ್ರ, ತತ್ವಜ್ಞಾನ ಹಾಗೂ ವಿಶ್ವಕೋಶ ಸೇರಿದಂತೆ ಸುಮಾರು 10,000 ಗ್ರಂಥಗಳಿವೆ.

ಕೂಡಲ ಸಂಗಮಕ್ಕೆ ಆಗಮಿಸುವ ಪ್ರವಾಸಿಗರಿಗೆ ದೂರದಿಂದಲೇ ಗೋಚರಿಸುವ ಮೊದಲ ಕಟ್ಟಡವೇ ಬಸವ ಅಂತಾರಾಷ್ಟ್ರೀಯ ಕೇಂದ್ರ. ಬಸವಾದಿ ಶರಣರು 12ನೇ ಶತಮಾನದಲ್ಲಿ ಕಂಡಂತಹ ಕನಸುಗಳನ್ನು ನನಸಾಗಿಸುವ ಪ್ರಯತ್ನವನ್ನು ಇಂದಿನ ಪೀಳಿಗೆಗೆ ಮನಗಾಣಿಸುವುದು ಈ ಕೇಂದ್ರದ ಉದ್ದೇಶ. ಆದರೆ ಅನೇಕ ತಾಂತ್ರಿಕ ಅಡಚಣೆಗಳಿಂದಾಗಿ ಈ ಯೋಜನೆ ಇನ್ನೂ ಸಾಕಾರಗೊಂಡಿಲ್ಲ. ಈ ಕಟ್ಟಡವು 6 ಅಂತಸ್ತುಗಳ ಅಷ್ಟಕೋನಗಳುಳ್ಳ ಶಂಕುವಿನ ಆಕೃತಿಯಲ್ಲಿದೆ. ಮೇಲೆ 7ನೇ ಅಂತಸ್ತಿನಲ್ಲಿ ಧ್ಯಾನ ಮಂದಿರವಿದೆ. ವೀರಶೈವ ಲಿಂಗಾಯತ ಧರ್ಮದ ಷಟಸ್ಥಲ ಮತ್ತು ಅಷ್ಟಾವರಣ ಸಿದ್ಧಾಂತಗಳನ್ನು ಇದು ಒಳಗೊಂಡಿದೆ. ಶರಣರ ತಾತ್ವಿಕ ವಿಚಾರಗಳನ್ನು ನಿರೂಪಿಸುವ ಉದ್ದೇಶದಿಂದ 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಲೆ ಎತ್ತಿದೆ ಈ ಭವ್ಯ

ಶರಣರ ಬರವೆಮಗೆ ಪ್ರಾಣ ಜೀವಾಳವಯ್ಯ ಎಂದು ಪ್ರವಾಸಿಗರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತದೆ ಸಂಗಮದ ಮಹಾದ್ವಾರ. ರಾಷ್ಟ್ರೀಯ ಹೆದ್ದಾರಿ 50 ಮೇಲಿರುವ ಸಂಗಮ ಕ್ರಾಸ್ನಿಂದ 7 ಕಿಲೋಮೀಟರ್ ಅಂತರದಲ್ಲಿ ಕೂಡಲ ಸಂಗಮ ಕ್ಷೇತ್ರವಿದೆ. ಆ ದಾರಿಯಲ್ಲಿ

0: ಪ್ರವಾಸಿಗರನ್ನ ಎದುರುಗೊಳ್ಳುತ್ತದೆ ಈ ಮಹಾದ್ವಾರ. ಚಾಲುಕ್ಯ ಶೈಲಿಯ ಈ ಮಹಾದ್ವಾರದಲ್ಲಿ 20 ಕಂಬಗಳಿದ್ದು ಕೆಳಭಾಗದಲ್ಲಿ 5 ಸಾಲುಗಳ ಕೆತ್ತನೆ ಇದೆ. ಈ ಸಾಲುಗಳಲ್ಲಿ ಬಿಲ್ವಪತ್ರೆ, ಸ್ವಸ್ತಿಕ, ಓಂ, ಷಟ್ಸ್ಥಲ ಹಾಗೂ ಶಿವಲಿಂಗಗಳಿವೆ. ಪೂರ್ವ, ಪಶ್ಚಿಮ ಈ ಎರಡೂ ದಿಕ್ಕುಗಳಿಂದ ನೋಡಿದರೂ ಒಂದೇ ರೀತಿ ಕಾಣುತ್ತದೆ. 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಮಹಾದ್ವಾರವನ್ನ ನಿರ್ಮಿಸಲಾಗಿದೆ.
1: ಜಗತ್ತಿಗೆ ದಾಸೋಹ ಕಲ್ಪನೆ ನೀಡಿದವರು ಬಸವಾದಿ ಶರಣರು. ಅದಕ್ಕೆ ತಕ್ಕಂತೆ ಕೂಡಲ ಸಂಗಮದಲ್ಲಿ 1 ಕೋಟಿ 31 ಲಕ್ಷ ರೂಪಾಯಿ ವೆಚ್ಚದಲ್ಲಿ ದಾಸೋಹ ಭವನ ನಿರ್ಮಿಸಲಾಗಿದೆ. 4 ಕಂಬಗಳ ಮೇಲೆ ನಿಂತಿರುವ ಪಿರಮಿಡ್ ಆಕಾರದ ಈ ಭವನದಲ್ಲಿ ಏಕಕಾಲಕ್ಕೆ 1,500 ಜನರು ಪ್ರಸಾದ ಸ್ವೀಕರಿಸಬಹುದು.
2: ನಾನು ಬಸವರಾಜ್ ಕಳ್ಳಿ, ಪ್ರಥಮ ದರ್ಜೆ ಸಹಾಯಕರು. ದಾಸೋಹ ಭವನದಲ್ಲಿ ಪ್ರತಿದಿನ 12 ರಿಂದ 2 ಗಂಟೆವರೆಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಹಾಗೂ ಸಾಯಂಕಾಲ 8 ರಿಂದ 9:30 ವರೆಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತೀವಿ. ಪ್ರತಿದಿನ ಸಿರ, ಅನ್ನ ಸಾರು, ಕೆಲವೊಂದು ದಿವಸ ಸಜ್ಜಕನ್ನು ಮಾಡಿರ್ತೀವಿ. ದಾಸೋಹ ಭವನದಲ್ಲಿ ಸ್ಟೀಮ್ ಕುಕ್ಕಿಂಗ್ ಸಿಸ್ಟಮ್ ಇದೆ. ರೈಸು ನೀರು ಕಾದಿದ್ರೆ 15 ನಿಮಿಷದಲ್ಲಿ ರೈಸ್ ಆಗುತ್ತೆ. ಎಷ್ಟೇ ಜನ ಬಂದರೂ ಕೂಡ ನಾವು ಅಂದರೆ 15 ನಿಮಿಷ ಒಳಗಾಗಿ ನಾವು ಅವ್ರಿಗೆ ಅನ್ನ ಸಾರ ಮಾಡಿ ಕೊಡ್ತೀವಿ. ಅದು ದೇವಸ್ಥಾನದಲ್ಲಿ ಈ ದಾಸೋಹಕ್ಕೆ ತಂದಂಥ ಎಲ್ಲ ಭಕ್ತರು ರವೆ, ಅಕ್ಕಿ ಅವನ್ನೆಲ್ಲ ಕೊಡ್ತಾರೆ. ಅದು ಒಂದು ಡಬ್ಬಿಯಲ್ಲಿ ಶೇಖರಣೆ ಮಾಡಿಟ್ಟಿರ್ತೀವಿ. ವಾರಕ್ಕೊಂದ್ಸಲ ಅದನ್ನು ಬಂದು ನಾವು ಇಲ್ಲಿ ಕ್ಲೀನ್ ಮಾಡಿ ಅದನ್ನು ದಾಸೋಹಕ್ಕೆ ಉಪಯೋಗ ಮಾಡ್ತೀವಿ. ಆದಾಗ್ಯೂ ಕೆಲವು ಜನ ಈ ದೇಣಿಗೆ ಕೊಡ್ತಾರೆ, ಹಣ ಕೊಡ್ತಾರೆ.
0: ಸಂಗಮನಾಥ ದೇವಸ್ಥಾನ, ಐಕ್ಯ ಮಂಟಪ, ದಾಸೋಹ ಭವನ, ಸಭಾಭವನ, ವಚನ ಅಧ್ಯಯನ ಕೇಂದ್ರ, ಬಸವ ಅಂತಾರಾಷ್ಟ್ರೀಯ ಕೇಂದ್ರವಲ್ಲದೆ ಯಾತ್ರಿ ನಿವಾಸ ಕೂಡ ಅಷ್ಟೇ ಆಕರ್ಷಣೀಯವಾಗಿದೆ. ದೂರ ದೂರದಿಂದ ಆಗಮಿಸುವ ಪ್ರವಾಸಿಗರಿಗೆ ಯಾತ್ರಿ ನಿವಾಸ ವಸತಿ ಸೌಲಭ್ಯಗಳನ್ನು ಒದಗಿಸುತ್ತದೆ. ಈ ವಸತಿ ಸಮುಚ್ಚಯದ 3 ಭಾಗಗಳಿಗೆ ಮಲಪ್ರಭಾ, ಘಟಪ್ರಭಾ ಹಾಗೂ ಕೃಷ್ಣ ಎಂದು ಹೆಸರಿಸಲಾಗಿದೆ. ಮಕರ ಸಂಕ್ರಮಣ ಹಾಗೂ ಶಾಲಾ ಮಕ್ಕಳ ಶೈಕ್ಷಣಿಕ ಪ್ರವಾಸ ಸಂದರ್ಭಗಳನ್ನು ಹೊರತುಪಡಿಸಿದರೆ ಉಳಿದ ದಿನಗಳಲ್ಲಿ ಯಾವುದೇ ರೀತಿಯ ವಸತಿ ಸಮಸ್ಯೆ ಉದ್ಭವಿಸುವುದಿಲ್ಲ ಎನ್ನುತ್ತಾರೆ ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿಯ ಉಪತಹಸೀಲ್ದಾರ್ ಬಿಎಸ್ ಕೋಟೂರ್.
3: ಕೂಡಲ ಸಂಗಮಕ್ಕೆ ಬೇರೆ ಬೇರೆ ರಾಜ್ಯಗಳಿಂದ ಆಗಮಿಸುವ ಭಕ್ತಾದಿಗಳಿಗೆ ಉಳಿದುಕೊಳ್ಳಲು ಯಾತ್ರಿ ನಿವಾಸ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ಯಾತ್ರಿ ನಿವಾಸದ ಕಟ್ಟಡವನ್ನು ಸುಮಾರು 370 ಲಕ್ಷ ರೂಪಾಯಿ ನಿರ್ಮಿಸಲಾಗಿದೆ. ಈ ಕಟ್ಟಡದಲ್ಲಿ 60 ಸುಜಿತವಾದ 2 ಬೆಡ್ರೂಮಿನ ಕೊಠಡಿಗಳು ಹಾಗೂ 15 ಡಾರ್ಮೆಂಟ್ಗಳು ಇರುತ್ತವೆ. ಏಕಕಾಲಕ್ಕೆ 500 ಜನ ಯಾತ್ರಿಕರು ತಂಗುವ ವ್ಯವಸ್ಥೆ ಮಾಡಲಾಗಿದೆ. ಮಲಪ್ರಭಾ ಘಟಕದಲ್ಲಿ 15 ವಿಶಾಲವಾದ ಕೋಣೆಗಳಿವೆ. ಇಲ್ಲಿ ತಂಗುವ ಯಾತ್ರಿಕರಿಗೆ ಹಾಸಿಗೆ ಹಾಗೂ ಕುಡಿಯುವ ನೀರನ್ನು ಒದಗಿಸಲಾಗುವುದು. ಹಾಗೂ ಪ್ರತ್ಯೇಕವಾಗಿ ಉಪಾಹಾರಗೃಹವಿದೆ. ಘಟಪ್ರಭಾ ಘಟಕದಲ್ಲಿ 35 ಕೋಣೆಗಳಿವೆ. ಎಲ್ಲ ಕೋಣೆಗಳಿಗೆ ಪ್ರತ್ಯೇಕ ಸ್ನಾನಗೃಹ ಹಾಗೂ ಶೌಚಾಲಯ, ಪ್ರತಿ ಕೋಣೆಗೆ ಮಂಚ, ಗಾದಿ ಮುಂತಾದ ಸುಳ್ಳು. ಕೃಷ್ಣಾ ಘಟಕದಲ್ಲಿ 25 ಕೋಣೆಗಳಿವೆ. ಮೇಲ್ಭಾಗದ ಯಾತ್ರಿಗಳಿಗೆ ಹವಾನಿಯಂತ್ರಿತ ಕೊಠಡಿಗಳು, ದೂರವಾಣಿ ಸೌಲಭ್ಯ, ದೂರದರ್ಶನ ಮುಂತಾದ ಸೌಕರ್ಯಗಳಿವೆ. ಒಟ್ಟು 500 ಜನ ಈ ಯಾತ್ರಿ ನಿವಾಸದಲ್ಲಿ ತಂಗುವ ವ್ಯವಸ್ಥೆ. ಈ ವಸತಿ ಗೃಹವನ್ನು ಗುತ್ತಿಗೆ ಆಧಾರದ ಮೇಲೆ ನಿರ್ಮಿಸಲು ಕಾಶಿಯವರಿಗೆ ಕೊಡಲಾಗಿದೆ. ಇಡೀ ವಸತಿ ಸಮೇತ ಒಂದೇ ಪ್ರವೇಶದ್ವಾರದ ಬಸವ ತತ್ವದ ಮೇಲೆ ಈ ಕಟ್ಟಡ ರೂಪುಗೊಂಡಿದೆ. ಎಲ್ಲ ವರ್ಗದ ಜನರು ಒಂದೇ ಕಡೆ ನಿರ್ಮಿಸುವ ಸಂಕೇತವಿದೆ. ಕೂಡಲ ಸಂಗಮ ದೇವಸ್ಥಾನದಲ್ಲಿ ಯಾತ್ರಿಕರು ಮಳೆಗಾಲದಲ್ಲಿ ಅಂದರೆ ಜುಲೈ ಕೊನೆಯ ವಾರದಿಂದ ಹಿಡಿದು ಡಿಸೆಂಬರ್ ಕೊನೆಯ ವಾರದಿಗೆ ನದಿಯು ತುಂಬಿರುವುದರಿಂದ ಭಕ್ತಾದಿಗಳು ಸಂಗಮ ಕ್ಷೇತ್ರವನ್ನು ವೀಕ್ಷಿಸಲು ಹೆಚ್ಚು ಅನುಕೂಲವಾಗುವುದು. ಆ ದಿವಸಗಳಲ್ಲಿ ಯಾತ್ರಿಕರು ಬರುವುದು ಸೂಕ್ತವಿರುತ್ತದೆ.
0: ಕೂಡಲ ಸಂಗಮದ ಕುರಿತು ಯಾತ್ರಾರ್ಥಿಗಳು ತಮ್ಮ ಅನಿಸಿಕೆಗಳನ್ನ ಹೀಗೆ ವ್ಯಕ್ತಪಡಿಸುತ್ತಾರೆ.
4: ನಾನು ರಾಜೇಂದ್ರ ಬಂಡಿ, ನಾನು ಮುದ್ದೇಬಿಹಾಳ ತಾಲೂಕಿನ ಬಿದರ್ಕುಂದಿಯವರು. ಇಲ್ಲಿ ನಾವು ಶಿಕ್ಷಕರಾಗಿ ವೃತ್ತಿಯಲ್ಲಿದ್ದೇವೆ. ಇಲ್ಲಿ ಬಸವಣ್ಣನವರು ಶರಣರು, ನಾವು ಯಾವಾಗಲೂ ಕಾಯಕ ಮಾಡಬೇಕು, ಯಾವುದೇ ವೃತ್ತಿಯಲ್ಲಿ ಮೇಲು ಕೀಳು ಅನ್ನುವಂತಕ್ಕಂಥ ಭಾವನೆ ಇರಬಾರ್ದು ಅಂತ ಹೇಳಿದರು ಬಸವಣ್ಣನವರು. ಪ್ರತಿ ವರ್ಷ ಬರ್ತಾ ಇದ್ದೀವಿ. ಶರಣರ ಸ್ಥಳದಲ್ಲಿ ನಾವು ಹೋಗುವುದು ಬರುವುದರಿಂದ ನಮಗೆ ಮನಸ್ಸಿಗೆ ಸಮಾಧಾನ ಸಿಗ್ತದೆ ಮತ್ತು ಶಾಂತಿ ಸಿಗ್ತದೆ.
5: ನಮ್ಮ ಹೆಸರು ಜ್ಯೋತಿ, ನಮಸ್ಕಾರ. ಒಚ್ಚಿ ಚಾನ 13 ಏಂಡ್ಲ ಹಿಂದಿ ಒಚ್ಚಿ ಬಾಗ ಅಂತ ಚೂಸೇದಿ ಸ್ಥಳಂ ಅಂತ ಬಾಗುಂದಿ. ಕೂಳು ಸಂಗಮ ಅಂತ ಬಾಗುಂದಿ ಚೂಸೇದಿ. ಒಚ್ಚಿ ಚೂಸ್ಕೊಂಡು ಹೋಗೋಚು ಅಂದರು. ಆಡ ಈಡ ಚೂಸೇದಂತ ಬಾಗುಂದಿ. ವಾತಾವರಣ ಅಂತ ಬಾಗುಂದಿ.
6: ನಾಗೇಂದ್ರ ಕೋಲಾಪುರದಿಂದ ಬಂದಿವ್ರು, ಪ್ರವಾಸಕ್ಕೆ ಬಂದಿವ್ರು. ಇಲ್ಲಿ ಕೂಡಲ್ ಸಂಗಮ ಹೊಳೆದು ಇದ ನೋಡಿದೀವಿ. ದೇವಸ್ಥಾನ ಬಗಿರ್ಲೆ ಚಾಂಗ್ಲೆ ವಾಟ್ಲೆ ಬರ ವಾಟ್ಲೆ ಈ ಸಂಗಮ ಬಗ್ಗೂ ಆಮೇಲೆ ಚಾಂಗ್ಲೆ ವಾಟ್ಲೆ.
1: ಕೂಡಲ ಸಂಗಮಕ್ಕೆ ಆಗಮಿಸುವ ಪ್ರವಾಸಿಗರು ಸುತ್ತಮುತ್ತಲಿನ ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಬಹುದು. ಕೂಡಲ ಸಂಗಮದಿಂದ ಕೇವಲ 32 ಕಿಲೋಮೀಟರ್ ದೂರದಲ್ಲಿರುವ ಆಲಮಟ್ಟಿಗೆ ತೆರಳಿದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ, ಅಲ್ಲಿನ ಸುಂದರ ರಾಕ್ ಗಾರ್ಡನ್, ಮೊಗಲ್ ಗಾರ್ಡನ್, ಕೃಷ್ಣ ಪಾರ್ಕ್ ಹಾಗೂ ಸಂಜೆ 7:30ಕ್ಕೆ ಸಂಗೀತ ಕಾರಂಜಿ ವೀಕ್ಷಿಸಬಹುದು.
0: ಸಂಗಮದಿಂದ 66 ಕಿಲೋಮೀಟರ್ ದೂರದ ಬಸವನ ಬಾಗೇವಾಡಿಯಲ್ಲಿ ಬಸವೇಶ್ವರ ದೇವಸ್ಥಾನ, ಬಸವಣ್ಣನವರ ಜನ್ಮಭೂಮಿಯಲ್ಲಿ ನಿರ್ಮಿಸಿದ ಅತ್ಯಾಧುನಿಕ ಬಸವ ಸ್ಮಾರಕ ನೋಡಬಹುದು.

0: ಬಾಗೇವಾಡಿಯಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಇಂಗಳೇಶ್ವರದಲ್ಲಿ ಬಸವೇಶ್ವರರ ತಾಯಿ ಮಾದಲಾಂಬಿಕೆಯವರ ತವರು ಮನೆಯ ಸ್ಮಾರಕವಿದೆ. ಇದಲ್ಲದೆ ಸಂಗಮದಿಂದ 20 ಕಿಲೋಮೀಟರ್ ಅಂತರದಲ್ಲಿರುವ ತಂಗಡಿಗೆಯ ಸಂಪರ್ಕ ಸೇತುವೆಯ ಕೊನೆಯ ಭಾಗದಲ್ಲಿ ತಾಯಿ ನೀಲಾಂಬಿಕೆ, ಹಡಪದ ಅಪ್ಪಣ್ಣ, ಮಡಿವಾಳ ಮಾಚಿದೇವರ ಐಕ್ಯ ಮಂಟಪಗಳಿವೆ.
1: ಸಂಗಮದಿಂದ 70 ಕಿಲೋಮೀಟರ್ ದೂರದಲ್ಲಿದೆ ಚಾಲುಕ್ಯರ ರಾಜಧಾನಿ ಬಾದಾಮಿ. ವಿಶ್ವಪ್ರಸಿದ್ಧ ಗುಹಾಂತರ ದೇವಾಲಯಗಳನ್ನು ಇಲ್ಲಿ ನೋಡಬಹುದು. ಇದೇ ಮಾರ್ಗದಲ್ಲಿ ವಾಸ್ತುಶಿಲ್ಪದ ತೊಟ್ಟಿಲು ಎನಿಸಿಕೊಂಡಿರುವ ಐಹೊಳೆ, ವಿಶ್ವ ಪರಂಪರೆಯ ಪಟ್ಟಿಯಲ್ಲಿರುವ ಪಟ್ಟದಕಲ್ಲು, ದೇವಸ್ಥಾನ ಸಮುಚ್ಚಯದ ವಾಸ್ತುಶಿಲ್ಪ ವೈಭವ ಕಾಣಬಹುದು. ದಕ್ಷಿಣ ಕಾಶಿ ಎನಿಸಿದ ಮಹಾಕೂಟ, ಶಿವಯೋಗ ಮಂದಿರ, ಬನಶಂಕರಿ ದೇವಾಲಯ ಕೂಡ ಇದೇ ಮಾರ್ಗದಲ್ಲಿವೆ.
0: ಕೂಡಲ ಸಂಗಮದಿಂದ ವಿಜಾಪುರ ಜಿಲ್ಲಾ ಕೇಂದ್ರ ಸುಮಾರು 100 ಕಿಲೋಮೀಟರ್ ಅಂತರದಲ್ಲಿದೆ. ಇಲ್ಲಿ ವಿಶ್ವ ಪ್ರಸಿದ್ಧ ಗೋಳಗುಮ್ಮಟದಲ್ಲಿ ಹೊರಹೊಮ್ಮುವ ಪ್ರತಿಧ್ವನಿ ಕೇಳಬಹುದು. ಇದೇ ವಿಜಾಪುರದಲ್ಲಿ ತಾಜ್ಮಹಲ್ಗೆ ಮಾದರಿ ಎನ್ನಲಾಗುವ ಇಬ್ರಾಹಿಂ ರೋಜಾ, ಬಾರಾಕಮಾನ್, ಗಗನ್ ಮಹಲ್ಗಳು ಮನಸೆಳೆಯುತ್ತವೆ. ಕೂಡಲ ಸಂಗಮದ ಇನ್ನೊಂದು ದಿಕ್ಕಿನಲ್ಲಿ ಪ್ರಯಾಣ ಬೆಳೆಸಿದರೆ 125 ಕಿಲೋಮೀಟರ್ ಅಂತರದಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಜಗತ್ ಪ್ರಸಿದ್ಧ ಹಂಪಿಗೆ ತಲುಪಬಹುದು.
1: ಬಸವಣ್ಣನವರ ವಿದ್ಯಾಭೂಮಿ ಹಾಗೂ ತಪೋಭೂಮಿ ಕೂಡಲ ಸಂಗಮಕ್ಕೆ ಆಗಮಿಸುವ ಪ್ರವಾಸಿಗರು 3 ದಿನಗಳ ಬಿಡುವು ಮಾಡಿಕೊಂಡು ಬಂದರೆ ಈ ನಾಡಿನ ಗತ ವೈಭವವನ್ನು ಕಣ್ತುಂಬಿಕೊಳ್ಳಬಹುದು. ಬಸವಾದಿ ಶರಣ ಸಂಸ್ಕೃತಿಯ ವೈಚಾರಿಕತೆ ಜೊತೆ ಜೊತೆಗೆ ವಿಜಯನಗರ ಸಾಮ್ರಾಜ್ಯದ ಐಸಿರಿ, ಚಾಲುಕ್ಯರ ವಾಸ್ತುಶಿಲ್ಪ ವೈಭವ ಹಾಗೂ ಆದಿಲ್ಶಾಹಿ ಅರಸೊತ್ತಿಗೆಯ ವೈಭೋಗವನ್ನು ಮೆಲುಕು ಹಾಕಬಹುದು.
0: ತನ್ನ ಸುತ್ತಲೂ 10 ಹಲವು ಅದ್ಭುತ ತಾಣಗಳನ್ನು ಹೊಂದಿರುವ ಪವಿತ್ರ ಪ್ರವಾಸಿ ತಾಣ ಕೂಡಲ ಸಂಗಮವು ಇವನಾರವ ಇವನಾರವ ಎಂದೆಣಿಸದೆ ಶರಣರ ಬರವೆಮಗೆ ಪ್ರಾಣ ಜೀವಾಳವಯ್ಯ ಎಂದು ಎಲ್ಲರನ್ನೂ ಕೈಮುಗಿದು ಬರಮಾಡಿಕೊಳ್ಳುತ್ತಿದೆ. ನೀವು ಒಮ್ಮೆ ಬನ್ನಿ ಕೂಡಲ ಸಂಗಮಕ್ಕೆ.
2: ಇದುವರೆಗೆ ಪವಿತ್ರ ಪ್ರವಾಸಿ ತಾಣ ಕೂಡಲ ಸಂಗಮ ರೂಪಕ ಕೇಳಿದಿರಿ. ನಿರೂಪಣೆ ಸುಮಾ ಕೆರೂರ್ ಹಾಗೂ ಸತೀಶ್ ಜಾಧವ್. ರಚನೆ ಹಾಗೂ ನಿರ್ಮಾಣ ಗುರುನಾಥ್ ಕಡಬೂರ್.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
6: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
7: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
8: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
9: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
10: ಇಲ್ಲ, ಏನಿದೆ ಅಂತದ್ದು?
9: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
10: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
9: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
10: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
9: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
10: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
9: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
10: 80% ಸಾಲ ಸೌಲಭ್ಯ ಸಿಗುತ್ತೆ.
9: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
10: 9900091282
9: ಆರ್ 9606084066.
11: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
12: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:01:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ.

0: ಚಿನ್ನರ ಲೋಕ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹೂರಣ. ಹೂರಣ
1: ಹೂರಣ ಮಾಹಿತಿಯುಕ್ತ ಕಾರ್ಯಕ್ರಮ.
0: ಮಗಳು ಹುಟ್ಟಿದ ದಿನ ಕೈಗೊಂಡ ಸಂಕಲ್ಪದ ಸಾಧನೆಯ ಹಿಂದೆ ಪೋಷಕನಾಗಿ ನಾನು. ಈ ಕುರಿತು ಕೊಡಗಿನ ಮಡಿಕೇರಿಯ ಆರಕ್ಷಕ ಇಲಾಖೆಯ ಅಧಿಕಾರಿ ಗಣಪತಿ ಕೆಎಚ್ ಅವರ ಮಾತು.
2: ನಮ್ಮೆಲ್ಲ ಪ್ರೀತಿಯ ಪೋಷಕರಿಗೆ ಇವತ್ತಿನ ಹೂರಣ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೋತೃಗಳೇ, ಒಂದು ಕುಟುಂಬ ಅಂದಾಗ ಆನಂದಕ್ಕೆ ಮೊದಲ ಆದ್ಯತೆ ಅನ್ನೋದು ಹಿರಿಯರ ಚಿಂತನೆಯಲ್ಲಿ ಅಡಗಿರುವಂತಹ ಸೊಗಸಾದ ಮಾಹಿತಿ. ಈ ಸೊಗಸಾದ ಮಾಹಿತಿಯಲ್ಲಿ ಕಗ್ಗಂಟು ಅನ್ನೋದು ಪ್ರವೇಶ ಪಡೆಯುತ್ತೆ. ಯಾವಾಗ ಅಂದರೆ ಮಕ್ಕಳು ಮನೆಯಲ್ಲಿ ಬೆಳವಣಿಗೆಯ ಹಂತದಲ್ಲಿ ಇದ್ದಾಗ, ಅವರನ್ನು ಅರ್ಥ ಮಾಡಿಕೊಂಡು ತಮ್ಮ ಜೀವನವನ್ನು ಸದೃಢಗೊಳಿಸುವತ್ತ ಪೋಷಕರು ಹರಸಾಹಸ ಪಡ್ತಾ ಇರ್ತಾರೆ ಅನ್ನೋದು ಸಹಜವಾದಂತಹ ಸಂಗತಿ. ಇದನ್ನು ಸಮಾಜ ಅರ್ಥ ಮಾಡಿಕೊಂಡಿದೆ. ಅದರೊಟ್ಟಿಗೆ ಸಂಘರ್ಷದೊಂದಿಗೆ ಜೀವನವನ್ನು ಸಾಗಿಸ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ಕಂಡಿದ್ದೇವೆ. ಇಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ಯಾವೆಲ್ಲ ರೀತಿಯಲ್ಲಿ ಸಂಸ್ಕಾರವನ್ನು ಕಲಿಸಬೇಕು, ಹೇಗೆ ಕಲಿಸಬೇಕು ಎನ್ನುವಂತಹ ಸಂಗತಿಯನ್ನು ನಾವು ಯೋಚನೆ ಮಾಡುವುದಾದರೆ, ಮೊದಲ ಪಾತ್ರ ಮನೆಯ ಹಿರಿಯರದಾಗಿರುತ್ತೆ, ಅದರಲ್ಲೂ ಪೋಷಕರದು ಆಗಿರುತ್ತೆ. ಪೋಷಕರು ಉದ್ಯೋಗಕ್ಕೆ ಅಂತ ಹೋದಾಗ ಮಕ್ಕಳ ಪರಿಸ್ಥಿತಿ ಹೇಗಿರುತ್ತೆ? ಹಾಗಾದರೆ ಮಕ್ಕಳನ್ನು ತಿದ್ದುವಂತಹ ಕಾಯಕ ಯಾರದಾಗಿರಬೇಕು? ಮಕ್ಕಳ ಭವಿಷ್ಯದ ಕನಸನ್ನು ಪ್ರತಿ ಕ್ಷಣವೂ ಕಾಣುವಂತಹ ಪೋಷಕರ ಮನಸ್ಸಿಗೆ ಕೆಲವೊಂದಿಷ್ಟು ಅನುಭವದ ನುಡಿಗಳು ಅತಿ ಅಗತ್ಯವಾಗಿರುತ್ತೆ, ಸಹಾಯಕಾರಿಯೂ ಕೂಡ ಆಗಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಹಿನ್ನೆಲೆಯಲ್ಲಿ ಮಡಿಕೇರಿ ಆಕಾಶವಾಣಿ ಈ ಹಿಂದೆ ಯುವವಾಣಿ ಕಾರ್ಯಕ್ರಮದಲ್ಲಿ ನಿಧಿ ಎನ್ನುವಂತಹ ಪ್ರತಿಭಾವಂತ ವಿದ್ಯಾರ್ಥಿನಿಯನ್ನು ಪರಿಚಯ ಮಾಡಿತ್ತು. ವೈದ್ಯಕೀಯ ಕ್ಷೇತ್ರದಲ್ಲಿ ಅಪಾರವಾದಂತಹ ಆಸಕ್ತಿಯನ್ನು ಹೊಂದಿ MBBS ತರಗತಿಗೆ ಹಾಜರಾಗಿರುವಂತಹ ನಿಧಿಯ ಮಾತುಗಳನ್ನು ನೀವು ಆಲಿಸಿದ್ರಿ. ಆ ಪ್ರತಿಭೆಯೊಂದಿಗೆ ಅವರ ತಂದೆ ಪ್ರಸ್ತುತ ಕೊಡಗಿನ ಮಡಿಕೇರಿಯಲ್ಲಿ ಆರಕ್ಷಕ ಇಲಾಖೆಯಲ್ಲಿ ಸಹಾಯಕ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರೇ ಗಣಪತಿ KH ಅಂತ. ಮಗಳ ಸಾಧನೆಯನ್ನು ನೋಡಿ ಕಣ್ತುಂಬಿ ಕಣ್ಣಾಲಿಗಳು ತೇವವಾಗಿದ್ದನ್ನು ನಾವು ಕಂಡಿದ್ವಿ. ಅವರ ಪ್ರೋತ್ಸಾಹ ಎಷ್ಟರ ಮಟ್ಟಿಗಿತ್ತು ಮಗಳಿಗೆ ಅಂತ ಅಂದರೆ, ಆರಂಭದಲ್ಲಿ ಮಗಳ ಮಾತುಗಳನ್ನು ಕೇಳ್ತಾ ಕೇಳ್ತಾ ಮೌನ ವಹಿಸ್ಬಿಟ್ರು. ನನ್ನ ಮಗಳು ಇಂತಹ ಮಾತನಾಡುವಂತಹ ಕಲೆಯನ್ನೂ ಹೊಂದಿದ್ದಾಳೆ, ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನೂ ಕೂಡ ಪಡೆದಿದ್ದಾಳೆ. ಬಾಲ್ಯದ ಶಿಕ್ಷಣವನ್ನು ಆ ಮಗು ನವೋದಯ ವಸತಿ ಶಾಲೆಯಲ್ಲಿ ಕಳೆದಿತ್ತು. ಮಕ್ಕಳಿಗೆ ಬಾಲ್ಯದಲ್ಲಿ ಓದುವುದೊಂದೇ ಕೆಲಸವಾಗಿದ್ದಾಗ ಓದುವುದೊಂದೇ ಅವರ ಪಾಲಿಗಿದೆ ಅನ್ನುವುದನ್ನು ಅಗಾಧವಾಗಿ ನಿಧಿಯ ತಂದೆ ತಾಯಿ ಯೋಚನೆಯನ್ನ ಮಾಡಿ ಮಗಳನ್ನ ವಸತಿ ಶಾಲೆಗೆ ಸೇರಿಸಿದ್ರು. ಮಗಳು ಅದ್ಭುತವಾದಂತಹ ಸಾಧನೆಯನ್ನ ಮಾಡಿದ್ಲು. ನಿಜವಾಗಿ ಈ ಸಂಗತಿಯನ್ನ ಅವರ ತಂದೆ ಗಣಪತಿ KH ಅವರು ಸ್ವಂತವಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಏನಪ್ಪಾ ಅಂದರೆ, ನನ್ನ ಮಗಳ ಸಾಧನೆಯಂತೆ ಇತರ ಪೋಷಕರಿಗೂ ಕೂಡ ನಾನು ಕಿವಿ ಮಾತನ್ನು ಹೇಳಿದರೆ ಅವರ ಮಕ್ಕಳಿಗೂ ಕೂಡ ಸಹಾಯವಾಗಬಹುದಲ್ವಾ ಅಂತ. ಆಗ ಮಡಿಕೇರಿ ಆಕಾಶವಾಣಿ ಅವರನ್ನು ಮಾತನಾಡಿಸಿ ಹಲವು ಕಿವಿ ಮಾತುಗಳನ್ನು ನಿಮಗಾಗಿ ತಲುಪಿಸುವಂತಹ ಕೆಲಸವನ್ನು ಹೂರಣ ಕಾರ್ಯಕ್ರಮದ ಮುಖಾಂತರ ಮಾಡ್ತಾ ಇದೆ. ಬನ್ನಿ, ನಮ್ಮ ಸ್ಟುಡಿಯೋದಲ್ಲಿ ಸ್ವತಃ ಗಣಪತಿ KH ಅಸಿಸ್ಟೆಂಟ್ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರುವಂತಹ ಇವರು ತಮಗಾಗಿ ಕಿವಿ ಮಾತುಗಳನ್ನು ಹೇಳಿದ್ದಾರೆ. ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು ಅನ್ನುವಂತಹ ಮಾತಿನಂತೆ, ಇಂದು 8ನೇ ತರಗತಿ ಇರಬಹುದು, 9ನೇ ತರಗತಿ ಇರಬಹುದು, 10ನೇ ತರಗತಿಗೆ ಪ್ರವೇಶ ಪಡೆಯುತ್ತಿರಬಹುದು, ಅಥವಾ 10ನೇ ತರಗತಿಯಿಂದ

0: ಹನ್ನೊಂದನೇ ತರಗತಿಗೆ, 11ರಿಂದ 12ನೇ ತರಗತಿಗೆ, ಜೊತೆಗೆ ಯುವ ಸಮೂಹಕ್ಕೂ ಕೂಡ ಅವರು ಕಿವಿ ಮಾತುಗಳನ್ನ ಹೇಳಿದ್ದಾರೆ. ಬನ್ನಿ ಅವರ ಮಾತುಗಳನ್ನ ಆಲಿಸೋಣ. ಮೊದಲಿಗೆ ಅವರ ಮಗಳು ಆರಂಭ ಮಾಡಿದ್ದಾರೆ ಕಾರ್ಯಕ್ರಮದಲ್ಲಿ, ಕೇಳೋಣ. ಹಲೋ, ನಿಮ್ಮ ಹೆಸರು?
1: ನಿಧಿ.
0: ನಿಧಿ, ಯಾವ ಊರು?
1: ನಾವು ಸೋಮವಾರಪೇಟೆ.
0: ಸೋಮವಾರಪೇಟೆ, ಕೊಡಗಿನ ಸೋಮವಾರಪೇಟೆ. ಏನು ಓದಿರೋಂಥದ್ದು?
1: ನಂದು ಸೆಕೆಂಡ್ ಪಿ ಯು ಮುಗಿತ್ತು.
0: ಯಾವ ಸಬ್ಜೆಕ್ಟು?
1: ಸೈನ್ಸ್.
0: ಸೈನ್ಸ್. ಸೈನ್ಸ್ ತಗೊಳ್ಳುವ ಮುನ್ನ ನಿಮಗೆ ಏನಾದರೂ ಒಂದು ಕಾರಣ ಇತ್ತಾ ಸೈನ್ಸ್ ತಗೊಳ್ಬೇಕು ಅಂತ?
1: ಹೌದು, ಅಂದರೆ ನನಗೆ ಮೇನಾಗಿ ಎಂ ಬಿ ಬಿ ಎಸ್ ಮಾಡಬೇಕಿತ್ತು, ಸೊ ನಾನು ಸೈನ್ಸ್ ತಗೊಂಡೆ.
0: ವೆರಿ ಗುಡ್. ಅಪ್ಪ ಏನು ಮಾಡ್ತಾ ಇದ್ದಾರೆ?
1: ಅಪ್ಪ ಎ ಎಸ್ ಐ.
0: ಎಲ್ಲಿ?
1: ಮಡಿಕೇರಿ.
0: ಮಡಿಕೇರಿಯಲ್ಲಿ.
1: ಹೌದು. ನನಗೆ ಅಂಕ ಅಂದರೆ 648 ಔಟ್ ಆಫ್ 720 ಬಂತು. ಆಮೇಲೆ ರ್ಯಾಂಕ್ 84 ಬಂತು.
0: ನಿಧಿಯ ಮಾತುಗಳನ್ನ ಕೇಳಿದ್ರಲ್ಲ, ಈಗ ಅವರ ತಂದೆ ಗಣಪತಿ ಕೆ ಎಚ್ ಅವರ ಸಂದರ್ಶನ. ನಮಸ್ತೆ ಸರ್.
2: ನಮಸ್ತೆ ಮೇಡಮ್.
0: ಸರ್, ಮಗಳು ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿದ್ದಾಳೆ, ಹಾಗಾಗಿ ನಿಮಗೆ ಅಭಿನಂದನೆಗಳು ಮಗಳ ಪರವಾಗಿ. ಹೇಗೆ ನಿಮಗೆ ಭಾವನೆ ಬಂತು ಮಗಳನ್ನ ಪ್ರೋತ್ಸಾಹ ಕೊಟ್ಟು ಇಷ್ಟರ ಮಟ್ಟಿಗೆ ಸಾಧನೆಯನ್ನ ಮಾಡೋದಿಕ್ಕೆ ಹೇಗೆ ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿತು ಭಾವನೆ?
2: ಅಂದರೆ ಮೇಡಮ್, ನನಗೆ ಚಿಕ್ಕಂದು ನನಗೊಂದು ಆಸೆ ಇತ್ತು ಹುಟ್ಟಿದ ತಕ್ಷಣದಿಂದ, ಇವಳೊಂದು ಡಾಕ್ಟರ್ ಮಾಡಬೇಕು ಅಂತೇಳಿ. ಆಮೇಲೆ 1 to 5 ತನಕ ಶ್ರೀಮಂಗಲ ಜಿ ಎಸ್ ಸಿಲಿ ಓದಿದ್ಲು. ಅಲ್ಲ, ಓದಲು ತುಂಬ ಹುಷಾರತ್ತಿದ್ಲು, ಚಂದ ಓದ್ಕೋ ಬರ್ತಾ ಇದ್ಲು. ಆಮೇಲೆ ನವೋದಯ ಎಕ್ಸಾಮಿಗೆ ಕೋಚಿಂಗ್ ತಗೊಳ್ಳಿಲ್ಲ, ಹಾಗೆ ಕೂತಲು ಪಾಸಾಯಿತು. ಪಾಸಾದಮೇಲೆ ನಾನು ಬೇಡ ಅಂತ ಆಯ್ತು. ಮತ್ತೊಂದು ಅನ್ನಿಸ್ತು, ಇವಳೇ ಹೇಳಿದ್ದು ನನಗೆ, ಪಾಪ ಒಳ್ಳೆ ಚಾನ್ಸ್ ಸಿಕ್ಕಿದೆ, ನನ್ನ ಚಾನ್ಸೇ ಬೇರೆಯಾಗಿ ಬಿಟ್ಕೊಡ್ಬೇಕು ಅಂತೇಳಿ ಹೇಳಿದ್ಲು. ಹೇಳಿದ್ದಾದ್ಮೇಲೆ ಮೇಡಮ್ ಅವಳು ನವೋದಯಕ್ಕೆ ಸೇರಿಸ್ದೆ. ನವೋದಯ ಅಡ್ಮಿಷನ್ ಆಗಿ ಅಲ್ಲಿ ಒಳ್ಳೆ ಚೆನ್ನಾಗಿ ಓದ್ಕೊಬಂದು, ಪುನಃ 97% ಎಸ್ ಎಲ್ ಸಿ ಬಂದಮೇಲೆ ಕೊನೆಗೆ ನಾನು ಮಿಸ್ಸಸ್ ಎಲ್ಲ ಮನೆಯಲ್ಲಿ ಕೂತು ಡಿಸ್ಕಸ್ ಮಾಡಿ ಏನು ಮಾಡೋದು ಮುಂದೆ ವಿದ್ಯಾಭ್ಯಾಸಕ್ಕೆ ಬೇಕಲ್ಲ, ಇಲ್ಲಿ ನಮ್ಮಲ್ಲಿ ಕೊಡಗಿನಲ್ಲಿ ಆ ಥರದ ಸ್ಕೂಲ್ಗಳಿಲ್ಲಲ್ಲ, ಕೋಚಿಂಗ್ ವ್ಯವಸ್ಥೆ ಇಲ್ಲ, ಏನು ಮಾಡೋದು ಅಂತೆಲ್ಲ ಆದಮೇಲೆ ಕೊನೆಗೆ ನನಗೆ
0: ಈಗ 1 to 5 ಅವಳು ಓದ್ತಾ ಇದ್ದಾಳೆ ಅಂತ ಹೇಗೆ ಅರ್ಥ ಮಾಡ್ಕೊಳ್ತಾ ಇದ್ರಿ? ತುಂಬಾ ಚೆನ್ನಾಗಿ ಓದ್ತಾ ಇದ್ಲು ಅಂತ ನೀವು ಹೇಳಿದ್ರಿ, ಹೇಗೆ ನೀವು ಗ್ರಹಿಸ್ತ್ರಿ?
2: ಅಂದ್ರೆ ಕ್ಲಾಸ್ ಟೀಚರ್ ಹೇಳ್ತಾ ಇದ್ರು ಚಂದ ಓದ್ತಾಳೆ ಅಂತ. ಅವರು ಪೇರೆಂಟ್ಸ್ ಮೀಟಿಂಗ್ ನ ಕರಿತಾ ಇದ್ರು, ಕರೆದಾಗ ನಾವು ಮಾರ್ಕ್ಸ್ ಶೀಟ್ ನಮಗೆ ಕೊಡ್ತಾ ಇದ್ರು, ಆಗ ನಾವು ಚೆಕ್ ಮಾಡ್ತಾ ಇದ್ವಿ, ಆಗೆಲ್ಲ ಔಟ್ ಆಫ್ ಔಟ್ ತೆಗಿತಾ ಇದ್ರು. ಆಗ ನನಗೊಂದು ಖುಷಿ, ಭರವಸೆ ಬಂತು, ಇವಳು ಓದ್ತಾಳೆ ಒಳ್ಳೆ ಮಾರ್ಕ್ಸ್ ತೆಗಿತಾಳೆ ಅಂತ.
0: ಈಗ ಕೆಲವು ಪೋಷಕರದ್ದು ಏನು ಅಂದ್ರೆ, ನಾವು ಶಾಲೆಗೆ ಸೇರಿಸ್ಬಿಟ್ಟಿದೀವಿ, ಅವ್ರು ನೋಡ್ಕೊಳ್ತಾರೆ ಶಿಕ್ಷಕರದು, ಇಷ್ಟು ಹಣ ಕೇಳಿದರೆ ಅಷ್ಟು ಹಣ ಕೊಟ್ಬಿಟ್ಟಿದ್ದೀವಿ, ಅವಳು ಓದ್ತಾಳೋ ಬಿಡ್ತಾಳೋ ನಾವು ನೋಡೋದು ಬೇಡ, ನಮ್ಮ ಕೆಲಸದತ್ತ ನಾವು ಗಮನ ಹರಿಸೋಣ ಅಂತ ಒಂದು ಭಾವನೆ ಇದೆ. ಅದಕ್ಕೇನು ಹೇಳ್ತೀರಿ ಸರ್?
2: ಮೇಡಮ್, ಅದು ತಪ್ಪು ಮೇಡಮ್. ಈಗ ಮಕ್ಕಳು ಮುಂದೆ ಹೋಗೋಕರೆ ಪೋಷಕರು ಮತ್ತು ಶಿಕ್ಷಕರು, ಶಿಕ್ಷಕರಾದವರು ಅವ್ರ ಕರ್ತವ್ಯ ಮಾಡ್ತಾರೆ ಮೇಡಮ್. ಯಾವುದೇ ಒಂದು ಗುರು ಯಾರಿಗೂ ಮೋಸ ಮಾಡಲ್ಲ, ಅವನೇನು ಅವನು ಕರ್ತವ್ಯ ಮಾಡ್ತಾರೋ ಪಾಠ ಮಾಡ್ತಾರೆ. ವಿದ್ಯಾರ್ಥಿಗಳಾದ ನಾವುಗಳದನ್ನ ಅರ್ಥ ಮಾಡ್ಕೊಬೇಕು. ಟೀಚರ್ ಪಾಠ ಮಾಡಿದಾಗ ನಾವು ಅದಕ್ಕೆ ಗ್ರಹಿಸ್ಕೋಬೇಕು, ಏನ್ ಪಾಠ ಮಾಡಿದ್ದಾರೆ ಇವತ್ತು, ಅದನ್ನ ಓದ್ಬೇಕು ಬರೀಬೇಕು.
0: ಇಲ್ಲ, ಅವರು ಓದ್ತಾರೆ. ತಂದೆ ತಾಯಿಗಳು,
2: ತಂದೆ ತಾಯಿಗಳು ಸಹ ಮಕ್ಳು ಕೇಳ್ಬೇಕು ಮೇಡಮ್. ಈ ಟೀಚರ್ಸ್ ಹೋಮ್ವರ್ಕ್ ಕೊಟ್ಟಿರ್ತಾರೆ, ಏನ್ ಕೊಟ್ಟಿದಾರಪ್ಪ ಇವತ್ತು, ಏನ್ ಹೋಮ್ವರ್ಕ್ ಮಾಡಿದ್ದಾರೆ, ಏನ್ ಪಾಠ ಮಾಡಿದೆ ಇವತ್ತು. ನಮ್ಮಲ್ಲಿ ಕೇಳ್ತಾ ಇದ್ವಿ ಮಕ್ಕಳನ್ನ, 5th ತನಕ ನಮ್ಮ ಮಿಸ್ಸಸ್ ಕೇಳ್ತೇವೆ, ನಾನು ಕೇಳ್ತಾ ಇದ್ದೆ. ಮತ್ತೆ 5th ಆದ್ಮೇಲೆ ನಾನು ಬಿಟ್ಬಿಟ್ಟೆ, ನಾನು ಓದ್ತಾರೆ ಅಂತೇಳಿ ಸ್ವಲ್ಪ ಇದಾಯ್ತು. ಇವಾಗ ನಮ್ಮ ದೊಡ್ಡ ಮಗಳ ಚೆಕ್ ಮಾಡ್ತೀನಿ ನಾನು, ಮನೇಲಿ ನೋಟ್ಸ್ ಏನ್ ಬರ್ಸಿದ್ರೆ, ಹೇಗೆ ಬರ್ದೆ, ಏನೇನು ಮಾಡಿದೆ ವಿಚಾರಿಸ್ತೀನಿ. ಅದು ಪೇರೆಂಟ್ಸು ವಿಚಾರಿಸ್ಬೇಕು, ಮಕ್ಕಳು ಜವಾಬ್ದಾರಿ ತಗೋಬೇಕು ಮೇಡಮ್. ಟೀಚರ್ಸ್ ಎಲ್ಲ ಪೇರೆಂಟ್ಸ್ಗೂ ಬೇಕು, ಮೇನ್
0: ಪೇರೆಂಟ್ಸ್ದು ಜವಾಬ್ದಾರಿ ಮತ್ತೆ ಕರ್ತವ್ಯ ಎರಡು ಬೇಕು, ಎರಡು ಬೇಕು ಬೇಕು. ಈಗ ನೀವು ಪ್ರೋತ್ಸಾಹ ಕೊಟ್ಟಿದ್ದೀರಿ, ಅವಳು ಓದಿದ್ದಾಳೆ, ಬೇರೆ ಮಕ್ಕಳಿಗೆ ಏನು ಹೇಳ್ತೀರಿ, ಬೇರೆ ಪೋಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ?
2: ಮೇಡಮ್, ನಮ್ಮ ಮಕ್ಕಳು ಓದಿದ್ದಾಳೆ, ಬೇರೆ ಪೋಷಕರು ಸಹ ಇದೇ ಥರ ಅವ್ರನ್ನ ಇದನ್ನ ಮಾಡು, ಮಕ್ಕಳಿಗೆ ಒಳ್ಳೆ ಕಾಲೇಜ್ ಸೇರಿಸ್ಬೇಕು. ಅದಕ್ಕಿಂತ ಮೇಡಮ್ ಹೇಳ್ತಿದ್ದೀನಿ, ಮೊಬೈಲ್ಸಿಂದ ಮಕ್ಕಳಂತ ಆದಷ್ಟು ದೂರ ಮಾಡಬೇಕು. ಇವತ್ತು ಏನಾಗಿದ್ದಾರೆ ಮಕ್ಕಳು ಅಂತೇಳಿ, ಮೊಬೈಲಿಗೆ ಜೊತೆಗೆ ಫ್ರೆಂಡ್ಸ್ ಥರ ಆಗ್ಬಿಟ್ಟಿದ್ದಾರೆ, ಮೊಬೈಲು ಮಕ್ಕಳು. ಈಗ ಓದೋದ್ ಕಡೆಗೆ ಗಮನ ಕಮ್ಮಿ ಆಗಿದೆ, ಈಗ ಮೊಬೈಲ್ಸ್.
0: ಅಂತವರ ಭವಿಷ್ಯ ಏನಿರುತ್ತೆ?
2: ಹಾಳಾಗುತ್ತೆ ಮೇಡಮ್, ಮೇನ್ ಆಗಿ ಕೈ ಹೋಗ್ತದೆ, ಕಣ್ಣು ಹೋಗ್ತದೆ, ಬ್ರೈನ್ ಹೋಗ್ತದೆ. ನನ್ನ ಫ್ರೆಂಡು ಡಾಕ್ಟರ್ ಹೇಳ್ತಾ ಇದ್ರು, ಮೊಬೈಲ್ಸ್ ಜಾಸ್ತಿ ನೋಡಕ್ ಬರೋ, ಆಫ್ಟರ್ 30 ಇಯರ್ಸ್ ಒಳಗೆ ಅವ್ರ ಕಣ್ಣು ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಕೈ ಎಲ್ಲ ವೈಬ್ರೇಟ್ ಬರ್ತದೆ, ಬಹಳ ಸಮಸ್ಯೆ ಆಗುತ್ತೆ. ಅದು ಬಹಳ ಎಫೆಕ್ಟ್ ಇದೆ ಮೇಡಮ್, ಮೊಬೈಲ್ ಇಂದ ಅರ್ಧ ವಿದ್ಯಾಭ್ಯಾಸನೂ ಹೋಗ್ತಾ ಇದೆ.
0: ಮನೆಯ ಪರಿಸರ ಹೇಗಿರಬೇಕು ಅಂತೀರಾ ಸರ್? ಈಗ ಮೊಬೈಲ್ ರಹಿತ ಜೀವನ ಆಗಬೇಕು ಅಂದ್ರೆ ಮನೆಯ ಪರಿಸರ ಹೇಗಿರಬೇಕು?
2: ಮೇಡಮ್, ಅಂದ್ರೆ ಮನೆಯ ಪರಿಸರ ಅಂದ್ರೆ ಮೊಬೈಲ್ ನ ದೂರ ಮಾಡಬೇಕು, ಮತ್ತೆ ತಂದೆ ತಾಯಿಯರ ಮನೆಗಳಲ್ಲಿ ಯಾವುದೇ ತರ ಗೊಂದಲ ಇರಬಾರ್ದು, ಮಕ್ಕಳ ಮುಂದೆ ಗೊಂದಲ ಇರಬಾರ್ದು, ಅವ್ರು ಸ್ವಲ್ಪ ಸ್ವತಂತ್ರ ಬಿಡ್ಬೇಕು ಅವನ್ನ.
0: ಈಗ ಅವ್ರಿಗೆ ವೈಯಕ್ತಿಕ ಸಮಸ್ಯೆಗಳಿದ್ದಾಗ ಸ್ವಲ್ಪ ಮಕ್ಕಳಿಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ತಂದೆ ತಾಯಿಯ ಒಂದು ಜಗಳಕ್ಕೆ ಮಗು ಬಲಿಯಾಗುತ್ತೆ ಅಂತ, ಅದರ ಭವಿಷ್ಯನೂ ಕೂಡ

0: ಹಾಳಾಗುತ್ತೆ. ಅದ್ರ
1: ಹಾಳಾಗುತ್ತೆ.
0: ಬಗ್ಗೆ ಏನು ಹೇಳ್ತೀರಿ ಸರ್?
1: ಅದೇ ಏನೇ ಇದ್ರು ಮೇಡಮ್, ಅದು ಮಕ್ಕಳಿಂದ ಸ್ವಲ್ಪ ಒಂದು ಅವರು ಮೆಜಾರಿಟಿ ಬರೋ ತನಕ ಮಕ್ಕಳಿಗೆ ಗೊತ್ತಾಗಬಾರ್ದು. ಯಾಕಂದರೆ ಅವ್ರು ಚಿಕ್ಕವರಿದ್ದಾಗ ಅದೇ ಅವ್ರು ಬೆಳೆದ್ಬಿಡ್ತದೆ, ಜಗಳ ಮಾಡಿಕೊಂಡ್ರು ಹಾಗೆ ಮಾಡಿಕೊಂಡ್ರು. ಅಂದರೆ ಮಕ್ಕಳ ಮುಂದೆ ಕೆಟ್ಟದ ಶಬ್ದ ಮಾತಾಡಬಾರ್ದು ಮೇಡಮ್ ಪೋಷಕರು. ಅದು ಏನು ಕೆಟ್ಟ ವರ್ಡ್ಸ್ ಮಾತಾಡೋದು ಎಲ್ಲ ಮಾಡಬಾರ್ದು.
0: ಈಗ
1: ಅದನ್ನೇ,
0: ಕುಡಿತಕ್ಕೆ
1: ಹಾಂ ಅದು
0: ಬಲಿಯಾಗ್ತಾರೆ ತಂದೆ.
1: ಸಮಸ್ಯೆ ಆಗುತ್ತೆ ಮೇಡಮ್. ತಂದೆ ಕುಡಿದ್ರು ಮಕ್ಕಳು ಅದೇ ಥರ ತಿಳ್ಕೊತಾರೆ, ಮತ್ತೆ ರೆಸ್ಪೆಕ್ಟ್ ಕೊಡಲ್ಲ ಅಪ್ಪ ಅಮ್ಮನ ಮಕ್ಕಳು. ಒಂದು ಸಲ ಕುಡುಕ ಅಪ್ಪ ಅಂತ ಗೊತ್ತಾಗಿದ್ರೆ ಅವರು ಅದೇ ದೃಷ್ಟಿಯಿಂದ ನೋಡ್ತಾರೆ ಮಕ್ಕಳನ್ನು. ಅಪ್ಪನ ನಮ್ಮಪ್ಪ ಕುಡಿತಾನೆ, ನಮ್ಮಪ್ಪ ಏನು ಗೊತ್ತಿಲ್ಲ, ಡ್ರಿಂಕ್ಸ್ ಮಾಡ್ಕೊ ಬರ್ತಾನೆ, ನಮ್ಮಪ್ಪ ದಡ್ಡ, ಇವೆಲ್ಲ ಸ್ಟಾರ್ಟ್ ಆಗ್ತಾ ನೋಡಿದೆ ಮೇಡಮ್
0: ಈಗ
1: ಸಮಾಜದಲ್ಲಿ.
0: ಅಪ್ಪನ ಭಾವನೆ ಏನು ಗೊತ್ತಾ?
1: ಹಾಂ ಮೇಡಮ್,
0: ನನಗೆ ಟೆನ್ಷನ್ ಆಗುತ್ತೆ, ನಾನು ಡ್ರಿಂಕ್ಸ್ ಮಾಡ್ತೀನಿ,
1: ಹೌದು,
0: ಆದರೆ ಅವ್ರ ಜೊತೆ ಯಾರ ಜೊತೆನೂ ನಾನು ಮಾತನಾಡಲ್ಲ,
1: ಹಾಂ ಹಾಂ
0: ಹೋಗಿ ನಾನು ನಿದ್ದೆ ಮಾಡಿಬಿಡ್ತೀನಿ,
1: ಹಾಂ
0: ಅವ್ರಿಗೇನು ತೊಂದರೆ ಅಂತ
1: ಹಾಂ
0: ಅಪ್ಪನ ಭಾವನೆ.
1: ಹೌದು ಮೇಡಮ್. ಏನು ಸಮಾಜಕ್ಕೆ ನಾನು ಏನು ಹೇಳ್ತೇನೆ ಅಂದರೆ, ಮದ್ಯಪಾನ ಧೂಮಪಾನ ಡೇಂಜರು, ಅದು ಯಾವತ್ತು ಇವತ್ತಲ್ಲ ನಾಳೆ ಅದು ಬಾಡಿಗೆ ಎಫೆಕ್ಟ್ ಆಗಿ ಆಗುತ್ತೆ ಮೇಡಮ್. ಈ ಮದ್ಯಪಾನ ಅಂತದ್ದು ಆಫ್ಟರ್ 50 ಇಯರ್ಸ್ ಮೇಲೆ ಹೆಲ್ತಿಗೆ ಅಂತ ಎಫೆಕ್ಟ್ ಆಗಿ ಆಗುತ್ತೆ ಮೇಡಮ್. ಅಂದರೆ ಈ ವೀಜಿಂಗ್ ಸ್ಟಾರ್ಟ್ ಆಗ್ತದೆ
0: ಅವರ ಅವಲಂಬಿತರಿಗೆ ಸರ್.
1: ನಾನು ದಯವಿಟ್ಟು ಎಲ್ಲರಿಗೇನು ನಮ್ಮ ಏನು ರೇಡಿಯೋ ಕೇಳ್ತಿದ್ದಾರೆ ವೀಕ್ಷಕರು ಹೇಳ್ತೀನಿ, ದಯವಿಟ್ಟು ಈ ಮದ್ಯಪಾನ ದೂರದಿಂದ ದೂರ ಇರಿ. ನಾವು ಏನಾಗುತ್ತೆ ಅಂದರೆ, ತಂದೆ ತಾಯಿ ಮಾಡಿದರೆ ಮಕ್ಕಳು ಅದನ್ನ ನೋಟ್ ಕಲ್ತು ಬಿಡ್ತಾರೆ ಮೇಡಮ್. ನಮ್ಮ ಅಪ್ಪ ಮಾಡ್ತಾಯಿದ್ದ, ನಮ್ಮ ಅಪ್ಪ ಎಷ್ಟು ಕುಡಿತಾ ಇರೋ, ನಾನು ಕುಡಿಬೇಕು, ಸಿಗರೇಟ್ ಸೇದಬೇಕು, ಅದು ಅಪ್ಪ ಅಮ್ಮ ನೋಡೇ ಮಕ್ಕಳು ಕಲ್ತು ಬಿಡ್ತಾರೆ ಈಗಿನ ಯೂಸ್. ಅದರಿಂದ ದೊಡ್ಡಷ್ಟು ದೂರ ಇರಬೇಕು.
0: ಅವರ ಜವಾಬ್ದಾರಿ ಬಗ್ಗೆ ಹೇಳಿ ಸರ್.
1: ಅಂದರೆ
0: ಯೂತ್ ಜವಾಬ್ದಾರಿ
1: ಮೇಡಮ್, ಯೂತ್ ಜವಾಬ್ದಾರಿ ಏನು ಹೇಳ್ತೀನಿ ಅಂದರೆ, ನಾವು ಫಸ್ಟ್ ನಮ್ಮ ಶಿಸ್ತಿರ್ಬೇಕು ಮೇಡಮ್. ಮನೆ ಮಕ್ಕಳಿಗೆ ಶಿಸ್ತು ವೆರಿ ವೆರಿ ಇಂಪಾರ್ಟೆಂಟ್, ಶಿಸ್ತಾಗಿ ಬೆಳಿಬೇಕು. ಈಗಿನ ಯೂಸಿಗೆ ಏನೋ ಮೇಡಮ್ ಡಿಸಿಪ್ಲಿನ್ ಇಲ್ಲ. ಒಂದು ವಯಸ್ಸಾದರೂ ಬೆಲೆ ಕೊಡೋದಾಗಲಿ, ಅಥವಾ ಒಂದು ಟೀಚರ್ಸ್ ಏನೋ ಹೋಗ್ತಿರ್ತಾರೆ ಅವರಿಗೊಂದು ರೆಸ್ಪೆಕ್ಟ್ ಕೊಡೋದಾಗಲಿ, ಅಥವಾ ತಂದೆ ತಾಯಿಗೂ ರೆಸ್ಪೆಕ್ಟ್ ಕೊಡೋದಾಗಲಿ, ಅದೇ ಕಲಿಬೇಕು ಮೇಡಮ್. ಮತ್ತು ಮೊಬೈಲ್ಸು, ಈ ಕೆಟ್ಟ ಚಟಗಳು, ಮದ್ಯಪಾನ ಧೂಮಪಾನ ಡ್ರಗ್ಸು, ಮತ್ತು ವೆಹಿಕಲ್ ಓಡಿಸ್ಬೇಕಾದ್ರೆ ವಿತೌಟ್ ಹೆಲ್ಮೆಟ್ ಓಡಿಸೋದು, ಅಂಥದನ್ನು ಯೂಸ್ ಮೇನ್ ಕಲಿಬೇಕು ಮೇಡಮ್. ಮತ್ತು ಆದಷ್ಟು ನಾವು ಪಾಠ ಏನು, ನನ್ನ ಲೈಫಾಗೇನೆ ಯೋಚನೆ ಮಾಡು, ತುಂಬ ಬಡತನ ಬೆಳೆದನು, ಒಂದು ಏಮಿತ್ತು ನನಗನ್ನಿಸ್ತು, ಒಂದು ಜಾಬ್ ಬೇಕು ನನಗೆ, ಜಾಬ್ ತಗೋಬೇಕು, ಜವಾಬ್ದಾರಿ ಬಂದ್ಬಿಡ್ತು ನನಗೆ, ಹಾಗಾಗಿ ನಾನು ಜಾಬ್ ತಗೊಂಡೆ, ಕಷ್ಟಪಟ್ಟೆ, ಒಂದು ಜಾಬ್ ಆಯಿತು. ಆ ಥರ ಬರಬೇಕು ಮೇಡಮ್. ಈಗ ಏನಾಗ್ತದೆ ಅಂದರೆ, ಈ ಮಿಡ್ಲು ಫ್ಯಾಮಿಲಿ ಮಕ್ಕಳು ಹಾಳಾಗ್ತಿದ್ದಾರೆ, ಶ್ರೀಮಂತರ ಮಕ್ಕಳು ಹಾಳಾಗ್ತಾ ಇದ್ದಾರೆ.
0: ಈಗ ಎಲ್ಲವೂ ಇರುತ್ತೆ ಸರ್. ಯೂತ್ಸ್ಗೆ ಯುವಶಕ್ತಿ ಅಂದರೆ ದೇಶದ
1: ಶಕ್ತಿ,
0: ಅದನ್ನು ಅರ್ಥ ಮಾಡಿಕೊಳ್ಳದೆ ಮನೆಯಲ್ಲಿ ಸಿಗುವಂತಹ ಒಳ್ಳೆಯ ಸೌಲಭ್ಯಗಳನ್ನು ದುರ್ಬಳಕೆ ಮಾಡಿಕೊಳ್ಳೋದ್ರಿಂದ ಏನು ಪರಿಣಾಮ ಬೀರುತ್ತೆ ಸರ್ ಸಮಾಜಕ್ಕೆ ಮತ್ತು ಕುಟುಂಬಕ್ಕೆ? ಏನು ಸಂದೇಶ ಹೋಗುತ್ತೆ?
1: ಈಗ ನಾವು ಅದನ್ನು ಮಾಡ್ಕೊಂಡ್ರೆ ಮೇಡಮ್, ಈಗ ನಮ್ಮ ಲೈಫ್ ಚೆನ್ನಾಗಿರ್ತದೆ. ಈಗ ಅದೀಗ ನಮ್ಮಲ್ಲಿ ಏನು ಸಿಗುತ್ತೋ ಅದು ಮಾಡಿಕೊಂಡ್ರೆ ನನ್ನನ್ನು ನಂಬಿದ್ದ ಅವಲಂಬಿತರಿಗೆ ಹೆಲ್ಪ್ ಆಗುತ್ತೆ ಮೇಡಮ್. ಈಗ ನನಗೆ ನಮ್ಮಲ್ಲಿ ಒಳ್ಳೆಯ ಸ್ವಲ್ಪ ದುಡ್ಡಿತ್ತು, ನಾನು ಓದಿ ಒಳ್ಳೆ ಒಂದು ಜಾಬ್ ತಗೊಂಡ್ರೆ ನನ್ನ ಜೊತೆ ನನ್ನ ತಂದೆ ತಾಯಿ, ನನ್ನ ಅಣ್ಣ ತಮ್ಮ ಅಕ್ಕ ತಂಗಿ ಯಾರಿರ್ತಾರೆ ಅಥವಾ ನಮ್ಮ ಸುತ್ತಮುತ್ತ ಜನಕ್ಕೆಲ್ಲ ಸಹಾಯ ಮಾಡ್ಬೋದು. ಈಗ ನಾನು ನೋಡಿ ಮೇಡಮ್, ನಾನು ಓದಿ ಓದಿ ಕೆಲಸ ತಗೊಂಡಿದ್ದೀನಿ, ನಮ್ಮ ಊರಿಗೆಲ್ಲ ಸಹಾಯ ಆಗ್ತದೆ. ನನ್ನಿಂದ ಇನ್ನೇನೊಂದು ದೇವಸ್ಥಾನ ಕಟ್ಟ ಬಂದು ಕೇಳ್ತಾರೆ, ನಾನು ಸಹಾಯ ಮಾಡ್ತೀನಿ. ಈಗ ಅವ್ರ ಮದುವೆಗೆಲ್ಲ ಸಹಾಯ ಮಾಡಪ್ಪ ಅಂತಾರೆ, ಮಾಡ್ತೀನಿ. ಅಥವಾ ಡಿಪಾರ್ಟ್ಮೆಂಟ್ಲಿದ್ದು ಏನಾರು ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಆ ಥರ ಆಗುತ್ತೆ ಮೇಡಮ್. ಈಗ ಈಗ ನಮ್ಮ ದುಡ್ಡಿದ್ದನ್ನು ಅದನ್ನು ನಾವು, ಈಗ ನನ್ನ ಮನೇಲಿ ಒಳ್ಳೆ ದುಡ್ಡಿದೆ, ಶ್ರೀಮಂತ ಆಗಿದ್ದೀನಿ, ಅದನ್ನು ಓದಿ ಒಳ್ಳೆ ಕೆಲಸ ತೊಗೋಬೇಕು. ಅದು 4 ಜನಕ್ಕೆ ಒಂದು ಹೆಲ್ಪ್ ಆಗುತ್ತೆ ಮೇಡಮ್. ಮತ್ತು ನನ್ನ ನೋಡಿ ಇನ್ನೊಬ್ರು ಕಲಿತಾರೆ, ನೋಡಪ್ಪ ನನ್ನ ಫ್ರೆಂಡ್ಸಿಂದ ಜಾಬ್ಗೆ ಹೋಗಿದ್ದಾನೆ, ನಾನು ಸಹ ಇದ್ದವನು ನನಗೆ ಜಾಬ್ಗೆ ಹೋಗಬೇಕು ಅಂತ ಇದಾಗುತ್ತೆ.
0: ಈಗ ಬಡವರು ಅಂತ ಅಂದಾಗ ದೇವರು ಅಂತ ಹೇಳ್ತಾರೆ ಹಿರಿಯರು.
1: ಹೌದು,
0: ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಬಡವರನ್ನು ಕಂಡ್ರೆ ಅಮಾನವೀಯವಾಗಿ ಕಾಣುವಂತಹ ದೃಶ್ಯಗಳನ್ನು ನಾವು ಕಂಡಿದ್ದೀವಿ. ಹಾಗಿದ್ದಾಗ ಹೇಗೆ ಸಮಾಜ ನಡ್ಕೊಳ್ಬೇಕು ಸರ್?
1: ಅದ್ರ ಬಡವರಿಗೆ ಸ್ವಲ್ಪ ಸಹಾಯ ಮಾಡ್ಬೇಕು ಮೇಡಮ್. ಅವ್ರಿಗೆ ಏನು ಗೊತ್ತಿರಲ್ಲ ಕೆಲವರಿಗೆ, ಬಡವರಿಗೆ ಪಾಪ ಅವರು ನಿರ್ಗತಿಕರು ಇರ್ತಾರೆ, ವಿದ್ಯಾಭ್ಯಾಸ ಇರಲ್ಲ ಮೇಡಮ್, ಮನೆಯಲ್ಲಿ ಯಾವುದೇ ವ್ಯವಸ್ಥೆ, ಮನೆ ಆಗಲಿ ಅಥವಾ ಕರೆಂಟಿಂದಾಗಲಿ ಯಾವುದೂ ಇರಲ್ಲ. ನನ್ನ ಪ್ರಕಾರ ಅವ್ರಿಗೆ ಸ್ವಲ್ಪ ಸಹಾಯ ಮಾಡ್ಬೇಕು ಮೇಡಮ್, ಎಲ್ಲ ಇದ್ಲು ಬಡವ್ರ ಮಕ್ಕಳಿಂದ. ಇವತ್ತಿನ ಇದೆ ಮೇಡಮ್, ಇವತ್ತಲ್ಲ ಹಾಸ್ಟೆಲ್ಸ್ ಅಲ್ಲಿ ಇದೆ, ಮಕ್ಕಳೆಲ್ಲ ಬಡವ್ರ ಮಕ್ಕಳು ಓದ್ತೀನಿಂದ್ರೆ ಸರ್ಕಾರ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತಾರೆ. ಇವತ್ತು ಒಂದು ಗೌರ್ಮೆಂಟ್ ಹಾಸ್ಟೆಲ್ಸ್ ಇದೆ, ಮತ್ತೆ ಪಿ ಯು ಸಿ ಆದಮೇಲೆ ಅವನು ಇಂಜಿನಿಯರಿಂಗು MBBS ಮಾಡಬೇಕು ಅಂತಿದ್ರೆ ಸರ್ಕಾರ ಅವರಿಗೆ ಲೋನ್ ಕೊಡ್ತಾರೆ ಮೇಡಮ್. ಇವತ್ತು ಇವತ್ತು ಲೋನ್ ಕೊಟ್ಟು ಎಜುಕೇಷನ್ ಮುಗಿದ್ಮೇಲೆ ಜಾಬು ತಗೊಂಡ್ಮೇಲೆ ಅವ್ರಿಗೆ ಲೋನ್ ಕಟ್ಟಬೇಕು, ಅಂತ ಸೌಕರ್ಯ ಇದೆ ಮೇಡಮ್. ಇವತ್ತು ಇವತ್ತೇನು ಬಡವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಯಾವ ಥರ ತೊಂದರೆ ಇಲ್ಲ ಮೇಡಮ್. ಇವತ್ತು ಇವತ್ತು ಉದಾಹರಣೆಗೆ ಮುರಾರ್ಜಿ ಇದೆ, ಅದೇ ಬಿಟ್ಟರೆ ನಮ್ಮ ನವೋದಯ ಸ್ಕೂಲ್ ಇದೆ, ಅದು ಬಿಟ್ಟರೆ ನಾನು ಏನಾದರೆ ಪ್ರೈವೇಟಿಗೆ ಹೋಗ್ತೀನಿ ಅಂದರೆ ಗೌರ್ಮೆಂಟ್ ಹಾಸ್ಟೆಲಿಂದ ಬೇಕಾದ್ರೆ ಹೋಗಿ ಓದ್ಬೋದು. ಆ ಥರ ಸೌಕರ್ಯ ಇದೆ ಮೇಡಮ್, ಬಡವ್ರ ಮಕ್ಕಳು ಓದ್ಬೋದು. ಇವತ್ತೇನು ಅಂಥ ಸಮಸ್ಯೆ ಇಲ್ಲ. ಮತ್ತು ಬಸ್ಸಿನ ವ್ಯವಸ್ಥೆ ಇದೆ ಮೇಡಮ್ ಇವತ್ತು, ಮತ್ತು ಇವತ್ತು ಎಲ್ಲ ಪೇಪರ್ಸ್ ಸಿಗುತ್ತೆ, ರೇಡಿಯೋ ಫೋನ್ಸು ಮೀಡಿಯಾ ಎಲ್ಲ ಇದೆ ಮೇಡಮ್. ಇವತ್ತು ಎಜುಕೇಷನ್ ಮಾಡ್ಬೇಕಾದ್ರೆ ಇವತ್ತು ಯೂಟ್ಯೂಬ್ ಆನ್ಲೈನ್ ಮಾಡಿದ್ರೆ ಮೇಡಮ್ IAS ಕೋಚಿಂಗ್ ಥರನೂ ಇವತ್ತು ನಾವು ಮಾಡ್ಬೋದು.
0: ಮೊಬೈಲ್ನ ಆ ರೀತಿಯೂ ಕೂಡ
1: ಹಾಂ ಮಾಡ್ಬೋದು ಮೇಡಮ್. ಈಗ ಆಡ್ ಮಾಡ್ಬೋದು, ಈಗ ಮೊಬೈಲ್ಸಲ್ಲಿ ಇವತ್ತು ಮಾಡಿದರೆ. ಇವತ್ತು ಕೆಲವರೆಲ್ಲ ನಾನು ಪೇಪರ್ ನೋಡಿದೆ, ಮಿಡ್ಲ್ ಫ್ಯಾಮಿಲಿ ಇವತ್ತು IAS ಮಾಡಿದ್ದಾರೆ, IPS ಮಾಡಿದ್ದಾರೆ, KS ಮಾಡಿದ್ದಾರೆ, ಸಬ್ಮಿಸ್

0: ಟ್ವಿಟರ್ ಆಗಿದ್ದಾರೆ, ಏನೆಲ್ಲೋ ಪೋಸ್ಟ್ ಹೋಗಿದ್ದಾರೆ ಮೇಡಮ್, ವಿತೌಟ್ ಕೋಚಿಂಗ್ ಎಲ್ಲ ಮಾಡಿದ್ದಾರೆ. ಆ ಮೊಬೈಲಿಂದ ಅದನ್ನು ಮಾಡ್ಕೊಬಂದ್ರೆ ನೋಡಿ, ನ್ಯೂಸ್ ಪೇಪರಲ್ಲಿ ಡೈಲಿ ಒಂದು ಪೇಪರ್ ನಾವು ಎಲ್ಲ ಪೇಪರ್ ಓದಿದ್ರೆ ಮೇಡಮ್, ಎಷ್ಟು ಪೇಪರ್ ಬರುತ್ತೆ ಎಲ್ಲ ನೋಡಿದ್ರೆ ನಮಗೆ ಎಷ್ಟು ಉಪಯೋಗ ಆಗ್ತದೆ.
1: ಆದರೆ ಮೊಬೈಲ್ ಹಾವಳಿಯಿಂದ ನಮ್ಮ ಮಕ್ಕಳು ಹಾಳಾಗ್ತಾ ಇದ್ದಾರೆ ಅನ್ನೋದು ಹಲವು ಪೋಷಕರ ಆರೋಪ.
0: ಅದು ತಪ್ಪಿದೆ ಮೇಡಮ್. ಈಗ ಯಾವುದೇ ಆದ್ರೆ, ಈಗ ಅತಿ ಆದ್ರೆ ಮೇಡಮ್
1: ಅಮೃತನು
0: ವಿಷ ಆಗುತ್ತೆ ಮೇಡಮ್. ಹಾಗಾಗಿ ಯಾರನ್ನು ಅತಿಯಾಗಿ ಬಳಸಬಾರ್ದು. ಮೊಬೈಲ್ ಏನಕ್ಕೆ ಯೂಸ್ ಮಾಡ್ಕೋಬೇಕು ಅಷ್ಟು ಮಾಡಬೇಕು. ಅದೊಂದೇನು ಸಮಸ್ಯೆ ಆಗಲ್ಲ ಮೇಡಮ್, ಮೊಬೈಲಿಂದ ಅಂತ ಕೆಟ್ಟದೇನು ಆಗಲ್ಲ. ಅದ್ರ ಎಷ್ಟು ಇತಿಮಿತಿಯಾಗಿ ಬಳಸ್ಕೋಬೇಕು ಅದನ್ನ. ಈಗ ನನಗೆ ಏನಾದ್ರು ಅವಶ್ಯಕತೆ ಇದೆ, ಒಂದು ಮೆಸೇಜ್ ಮಾಡಬೇಕು, ಓಕೆ, ಅದು ಯೂಸ್ ಆಗುತ್ತೆ ಮೇಡಮ್. ಅಥವಾ ನನಗೇನಾದ್ರು ನಾನೊಂದೇನು ಐ ಎಸ್ ಮಾಡ್ತಾ ಇದ್ದೀನಿ, ಅದ್ರ ಸಂಬಂಧಪಟ್ಟ ಆನ್ಲೈನ್ ಗೂಗಲ್ ಸರ್ಚ್ ಮಾಡಿ ಎಲ್ಲ ಬರುತ್ತೆ ಮೇಡಮ್, ಪೇಪರ್ಸ್ ಬರ್ತದೆ. ಐ ಎಸ್ ಸ್ಕೋರ್ ಮಾಡ್ತಾರದು, ಅವರು ಡಾಟಾ ಬಯೋಡಾಟಗಳು ಸಿಗುತ್ತೆ, ಅವ್ರು ಯಾವ ಥರ ಐ ಎಸ್ ಮಾಡಿದ್ರೆ ಅವ್ರು ಸಹ ಮೀಡಿಯಾಕ್ಕೆಲ್ಲ ಇಂಟರ್ವ್ಯೂ ಕೊಟ್ಟಿರ್ತಾರೆ, ಅದನ್ನು ನಾವು ಯೂಸ್ ಮಾಡ್ಕೋಬೋದು ಮೇಡಮ್.
1: ಯೂತ್ ಇರ್ತಾರಲ್ಲ ಸರ್, ಯುವ ಸಮೂಹದ ಉದ್ದೇಶ ಗುರಿ ಏನಿರಬೇಕು ಅಂತ ಬಯಸ್ತೀರಿ ಸರ್ ನೀವು?
0: ಮೇಡಮ್, ಉದ್ದೇಶ ಗುರಿ ಅಂತ ಹೇಳಿದ್ರೆ, ಫಸ್ಟು ನಾನೊಬ್ಬ ಮನುಷ್ಯ ಆಗಬೇಕು ಸಮಾಜದಲ್ಲಿ, ಒಳ್ಳೆ ವ್ಯಕ್ತಿಯಾಗಿ ಬದುಕಬೇಕು, ಸಮಾಜಕ್ಕೆ ನನ್ನಿಂದ ಹೆಲ್ಪ್ ಆಗ ಮೇಡಮ್. ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಜಿಲ್ಲೆ, ನನ್ನ ಊರು, ನಮ್ಮ ಜನ, ಇಡೀ ನಮ್ಮ ದೇಶ ಜನಕ್ಕೆ ಒಂದು ಯೂತ್ಸಿಂದ ನೀವು ಹೆಲ್ಪ್ ಆಗ ಮೇಡಮ್, ಉಪಯೋಗ ಆಗ್ಬೇಕು ದೇಶಕ್ಕೆ.
1: ಕೆಲವೊಂದು ಮಕ್ಕಳು ಸರ್ ತಂದೆ ತಾಯಿ ಮಾತನ್ನ ಕೇಳಲ್ಲ, ಹಾದಿ ತಪ್ಪುತ್ತಾರೆ, ಅಂತವರಿಗೆ ಕಿವಿ ಮಾತು ಏನು?
0: ದಯವಿಟ್ಟು ನಾನು ಎಲ್ಲರಿಗೂ ಹೇಳ್ತೀನಿ, ಆ ಥರ ಮಾಡಕ್ಕೆ ಹೋಗ್ಬಾರ್ದು ಮೇಡಮ್. ಪಾಪ ತಂದೆ ತಾಯಿಯವರು ಎಷ್ಟೋ ಆಸೆ ಇಟ್ಕೊಂಡಿರ್ತಾರೆ, ಬಡವನಾಗಲಿ ಶ್ರೀಮಂತ ಆಗಲಿ ಮೇಡಮ್, ನನ್ನ ಮಗ ಶಾಲೆಗೆ ಹೋಗಿ ಓದಬೇಕು, ಈ ಥರ ಹೋಗ್ಬೇಕು, ಈ ಥರ ತಂದೆ ತಾಯಿ ಕನಸನ್ನು ಆ ಥರ ಮಾಡಬಾರ್ದು ಮೇಡಮ್. ಅದರಂಥ ಕೆಟ್ಟದ ಪಾಪಿನ ಯಾವುದಿಲ್ಲ ಮೇಡಮ್ ಹೇಳ್ತೀನಿ. ಈಗ ತಂದೆ ತಾಯಿ ಮೇಡಮ್ ಸ್ಕೂಲಿಗೆ ಕಳಿಸ್ತಾರೆ, ಈ ಕೆಲವರು ಕೆಲಸ ಮಾಡಿ ಪಾಪ ತೋಟದ ಕೆಲಸ ಮಾಡಿ ದಿನನಿತ್ಯ ಹೋಗಿ ಬೆಳಿಗ್ಗೆ ಒಂದು ಸಂಜೆ 8-5 ಗಂಟೆ ತನಕ ಕೆಲಸ ಮಾಡಿ ಮನೆಗೆ ಏನಂತಾರೆ ಮಕ್ಕಳಿಗೆ ಮೇಡಮ್ ಶೂ ಬೈಕು ಎಲ್ಲ ತೆಗೆದುಕೊಡ್ತಾರೆ,
1: ಏನು ಕೊರತೆ ಇಲ್ಲದ ಹಾಗೆ
0: ನೋಡ್ತಾರೆ ಮೇಡಮ್. ಇವತ್ತು ನೋಡ್ತಾ ಇದ್ದಾರೆ, ನಾನು ನೋಡಿದ್ದೀನಿ, ಅದನ್ನ ನೋಡ್ತಾ ಇದ್ದಾರೆ. ಮಕ್ಕಳು ಓದಿ ಒಂದು ಜವಾಬ್ದಾರಿ ತಗೋಬೇಕು ಮೇಡಮ್, ತಂದೆ ತನ ಸಾಕ್ಬೇಕು ಅವ್ರನ್ನ. ಇವತ್ತೇನು ಮೇಡಮ್ ಕಂಪ್ನಿಗೆ ಕೆಲಸ ಸಿಗುತ್ತೆ, ಹಿಂದಿನ ಥರಲ್ಲ. ಇವತ್ತಿನ ಜಾಬ್ ತಗೋಬೇಕಾದ್ರೆ ಅವನು ಬ್ರೈನ್ ಚೆನ್ನಾಗಿದ್ರೆ ಮೇಡಮ್ ತಲೆ ಎಕ್ಸಾಮ್ ಬರೆದು ಯಾವ ಪೋಸ್ಟ್ ಬೇಕಾದ್ರೆ ತಗೋಬಹುದು ಮೇಡಮ್.
1: ಆದರೆ ಸರ್ ಓದುವ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮ ಅಂತ
0: ಮಾಡಬಾರ್ದು ಮೇಡಮ್
1: ಅನ್ಕೊಂಡು ಹಾದಿ ತಪ್ಪುತ್ತಾರೆ, ಅವರ ಹೆತ್ತವರು ಕಣ್ಣೀರು ಹಾಕ್ತಾರೆ. ಅವರ ಭವಿಷ್ಯ ಏನಾಗುತ್ತೆ ಸರ್, ಇವರ ಸ್ಥಿತಿ ಏನಾಗುತ್ತೆ?
0: ಮೇಡಮ್ ನಾನು ಹೇಳ್ತೀನಿ, ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್, ನಿಮ್ಗೆ ತಮಗೆ ಗೊತ್ತಿದೆ. ಆ ವಿದ್ಯಾರ್ಥಿ ಜೀವನದಲ್ಲಿ ಮೇಡಮ್ ಏನು ಕಷ್ಟಪಟ್ಟು ಮಾಡಿಕೊಂಡ್ರೆ ಮೇಡಮ್ ಮುಂದಿನ ಚೆನ್ನಾಗಿರ್ತದೆ. ಈ ವಿದ್ಯಾರ್ಥಿ ಜೀವನದಲ್ಲಿ ಪ್ರೀತಿ ಪ್ರೇಮ ಮಾಡಬಾರ್ದು ಮೇಡಮ್, ಯಾಕಂದರೆ ಅವ್ರ ಮೈಂಡ್ ಅಲ್ಲಿ ಡೈವರ್ಟ್ ಆಗಿಬಿಡ್ತದೆ. ಇವತ್ತು ಮೊಬೈಲ್ಸ್ ಬಂದಿರೋದಿಲ್ಲ, ಎಲ್ಲ ಇನ್ಸ್ಟಾಗ್ರಾಮು ಮೊಬೈಲ್ ಬಂದ್ರಿಂದ ಓದೋ ಕೂಡ ಗಮನ ಕೊಡೋಕ್ಕಾಗಲ್ಲ ಮೇಡಮ್, ಇವತ್ತು ಜಾಸ್ತಿ ಗಮನ ಕೊಡಲಿಕ್ಕಾಗಲ್ಲ. ಏನಾದರೆ ಪ್ರೀತಿ ಬಂದ್ಬಿಟ್ರೆ ಅರ್ಧ ಹೋಗುತ್ತಲ್ಲ, ಅರ್ಧ ಅವ್ರಿಗೆ ಮನಸ್ಸೆಲ್ಲ ಡೈವರ್ಟ್ ಆಗಿಬಿಡ್ತದೆ, ಅದಕ್ಕೆ ಮೈ ಗಮನ ಕೊಡೋಕ್ಕಲ್ಲ. ನಾನು ಹೇಳ್ತೀನಿ ಅದು ಅವಶ್ಯಕತೆ ಇರಲ್ಲ ಮೇಡಮ್, ಜೀವನದಲ್ಲಿ ಮದುವೆ ಅಲ್ಲಿ ಇದ್ದಿದೆ ಮೇಡಮ್. ಈಗ ಮನುಷ್ಯ ಹುಟ್ಟಿದ್ಮೇಲೆ ಆಫ್ಟರ್ 25-26 ಆದಮೇಲೆ ಮದುವೆ ಸಂಸಾರ ಅವೆಲ್ಲ ಇದ್ದಿದೆ, ನಮ್ದು ಕೊನೆಯ ತನಕನೂ ಅದು ತಾಪತ್ರ ಇದ್ದಿದೆ. ಅದಕ್ಕೆ ಯಾಕೆ ಮೇಡಮ್ ಮದುವೆಲ್ಲ ಸುಮ್ಮನೆ ಅವೆಲ್ಲ ಮಾಡ್ಕೊಂಡು ಲೈಫ್ ಹಾಳು ಮಾಡ್ಕೊಡೋದು ನಾವು? ಈಗ ಅದು ಮಾಡಿಕೊಂಡು ಕೊನೆಯವರು ಏನು ಮಾಡ್ತಾರೆ, ಏನೆಲ್ಲ ಆಗಿ ತಂದೆ ತಾಯಿ ನಷ್ಟ ಅನ್ಬಸ್ಬೇಕಾಗುತ್ತೆ ಮೇಡಮ್ ಅವರು.
1: ಅವರು ಕೆಲವೊಂದು ಮಕ್ಕಳು ಸರ್ ಓದುವ ಕಡೆ ಗಮನ ಕೊಡದೆ ಆತ್ಮಹತ್ಯೆ ಮಾಡ್ಕೊಳ್ಬಿಡ್ತಾರೆ, ಅಂತವ್ರಿಗೆ ಏನು ಹೇಳಿ?
0: ತಪ್ಪು ಮೇಡಮ್. ಈಗ ಏನೇ ಆದರೂ ಸಾಧನೆ ಮಾಡೋಕ್ ಮೇಡಮ್, ಆತ್ಮಹತ್ಯೆ ಮಾಡ್ಕೊಳ್ಳೋದು ಏನಿದೆ, ಏನೇ ಅದು ನಾವು ಸಾಧನೆ ಮಾಡಿ ತೋರಿಸ್ಬೇಕು ಅವ್ರಿಗೆ. ಅದನ್ನ
1: ಪ್ರಾಣ ಕಳ್ಕೊಳ್ಳೋದ್ರಿಂದ ಅವ್ರಿಗೆ ಆಗುವಂತ ಲಾಭ ಏನು?
0: ಏನು ಮೇಡಮ್ ಪ್ರಾಣ ಕಳ್ಕೊಂಡು ಅವ್ರು ಹೋಗ್ತಾರೆ ಮೇಡಮ್, ಜನ್ಮ ಕೊಟ್ಟ ತಂದೆ ತಾಯಿಯವರಿಗೆ ಅವರ ಇದಕ್ಕೆಷ್ಟು ನಷ್ಟ ಅನ್ಬೇಸ್ಬೇಕಾಗುತ್ತೆ ಮೇಡಮ್. ಅವ್ರ ಜೀವನ ಪೂರ್ತಿ ತಂದೆ ತಾಯಿ ಕೊರಗಬೇಕಾಗ್ತದೆ, ನನ್ನ ಮಗ ಹಿಂಗಾದ ಮಗಳಿಗಾದ್ಲು, ಅವರು ಎಷ್ಟು ಕೊರಗ್ತಾರೆ ಮೇಡಮ್, ಅವ್ರ ಪಾಪ ಅಷ್ಟು ಕಷ್ಟವನ್ನು ಸಾಕಿರ್ತಾರೆ.
1: ಜೀವಂತ ಶವ,
0: ಜೀವಂತ ಶವ ಮೇಡಮ್. ಅವರು ಅದನ್ನಂಗೆ ಮೇಡಮ್, ಕೊನೆ ತನಕ ಕೊರಗಿ ಕೊರಗಿ ಪ್ರಾಣ ಬಿಡ್ತಾರೆ. ಆ ಥರ ಮಾಡಿ ಅವರು ಹೋಗ್ತಾರೆ ಇವ್ರ ತಂದೆ ತಾಯಿಗೆ.
1: ಇನ್ನು ಸರ್ ಬೈಕ್ ಕೊಡಿಸಿರ್ತಾರೆ, ಹೆಲ್ಮೆಟ್ ಅಂದರೆ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡಲ್ಲ, ಅಡ್ಡಾದಿಡ್ಡಿ ಓಡಿಸಿ ಅಪಘಾತಕ್ಕೆ ಒಳಗಾಗ್ತಾರೆ, ಮತ್ತು ಪಾದಚಾರಿಗಳಿಗೂ ಕೂಡ ಹಾನಿಯಾಗುತ್ತೆ. ತಂದೆ ತಾಯಿ ಆಸೆಪಟ್ಟು ಬೈಕ್ ಕೊಡಿಸೋದ್ರಿಂದ ಅದು ಒಳ್ಳೇದಾ ಕೆಟ್ಟದಾ ಸರ್? ಮಗ ಇಷ್ಟಪಡ್ತಾನೆ, ಮಗಳು ಇಷ್ಟಪಡ್ತಾಳೆ, ಇವರು ಮಗಳ ಒತ್ತಾಯಕ್ಕೆ ಮಕ್ಕಳ ಒತ್ತಾಯಕ್ಕೆ ಇವ್ರು ಕೊಡಿಸ್ತಾರೆ, ಅವರು ಯಾವ ರೀತಿ ಇರಬೇಕು
0: ಮೇಡಮ್? ಈಗ ತಂದೆ ತಾಯಿಯವರು ಏನೋ ಮಗ ಕೆಲವು ಕಡೆ ಬಸ್ಸುಗಳೆಲ್ಲ ಪ್ರಾಬ್ಲಮ್ ಇರ್ತದೆ, ಬಸ್ ಇರಲ್ಲ ಮೇಡಮ್. ಬಟ್ ಏನು ಅಂತ ಹೇಳಿದ್ರೆ ಇವರು ರೂಲ್ಸ್ ಫಾಲೋ ಮಾಡಬೇಕು. ಈಗ ಒಂದು ವೆಹಿಕಲ್ ಸಿಕ್ತು ಅಂತ ಹೇಳಿದ್ರೆ ಮೇಡಮ್ 100-120 ಹೋಗೋದು ವಿತೌಟ್ ಹೆಲ್ಮೆಟ್ ಇಲ್ಲದೆ ಡ್ರೈವಿಂಗ್ ಮಾಡೋದು,
1: ಚಾಲನೆ ಮಾಡೋದು,
0: ಚಾಲನೆ ಮಾಡೋದು ತಪ್ಪು ಮೇಡಮ್. ಅದು ಮಾಡಬಾರ್ದು. ತಂದೆ ತಾಯಿನ ಕೊಡಿಸಿರ್ತಾರೆ, ಬಟ್ ನಾವು ರೂಲ್ಸ್ ಫಾಲೋ ಮಾಡಿಕೊಂಡು ನಾವು ಕರೆಕ್ಟಾಗಿ ಟ್ರಾಫಿಕ್ ಆಗಿ ಹೋದ್ರೆ ಮೇಡಮ್ ಏನು ಯಾರಿಗೂ ಸಮಸ್ಯೆ ಆಗಲ್ಲ.
1: ಒಟ್ಟಾರೆ ಸರ್ ಯೂತ್ ಹೇಗಿರಬೇಕು ಅಂತ
0: ಮೇಡಮ್? ಯೂತ್ಸ್ ನನ್ನ ಪ್ರಕಾರ
1: 4 ಪಾಯಿಂಟ್ಸಲ್ಲಿ ಹೇಳಿ.
0: ಯೂತ್ಸ್ ಅಂದರೆ ಮೇಡಮ್ ನನ್ನ ಪ್ರಕಾರ ಡಿಸಿಪ್ಲಿನ್ ಆಗಿರ್ಬೇಕು ಮೇಡಮ್. ಡಿಸಿಪ್ಲಿನು ಮತ್ತು ಏನು ನಾವು ಜೀವನದಲ್ಲಿ ಗುರಿ ಇಟ್ಕೊಂಡಿರ್ತೇವೆ ಮೇಡಮ್, ಏನೇನು ಸಾಧನೆ ಮಾಡಬೇಕು ಅದು ಮಾಡಬೇಕು.
1: ಅಲ್ಲ ಈಗ ಗುರಿ ಇಲ್ಲದ ಜೀವನ, ನಾವಿಕನಿಲ್ಲದ ದೋಣಿಯಂತೆ
0: ಮೇಡಮ್
1: ಅಂತ ಲೈಫಲ್ಲಿ

0: ಮಾಡ್ಕೊಂಡ್ಬಿಟ್ಟಿದ್ದಾರೆ.
1: ಹೌದು,
0: ಗುರಿ ಇಲ್ಲ, ಶಾಲೆಗೆ ಹೋಗಬೇಕು ಹೋಗ್ತೀನಿ, ಕಾಲೇಜ್ಗೆ ಹೋಗಬೇಕು ಹೋಗ್ತೀನಿ, ಅಪ್ಪ ಅಮ್ಮ ಸೇರಿಸಿದ್ದಾರೆ, ಒಳ್ಳೆ ಬಟ್ಟೆ ಕೊಡಿಸ್ತಾರೆ, ಶೂಸ್ ಕೊಡಿಸ್ತಾರೆ, ಬೈಕ್ ಕೊಡಿಸ್ತಾರೆ, ಶಾಲೆಗೆ ಹೋಗಬೇಕು ಹೋಗ್ತೀನಿ.
1: ಅದು ವೇಸ್ಟ್ ಮೇಡಮ್, ಏನು ಯಾರಿಗೂ ಪ್ರಯೋಜನ ಇಲ್ಲ ಮೇಡಮ್. ಆ ಥರ ಹೋದರೆ ಯಾರಿಗೂ ಅವನು ಉಪಯೋಗ ಇಲ್ಲ ಅವನಿಂದ. ಹೋಗ್ತಾನೆ, ಏನು ವರ್ಷ ವರ್ಷ ಫೇಲ್ ಆಗ್ತಾನೆ, ಪುನಃ ಮನೆಗೆ ಬರ್ತಾನೆ, ತೋಟ ಕೆಲಸ ಮಾಡ್ತಾನೋ ಏನೋ ಮಾಡ್ತಾನೆ, ಮತ್ತು ಫ್ರೆಂಡ್ಸ್ ಸರ್ಕಲ್ ಸೇರ್ಕೋತಾನೆ, ಕೆಟ್ಟು ದಾರಿ ಹಿಡಿತಾನೆ ಮೇಡಮ್, ಸಮಸ್ಯೆ ಆಗುತ್ತೆ. ಅದು ಪ್ರಯೋಜನ ಇಲ್ಲ ಮೇಡಮ್, ಆ ಥರ ಹೋದ್ರೆ ನೋ ಯೂಸ್ ಮೇಡಮ್.
0: ಏನು
1: ಪ್ರಯೋಜನ
0: ಇಲ್ಲ
1: ಮೇಡಮ್. ಅದು
0: ಹೇಳ್ತೀರಾ, ಈ ಓದಿನ ಬಗ್ಗೆ ಹೇಳಿ. ಓದುವುದು ಕಡಿಮೆ, ವಿದ್ಯಾರ್ಥಿಗಳು ಓದುವುದು ಕಡಿಮೆ, ಅದರ ಬದಲಾಗಿ ಸ್ನೇಹಿತರ ಜೊತೆ ಸೇರಿಕೊಂಡಿರುವಂಥದ್ದು, ಮತ್ತು ಗುಂಪುಗಾರಿಕೆ ಮಾಡುವಂಥದ್ದು, ಈ ಡ್ರಗ್ಸ್ ಅವುಗಳಿಗೆ ಬಲಿಯಾಗುವಂಥದ್ದು, ಮತ್ತು ಈ ದೃಶ್ಯ ಮಾಧ್ಯಮಗಳನ್ನು ನಿರಂತರವಾಗಿ ನೋಡುವಂಥದ್ದು, ಮತ್ತು ಅವರು ಬಳಸುವಂತಹ ಶಬ್ದಗಳಲ್ಲೂ ಕೂಡ ಒಂದು ಶಿಸ್ತು ಸಭ್ಯತೆ ಇಲ್ಲದಂತಹ ರೀತಿಯನ್ನು ನಾವು ನೋಡ್ತಾ ಇದ್ದೀವಿ ಸಮಾಜದಲ್ಲಿ. ಅದಕ್ಕೆ ಏನು ಹೇಳ್ತೀರಿ ಸರ್ ಹಿರಿಯರಾಗಿ ನೀವು?
1: ಮೇಡಮ್ ಏನಂತ ಹೇಳಿದ್ರೆ, ಮೇಯ್ನಾಗಿ ನಾವು ಶಬ್ದನ ಮಾತಾಡೋ ಎಚ್ಚರಿಂದ ಮಾತಾಡಬೇಕು ಮೇಡಮ್. ಯಾರ ಹತ್ರ ಮಾತಾಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಮಾತಾಡಬೇಕು. ಮತ್ತು ಈ ಮೊಬೈಲ್ಸ್ಗಳು ಮತ್ತು ಫೋನ್ಗಳು ಮೇಡಮ್, ಈಗೇನು 24 ಗಂಟೆ ಕೆಲವರು ಇಯರ್ಫೋನ್ ಹಾಕ್ಕೊಂಡು ಮೊಬೈಲ್ ನೋಡ್ತಾ ಇರ್ತಾರೆ, ಅದೊಂದು ಎಫೆಕ್ಟು ಮೇಡಮ್. ಮತ್ತು ನಮ್ಮ ನೋಡಿ ಜನ ಕಲಿಬೇಕು, ಈಗ ನೋಡಿ ಇಂಥ ಮಗಪ್ಪ ಇಷ್ಟು ಚೆನ್ನಾಗಿದ್ದಾನೆ, ಸುತ್ತಮುತ್ತಲ ಜನ ನಮ್ಮ ನೋಡಿ ಕಲಿಬೇಕು ಮೇಡಮ್. ಆ ಥರ ಅವ್ನು ಬದುಕಬೇಕು, ಅವನು
0: ಮಾದರಿ ವ್ಯಕ್ತಿ,
1: ಮಾದರಿ ವ್ಯಕ್ತಿ ಆಗಬೇಕು
0: ಬದುಕಬೇಕು
1: ಬದುಕಬೇಕು ಮೇಡಮ್ ಅವನು.
0: ಒಳ್ಳೆಯದೇ ಸರ್, ಕಿವಿ ಮಾತುಗಳನ್ನು ಹೇಳಿ.
1: ಹೌದು ಮೇಡಮ್, ಯೂಸು ಅದೇ ಎಲ್ಲ. ನಾವು ಏನು ಮೇಡಮ್, ಶಿಸ್ತು ಮೇಡಮ್. ಈಗ ನಮ್ಮ ಹಿಂದೆ ನೋಡಿ ಎಂತೆಂಥ ನಾಯಕರು, ನಮ್ಮ ನಮಗೆ ಸ್ವಾತಂತ್ರ್ಯ ಕೊಟ್ಟವರು, ಎಂತೆಂಥ ವಿಜ್ಞಾನಿಗಳು ಮೇಡಮ್. ಕೆಲವರೆಲ್ಲ ಭಾಳ ಬಡತನದಿಂದ ಬಂದು ಮುಂದೆ ಬಂದಿದ್ದಾರೆ. ಡಾಕ್ಟರ್ ಬಿ ಅಬ್ದುಲ್ ಕಲಾಂ, ಬಾಬಾ ಸಾಹೇಬ್ ಅಂಬೇಡ್ಕರ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಎಂತೆಂಥ ವ್ಯಕ್ತಿಗಳು ಮೇಡಮ್. ಅವರೆಲ್ಲ ಅತಿ ಬಡತನದಲ್ಲೇ ಬಂದು, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಡತನದಲ್ಲಿ ಪ್ರಪಂಚದಲ್ಲಿ ಯಾರು ಓದಿರಿ ಮೇಡಮ್, ಅಂಥ ಓದಿ ಸಾಧನೆ ಮಾಡಿ ನಮ್ಮ ದೇಶ ಸಂವಿಧಾನ ಬರೆದ ಶಿಲ್ಪಿ ಅವರು. ಅಷ್ಟಾಗ ಆಗಲಿಲ್ಲ ಅಂದ್ರೆ ಮೇಡಮ್, ಅವ್ರು ಕೆಲವಿಗೆಲ್ಲ ನಾವು ಅಳವಡಿಸ್ಕೋಬೇಕು ಅವ್ರನ್ನ, ಅವ್ರ ಆದರ್ಶ ಗುಣಗಳನ್ನ.
0: ಕೆಲವರು ಸರ್ ಹೆಣ್ಣುಮಕ್ಕಳು ಇದ್ದರೆ ಮನೆಯಲ್ಲಿ, ನಮಗೆರಡು ಹೆಣ್ಣುಮಕ್ಕಳಿದ್ದಾರೆ ಅಥವಾ 3 ಹೆಣ್ಣುಮಕ್ಕಳಿದ್ದಾರೆ, ಸಮಾಜ ಏನನ್ನುತ್ತೋ, ಅವರಿಗೆ ಒಳ್ಳೆಯ ಸಂಸ್ಕಾರ ಕೊಡಿಸೋದಕ್ಕಿಂತ ಅವರಿಗೆ ಮದುವೆ ಮಾಡಬೇಕು, ಆ ಜವಾಬ್ದಾರಿ ಇಷ್ಟೊಂದು ಇರುತ್ತೆ ಅಂತ ಅಳ್ತಾರೆ. ಒಂದು ಕಾಲದಲ್ಲಿ ಅಳ್ತಾ ಇದ್ದರು, ಈಗಲೂ ಕೆಲವೊಂದು ಕುಟುಂಬಗಳಲ್ಲಿ ಆ ರೀತಿ ಇದೆ. ಈ ಪ್ರೋತ್ಸಾಹ ಕೊಟ್ಟು ಓದಿಸೋದ್ರ ಬಗ್ಗೆ ಹೇಳಿ ಸರ್ ಹೆಣ್ಮಕ್ಳಿಗೆ.
1: ಏನಿಲ್ಲ ಮೇಡಮ್, ಇವತ್ತೆಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಒಂದೇ, ಆ್ಯಕ್ಚುಲಿ ಹೆಣ್ಮಕ್ಳೇ ಚೆನ್ನಾಗಿ ಓದ್ತಾ ಇದ್ದಾರೆ. ನನಗೆ ಫಸ್ಟ್ ಆದ ಸ್ವಲ್ಪ ನಮ್ಮ ತಂದೆಗೆ ಸ್ವಲ್ಪ ಬೇಜಾರಾಯಿತು, 2 ಹೆಣ್ಣಾಯ್ತಲ್ಲಪ್ಪ, ನಾನು ಒಬ್ಬನೇ ಮಗ. ನಾನು ಮತ್ತೆ ಕೊನೆ ಹೋಗ್ತಾ ಹೋಗ್ತಾ ನನಗೆ ಜಸ್ಟ್ ಅದಕ್ಕೆ ಮಕ್ಕಳು ಓದಿ ಸ್ಟಾರ್ಟ್ ಮಾಡಿದ್ದಾರೆ ಮೇಡಮ್. ಹೆಣ್ಮಕ್ಳು ಓದ್ತಾರೆ ಮೇಡಮ್, ಅವ್ರು ಚೆನ್ನಾಗಿ ಪ್ರೋತ್ಸಾಹ ಕೊಡ್ಬೇಕು ಅವರಿಗೆ, ಸ್ವಲ್ಪ ಕಿವಿ ಮಾತು ಹೇಳಬೇಕು ಅವರಿಗೆ, ನೋಡಪ್ಪ ಜೀವನ ಹಿಂಗೆ, ಈ ಥರ ಓದ್ರೆ ಹೀಗಾಗ್ತದೆ ನೋಡಿ, ಹೀಗೀಗ ಉಂಟು ಮುಂದೆ. ನಮ್ಮ ಮಕ್ಕಳೇ ಅದನ್ನೇ ಹೇಳ್ತೀನಿ ಮೇಡಮ್, ನಾವು ಈಗ ನಾನು ಹೇಳ್ದಂಗೆ ದುಡ್ದು ಚೆನ್ನಾಗಿ ಸಾಕ್ತಾ ಇದ್ದೀವಿ, ಯಾವುದೇ ಕೊರತಿಲ್ಲ ಅವರಿಗೆ ಮುಂದೆ, ಬಟ್ ನಿಮ್ಮ ಲೈಫ್ ಹೆಂಗಿರ್ತದೋ ಇದೇ ಥರ ಇತ್ತು ಹೇಳೋಕ್ಕಾಗಲ್ಲ ಮೇಡಮ್. ನಾವಿರೋ ತನಕ ಏನೋ ದುಡಿತೀವೋ ತಿಂತಾರೆ, ಬಟ್ ಅವ್ರ ಮುಂದೆ ಲೈಫು ಹೇಗೆ ಅಂತಾರೆ ಮೇಡಮ್, ಅದಕ್ಕೆ ನಾನು ಹೇಳ್ತೀನಿ. ನಾನು ಅದನ್ನು ಹೇಳಿದೆ ಮಕ್ಕಳಿಗೆ, ನಿಮ್ಗೆ ಎಷ್ಟೇ ನಾನು ಎಷ್ಟೇ ಕಷ್ಟ ಆದ ಪರವಾಗಿಲ್ಲ, ನಿಮ್ಗೆ ಏನು ಓದ್ತೀರಿ ನಾನು ಓದಿಸ್ತೀನಿ, ಒಳ್ಳೆ ಬುದ್ಧಿಲೇದಿ ನಾವು ಓದಿ, ನೀವು ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳಿ, ನೀವು ಒಳ್ಳೆ ಎಜುಕೇಷನ್ ಮಾಡಿ. ಸಮಾಜದಲ್ಲಿ ಇವತ್ತು ನಮ್ಮ ಹತ್ರ 1,000 ಕೋಟಿ ಕೇಳಲ್ಲ ಮೇಡಮ್, ಹೋದಾಗ ನೀನು ಏನು ಓದಿದ್ಯಪ್ಪ, ನೀನು ಯಾರ ಮಗ. ಇವತ್ತು ಉದಾಹರಣೆ ನಮ್ಮ ಮಗಳೇ ಮೇಡಮ್, ಎಷ್ಟು ಕಡೆ ಇವತ್ತು ಸನ್ಮಾನ ಮಾಡಿದ್ರು, ಅದಕ್ಕಿಂತ ಆನಂದ ಯಾವುದಿಲ್ಲ ಮೇಡಮ್. ಇವತ್ತು ಖುಷಿ ಆಯಿತು ನೋಡಿ, ಅವಳಿಂದ ತಮ್ಮದು ಪರಿಚಯ ಆಯಿತು, ತಮ್ಮ ಆಕಾಶವಾಣಿಗೆ ಒಂದು ನಾನು ಒಂದು ಸಂದರ್ಶನ ಕೊಡೋಕ್ಕಾಯ್ತು. ನಮ್ಮ KDP ಸಭೆಯಲ್ಲಿ ನಮ್ಮ ಮಗಳ ಸನ್ಮಾನ ಮಾಡಿದರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಇವ್ರದ್ದು ಅವಳು ಆನರ್ ಮಾಡಿದರು, ಅವೆಲ್ಲ ಒಂದು ಪುಣ್ಯ ಮೇಡಮ್. ಈಗ ನನ್ನ ಹತ್ರ ಎಷ್ಟೇ ದುಡ್ಡಿದ್ರೂ ನನ್ನ ಯಾರೂ ಗುರುತಿಸಲ್ಲ, ನಮ್ಮ ಕೊಡಗು ಜಿಲ್ಲೆ ನಮ್ಮ ಕರ್ನಾಟಕ ರಾಜ್ಯ ನಮ್ಮನ್ನು ಗುರುತಾಗಿದೆ ಇಂಥ ಮಗಳು ಅಂತ ಮೇಡಮ್.
0: ಮಗಳು ಅಂದ್ರೆ ಏನು ಸರ್ ನಿಮ್ಮ ಪ್ರಕಾರ?
1: ಮಗಳು ಅಂದ್ರೆ ಮೇಡಮ್ ನಮ್ಮನೆ ಭಾಗ್ಯ ದೇವತೆ ಮೇಡಮ್, ಅವಳದ್ದು ಖುಷಿಯಾಯ್ತು ತುಂಬ.
0: ಅಪ್ಪನಿಗೆ ಮಗಳು ಕಂಡ್ರೆ ಇಷ್ಟ,
1: ಹೌದು,
0: ಯಾಕಾಗಿ ಇಷ್ಟ ಅಂತ ಹೇಳ್ಬೋದಾ? ಅದು ವರ್ಣಿಸಲು ಪದಗಳಿಲ್ಲ
1: ಮೇಡಮ್. ಹೆಣ್ಣು ಅಂದ್ರೆ ಮೇಡಮ್,
0: ಆದ್ರೆ ಮಗಳು ಅಂತ ಅಂದ್ರೆ ಅಪ್ಪನಿಗೆ ಇಷ್ಟ ಅಂತ ಹೇಳ್ತಾರೆ.
1: ಟೋಟಲಿ ಮೇಡಮ್, ಹೆಣ್ಣು ಅಂದ್ರೆ ಒಂದು ದೇವತೆ ಮೇಡಮ್ ನನ್ನ ಪ್ರಕಾರ. ಅವ್ರು ಎಲ್ಲಾ ವಿಷಯದಲ್ಲೂ ಗಂಡಸು ಏನ ಮೇಡಮ್, ಗಂಡಸು ಹೋಗ್ತೀವಿ ಬರ್ತೀವಿ, ಬಟ್ ಹೆಂಗಸು ಸಮಾಜ ನಡೆಸಿ ನಮ್ಮ ಸಂಸಾರ ನಡೆಸ್ತಾಳೆ. ನಮ್ಮ ತಂಗಿನೂ ಹೆಣ್ಣೆ, ನನ್ನ ಮಗಳು ಹೆಣ್ಣೆ. ಆ ಹೆಣ್ಮಕ್ಳು ಒಂದು ಮನೇಲಿ ಮೇಡಮ್ ಬಂದ್ರೆ ರಪ್ಪ ಅಂತ ಕರೆದಾಗ ಬಂದು ನಮ್ಮ ಚಿಕ್ಕವಳು ನಾನು ಡ್ಯೂಟಿಗೆ ಹೊರ ತಕ್ಷಣ ಹೊಡ್ಕೋಬತ್ತಾಳೆ, ಬಾಗಿಲಿಗೆ ಡೋರ್ ತೆಗೆದು ಕಾರ್ದು ತಂದು ಕಾರಿಗೆ ನೀಡೋದು, ಅಪ್ಪ ಏನಾಯ್ತಪ್ಪ, ಆ ಪ್ರೀತಿನೇ ಜಾಸ್ತಿ.
0: ಅಪ್ಪ ಕೊಡುವಂತಹ ಅರ್ಥನೇ ಬೇರೆ ಮಗಳಿಗೆ.
1: ಹೌದು,
0: ಆ ಅರ್ಥ ಹೇಳಿ ನೀವು. ಮಗಳು ಅಂದ್ರೆ ಏನು? ಒಂದೇ ಮಾತಲ್ಲಿ ನಿಮ್ಮ ಮನಸ್ಸಲ್ಲಿ ಒಂದಿರುತ್ತೆ, ಪ್ರತಿಯೊಂದು ಅಪ್ಪನ ಮನಸ್ಸಿನಲ್ಲೂ ಕೂಡ ಒಂದೊಂದು ಭಾವನೆ ಇರುತ್ತೆ, ಬೇರೆ ಯಾರ ವಿಷಯಕ್ಕೂ ಆ ರೀತಿ ಬರಲ್ಲ. ಮಗಳು ಅಂತ ಅಂದ್ರೆ ಹೃದಯ ತುಂಬಿ ಬರುತ್ತೆ.
1: ಹೌದು ಮೇಡಮ್, ಮಗಳು ಎಲ್ಲ ನನಗೆ ಅವಳೇ ಮೇಡಮ್. ಪ್ರತಿ ನಮ್ಮನೇಲಿ ಮಗಳು ಅಂದ್ರೆ ಏನೋ ಅದನ್ನ ವಿವರಣೆ ಮಾಡೋಕ್ಕಾಗಲ್ಲ ಮೇಡಮ್, ಅಷ್ಟು ಪ್ರೀತಿ.
0: ಸರಿ, ಕೆಲವರು ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಸೇರಿಸ್ತಾರೆ, ಅದ್ರ ಬಗ್ಗೆ ಹೇಳಿ.
1: ನಿಜವಾಗಲು ಮೇಡಮ್ ಅದು ಮಹಾ ಅಪರಾಧ ಮೇಡಮ್, ಕರ್ಮ ಅಂತಾರೆ ನೋಡಿ, ಕರ್ಮಫಲ ಇವತ್ತು ನಾನು ನೋಡ್ತಾ ಇದ್ದೀನಿ ಮೇಡಮ್. ಅದೊಂದು ಮಾತ್ರ

0: ಮಾಡಬಾರ್ದು ಮೇಡಮ್, ಆ ವಯಸ್ಸು ನಮಗೆ ಬರ್ತದೆ. ಇವತ್ತು ನಾನು ಹಿಂಗಿದ್ರೆ ನನಗೂ ಆ ವಯಸ್ಸು ಬರ್ತದೆ, ಅದು ನಮಗೆ ರಿಟರ್ನ್ ಆಗುತ್ತೆ ಮೇಡಮ್ ಸೇರಿಸಿದ್ರೆ. ಇವತ್ತು ಸಮಾಜದಲ್ಲಿ ಏನಂದರೆ ಯಾರೂ ತಂದೆ ತಾಯಿ ನೋಡ್ತಿಲ್ಲ ಮೇಡಮ್, 99% ನೋಡ್ತಾ ಇಲ್ಲ. ಏನಾಗುತ್ತೆ, ತಂದೆ ತಾಯಿ ಜಾಬ್ ಸೇರಿಸಿ ಕೆಲಸ ಸೇರಿಸ್ಕೊಂಡು ಮಾತ್ರ ತಂದೆ ತಾಯಿ ಬೇಕು. ವೃದ್ಧಾಶ್ರಮ ಸೇರಿಸೋದು ಇಲ್ಲ, ತಗೊಂಡೋಗಿ ಬೀದಿಲಿ ಬಿಟ್ಟುಬಿಡೋದು ಅದು ಯಾರೋ ದಯವಿಟ್ಟು ಮಾಡಬಾರ್ದು ಮೇಡಮ್. ಅದು ನೋಡ್ಬೇಕು ಮೇಡಮ್, ನೀವು ತಂದೆ ತಾಯಿ ನೋಡಿದ್ರೆ ಯಾವ ದೇವಸ್ಥಾನಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ. ಮಾತೃದೇವೋ ಪಿತೃದೇವೋ ಅಂತಾರೆ ಮೇಡಮ್ ನಮ್ಮ ಹಿಂದೂ ಧರ್ಮದಲ್ಲಿ. ಅವರ ನೋಡ್ಬಿಟ್ರೆ ನೀವು ನನ್ನ ಪ್ರಕಾರ ಯಾವ ಇನ್ನೊಂದ್ಸಲ ಹೇಳ್ತಿದ್ದೀನಿ, ಯಾವ ದೇವಸ್ಥಾನಕ್ಕೂ ಹೋಗೋದು ಬೇಡ.
1: ಈಗ ನನಗೆ ನೋಡ್ಕೊಳ್ಳೋದಕ್ಕೆ ಸಮಯ ಇಲ್ಲ, ನಾನು ವೃತ್ತಿ ಮಾಡಬೇಕು.
0: ಆದರೂ
1: ತಂದೆ ತಾಯಿ ನೋಡ್ಕೊಳ್ಳೋದಕ್ಕೆ ನನಗೆ ಸಮಯ ಇಲ್ಲ, ಮತ್ತೆ ನೋಡ್ಕೊಳ್ಳೋಕೆ ಬೇರೆಯವರು ಇದ್ದಾರೆ ಅನ್ನೋದು ಒಂದು ನಂಬಿಕೆ.

0: ಅಪ್ಪನ ತಂದೆ ತಾಯಿ ಕೊಡ್ಬೇಕು ಮೇಡಮ್ ಸಮಯ. ನಾವು ಏನೇ ಜಾಬ್ ಇಲ್ಲ ಮೇಡಮ್, ನಾವೀಗ ದುಡ್ದು ಎಷ್ಟು ಏನು ಮಾಡೋಕ್ಕಾಗುತ್ತೆ ಮೇಡಮ್? ಅಪ್ಪ ಜನ್ಮ ಕೊಡೋ ತಂದೆ ತಾಯಿಗೆ ನೋಡೋಕ್ಕಾಗಲಿಲ್ಲ ಅಂದಮೇಲೆ ನಾನು ದುಡ್ಡು ಸಂಪಾದನೆ ಏನು ಪ್ರಯೋಜನ ಆಗುತ್ತೆ?
1: ಅಲ್ಲ, ನಾವು ಏನು ಬೇಕೋ ಕೊಟ್ಬಿಡ್ತೀವಿ.
0: ಅದು ತಪ್ಪು ಮೇಡಮ್.
1: ಹ್ಞೂ,
0: ತಂದೆ
1: ಆ
0: ತಾಯಿನ
1: ಧೋರಣೆ
0: ನಾ
1: ಕೆಲವರಲ್ಲಿದೆ,
0: ಹೌದು
1: ಹಲವರಲ್ಲಿದೆ.
0: ಹೌದು
1: ನಮ್ಮ ತಂದೆ ತಾಯಿಗೆ ಏನು ಬೇಕೋ ಅವ್ರಿಗೆ ಕೊಟ್ಬಿಟ್ಟಿದ್ದೀವಿ, ನಾನಿರಲ್ಲ ಅವ್ರ ಜೊತೆ.
0: ತಪ್ಪು ಮೇಡಮ್, ಅದು ನಾನು ಅದನ್ನು ಒಪ್ಕೊಳ್ಳಲ್ಲ ಮೇಡಮ್.
1: ಹ್ಞೂ,
0: ಎಂಥ ಶ್ರೀಮಂತರು ಎಷ್ಟೇ ಮಕ್ಕಳಲ್ಲಿ, ನಮ್ಮ ಕರ್ತವ್ಯ ಅಟ್ಲೀಸ್ಟ್ ಒಂದು ದಿನ 2 ದಿನ ಅವ್ರ ಸೇವೆ ಮಾಡೋಕೆ ಮೇಡಮ್. ಅದು ತಂದೆ ತಾಯಿನ ಯಾರೂ ಮರಿಬಾರ್ದು ಮೇಡಮ್. ವಿದ್ಯೆ ಕಲಿಸಿದ ಗುರು, ಜನ್ಮ ಕೊಟ್ಟ ತಂದೆ ತಾಯಿ, ಅವನ್ನ ಯಾರೂ ಮರಿಬಾರ್ದು ಮೇಡಮ್.
1: ಒಳ್ಳೆಯದು ಸರ್, ಇಷ್ಟು ಹೊತ್ತು ಕಿವಿ ಮಾತುಗಳನ್ನು ಹೇಳಿದ್ರಿ.
0: ಹೌದು
1: ಮಗಳು ಅಂತ ಅಂದರೆ ಅದಕ್ಕೊಂದು ಅರ್ಥ ಕೊಡೋ ರೀತಿಯಲ್ಲಿ ಪದಗಳೇ ಇಲ್ಲ ಅಂತ
0: ಹೌದು
1: ಹೇಳಿಬಿಟ್ರಿ.
0: ಹೌದು
1: ಮಗಳೇ ಇಲ್ಲ ನನಗೆ ಅಂತ ಹೇಳಿದ್ರಿ. ಪ್ರತಿಯೊಂದು ಅಪ್ಪನ ಮನಸ್ಸಿನಲ್ಲೂ ಈ ಭಾವನೆ ಇದೆ.
0: ಹೌದು ಮೇಡಮ್,
1: ಮಗಳು ತಾಯಿಯ ರೂಪ ಅಂತ ಹೇಳ್ತಾರೆ, ಸ್ವರೂಪ
0: ಹೌದು
1: ರೂಪ
0: ಮೇಡಮ್.
1: ಅಂತ. ಹಾಗಾಗಿ ಪ್ರತಿಯೊಂದು ತಂದೆಗೂ ಕೂಡ ಆ ಭಾವನೆ ಇರುತ್ತೆ. ಒಳ್ಳೆಯ ಒಂದು ಕಿವಿ ಮಾತುಗಳನ್ನು ಹೇಳಿದ್ರಿ. ನಮ್ಮ ಮಡಿಕೇರಿ ಆಕಾಶವಾಣಿಯ ಪರವಾಗಿ, ಶ್ರೋತೃಗಳ ಪರವಾಗಿ ನಿಮಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಸರ್.
0: ಓಕೆ ಮೇಡಮ್, ನಮಸ್ತೆ, ಥ್ಯಾಂಕ್ ಯು.
1: ಕೇಳಿದ್ರಲ್ಲ ಪೋಷಕರೇ, ಇಂದಿನ ಹೂರಣ ಕಾರ್ಯಕ್ರಮದ ವಿಶೇಷ ನಿಮಗೆ ಮೆಚ್ಚುಗೆಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆ ಅಂತ ಹೇಳಿದ್ರೆ, ಇಂದಿನ ಅಂದರೆ ವಾಸ್ತವದಲ್ಲಿ ನಡೆಯುತ್ತಿರುವಂತಹ ಘಟನೆಗಳನ್ನು ಅವರು ಕಣ್ಣಾರೆ ಹಲವು ಘಟನೆಗಳನ್ನು ಕಂಡಿದ್ದಾರೆ, ಮರುಕ ಪಡ್ತಾರೆ, ಸಹಾಯ ಮಾಡಬೇಕು ಬಡವರಿಗೆ ಅಂತ ಹೇಳ್ತಾರೆ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದೇ ಮಾನವೀಯತೆ ಅಂತ ಹೇಳ್ತಾರೆ. ಬುದ್ಧ, ಅಂಬೇಡ್ಕರ್, ಬಸವಣ್ಣ ಇವರೆಲ್ಲರನ್ನ ಅವರು ಸ್ಮರಿಸ್ತಾರೆ. ಓದಿಗೆ ಎಷ್ಟು ಮಹತ್ವ ಇದೆ ಅನ್ನೋದನ್ನು ಅವರು ತಿಳಿಸ್ತಾರೆ. ಮಗಳಿಗೆ ಹೇಗೆ ಪ್ರೋತ್ಸಾಹವನ್ನು ಕೊಟ್ವಿ, ನಿಮ್ಮ ಮನೆಯಲ್ಲಿ ಹೇಗೆ ಪ್ರೋತ್ಸಾಹವನ್ನು ಕೊಡಬೇಕು, ಏನೆಲ್ಲ ಅರ್ಥ ಮಾಡಿಕೊಳ್ಬೇಕು, ಹೇಗೆ ನಡ್ಕೊಳ್ಬೇಕು ಮಕ್ಕಳ ಮುಂದೆ ಅಂತೆಲ್ಲ ವಿಚಾರಗಳನ್ನು ಹೇಳಿದರು. ನಿಮ್ಮೆಲ್ಲರಿಗೆ ಮೆಚ್ಚುಗೆ ಆಗಿದೆ ಅಂತ ಹೇಳ್ತಾ ಇವತ್ತಿನ ಹೂರಣ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಇನ್ನು ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 10 ಗಂಟೆಗೆ. ಕಾರ್ಯಕ್ರಮ ಸಿಂಚನ ಪುಟ್ಟ ಮಕ್ಕಳ ಕಲರವ. ಇದರಲ್ಲಿ ಪಕ್ಷಿ ಪ್ರೇಮಿ ಪಕ್ಷಿಗಳ ಬಗ್ಗೆ ಸ್ವತಃ ಆಸಕ್ತಿಯನ್ನು ಉಳ್ಳಂತಹ 7ನೇ ತರಗತಿಗೆ ಪ್ರವೇಶ ಪಡೆಯುತ್ತಿರುವಂತಹ ಕುಶಾಲನಗರದ ಸುಧನ್ವ ಆರ್ ಪ್ರತಿಭೆಯನ್ನ ಅನಾವರಣಗೊಳಿಸ್ತಾ ಇದೆ ನಾಳೆ ಬೆಳಿಗ್ಗೆ 10 ಗಂಟೆಗೆ. ಕೇಳ್ತೀರಾ ಅಲ್ಲ? ನಮ್ಮೆಲ್ಲ ಪ್ರೀತಿಯ ಪೋಷಕರಿಗೆ ನಮಸ್ಕಾರ, ಶುಭ ಸಮಯ. ಇದುವರೆಗೆ ಚಿನ್ನರ ಲೋಕ ಈ ಕಾರ್ಯಕ್ರಮದಲ್ಲಿ ಹೂರಣ
0: ಹೂರಣ ಹೂರಣ ಮಾಹಿತಿಯುಕ್ತ ಕಾರ್ಯಕ್ರಮ
1: ಪ್ರಸಾರವಾಯಿತು. ಇದುವರೆಗೆ ಮಗಳು ಹುಟ್ಟಿದ ದಿನ ಕೈಗೊಂಡ ಸಂಕಲ್ಪದ ಸಾಧನೆಯ ಹಿಂದೆ ಪೋಷಕನಾಗಿ ನಾನು. ಈ ಕುರಿತು ಕೊಡಗಿನ ಮಡಿಕೇರಿಯ ಆರಕ್ಷಕ ಇಲಾಖೆಯ ಅಧಿಕಾರಿ ಗಣಪತಿ ಕೆಎಚ್ ಅವರ ಮಾತುಗಳನ್ನು ಆಲಿಸಿದಿರಿ. ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ, ಸಂಕಲನ ಮಮತಾ ಶಾಸ್ತ್ರಿ. ಹೂರಣ ಮಾಹಿತಿಯುಕ್ತ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:31:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
2: ಆಕಾಶವಾಣಿ ಮಡಿಕೇರಿ.
1: ನೆನಪು ನಿನಾದ.
2: ನೆನಪು ನಿನಾದ.
1: ನೆನಪು ನಿನಾದ
2: ಕಾರ್ಯಕ್ರಮ. ನೆನಪು ನಿನಾದ.
1: ನೆನಪು ನಿನಾದ
2: ಕಾರ್ಯಕ್ರಮ. ನೆನಪು ನಿನಾದ
1: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ನೆನಪು ನಿನಾದ.
2: ನೆನಪು ನಿನಾದ
1: ನೆನಪು ನಿನಾದ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಪಾವನ ಗಂಗಾ ಚಿತ್ರದ ಗೀತೆ. ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಮತ್ತು SJ.
3: ರಚನೆ ಚಿ

ಎಸ್ ಜಾನಕಿ ಅವರ ಸ್ವರದಲ್ಲಿ ಕೇಳೋಣ ಅದೃಷ್ಟವಂತ ಚಿತ್ರದಾಗಿದೆ. ಸಾಹಿತ್ಯ ರಚನೆ ಜಿ ಉದಯಶಂಕರ್, ಸಂಗೀತ ಚಕ್ರವರ್ತಿ.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಬದಲಿಸಿ ಬದಲಿಸಿ ಅಭ್ಯಾಸ.

0: ಬದಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
0: ಬದಲಿಸಿ ಬದಲಿಸಿ, ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ನೆನಪು ನಿನಾದ.

0: ನೀವು ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನೆನಪು ನಿನಾದ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ
1: ನೆನಪು ನಿನಾದ.
2: ಜಿ ಉದಯ್ ಶಂಕರ್ ಅವರ ಸಾಹಿತ್ಯಕ್ಕೆ ಡಿಜಿ ಲಿಂಗಪ್ಪ ಅವರು ಸಂಗೀತ ನೀಡಿರುವ ಭಕ್ತ ಪ್ರಹ್ಲಾದ ಚಿತ್ರದ ಗೀತೆ ಹಾಡಿದ್ದಾರೆ ಪಿ ಜಯಚಂದ್ರನ್.

ಇನ್ನು ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿಯವರ ಸ್ವರಗಳಲ್ಲಿ ಕೇಳೋಣ ಸಮಯದ ಗೊಂಬೆ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಜಿ ಉದಯ್ ಶಂಕರ್, ರಾಗ ಸಂಯೋಜನೆ ಎಂ ರಂಗರಾವ್.

ನೆನಪು ನಿನಾದ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಆಟೋ ರಾಜ ಚಿತ್ರದಾಗಿದೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ರಚನೆ ಜಿ ಉದಯಶಂಕರ್, ಸಂಯೋಜನೆ ರಾಜನ್ ನಾಗೇಂದ್ರ.

0: ಇದುವರೆಗೆ
1: ನೆನಪು ನಿನಾದ
0: ನೆನಪು ನಿನಾದ
1: ನೆನಪು ನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪು ನಿನಾದ
1: ನೆನಪು ನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು.

0: ಹಲೋ
1: ಹಲೋ ಆಕಾಶವಾಣಿ
2: ಬೆಳಕ ಹುಡುಕುತ
3: ಹುಡುಕ ಹೊರಟಿದೆ
0: ಹಲೋ
1: ಬೆಳಕ ಹುಡುಕುತ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಸನ್ಮಾನ್ಯ ಜನಪ್ರತಿನಿಧಿಗಳು, ನುರಿತ ತಜ್ಞರು, ವೃತ್ತಿ ಮಾರ್ಗದರ್ಶಕರು, ಪೊಲೀಸ್ ಅಧಿಕಾರಿಗಳು, ಕಾನೂನು ಸಲಹೆಗಾರರು, ಖ್ಯಾತ ಮಾನಸಿಕ ತಜ್ಞರು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಶ್ರೋತೃಗಳ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸುವಂತಹ ವಿಶೇಷ ಕಾರ್ಯಕ್ರಮ
2: ಬೆಳಕ ಹುಡುಕುತ
1: ನಿರೀಕ್ಷಿಸಿ
2: ನೇರ ಫೋನಿನ ಕಾರ್ಯಕ್ರಮ.
1: ಪ್ರೀತಿಯ ಶ್ರೋತೃಗಳೇ, ಇದು ನಿಮಗಾಗಿ
3: ಬೆಳಕ ಹುಡುಕುತ.
1: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
4: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
5: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
6: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
7: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆದ್ಮೇಲೆ ಮೊದಲಿನ ತರ ಸಂಪೂರ್ಣವಾಗಿ ರಿಕವರ್ ಆಗ್ತಾನ?
8: ನೋಡಿ, ಸ್ಟ್ರೋಕ್ ಪಾರ್ಶ್ವವಾಯು ರೋಗ, ಇದು ಹೆಂಗಾಗುತ್ತೆ ಅಂದ್ರೆ ಯೂಶಲಿ ರಕ್ತನಾಳ ಮುಚ್ಚೋಗ್ಬಿಟ್ಟು ರಕ್ತ ಹೋಗ್ಲಿಲ್ಲ ಮೆದುಳಿಗೆ ಅಂದ್ರೆ ಆಗುತ್ತೆ. ಹಾರ್ಟ್ ಅಟ್ಯಾಕ್ ತರನೇ ಇದನ್ನು ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೀವಿ. 1 ನಿಮಿಷ ನೀವು ಲೇಟ್ ಮಾಡಿದ್ರೆ 20 ಲಕ್ಷ ಬ್ರೈನ್ ಸೆಲ್ಸ್ ಸತ್ತೋಗ್ಬಿಡ್ತವೆ. ಪ್ರತಿ ಬ್ರೈನ್ ಸೆಲ್ ಅಲ್ಲೂ ಏನಾದ್ರೂ ಒಂದು ಫಂಕ್ಷನ್ ಇರುತ್ತೆ. ಸೊ ಕರೆಕ್ಟ್ ಆಗಿ ಸ್ಟ್ರೋಕ್ ಟ್ರೀಟ್ಮೆಂಟ್ ಮಾಡಿದ್ರೆ ಮೊದಲಿನ ತರ 100% ರಿಕವರ್ ಆಗಿಲ್ಲ ಅಂದ್ರೂ ಕೂಡ 60-70% ರಿಕವರಿ ಆಗಿ ಮನುಷ್ಯ ವಾಪಸ್ ವೃತ್ತಿಗೆ ಹೋಗಬಹುದು. ಬಟ್ ಅದಕ್ಕೆ ಆದಷ್ಟು ಬೇಗ ಬರಬೇಕು, ಆದಷ್ಟು ಮೆದುಳನ್ನ ಉಳಿಸಲಿಕ್ಕೆ ಟ್ರೈ ಮಾಡಬೇಕು. ನಾವು ಹಾರ್ಟ್ ಅಟ್ಯಾಕ್ ಬರಂಗೆ ಬ್ರೈನ್ ಅಟ್ಯಾಕ್ಗೂ ಬೇಗ ಆಸ್ಪತ್ರೆಗೆ ಬರಬೇಕು.
9: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ದ ಲೈಫ್.
10: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
11: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
12: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
13: ಇಲ್ಲ, ಏನಿದೆ ಅಂತದ್ದು?
12: ಮೈಸೂರಿನ NH275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
13: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
12: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
13: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
12: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
13: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
12: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
13: 80% ಸಾಲ ಸೌಲಭ್ಯನೂ ಸಿಗುತ್ತೆ.
12: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
13: 9900901282
12: ಆರ್ 9606084066.
14: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 5:01:40. ಶ್ರೋತೃಗಳೇ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
15: ಆಕಾಶವಾಣಿ ಮಡಿಕೇರಿ ಕಾರ್ಯಕ್ರಮ ಕ್ರೀಡಾ ಲಹರಿ. ಕೊಡಗಿನ ಕ್ರೀಡಾ ಸಾಧಕರೊಂದಿಗೆ ಮಾತುಕತೆ ಕೇಳಿ ಕಾರ್ಯಕ್ರಮ ಕ್ರೀಡಾ ಲಹರಿ.
16: ಶ್ರೋತೃ ಬಾಂಧವರಿಗೆ ನಮಸ್ಕಾರ. ಇಂದಿನ ಕ್ರೀಡಾ ಲಹರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜೂನಿಯರ್ ಭಾರತವನ್ನ ಫುಟ್ಬಾಲ್ನಲ್ಲಿ ಪ್ರತಿನಿಧಿಸಿದಂತ ಹಾಗೂ ಕ್ರೀಡೆಯಲ್ಲೇ ತೊಡಗಿಸಿಕೊಂಡು ಇದೀಗ ಪ್ರಸ್ತುತ ಬೆಂಗಳೂರಿನ ಐಟಿ

0: ಐ ಕಂಪನಿಯಲ್ಲಿ ಉದ್ಯೋಗ ಮಾಡಿಕೊಂಡಿದ್ದು, ಯುವ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಡಲು ಎಸ್ಜಿಎ ಫುಟ್ಬಾಲ್ ಅಕಾಡೆಮಿಯನ್ನು ಸ್ಥಾಪಿಸಿ ಪ್ರತಿನಿತ್ಯ ಯುವ ಫುಟ್ಬಾಲ್ ಆಟಗಾರರಿಗೆ ತರಬೇತಿಯನ್ನು ನೀಡುತ್ತಿರುವ ಕೊಡಗಿನವರಾದ ಬೆಪ್ಪುರನ ಅಣ್ಣಪ್ಪ ಕುಮಾರ್ ನಮ್ಮೊಂದಿಗಿದ್ದಾರೆ. ನಮಸ್ತೆ ಅಣ್ಣಪ್ಪ ಅವರೇ.
1: ನಮಸ್ಕಾರ.
0: ಅಣ್ಣಪ್ಪ ಅವರೇ, ಮೊದಲಿಗೆ ನಮ್ಮ ಶ್ರೋತೃಗಳಿಗೆ ನಿಮ್ಮ ಪರಿಚಯವನ್ನು ಮಾಡಿಕೊಳ್ಳಿ.
1: ನನ್ನ ಹೆಸರು ಬೆಪ್ಪೂರ್ನ ಅಣ್ಣಪ್ಪ ಕುಮಾರ್ ಅಂತ ಹೇಳಿ. ಸೊ ತಂದೆ ಹೆಸರು ಬೆಪ್ಪೂರ್ನ ಪುಟ್ಟಪ್ಪ, ತಾಯಿ ಗೌರಮ್ಮ ಅಂತ ಹೇಳಿ. ತಂದೆ ಅವರು RTO ಆಫೀಸ್ ನಲ್ಲಿ ವರ್ಕ್ ಮಾಡ್ತಾ ಇದ್ರು. ಸೊ ನಮ್ಮ ಅಮ್ಮ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು. ನಾನು ಸಿಂಗತ್ತೂರು ಗ್ರಾಮದ ಬೆಪ್ಪೂರ್ನ ಮನೆ, ಮಡಿಕೇರಿಲೇ ವಾಸವಾಗಿದ್ದು ಮಡಿಕೇರಿನ ಜೂನಿಯರ್ ಕಾಲೇಜಲ್ಲಿ ವ್ಯಾಸಂಗನ ಮುಗಿಸಿದ್ದು. ಸೊ ಅಲ್ಲಿಂದ ಸಾಯಿ ಸ್ಪೋರ್ಟ್ಸ್ ಹಾಸ್ಟೆಲ್ ಸೆಲೆಕ್ಟ್ ಆಗಿ ಬೆಂಗಳೂರಿಗೆ ಬಂದ್ಮೇಲೆ ನನ್ನ ಫುಟ್ಬಾಲ್ ಕೆರಿಯರ್ ಸ್ಟಾರ್ಟ್ ಆಗಿದೆ.
0: ಹೇಳಿ ಕೇಳಿ ಕೊಡಗು ಜಿಲ್ಲೆ ಕ್ರೀಡೆಗೆ ಹೆಸರುವಾಸಿಯಾದಂಥ ಜಿಲ್ಲೆ, ಅದರಲ್ಲೂ ಕೂಡ ಹಾಕಿ ಇಲ್ಲಿನ ನೆಚ್ಚಿನ ಆಟವಾಗಿತ್ತು. ಅಂತಹ ಒಂದು ಸಂದರ್ಭದಲ್ಲಿ ನಿಮಗೆ ಈ ಫುಟ್ಬಾಲಿನ ಒಂದು ನಂಟು ಹೇಗೆ ಬೆಳೀತು?
1: ಹೌದು, ಅದು ನಿಜವಾದ ಮಾತು. ಕೊಡಗು ಅಂತ ಹೇಳಿದ್ರೆ ಹಾಕಿ, ಸೊ ಫುಟ್ಬಾಲ್ ಅಂತ ಹೇಳೋದು ಅಲ್ಲಿ ಇರಲೇ ಇಲ್ಲ. ಅಂತ ಇದರಲ್ಲಿ ನಾನು ಸ್ಕೂಲ್ ಲೆವೆಲ್ ನಲ್ಲಿ ಫುಟ್ಬಾಲ್ ಆಡ್ತಾ ಇದ್ದಾಗ ಪುಣತ್ತ ಮಾಸ್ಟರ್ ಅಂತ ಹೇಳಿದ್ರು, ಅವರು ನಮಗೆ ತುಂಬಾ ಎನ್ಕರೇಜ್ ಮಾಡಿ ಅಲ್ಲಿಂದ ನಮ್ದು ಫುಟ್ಬಾಲ್ ಸ್ಟಾರ್ಟ್ ಆಯ್ತು. ಅಲ್ಲಿಂದ ಹೈಸ್ಕೂಲಿಗೆ ಬಂದ್ಮೇಲೆ ಅಲ್ಲಿ ಇದ್ದಂತ ಸಿಂಗ್ ಮಾಸ್ಟರ್ ಹಾಗೂ ಕಾರ್ಯಪ್ಪ ಮಾಸ್ಟರ್ ಅವರು ನಮಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಅದೇ ಟೈಮ್ ಅಲ್ಲಿ MP ಸ್ವಾಮಿ ಅಂತ ಹೇಳಿ ಮಡಿಕೇರಿ ಯೂತ್ ಸರ್ವಿಸ್ ಅಲ್ಲಿ ಕೋಚ್ ಆಗಿ ಬಂದಿದ್ರು. ಆಗ ನಾವು ಸ್ಕೂಲ್ ಅಲ್ಲಿ ಆಡೋದು ಎಲ್ಲ ನೋಡುವಾಗ ಅವರು ನಮ್ಗೆ ಅಲ್ಲಿ ಸಾಯಂಕಾಲ ಈವ್ನಿಂಗ್ ನಾವು ಕೋಚ್ ಮಾಡ್ತೇವೆ ಅಲ್ಲಿ ಬರ್ಲಿಕ್ಕೆ ಹೇಳಿದ್ರು. ಸೊ ಅಲ್ಲಿ ಆವಾಗ ನಮ್ಕಿಂತ ಸೀನಿಯರ್ ಪ್ಲೇಯರ್ ಆದ್ರ ಶಿವರಾಮ್ ಅಂತ ಹೇಳಿ, ನೀವು ಕೊಡಗಿನ ಜನತೆಗೆ ಅವ್ರನ್ನ ಹೆಸರು ಅಷ್ಟು ನೆನಪಿರ್ಲಿಕ್ಕಿಲ್ಲ, ಆದ್ರೆ ನನಗಿಂತ ಮೊದ್ಲು ಬೆಂಗಳೂರಲ್ಲಿ ಆಡಿದವ್ರು ಅವರೇ. ಶಿವರಾಮು ಅಂತ AGYRC ಫುಟ್ಬಾಲ್ ಪ್ಲೇಯರ್. ಸೊ ಅವರು, ಅವ್ರ ಜೊತೆ ವಿನೋದ್ ಅಣ್ಣ ಅಂತ ಹೇಳಿ, ಮತ್ತೆ ರವೀಂದ್ರ ಅಂತ ಹೇಳಿ, ಸಾಧಾರಣ ಮಡಿಕೇರಿ ಎಲ್ರಿಗೂ ಪರಿಚಯ ಇರಬೇಕು. ಅವರು ಯೂತ್ ಸರ್ವಿಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಈ ನಡುವೆ. ಅವರು ಮತ್ತೆ ವಾಸ್ ಅಣ್ಣ ಅಂತ ಹೇಳಿ, ಇವರೆಲ್ಲ ನಮ್ಗೆ ಸೀನಿಯರ್ ಪ್ಲೇಯರು, ನಮ್ಗೆ ಹಿಂದ್ಗಡೆ ಬ್ಯಾಕ್ ಬೋನ್ ಆಗಿ ನಿಂತು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಸೊ ಅವಾಗ ಅಲ್ಲಿ MCC ಅಂತ ಹೇಳಿ ಒಂದು ಫುಟ್ಬಾಲ್ ಕ್ಲಬ್ ಇತ್ತು ಮಡಿಕೇರಿಲಿ. ಸೊ ಅವರು ನಮ್ಗಿಂತ ಸೀನಿಯರ್ ಪ್ಲೇಯರು. ಸೊ ಅವ್ರು ನೆಕ್ಸ್ಟ್ ಅವ್ರ ಜೊತೆ ಜೊತೆ ಆಡ್ಕೊಂಡು ಬಂದವ್ರು ನಾವು. ಸುಂಟಿಗೊಪ್ಪ ಇರ್ಬೋದು, ವಿರಾಜಪೇಟೆ ಇರ್ಬೋದು, ಚಟ್ಟಳ್ಳಿ ಇರ್ಬೋದು, ಎಲ್ಲಾ ಕಡೆ ನಾವು ಅವಾಗ ಆಡ್ತಾ ಇದ್ದ ಟೂರ್ನಮೆಂಟ್ಸ್. ಹಾಗೆ ನಮ್ದು ಫುಟ್ಬಾಲ್ ಕೆರಿಯರ್ ಸ್ಟಾರ್ಟ್ ಆಯ್ತು.
0: ಆರಂಭದ ದಿನಗಳಲ್ಲಿ ಹೇಗಿತ್ತು ಅಂದ್ರೆ, ಆ ಒಂದು ಕಾಲಘಟ್ಟದಲ್ಲಿ ಹೆಚ್ಚಾಗಿ ಫುಟ್ಬಾಲಿನ ಪ್ರಚಾರ ಎಲ್ಲೂ ಕೂಡ ಇರಲಿಲ್ಲ.
1: ಇಲ್ಲ, ಪ್ರಚಾರ ಎಲ್ಲೂ ಇರ್ಲಿಲ್ಲ. ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಮಾಧ್ಯಮ ಇರ್ಲಿಲ್ಲ ಆವಾಗ ಪ್ರಚಾರ ಮಾಡ್ಲಿಕ್ಕೆ. ನಾವೆಲ್ಲಾದ್ರೂ ಆಡಿದ್ರೆ ಹೀಗೆ ಸುಂಟಿಗೊಪ್ಪದಲ್ಲಿ ಆಡಿ ಗೆದ್ರೆ ಅದು ಒಂದು ಶಕ್ತಿ ಪೇಪರ್ ಇಂತ ಯಾವ್ದಾದ್ರು ಕೆಲವು ಪೇಪರ್ ಅಲ್ಲಿ ಬರೋದಷ್ಟೇ. ಆ ಟೈಮಲ್ಲಿ ಸ್ವಾಮಿ ಸರ್ ಏನ್ ಮಾಡಿದ್ರು, ಸ್ಪೋರ್ಟ್ಸ್ ಹಾಸ್ಟೆಲ್ ಓಪನ್ ಆಯ್ತು ಬೆಂಗಳೂರಲ್ಲಿ. ಸ್ಟಾರ್ಟಿಂಗ್ ಆ ಸ್ಪೋರ್ಟ್ಸ್ ಹಾಸ್ಟೆಲ್ ಸ್ಟೇಟ್ ಸ್ಪೋರ್ಟ್ಸ್ ಹಾಸ್ಟೆಲ್ ಇತ್ತು, ಬಟ್ ಸೆಂಟ್ರಲ್ ಇಂದ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳಿ ಅವ್ರು ಬೆಂಗಳೂರಲ್ಲಿ ಹೊಸದಾಗಿ ಆವಾಗ 86 ಅಲ್ಲಿ ಓಪನ್ ಮಾಡಿದ್ರು. ಸೊ ಆವಾಗ ಅದು ಪೇಪರ್ ಅನೌನ್ಸ್ ಆದಾಗ ನಮ್ಗೆ ಸ್ವಾಮಿ ಅವರು ಅದಕ್ಕೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೇಳಿದ್ರು. ನೀವು ಕೊಡಗು ಡಿಸ್ಟಿಕ್ ಅಂತ ನಾವು ಆಡಿದ್ದು, ಆವಾಗ ಬಿಜಾಪುರ್ಗೆ ಹೋಗಿ ನಾವು ವಿನ್ನರ್ಸ್ ಆಗಿ ಬಂದಿದ್ದು. ಆ ಟೈಮಲ್ಲಿ ನಮ್ಗೆ ಅಪ್ಲಿಕೇಶನ್ ಹಾಕಿದಾಗ ನಾವು ಆ ಸರ್ಟಿಫಿಕೇಟ್ ಇಟ್ಕೊಂಡು ಅಪ್ಲಿಕೇಶನ್ ಹಾಕಿದ್ದು. ಸೊ ಅದರಲ್ಲಿ ನಾನು, ಆಮೇಲೆ ಇಫ್ತಕರ್ ಅಹಮದ್ ಅಂತೇಳಿ, ಆಮೇಲೆ ದಾನೇಶ್ ಅಂತ ಕಟ್ಟಿರ್ತಾನೆ ಮನೆ, ಮೂರ್ ಜನ ಮಾತ್ರ ಸಾಯಿ ಹಾಸ್ಟೆಲ್ ಸೆಲೆಕ್ಟ್ ಆದ್ರು. ಇನ್ನು ನಮ್ಮ ಬ್ಯಾಚ್ ಅಲ್ಲಿ ತುಂಬಾ ಒಳ್ಳೆ ಒಳ್ಳೆ ಪ್ಲೇಯರ್ ಗಳಿದ್ರು. ಕ್ವಾಲಾಕ್ಷ ಗೋಲ್ ಕೀಪರ್ ಅವರು ಆಗ ಇದ್ರು, ಆಮೇಲೆ ವಿಜಯ್ ಅಂತ ಹುಡುಗ ಇದ್ದ, ಮತ್ತೆ ಷಟ್ ಜನ ಚಂದ್ರು ಅಂತೇಳಿ, ತಮ್ಮಯ್ಯ ಅಂತೇಳಿ ಕುಶಾಲ್ ನಗರದಲ್ಲಿ ಇದಾರೆ. ಸೊ ಇವರೆಲ್ಲ ಅಪ್ಲಿಕೇಶನ್ ಹಾಕಿದ್ರು, ಬಟ್ ನಮ್ಗೆ ಮೂರ್ ಜನರಿಗೆ ಅಲ್ಲಿ ಸಿಕ್ತು.
0: ಸರಿ ಸುಮಾರ್, ಇದು ಯಾವ ವರ್ಷದಲ್ಲಿ ನಡೆದಿದ್ದು?
1: ಇದು 86,
0: 86ನೇ ಇಸವಿಯಲ್ಲಿ ನೀವು ಈ ರೀತಿ ಆಯ್ಕೆ ಆದ್ರಿ. ಅಲ್ಲಿಂದ
1: ಆಯ್ಕೆ
0: ಮತ್ತೆ
1: ಆಗಿದ್ದು.
0: ನಿಮ್ಮ ಫುಟ್ಬಾಲ್ ಜೀವನ ಹೇಗೆ ಸಾಗ್ತಾ ಹೋಯ್ತು?
1: ಅಲ್ಲಿಂದ ನಮಗೆ ಬೆಂಗಳೂರಿಗೆ ಶಿಫ್ಟ್ ಆದ 86ನೇ ಇಸವಿ March 28, ನಾನು, ದಾನೇಶ್, ಇಫ್ತಕರ್ ಅಹಮದ್ ಮೂರ್ ಜನ ಬಂದು ಸ್ಪೋರ್ಟ್ಸ್ ಹಾಸ್ಟೆಲ್ ಸಾಯಿಗೆ ಜಾಯ್ನ್ ಆದ. ಸೊ ಅಲ್ಲಿಂದ ನಮ್ದು ಫುಟ್ಬಾಲ್ ಸ್ಟಾರ್ಟ್ ಆಗಿದ್ದು. ಅಲ್ಲಿ ಬಂದು ಸಂಪತ್ ಕುಮಾರ್ ಅಂತೇಳಿ ಕೋಚ್, ಬೇಸಿಕಲಿ ಅವರು ಕೊಡಗಿನವರು, ಚಾರಮ್ಮಣಿ ಅವರು. ಅವರು ನಮಗೆ ಅಲ್ಲಿ ಫಸ್ಟ್ ನಾವೇ ಹೋಗಿ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಕೊಂಡು ಕೊಡಗಿಂದ ಈ ತರ ಬಂದಿದ್ದೀವಿ ಅಂತ ಹೇಳಿದಾಗ ಅವರು ತುಂಬಾ ಖುಷಿ ಪಟ್ರು. ಕೊಡಗಿನಿಂದ ಬಂದಿದ್ದೀರಾ, ಸಾಯಿ ಹಾಸ್ಟೆಲ್ ಜಾಯ್ನ್ ಆಗಿದ್ದೀರಾ ಅಂತೇಳಿ ಅಲ್ಲಿಂದ ಅವರು ನಮಗೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ 86 ಆಯ್ತು, 87 ಆಯ್ತು, ಅವರ ಗರಡಿಲೇ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೋ. ಆ ಟೈಮಲ್ಲಿ ಬೆಂಗಳೂರಲ್ಲಿ ಒಂದು ಕರ್ನಾಟಕ ಆಡ್ಬೇಕು ಅಥವಾ ಸಬ್ ಜೂನಿಯರ್ ಆಡ್ಬೇಕು, ಜೂನಿಯರ್ ಆಡ್ಬೇಕು, ಸೀನಿಯರ್ ಆಡ್ಬೇಕು ಅಂತ ಹೇಳಿದ್ರೆ ಫಸ್ಟ್ ನಾವು ಅಲ್ಲಿ ಬೆಂಗಳೂರು ಲೀಗ್ ಆಡ್ಬೇಕು. ಆ ಕಾಲದಲ್ಲಿ ಬೆಂಗಳೂರು ಲೀಗ್ ಅಂತ ಇರುತ್ತೆ, C ಡಿವಿಜನ್, B ಡಿವಿಜನ್, A ಡಿವಿಜನ್, ಸೂಪರ್ ಲೀಗ್, ಸ್ಟೆಪ್ ಬೈ ಸ್ಟೆಪ್. ಸೊ ಅದರಲ್ಲಿ ನಮಗೆ C ಡಿವಿಜನ್ಗೆ ಸಂಪತ್ ಸರ್ ಅವರು ಸೈನ್ ಹಾಕ್ಸಿದ್ರು. ಕರ್ನಾಟಕ ಪೊಲೀಸ್ ಟೀಮ್ಗೆ ಫಸ್ಟ್ ನಾವು ಆಡಿದ್ವಿ, ನಾವು ಮೂರ್ ಜನನು ಸೈನ್ ಹಾಕಿದ್ರು. ಸೈನ್ ಹಾಕಿ ಒಂದ್ ವರ್ಷ ಅಲ್ಲಿ ಆಡ್ದ. ಆಮೇಲೆ 88ಗೆ ಏನಾಯ್ತು, ನಮ್ಗೆ ಕೋಚ್ ಚೇಂಜ್ ಆದ್ರು. ಸಂಪತ್ ಸರ್ ಹೋಗಿ ಅಲ್ಲಿಂದ ಅಹಮದ್ ಹುಸೇನ್ ಅಂತೇಳಿ, 1956 ಒಲಂಪಿಕ್ ಆಡಿದವರು. ಸೊ ಅವರು ನಮ್ಗೆ ಕೋಚ್ ಆಗಿ ಬಂದ್ರು, ಅಹಮದ್ ಹುಸೇನ್ ಅಂತ. ಅವ್ರು ಬಂದಾಗ ಮತ್ತೆ ಅವ್ರ ಗಾರ್ಡಿಲ್ ನಮ್ ಪ್ರಾಕ್ಟೀಸ್ ಸ್ಟಾರ್ಟ್ ಆಯ್ತು. ಅವರು ನಮ್ಗೆ ಬೆಂಗಳೂರದ B ಡಿವಿಜನ್ಗೆ ಸದರ್ನ್ ಬ್ಲೂಸ್ ಅಂತ ಒಂದು ಟೀಮ್ ಇದೆ ಬೆಂಗಳೂರಲ್ಲಿ, ಇವಾಗಲೂ ಇದೆ. ಆ ಟೀಮ್

ಟೈಮಿಗೆ ನಮ್ಮ ಮೂರು ಜನರನ್ನ ಸೈನ್ ಹಾಕ್ಸಿದ್ರು. ಆ ಟೈಮಿಗೆ ಏನಾಯ್ತು, ನಮ್ಮ ಮೂರು ಜನರ ಜೊತೆಗೆ ಇನ್ನೊಂದಿಬ್ರು ಸಾಯಿ ಹಾಸ್ಟೆಲ್ಗೆ ಜಾಯ್ನ್ ಆದ್ರು. ಅದರಲ್ಲಿ ಒಂದು ದೀನಾ ಬಂಧುರಾಜ್ ಅಂತ, ಅದೇ ಸದರನ್ ಬ್ಲೂಸ್ ಟೀಮ್ದು ಓನರ್ ಅವ್ರ ಮಗ, ಅವನು ಬಂದು ಜಾಯ್ನ್ ಆದ. ಆಮೇಲೆ ನಿಕ್ಸನ್ ಅಂತ ಹೇಳಿ ಅವನು ನಮ್ಮ ಜೊತೆ ಇಂಡಿಯಾ ಆಡ್ದ, ಅವನು ಬಂದು ಜಾಯ್ನ್ ಆದ ಸಾಯಿಗೆ. ಈ ತರ ನಾವು ಇನ್ನೊಬ್ಬ ಸಾಜಿ ಜಾರ್ಜ್ ಅಂತ ಇವಾಗ ಕೇರಳದಲ್ಲಿದ್ದಾನೆ, HMT ಅಪಾಯಿಂಟ್ ಆಗಿದೆ. ಸೊ ಇವರೆಲ್ಲ ಸಾಯಿಗೆ ನಾವು ಐದಾರು ಜನ, ಮತ್ತೆ ಬೆಂಗಳೂರು ಲೋಕಲ್ ಪ್ಲೇಯರ್ಸ್ ಸದರನ್ ಬ್ಲೂಸ್ ಅಂತ ಟೀಮ್. ಆ ಟೀಮ್ಗೆ ನಾನೇ ಕ್ಯಾಪ್ಟನ್. ಆ ವರ್ಷ ನಾವು ಬಿ ಡಿವಿಷನ್ ಲೀಗ್ ಚಾಂಪಿಯನ್ಸ್ ಮಾಡ್ದೆ, ಚಾಂಪಿಯನ್ಸ್ ಮಾಡಿ ಎ ಡಿವಿಷನ್ ಪ್ರಮೋಟ್ ಆಯ್ತು. ಅದೇ ಟೈಮಲ್ಲಿ ನಾವು ಆ ಲೀಗ್ ಆಡ್ತಾ ಇದ್ದಲ್ಲ, ಅಲ್ಲಿ ನಾವು ನೋಡಿದ ನಮ್ಮ ಪರ್ಫಾರ್ಮೆನ್ಸ್ ನೋಡಿದಾಗ, ನಾನು, ದೀನಾ ಬಂಧುರಾಜು, ದಾನೇಶ್ ಕರ್ನಾಟಕ ಜೂನಿಯರ್ ಟೀಮ್ಗೆ ಆವಾಗ ಫಸ್ಟ್ ಟೈಮ್ ಸೆಲೆಕ್ಟ್ ಮಾಡಿದ್ರು 88. ಅಲ್ಲಿಂದ ನಮ್ದು ಸ್ಟೇಟ್ ಜರ್ಸಿ ಹಾಕಕ್ ಸ್ಟಾರ್ಟ್ ಮಾಡಿದ್ವು 88 ಅಲ್ಲಿ ಹಾಕಿದ್ದು. ಅಲ್ಲಿಂದ ನಮ್ ಜೊತೆ ಒಳ್ಳೆ ಟೀಮ್ ಇತ್ತು. ಆ ವರ್ಷ ನಾವು ಕೇರಳ ಪಾಲಕ್ಕಾಡಲ್ಲಿ ಸೆಮಿಫೈನಲ್ ಲಾಸ್ ಆಯ್ತು, ಸೆಮಿಫೈನಲ್ ಟೈ ಬ್ರೇಕರ್ ಅಲ್ಲಿ ಸೋತ ನಾವು. ಅಲ್ಲಿಂದ ರಿಟರ್ನ್ ಬಂದ ತಕ್ಷಣ ಹಾಗೆ ನಮ್ಮನ್ನ 89 ಸೀನಿಯರ್ ನ್ಯಾಷನಲ್ಸ್ ಟೀಮ್ಗೆ ಕರೆದ್ರು. ನಾನು, ನಿಕ್ಸನ್ ಮತ್ತೆ ದೀನಾ ಬಂಧುರಾಜ್ ಅಂತ ಅಷ್ಟು ಮೂರು ಜನರಿಗೆ ಕರೆದ್ರು. ಅದ್ರ ಮಧ್ಯದಲ್ಲಿ ಇಸ್ತೇಕರ್ ಇಂಡಿಯನ್ ಟೀಮ್ ಸೆಲೆಕ್ಟ್ ಆಗಿ ರಷ್ಯಾಕ್ ಹೋಗಿ ಬಂದ. ಸೊ ಅಲ್ಲಿ ಅವನಿಗೆ ನೀ ಇಂಜುರಿ ಆಯ್ತು. ಸೊ ಅವನು ಫುಟ್ಬಾಲ್ ಇದಾಯ್ತು ಅವನಿಗೆ, ಅಷ್ಟೊತ್ತಿಗೆ ಅಪಾಯಿಂಟ್ಮೆಂಟ್ ಆಯ್ತು ಟೆಲಿಕಾಮ್ ಅಲ್ಲಿ. ಆಮೇಲೆ ಅವನಲ್ಲಿ ಟೆಲಿಕಾಮ್ ಅಲ್ಲಿ ಆಡ್ಲಿಕ್ಕೆ ಶುರು ಮಾಡ್ದ. ಅದೇ ಟೈಮಲ್ಲಿ ದಾನೇಶ್ ಬೆಮ್ಮೆಲ್ ಹೋದ ಸೆಲೆಕ್ಷನ್ಗೆ, KGF ಬೆಮ್ಮೆಲ್. ಸೊ ಬ್ಯಾಡ್ ಲಕ್ ಅವನಿಗೆ ಅಲ್ಲಿ ಸೆಲೆಕ್ಷನ್ ಅಲ್ಲಿ ಶಿನ್ ಬೋನ್ ಕಟ್ ಆಯ್ತು. ಶಿನ್ ಬೋನ್ ಕಟ್ ಆಗಿ ಸುಮಾರು ವರ್ಷ ಫುಟ್ಬಾಲ್ ದೇ ಔಟ್ ಆಯ್ತು. ಆಮೇಲೆ ಅವನು ಹಾಸ್ಟೆಲ್ ಬಿಟ್ಟು ಮಡಿಕೇರಿಲೆ ಬಂದು ಆಮೇಲೆ ITI ಅಲ್ಲಿ ಅವನು ಇನ್ಸ್ಟ್ರಕ್ಟರ್ ಆಗಿ ಜಾಯ್ನ್ ಆದ. ಬಟ್ ಇವಾಗ ಇಲ್ಲ, ಅವನು 6-7 ವರ್ಷ ಆಯ್ತು ಅವನು ಎಕ್ಸ್ಪೈರ್ಡ್ ಆಗಿ. ಸೊ ಅಲ್ಲಿಂದ ನಾನು ಒಬ್ಬ ಉಳ್ಕೊಂಡೆ, ಅವನ ಇಷ್ಟ ನಾನು ಈ ಕಡೆ ಬಂದೆ. ನಾನೇನಾಯ್ತು, 89 ಸ್ಟೇಟ್ ಟೀಮ್ ಸೆಲೆಕ್ಟ್ ಆದ, ಅಸ್ಸಾಂಗೆ ಹೋಗಿದ್ದೆ ಗುವಾಹಟಿ. ಜೂನಿಯರ್ ನ್ಯಾಷನಲ್ ಆಡಿದ ಬೆಚ್ಚ ನಾನು, ನಿಕ್ಸನ್, ಆಮೇಲೆ ದೀನಾ ಬಂಧುರಾಜ್, ಮೂರು ಜನ 89 ಅಲ್ಲಿ ಸಂತೋಷ ಟೀಮ್ಗೆ ಸೆಲೆಕ್ಟ್. ಸೊ ಗುವಾಹಟಿ ಹೋಗಿದ್ದು, ಅಲ್ಲೂ ಸೆಮಿಫೈನಲ್ ಕೇರಳ, ಆಮೇಲೆ ಟೈ ಬ್ರೇಕರ್ ಅಲ್ಲಿ ಸಡನ್ ಡೆತ್ ಅಲ್ಲಿ ಸೋತದ್ದು. ಸೊ ಅಲ್ಲಿಂದ ಬಂದ ತಕ್ಷಣ ಇಮಿಡಿಯೇಟ್ ನಮಗೆ HCL ಆಫರ್ ಇತ್ತು, BEL ಆಫರ್ ಇತ್ತು, ರೈಲ್ವೆ ಆಫರ್ ಇತ್ತು, ITI ಆಫರ್ ಇತ್ತು ಅಪಾಯಿಂಟ್ಮೆಂಟ್ಗೆ. ಸೊ ಆವಾಗ ನಮ್ಮ ಕೋಚ್ ಅಹಮದ್ ಹಸನ್ ಅಂತ, ಅವರೆಲ್ಲ ಅವ್ರದ್ದು ಒಲಂಪಿಯನ್ ಪ್ಲಸ್ ಅವರು ಕಲ್ಕಟ್ಟದಲ್ಲಿ ಆಡಿದವ್ರು ಜಾಸ್ತಿ, ಮೊಹಮ್ಮದ್ ಸ್ಪೋರ್ಟಿಂಗ್ ಆಡ್ತಾ ಇದ್ರು ಅವ್ರು, ಆಡದವ್ರು ಆ ಕಾಲದಲ್ಲಿ. ಅವರಿಗೆ ನಮಗೆ ಅಪಾಯಿಂಟ್ಮೆಂಟ್ ಕೊಡಿಸೋದು ಅಷ್ಟು ಇಷ್ಟ ಇರಲಿಲ್ಲ. ನೀವು ಇನ್ನು ಕಲ್ಕಟ್ಟದಲ್ಲಿ ಆಡಬೇಕು ಅಂತ ನಮಗೆ ತುಂಬಾ ಎನ್ಕರೇಜ್ ಮಾಡೋರು. ನೀವು ಇಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡು ಇಲ್ಲಿ ಆಡಿದ್ರೆ ನೀವು ಒಳ್ಳೆ ಪ್ಲೇಯರು, ಲೈನಲ್ಲಿ ಕೂರಿಸ್ಬಿಡ್ತಾರೆ, ಚಾನ್ಸ್ ಕೊಡಲ್ಲ, ಯಾಕಂದ್ರೆ ನಮ್ಕಿಂತ ಸೀನಿಯರ್ ಪ್ಲೇಯರ್ ಇರ್ತಾರಲ್ವಾ ಆ ಟೀಮಲ್ಲಿ ಆಲ್ರೆಡಿ. ಅದರಿಂದ ನೀವು ಹೋದ್ರೆ ಆ ತರ ಮಾಡ್ಬಿಡ್ತಾರೆ, ನೀವು ಕಲ್ಕಟ್ಟದಲ್ಲಿ ಆಡಿ ಅಂತ ನಮ್ಗೆ ಹೇಳ್ತಾ ಇದ್ರು. ಆ ಟೈಮಲ್ಲಿ ಏನಾಯ್ತು, 89 ಸಂತೋಷ್ ಸೊಪ್ಪಿ ಆಡ್ ಬಂದಲ್ವಾ, ಇಮಿಡಿಯೇಟ್ ಹಂಗೇನೆ ಇಂಡಿಯನ್ ಕ್ಯಾಂಪ್ ಕರೆದ್ರು. ಸೇಮ್ ನಮ್ಮ ಮೂರು ಜನರಿಗೇನೆ ಕರೆದ್ರು, ಮೂರು ಜನನು ಇಂಡಿಯನ್ ಟೀಮ್ ಸೆಲೆಕ್ಟ್ ಆದ. ರಷ್ಯಾ ಮೇಲೆ ಎಕ್ಸಿಬಿಷನ್ ಮ್ಯಾಚ್ ಆಡ್ತಾ ಇದ್ದೀವಿ, ಫಸ್ಟ್ ಮ್ಯಾಚ್ ಡ್ರಾ ಆಯ್ತು. ಸೆಕೆಂಡ್ ಮ್ಯಾಚ್ ಆಡ್ಬೇಕಾದ್ರೆ ದೀನಾ ಬಂಧುರಾಜು ನೀ ಇಂಜುರಿ ಆಯ್ತು. ಸೊ ಅವ್ರ ಅಪ್ಪನು ಬಂದಿದ್ರು ಮ್ಯಾಚ್ ನೋಡಕ್ಕೆ, ಅವರು ಸೌರಂ ಬ್ಲೂಸ್ ಕ್ಲಬ್ ಓನರ್ ಅಂದೆಲ್ಲ, ಸುಪ್ರಿಯನ್ ಬಾಲು. ಅವ್ರ ಏನ್ ಮಾಡಿದ್ರು, ಫ್ಲೈಟ್ ಅಲ್ಲಿ ಕರ್ಕೊಂಡ್ ಬಂದ್ರು, ಅವ್ನಿಗೆ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ರು. ಬಟ್ ಇವ್ರು ನಮ್ ಕೋಚ್ ಅಪ್ಸೆಟ್ ಆಗ್ಬಿಟ್ರು, ಅವ್ನು ಇಂಜುರಿ ಆಗಿದ್ದು. ಯಾಕಂದ್ರೆ ನಮ್ಮ ಮೂರ್ ಜನರನ್ನು ಅವ್ರು ಕಲ್ಕಟ್ಟದಲ್ಲಿ ಆಡಿಸ್ಬೇಕು ಅಂತ ಇದ್ರು, ಈಸ್ಟ್ ಬೆಂಗಾಲ್, ಮೋಹನ್ ಬಗನ್ ಇಂಥ ಟೀಮ್ಗೆ. ಆ ಟೈಮಲ್ಲಿ ಅವ್ನು ಇಂಜುರಿ ಆಗ್ಬಿಟ್ಟಲ್ಲ, ನಮಗೆ ಹೇಳಿದ್ರು ನೀವು ಅಪಾಯಿಂಟ್ಮೆಂಟ್ ಸಿಗೋದಾದ್ರೆ ನಿಮ್ ಲೈಫ್ ಸೆಟ್ಲ್ ಆಗ್ಬಿಡುತ್ತೆ, ನೀವು ಜಾಯ್ನ್ ಆಗ್ಬಿಡಿ ಅಂದ್ರು. ಕರ್ನಾಟಕದಲ್ಲಿ ITI ಅಂತ ಹೇಳಿದ್ರೆ ಟಾಪ್, ಆವಾಗ ಇಂಡಿಯಾದಲ್ಲಿ ಇರುವ ಎಲ್ಲ ಆಲ್ ಇಂಡಿಯಾ ಟೂರ್ನಮೆಂಟ್ಸ್ ಆಡ್ತಾ ಇದ್ರು. ನಮ್ಗೆ ಅಲ್ಲೇ ಆಫರ್ ಇತ್ತಲ್ಲ, ನಾನು ನಿಕ್ಸನ್ ಇದ್ರು ITI ಜಾಯ್ನ್ ಆದ. ಆ ವರ್ಷ 1990 ಅಲ್ಲಿ ಅಪಾಯಿಂಟ್ಮೆಂಟ್ ಆಯ್ತು. ಸೊ ಇದು ಕರ್ನಾಟಕ 89 ಇಂದ ರೆಗ್ಯುಲರ್ ನಾನು, ಅವನು ಇಬ್ರು. ಸೊ ದೀನಾ ಬಂಧುರಾಜ್ ಇಂಜುರಿ ಆದ, ಮತ್ತೆ ಅವನು ಡಿಪ್ಲೊಮಾ ಮಾಡ್ತಾ ಇದ್ದ, ಡಿಪ್ಲೊಮಾ ಮುಗಿಸಿ ಒಳ್ಳೆ ಸ್ಟಡೀಸ್ ಅಲ್ಲಿ ಚೆನ್ನಾಗಿದ್ದ ಅವನು. ಆಮೇಲೆ ಈಗ ADE ಅಲ್ಲಿ ಅಪಾಯಿಂಟ್ ಆಗಿದ್ದಾನ ಅವನು. ಸೊ ನಾವು ಇಬ್ರು ಅಲ್ಲಿ ಆಡ್ತಾ ಇದ್ದ. ಬಟ್ ನಮ್ ಅಲ್ಲಿಂದ ಪುನಃ ಸೀನಿಯರ್ ಇಂಡಿಯಾ ಕ್ಯಾಂಪ್ ಬ್ಯಾಂಗ್ಳೂರಲ್ಲಿ ಇತ್ತು. ಅಟ್ 1990 ಅಲ್ಲಿ ಅಪಾಯಿಂಟ್ಮೆಂಟ್ ಆಗಿ ಒನ್ ಇಯರ್ ಆಗಿರ್ಲಿಲ್ಲ, ನಾವು ರೆಗ್ಯುಲರ್ ಕ್ಯಾಂಪ್ ಆಫೀಸ್ಗೆ ಹೋಗ್ತಾ ಇರ್ಲಿಲ್ಲ, ಇಂಡಿಯನ್ ಕ್ಯಾಂಪ್ ಅಲ್ಲೇ ಇರ್ತಾ ಇದ್ದ, ಬೆಂಗಳೂರು ಕೇರಳ ಈ ತರ. ಸೊ ಆ ಟೈಮಲ್ಲಿ ನಮ್ ಕೋಚ್ಗೆ ಆದ್ರೂ ಮನ್ಸ್ ಕೇಳ್ತಾ ಇಲ್ಲ ನಮ್ನ ಅಲ್ಲೇ ಆಡಿಸ್ಬೇಕು ಅಂತ ಅವ್ರಿಗೆ. ಸೊ ಏನಾಯ್ತು, ಮಾಮನ ಸ್ಪೋರ್ಟಿಂಗ್ ಆಫರ್ ಬಂತು. ಸೊ ಆಫರ್ ಬಂದಾಗ ಏನ್ ಮಾಡಿದ್ರು ಅವರು ನನಗೆ 91 ಅಲ್ಲಿ ನನಗೂ ನಿಕ್ಸನ್ಗೂ ಇಬ್ರಿಗೂ ಕಲ್ಕಡ ಕಳ್ಸಿಬಿಟ್ರು. ಮಾಮನ ಸ್ಪೋರ್ಟಿಂಗ್ ಇಂಡಿಯನ್ ಕ್ಯಾಂಪ್ ಅಲ್ಲಿ ಇದ್ದೀವಿ, ಇಂಡಿಯನ್ ಕ್ಯಾಂಪಿನಿಂದ ಹಂಗೆ ಡೈರೆಕ್ಟ್ ಫ್ಲೈಟ್ ಅಲ್ಲಿ ಕಲ್ಕಡ ಹೋಗಿ. ಸೊ ಅಲ್ಲಿ ಸೈನ್ ಆಗ್ದು, ಇಲ್ಲಿ ITI ಅಪಾಯಿಂಟ್ಮೆಂಟ್ ಇದ್ರು ಅಲ್ಲಿ ಸೈನ್ ಆಗ್ದು. ಇಲ್ಲಿ ಏನು ವಿಥೌಟ್ ಇನ್ಫಾರ್ಮೇಶನ್, ITI ಅಲ್ಲಿ ಏನು ಇನ್ಫಾರ್ಮ್ ಮಾಡಿಲ್ಲ, ಹಂಗೆ ಹೋಗ್ಬಿಟ್ಟು ಸೈನ್ ಹಾಕ್ಬಿಟ್ಟು ಅಲ್ಲಿಗೆ. ಸೊ ಅಲ್ಲಿ ಏನಾಯ್ತು, ನಾನು ಇಬ್ರು ಸೈನ್ ಆಗ್ದು. ಬಟ್ ನಿಕ್ಸನ್ ಏನ್ ಮಾಡ್ದ, ಅವನು ಮಾಮನ ಸ್ಪೋರ್ಟಿಂಗು ಹಾಕಿದ್ದ ಸೈನು, ಆಮೇಲೆ ಟಾಟಾ ಫುಟ್ಬಾಲ್ ಅಕಾಡೆಮಿಗೂ ಸೈನ್ ಹಾಕ್ಬಿಟ್ಟಿದ್ದ, TFA ಜಮ್ಶೆಡ್ಪುರ್. ಸೊ ಎರಡು ಕಡೆ ಸೈನ್ ಆಗ್ದಾಗ ಏನಾಯ್ತು, ಪ್ರಾಬ್ಲಮ್ ಆಯ್ತು ಅವ್ನಿಗೆ ಆಡಕ್ಕಾಗಲ್ಲ ಎಲ್ಲೂ. ಆಮೇಲೆ ಸರ್ ರಿಕ್ವೆಸ್ಟ್ ಮಾಡಿ ಮಾಮನ ಸ್ಪೋರ್ಟಿಂಗ್ ಅವನ ಬಿಟ್ಕೊಟ್ರು. ಅವನ ಆಮೇಲೆ ಒಂದು ವರ್ಷ ಟಾಟಾ ಫುಟ್ಬಾಲ್ ಅಕಾಡೆಮಿಗೆ ಆಡ್ತಾ ಇದ್ದ. ನಾನು ಫುಲ್ ಇಯರ್ ಮಾಮನ ಸ್ಪೋರ್ಟಿಂಗ್ ಆಡಿ ಫಸ್ಟ್ ಮ್ಯಾಚ್ ಬ್ಯಾಂಗ್ಳೂರು, ಬ್ಯಾಂಗ್ಳೂರಲ್ಲೇ ಸ್ಟಾಫ್ ಆಫ್ ಚಾಲೆಂಜ್ ಅಂತ ಬೆಂಗಳೂರಲ್ಲೇ ಬಂದು ಇಳಿತಾ ಇದ್ದೀನಿ. ಅಲ್ಲಿ ಅವ್ರು ಅಫಿಷಿಯಲ್ ಹಿಡ್ಕೊಂಡ್ಬಿಟ್ರು, ನೀನೇನು ಹೇಳಿಲ್ಲ ಮಾಡಿಲ್ಲ ಹಂಗೆ ಹೋಗ್ಬಿಟ್ಟೆ ನೀನು ಜಾಬ್ ಬಿಟ್ಟು ಅಂತ. ನಾವು ಆವಾಗ ಚಿಕ್ಕ ಹುಡುಗರು, ನಮ್ಗೆ ಒಟ್ಟರಾಗಿ ಆಡಬೇಕು, ನಮ್ಗೆ ಜಾಬ್ ಬಗ್ಗೆ ಎಲ್ಲ ಅಷ್ಟು ಗೊತ್ತಿರಲಿಲ್ಲ.
ಅವ ಆಡ್ಲಿ ಎಷ್ಟು 9-20 ಇಯರ್ಸ್ ಏನೋ ನಮ್ಗೆ.

0: ಒಂದು.
1: ಹ್ಮ್
0: ಸೊ ಹಾಗಾಗಿ ನಾನು ಹೇಳಿದೆ ಸರ್ ಏನ್ ಮಾಡೋದು ಈ ತರ ಆಪರ್ಚುನಿಟಿ ಸಿಕ್ತು ಹೋಗಿದ್ದೀನಿ ಅಂತ. ಸರಿ ಅವರು ಆಮೇಲೆ ಏನ್ ಹೇಳಿಲ್ಲ, ಕೆ ಜಿ ಎಸ್ ಆಳು ಅಂತಿದ್ರು, ತುಂಬಾ ಒಳ್ಳೆಯವರು ಮಂಗಳೂರವರು. ಆಮೇಲೆ ಕೊಡಗಿನವ್ರು ಒಬ್ರು ಚಂಗಪ್ಪ ಅಂತ ಇದ್ರು, ಅವರು ಸ್ಪೋರ್ಟ್ಸ್ ಎಲ್ಲ ಭಾರಿ ಎನ್ಕರೇಜ್, ಅದರಿಂದ ಅವರಷ್ಟು ನಮಗೆ ಮಾಡಿ ತೊಂದರೆ ಏನು ಕೊಟ್ಟಿಲ್ಲ. ಆಮೇಲೆ ಅಲ್ಲಿ ಆ ಸ್ಟಾಪ್ ಆಡ್ಸಲ್ಲಿ ನಾವೇ ಮಾಮನ ಸ್ಪೋರ್ಟಿಂಗ್ಗೆ ವಿನ್ ಮಾಡಿದೋ. ಸೊ ಅದು ಮಿಡ್ ಮಾಡಿ ಅಲ್ಲಿಂದ ಪುನಃ ಇಂಡಿಯನ್ ಕ್ಯಾಂಪು. ಸೊ ಅಲ್ಲಿ ಇಂಡಿಯನ್ ಕ್ಯಾಂಪಲ್ಲಿ ಏನಾಯಿತು, ಕಟ್ ಆಯಿತು ನಮಗೆ, ಚಾನ್ಸ್ ಸಿಕ್ಕಿಲ್ಲ ಸೀನಿಯರ್ ಇಂಡಿಯನ್ ಕ್ಯಾಂಪು. ಅಲ್ಲಿಂದ ಸೀದಾ ವಾಪಸ್ ಕಲ್ಕಟ್ಟ, ಅಲ್ಲಿಂದ ನಂದು ಕಲ್ಗಡ ಮಾಮನ ಸ್ಪೋರ್ಟಿಂಗ್ ಜರ್ನಿ ಸ್ಟಾರ್ಟ್ ಆಯಿತು ಫುಲ್ ಇಯರ್ 91. ಅಲ್ಲಿಂದ 91 ಕಲ್ಕಡ ಹೋಗಿ ಅಲ್ಲಿಂದ ವಾಪಸ್ ಸೇಟ್ನಾಗ್ ಜಿಂತೇಳಿ ಟೂರ್ನಮೆಂಟ್ ಕ್ಯಾಲಿಕಟ್ಟಲ್ಲೇ. ಕ್ಯಾಲಿಕಟ್ಟಲ್ಲಿ ಬಂದು ಆ ಟೂರ್ನಮೆಂಟ್ ಅಲ್ಲಿ ನಾವು ಎಲ್ರಿಗೂ ವಿನ್ ಮಾಡ್ಕೊಂಡು ನಾವು ಫೈನಲ್ ಬಂದು, ಇನ್ನೊಂದು ರೌಂಡ್ ಅಲ್ಲಿ ಎಲ್ರು ಹೊಡ್ಕೊಂಡು ಇಂಡಿಯನ್ ಟೀಮ್ ಫೈನಲ್ ಬಂತು. ನಾನು ಯಾವ ಕ್ಯಾಂಪಲ್ಲಿ ಇದ್ದೆ ಅದೇ ಇಂಡಿಯನ್ ಟೀಮು ಫೈನಲ್. ಆವಾಗ IM ವಿಜಯನ್ ಇವರೆಲ್ಲ ಆಡ್ತಾ ಇದ್ರು, ಕೇಳಿರ್ಬೋದು IM ವಿಜಯನ್ ಅಂತ ಇಂಡಿಯನ್ ಪ್ಲೇಯರ್, ಒಳ್ಳೆ ಹೆಸರಿದೆ ಕೇರಳ
1: ಹೌದು
0: ಪ್ಲೇಯರು. ಸೊ ಫೈನಲ್ಸ್ ಅಲ್ಲಿ ನಾವೇ ಇಂಡಿಯನ್ ಟೀಮ್ಗೆ ಹೊಡೆದು ನಾವೇ ಆ ಟ್ರೋಫಿನೇ ಇಟ್ಟಿದ್ದು. ಸೊ ಅಲ್ಲಿಂದ ಬ್ಯಾಂಕ್ ಕಲ್ಗಡ ಲೀಗು, ಡೂರಾನ್ ಕಪ್ಪು, DCM ಕಪ್ಪು, ರೋವರ್ಸ್ ಕಪ್ಪು, ಕಲಿಂಗ ಕಪ್ ಒರಿಸ್ಸಾ, ಆಮೇಲೆ ಸಿಕ್ಕಿಂ ಗೋಲ್ಡ್ ಕಪ್ಪು, ಈ ಥರ ಎಲ್ಲ ಇಂಡಿಯಾದಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಆಲ್ ಇಂಡಿಯಾ ಟೂರ್ನಮೆಂಟ್ಸ್ ಆಡಿದೆ. ಎಲ್ಲ ಟೂರ್ನಮೆಂಟು ವಿನ್ನರ್ ರನ್ನರೇ ಆಗಿರೋದು,
1: ಓಹ್ ಗ್ರೇಟ್.
0: ಎಕ್ಸೆಪ್ಟ್ DCM ಒಂದು ಮಾತ್ರ ಸೆಮಿಫೈನಲ್ ಸೋತಿದ್ದು ಡೆಲ್ಲಿ, ಅದು ಬಿಟ್ಟರೆ ಮಾಮನ ಸ್ಪೋರ್ಟಿಂಗ್ ಆ ಸೀಸನ್ನು ಎಲ್ಲ ಟೂರ್ನಮೆಂಟ್ ಅಲ್ಲೇ. ಸೊ ಅಲ್ಲಿಂದ ವಾಪಸ್ ಬ್ಯಾಂಗ್ಳೂರ್ ಬಂದು ಪುನಃ ITI ಅವರು ಹಿಡಿದ್ರು,
1: ಹಾಂ
0: ಹಿಡ್ಕೊಂಡು ಅವರು ಇಲ್ಲ ವಾಪಸ್ ಬಂದು ಜಾಯ್ನ್ ಆಗು ನೀನು ಲೈಫು, ಗೌರ್ಮೆಂಟ್ ಜಾಬು, ಅಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಯಾರು ನೋಡ್ತಾರೆ ಆಗಿ ಅಂತೆಲ್ಲ ಹೇಳಿ ಕಡೆಗೆ ವಾಪಸ್ ಪುನಃ ITI ಬಂದು 92 ಅಲ್ಲಿ ವಾಪಸ್ ITI ಜಾಯ್ನ್ ಆದೆ. ಸೊ ಅಲ್ಲಿಂದ ನಂದು ಪುನಃ ವಾಪಸ್ ಕರ್ನಾಟಕ ಸ್ಟೇಟ್ ಟೀಮು ರೆಗ್ಯುಲರ್ ಆಡ್ತಾ ಇದ್ದೆ. ಸಂತೋಷ್ ಸೊಪ್ಪಿ ಆಡ್ತಾ ಇದ್ದೆ ಆ ಕಾಲದಲ್ಲಿ. ಸಂತೋಷ್ ಸೊಪ್ಪಿ ಆಡಿದ್ರೆ ತುಂಬ ದೊಡ್ಡ ಪ್ಲೇಯರ್ ಆ ಕಾರ, ಸಂತೋಷ್ ಸೊಪ್ಪಿ ಚಾನ್ಸ್ ಸಿಗೋದೇ ಕಷ್ಟ ಕರ್ನಾಟಕ ಟೀಮಲ್ಲಿ. ಅಂಥದ್ರಲ್ಲಿ ಆ ಟೈಮಲ್ಲಿ ಸಂತೋಷ್ ಸೊಪ್ಪಿ ರೆಗ್ಯುಲರ್ ಆಗಿ ಆಡ್ತಾ ಇದ್ದೆ. ಸೊ 89 ಇಂದ ಹೋಗಿದ್ದು, ಅದೇ ಒಂದು ವರ್ಷ ಗ್ಯಾಪ್ ಕಲ್ಗಡ ಹೋಗಿದ್ದು, ಮತ್ತೆ ಬಿಟ್ಟರೆ ಪುನಃ ರೆಗ್ಯುಲರ್ 97 ಅಲ್ಲಿ ನ್ಯಾಷನಲ್ ಗೇಮ್ಸ್ ಆಯಿತು ಬ್ಯಾಂಗ್ಳೂರಲ್ಲಿ. ಸೊ ಅಲ್ಲಿ ತನಕ ನಾನು ಕರ್ನಾಟಕ ರೆಗ್ಯುಲರ್ ಪ್ಲೇಯರ್. 97 ಅಲ್ಲಿ ನಂದು ನೀ ಇಂಜುರಿ ಆಯಿತು, ನನಗೆ ಸರ್ ನನಗೂ ಇಂಜುರಿ ಆಯಿತು, ಆಪರೇಷನ್ ಆಯಿತು. ಸೊ 1 ಇಯರ್ ಫುಲ್ ರೆಸ್ಟ್ ಆಗಿ ಆಮೇಲೆ ಪುನಃ ಬಂದೆ ರೆಡಿಯಾಗಿ, ಆದರೆ ಆ ಮೊದಲದು ಫಾರ್ಮ್ ಇರಲಿಲ್ಲ. ಆವಾಗ ಈ ನೀ ಇಂಜುರಿ ಆದಮೇಲೆ ಆಟೋಮೆಟಿಕ್ ಇಲ್ಲ, ಅದೊಂಥರ ಆರ್ಟಿಫಿಷಿಯಲ್ ಥರ ಆಯ್ತಲ್ಲ, ಒಂದು ಸಾರಿ ಆಪರೇಷನ್ ಆದರೆ ಅದೇ ಸ್ಪೀಡು ಅದೇ ಇದು ಇರೋದಿಲ್ಲ, ಸ್ವಲ್ಪ ಭಯ ಇರುತ್ತೆ. ಸೊ ಹಾಗೆ ಡೌನ್ ಆಗ್ತಾ ಬಂತು. ಅಲ್ಲಿಂದ 2004 ಪುನಃ ಆಪರೇಷನ್ ಆದ್ಮೇಲೆ 2004 ಗಂಟೆ ಆಡಿದೆ ಐತೆ ಟೀಮ್ಗೆ. ಸ್ಟೇಟ್ ಇಲ್ಲ, ಸ್ಟೇಟ್ ಅದೇ ಲಾಸ್ಟ್ ಸಮ್ ನ್ಯಾಷನಲ್ ಗೇಮ್ಸ್ ಲಾಸ್ಟ್.
1: ಓಕೆ.
0: ಬ್ರಾನ್ಸ್ ಮೆಡಲ್ ಅವಾಗ ನಾವು ಕರ್ನಾಟಕ ಟೀಮ್ ಬ್ರಾನ್ಸ್ ಮೆಡಲ್. ಅದ್ರ ಮಧ್ಯೆ ಕೊಡದಲ್ಲಿ ಯಾವ್ದೇ ಟೂರ್ನಮೆಂಟ್ ಇದ್ರು ಬಂದು ಆಡ್ತಾ ಇದ್ದೆ, ಮರಗೋಡಿಗೆ ರೆಗ್ಯುಲರ್ ಆಗಿ ಬರ್ತಾ ಇದ್ದೆ, ಚೆಟ್ಟಳ್ಳಿ ಬಂದು ಆಡ್ತಾ ಇದ್ದೆ. ಸೊ ಅದರಿಂದ ಕೊಡಗಲ್ಲಿ ಇವಾಗಲೂ ಅಣ್ಣಪ್ಪ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತು. ಬಟ್ ನಮ್ಗೆ ಇಂಡಿಯನ್ ಕ್ಯಾಂಪಲ್ಲಿ ಇದ್ದಾಗ ನನಗೆ ಸುಖ್ವಿಂದರ್ ಸಿಂಗ್ ಅಂತ ಕೋಚ್ ಇದ್ರು, ತುಂಬ ಒಳ್ಳೆ ಪ್ಲೇಯರ್ ಕೂಡ, ಆಡುವ ಟೈಮಲ್ಲಿ ದೊಡ್ಡ ಪ್ಲೇಯರ್ ಅವರು. ಸೊ ಅವರು ನಮಗೆ ಹೇಳೋರು ಕ್ಯಾಂಪಲ್ಲಿ, ನೀ ಯಾವತ್ತು ಇಷ್ಟೇ ದೊಡ್ಡ ಪ್ಲೇಯರ್ ಆಗು, ನೀನು ಎಲ್ಲಿ ಆಡದೆ ಎಲ್ಲಿ ಕಲಿತೆ ಆ ಊರು ಮರಿಬೇಡ, ಅಲ್ಲಿ ಹೋಗೋದು ಮರಿಬೇಡ ಅಂತ. ಹಾಗಾಗಿ ಟಿಲ್ ಟುಡೇ ಫುಟ್ಬಾಲ್ ವಿಷಯಕ್ಕೆ ಯಾರು ಕರೆದ್ರು ಕರೆದಿದ್ರು, ಕರೆದ್ರೆ ಬಂದೇ ಬರ್ತೀನಿ, ಕರೆದಿಲ್ಲ ಅಂತ ಹೇಳಿದ್ರೆ ನಾನು ಮಡಿಕೇರಿಲಿ ಇದ್ರೆ ಅಲ್ಲಿ ಅಟೆಂಡ್ ಮಾಡ್ತೀನಿ, ಅಟ್ಲೀಸ್ಟ್ ಹೋಗಿ ನೋಡ್ಕೊಂಡಾದ್ರೂ ಬರ್ತೀನಿ ಮ್ಯಾಚ್.
1: ಅದು ನಿಜಕ್ಕೂ ಹೌದು, ಯಾಕಂತಂದ್ರೆ ಒಂದು ಸಲ ನಾವು ಅದರಲ್ಲಿ ಇನ್ವಾಲ್ವ್ಮೆಂಟ್ ಆದರೆ ಮತ್ತೆ ಎಲ್ಲಿದ್ರು ಕೂಡ ನಮ್ಮನ್ನ ಸೆಳೆಯುತ್ತೆ ಅದು. ನಾವು ಬೇಡ ಅಂತ ಹೇಳಿದ್ರು ಕೂಡ ನಮ್ಮನ್ನ ಒಂದು ಅಟ್ಲೀಸ್ಟ್ ನೋಡಿ ಬರೋಣ ಅಂತ ಆದರೂ ನಮ್ಗೆ ಅದು ಮನಸ್ಸು ಹೇಳ್ತಾ ಇರುತ್ತೆ.
0: ಮತ್ತೆ ಅಲ್ಲಿಂದ ಆದ್ರೂ ಅಷ್ಟೇ, ಅಲ್ಲಿ ನಮ್ಮ ಕೈಯಿಂದ ಏನಾದ್ರು ಹೆಲ್ಪ್ ಆಗುವಂತದಾದ್ರೆ ಮಾಡೇ ಮಾಡ್ತೀವಿ. ಪ್ಲೇಯರ್ಸ್ ಅಷ್ಟೇ, ನಾವು ಇಲ್ಲಿ ಬೆಂಗಳೂರಲ್ಲಿ ಬಾಕ್ಸರ್ ನಾಗರಾಜ್ ಅಂತ ಎಕ್ಸ್ ಕೌನ್ಸಿಲರ್ ಇದ್ದಾರೆ, ಅವರೊಂದು ಟೀಮ್ ಫಾರ್ಮ್ ಮಾಡಿದ್ದಾರೆ ರಾಮಮೂರ್ತಿ ನಗರ ಫುಟ್ಬಾಲ್ ಕ್ಲಬ್ ಅಂತ, ಅವ್ರದ್ದು ಕಬಡ್ಡಿ ಎಲ್ಲ ವಾಲಿಬಾಲ್ ಎಲ್ಲ ಇದೆ. ಸೊ ನಾವು ಈಗ ಅಕಾಡೆಮಿ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮ ತ್ರೂ ಅವ್ರು ಫುಟ್ಬಾಲ್ ಒಂದು ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ರು. ಆವಾಗ ನಾನು ಹೇಳಿದೆ ಕೊಡಗಲ್ಲಿ ಅಥವಾ ಡಿಸ್ಟಿಕ್ ಲೆವೆಲ್, ಡಿಸ್ಟಿಕ್ ಅಲ್ಲಿ ಒಳ್ಳೆ ಒಳ್ಳೆ ಪ್ಲೇಯರ್ ಇದ್ದಾರೆ, ಅವ್ರಿಗೆ ಇಲ್ಲಿ ಬೆಂಗಳೂರಲ್ಲಿ ಅಷ್ಟು ಸುಲಭ ಇಲ್ಲ ಬಂದು ಆಡಿ ಚಾನ್ಸ್ ತಗೊಳ್ಳೋದು. ಸೊ ಅಂಥವ್ರಿಗೆ ನಾವು ಒಂದು ಚಾನ್ಸ್ ಕೊಡೋಣ, ನಾವು ನಮ್ಮ ಟೀಮಲ್ಲಿ ಡಿಸ್ಟಿಕ್ ಪ್ಲೇಯರ್ಸ್ನ ಆಡ್ಸೋಣ, ಬೆಂಗಳೂರಲ್ಲಿ ಪ್ಲೇಯರ್ ಇದ್ದೇ ಇರ್ತಾರೆ, ಸೊ ನಾವು ಡಿಸ್ಟಿಕ್ ಇಂದ ಕರೆಸಿ ಆಡ್ಸೋಣ ಅಂತ ಹೇಳ್ಬಿಟ್ಟು ನಾವು ಅವ್ರ ಹತ್ರ ಮೋಹನರ್ ಹತ್ರ ಮಾತಾಡಿ ಅಲ್ಲಿಂದ ಸುಮಾರು ಪ್ಲೇಯರ್ ತಗೊಂಬಂದು. ಕಡಿಗಿಂದ ಒಂದು 4-5 ಪ್ಲೇಯರ್ ಬಂದಾಡಿದ್ರು, ಚಿಕ್ಕಮಂಗ್ಳೂರಿಂದ ಒಂದು 5 ಪ್ಲೇಯರು, ಮತ್ತೆ ಮಂಗಳೂರಿಂದ ಸುಳ್ಯ ಮಂಗಳೂರಿಂದ ಒಂದು 5-6 ಪ್ಲೇಯರು, ಹಾಗೆ ಮ್ಯಾಕ್ಸಿಮಮ್ ಒಂದು 10 ಪ್ಲೇಯರು, ನಾವು 10-12 ಪ್ಲೇಯರು ಔಟ್ ಸೈಡೆ ಡಿಸ್ಟಿಕ್ ಪ್ಲೇಯರ್ನ ಕರ್ಕೊಂಬಂದು ನಮ್ಮ ಟೀಮ್ಗೆ ಆಡಿದ್ರು. ತುಂಬಾ ಔಟ್ ಸ್ಟ್ಯಾಂಡಿಂಗ್ ಆಡಿದ್ರು ಎಲ್ಲ, ಮರಗೋಡಿಂದ ಒಂದು 4-5 ಹುಡುಗರು ಇದ್ರು ಅವರು, ಮತ್ತೆ ಸುಳ್ಯದಲ್ಲಿ ಒಂದು 3-4 ಹುಡುಗರು, ಸಾಹುಲ್, ಅಮೀದ್, ಇಮ್ತಿಯಾಜ್ ಅಂತೆಲ್ಲ, ಮತ್ತೆ ಲಾಯಿಸ್ಟನ್, ಈ ಥರ ಎಲ್ಲ ಒಂದು 4-5 ಪ್ಲೇಯರ್ ತುಂಬಾ ಚೆನ್ನಾಗಿ ಆಡಿದ್ರು ಇಲ್ಲಿ ಬಂದು. ಅದರಲ್ಲಿ ಮತ್ತೆ ಅದು ಬಂದವರಿಗೆ ನಾವು ಹೈಯರ್ ಲೆವೆಲ್ ಅಂದ್ರೆ ಸೂಪರ್ ಲೀಗ್ 8 ನಮ್ದು ಸಿಡಿಜನ್ ಟೀಮ್, ಸೊ ಅದರಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ ಈ ತರ ಯೂನಿವರ್ಸಿಟಿ ಆಡಿದಾರ ಅಂತವರಿಗೆಲ್ಲ ಸ್ವಲ್ಪ ಸೂಪರ್ ಲೀಗ್ ಎಲ್ಲ ಸೂಪರ್ ಲೀಗ್ ಟೀಮ್ಗೆಲ್ಲ ಸೆಲೆಕ್ಷನ್ ಹೋಗ್ಬೇಕಂದ್ರೆ ಅವ್ರು ಅಟ್ಲೀಸ್ಟ್ ಸ್ಟೇಟ್ ಆಡಿರ್ಬೇಕು ಇಲ್ಲ ಯೂನಿವರ್ಸಿಟಿ ಆಡಿರ್ಬೇಕು ಅಂತ ಕೇಳ್ತಾರೆ. ಸೊ ನಮ್ಮ ಟೀಮಲ್ಲಿ ಆಗಿ ಒಂದು 2-3 ಪ್ಲೇಯರ್ ಇದ್ರು ಯೂನಿವರ್ಸಿಟಿ ಆಡಿದ್ರು.

0: ಸುಳ್ಯ ಹುಡುಗರು. ಅದರಲ್ಲಿ ಸಾಹುಲ್ ಮತ್ತೆ ಇವನು ಅನ್ವರ್ ಅಂತೇಳಿ ಇಬ್ಬರಿಗೆ ನಾನು ಕಳಿಸ್ದೆ ಸಿಎಲ್ ಸೆಲೆಕ್ಷನ್. ಕೋಚ್ ಬಂದು ಬಾಬು ಅಂತೇಳಿ, ನನ್ನ ಜೊತೆನೆ ಸಂತೋಷ್ ಟ್ರೋಫಿ ಅಲ್ಲಿ ಆಡಿದ್ದು, ತುಂಬಾ ಒಳ್ಳೆ ಪ್ಲೇಯರ್, ಎಮ್ ಇ ಜಿ ಪ್ಲೇಯರ್, ಸರ್ವಿಸಸ್ ಎಲ್ಲ ಆಡಿದ್ದಾರೆ, ಎಮ್ ಇ ಜಿ ರೆಗ್ಯುಲರ್ ಪ್ಲೇಯರ್, ಅವರೇ ಎಚ್ ಎಲ್ ಕೋಚ್. ಸೊ ಅಲ್ಲಿ ಕಳಿಸಿದ್ರು. ಅದರಲ್ಲಿ ಇಬ್ಬರಲ್ಲಿ ಅನ್ವರ್ ಅಂತೇಳಿಗೆ ಸೆಲೆಕ್ಟ್ ಆಯ್ತು, ಈಗ ಎಚ್ ಎಲ್ ಟೀಮ್ಗೆ ಸೈನ್ ಆಗ್ತಿದ್ದಾನೆ. ಅಕಮಡೇಷನ್ ಫುಡ್ ಎಲ್ಲ ಕೊಟ್ಟು ಫರ್ ಮಂತ್ ಅವನಿಗೆ 25-26,000 ಕೊಡ್ತಾರೆ ಅವರು. ಸೊ ಆತರ. ಬಟ್ ಇವನು ಸಾಹುಲ್ ಬಂದು ಫೈನಲ್ ಎಷ್ಟು ಗಂಟೆ ಬಂದು ಹೋಯ್ತು ಅವನು. ಸೊ ಆತರ ನಾವು ಡಿಸ್ಟ್ರಿಕ್ಟ್ ಪ್ಲೇಯರ್ ಈಗ ಫಸ್ಟ್ ಪ್ಲೇಯರ್ ಸುಳ್ಯದಿಂದ ಎಚ್ ಎಲ್ ಗಾಡ್ತಾ ಇದ್ದಾನೆ. ಆತರ ಅವ್ರಿಗೂ ಒಂದು ಚಾನ್ಸ್ ಮಾಡ್ಕೊಡ್ತಾ ಇದೀವಿ. ಸೊ ನಮ್ಮಲ್ಲಿ ದೊಡ್ಡದಾಗಿ ಏನ್ ಮಾಡದಿದ್ರು ಅಟ್ಲೀಸ್ಟ್ ನಮ್ಮ ಕೈಯಲ್ಲಿ ಆಗೋದು ಸಣ್ಣ ಸಣ್ಣ ಹೆಲ್ಪ್ ಆದ್ರೂ ಮಾಡ್ತಾರೆ.
1: ಅದು ನಿಜನೇ. ಹಾಗೆ ನೀವು ಮೊದಲಿಗೆ ಹೇಳಿದಾಗೆ ಎಸ್ ಜಿ ಎ ಫುಟ್ಬಾಲ್ ಅಕಾಡೆಮಿಯನ್ನ ಸ್ಥಾಪನೆ ಮಾಡಿದ್ರಿ. ಏನಿದು ಅಕಾಡೆಮಿ, ಹೇಗೆ ಇದನ್ನ ನೀವು ನಿರ್ವಹಿಸ್ಕೊಂಡು ಹೋಗ್ತಾ ಇದ್ರಿ?
0: ಈಗ ನಾವು ಆಕ್ಚುಲಿ ಏನಾಗುತ್ತೆ, ಐ ಟಿ ಐ ನಮ್ಮ ಐ ಟಿ ಐ ಸ್ಪೋರ್ಟ್ಸ್ ಕ್ಲಬ್ ಇದೆ ಅಲ್ವಾ, ಎವ್ರಿ ಇಯರ್ ಸಮ್ಮರ್ ಕ್ಯಾಂಪ್ ಮಾಡ್ತೀವಿ ನಾವು. ಅದೊಂದು ಜಾಸ್ತಿ ಅಮೌಂಟ್ ಏನಿಲ್ಲ, 1,000 ರೂಪೀಸ್ ತಗೊಳ್ಳೋದು. ಸೊ ಅದರಲ್ಲಿ ಆ ಸ್ಕೂಲ್ ರಜಾ ಟೈಮ್ ಇರುತ್ತಲ್ಲ, ಎಕ್ಸಾಮ್ ಮುಗಿದ ರಜಾ ಟೈಮಲ್ಲಿ ಸಮ್ಮರ್ ಕ್ಯಾಂಪ್ ಅಂತ ಮಾಡ್ತೀವಿ. ಸೊ ಆ ಸಮ್ಮರ್ ಕ್ಯಾಂಪ್ ಅನ್ನ ನಾವೇ ನಡೆಸೋದು, ನಾನೇ, ನಾನು ಮತ್ತೆ ಸಂತೋಷ್ ಅಂತ ಇಬ್ರು ಕೋಚ್ ಇದೀವಿ, ಇಂದರ್ಜಿತ್ ಅಂತ 3 ಜನ. ಸೊ ಅವ್ನು ಇಂದರ್ಜಿತ್ ಇಲ್ಲಿ ಕರ್ನಾಟಕದ ಒಳ್ಳೆ ಟಾಪ್ ಪ್ಲೇಯರ್ ಆ ಟೈಮಲ್ಲಿ ನಮ್ ಜೊತೆ ಆಡುವಾಗ. ಸೊ ನಾವು 3 ಜನ ಎವ್ರಿ ಇಯರ್ ನಡೆಸ್ತೀವಿ. ಸೊ ಆ ಸಮ್ಮರ್ ಕ್ಯಾಂಪ್ ನಡೆದು ಅದು 1 ಮಂತ್ ಮಾತ್ರ ನಾವು ಮಾಡ್ತೀವಿ. ಆ 1 ಮಂತ್ ಮಾಡಿದಾಗ ಸುಮಾರು ಪೇರೆಂಟ್ಸ್ ನಮ್ಮನ್ನು ಕೇಳ್ತಾ ಇದ್ರು, ಸರ್ ಇದು ಯಾಕೆ ನೀವು ಕಂಟಿನ್ಯೂ ಮಾಡೋದಿಲ್ಲ ಅಂತ. ನಾವು ಹೇಳ್ತಾ ಇದ್ದೋ, ಇಲ್ಲ ಸರ್, ಇಲ್ಲ ಮೇಡಮ್, ನಾವೆಲ್ಲ ಎಂಪ್ಲಾಯ್ಸು. ಸೊ 8 o'clock ಹೋದ್ರೆ 4 o'clock ಬರ್ತೀವಿ. 4 o'clock ಮೇಲೆ ನಮ್ದು ಫಿಟ್ನೆಸ್ ಗೆ ನಾವು ಶಟಲ್ ಎಲ್ಲ ಆಡ್ತಾ ಇದ್ದ, ಫುಟ್ಬಾಲ್ ಬಿಟ್ಬಿಟ್ಟಿದ್ದಲ್ವಾ. ಸೊ ಶಟಲ್ ರೆಗ್ಯುಲರ್ ಶಟಲ್ ಆಡ್ತಾ ಇದ್ದು. ಸೊ ಹಾಗಾಗಿ ನಾವು ಕ್ಯಾಂಪ್ ಎಲ್ಲ ಆಗಲ್ಲ, ಅದಕ್ಕೆ ಸಮ್ಮರ್ ಕ್ಯಾಂಪ್ ಅಲ್ಲಿ ಮಾಡಿ ಅಂತ. ಸೊ ಇದು ಮೈಂಡ್ ಅಲ್ಲಿ ನಮ್ಗೆ ಕೇಳ, ಎವ್ರಿ ಇಯರ್ ಕೇಳ್ತಾ ಇದ್ರಲ್ಲ. ಸೊ ಆಮೇಲೆ ನನ್ನ ಫ್ರೆಂಡ್ ಗೋಪಾಲ್ ಅಂತೇಳೋನು ಕರ್ನಾಟಕ ಸಂತೋಷ್ ಟ್ರೋಫಿ ಕೋಚ್ ಆಗಿ ಹೋಗಿದ್ದ. ಹೋಗಿ ಬಂದ್ಮೇಲೆ ಒಂದ್ ದಿವಸ ಅವನ ಜೊತೆ ಮಾತಾಡಾಗ ನಾನು ಹೇಳಿದೆ, ನಮ್ದೇ ಸ್ಕೂಲ್ ಗ್ರೌಂಡ್ ಇದೆ, ನಮ್ದೇ ಐ ಟಿ ಐ ಇಷ್ಟು ಗ್ರೌಂಡ್ ಇದೆ ಎಲ್ಲ ಇದೆ. ಅವನ್ಗೆ ಕೇಳಿದೆ, ನೀನ್ ಯಾಗೋ ಲೈಸೆನ್ಸ್ ಎಲ್ಲ, ಈಗ ಒಂದ್ ಅಕಾಡೆಮಿ ಮೇಲೆ ಲೈಸೆನ್ಸ್ ಎಲ್ಲ ಮಾಡಿರ್ಬೇಕು, ಅವಾಗಲೇ ಏನೇ ಆಡಿದ್ರು ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಸೊ ಹಾಗೆ ಅವ್ನ ಲೈಸೆನ್ಸ್ ಎಲ್ಲ ಆಗಿತ್ತು. ನಾನು ಅವ್ನಿಗೆ ಹೇಳಿದೆ, ಯಾಕೆ ಅಕಾಡೆಮಿ ಸ್ಟಾರ್ಟ್ ಮಾಡಬಾರ್ದು ನಾವು ಅಂತ. ಸೊ ಅವನು ಅದಕ್ಕೆ ಪಾಸಿಟಿವ್ ಆಗಿ, ಆಯ್ತು ಮಾಡೋಣ, ನಾನು ಎಲ್ಲಾದ್ರೂ ಈ ತರ ಚಾನ್ಸ್ ಇದ್ರೆ ಮಾಡೋಣ ಅಂತಿದ್ದೆ, ನೀನ್ ಹೇಳದ್ಮೇಲೆ ಇನ್ನೇನು ಮಾಡೋಣ ಅಂತ. ಆತರ ನಾನು ನಮ್ಮ ಸ್ಪೋರ್ಟ್ಸ್ ಕ್ಲಬ್ ಪ್ರೆಸಿಡೆಂಟ್, ಸೆಕ್ರೆಟರಿ ಇವ್ರನ್ನೆಲ್ಲ ಮೀಟ್ ಮಾಡಿ ಮಾತಾಡಿದೆ. ಮಾತಾಡ್ಬಿಟ್ಟು ಈ ತರ ನಮ್ಗೆ ಗ್ರೌಂಡ್ ಬೇಕು, ಸ್ಕೂಲ್ ಕಮಿಟಿ ಇಲ್ಲ ಅರ್ತೀಶ್ ಅಂತ ಇದ್ದಾರೆ ಸೆಕ್ರೆಟರಿ, ಅವರೆಲ್ಲ ತುಂಬಾ ನಮ್ಗೆ ಹೆಲ್ಪ್ ಮಾಡಿದ್ರು ಈ ಅಕಾಡೆಮಿ ಮಾಡಕ್ಕೆ. ಸೊ ಆ ಟೈಮಲ್ಲಿ ಇವ್ರ ಎಕ್ಸ್ ಕೌನ್ಸಿಲರ್ ಇವ್ರ ಬಾಕ್ಸರ್ ನಾಗರಾಜ್ ಅಂತ, ಅವರು ನಮ್ಗೆ ಏನೇನು ಎಕ್ವಿಪ್ಮೆಂಟ್ಸ್ ಬೇಕು ಎಲ್ಲ ನಾನ್ ಸ್ಪಾನ್ಸರ್ ಮಾಡ್ತೀನಿ ಅಂತ ಅವ್ರ ಮುಂದೆ ಬಂದ್ರು. ಸೊ ನಮ್ಗೆ ಹಾಗೆ ಎಲ್ಲ ಪಾಸಿಟಿವ್ ಆಗಿ ಬಂದಾಗ ನಾವು 3 ಜನ ಎಸ್ ಜಿ ಅಂತೇಳಿ ಒಂದು ಅಕಾಡೆಮಿ ಸ್ಟಾರ್ಟ್ ಮಾಡೋದು. ಸೊ ಮಕ್ಕಳನ್ನ ಪ್ರೊಡ್ಯೂಸ್ ಮಾಡೋದು, ನಮ್ದೇನು ಟೀಮ್ ಏನಿಲ್ಲ, ಮಕ್ಕಳನ್ನ ಪ್ರೊಡ್ಯೂಸ್ ಮಾಡೋದು. ಅವ್ರು ಬೆಳೀತಾ ಎವ್ರಿ ಇಯರ್ ಇಂಪ್ರೂವ್ ಆಯ್ತಾ ಬಂದಂಗೆ ಚೆನ್ನಾಗಿ ಬಂದ್ರೆ ಒಂದು 15-16 ಇದ್ರ ಬಂದಾಗ ಬೇರೆ ಯಾವ್ದಾದ್ರು ಕ್ಲಬ್ಗೂ ಅಥವಾ ಈಗ 15 13 ಸೀನಿಯರ್ಸ್ಗೆಲ್ಲ ಟೀಮ್ ಮಾಡ್ತಾ ಇರ್ತಾರೆ, ಅಂತ ಕಡೆ ಸೆಲೆಕ್ಷನ್ಗೆಲ್ಲ ಕಳಿಸ್ತೀವಿ. ಸೊ ಆ ಒಂದು ಪ್ಲಾನ್ ಮಾಡಿ ನಾವು ಸ್ಟಾರ್ಟ್ ಮಾಡಿದ್ದೀವಿ.
1: ಈಗ ಪ್ರಸ್ತುತ ನಿಮ್ಮ ಅಕಾಡೆಮಿಲಿ ಎಷ್ಟು ಮಕ್ಕಳು ಇದ್ದಾರೆ, ಮತ್ತೆ ನಿಮ್ಮ ಕೆಳಗೆ ಈ ತರ ತರಬೇತಿ ಪಡೆದವರು ಯಾರಾದರೂ ಟೀಮ್ಗಳಿಗೆ ಅಥವಾ ಬೇರೆ ಮಟ್ಟಕ್ಕೆ ಹೋಗಿದ್ದಾನೆ ಉದಾಹರಣೆ ಇದೆಯಾ?
0: ಇಲ್ಲ, ನಾವು ಈಗ ಸ್ಟಾರ್ಟ್ ಮಾಡಿ ಹಾರ್ಡ್ಲಿ ಒಂದು 2 ಇಯರ್ಸ್ ಆಯ್ತು ಅಷ್ಟೇ. ಈ ಮಧ್ಯೆ ನಮ್ಗೆ ರೆಗ್ಯುಲರ್ ಅಂತ ಹೇಳಿದ್ರೆ ಒಂದು 3-4 ಪ್ಲೇಯರ್ ಇದಾರೆ ಅಷ್ಟೇ, ಅಂದ್ರೆ ಡೇ 1 ಇಂದ ನಮ್ ಜೊತೆ ಇರೋರು ಅಷ್ಟೇ ಇರೋದು. ಅದ್ರಲ್ಲಿ ಏನಾಗುತ್ತೆ, ಮಧ್ಯದಲ್ಲಿ 1 ಮಂತ್ ಬರ್ತಾರೆ, ಇನ್ನೊಂದು 5 ತಿಂಗಳು ಬರಲ್ಲ, ಮತ್ತೆ ಬರ್ತಾರೆ ಈ ತರ. ಸೊ ಇದೇನಾಗುತ್ತೆ, ಒಬ್ಬ ಪ್ಲೇಯರ್ ಇಂಪ್ರೂವ್ ಆಗ್ಬೇಕು ಅಂತ ಹೇಳಿದ್ರೆ ಹೆಂಗೆ ಸ್ಕೂಲ್ಗೆ ಹೋಗ್ತಾರೆ ಮಕ್ಕಳು, ಪಾಠ ಕಲಿತಾರೆ, ಎಕ್ಸಾಮ್ ಬರೀತಾರೆ. ಸೊ ಆತರ ಪಾಸ್ ಆಗ್ಬೇಕು ಅಂತ ಹೇಳಿದ್ರೆ ಅವ್ರು ಎವ್ರಿಡೇ ಕ್ಲಾಸ್ ಅಟೆಂಡ್ ಮಾಡ್ಬೇಕಲ್ವಾ?
1: ಹೌದು.
0: ಅದೇ ತರ ಎವ್ರಿಡೇ ಅವ್ರು ಕೋಚಿಂಗ್ ಅಟೆಂಡ್ ಮಾಡಿದ್ರೆ ಅವ್ರು ಏನಾದ್ರೂ ಕಲಿಯಕಾಗೋದು ಅಥವಾ ಇಂಪ್ರೂವ್ ಆಗೋದು. ಸೊ ಇಲ್ಲಿ ಆತರ ನಮ್ಗೆ ಸಿಗ್ತಾ ಇಲ್ಲ ಸ್ಟೂಡೆಂಟ್. ನಮ್ಮ ಅಕಾಡೆಮಿಲಿ ಹಾರ್ಡ್ಲಿ ಇವಾಗ ಒಂದು 100 ಮೇಲೆ ಬಂದಿದ್ದಾರೆ ಸ್ಟೂಡೆಂಟ್ಸ್. ಬಟ್ ಆದ್ರೂ ನಮ್ಗೆ ರೆಗ್ಯುಲರ್ ಇವಾಗಲೂ ಇರೋದು 30+ ಅಷ್ಟೇ. ಬಟ್ ಇನ್ ಫ್ಯೂಚರ್ ಆಗ್ತಾರೆ, ಚೆನ್ನಾಗಿದ್ದಾರೆ ಅವ್ರು ಎಲ್ಲ. 13 ಎಲ್ಲ ಇದಾರೆ, ಯಾರು ಇನ್ನೂ 15-16 ಬಂದಿಲ್ಲ, 13 ಎಲ್ಲ ಇದಾರೆ.
1: ಯಾಕಂತಂದ್ರೆ ಆತರ ಒಂದು ವಿದ್ಯಾರ್ಥಿಗಳಿಗೆ ಸರಿಯಾದ ಮಾರ್ಗದರ್ಶನ ಸಿಕ್ಕಿದ್ರೆ ಅವರು ಏನಾದ್ರೂ ಒಂದು ಸಾಧಿಸಲಿಕ್ಕೆ ಸಾಧ್ಯ.
0: ಹೌದು, ಖಂಡಿತ.
1: ಹಾಗೆ ನೀವು ಬಹಳಷ್ಟು ವರ್ಷಗಳ ಕಾಲ ರಾಜ್ಯ ಮಟ್ಟದಲ್ಲಿ ಆಡಿದ್ರಿ, ಸಂತೋಷ್ ಟ್ರೋಫಿ ಅಂತ ಒಂದು ಪ್ರತಿಷ್ಠಿತ ಟೂರ್ನಿಯಲ್ಲಿ ನೀವು ಭಾಗವಹಿಸಿದ್ದೀರಿ. ಹಾಗಾಗಿ ಅದರ ಒಂದು ಬೇಸಿಸ್ ಮೇಲೆ ಈಗ ರಾಜ್ಯ ಫುಟ್ಬಾಲ್ ಕಮಿಟಿ ಏನಿರ್ಬೋದು, ಸೆಲೆಕ್ಷನ್ ಕಮಿಟಿ ಇರ್ಬೋದು, ಈ ತರದಕ್ಕೇನಾದ್ರೂ ನಿಮಗೆ ಆಫರ್ ಬಂದಿತ್ತ ಇಲ್ಲಿಗೆ ಬನ್ನಿ ಅಂತ?
0: ಇಲ್ಲ ಇಲ್ಲ, ಆ ತರದೆಲ್ಲ ನಮಗೆ ಆದ್ರೆ ಆಫರ್ ಬಂದಿಲ್ಲ. ನಾವು ಯಾಕೆಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಾವು ಅಸೋಸಿಯೇಷನ್ ಕಡೆ ಹೋಗೋದೇ ಕಮ್ಮಿ, 8-4 ಆಫೀಸ್ ಅಲ್ಲೇ ಆಗ್ಬಿಡ್ತೀವಿ. ಆ 4 o'clock ಮೇಲೆ ಇಲ್ಲಿ ಅಕಾಡೆಮಿಲಿ ಆಗ್ಬಿಡ್ತೀವಿ, ಇಲ್ಲೇ ಮನೆ ಹತ್ರನೇ. ಸೊ ಏನಾದ್ರೂ ಇಂಪಾರ್ಟೆಂಟ್ ಇದ್ರೆ, ಟೂರ್ನಮೆಂಟ್ ಇದ್ರೆ, ಇಂಥ ಟೈಮ್ ಮಾತ್ರ ಹೋಗ್ತೀವಿ. ಅಲ್ಲಿ ಹೋದಾಗ ಅವ್ರದ್ದು ಅಲ್ಲಿರೋ ನಮ್ಮ ಅಫಿಷಿಯಲ್ಸ್ ಅವ್ರದ್ದು ಅದೇ ಕಂಪ್ಲೇಂಟ್, ಏನಪ್ಪ ಮ್ಯಾಚ್ಗೂ ಬರಲ್ಲ, ಸ್ಟೇಡಿಯಂ ಕಡೆನೆ ಬರಲ್ಲ, ನೀವು ನೀವೆಲ್ಲ ಇಷ್ಟ ಆಡದವ್ರು ನೀವೆಲ್ಲ ಈ ಕಡೆ ಬರ್ಬೇಕು ಅಂತ ಹೇಳ್ತಾರೆ. ಬಟ್ ನಮ್ಗೆ ಏನಾಗುತ್ತೆ, ಟೈಮ್ ಇರೋದಿಲ್ಲ ಅದಕ್ಕೆ ಹೋಗ್ಲಿಕ್ಕೆ. ನಮ್ಗೆ ಮಿನಿಮಮ್ ಒಂದು ಹಾರ್ಡ್ಲಿ 10 ಕಿಲೋಮೀಟರ್ಸ್ ಮೇಲೆ ಇದೆ.

0: 8 to 12 kilometers ನಮ್ಗ ಕಂಪನಿಯಿಂದ ಸ್ಟೇಡಿಯಂಗೆ.
1: ಅದು
0: ಬೆಂಗಳೂರು ಟ್ರಾಫಿಕ್ ಗೊತ್ತಲ್ಲ ನಿಮಗೆ, 12 kilometers ಅಂತ ಹೇಳಿದ್ರು 1 ಗಂಟೆ ಮೇಲೆ ಬೇಕು ಹೋಗ್ಲಿಕ್ಕೆ.
1: ಹೌದು,
0: ಸೊ ಹಾಗಾಗಿ ನಾವು ಆ ಕಡೆ ಭಾರಿ ಕಮ್ಮಿ. ಈಗ ನಂದು ಅಕಾಡೆಮಿ ಪಾರ್ಟ್ನರ್ ಇದ್ದಾನಲ್ಲ ಗೋಪಾಲ್ ಅಂತ ಹೇಳೋನು, ಅವನು ಮಾತ್ರ ಕಂಪ್ಲೀಟ್ ಇನ್ವಾಲ್ವ್ ಇದ್ದಾನೆ ಫುಟ್ಬಾಲ್ ಅಲ್ಲಿ. ಸೊ ಅವನು ಅಲ್ಲಿ ಇದ್ರಲ್ಲೂ ಇದ್ದಾನೆ, ಅವರು BDFA ಕಮಿಟಿ ಮೆಂಬರ್ ಆಗಿದ್ದಾನೆ. ಸೊ ಅದರಿಂದ ಅವನು ನಮ್ಮ ಪರವಾಗಿ ಅವನು ಇರ್ತಾನೆ, ನಾವು ಆ ಕಡೆ ಹೋಗ್ತಾ ಇಲ್ಲ. ಬಟ್ ಇವಾಗ ಇಲ್ಲಿ ಕೊಡಗಲ್ಲಿ, ಈಗ ಕೊಡಗು ಡಿಸ್ಟ್ರಿಕ್ಟ್ ಫುಟ್ಬಾಲ್ ಅಸೋಸಿಯೇಷನ್ ಇದ್ದಲ್ಲ, ಅಲ್ಲಿ ಬಂದು ಇವಾಗ ನಮ್ಮ ಪಾನತಲೆ ಜಗದೀಶ್ ಪ್ರೆಸಿಡೆಂಟ್ ಆಗಿದ್ದಾರೆ. ಸೆಕ್ರೆಟರಿ ಬಂದು ಈಶ್ವರ್ ಅಂತ ಆಲ್ಗುಂದ ಅಲ್ಲಿ ಅವರು. ಸೊ ಅವರು ಕೋರಿಕೆ ಮೇರೆಗೆ ಈಗ ನನ್ನ ಸ್ಪೆಷಲ್ ಇನ್ವೈಟ್ ಅಂತ ಹೇಳಿ ಕೊಡಗು ಫುಟ್ಬಾಲ್ ಅಸೋಸಿಯೇಷನ್ಗೆ ನಾಮಿನೇಷನ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಈಗ ಅದಕ್ಕೆ ಕೊಡಗಿಗೆ ಸಂಬಂಧಪಟ್ಟಿದ್ದು ಫುಟ್ಬಾಲ್ದು ಏನಾದ್ರೂ ಇಲ್ಲಿ ಮಾತಾಡಬೇಕು ಅಂತ ಹೇಳಿದ್ರೆ ಅವರು ಅಲ್ಲಿಂದ ಬರೋದು ಬಂದು ನಾನು ಹೋಗಿ ಮಾತಾಡ್ತೀನಿ ಸೆಕ್ರೆಟರಿ ಹತ್ರ ಎಲ್ಲ. ಏನಾದ್ರೂ ಅಲ್ಲಿ ಹೆಲ್ಪ್ ಆಗ್ಬೇಕು, ಏನಾದ್ರೂ ಬೇಕು ಆ ತರ ಎಲ್ಲ ಇದ್ರೆ ಹೋಗ್ತೀನಿ. ಸೊ ಹಾಗಾಗಿ ಈಗ ಮೊನ್ನೆ ಜನರಲ್ ಬಾಡಿ ಮೀಟಿಂಗು ನಾನು ಬಂದಿದ್ದೆ ಕೊಡಗಿಗೆ ಫುಟ್ಬಾಲ್ದು. ಇನ್ನು ನಾಡ್ದು 24ಕ್ಕೆ ಕರ್ನಾಟಕ ಫುಟ್ಬಾಲ್ ಅಸೋಸಿಯೇಷನ್ ಜನರಲ್ ಬಾಡಿ ಇದೆ, ಅವಾಗ್ಲೂ ಹೋಗ್ತೀನಿ.
1: ಓಕೆ, ಹಾಗೇನೆ ನಾವು ನೋಡಿದಾಗ ನೀವು ಹೇಳಿದ್ರಿ ಒಂದು ನೀ ಇಂಜುರಿ ಆದಮೇಲೆ ಫುಟ್ಬಾಲಿಂದ ಒಂದು ಸಣ್ಣ ಮಟ್ಟಿಗೆ ದೂರ ಇದ್ದೀರಿ ಅಂತೇಳಿ, ಆದರೂ ಕೂಡ ಈಗ ಕೆಲವು ಸೀನಿಯರ್ ಟೀಮ್ಗಳಿಗೆ ಕೂಡ ಆಡಿದ್ದ ನಾವು ನೋಡ್ತಾ ಇದ್ದೀವಿ, ಅಂದರೆ ಆ ಆಟ ಮತ್ತೆ ನಿಮ್ಮನ್ನ ಸೆಳಿತಾ ಇದೆ ಅಲ್ವಾ?
0: ಅದು ಖಂಡಿತ, ನಾವು ಫುಟ್ಬಾಲಿಂದ ಇಂಜುರಿ ಆಗಿ ದೂರ ಇದ್ರು ಆ ಫುಟ್ಬಾಲಿಂದ ಕಂಪ್ಲೀಟ್ ದೂರ ಆಗಿಲ್ಲ. ನಮ್ದೊಂದು ಜೀವನ್ ಬ್ಲೂಸ್ ಅಂತ ಫುಟ್ಬಾಲ್ ಟೀಮ್ ಇದೆ, ಸೆವೆನ್ಸ್ ಟೂರ್ನಮೆಂಟ್ ಆಡ್ತೀವಿ ನಾವು ಜಾಸ್ತಿ, ಎವ್ರಿ ಸಂಡೇಸ್ ಎಲ್ಲೇ ಇದ್ರು ಟೂರ್ನಮೆಂಟ್. ಮೊದಲು ನಾವು ITI ಆಡುವಾಗ ರೆಗ್ಯುಲರ್ ಟೂರ್ನಮೆಂಟ್ ಆಡ್ತಾ ಇದ್ದೆ ಓಪನ್. ಸೊ ಮೋಸ್ಟ್ ಆಫ್ ದಿ ಟೈಮ್ ನಾವೇ ಚಾಂಪಿಯನ್ಸ್ ಜೀವನ್ ಬ್ಲೂಸ್ ಆ ಟೈಮಲ್ಲಿ. ಈಗ ಏಜ್ ಆದ್ಮೇಲೆ ಅದೇ ಟೀಮ್ಗೆ ವೆಟರನ್ಸ್ ಅಂತ ಹೇಳಿ ಆಡ್ತೀವಿ, 45 above 45 above ಟೂರ್ನಮೆಂಟ್ಸ್ ಇರುತ್ತೆ. ಸೊ ಅದ್ರಲ್ಲೂ ನಾವೀಗ ಆಲ್ಮೋಸ್ಟ್ ಎಲ್ಲ ಕಡೆ ವಿನ್ ಮಾಡ್ತಾನೆ ಇರ್ತೀವಿ. ಅದರಲ್ಲಿ ಲಾಸ್ಟ್ ಟೈಮ್ ಮಾಸ್ಟರ್ಸ್ ಟೂರ್ನಮೆಂಟ್ ಅಂತೇಳಿನೂ ಒಂದು ಮಾಡಿದ್ರು, ಅದರಲ್ಲಿ ನಾವು ಒಂದು ಟೀಮ್ ಮಾಡಿಕೊಂಡು ನಾವೆಲ್ಲ ಆಡ್ದು ಫೈನಲ್ ನಾವೇ ವಿನ್ ಮಾಡ್ದು ಟೂರ್ನಮೆಂಟ್, ಮಾಸ್ಟರ್ಸ್ ಟೂರ್ನಮೆಂಟ್. ಅದರಿಂದ ಮಾಸ್ಟರ್ಸ್ ಟೂರ್ನಮೆಂಟ್ ಅಲ್ಲಿ ಏನಾಗುತ್ತೆ, ಸೇಮ್ ಇದೇ ತರನೇ ಕರ್ನಾಟಕ ಟೀಮ್ ರೆಡಿ ಆಗುತ್ತೆ. ಮಾಸ್ಟರ್ಸ್ ಟೂರ್ನಮೆಂಟ್ ಗೆ ಎಷ್ಟು ಟೀಮ್ ಬಂದಿರುತ್ತೆ ಅದರಿಂದ ಒಂದು ಕರ್ನಾಟಕ ಟೀಮ್ ಮಾಡ್ತಾರೆ. ಆ ಕರ್ನಾಟಕ ಟೀಮ್ ಆಲ್ ಇಂಡಿಯಾ ಆಡಬೇಕು, ಅಲ್ಲಿ ಇಂಡಿಯನ್ ಟೀಮ್ ಸೆಲೆಕ್ಟ್ ಮಾಡ್ತಾರೆ. ಸೊ ಆಕ್ಚುಲಿ ಆ ತರ ಆಗಿತ್ತು, ನಾವು ಕರ್ನಾಟಕ ಟೀಮ್ ಅಲ್ಲಿ ನಾನು ನನ್ನ ಸೇರಿ ನಮ್ಮ ಟೀಮ್ ಇಂದ ಒಂದು 7-8 ಜನ ಸೆಲೆಕ್ಟ್ ಆಗಿದ್ದ ಕರ್ನಾಟಕ ಟೀಮ್. ಹೈದರಾಬಾದಿಗೆ ಹೋಗ್ಬೇಕಿತ್ತು, ಅಷ್ಟೊತ್ತಿಗೆ ಪುನಃ ಕೊರೋನಾದಿಂದಾಗಿ ಅದು ಕ್ಯಾನ್ಸಲ್ ಆಗೋಯ್ತು. ಆಕ್ಚುಲಿ ಅಲ್ಲಿ ಹೈದರಾಬಾದ್ಗೆ ಹೋಗ್ಬೇಕಿತ್ತು ನಾವು ಆಡ್ಲಿಕ್ಕೆ, ಅಲ್ಲಿ ಏನಾದ್ರೂ ಇಂಡಿಯನ್ ಟೀಮ್ ಸೆಲೆಕ್ಟ್ ಆಗಿದ್ರೆ ನೆಕ್ಸ್ಟ್ ಸಿಂಗಾಪುರ್ ಟ್ರಿಪ್ ಇತ್ತು ಇಂಡಿಯನ್ ಟೀಮ್. ಬಟ್ ಈ ಕೊರೋನಾದಿಂದಾಗಿ ಅದು ಹೈದರಾಬಾದ್ ಟೂರ್ನಮೆಂಟ್ ಅಲ್ಲಿ ಕ್ಯಾನ್ಸಲ್ ಆಯ್ತು, ನಾವು ಸೆಲೆಕ್ಟ್ ಆಗಿತ್ತು. ಹಾಗಾಗಿ ಈ ವರ್ಷ ಇನ್ನು ಆಗಿಲ್ಲ, ಇನ್ನು ಅದು ನೆಕ್ಸ್ಟ್ ಯಾವಾಗ ಮಾಡ್ತಾರೆ ಗೊತ್ತಿಲ್ಲ, ಮಾಡಿದ್ರೆ ಪುನಃ ಪಾರ್ಟಿಸಿಪೇಟ್ ಮಾಡಬೇಕು, ಅದ್ರಲ್ಲಿ ಆದ್ರೂ ಇಂಡಿಯಾ ಇನ್ನೊಂದ್ಸರಿ ಆಡ್ಲಿಕ್ಕೆ ಆಗುತ್ತಾ ನೋಡ್ಬೇಕು.
1: ಫುಟ್ಬಾಲ್ನಲ್ಲಿ ನಿಮ್ಮ ಪೊಸಿಷನ್ ಯಾವುದು?
0: ನಾನು ಆಕ್ಚುಲಿ ಸೆಂಟರ್ ಬ್ಯಾಕ್ ಅಂತ ಆಡ್ತಾ, ಸ್ಟಾಪ್ ನಾವು ಆಗ ಸ್ಟಾಪರ್ ಬ್ಯಾಕ್ ಅಂತ ಹೇಳ್ತಾ ಇದ್ದೆ, ರೈಟ್ ಸ್ಟಾಪರ್ ಬ್ಯಾಕ್ ಆಡ್ತಾ ಇದ್ದೆ. ಆಮೇಲೆ ಅಲ್ಲಿಂದ ರೈಟ್ ಬ್ಯಾಕ್ ಬಂದೆ, ರೈಟ್ ವಿಂಗ್ ಬ್ಯಾಕ್ ಪರ್ಮನೆಂಟ್. ಅದು ಬಿಟ್ರೆ ನಾನು ಕಲ್ಕತ್ತಾದಲ್ಲಿ ಮಾಮನ್ ಸ್ಪೋರ್ಟಿಂಗ್ ಆಡುವಾಗ ನಾನು ಸೆಂಟರ್ ಆಫ್ ಆಡ್ತಾ ಇದ್ದೆ.
1: ಇಷ್ಟು ವರ್ಷದ ನಿಮ್ಮ ಒಂದು ಫುಟ್ಬಾಲ್ ಜೀವನದಲ್ಲಿ ನಿಮಗೆ ಯಾವಾಗ್ಲೂ ನೆನಪಿಸಿಕೊಳ್ಳಬಹುದಂತ ಒಂದು ಪಂದ್ಯಾಟ ಯಾವುದು?
0: ಯಾವಾಗಲೂ ನೆನಪಿಸಿಕೊಳ್ಳಬೇಕಾದ ಪಂದ್ಯ ಅಂತ ಹೇಳಿದ್ರೆ, ಒಂದು ಬೆಂಗಳೂರಲ್ಲಿ ನಡೆಯೋ ನಾವು ಆಡೋ ಟೈಮಲ್ಲಿ ITI HCL ಮ್ಯಾಚ್. ITI HCL ಮ್ಯಾಚ್ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಆಗಿ ನಾವು ಆಡೋ ಸಮಯದಲ್ಲಿ ಅದೊಂಥರ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದ್ದಾಗೆ ಕಂಪ್ಲೀಟ್ ಪ್ಯಾಕ್ ಸ್ಟೇಡಿಯಂ, ಅದ್ರ ಮಧ್ಯ ನಾವು ಆಡ್ತಾ ಇದ್ದು. ಅದರಲ್ಲಿ ಒಂದು 100% ಸ್ಟೇಡಿಯಂ ಕಂಪ್ಲೀಟ್ ಫುಲ್ ಆದ್ರೆ ಅದರಲ್ಲಿ more than 70% ಕಂಪ್ಲೀಟ್ HCL ಸಪೋರ್ಟರ್ಸ್. ನಾವು ITI ಭಾರಿ ಕಂಪ್ನಿ ಸಪೋರ್ಟರ್ಸ್, ಅಂತವ್ರ ಮಧ್ಯೆ ನಾವು ಆಡ್ತಾ ಇದ್ದಲ್ಲ, ಅದು ಮರೆಯಲಾಗದ ಘಟನೆ ನಂದು. ಇನ್ನೊಂದು ನಾನು ಆಡಿದ್ದು ಅಸ್ಸಾಂ ಬರ್ದೋಲಿ ಟ್ರೋಫಿ ಅಂತ ಫೈನಲ್ಸ್, ಅದರಲ್ಲಿ ಬಂದು ನಾವು ಮಾಮನ ಸ್ಪೋರ್ಟಿಂಗ್ ಈಸ್ಟ್ ಬೆಂಗಾಲ್ ಫೈನಲ್ಸ್ ಆಡ್ತಾ ಇದ್ದೆ. ಆಕ್ಚುಲಿ ಅದಕ್ಕೆ ಮೊದಲು ನನಗೆ ಕಾಫ್ ಮಸಲ್ ಇಂಜುರಿ ಆಗಿತ್ತು ಅಲ್ಲಿ ಕಲ್ಕಟ್ಟದಲ್ಲಿ ಆಡುವಾಗ. ಸೊ ಇಂಜುರಿ ಆಗಿ ನನಗೆ ಟ್ರೀಟ್ಮೆಂಟ್ ತಗೊಂಡು ಡೈರೆಕ್ಟ್ ನಾನು ಅಲ್ಲಿ ಆಡ್ತಾ ಇದ್ದೀನಿ. ಅಲ್ಲಿ ಆಡಿ ಫೈನಲ್ಸ್ ಅಲ್ಲಿ ನನಗೆ ತುಂಬಾ ಇಂಪಾರ್ಟೆಂಟ್ ಮ್ಯಾಚ್, ಈಸ್ಟ್ ಬೆಂಗಾಲ್ ತುಂಬಾ ಕುಲ್ಜಿತ್ ಸಿಂಗು, ಕಿಶಾನ್ ಉಡೇ ಈ ತರ ಒಳ್ಳೆ ಟಾಪ್ ಪ್ಲೇಯರ್ಸ್, ನಾವು ಹಂಗೆ ಇದ್ದು ಅಖಿಲ್ ಅನ್ಸಾರಿ, ನಾನು, ಗಾಶಿ ಪೆರರ, ಮುಷ್ತಾಕ್ ಅಲಿ ಅಂತ ನಮ್ದು ಒಳ್ಳೆ ಟೀಮೇ, ತಸೀಬ್ ಜಮಾಲ್ ಅಂತೆಲ್ಲ ಬಾಂಬೆ ಪ್ಲೇಯರ್ಸ್. ಆ ಮ್ಯಾಚ್ ಅಲ್ಲಿ ನಮ್ ಕೋಚ್ ಶಬೀರ್ ಅಲಿ ಅಂತ ಕೋಚ್ ಅವಾಗ ನಮ್ಗೆ ಅರ್ಜುನ ಅವಾರ್ಡ್ ವಿನ್ನರ್ ಅವರು ಹೈದರಾಬಾದ್ ಅವರು, ಅವರು ರೂಮ್ ಕರೆದ್ಬಿಟ್ಟು ನನ್ಗೆ ಹೇಳಿದ್ದು ಇಷ್ಟೇ, ನೀನ್ ಇವತ್ ಫುಟ್ಬಾಲ್ ಆಡ್ತೀಯೋ ಆಡಲ್ವೋ ಗೊತ್ತಿಲ್ಲ, ಆದ್ರೆ ಕಿಶಾನು ಡೇ ಇದಾನಲ್ಲ ಈಸ್ಟ್ ಬೆಂಗಾಲ್ ಅವನ್ ಮಾತ್ರ ಫುಟ್ಬಾಲ್ ಆಡಬಾರ್ದು ಅಂತ. ಅವನು ಇಂಟರ್ನ್ಯಾಷನಲ್ ಪ್ಲೇಯರ್, ತುಂಬಾ ನಮ್ಗೆ ಸೀನಿಯರ್ ಪ್ಲೇಯರ್ ಅವರು, ನಮ್ಗೆ ಅವರೆಲ್ಲ ಅಂತ ಹೇಳಿದ್ರೆ ಒಂಥರ ಅವ್ರ ಆಡೋದ್ ನೋಡೋದೇ ಒಂದು ಚಂದ, ವೆರಿ ಲೆಫ್ಟ್ ಫುಟ್ ಅವ್ರು ಅವ್ನು, ಜಾಸ್ತಿ ತುಂಬಾ ಡೇಂಜರ್ ಅವ್ನು ಗ್ರೌಂಡ್ ಅಲ್ಲಿ ಇದ್ರೆ ಎನಿ ಟೈಮ್ ಯಾವಾಗ ಬೇಕಾದ್ರೂ ಅವ್ರ ಟೀಮ್ ಗೋಲ್ ಹೊಡಿತೈತೆ, ಅಂತ ಬಾಲ್ ಬಿಡೋರು ಅವರು. ಅದಕ್ಕೆ ನಮ್ಗೆ ಅವ್ರ ಕೋಚ್ ರೂಮ್ ಕರೆದ್ಬಿಟ್ಟು ನನಗೆ ಇವತ್ತು ನೀನು

0: ಫುಟ್ಬಾಲ್ ಆಡಿದ್ರು ಪರವಾಗಿಲ್ಲ, ಅವನ್ನ ಆಡಕ್ ಬಿಡಬಾರ್ದು ಅಂದ್ರೆ ಅಷ್ಟೇ ನನ್ಗೆ ಹೇಳಿತ್ತು. ಸೊ ಆ ಮ್ಯಾಚ್ ಅಲ್ಲಿ ನಾನು ಕಂಪ್ಲೀಟ್ ಮಾರ್ಕಿಂಗ್ ಅವನ್ನ. ಯಾವ ತರ ಮಾರ್ಕಿಂಗ್ ಅಂತ ಹೇಳಿದ್ರೆ, ಅವ್ನ ಬಾಲ್ ಮೂಡ 45 ಮಿನಿಟ್ಸ್ ಅಲ್ಲಿ ಬಾಲ್ ಮುಟ್ಟಿದ್ದೆ ಒಂದು ಮೂರ್ನಾಲ್ಕು ಸರಿ ಅಷ್ಟೇ, ಅದು ಬಿಟ್ರೆ ಅವ್ನ ಬಾಲೇ ಮುಟ್ಟಕ್ ಬಿಡ್ಲಿಲ್ಲ. ಅವನಿಗೆ ಎಷ್ಟು ಅವನು ಒಂದು ಅವನಿಗೆ ಇರಿಟೇಷನ್ ಆಯ್ತು ಅಂತ ಹೇಳಿದ್ರೆ, ನಮ್ಮ ಅಖಿಲ್ ಅನ್ಸಾರ್ ಅಂತ ಮಿಡ್ ಫೀಲ್ಡ್ ಅಲ್ಲಿ ಆಡ್ತಾ ಇದ್ದ ಬಾಂಬೆ ಪ್ಲೇಯರ್, ಅವನಿಗೆ ಕೋಪದಲ್ಲಿ ನನ್ನ ಮೇಲೆ ಇದ್ಕೊಂಡು ಅವ್ನಿಗೆ ಡೆಲಿಬ್ರೇಟ್ ಆಗಿ ಹೊಡೆದ್ಬಿಟ್ಟ, ಹೊಡೆದು ರೆಡ್ ಕಾರ್ಡ್ ತಗೊಂಡು ಹೊರಗೆ ಹೋಗ್ಬಿಟ್ಟ. ಅವನ್ ಲೈಫ್ ಫುಟ್ಬಾಲ್ ಲೈಫ್ ಅಲ್ಲಿ ಅವನು ಅದೇ ಫಸ್ಟ್ ಟೈಮ್ ರೆಡ್ ಕಾರ್ಡ್ ತಗೊಂಡಿರೋದಂತೆ, ನಮಗೂ ಗೊತ್ತಿಲ್ಲ ಅದಕ್ಕೆ ಮೊದಲು ತಗೊಂಡಿದ್ದಾನ ಅಂತ. ಬಟ್ ನೆಕ್ಸ್ಟ್ ಡೇ ಪೇಪರ್ ಅಲ್ಲಿ ಹೆಡ್ಡಿಂಗು, ನಂದು ಅವನದು ಫೋಟೋ ಹಾಕಿ ಹೆಡ್ಡಿಂಗು ಬೆಂಗಾಲಿ ಪೇಪರ್ ಅಲ್ಲಿ ಹಾಕಿದ್ರು. ಸೊ ಫಸ್ಟ್ ಟೈಮ್ ಅವರು ಕಿಶನ್ ಡೇ ರೆಡ್ ಕಾರ್ಡ್ ತಗೊಂಡಿದ್ ಮ್ಯಾಚ್ ಅಲ್ಲಿ ಅಂತ. ಸೊ ಅದು ನನಗೆ ಮರೆಯಲಾಗಿದ ನೆನಪು. ಅಂತ ಒಂದು ಸ್ಟಾರ್ ಪ್ಲೇಯರ್ ಅವ್ರ ಲೈಫ್ ಅಲ್ಲಿ ಫಸ್ಟ್ ಟೈಮ್ ರೆಡ್ ಕಾರ್ಡ್ ತಗೊಳಕ್ ಮಾಡ್ದಲ್ಲ ನಾವು. ಸೊ ಆ ಟೂರ್ನಮೆಂಟ್ ಅಲ್ಲಿ ನನಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಕೊಟ್ರು ಆ ಟೂರ್ನಮೆಂಟ್ ಫೈನಲ್ಸ್ ಅಲ್ಲಿ.
1: ಓಕೆ,
0: ಎರಡು ಮ್ಯಾಚ್ ಮರೆಯಲಾಗದ್ದು. ಇನ್ನು ಆ ತರ ತುಂಬಾ ಆಡಿದೀವಿ.
1: ಅಂತೂ ಸರಿಸುಮಾರು ಒಂದು 36 ವರ್ಷದ ಒಂದು ಫುಟ್ಬಾಲ್ ಜೀವನವನ್ನ ನೀವು ಕಳೆದಿದ್ದೀರಿ. ಸಾಕಷ್ಟು ನೆನಪುಗಳಿದೆ, ಮತ್ತಷ್ಟು ನೆನಪುಗಳನ್ನ

0: ಡೆಲಿಬ್ರೇಟ್ ಆಗಿ ಹೊಡೆದ್ಬಿಟ್ಟ, ಹೊಡೆದು ರೆಡ್ ಕಾರ್ಡ್ ತಗೊಂಡು ಹೊರಗೆ ಹೋಗ್ಬಿಟ್ಟ. ಅವನ್ ಲೈಫ್ ಫುಟ್ಬಾಲ್ ಲೈಫ್ ಅಲ್ಲಿ ಅವನು ಅದೇ ಫಸ್ಟ್ ಟೈಮ್ ರೆಡ್ ಕಾರ್ಡ್ ತಗೊಂಡಿರೋದಂತೆ. ನಮಗೂ ಗೊತ್ತಿಲ್ಲ ಅದಕ್ಕೆ ಮೊದಲು ತಗೊಂಡಿದ್ದಾನ ಅಂತ. ಬಟ್ ನೆಕ್ಸ್ಟ್ ಡೇ ಪೇಪರ್ ಅಲ್ಲಿ ಹೆಡ್ಡಿಂಗು, ನಂದು ಅವನದು ಫೋಟೋ ಹಾಕಿ ಹೆಡ್ಡಿಂಗು ಬೆಂಗಾಲಿ ಪೇಪರ್ ಅಲ್ಲಿ ಹಾಕಿದ್ರು. ಸೊ ಫಸ್ಟ್ ಟೈಮ್ ಅವರು ಕಿಶನ್ ಡೇ ರೆಡ್ ಕಾರ್ಡ್ ತಗೊಂಡಿದ್ ಮ್ಯಾಚ್ ಅಲ್ಲಿ ಅಂತ. ಸೊ ಅದು ನನಗೆ ಮರೆಯಲಾಗಿದ ನೆನಪು. ಅಂತ ಒಂದು ಸ್ಟಾರ್ ಪ್ಲೇಯರ್ ಅವ್ರ ಲೈಫ್ ಅಲ್ಲಿ ಫಸ್ಟ್ ಟೈಮ್ ರೆಡ್ ಕಾರ್ಡ್ ತಗೊಳಕ್ ಮಾಡ್ದಲ್ಲ ನಾವು. ಸೊ ಆ ಟೂರ್ನಮೆಂಟ್ ಅಲ್ಲಿ ನನಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಕೊಟ್ರು ಆ ಟೂರ್ನಮೆಂಟ್ ಫೈನಲ್ಸ್ ಅಲ್ಲಿ.
1: ಓಕೆ,
0: ಎರಡು ಮ್ಯಾಚು ಮರೆಯಲಾಗದು. ಇನ್ನು ಆ ಥರ ತುಂಬ ಆಡಿದ್ದೀವಿ.
1: ಅಂತೂ ಸರಿಸುಮಾರು ಒಂದು 36 ವರ್ಷದ ಒಂದು ಫುಟ್ಬಾಲ್ ಜೀವನವನ್ನು ನೀವು ಕಳೆದಿದ್ದೀರಿ. ಸಾಕಷ್ಟು ನೆನಪುಗಳಿದೆ, ಮತ್ತಷ್ಟು ನೆನಪುಗಳನ್ನು ಹಂಚಿಕೊಂಡಿದ್ದೀರಿ ನಮ್ಮ ಜೊತೆಗೆ. ಹಾಗೆ ಕೊನೆಯದಾಗಿ ಒಂದು ಯುವ ಜನತೆಗೆ ಏನು ಸಂದೇಶವನ್ನು ಹೇಳೋಕ್ಕೆ ಬಯಸ್ತೀರಿ? ಅಂದರೆ ಯಾಕೆಂತ ಹೇಳಿದರೆ ಇವತ್ತು ಬಹಳಷ್ಟು ಅವಕಾಶಗಳಿದೆ ಯುವಕರಿಗೆ, ಅಂದರೆ ಎಷ್ಟೋ ಅಕಾಡೆಮಿಗಳಿದೆ, ಎಷ್ಟೋ ಗ್ರೌಂಡ್ಗಳಿದೆ, ಮತ್ತು ಅವರಿಗೆ ಹೊರಗೆ ಹೋಗುವಂಥ ಅವಕಾಶಗಳು ಕೂಡ ಇದೆ. ಆದರೂ ಕೂಡ ಇವತ್ತಿನ ಯುವ ಜನತೆ ಅದನ್ನು ಸರಿಯಾಗಿ ಬಳಸ್ಕೋತಿಲ್ಲ. ಅಂದರೆ ಒಬ್ಬ ಫುಟ್ಬಾಲ್ ಆಡ್ತಾನೆ ಅಂತ ಹೇಳಿದ್ರೆ ಕೂಡ ಆತ ಎಲ್ಲೋ ಒಂದು ಕಡೆ ಅದು ನೆಗ್ಲೆಕ್ಟ್ ಮಾಡ್ತಿದ್ದಾನೆ, ಅಥವಾ ಮನೆಯಲ್ಲಿ ಕೂಡ ಅವನಿಗೆ ಒಂದು ಸರಿಯಾದ ಪ್ರೋತ್ಸಾಹ ಸಿಗ್ತಿಲ್ಲ. ಅಂದರೆ ಇನ್ನು ಸ್ಪೋರ್ಟ್ಸ್ಗೆ ಹೋಗಿಬಿಟ್ರೆ ಅವ್ನ ಲೈಫ್ ಹಾಳಾಗುತ್ತೆ, ಅಥವಾ ಅವನಿಗೆ ಅಲ್ಲಿ ಒಂದು ಒಳ್ಳೆ ಜೀವನ ಸಿಗಲ್ಲ ಸ್ಪೋರ್ಟ್ಸ್ಲಿದ್ದರೆ. ಈ ಥರದ ಒಂದು ಮೆಂಟಾಲಿಟಿ ಪೇರೆಂಟ್ಸಲ್ಲಿದೆ, ಇದೆಲ್ಲ ಇಟ್ಕೊಂಡು ಏನು ಹೇಳಲಿಕ್ಕೆ ಬಯಸ್ತೀರಿ?
0: ಈಗ ಮನೆ ಮೊದಲ ಪಾಠ ಶಾಲೆ ಅಂತ ಹೇಳ್ತಾರೆ. ಮಕ್ಕಳು ಫಸ್ಟ್ ಕಲಿಯೋದೇ ಮನೆಯಿಂದ. ಮನೇಲಿ ಫಸ್ಟ್ ಅಪ್ಪ ಅಮ್ಮ ಎನ್ಕರೇಜ್ ಮಾಡಬೇಕು ಮಕ್ಕಳಿಗೆ. ಓದು ಇದ್ದೇ ಇರುತ್ತೆ, ಅದು ಇರಲೇಬೇಕು. ಓದು ಇಲ್ಲ ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಓದು ಬೇಕೇ ಬೇಕು. ಬಟ್ ಅದೇ ರೀತಿ ಸ್ಪೋರ್ಟ್ಸ್ ಕೂಡ ಇರಬೇಕು. ನೀನು ಆರೋಗ್ಯವಾಗಿ ಇರಬೇಕು ಅಂತ ಹೇಳಿದ್ರೆ ಸ್ಪೋರ್ಟ್ಸ್ ತುಂಬಾ ಮುಖ್ಯ. ಮನೆ ಬಿಟ್ಮೇಲೆ ಸ್ಕೂಲು. ಸ್ಕೂಲಲ್ಲಿ ಯಾರು ಪಿಟಿ ಮಾಸ್ಟರ್? ನಾವು ಮೊದಲು ನಾವೆಲ್ಲ ಸ್ಕೂಲಿಗೆ ಹೋಗುವಾಗ ನಾವೆಲ್ಲರೂ ಮಾಸ್ಟರ್ಗೆ ಪಿಟಿ ಮಾಸ್ಟರ್ ಅಂತಾನೆ ಹೇಳ್ತಾ ಇದ್ದೀವಲ್ವಾ. ಸೊ ಆ ಪಿಟಿ ಮಾಸ್ಟರ್ ಯಾರು ಇರ್ತಾರೆ, ಅವರು ಅವರವರ ಸ್ಕೂಲಲ್ಲಿ ಹಾಕಿ ಇರ್ಬೋದು, ಫುಟ್ಬಾಲ್ ಇರ್ಬೋದು, ವಾಲಿಬಾಲ್ ಇರ್ಬೋದು, ಎಲ್ಲಾ ಟೀಮು. ನಾವು ಆಡುವಾಗ ಎಲ್ಲಾ ಟೀಮ್ ಇತ್ತು ಸ್ಕೂಲಲ್ಲಿ. ಈಗ ಮೋಸ್ಟ್ ಆಫ್ ದಿ ಪ್ರೈವೇಟ್ ಸ್ಕೂಲಲ್ಲೆಲ್ಲ ಬಿಲ್ಡಿಂಗ್ ಇದ್ರೆ ಆಯ್ತು, ಗ್ರೌಂಡ್ ಇರ್ಬೇಕಂತ ಇಲ್ಲ, ಆ ತರ ಆಗ್ಬಿಟ್ಟಿದೆ.
1: ಹೌದು, ಅದು ನಿಜ.
0: ಸ್ಪೋರ್ಟ್ಸೇ ಇಲ್ಲ. ಹೋಗ್ಬೇಕು ಕಾಲೇಜಿಗೆ, ಆ ಬಿಲ್ಡಿಂಗ್ ಅಲ್ಲಿ ಕೂತ್ಕೋಬೇಕು, ಓದ್ಬಿಟ್ಟು ಹೊರಗ್ ಬರ್ತಾ ಇರ್ಬೇಕು. ಅವ್ರು ಯಾರು ಒಂದು ಸ್ಪೋರ್ಟ್ಸ್ ಅಂತ ಹೇಳೋದೇ ಇಲ್ಲ ಸುಮಾರು ಬೆಂಗಳೂರಲ್ಲಿ ನೋಡ್ದಂಗೆ. ಅಟ್ಲೀಸ್ಟ್ ಹಳ್ಳಿ, ಕೊಡಗು ಇಂತ ಹಳ್ಳಿಯಲ್ಲಾದ್ರೆ ಅಟ್ಲೀಸ್ಟ್ ಗ್ರೌಂಡ್ ಗಳಿದೆ, ಸ್ಕೂಲ್ ಇದೆ, ಅಲ್ಲಿ ಸ್ಪೋರ್ಟ್ಸ್ ಅಂತ ಇದ್ದೇ ಇರುತ್ತೆ. ಇಲ್ಲಿ ಬ್ಯಾಂಗ್ಳೂರ್ಲಂತೂ ಬೇರೆ ಇದೆ. ಅದಕ್ಕೆ ನಾವ್ ಹೇಳ್ದ ಪಿ ಟಿ ಮಾಸ್ಟರ್ಗೆ ಫಸ್ಟ್ ರಿಕ್ವೆಸ್ಟ್ ಮಾಡೋದ್ ನಾವ್ ಇವಾಗ, ಸರ್ ದಯವಿಟ್ಟು ನೀವು ನಿಮ್ಮ ನಿಮ್ಮ ಸ್ಕೂಲಲ್ಲಿ ಏಜ್ ಕ್ಯಾಟಗರಿ ಮೇಲೆ ಒಂದೊಂದು ಟೀಮ್ ರೆಡಿ ಮಾಡಿ ಅಂತ. ಅವರಿಗೆ ಬೆಳಿಗ್ಗೆ ಆಗಲಿ ಸಾಯಂಕಾಲ ಆಗಲಿ ಕೋಚಿಂಗ್ ಮಾಡೋದು. ಸೊ ಅವರು ಫಸ್ಟ್ ಫೌಂಡೇಶನ್ ಹಾಕಿ ಕೊಡ್ಬೇಕು ಮಕ್ಕಳಿಗೆ. ಸೊ ಅವ್ರು ಫೌಂಡೇಶನ್ ಹಾಕಿ ಅಲ್ಲಿಂದ ಬೆಳೆಸಿದ್ರೆ ಆಟೋಮೆಟಿಕ್ ಸ್ಪೋರ್ಟ್ಸ್ ಹಾಸ್ಟೆಲ್ ಇರ್ಬೋದು ಅಥವಾ ಲೋಕಲ್ ಇರೋ ಕ್ಲಬ್ ಇರ್ಬೋದು, ಅಲ್ಲೆಲ್ಲ ಆಟೋಮೆಟಿಕ್ ಪ್ಲೇಯರ್ ಬರ್ತಾರೆ ಆಮೇಲೆ. ಈಗ ನಾನು ಎಕ್ಸಾಂಪಲ್ ಹೇಳುದು, ನಾನು ಸ್ಕೂಲಲ್ಲಿ ಆಡುವಾಗ ಮ್ಯಾನ್ಸ್ ಕಂಪೌಂಡ್ ಗ್ರೌಂಡ್ ಅಲ್ಲಿ, ಆ ಗ್ರೌಂಡ್ ಅಲ್ಲಿ ನಮಗೆ ಒಳಗಡೆ ಮೇನ್ ಗ್ರೌಂಡ್ ಅಲ್ಲಿ ಆಡಕ್ಕೆ ಫುಟ್ಬಾಲ್ ಚಾನ್ಸ್ ಸಿಗ್ತಾ ಇರ್ಲಿಲ್ಲ. ಆ ಪಕ್ಕದಲ್ಲಿ ಈಗ ಆ ಉತ್ರಿ ಎಲ್ಲ ಮರದ ಬುಡದಲ್ಲಿ ಡ್ಯಾನ್ಸ್ ಮಾಡ್ತಾರಲ್ಲ, ಆ ಮರ ಇದೆಯಲ್ಲ ಒಂದು
1: ಸ್ಕೇಟಿಂಗ್,
0: ಅಲ್ಲಿ ನಾವು ಆಡ್ತಾ ಇದ್ದೋ ಅಂದ್ರೆ ಅಷ್ಟು ಜನ ಗ್ರೌಂಡ್ ಅಲ್ಲ. ಅವಾಗ ಇವಾಗ ಸಾಯಂಕಾಲ ಹೋಗಿ ಮ್ಯಾನ್ಸ್ ಕಂಪೌಂಡ್ ಗ್ರೌಂಡ್ಗೆ ಮಕ್ಕಳೇ ಇರೋದಿಲ್ಲ ಗ್ರೌಂಡ್ ಅಲ್ಲಿ. ಸೊ ಇದೇನಾಗುತ್ತೆ ಅಂತ ಹೇಳಿದ್ರೆ, ಸ್ಕೂಲಲ್ಲಿ ಮಾಸ್ಟರ್ಗಳು ಬರೀ ಓದು ಅಂತ ಹೇಳೋದು ಬಿಟ್ರೆ ಸ್ಪೋರ್ಟ್ಸ್ ಅಂತ ಹೇಳೋದು ಬಿಟ್ಟೇ ಬಿಟ್ಟಿದ್ದಾರೆ. ಅದು ನಾಟ್ ಓನ್ಲಿ ಸ್ಕೂಲ್, ಇವನ್ ನಮ್ ಕಂಪನಿಗಳೆಲ್ಲ ಅಷ್ಟೇ. ಮೊದ್ಲೆಲ್ಲ ಎಲ್ಲ ಆಲ್ಮೋಸ್ಟ್ ಎಲ್ಲ ಗೌರ್ಮೆಂಟ್ ಕಂಪನೀಸ್ ಕಂಪಲ್ಸರಿ ಸ್ಪೋರ್ಟ್ಸ್ ಇರಲೇಬೇಕು ಅಂತಿತ್ತು. ಇವಾಗ ಗೌರ್ಮೆಂಟ್ ಯಾವ ಕಂಪನಿಯಲ್ಲೂ ಸ್ಪೋರ್ಟ್ಸ್ ಇಲ್ಲ. ಈಗ ನಮ್ಮ ಐ ಟಿ ಐನೇ ತಗೊಳ್ಳಿ, ಒಂದ್ ಟೈಮ್ ಅಲ್ಲಿ ನಾವ್ ಹೇಳಿದಲ್ಲ, ನಾವು ಜಾಯ್ನ್ ಆಗುವಾಗ ಕರ್ನಾಟಕದ ಟಾಪ್ ಟೀಮ್ ಇಂದ ಐ ಟಿ ಐ. ಇವಾಗ ಐ ಟಿ ಅಲ್ಲಿ ಟೀಮೇ ಇಲ್ಲ. ಯಾವ್ದು ಬಿ ಎಲ್ ತಗೊಳ್ಳಿ, ಎಚ್ ಎಲ್ ತಗೊಳ್ಳಿ. ಎಚ್ ಎಲ್ ಈಗ ಪುನಃ ಫಾರ್ಮ್ ಮಾಡಿದ್ದಾರೆ ಫುಟ್ಬಾಲ್, ಪುನಃ ಫಾರ್ಮ್ ಮಾಡಿ ಎ ಡಿವಿಷನ್ ಬಂದಿದ್ದಾರೆ. ಸೊ ನೆಕ್ಸ್ಟ್ ಇಯರ್ ಅವ್ರು ಮೋಸ್ಟ್ ಲೀಗ್ ಸೂಪರ್ ಲೀಗ್ ಬರ್ತಾರೆ ಪುನಃ ಎಚ್ ಎಲ್. ಅದು ಬಿಟ್ರೆ ಎಲ್ಲ ಟೀಮ್ ಗೌರ್ಮೆಂಟ್ ಟೀಮ್ಸ್ ಇವಾಗ ಟೀಮ್ಗಳೇ ಇಲ್ಲ. ಅಂದ್ರೆ ಗೌರ್ಮೆಂಟೇ ಎನ್ಕರೇಜ್ ಮಾಡ್ತಾ ಇಲ್ಲ ಸ್ಪೋರ್ಟ್ಸ್ಗೆ, ಆದ್ರೆ ಮೆಡ್ಲ್ ಹೊಡಿಬೇಕು ಅಂತ ಹೇಳ್ತಾರೆ. ಎಲ್ಲಿಂದ ಹೊಡಿದಾರೆ? ಸೊ ಈ ತರ ಇದೆ. ಸೊ ಹಾಗಾಗಿ ನಾನು ಹೇಳೋದು, ಫಸ್ಟ್ ಸ್ಕೂಲಲ್ಲಿ ಸ್ಟಾರ್ಟ್ ಮಾಡಿ. ಎಲ್ಲ ಸ್ಕೂಲ್ ಕೊಡಗಿಂದ ಇರ್ಬೇಕು. ನಾನು ಕೊಡಗಿನವನಾಗಿರೋದ್ರೆ ನಾನು ಕೊಡಗಿನ ಸ್ಕೂಲ್ ಮಾಸ್ಟರ್ಗಳಿಗೆ ರಿಕ್ವೆಸ್ಟ್ ಮಾಡೋದು, ಸರ್ ನಿಮ್ ನಿಮ್ಮ ಸ್ಕೂಲಲ್ಲಿ ನೀವು ಒಳ್ಳೆ ಟೀಮ್ ರೆಡಿ ಮಾಡಿ, ಹಾಕಿ ಇರ್ಬೋದು, ಫುಟ್ಬಾಲ್ ಇರ್ಬೋದು, ವಾಲಿಬಾಲ್ ಇರ್ಬೋದು, ಬ್ಯಾಡ್ಮಿಂಟನ್ ಇರ್ಬೋದು. ಸೊ ಅವ್ರನ್ನ ನಿಮ್ಮ ಕೊಡಗು ಇಂಟರ್ ಸ್ಕೂಲ್ ಟೂರ್ನಮೆಂಟ್ಸ್ ಅಲ್ಲಿ ಕಾಂಪೀಟ್ ಮಾಡಿ ಗೆಲ್ಲುವ ತರ ಮಾಡಿ. ಅಷ್ಟು ಅವ್ರ ಕೆಲಸ ಅವ್ರು ಮಾಡಿದ್ರೆ ಸಾಕು, ಆಮೇಲೆ ಆಟೋಮೆಟಿಕ್ ಪ್ಲೇಯರ್ಸ್ ಹೊರಗೆ ಬರ್ತಾರೆ. ಯಾಕೆಂತ ಹೇಳಿದ್ರೆ ಈಗ ಅವ್ರವ್ರ ಊರಲ್ಲೇ ಎಲ್ಲಾ ಕಡೆ ಈಗ ಶಟಲ್ ಬ್ಯಾಡ್ಮಿಂಟನ್ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಪ್ರಾಕ್ಟೀಸ್ ಮಾಡೋ. ಫುಟ್ಬಾಲ್ ಅಂತೂ ನಾನು ಆಡೋ ಏನಿತ್ತು ಅದಕ್ಕಿಂತ 90% ಕೊಡಗಲ್ಲಿ ಫುಟ್ಬಾಲ್ ಇಂಪ್ರೂವ್ ಆಗಿದೆ. ನಾನು ಅವತ್ತು ಉತ್ರಿ ಕಪ್ ಮರಗೋಡಲ್ಲಿ ಬಂದಿದ್ದೆ, ರಾತ್ರಿ 12-1 ಗಂಟೆ ಆಗಿದ್ದೆ ಮ್ಯಾಚ್ ಮುಗಿಲಿಕ್ಕೆ. ಸ್ಟೇಜ್ ಮೇಲೆ ಕೂತಿದ್ದೀನಿ ಚಳಿ, ಆದ್ರೆ ಫೈನಲ್ಸ್ ಮ್ಯಾಚ್ ನಡೀತಾ ಇದೆ. ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾನು ಬ್ಯಾಂಗ್ಳೂರ್ಲೇ ಕೂತ್ ಫುಟ್ಬಾಲ್ ನೋಡ್ತಾ ಇದ್ದೀನಿ ಅನ್ನಿಸ್ತು. ಹೇಗೆ ಬ್ಯಾಂಗ್ಳೂರ್ ಪ್ಲೇಯರ್ ಕಂಟ್ರೋಲ್ ಮಾಡಿ, ಸ್ಟಾಪ್ ಮಾಡಿ, ನೀಟಾಗಿ ಪಾಸ್ ಹಾಕಿ ಆಡ್ತಾರೆ, ಟು ಪರ್ಫೆಕ್ಷನ್. ನಾನು ಇದನ್ನ ಬಂದು ಬೆಂಗಳೂರಿಗೆ ಬಂದು ಕರ್ನಾಟಕ ಫುಟ್ಬಾಲ್ ಅಸೋಸಿಯೇಷನ್ ಸೆಕ್ರೆಟರಿ ಸತ್ಯನಾರಾಯಣ ಅಂತಿದ್ದಾರೆ, ಅವ್ರ ಮುಂದೆ ಕೂತು ಹೇಳಿದೆ, ಸರ್ ಒಂದ್ ದಿವಸ ನಮ್ಮ ಊರಿಗೆ ಬನ್ನಿ, ಇಂಥ ಟೂರ್ನಮೆಂಟ್ ನಡೀತದೆ, ನೋಡಿ ನೀವು ಎಂತ ಪ್ಲೇಯರ್ಗಳಿದ್ದಾರೆ ಕೊಡಗಲ್ಲಿ ಅಂತ ಹೇಳ್ಬಿಟ್ಟು ಹೇಳಿದೆ ಅವರಿಗೆ. ಆಯ್ತು ಅಣ್ಣಪ್ಪ, ನೀನ್ ಯಾವಾಗ ಕರಿತೆ ನಾನು ಬರ್ತೀನಿ ಅಂತ ಹೇಳಿದ್ರು. ಸೊ ಆ ತರ ಕೊಡಗಲ್ಲಿ ಇವಾಗ ಫುಟ್ಬಾಲ್ ತುಂಬಾ ಇಂಪ್ರೂವ್ ಆಗಿದೆ, ತುಂಬಾ ಒಳ್ಳೆ

0: ಪ್ಲೇಯರ್ ಇದಾರೆ ಅಂದ್ರೆ ಏನು ಅಂತ ಹೇಳಿದ್ರೆ ಅವರು ಈ ಬಾವಿಯೊಳಗಿರೋ ಕಪ್ಪೆ ತರ ಅಲ್ಲೇ ಆಗ್ಬಿಟ್ಟಿದ್ದಾರೆ ಅವರು. ಈಗ ಬೆಂಗಳೂರಲ್ಲೇ ಎಲ್ಲಾ ನಡೆಯೋದು. ಈಗ ನಾವು ಕೊಡಗಲ್ಲಿ ಏನೇ ಪರ್ಸೆಂಟೇಜ್ ತೆಗೆದು ಪಾಸ್ ಆದ್ರೂ ಕಾಲೇಜು ಒಂದ್ ಸರಿ ನೀನ್ ಬೆಂಗಳೂರು ಕಾಲಿಡ್ಲೇಬೇಕು ಅಂದ್ರೆ ನಿನಗೆ ಫ್ಯೂಚರ್ ಇಲ್ಲಿ ಒಂದ್ ಕಂಪನಿ ಇರ್ಬೋದು ಏನೇ ಇರ್ಬೋದು ನಿಮ್ಗೆ ಜಾಬ್ ಸಿಗೋದು. ಸೊ ಅದೇ ತರ ಫುಟ್ಬಾಲ್ ಅಲ್ಲಿ ಕೂಡ ಈ ಬೆಂಗಳೂರು ಬಂದು ಬೆಂಗಳೂರಲ್ಲಿ ಫುಟ್ಬಾಲ್ ಆಡಿದ್ರೇನೆ ನೀವು 10 ಜನ ನೋಡೋದು ನಿಮ್ನ. ಸೊ ನಿಮ್ಮನ್ನ 10 ಕ್ಲಬ್ ಕರೆಯೋದು. ಕೊಡಗಲ್ಲಿ ಏನ್ ಕ್ಲಬ್ಗಳಿಲ್ಲ, ಇವಾಗ ಸ್ಟಾರ್ಟ್ ಆಗಿದೆ ಕೊಡಗು ಲೀಗ್ ಅಂತ. ಕೊಡಗು ಲೀಗ್ ಅಲ್ಲಿ ಬಟ್ ಅಲ್ಲೂ ಆಡಿದ್ರು ಅಷ್ಟರೊಳಗೆ ಮುಗಿದೋಗುತ್ತೆ ಅವ್ರ ಲೈಫ್, ಹೊರಗಡೆ ಬರಬೇಕು. ಸೊ ನಾವು ಅದನ್ನ ಅವ್ರಿಗೆ ಹೇಳೋದು, ನೀವು ಆಡಿ ಕೊಡಗಲ್ಲಿ ಫುಟ್ಬಾಲ್ ಇಂಪ್ರೂವ್ ಆಗೋದು ಫಸ್ಟ್ ಸ್ಕೂಲ್ ಲೆವೆಲ್ಲು, ಆಮೇಲೆ ಸ್ಕೂಲ್ ಅಲ್ಲಿ ಆಡ್ತಾ ಬಂದಾಗ ಆಟೋಮೆಟಿಕ್ ಕ್ಲಬ್ ಸಿಗುತ್ತೆ ನಿಮಗೆ. ಕೊಡಗಲ್ಲಿ 10-12 ಕ್ಲಬ್ಗಳಿದೆ ಫುಟ್ಬಾಲ್ ಇವಾಗ. ಸೊ ಅವ್ರ ಆ ಕ್ಲಬ್ಗೆ ನೀವು ಆಡಿ, ಆಟೋಮೆಟಿಕ್ ಆಡಿ. ನಾನು ಲಾಸ್ಟ್ ಜನರಲ್ ಬಾಡಿಗೆ ಬಂದಾಗಲೂ ನಾನು ಪ್ರೆಸಿಡೆಂಟ್ ಹತ್ರ ಸೆಕ್ರೆಟರಿ ಹತ್ರ ಮಾತಾಡಿದೆ ಈಶ್ವರ್ ಅವ್ರ ಹತ್ರ. ನಾನು ಹೇಳಿದೆ ಇಲ್ಲಿ ಲೀಗ್ ನಡೀತದಲ್ಲ, ಇಲ್ಲಿಂದ ಒಂದು 20-30-40 ಟೀಮ್ ಪ್ಲೇಯರ್ ಸೆಲೆಕ್ಟ್ ಮಾಡಿ ಕೊಡಗು ಟೀಮ್ ಅಂತ ಹೇಳಿ ಬೆಂಗಳೂರು ಒಂದು ಎಂಟ್ರಿ ಕೊಡಿ, ಇಲ್ಲಿದ ಪ್ಲೇಯರ್ಸ್ ನೀವು ಬೆಂಗಳೂರು ಲೀಗ್ ಆಡಿಸಿ. ಸೊ ಆಟೋಮೆಟಿಕ್ ಮೇಲೆ ಬರ್ತಾರೆ, ನಾವು ಆಡೋಗಿ ಏನು ಇಲ್ಲದೆ ನಾವು ಬಂದಿದೀವಂತೆ. ಅಂತದ್ರಲ್ಲಿ ಇವಾಗ ಇಷ್ಟೆಲ್ಲ ಆಪರ್ಚುನಿಟಿ ಇರುವಾಗ ಬರಬೇಕು. ಮತ್ತೆ ಇವಾಗ ಕರ್ನಾಟಕದ ಫುಟ್ಬಾಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಹ್ಯಾರಿಸ್ ಇದ್ದಾರೆ, ಎಂಎಲ್ಎ ಹ್ಯಾರಿಸ್ ಅಂತ, ಅವರಂತೂ ಡಿಸ್ಟಿಕ್ ಕಡೆ ತುಂಬಾ ಸ್ಕೋಪ್ ಕೊಡ್ತಾ ಇದ್ದಾರೆ. ಎಲ್ಲ ಡಿಸ್ಟಿಕ್ಗೆ ಬಾಲ್ಸ್ ಕೊಡ್ತಾರೆ, ಟ್ರ್ಯಾಕ್ ಶೂಟ್ಸ್ ಕೊಡ್ತಾ ಇದ್ದಾರೆ. ಮೊದಲೆಲ್ಲ ನಾವೆಲ್ಲ ನೋಡೇ ಇಲ್ಲ ಅದೆಲ್ಲ. ಇವಾಗ ಅವ್ರು ಬಂದು ಪ್ರೆಸಿಡೆಂಟ್ ಆದ್ಮೇಲೆ ಮತ್ತೆ ಸತ್ಯನಾರಾಯಣ ಸೆಕ್ರೆಟರಿ ಆದ್ಮೇಲೆ ಸೊ ಡಿಸ್ಟಿಕ್ ಕಡೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ನನಗ್ ಗೊತ್ತಿದ್ದಂಗೆ ಫಸ್ಟ್ ಟೈಮ್ ಸಂತೋಷ್ ಟ್ರೋಫಿ ಟೀಮ್ಗೆ ಡಿಸ್ಟಿಕ್ ಪ್ಲೇಯರ್ಸ್ಗೆ ಮಾತ್ರ ಸಪರೇಟ್ ಸೆಲೆಕ್ಷನ್ ಇಟ್ಟಿದ್ರು. ಸೊ ಆ ಸೆಲೆಕ್ಟರ್ ಅಲ್ಲಿ ನಾನು ಒಬ್ಬ ಆಗಿದ್ದೆ. ಆಗ ನಾನು ಯಾವ್ದೋ ಪರ್ಸನಲ್ ಕಾರಣಕ್ಕೆ ಸೆಕ್ರೆಟರಿ ಅವ್ರನ್ನ ಮೀಟ್ ಮಾಡಕ್ ಹೋಗಿದ್ದೆ. ಸೊ ಆವಾಗ ಅವ್ರು ಹೇಳಿದ್ರು, ಅಣ್ಣಪ್ಪ ಯಾವಾಗ ಬಂದಿದೆಯಲ್ಲ, ಡಿಸ್ಟಿಕ್ ಸೆಲೆಕ್ಷನ್ ನಡೀತಾ ಇದೆ, ಯಾರ್ಯಾರು ಒಳ್ಳೆ ಪ್ಲೇಯರ್ಸ್ ಇದಾರೆ ನೀನು ಸೆಲೆಕ್ಟ್ ಮಾಡಿ ನಮಗೆ ಕೊಡು ಅಂತ ಹೇಳಿ ನನ್ನ ಕೂರಿಸಿದ್ರು. ಸುಮಾರು 6-7 ಗಂಟೆ ತನಕ ರಾತ್ರಿ ಕೂತಿದ್ದೆ ನಾನು. ಸೊ ಆತರ ಮೊದ್ಲು ಇದೆಲ್ಲ ಇರ್ಲಿಲ್ಲ. ಇವಾಗ ಅವರೆಲ್ಲ ಬಂದ್ಮೇಲೆ ಈ ತರ ಒಂದು ಆಪರ್ಚುನಿಟಿ ಸಿಗ್ತಾ ಇದೆ ಕೊಡಗಿನ ಪ್ಲೇಯರ್ಗೆ. ಕೊಡಗುಂತಲ್ಲ, ಆಲ್ಮೋಸ್ಟ್ ಡಿಸ್ಟ್ರಿಕ್ಟ್ ಪ್ಲೇಯರ್ ಹೇಳ್ತಾ ಇದ್ದೀನಿ ನಾನು. ಸೊ ಅವರ ಏನು ಅವ್ರು ಆಡ್ತಾರೆ ಅದನ್ನ ಈಗ ಬೆಂಗಳೂರಲ್ಲೂ ತೋರಿಸ್ಬೋದು. ಮತ್ತೆ ಮೇನ್ ಆಗಿ ಕೊಡಗಲ್ಲಿ ಒಂದು ಸ್ಟೇಡಿಯಂ ಬೇಕು. ಇದ್ರ ಬಗ್ಗೆನೂ ನಾನು ಡಿಸ್ಕಸ್ ಮಾಡಿದೆ ನಮ್ಮ ಜಗದೀಶ್ ಪಾಂಡ್ಪಲೆ ಹಾಗೂ ಈಶ್ವರ್ ಜಗದೀಶ್ ಮತ್ತೆ ಇನ್ನೊಬ್ಬ ಜಗದೀಶ್ ಅಂತ ಇದ್ದಾರೆ, ಅವರು ಕೊಡಗರಳ್ಳಿ ಅವರು ನಮ್ಗೆ ಸೀನಿಯರ್ ಅವರು ಕಾಲೇಜಲ್ಲಿ. ಅವರು ಕೊಡಗಿನಿಂದ ನಮ್ಮ ಕರ್ನಾಟಕ ಫುಟ್ಬಾಲ್ ಅಸೋಸಿಯೇಷನ್ ರೆಪ್ರೆಸೆಂಟ್ ಮಾಡ್ತಾರೆ ಕಮಿಟಿ ಮೆಂಬರ್ ಆಗಿ. ಸೊ ನಾವೆಲ್ಲ ಕೂತು ಮಾತಾಡಿ ಈಗ ಕೊಡಗಲ್ಲಿ ನಮಗೆ ಒಂದು ಜಾಗ ಎಲ್ಲಾದ್ರೂ ಸಿಕ್ಕಿದ್ರೆ 4-5 ಎಕರೆಷ್ಟು ಸ್ಟೇಡಿಯಂ ಮಾಡ್ಲಿಕ್ಕೆ ಒಂದು ಜಾಗನ ಹುಡುಕ್ತಾ ಇದೀವಿ ನಾವು. ಅದ್ರ ಬಗ್ಗೆ ಮಾತಾಡಿದೀವಿ. ಅವತ್ತು ಜನರಲ್ ಬಾಡಿ ಬಂದಾಗಲೂ ನಾವು ಬೋಪಯ್ಯ ಸರ್ ಅವ್ರಿಗೂ ಮಾತಾಡ್ದು, ಅವ್ರ ಮನೆಗೆ ಹೋಗಿನು. ಅವರು ಅದೇ ಹೇಳಿದ್ರು, ತೊಂದರೆ ಇಲ್ಲ, ನೀವು ಲೆಟರ್ ಕೊಡಿ, ಜೊತೆಗೆ ಅದು ಜಾಗ ಎಲ್ಲಿದೆ ಅಂತ ನೋಡಿ ಅದನ್ನ ಮೆನ್ಷನ್ ಮಾಡಿ ಕೊಡಿ, ನಾವು ಅದಕ್ಕೆ ಅನುಕೂಲ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ನೋಡ್ಬೇಕಿನ್ನು ಅದ್ರದ್ದು ಪ್ರಯತ್ನದಲ್ಲೇ ಇದ್ದೀವಿ. ಈಗ ಕೊಡಗಲ್ಲಿ ನಮ್ಮದೇ ಅಂತೇಳಿ ಒಂದೀಗ ಹಾಕಿ ಇದೆ, ಟರ್ಫ್ ಗ್ರೌಂಡ್ ಇದೆ, ಮೂರು ನಾಲ್ಕಿದೆ, ಮಡಿಕೇರಿ, ಗೋಣಿಕೊಪ್ಪ, ಪೊನ್ನಂಪೇಟೆ, ಸೋಮರಪೇಟೆ ಒಂದು ಆಗ್ತಾ ಇರಬೇಕು.
1: ಸೋಮರಪೇಟೆ ಆಗ್ತಾ ಇದೆ. ಈಗ
0: ಕ್ರಿಕೆಟ್ ಇವಾಗ ಆಲ್ರೆಡಿ ಕೆಲಸ ನಡೀತಿದೆ ಅಂತ ನಾವು ಓದಿದ್ದೋ ಪೇಪರ್ ಅಲ್ಲಿ, ನೋಡಿಲ್ಲ ಕ್ರಿಕೆಟ್ಗೆ. ಸ್ಪೋರ್ಟ್ಸ್ ಕಾಶಿ ಇದು, ಹೇಗೆ ಆರ್ಮಿಯವ್ರಿಗೆ ಆರ್ಮಿಗೆ ಕೊಡಗಿಂದ ಜನ ಹೋಗ್ತಾರೆ, ಹಾಗೆ ಫುಟ್ಬಾಲ್ಗೆ ಬೇಕಾದಷ್ಟು ಜನ ಹೋಗಿದ್ದಾರೆ.
1: ಹೌದು,
0: ಗೋವಿಂದ್ ಅವರು ಇರ್ಬೋದು, ಎಂ ಪಿ ಗಣೇಶ್ ಇರ್ಬೋದು, ಸುಬ್ಬಯ್ಯ, ಚಂಗಪ್ಪ, ಬೇಕಾದಷ್ಟು ಇದ್ದಾರೆ ಹಾಕಿ ಪ್ಲೇಯರ್ಸ್, ಪೂಣಚ್ಚ.
1: ನಿಜಕ್ಕೂ ನೀವು ಹೇಳ್ದಾಗೆ ಒಂದು ಕ್ರೀಡೆ ಏಳಿಗೆ ಕಾಣಬೇಕು ಅಂತ ಹೇಳಿದ್ರೆ ಅದಕ್ಕೆ ಮೂಲಭೂತ ಸೌಕರ್ಯಗಳಿರ್ಬೇಕು. ನೀವು ಹೇಳ್ತಿರೋ ಹಾಗೆ ಒಂದು ಸ್ಟೇಡಿಯಂನ ಅವಶ್ಯಕತೆ ಇದೆ, ಹಾಗೆ ಒಂದು ಸೂಕ್ತ ಮಾರ್ಗದರ್ಶನ ಸಿಕ್ತು ಅಂತ ಹೇಳಿದ್ರೆ ಇಲ್ಲಿನ ಪ್ರತಿಭೆಗಳು ಕೂಡ ಬೆಂಗಳೂರಂತಹ ಒಂದು ಉನ್ನತ ಮಟ್ಟದ ಟೂರ್ನಮೆಂಟ್ಗಳಲ್ಲಿ ಭಾಗವಹಿಸ್ಬೋದು, ಮತ್ತೆ ನಮ್ಮ ಜಿಲ್ಲೆಗೆ ಹೆಸರನ್ನು ತರುವಂತಾಗುತ್ತೆ ಅಂತ ಆಶಿಸ್ತಾ ಇದ್ದೀರಿ. ಹಾಗೆ ಇದುವರೆಗೆ ನಮ್ಮೊಂದಿಗೆ ಮಾತುಕತೆಯನ್ನು ನಡೆಸಿ ನಿಮ್ಮ ಫುಟ್ಬಾಲ್ ಜೀವನದ ಘಟನೆಗಳನ್ನು ಸವಿ ನೆನಪುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಾ. ಧನ್ಯವಾದಗಳು ಅಣ್ಣಪ್ಪ ಅವರೇ.
0: ಥ್ಯಾಂಕ್ ಯು, ತುಂಬಾ ಧನ್ಯವಾದ.
2: ಇದುವರೆಗೆ ಕೊಡಗಿನ ಕ್ರೀಡಾ ಸಾಧಕರೊಂದಿಗೆ ಮಾತುಕತೆ ಕ್ರೀಡಾ ಲಹರಿ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ವಿನೋದ್ ಮೂಡಗದ್ದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

ಆತ್ಮೀಯ ಶ್ರೋತೃಗಳೇ, ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರ ಸೌರಭ ಕಾರ್ಯಕ್ರಮಕ್ಕಾಗಿ ನೀವು ನಿಮ್ಮ ಸ್ವರಚಿತ ಕತೆ, ಕವನ, ಚುಟುಕು, ಲೇಖನ, ಸವಿರುಚಿ, ಪ್ರವಾಸಿ ಕಥನ, ಸ್ಥಳ ವಿಶೇಷತೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಬರೆದು ನಮಗೆ ಕಳುಹಿಸಬಹುದು.

ನಿಮ್ಮ ಪತ್ರಗಳು ನಮ್ಮ ಕೈ ಸೇರಲು ಈ ತಿಂಗಳ 23 ಕೊನೆಯ ದಿನ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಸೌರಭ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 5712201.

0: ಹಲೋ
1: ಹಲೋ ಆಕಾಶವಾಣಿ
2: ಬೆಳಕ ಹುಡುಕುತ
3: ಹುಡುಕ ಹೊರಟಿದೆ
0: ಹಲೋ
1: ಬೆಳಕ ಹುಡುಕುತ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಸನ್ಮಾನ್ಯ ಜನಪ್ರತಿನಿಧಿಗಳು, ನುರಿತ ತಜ್ಞರು, ವೃತ್ತಿ ಮಾರ್ಗದರ್ಶಕರು, ಪೊಲೀಸ್ ಅಧಿಕಾರಿಗಳು, ಕಾನೂನು ಸಲಹೆಗಾರರು, ಖ್ಯಾತ ಮಾನಸಿಕ ತಜ್ಞರು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಶ್ರೋತೃಗಳ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸುವಂತಹ ವಿಶೇಷ ಕಾರ್ಯಕ್ರಮ
2: ಬೆಳಕ ಹುಡುಕುತ
1: ನಿರೀಕ್ಷಿಸಿ
2: ನೇರ ಫೋನಿನ ಕಾರ್ಯಕ್ರಮ.
1: ಪ್ರೀತಿಯ ಶ್ರೋತೃಗಳೇ, ಇದು ನಿಮಗಾಗಿ
3: ಬೆಳಕ ಹುಡುಕುತ.
1: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 5:39:35. ಶ್ರೋತೃಗಳೇ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಮಡಿಕೇರಿ. ಚಿತ್ರ ಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್.

ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಚಿತ್ರಕಾವೇರಿಗೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮೊಂದಿಗೆ ಶ್ರುತಿ ಸಂಜೀವ್. ಸ್ನೇಹಿತರೆ, ನೀವು ಕೂಡ ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 0827222285. ಕರೆ ಮಾಡಿ ನಿಮ್ಮಿಷ್ಟದ ಗೀತೆಯನ್ನ ಕೇಳಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮದಲ್ಲಿ ಮೊದಲ ಕಾಲರ್ ರೆಡಿ ಆಗಿದ್ದಾರೆ. ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಅಂತ ಕೇಳೋಣ. ಹಲೋ, ನಮಸ್ತೆ. ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ, ಓಕೆ, ಕರೆಯಲ್ಲಿ ಕಡಿತ ಉಂಟಾಗಿದೆ. ಕಾರ್ಯಕ್ರಮದ ಮೊದಲಿಗೆ ನಾವೀಗ ಜಸ್ಟ್ ಮಾತ್ ಮಾತಲ್ಲಿ ಚಿತ್ರದ ಗೀತೆಯನ್ನು ಕೇಳಿ ಬರೋಣ.

0: ಒಂದು ಸುಂದರ ಚಿತ್ರಗೀತೆಯ ಬಳಿಕ ಮತ್ತೊಮ್ಮೆ ಸ್ವಾಗತ. ಇದು ನೀವು ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಚಿತ್ರ ಕಾವೇರಿ ಅಂತ ಹೇಳ್ತಾ, ಕರೆ ಯಾರು ಇಲ್ಲಿಂದ ಮಾಡಿದ್ದಾರೆ ಅಂತ ಕೇಳೋಣ. ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ.
1: ದಾವಣಗೆರೆ ಜಿಲ್ಲೆ ಹರಿಹರದಿಂದ ಸುರೇಶ್ ಬೆಣ್ಣೆ ಮೇಡಮ್.
0: ಸುರೇಶ್ ಬೆಣ್ಣೆ ಅವರೇ, ಹೇಗಿದ್ದೀರಾ?
1: ಆರಾಮದೆ ಮೇಡಮ್. ತಾವೆಲ್ಲರೂ ಮೇಡಮ್?
0: ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಹೇಗಿದೆ ಅಲ್ಲಿಯ ವಾತಾವರಣ ಇವತ್ತು?
1: ಇವತ್ತು ಮಳೆ ಆಗಿತ್ತೆ ಮೇಡಮ್, ಈಗ 4 ಗಂಟೆಗೆ.
0: ಹೌದಾ? ಹಾಗಿದ್ರೆ ಇವತ್ತು ಎಲ್ಲ ಕಡೆ ಕೂಡ ಒಂದು ತಂಪಿನ ವಾತಾವರಣ ಇರುತ್ತೆ.
1: ನಿಜ ಮೇಡಮ್, 3-4 ದಿನದ ಬಿಸಿಲು ಬಹಳ ಇತ್ತು, ತಂಪಾಗಿದೆ.
0: ತಂಪಾಗಿದೆ, ಮನಕ್ಕೂ ದೇಹಕ್ಕೂ ತಂಪಾಯ್ತು ಅಲ್ವಾ?
1: ಹೌದು ಹೌದು ಮೇಡಮ್.
0: ಹೇಳಿ, ಕಾಫಿ ಕುಡ್ದಾಯ್ತಾ?
1: ಓ ಕುಡ್ದೆ ಮೇಡಮ್.
0: ಕಾರ್ಯಕ್ರಮಗಳನ್ನೆಲ್ಲ ಕೇಳಿದ್ರ ಇಷ್ಟೊತ್ತು?
1: ಓ ಕೇಳ್ತೇವೆ ಮೇಡಮ್, 4 ರಿಂದ 6 ಗಂಟೆ ತನಕ ಕೇಳ್ತೇವೆ ಮೇಡಮ್.
0: ಕೇಳೇ ಕೇಳ್ತೀರಾ ಅಲ್ವಾ, ಅದರಲ್ಲಿ
1: ಹೌದು,
0: ಯಾವುದೇ
1: ಡೈಲಿ
0: ಸಂಶಯ
1: ಕೇಳ್ತೇವೆ.
0: ಬೇಡ. ಅದೇ,
1: ಹೌದು.
0: ಯಾವ ಚಿತ್ರಗೀತೆ ಬೇಕಿತ್ತು ತಮಗೆ?
1: ರವಿಚಂದ್ರ ಮೇಡಮ್ ಫಿಲಮ್,
0: ರವಿಚಂದ್ರ.
1: ಅದರಲ್ಲಿ ನಸು ನಗುತ್ತಾ ಬಾ ಅಂತ ಒಂದೈತೆ, ಆಗಿತ್ತು.
0: ಖಂಡಿತ ಪ್ರಸಾರ ಮಾಡ್ತೀನಿ.
1: ಓಕೆ ಮೇಡಮ್.
0: ನಿಮ್ಗೊಂದು ಪ್ರಶ್ನೆ ಇದೆ, ಕೇಳ.
1: ಹಾಂ ಕೇಳಿ ಮೇಡಮ್.
0: ಸುಗ್ಗಿ ಕುಣಿತ ಅಂತ ಕೇಳಿದಿರಾ?
1: ಕೇಳೇನ್ ಮೇಡಮ್.
0: ಸುಗ್ಗಿ ಕುಣಿತ ಯಾವ ರಾಜ್ಯದಲ್ಲಿ ಕಂಡುಬರುವ ಜನಪದ ಕಲೆಯಾಗಿದೆ?
1: ಸುಗ್ಗಿ ಕುಣಿತ ಕರ್ನಾಟಕ ಇರ್ಬೇಕು ಮೇಡಮ್.
0: ಹೌದು, ಅದರಲ್ಲೂ ಕೂಡ ಸಂಶಯನೇ ಬೇಡ, ಕರ್ನಾಟಕದಲ್ಲೇ ಇರೋದು.
1: ಹೌದು ಮೇಡಮ್.
0: ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಹಾಗೆ ನಾವು ಈ ಹಿಂದೆ ಕೂಡ ಕರೆ ಮಾಡಿದಾಗ ನಿಮ್ಮ ಹತ್ರ ಏನೋ ಹೇಳಿದ್ದೆ, ಯೋಚನೆ ಇದೆಯಾ?
1: ಗೊತ್ತಿದೆ ಮೇಡಮ್,
0: ಆದ್ರೆ ನೀವು ತಪ್ಪಿಸ್ಕೊಂಡ್ ಬಿಟ್ರಲ್ವಾ?
1: ತಪ್ಪಿಲ್ಲ ಮೇಡಮ್, ನೀವು ಬರೋದ್ ಗ್ಯಾರಂಟಿ ಹೇಳಿದ್ರೆ ಮಾಡ್ತೇವೆ.
0: ಓ ಹಾಗೆ, ಸದ್ಯಕ್ಕೆ ನೀವು ಅದ್ ಹೇಗ್ ಮಾಡ್ಬೇಕು ಅಂತೆಲ್ಲ ಕೇಳ್ಕೊಂಡ್ ಬಂದಿರಿ, ಮುಂದಿನ ಸಲ ನಾವು ಅದ್ರ ಬಗ್ಗೆ ಮಾತನಾಡುವ, ಸರಿನಾ?
1: ಗ್ಯಾರಂಟಿ ಬರ್ತೀರಾ ಅಂದ್ರೆ ತಿಳ್ಕೊಂಡ ಬರ್ತಾನೆ.
0: ಆಯ್ತು, ಖಂಡಿತ ಬರುವ ಒಂದಿನ. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ಇದೇ ರೀತಿ ಕರೆ ಮಾಡ್ತಾ ಇರಿ. ನಮಸ್ಕಾರ. ಸುರೇಶ್ ಬೆಣ್ಣೆಯವರು ಕೇಳಿದಂತಹ ರವಿಚಂದ್ರ ಚಿತ್ರದ ಗೀತೆ ಇದೀಗ.

0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
0: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಚಿತ್ರಕಾವೇರಿ ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಯಾರು ಎಲ್ಲಿಂದ ಕರೆ ಮಾಡಿದರೆ ಅಂತ ಕೇಳೋಣ. ಹಲೋ,
3: ನಮಸ್ತೆ ಮೇಡಮ್.
2: ನಮಸ್ತೆ,
3: ನಾನು ಪುಷ್ಪರಾಜ್ ಮಾತಾಡಿದೆ ಮೇಡಮ್, ಕಗ್ಗೋಡ್ಲು ಹೂಕಾಡು ಪೈಸಾಗಿಂದ ಮೇಡಮ್.
2: ಪುಷ್ಪರಾಜ್ ಅವರೇ, ಹೇಗಿದ್ದೀರಿ?
3: ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಿ ಮೇಡಮ್?
2: ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇವತ್ತಿನ ದಿನ ಹೇಗಿತ್ತು?
3: ದಿನ ಮಾಮೂಲಿ ಮೇಡಮ್, ಮೋಡ ಕವಿದ ವಾತಾವರಣ.
2: ಮೋಡ ಕವಿದ ವಾತಾವರಣ ಅಲ್ವಾ, ಇವತ್ತು ಎಲ್ಲೆಲ್ಲಿ ಕೇಳಿದ್ರು ಇದೇ ಉತ್ತರ.
3: ಹೌದಾ ಮೇಡಮ್, ಸ್ವಲ್ಪ ಮಳೆ ಬರ್ತಾ ಇದೆ ಮೇಡಮ್ ಈಗ ಬಂತು ಮೇಡಮ್.
2: ಹೌದಾ, ಈ ಬಾರಿ ಬೇಗ ಮಳೆ ಬರುತ್ತೋ ಏನೋ ಗೊತ್ತಿಲ್ಲ ಅಲ್ವಾ?
3: ಹೌದು ಮೇಡಮ್.
2: ಸರಿ ಹೇಳಿ, ಇವತ್ತು ಯಾವ ಚಿತ್ರದ ಗೀತೆ ಬೇಕಿತ್ತು?
3: ಮೇಡಮ್, ಚಿರು ಚಿತ್ರದಲ್ಲಿ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರು ಆಡಿರುವ ಇಲ್ಲೇ ಇಲ್ಲೇ ಎಲ್ಲೋ ಆಗಿದೆ ಮೇಡಮ್.
2: ಹ್ಮ್, ಖಂಡಿತ ಪ್ರಸಾರ ಮಾಡ್ತೇನೆ.
3: ಓಕೆ ಮೇಡಮ್.
2: ಅದಕ್ಕೂ ಮುಂಚೆ ನಿಮಗೊಂದು ಪ್ರಶ್ನೆ ಇದೆ.
3: ಓಕೆ ಮೇಡಮ್.
2: ಕನ್ನಡದ ವರಕವಿ ಎಂದ ಪ್ರಸಿದ್ಧರಾದವರು ಯಾರು?
3: ದರಾ ಬೇಂದ್ರೆ ಅವರು ಮೇಡಮ್.
2: ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಿ. ಭಾವಗೀತೆಗಳನ್ನೆಲ್ಲ ಕೇಳ್ತಾ ಇರ್ತೀರಾ?
3: ಹೌದು ಮೇಡಮ್, ಕೇಳ್ತಾ ಇರ್ತೀನಿ ಮೇಡಮ್.
2: ನೀವು ಇಷ್ಟಪಡುವಂತ ಒಂದು ಭಾವಗೀತೆ ಯಾವುದು?
3: ಹಾಡ್ಲಿಕ್ಕೆ ಬರಲ್ಲ ಮೇಡಮ್, ಅದೇ ಕೆಎಸ್ ನರಸಿಂಹಸ್ವಾಮಿ ಅವರ ನಿನ್ನ ಪ್ರೇಮದ ಪರ್ಯ ನಾನರಿಯ ಕನಕಾಂಗಿ.
2: ಆ ಗೀತೆ ಬಹಳ ಇಷ್ಟ ಆಗತ್ತಾ?
3: ಹೌದು ಮೇಡಮ್, ಎಸ್ಪಿಬಿ ಅವರು ಚೆನ್ನಾಗಿ ಆಡಿದ್ದಾರೆ ಮೇಡಮ್, ಅದು ಭಾವಪೂರ್ವವಾಗಿದೆ ಮೇಡಮ್ ಅದು.
2: ಹೌದು, ಈ ಭಾವಗೀತೆಗಳು ಅಂತ ಹೇಳಿದ್ರೆ ತುಂಬಾ ಅರ್ಥಪೂರ್ಣವೂ ಆಗಿರುತ್ತೆ, ಕೇಳೋದಕ್ಕೂ ಕೂಡ ಅಷ್ಟೇ ಹಿತವಾಗಿರುತ್ತೆ ಅಲ್ವಾ?
3: ಹೌದು ಮೇಡಮ್.
2: ಇವತ್ತಿನ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಕೇಳಿದ್ರಾ?
3: ಕೇಳಿದೆ ಮೇಡಮ್, ಕ್ರೀಡಾಲಹರಿ ಚೆನ್ನಾಗಿತ್ತು ಮೇಡಮ್.
2: ಚೆನ್ನಾಗಿತ್ತು. ಅದೇ ಅದೇ, ಹೆಚ್ಚೆಚ್ಚು ಏನು ಕ್ರೀಡೆ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಸ್ಪೆಷಲಿ ನಮ್ಮ ಕೊಡಗು ಅತಿ ಹೆಚ್ಚು ಕ್ರೀಡಾಭಿಮಾನಿಗಳನ್ನು ಹೊಂದಿರುವಂಥದ್ದು, ಹಾಗೆ ಕ್ರೀಡೆಯಲ್ಲಿ ಭಾಗಿಯಾಗಿರೋರನ್ನ ಕೂಡ ಹೊಂದಿರುವಂತಹ ಒಂದು

0: ಹಾಡು ಅಲ್ವಾ?
1: ಹೌದು ಮೇಡಮ್.
0: ನಿಮಗೂ ಕ್ರೀಡೆಗಳೆಲ್ಲ ಇಷ್ಟ ಆಗತ್ತಾ?
1: ಕ್ರಿಕೆಟ್ ಇಷ್ಟ ಮೇಡಮ್, IPL ನೋಡ್ತಾ ಇರ್ತೀನಿ ಮೇಡಮ್.
0: ತುಂಬ ಇಷ್ಟಪಡ್ತೀರಿ ಕ್ರಿಕೆಟ್ನ?
1: ಹೌದು ಮೇಡಮ್, IPL ನೋಡ್ತಾ ಇರ್ತೀನಿ ಮೇಡಮ್.
0: ಹಾಂ ಹಾಂ ಹಾಂ ಹಾಂ ಸರಿ.
1: ಆಗ್ತಾ ಇದೆ
0: ಹಾಗೆ
1: ಅಲ್ಲ ಮೇಡಮ್,
0: ಏನು ಹೇಳಿ?
1: IPL ಈಗ ಆಗ್ತಾ ಇದೆ ಅಲ್ಲ ಮೇಡಮ್, ನೋಡ್ತಾ ಇರ್ತೀನಿ ಮೇಡಮ್.
0: ನೋಡ್ತಾ ಇರ್ತೀರಾ? ಇದೇ
1: ಹೌದು
0: ರೀತಿ
1: ಮೇಡಮ್.
0: ಅಲ್ವಾ ನಾವು ಕೂಡ ಎಲ್ಲರಿಗೂ ಸಪೋರ್ಟ್ ಮಾಡಬೇಕು?
1: ಹೌದು ಮೇಡಮ್.
0: ಖಂಡಿತ. ನಿಮ್ಮ ಜೊತೆ ಮಾತನಾಡಿ ತುಂಬ ಖುಷಿಯಾಯಿತು. ಇದೇ ರೀತಿ ಕರೆ ಮಾಡ್ತಾರೆ ಪುಷ್ಪರಾಜ್ ಅವರೇ, ಕರೆ
1: ಓಕೆ,
0: ಮಾಡಿದ್ದಕ್ಕಾಗಿ
1: ನಮಸ್ತೆ ಮೇಡಮ್.
0: ಧನ್ಯವಾದಗಳು. ಕರೆ ಮಾಡಿದಂತಹ ಪುಷ್ಪರಾಜ್ ಅವರು ಕೇಳಿರುವ ಚಿರುಚಿತ್ರದ ಗೀತೆ ಇದೀಗ.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6 ಗಂಟೆಯಾಗಲಿದೆ. ಈಗ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ. ಇದರಲ್ಲಿ ಕಾಫಿ ಬೆಳೆಯಲ್ಲಿ ಕಳೆ ನಿರ್ವಹಣೆ ಕುರಿತು ಡಾ ನಾಗರಾಜ್ ಗೋಕಾವಿ ಅವರೊಂದಿಗಿನ ಸಂದರ್ಶನ, ಬಳಿಕ ಮಾರುಕಟ್ಟೆ ಧಾರಣೆ ಕೇಳಲಿದ್ದೀರಿ. 7:20 ಸುದ್ದಿ ಜುಂಪೆ. ಪ್ರಾಯೋಜಕರು ಭಾರತೀಯ ಸಂಭಾರ ಮಂಡಳಿಯ ನಿವೃತ್ತ ಅಧಿಕಾರಿ ಅಯ್ಯನ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚಟ್ಟಳ್ಳಿ ಗ್ರಾಮ. 7:30 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಸಮಾಚಾರ ದರ್ಶನ. 8:00 ಮಣಿಪಾಲದ ಉನ್ನತ ಶಿಕ್ಷಣ ಅಕಾಡೆಮಿಯ 33ನೇ ಘಟಿಕೋತ್ಸವ ಸಮಾರಂಭದ ಬಾನುಲಿ ವರದಿ. ಪ್ರಾಯೋಜಕರು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲ್. 8:15 ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ ಸಿರಿಗಂಧ. 9:15 ಕನ್ನಡ ಚಿತ್ರಗೀತೆಗಳು. 9:30 ಯುವವಾಣಿ. ಇದರಲ್ಲಿ ರಾಜ್ಯಮಟ್ಟದ ನಾವೀನ್ಯತೆ ಆವಿಷ್ಕಾರ ಪ್ರಶಸ್ತಿಗೆ ಭಾಜನರಾಗಿರುವ ದಾವಣಗೆರೆಯ ನಿಖಿತಾ ಎಸ್ ರಾಜ್ ಕಪಿನಿ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ನಿರಂಜನ ಮೂರ್ತಿ ಆರ್ ಪಂಡರಹಳ್ಳಿ. ಇನ್ನು ರಾತ್ರಿ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಇವಿಷ್ಟು ಇಂದು ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಇನ್ನು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ನಾಳೆ ಬೆಳಗ್ಗೆ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ. 6:30 ಪೂವಪ್ಪ ಕಣಿಯೂರು ಅವರಿಂದ ಚಿಂತನ. 6:35 ರೈತರಿಗೆ ಸಲಹೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 7:47 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 8:35 ಆಕಾಶ ಬುಟ್ಟಿ. ಇದು ಆಕಾಶವಾಣಿಗೆ 90ರ ಸಂಭ್ರಮದ ಮತ್ತೊಂದು ವಿಶೇಷ ಕಾರ್ಯಕ್ರಮ. ಇದರಲ್ಲಿ ಭಾಗವಹಿಸುತ್ತಾರೆ ಹಿರಿಯ ಸಾಹಿತಿ ಹಾಗೂ ಕಲಾವಿದ ಗೋಟೂರಿ. 8:50 ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್. ನಿರ್ಮಾಣ ಎಂ ಶಿವರಾಮ್. 9:05 ಕೊಡವ ಸಿರಿ ಕಾರ್ಯಕ್ರಮದಲ್ಲಿ ಕೊಡವಡ ವಿಶೇಷ ಆಚಾರ ವಿಚಾರ ಸಂಸ್ಕೃತಿ ಈ ವಿಷಯವಾಗಿ ಮಾತನಾಡುತ್ತಾರೆ ಬೊಜ್ಜಂಗಡ ಡಾ ಅವನಿಜ ಸೋಮಯ್ಯ ಕೆಕೆ. 9:35 ಕನ್ನಡ ಚಿತ್ರಗೀತೆಗಳು. 9:45 ಯುವವಾಣಿಯಲ್ಲಿ ದಿಕ್ಸೂಚಿ. ವ್ಯಾಸಂಗ ಉದ್ಯೋಗದ ಅವಕಾಶಗಳ ಕುರಿತ ಕಾರ್ಯಕ್ರಮ, ಪ್ರಸ್ತುತಿ ಸಂತೋಷ್ ಕೆಎನ್. 10:00 ಚಿಣ್ಣರ ಲೋಕದಲ್ಲಿ ಸಿಂಚನ. ಪುಟ್ಟ ಮಕ್ಕಳ ಕಲರವ. ಪಕ್ಷಿ ಪ್ರೇಮಿ ಪಕ್ಷಿಗಳ ಬಗ್ಗೆ ಕಿರುಹೊತ್ತಿಗೆ ಹೊರತಂದಿರುವ ಬಾಲ ಪ್ರತಿಭೆ. ಕೊಡಗಿನ ಕುಶಾಲನಗರದ ಸುಧನ್ವ ಆರ್ ಅವರೊಂದಿಗೆ ಸಂದರ್ಶನದ ಮೊದಲ ಭಾಗ. ನಿರ್ವಹಣೆ ಎಂ ಶಕುಂತಲಾ. 10:30 ಗಾನ ಭಜನ. 11:00 ಗಾನಡಂಗುರದಲ್ಲಿ ಕನ್ನಡ ಚಿತ್ರಗೀತೆಗಳು. 12:05 ವನಿತಾ ವಿಹಾರದಲ್ಲಿ ಕುಂಭಕಲೆಯಿಂದ ದಾಖಲೆಗಳವರೆಗೆ ಜ್ಯೋತಿ ನಾಗರಾಜು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಆಶಾ.

12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರಜ್ಞಾ ವಿ ಕಿಣಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. 1:00ಗೆ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಗ್ರಾಮೀಣ ಅಂಚೆ ಯೋಜನೆ ಕುರಿತು ಮಾಹಿತಿ. 1:20ಕ್ಕೆ ಅಮರ ಧ್ವನಿ, ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ನಮಸ್ಕಾರ ಭಾರತೀಸುತ, ಭಾರತೀಸುತರ ಕಾದಂಬರಿ ಬಂಗಾರದ ಕುಲುಮೆ, ಈ ಬಗ್ಗೆ ಭಾಗೀರಥಿ ಹುಲಿತಾಳ ಅವರಿಂದ ವಿಶ್ಲೇಷಣೆ, ನಿರ್ಮಾಣ ಎಸ್ ಸುಬ್ರಹ್ಮಣ್ಯ. 3:00ಗೆ ಕಥಾ ಶ್ರೀಮದ್ ರಾಮಾಯಣದ ಭಾಗ ಖರದೂಷಣರ ವಧೆ ಮತ್ತು ಸೀತಾಪಹಾರ ನಡೆಸಿಕೊಡುತ್ತಾರೆ ವಿದ್ವಾನ್ ಭದ್ರಗಿರಿ ಅಚ್ಯುತದಾಸರು. 4:00ಗೆ ಕಲಿಸು ಗುರುವೆ ಕಲಿಸು ಮಾಲಿಕೆಯಲ್ಲಿ ವಿರಾಜಪೇಟೆಯ ತ್ರಿವೇಣಿ ಶಾಲೆಯ ಶಿಕ್ಷಕರಾದ ಕೃಷ್ಣಪ್ರಸಾದ್ ಅವರೊಂದಿಗಿನ ಸಂದರ್ಶನದ ಮುಂದುವರಿದ ಭಾಗ. ಸಂದರ್ಶಕರು ಹೆಚ್ಜೆ ವಿಶಾಲಾಕ್ಷಿ. 4:30ಕ್ಕೆ ನೆನಪು ನಿನಾದ. 5:00ಗೆ ಯುವಲಹರಿಯಲ್ಲಿ ಯುವಲಹರಿ ಕಾರ್ಯಕ್ರಮ, ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ, ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ. 5:30ಕ್ಕೆ ಚಿತ್ರಕಾವೇರಿ. 6:50ಕ್ಕೆ ಕೃಷಿ ರಂಗ, ಇದರಲ್ಲಿ ಹಲಸಿನ ಮೌಲ್ಯವರ್ಧನೆ ಕುರಿತು ಡಾಕ್ಟರ್ ಎಸ್ಎಂ ಸವಿತಾ ಅವರೊಂದಿಗೆ ಸಂದರ್ಶನ. 7:20ಕ್ಕೆ ಸುದ್ದಿಜೊಂಪೆ, ಪ್ರಾಯೋಜಕರು ಭಾರತೀಯ ಸಂಭಾರ ಮಂಡಳಿಯ ನಿವೃತ್ತ ಅಧಿಕಾರಿ ಅಯ್ಯನ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚೆಟ್ಟಳ್ಳಿ ಗ್ರಾಮ. 7:30ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45ಕ್ಕೆ ಕನ್ನಡ ಸಾಹಿತ್ಯದಲ್ಲಿ ಗಾಂಧಿ, ಈ ಕುರಿತು ಮಾತನಾಡುತ್ತಾರೆ ಅಹಮದ್ ಹಗರೆ. 8:00ಗೆ ಮಣಿಪಾಲ ಉನ್ನತ ಶಿಕ್ಷಣ ಅಕಾಡೆಮಿಯ 33ನೇ ಘಟಿಕೋತ್ಸವ ಸಮಾರಂಭದ ಬಾನುಲಿ ವರದಿ, ಪ್ರಾಯೋಜಕರು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲ್. 9:30ಕ್ಕೆ ರಾಷ್ಟೀಯ ನಾಟಕ ಕೆಲವು ಕ್ಷಣದ ಸಿಂಧೂರ. ರಾತ್ರಿ 10:00ಗೆ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮ. ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ, ಸಮಯ 6:05 ಆಗಲಿದೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: Against that verdict in the Supreme Court, where the case is currently being heard by a bench headed by the Chief Justice of India. The Central Bureau of Investigation, CBI, today arrested a mastermind connected with the leak of biology questions in the NEET UG 2026 paper leak case. The accused, named Manisha Gurunath Mandhare, is a senior botany teacher from Pune, Maharashtra. The CBI said she was involved in the NEET UG 2026 examination process and was appointed as an expert by the National Testing Agency. The investigation agency said the accused had complete access to the botany and zoology question papers. So far, 9 accused have been arrested in this case from Delhi, Jaipur, Gurugram, Nashik, Pune and Ahilyanagar. The Ministry of Education has expressed serious concern over the growing number of out-of-school children in the country, especially in the 14 to 18-year age group. A high-level meeting chaired by School Education and Literacy Secretary Sanjay Kumar discussed the issue and reviewed the implementation strategy for a proposed new initiative by the National Institute of Open Schooling. During the meeting, Mr. Kumar said, according to available data, out of every 100 children entering class 1, only 62 reach class 12. He noted that more than 2 crore children in the 14 to 18 years age group are currently out of school. The government has debunked a video circulating on social media claiming that petrol supplied by Indian petroleum companies to Bhutan is being sold there at a significantly lower price than in India. The fact-check unit of the Press Information Bureau, PIB, said the video is old and is being shared out of context to mislead citizens. In the Thailand Open Badminton, the Indian duo of Satwik Sairaj and Ranki Reddy and Chirag Shetty entered the men's doubles final after defeating Malaysia's Goh Se Fei and Noor Isuddin in the semi-final in Bangkok today. And with that, we end this news bulletin.
1: ಆಕಾಶವಾಣಿ ಮಡಿಕೇರಿ, ಸಮಯ 6:10
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
3: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
4: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ಕಾಮನ್ ವ್ಯಕ್ತಿಗೆ ಸ್ಟ್ರೋಕ್ ಆಗ್ತಿದೆ ಅಂತ ಮೊದಲು ಐಡೆಂಟಿಫೈ ಮಾಡಕ್ಕಾಗತ್ತಾ?
5: ಬಿ ಫಾಸ್ಟ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಬಿ ಈಸ್ ಫಾರ್ ಬ್ಯಾಲೆನ್ಸ್, ಅಂದ್ರೆ ಎತ್ತಿಕ್ಕಿದ್ದಂಗೆ ನಡೀಲಿ ತೂರಾಡ್ಲಿಕ್ಕೆ ಸ್ಟಾರ್ಟ್ ಆದ, ಎಲ್ಲೋ ಹೋದ್ರೆ ಎಲ್ಲೋ ಹೋದಂಗ ಆಗುತ್ತೆ. ಎರಡನೇದು ಏನಪ್ಪಾ ಅಂದ್ರೆ ಕಣ್ಣು, ಇಂದ ಕಣ್ಣು ಮಂಜಾಯ್ತು, ಕಾಣ್ಲೇ ಇಲ್ಲ. ಮೂರನೇದು ಎಫ್ ಅಂದ್ರೆ ಫೇಸ್, ಅಂದ್ರೆ ಮಕ್ಕದ್ದು ಒಂದು ಕಡೆ ಕೇಳ್ಕೊಂಡ್ಬಿಟ್ಟಿದ್ದೆ, ನೋಡಿದ್ರೆ ಏನಪ್ಪಾ ಇದು ಮಕ ಒಂದ್ ಕಡೆ ಹೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಎ ಅಂದ್ರೆ ಆರ್ಮ್, ಅಂದ್ರೆ ಕೈ ಇದ್ದಕ್ಕಿದ್ದಂಗೆ ಬಿದ್ದೋಯ್ತು. ಎಸ್ ಬಂದು ಸ್ಪೀಚ್, ಸ್ಪೀಚ್ ಅಂದ್ರೆ ಮಾತು ತೊದಲು ಹೋಗೋದು. ಇದ್ರ ಯಾವುದೇ ಆದ್ರೂ ಕೂಡ ಟೈಮ್, ಅಂದ್ರೆ ಲಾಸ್ಟ್ ಇಸ್ ಟಿ, ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್, ಆಕ್ಟ್ ವಿಥೌಟ್ ಡಿಲೇ. ಸೊ ಬಿ ಫಾಸ್ಟ್ ರೂಲ್.
6: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ದ ಲೈಫ್.
7: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
8: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
9: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
8: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
9: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
10: ಕನಸುಗಳನ್ನು ರೂಪಿಸಿ ಇಲಿಟಿಯ ಇಮ್ಯಾನ್ಯುವಲ್ ಸಿಲ್ಕ್ಸ್ ನೊಂದಿಗೆ. ರೇಷ್ಮೆ ಸೀರೆಗಳು ಮತ್ತೆಲ್ಲೂ ಸಿಗದ ಕಲೆಕ್ಷನ್, ವಿಶ್ವಾಸನೀಯ ಬ್ರ್ಯಾಂಡ್ಗಳಿಂದ ಇಮ್ಯಾನ್ಯುವಲ್ ಸಿಲ್ಕ್ಸ್, ಇರಿಟಿ.
11: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
12: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
1: ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ.
13: ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ.
14: ಮುಳಿಯ ಗೋಲ್ಡನ್ ಡೈಮಂಡ್ಸ್.

0: ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ.
3: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
4: ಭೀಮಾ ಫರ್ನಿಚರ್ ನಲ್ಲಿ ಗ್ಲಾಸ್ ಟಾಪ್ ಡೈನಿಂಗ್ ಟೇಬಲ್ ಸೆಟ್ ವಿತ್ 6 ಚೇರ್ 16,990 ರೂಪಾಯಿಗೆ.
5: ಸೋಫಾ ಸೆಟ್ ಖರೀದಿಸುವಾಗ ಟೀಪಾಯ್ ಫ್ರೀ,
4: ಫ್ರೀ ಹೋಮ್ ಡೆಲಿವರಿ, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್.
5: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್, ಬಿಟ್ಟಂಗಾಲ.
6: ಆಂಥೋರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆರ ಏಕೈಕ ಸಂಸ್ಥೆ ಆಂಥೋರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
1: ನಿಮ್ಮ ಒತ್ತಡವು ನಿಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತಿದೆಯೇ? ಚಿಂತೆ ಬೇಡ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇನ್ನು ಮೈಸೂರು ಮಂಗಳೂರಿಗೆ ಹೋಗ್ಬೇಕು ಅಂತ ಇಲ್ಲ. 24/7 ತುರ್ತು ಪ್ರಕರಣಗಳ ಸೇವೆಗೆ ಹೃದ್ರೋಗ ತಜ್ಞರು ಕುಶಾಲ ನಗರದ ಸೈರಸ್ ಹಾಸ್ಪಿಟಲ್ ನಲ್ಲಿ ಲಭ್ಯರಿದ್ದಾರೆ. ಹಾಸ್ಪಿಟಲ್ ನಲ್ಲಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೆರಿಫರಲ್ ಆಂಜಿಯೋಗ್ರಾಮ್, ಪೆರಿಫರಲ್ ಆಂಜಿಯೋಪ್ಲಾಸ್ಟಿ, ಶಾಶ್ವತ ಪೇಸ್ ಮೇಕರ್, ತಾತ್ಕಾಲಿಕ ಪೇಸ್ ಮೇಕರ್ ಸೌಲಭ್ಯಗಳಿದ್ದು ಕೊಡಗು ಜಿಲ್ಲೆಯ ಮೊದಲ ಕ್ಯಾತ್ ಲ್ಯಾಬ್ ಹೊಂದಿರುವ ಆಸ್ಪತ್ರೆಯಾಗಿದೆ. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ ಗಾಗಿ ಸಂಪರ್ಕಿಸಿ ಸೈರಸ್ ಹಾಸ್ಪಿಟಲ್, ಮಾದಾಪಟ್ನ, ಬಿಎಂ ರೋಡ್, ಕುಶಾಲ ನಗರ. ಕಾಲ್ 0827629877, ಮೊಬೈಲ್ 9364881641.
7: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
1: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
2: ಇಲ್ಲ, ಏನಿದೆ ಅಂತದ್ದು?
1: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದ್ದಾರೆ.
2: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
1: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
2: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
2: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
2: 80% ಸಾಲ ಸೌಲಭ್ಯನೂ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
2: 9900092
1: ಆರ್ 9606084066.
8: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
1: ನಾಸ್ ಫರ್ನಿಚರ್ ಗೆ ನಿಮ್ಮ ಹಳೆಯ ಡೈನಿಂಗ್ ಸೆಟ್, ಸೋಫಾ ಸೆಟ್, ಅಲ್ಮೆರಾ ಇನ್ನಿತರ ಫರ್ನಿಚರ್ ಗಳನ್ನು ತನ್ನಿ, ಹೊಸದರೊಂದಿಗೆ ಎಕ್ಸ್ಚೇಂಜ್ ಮಾಡಿ. EMI ಫೆಸಿಲಿಟಿ ಲಭ್ಯ. ನಾಸ್ ಫರ್ನಿಚರ್, ಮಡಿಕೇರಿ.
9: ಮೈತಡಿ ಗ್ರಾಮ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ವಾರ್ಷಿಕೋತ್ಸವದ ಪ್ರಯುಕ್ತ ಇದೇ 17ರಂದು ಭಾನುವಾರ ಬೆಳಿಗ್ಗೆ 9 ಗಂಟೆಯಿಂದ ಶ್ರೀ ಚಾಮುಂಡೇಶ್ವರಿ ದೇವಿಯ ಆರಾಧನೆ, ವಿವಿಧ ಪೂಜಾ ಕೈಂಕರ್ಯಗಳು, ಮಧ್ಯಾಹ್ನ ಅನ್ನ ಸಂತರ್ಪಣೆ, ಸಂಜೆ 5 ಗಂಟೆಗೆ ಭದ್ರಕಾಳಿ ದೇವಿಯ ಆರಾಧನೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾಗುವಂತೆ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ಗಾಳಿಬೀಡು ಗ್ರಾಮ ಯಾಲದಾಳು ಕೂಡಿದ ಕುಟುಂಬಸ್ಥರೆಲ್ಲ ಸೇರಿ ಶ್ರೀ ವೆಂಕಟರಮಣ ಸ್ವಾಮಿನ ಘನ ಹರಿಸೇವನ ಇಂದು ಶನಿವಾರ ರಾತ್ರಿ 8 ಗಂಟೆಯಿಂದ ಗಾಳಿಬೀಡಲ್ಲಿರುವ ಕುಟುಂಬದ ಐನ್ ಮನೆಯಲ್ಲಿ ನಡೆಸುವೆ. ಕುಟುಂಬದವು ಊರವು ಕೊಟ್ಟಗೂಡಗ ನೆಂಟರಿಷ್ಟರೆಲ್ಲ ಬಂದು ದೇವರ ಕೃಪೆಗೆ ಪಾತ್ರರಾಗೋ ಕೂತ ಯಾಲದಾಳು ಕೂಡಿದ ಕುಟುಂಬಸ್ಥರು ಕೇಳಿಕೊಂಡಳು.
10: ಕಾಂಗರು ಕೇರ್ ಫರ್ಟಿಲಿಟಿ ಅವರ ವತಿಯಿಂದ ಉಚಿತ ಫಲವತ್ತತೆ ಶಿಬಿರ ಅಂದ್ರೆ ಫ್ರೀ ಫರ್ಟಿಲಿಟಿ ಕ್ಯಾಂಪ್ ಇದೆ. May 19 ಮಡಿಕೇರಿಯಲ್ಲಿ ಏರ್ಪಡಿಸಲಾಗಿದೆ. ಸ್ಥಳ ಮಡಿಕೇರಿಯ ಕೊಹಿನೂರ್ ರಸ್ತೆಯ ಪ್ರಸಾದ್ ಲಾಡ್ಜ್ ಬಿಲ್ಡಿಂಗ್ ನಲ್ಲಿರುವ ಸ್ಪಂದನ ವುಮೆನ್ಸ್ ಸ್ಪೆಷಾಲಿಟಿ ಕ್ಲಿನಿಕ್. ಸಮಯ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ. ಶಿಬಿರದ ವಿಶೇಷ ಕೊಡುಗೆಗಳು ಉಚಿತ ಸಮಾಲೋಚನೆ, IVF ಪ್ಯಾಕೇಜ್ ಮೇಲೆ 10% ರಿಯಾಯಿತಿ, ಉಚಿತ ಸಿಮೆಂಟ್ ಅನಾಲಿಸಿಸ್ ಕೂಡ ಲಭ್ಯ, EMI ಆಯ್ಕೆ ಕೂಡ ಲಭ್ಯವಿದೆ. ಈ ಉಚಿತ ಫರ್ಟಿಲಿಟಿ ಕ್ಯಾಂಪ್ ನ ಸದುಪಯೋಗವನ್ನು ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳಲು ಕೋರಿದೆ. ರಿಜಿಸ್ಟ್ರೇಷನ್ ಗಾಗಿ ಕಾಲ್ ಮಾಡಿ 7996909749 ಅಥವಾ 7996909.

0: ಈ ಫೆಸ್ಟಿವಲ್ ಸೀಸನ್ ಅಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
1: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
2: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ವಿವಾಹ ಬಟ್ಟೆಗಳು, ಡೈಲಿ ವೇರ್ ಸ್ಯಾರೀಸ್, ಕುರ್ತಾ, ಚೂಡಿದಾರ್, ಲೆಹೆಂಗಾ ಉಲ್ಲಾಸದೊಂದಿಗೆ ಖರೀದಿಸಲು ಬನ್ನಿ ಇಮ್ಯಾನುವಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟ್ಟಿ.
3: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
4: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
3: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ.
5: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
6: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
3: ಅಲ್ವೇ, ನಾವು ಬೆಂಗಳೂರಲ್ಲಿ ವರ್ಕ್ ಮಾಡುವಾಗ ಅಲ್ಲಿ ನಾವು ತಿಂತಾ ಇದ್ವಲ್ವಾ ನಾಟಿ ಸ್ಟೈಲ್ ಫುಡ್, ಆ ಟೇಸ್ಟ್ ಬೇರೆಲ್ಲೂ ಸಿಗ್ತಾನೆ ಇಲ್ಲ.
6: ಆ ಟೇಸ್ಟ್ ನಲ್ಲಿ ಇವಾಗ ಮಡಿಕೇರಿಯಲ್ಲಿ ಸಿಗ್ತಾ ಇದೆ.
3: ಎಲ್ಲೇ ಅದು?
6: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ ನಲ್ಲಿ. ಅಲ್ಲಿ ನಾಟಿ ಮಟನ್ ಹಾಗೂ ನಾಟಿ ಕೋಳಿಯ ವಿವಿಧ ಐಟಮ್ಸ್, ರಾಗಿ ಮುದ್ದೆ, ಮಟನ್ ಸೂಪ್, ಮಟನ್ ಚಾಪ್ಸ್, ಬೋಟಿ, ಚಿಕನ್, ಮಟನ್ ಬಿರಿಯಾನಿ, ನಾಟಿ ಸ್ಟೈಲ್ ನ ಎಲ್ಲಾ ಫುಡ್ ಸಿಗುತ್ತೆ. ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್, ಹೊಸ ತಾಲೂಕ್ ಆಫೀಸ್ ಹತ್ತಿರ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
1: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
7: ಕಾಂಗರೂ ಕೇರ್ ಫರ್ಟಿಲಿಟಿ ಅವರ ವತಿಯಿಂದ ಉಚಿತ ಫಲವತ್ತತೆ ಶಿಬಿರ ಅಂದ್ರೆ ಫ್ರೀ ಫರ್ಟಿಲಿಟಿ ಕ್ಯಾಂಪ್ ಇದೆ. ಮೇ 19 ಮಡಿಕೇರಿಯಲ್ಲಿ ಏರ್ಪಡಿಸಲಾಗಿದೆ. ಸ್ಥಳ ಮಡಿಕೇರಿಯ ಕೊಹಿನೂರ್ ರಸ್ತೆಯ ಪ್ರಸಾದ್ ಲಾಡ್ಜ್ ಬಿಲ್ಡಿಂಗ್ ನಲ್ಲಿರುವ ಸ್ಪಂದನ ವುಮೆನ್ಸ್ ಸ್ಪೆಷಾಲಿಟಿ ಕ್ಲಿನಿಕ್. ಸಮಯ ಬೆಳಿಗ್ಗೆ 10 ಮಧ್ಯಾಹ್ನ 2 ಶಿಬಿರದ ವಿಶೇಷ ಕೊಡುಗೆಗಳು, ಉಚಿತ ಸಮಾಲೋಚನೆ, IVF ಪ್ಯಾಕೇಜ್ ಮೇಲೆ 10% ರಿಯಾಯಿತಿ, ಉಚಿತ ಸಿಮೆಂಟ್ ಅನಾಲಿಸಿಸ್ ಕೂಡ ಲಭ್ಯ, EMI ಆಯ್ಕೆ ಕೂಡ ಲಭ್ಯವಿದೆ. ಈ ಉಚಿತ ಫರ್ಟಿಲಿಟಿ ಕ್ಯಾಂಪ್ ನ ಸದುಪಯೋಗವನ್ನು ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಲು ಕೋರಿದೆ. ರಿಜಿಸ್ಟ್ರೇಷನ್ ಗಾಗಿ ಕಾಲ್ ಮಾಡಿ 7996909749 ಅಥವಾ 7996909744.
8: ಗೋಣಿಗೊಪ್ಪಲಿನ ಪೊನ್ನಂಪೇಟೆ ರಸ್ತೆಯಲ್ಲಿರುವ ಟ್ರಾನ್ಸಿ ಟೈಲ್ ಗ್ಯಾಲರಿಯಲ್ಲಿ ನಿಮಗೆ ಬೇಕಾದ 4x2 ಡಿಜಿಟಲ್ ವೆಟ್ರಿಫೈಡ್ ಟೈಲ್ಸ್ ಕುಶಾಲನಗರ ಹಾಗೂ ಮೈಸೂರಿನಲ್ಲಿ ಸಿಗುವ ರೇಟ್ ನಲ್ಲೇ ಸಿಗಲಿದೆ.
1: ವಿವಿಧ ರೀತಿಯ ಡಿಸೈನ್ಸ್ ನಲ್ಲಿ ಟೈಲ್ಸ್ ಗಳು ಲಭ್ಯ.
8: ಪ್ರಾಜೆಕ್ಟ್ ಆರ್ಡರ್ ಗಳಿದ್ದರೆ 4x2 ಡಿಜಿಟಲ್ ಟೈಲ್ಸ್ ಗಳನ್ನು ನೇರವಾಗಿ ಗುಜರಾತಿನಿಂದ ಹೋಲ್ಸೇಲ್ ರೇಟ್ ನಲ್ಲೇ ತರಿಸಿಕೊಳ್ಳಲಾಗುವುದು.
1: ಟ್ರಾನ್ಸಿ ಟೈಲ್ ಗ್ಯಾಲರಿ, ಪೊನ್ನಂಪೇಟೆ ರೋಡ್, ಗೋಣಿಕೊಪ್ಪಲ್.
3: ಇದು ಕೂರ್ಗ್ ಹೋಟೆಲ್ಸ್ ಅಂಡ್ ರೆಸಾರ್ಟ್ ಅಸೋಸಿಯೇಷನ್. ಇವರ ವತಿಯಿಂದ ಕೊಡಗಿನ ಜನರಲ್ಲಿ ಕಳಕಳಿಯ ಮನವಿ. ಸಾರ್ವಜನಿಕ ಸ್ಥಳದಲ್ಲಿರುವ ನಿಮ್ಮ ತೋಟದ ಹೊರಗಿನ ಜಾಗ ನಿಮ್ಮದೇ ಎಂದು ಭಾವಿಸಿ ಕಸಮುಕ್ತವಾಗಿಸಿ ಕೊಡಗನ್ನು ಸ್ವಚ್ಛವಾಗಿರಿಸಲು ಸಹಕರಿಸಿ. ಸ್ವಚ್ಛ ಸುಂದರ ಕೊಡಗು ನಮ್ಮ ಧ್ಯೇಯವಾಗಲಿ.
9: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಬಡ ಪುನೀತ್ 9606048734.
0: ಈ ಫೆಸ್ಟಿವಲ್ ಸೀಸನ್ ಅಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
6: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
10: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ.

0: ಪ್ರಾಡಕ್ಟ್ಸ್ ಗಳನ್ನು ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್ 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಗ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
1: ಅಬ್ಬಾ, ನನಗಂತೂ ಸಾಕಾಯ್ತು. ಒಂದು ಕಡೆನೂ ಫರ್ನಿಚರ್ ಸೆಲೆಕ್ಟ್ ಆಗ್ತಾನೆ ಇಲ್ಲ.
2: ಏನ್ ರವಿ, ವಿರಾಜ್ಪೇಟೆಯ 2000 APAS ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್ ಶಾಪ್ ಗೆ ಹೋಗಿ ಅಲ್ಲಿ ವೆರೈಟಿ ಕಲರ್ ಹಾಗೂ ವೆರೈಟಿ ಡಿಸೈನ್ಸ್ ನೊಂದಿಗೆ ಸುಂದರವಾದ ಫರ್ನಿಚರ್ ಸಿಗುತ್ತೆ. ಜೊತೆಗೆ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಮನೆಗೆ ಬೇಕಾದ ಎಲ್ಲಾ ಹೋಮ್ ಅಪ್ಲಯನ್ಸಸ್ ಅಲ್ಲೇ ಇದೆ.
3: 2000 APAS ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್, ವಿರಾಜ್ಪೇಟೆ.
4: ನಿಮ್ಮ ಮನೆಗೆ ಸೂಕ್ತವಾದ ಪ್ರೀಮಿಯಂ ಫರ್ನಿಚರ್ ಆಯ್ಕೆ ಮಾಡೋದ್ರಲ್ಲಿ ಕನ್ಫ್ಯೂಸ್ ಆಗ್ತಿದ್ಯಾ? ಅದಕ್ಕೆ ಸರಿಯಾದ ಮಾರ್ಗದರ್ಶನ ಇಲ್ಲಿ ಸಿಗುತ್ತೆ. 25 ವರ್ಷಗಳ ಅನುಭವದೊಂದಿಗೆ ಫರ್ನಿಚರ್ ನ ಪ್ರೊಫೆಷನಲ್ ಮಾರ್ಗದರ್ಶಕರಾದ ರಂಜಿತ್ ಚಿಲಂಬೆ, ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ, ಇವರು ಸೂಕ್ತ ಮಾರ್ಗದರ್ಶನ ನೀಡಲಿದ್ದಾರೆ. ಖರೀದಿ ಮಾಡೋದು ನಿಮ್ಮ ಇಷ್ಟ. ಪೇಡ್ ಕನ್ಸಲ್ಟೇಷನ್ ಲಭ್ಯ. ಮಾಹಿತಿಗಾಗಿ ಕಾಲ್ ಮಾಡಿ 8899161648.
5: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
5: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
6: ತನಿಷ್ಕ್ ನಲ್ಲಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಆಫರ್. ನೀವು ಯಾವುದೇ ಶಾಪ್ ನಿಂದ ಖರೀದಿಸಿದ 9 ಕ್ಯಾರೆಟ್ ಮೇಲ್ಪಟ್ಟ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಹೊಸ ಡಿಸೈನ್ ಚಿನ್ನಾಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವಾಗ ಪಡೆಯಿರಿ 100% ವ್ಯಾಲ್ಯೂ. ನಿಮ್ಮ ಖರೀದಿಗಾಗಿ ಬನ್ನಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ ಗೆ. ಕಂಡೀಷನ್ ಸಪ್ಲೈ.
7: ಭೀಮಾ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ, ಟೀಪಾಯ್, ಗ್ಲಾಸ್ ಟೇಬಲ್, ವುಡನ್ ಚೇರ್, 3-ಡೋರ್ ಶೆಲ್ಫ್, ಫ್ಯಾಮಿಲಿ ಕಾಟ್, ಡ್ರೆಸ್ಸಿಂಗ್ ಟೇಬಲ್, ಸೈಡ್ ಬಾಕ್ಸ್, ಬೆಡ್, ಪಿಲ್ಲೋ, ದಿವಾನ್ ಸೆಟ್, ಇವೆಲ್ಲ ಹೋಮ್ ಸೆಟ್ ಫರ್ನಿಚರ್ಸ್ ಸ್ಪೆಷಲ್ ಡಿಸ್ಕೌಂಟ್ ನಲ್ಲಿ, ಅದು ಕೇವಲ 59,990 ರೂಪಾಯಿಗೆ.
8: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್, ಬಿಟ್ಟಂಗಾಲ.
9: ಹೇ, ನಾನೊಂದು ಪ್ಲಾಟ್ ನೋಡಿದೀನಿ ಮೈಸೂರಲ್ಲಿ, ಇನ್ವೆಸ್ಟ್ಮೆಂಟ್ ಗೆ ಅಂತ.
10: ಬಿಂದು ಪ್ರೀಮಿಯಂ ನೋಡಿದ್ಯಾ?
9: ಇಲ್ಲ, ಯಾಕೆ?
10: ಅಯ್ಯೋ, ಇವಾಗ ಸ್ಮಾರ್ಟ್ ಬೈಯರ್ಸ್ ಎಲ್ಲ ಫಸ್ಟ್ ಅದನ್ನೇ ನೋಡ್ತಾರೆ. ಮುಡಾ ಅಪ್ರೂವ್, ರೇರಾ ಅಪ್ರೂವ್, ಬ್ಯಾಂಕ್ ಲೋನ್ಸ್ ಕೂಡ ಈಸಿ.
11: ಶುಭಂ ಸಮೃದ್ಧಿ ಪ್ರೆಸೆಂಟ್ಸ್ ಬಿಂದು ಪ್ರೀಮಿಯೋ ಸಿಗ್ನೇಚರ್ ಪ್ಲಾಟ್ಸ್, ಲೊಕೇಟೆಡ್ ಅಟ್ ಲಲಿತಾದ್ರಿಪುರ, ಮೈಸೂರು. ಬೆಸ್ಟ್ ಲೊಕೇಶನ್, ಅಲ್ಟ್ರಾ ಲಕ್ಸುರಿ ಲೇಔಟ್, ವೈಡ್ ರೋಡ್ಸ್, ನೇಚರ್ ಅಂಡ್ ಹಿಲ್ ವ್ಯೂ.
10: ಹಾನೆಸ್ಟ್ಲಿ, ಬಿಂದು ಪ್ರೀಮಿಯೋ ನೋಡಿದ ಮೇಲೆ ಬೇರೆ ಪ್ಲಾಟ್ಸ್ ಎಲ್ಲ ಆವರೇಜ್ ಅನ್ಸುತ್ತೆ.
11: ಕಾಲ್ 9164753608, ಒಂದ್ ಸಾರಿ ನೋಡಿ ಆಮೇಲೆ ಡಿಸೈಡ್ ಮಾಡಿ. ಬಿಂದು ಪ್ರೀಮಿಯೋ, ಪ್ರೀಮಿಯಂ ಲೈಫ್ ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ.
12: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
6: ನಿಮ್ಮ ಅಂದಕ್ಕೆ ಮತ್ತಷ್ಟು ಹೊಳಪು ನೀಡಲು ಗೋಣಿಕೊಪ್ಪಲಿನಲ್ಲಿ ಯೋರ್ ಚಾಯ್ಸ್ ಯೂನಿಸೆಕ್ಸ್ ಸಲೂನ್. ಸ್ಪೆಷಲಿಸ್ಟ್ ಇನ್ ಆಲ್ ಟೈಪ್ಸ್ ಆಫ್ ಹೇರ್ ಸ್ಟೈಲ್, ಸ್ಕಿನ್, ಮೇಕ್ ಓವರ್, ಸ್ಪಾ, ಗ್ರೂಮಿಂಗ್, ಬ್ರೈಡಲ್, ಫೇಷಿಯಲ್, ಮೆನಿಕ್ಯೂರ್, ವ್ಯಾಕ್ಸಿಂಗ್, ಪೆಡಿಕ್ಯೂರ್, ಆಲ್ ಟೈಪ್ಸ್ ಆಫ್ ಸರ್ವಿಸಸ್ ಲಭ್ಯ. ಯೋರ್ ಚಾಯ್ಸ್ ಯೂನಿಸೆಕ್ಸ್ ಸಲೂನ್, ಫಸ್ಟ್ ಫ್ಲೋರ್, ಕೂರ್ಗ್ ಸಿನಿಪ್ಲೆಕ್ಸ್ ಥಿಯೇಟರ್ ಬಿಲ್ಡಿಂಗ್, ಗೋಣಿಕೊಪ್ಪಲ್. ಕಾಲ್ 8277020966.
13: ಪೊನ್ನಂಪೇಟೆ ಪಕ್ಕತ್ರ ಹಳ್ಳಿಗಟ್ಟು ಶ್ರೀ ಭದ್ರಕಾಳಿ ಪಿಂಜ ಗುಂಡೆ ತಯ್ಯಪ್ಪ ದೇವಡ ಕಾಲತ್ರ ಬೋರ್ಡ್ ನಮ್ಮ ಶುರುವಾಯ್ತು. ಇಂದು ಬೈಟು ಮನೆ ಮನೆ ಕಳಿ, ನಾಳೆ ನಾರಾಚ ಮಜ್ಜಂತ್ರ ಮೀದ ದಂಡರ ಗಂಟೆಕ್ ಚಮ್ಮಟ್ಟಿರ ಪಿಂಜ ಮೂಕಳಿರ ಬಲ್ಯ ಮನೆಂಜ ಓರೋರು ಕುದುರೆ ಪಿಂಜ ಮೊಗ ಪೊರಟಿತ್ತು. ಬೈಟ ಪಕ್ಕ 4 ಗಂಟೆಕ್ ಶ್ರೀ ಭದ್ರಕಾಳಿ ದೇವಸ್ಥಾನ ಪಕ್ಕತ್ಲು ಅಂಬಲತ್ಲು ಬಂಡು ಕಳಿ ಪಿಂಜ ಪಲತರ ಕಳಿ ಪೊರಪಾಡು ಉಂಡು. ಊರುಕಾರ ನಾಡುಕಾರ ಬಿಂದು ಚಂಗಾದ್ಯ ಭಕ್ತಾದಿಯಲ್ಲ ಬರುಣದು ತಕ್ಕ ಮುಖ್ಯಸ್ಥಂಗ ದೇವಸ್ಥಾನ ಆಡಳಿತ ಮಂಡಳಿಕಾರ ಕಟ್ಟಣಿತ. ವಿರಾಜಪೇಟೆ ನಗರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಹಿಂಭಾಗದಲ್ಲಿ ಶುಭಾರಂಭಗೊಂಡಿದೆ ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ. ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಕೈಗೆಟುಕುವ ದರದಲ್ಲಿ ಎಲ್ಲಾ ತಪಾಸಣೆ, 20 ನಿಮಿಷದಲ್ಲಿ ತಪಾಸಣಾ ವರದಿ ಲಭ್ಯ. ಶುಭಾರಂಭದ ಪ್ರಯುಕ್ತ ಕೇವಲ 20 ರೂಪಾಯಿಗೆ ಬಿಪಿ, ಶುಗರ್ ತಪಾಸಣೆ. ಭೇಟಿ ನೀಡಿ ಬೆಳಿಗ್ಗೆ 6 ರಿಂದ ಸಂಜೆ 6 ಗಂಟೆವರೆಗೆ. ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ, ಗಣಪತಿ ದೇವಸ್ಥಾನದ ಹಿಂಭಾಗ, ವಿರಾಜಪೇಟೆ.
0: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
13: ಕುಂಜಿಲ ಕಕ್ಕಬ್ಬೆ ಪಾಡಿ ಶ್ರೀ ಇಕುತಪ್ಪ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಶ್ರೀ ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ಆರಂಭಗೊಂಡಿದ್ದು ಇದೇ 18ನೇ ತಾರೀಕಿನವರೆಗೆ ನಡೆಯಲಿದೆ. ಆ ಪ್ರಯುಕ್ತ ನಾಳೆ ಭಾನುವಾರ ಗಣಪತಿ ಹೋಮ, ಅಂಕುರ ಪೂಜೆ, ಅನುಜ್ಞಾ ಕಲಶ ಪೂಜೆ, ಅಧಿವಾಸ ಹೋಮ, ಬ್ರಹ್ಮಕಲಶ ಪೂಜೆ, ರಾತ್ರಿ ದುರ್ಗಾ ನಮಸ್ಕಾರ ಪೂಜೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಪಾಡಿ ಶ್ರೀ ಇಕುತಪ್ಪ ದೇವರ ಭಕ್ತ ಮಹಾಜನರು, ತಕ್ಕ ಮುಖ್ಯಸ್ಥರು, ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು, ಆಡಳಿತ ಮಂಡಳಿಯವರು, ಭಕ್ತಜನ ಸಂಘದ ಅಧ್ಯಕ್ಷರು, ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
0: ಕೆವಿಜಿ ಕಾನೂನು ಮಹಾವಿದ್ಯಾಲಯ

ವಿದ್ಯಾಲಯ ಸುಳ್ಯ. ಇಲ್ಲಿ ಬಿಎ ಎಲ್ಎಲ್ಬಿ 5 ವರ್ಷ ಹಾಗೂ 3 ವರ್ಷಗಳ ಎಲ್ಎಲ್ಬಿ ಕೋರ್ಸ್ಗಳಿಗೆ 2026-27 ಸಾಲಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ಈ ಕಾಲೇಜು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಅಂಗೀಕಾರ, ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಸಂಯೋಜನೆ ಹಾಗೂ ಕರ್ನಾಟಕ ಸರ್ಕಾರದ ಮಾನ್ಯತೆ ಹೊಂದಿದೆ. 5 ವರ್ಷಗಳ ಎಲ್ಎಲ್ಬಿ ಪದವಿ ಕೋರ್ಸ್ಗಳಿಗೆ ಸೇರ್ಪಡೆಯಾಗಲು ಪಿಯುಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 3 ವರ್ಷಗಳ ಎಲ್ಎಲ್ಬಿ ಪದವಿ ಕೋರ್ಸ್ಗಳಿಗೆ ಸೇರ್ಪಡೆಯಾಗಲು ಯಾವುದೇ ಪದವಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. ಸುಳ್ಯದ ಸುಂದರ ಪರಿಸರದಲ್ಲಿ ನಿರ್ಮಿಸಲಾದ ನೂತನ ಕಟ್ಟಡದಲ್ಲಿ ಎಲ್ಲಾ ಆಧುನಿಕ ಸೌಕರ್ಯಗಳನ್ನು ಹೊಂದಿದ್ದು ನುರಿತ ಶಿಕ್ಷಕರು, ಸುಸಜ್ಜಿತ ಗ್ರಂಥಾಲಯ, ಗಣಕೀಕೃತ ಗ್ರಂಥಾಲಯ, ಮಾಕ್ ಕೋರ್ಟ್ ಮತ್ತು ಭವ್ಯ ಸಭಾಂಗಣವನ್ನು ಹೊಂದಿದೆ. ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ. ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ 0825723063, ಮೊಬೈಲ್ 7353756813.

0: ತೆರಿಗೆ ಹೊಂದಿರಬೇಕು. 3 ವರ್ಷಗಳ LLB ಪದವಿ ಕೋರ್ಸ್ಗಳಿಗೆ ಸೇರ್ಪಡೆಯಾಗಲು ಯಾವುದೇ ಪದವಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. ಸುಳ್ಯದ ಸುಂದರ ಪರಿಸರದಲ್ಲಿ ನಿರ್ಮಿಸಲಾದ ನೂತನ ಕಟ್ಟಡದಲ್ಲಿ ಎಲ್ಲಾ ಆಧುನಿಕ ಸೌಕರ್ಯಗಳನ್ನು ಹೊಂದಿದ್ದು ನುರಿತ ಶಿಕ್ಷಕರು, ಸುಸಜ್ಜಿತ ಗ್ರಂಥಾಲಯ, ಗಡಿಗೀಕೃತ ಗ್ರಂಥಾಲಯ, ಮಾಕ್ ಕೋರ್ಟ್ ಮತ್ತು ಭವ್ಯ ಸಭಾಂಗಣವನ್ನು ಹೊಂದಿದೆ. ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ. ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ 0825723063, ಮೊಬೈಲ್ 7353756813.
1: ಕೇಳುಗರೆ, ಈಗೊಂದು ಜನಪದ ಗೀತೆಯನ್ನ ಕೇಳೋಣ. KS ಸುರೇಖಾ ಅವರು ಹಾಡಿರುವ ಗೀತೆ

0: ಜನಪದ ಗೀತೆಯೊಂದನ್ನು ಕೇಳಿದಿರಿ.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಕಂಪನಾಂಕ FM 103.1 MHz.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:37 ನಿಮಿಷಗಳಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಮನೆಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
1: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
0: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
2: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
0: ಹೌದಾ?
1: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
3: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.
4: ಚಕ್ರವ್ಯೂಹ ಇದು, ಚಕ್ರವ್ಯೂಹ.
5: ಐಸ್ ಕ್ರೀಮ್ ಬೇಕೆ, ಐಸ್ ಕ್ರೀಮ್ ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
6: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
7: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ರಾಜ್ಯಕ್ಕೆ ಹೆಚ್ಚುವರಿ 1122 ವೈದ್ಯಕೀಯ ಸೀಟು ಲಭ್ಯ, ಸಚಿವ ಶರಣ್ ಪ್ರಕಾಶ್ ಪಾಟೀಲ್. ಒಂದು ರಾಷ್ಟ ಒಂದು ಚುನಾವಣೆಗೆ ಸಹಮತವಿಲ್ಲ, ಜಂಟಿ ಸಂಸದೀಯ ಅಧ್ಯಯನ ಸಮಿತಿ ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಪಾದನೆ. ಪ್ರಸಕ್ತ ಸಾಲಿನಲ್ಲಿ 844 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದ ಹಟ್ಟಿ ಚಿನ್ನದ ಗಣಿ ಕಂಪನಿ. ಹಿಜಾಬ್ ವಿಚಾರವನ್ನು ರಾಜಕೀಯಗೊಳಿಸದಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮನವಿ. ಚಾಮರಾಜನಗರ ಬರಪೀಡಿತ ಜಿಲ್ಲೆ, ಸರ್ಕಾರಕ್ಕೆ ವರದಿ ಸಲ್ಲಿಸಿದ ಜಿಲ್ಲಾಡಳಿತ. ರಾಜ್ಯದಲ್ಲಿ ಮೆಡಿಕಲ್ ಸೀಟು ಲಭ್ಯತೆ ಹೆಚ್ಚಾಗಿದ್ದು ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡುವ ವಿದ್ಯಾರ್ಥಿಗಳಿಗೆ ಸುವರ್ಣಾವಕಾಶ ದೊರೆಯಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣ್ ಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯಕ್ಕೆ ಹೆಚ್ಚುವರಿ 1122 ಸೀಟುಗಳು ದೊರೆಯಲಿವೆ ಎಂದು ಹೇಳಿದ್ದಾರೆ. 500 ಹೆಚ್ಚುವರಿ ಯುಜಿ ಎಂಬಿಬಿಎಸ್ ಸೀಟು, ಪಿಜಿ ವಿಭಾಗಕ್ಕೆ 572 ಹೊಸ ಸೀಟುಗಳು ಲಭ್ಯವಾಗಲಿದ್ದು, ಈ ಸೀಟುಗಳು ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಿಗೆ ಹಂಚಿಕೆಯಾಗಲಿವೆ. ಈ ಹೆಚ್ಚುವರಿ ಸೀಟುಗಳು ಕೊಪ್ಪಳ, ಗದಗ, ಚಾಮರಾಜನಗರ, ಕಾರವಾರ, ಹಾವೇರಿ ಸೇರಿದಂತೆ ಇತರ ಜಿಲ್ಲೆಗಳಿಗೆ ದೊರೆಯಲಿವೆ. ಪದವಿ ಪೂರ್ವ ಸೀಟುಗಳಿಗೆ ಕೇಂದ್ರ ಸರ್ಕಾರದಿಂದ 495 ಕೋಟಿ ರೂಪಾಯಿ ಹಾಗೂ ಸ್ನಾತಕೋತ್ತರ ವೈದ್ಯಕೀಯ ಸೀಟುಗಳಿಗೆ 541 ಕೋಟಿ ರೂಪಾಯಿ ಅನುದಾನ ಸಿಗಲಿದೆ ಎಂದು ಪಾಟೀಲ್ ಮಾಹಿತಿ ನೀಡಿದ್ದಾರೆ. 1000 ವೈದ್ಯಕೀಯ ಸೀಟು ರಾಜ್ಯಕ್ಕೆ ಸಿಕ್ಕಿರುವುದು ದಾಖಲೆಯಾಗಿದ್ದು, ರಾಜ್ಯದ ಸಾಧನೆಗೆ ಇದು ಸಾಕ್ಷಿಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ನೀಟ್ ಅಕ್ರಮದ ಕುರಿತಂತೆ ಸಿಬಿಐ ತನಿಖೆಯ ಮೇಲೆ ನಂಬಿಕೆಯಿಲ್ಲ, ನ್ಯಾಯಾಂಗ ತನಿಖೆ ನಡೆಸುವಂತೆ ಅವರು ಆಗ್ರಹಿಸಿದ್ದಾರೆ. ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಜಂಟಿ ಸಂಸದೀಯ ಅಧ್ಯಯನ ಸಮಿತಿ ಬೆಂಗಳೂರಿನಲ್ಲಿ ಇಂದು ಜನಪ್ರತಿನಿಧಿಗಳು ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ ಸಂವಾದ ನಡೆಸಿತು. ಸಂವಾದದಲ್ಲಿ ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ, ಸಚಿವರಾದ ಎಚ್ಕೆ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭಾಗವಹಿಸಿದ್ದರು. ಈ ವೇಳೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇದು ಅಧಿಕಾರ ಕೇಂದ್ರಿತ ರಾಜಕೀಯ ಪ್ರೇರಿತ ಯೋಜನೆಯಾಗಿದ್ದು, ರಾಜ್ಯಗಳನ್ನು ದುರ್ಬಲಗೊಳಿಸುವುದರ ಮೂಲಕ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರಲಿದೆ ಎಂದು ಅಭಿಪ್ರಾಯ ಮಂಡಿಸಿದ್ದಾರೆ. ಒಂದು ದೇಶ ಒಂದು ಚುನಾವಣೆ ವಿರೋಧಿಸಿ ಈಗಾಗಲೇ ರಾಜ್ಯ ವಿಧಾನಸಭೆ ನಿರ್ಣಯವನ್ನು ಅಂಗೀಕರಿಸಿದೆ ಎಂದು ಆ ನಿರ್ಣಯವನ್ನು ಸಂವಾದದಲ್ಲಿ ಓದಿದರು. ವಿವಿಧ ಕಾಲಾವಧಿಯ ಚುನಾವಣೆಗಳನ್ನು ಸಮೀಕರಿಸುವುದು ಹೇಗೆ ಎಂದು ಪ್ರಶ್ನಿಸಿದ್ದಾರೆ. ಈ ಪ್ರಸ್ತಾವನೆ ಬಗ್ಗೆ ಕರ್ನಾಟಕ ಸರ್ಕಾರದ ಸಹಮತವಿಲ್ಲ ಎಂದು ಪ್ರತಿಪಾದಿಸಿದ್ದಾರೆ. ಹಟ್ಟಿ ಚಿನ್ನದ ಗಣಿ ಕಂಪನಿ 2025-26 ಸಾಲಿನಲ್ಲಿ ಹೊಂದಿದ್ದ 1700 ಕೆಜಿ ಚಿನ್ನ ಉತ್ಪಾದಿಸುವ ಗುರಿಗೆ ಶೇಕಡಾ 99.50% ಅಂದರೆ 1691.50 ಕೆಜಿ ಚಿನ್ನ ಉತ್ಪಾದಿಸಿದೆ. ಇದೇ ಮೊದಲ ಬಾರಿಗೆ 1900

0: 10 ಕೋಟಿ ರೂಪಾಯಿ ವಹಿವಾಟು ನಡೆಸಿದ್ದು 844 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ. ಈ ಹಿನ್ನೆಲೆಯಲ್ಲಿ ಹಟ್ಟಿ ಚಿನ್ನದ ಗಣಿ ಕಂಪನಿಯ ಅಧ್ಯಕ್ಷ ಜೆಟಿ ಪಾಟೀಲ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಇಂದು ಭೇಟಿ ಮಾಡಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್, ವ್ಯವಸ್ಥಾಪಕ ನಿರ್ದೇಶಕಿ ಆರ್ ಶಿಲ್ಪಾ ಉಪಸ್ಥಿತರಿದ್ದರು. ಶಾಲೆಗಳಲ್ಲಿ ಹಿಜಾಬ್ ಧರಿಸುವ ವಿಷಯವನ್ನು ರಾಜಕೀಯಗೊಳಿಸಬೇಡಿ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮನವಿ ಮಾಡಿದ್ದಾರೆ. ಉಡುಪಿಯಲ್ಲಿ ಇಂದು ಮಾತನಾಡಿದ ಅವರು, ಇದು ವಿದ್ಯಾರ್ಥಿಗಳ ಹಿತಾಸಕ್ತಿ ಮತ್ತು ಭವಿಷ್ಯಕ್ಕೆ ಧಕ್ಕೆಯಾಗಬಾರದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ವಿದ್ಯಾರ್ಥಿಗಳು ಕಲಿಯಲು ಶಾಲೆಯಲ್ಲಿ ಅನುಕೂಲಕರ ವಾತಾವರಣವಿರಬೇಕು ಎಂದು ತಿಳಿಸಿದ್ದಾರೆ. ಹಾಸನದಲ್ಲಿ ಇಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡ ಅಧ್ಯಕ್ಷತೆಯಲ್ಲಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸ್ವೀಕರಿಸಲಾಗಿದ್ದ ಅರ್ಜಿಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಭೆಯಲ್ಲಿ ಭಾಗವಹಿಸಿದ್ದ ಜಿಲ್ಲೆಯ ಎಲ್ಲಾ ತಹಶೀಲ್ದಾರ್, ಉಪವಿಭಾಗಾಧಿಕಾರಿಗಳಿಗೆ ಎಲ್ಲಾ ಅರ್ಜಿಗಳನ್ನು ಶೀಘ್ರವೇ ವಿಲೇವಾರಿ ಮಾಡಿ ಜನರು ಕಚೇರಿಗೆ ಅಲಿಯುವುದನ್ನು ತಪ್ಪಿಸಬೇಕು ಎಂದು ಸೂಚನೆ ನೀಡಿದರು. ಜನರ ಸಮಸ್ಯೆಗಳನ್ನು ತಿಳಿದುಕೊಳ್ಳಲು ಜನಸ್ಪಂದನಾ ಕಾರ್ಯಕ್ರಮ ಉತ್ತಮ ವೇದಿಕೆಯಾಗಿದೆ. ಈ ವೇದಿಕೆಯ ಮೂಲಕ ಬಂದ ಸಮಸ್ಯೆಗಳ ಅರ್ಜಿಗಳನ್ನು ವಿಳಂಬ ಮಾಡದೆ ಜನರಿಗೆ ರೈತರಿಗೆ ಸ್ಪಂದಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಸಭೆಯಲ್ಲಿ ಸಂಸದ ಶ್ರೇಯಸ್ ಪಟೇಲ್, ಜಿಲ್ಲಾಧಿಕಾರಿ ಲತಾ ಕುಮಾರಿ, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಶುಭಂ ಶುಕ್ಲಾ, ಪೊಲೀಸ್ ವರಿಷ್ಠಾಧಿಕಾರಿ ಶುಭಾನ್ವಿತ, ಡಿಎಫ್ಒ ಸೌರಭ್ ಕುಮಾರ್ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಹೈಕೋರ್ಟ್ ಸಂಚಾರಿ ಪೀಠವನ್ನು ಮಂಗಳೂರಿನಲ್ಲಿ ಸ್ಥಾಪಿಸಬೇಕೆಂಬ ಬೇಡಿಕೆಗೆ ರಾಜ್ಯ ಸರ್ಕಾರ ಹಸಿರು ನಿಶಾನೆ ತೋರಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೈಕೋರ್ಟ್ ಪೀಠ ಸ್ಥಾಪನೆಗೆ ಅಗತ್ಯವಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಸಿದ್ದವಿರುವುದಾಗಿ ಮುಖ್ಯ ನ್ಯಾಯಾಧೀಶರಿಗೆ ಪತ್ರದ ಮೂಲಕ ತಿಳಿಸಿದ್ದಾರೆ. ಪೀಠ ಸ್ಥಾಪನೆಯ 80% ಕಾರ್ಯ ಈಗಾಗಲೇ ಪೂರ್ಣಗೊಂಡಿದೆ ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚಾಮರಾಜನಗರವನ್ನು ಬರಪೀಡಿತ ಜಿಲ್ಲೆಯನ್ನಾಗಿ ಘೋಷಿಸಬೇಕು ಎಂದು ಜಿಲ್ಲಾಡಳಿತ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಪೂರೈಕೆ ಸಮಸ್ಯೆ ಪರಿಶೀಲಿಸಿ ಮಾತನಾಡಿದ ಅವರು, ಹನೂರು ತಾಲೂಕಿನ 46 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇರುವುದು ಗಮನಕ್ಕೆ ಬಂದಿದೆ. ಕುಡಿಯುವ ನೀರು ಪೂರೈಕೆ ಮಾಡಲು ತ್ವರಿತ ಕ್ರಮ ವಹಿಸಲು ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಚಾಮರಾಜನಗರ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಎಂದು ಜಿಲ್ಲಾಡಳಿತ ಸರ್ಕಾರಕ್ಕೆ ವರದಿ ನೀಡಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಸಂಬಂಧಪಟ್ಟ ಸಚಿವರ ಜೊತೆ ಚರ್ಚೆ ನಡೆಸಿ ಸೂಕ್ತ ಕ್ರಮ ವಹಿಸುವುದಾಗಿ ಭರವಸೆ ನೀಡಿದ್ದಾರೆ. ವಿಜಯಪುರ ಜಿಲ್ಲೆಯ ತಾಪಮಾನ ಈ ವರ್ಷ 49 ಡಿಗ್ರಿ ಸೆಲ್ಸಿಯಸ್ ಮೀರಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೋಟಿ ವೃಕ್ಷ ಅಭಿಯಾನದ ಪ್ರತಿಫಲವಾಗಿ ಜಿಲ್ಲೆಯ ತಾಪಮಾನ 40 ಡಿಗ್ರಿ ಸೆಲ್ಸಿಯಸ್ ಮೀರದಿರುವುದು ಆಶಾದಾಯಕ ಬೆಳವಣಿಗೆಯಾಗಿದೆ. ಕೋಟಿ ವೃಕ್ಷ ಅಭಿಯಾನದಡಿ ಜಿಲ್ಲೆಯ ಆಲಮಟ್ಟಿ ಅಣೆಕಟ್ಟಿನ ಸಮೀಪ ನರ್ಸರಿಯನ್ನು ಆರಂಭಿಸಲಾಗಿದೆ ಎಂದು ಹೇಳಿದ್ದಾರೆ. ಗಿಡ ನೆಟ್ಟು ನಿರ್ವಹಣೆ ಮಾಡುವುದರ ಮೂಲಕ ವಿಜಯಪುರಕ್ಕೆ ಹೊಸ ಸೌಂದರ್ಯ ಕಲ್ಪಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವುದಾಗಿ ಭರವಸೆ ನೀಡಿದ್ದಾರೆ. ವಿಜಯನಗರ ಜಿಲ್ಲೆಯ ಮರಿಯಮ್ಮನಹಳ್ಳಿ ಹೋಬಳಿಯ ನಂದಿಬಂಡಿ ಗ್ರಾಮದಲ್ಲಿ ಜೀತ ಪದ್ಧತಿಯಲ್ಲಿ ಸಿಲುಕಿದ್ದ ಒಡಿಶಾ ಮೂಲದ 37 ಕಾರ್ಮಿಕರನ್ನು ರಕ್ಷಿಸಲಾಗಿದೆ. ಬೆಳಗಾವಿ ಜಿಲ್ಲೆಯ ಎನ್ಜಿಒ ಸಂಸ್ಥೆ ನೀಡಿದ ಖಚಿತ ಮಾಹಿತಿಯ ಮೇರೆಗೆ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಸಹಾಯಕ ಆಯುಕ್ತರು ನಂದಿಬಂಡಿ ಗ್ರಾಮದ ಮೇಲೆ ದಾಳಿ ನಡೆಸಿ ಕಾರ್ಮಿಕರನ್ನು ರಕ್ಷಿಸಿದ್ದಾರೆ. ದಾಳಿಯ ವೇಳೆ ಒಡಿಶಾದ ಬಲಂಗೀರ್ ಮತ್ತು ನವರಂಗ್ಪುರ್ ಜಿಲ್ಲೆಗೆ ಸೇರಿದ ಕಾರ್ಮಿಕರು ಪುಟ್ಟ ಮನೆಗಳಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳಿಲ್ಲದೆ ದಯನೀಯ ಸ್ಥಿತಿಯಲ್ಲಿ ಬದುಕುತ್ತಿದ್ದರು ಎಂದು ತಿಳಿದುಬಂದಿದೆ. ಮುಂಗಾರು ಅವಧಿಯಲ್ಲಿ ಉಂಟಾಗಬಹುದಾದ ವಿದ್ಯುತ್ ವ್ಯತ್ಯಯ ಹಾಗೂ ತುರ್ತು ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಸೆಸ್ಕ್ ಸಂಪೂರ್ಣ ಸನ್ನದ್ದವಾಗಿರಬೇಕು ಎಂದು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಪ್ರಭಾರ ವ್ಯವಸ್ಥಾಪಕ ನಿರ್ದೇಶಕ ಹಾಗೂ ಪ್ರಾದೇಶಿಕ ಆಯುಕ್ತರೂ ಆಗಿರುವ

0: ನಿತೇಶ್ ಪಾಟೀಲ್ ಸೂಚನೆ ನೀಡಿದ್ದಾರೆ. ಮೈಸೂರಿನಲ್ಲಿ ಇಂದು ಸೆಸ್ಕ್ ವ್ಯಾಪ್ತಿಯ 5 ಜಿಲ್ಲೆಗಳ ಉಪವಿಭಾಗಗಳ ವ್ಯಾಪ್ತಿಯ ದೂರುಗಳ ನಿರ್ವಹಣೆ, ವಿದ್ಯುತ್ ಅಡಚಣೆಗಳು, ಸಾರ್ವಜನಿಕ ಸಂಪರ್ಕ ವ್ಯವಸ್ಥೆ ಹಾಗೂ ಅಗತ್ಯವಿರುವ ಸಾಮಗ್ರಿಗಳ ಸಂಗ್ರಹ ಕುರಿತು ಮಾಹಿತಿ ಪಡೆದುಕೊಂಡಿದ್ದಾರೆ. ಬಳಿಕ ಮಾತನಾಡಿದ ಅವರು, ಮುಂಗಾರು ಸಂದರ್ಭದಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ಎದುರಿಸಲು ಸೆಸ್ಕ್ ಸನ್ನದ್ದವಾಗಿದೆ ಎಂಬ ವಿಶ್ವಾಸ ಜನರಲ್ಲಿ ಮೂಡಬೇಕು. ಸಾರ್ವಜನಿಕರು ಸಂಪರ್ಕಿಸಲು ಸಾಧ್ಯವಾಗದಿದ್ದರೆ ಸಮಸ್ಯೆ ಪರಿಹರಿಸಲು ಸಾಧ್ಯವಿಲ್ಲ. ಆದ್ದರಿಂದ ದೂರು ಸ್ವೀಕಾರ ಮತ್ತು ಸ್ಪಂದನಾ ವ್ಯವಸ್ಥೆಯನ್ನು ಇನ್ನಷ್ಟು ಬಲಪಡಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಐತಿಹಾಸಿಕ ಗುಮ್ಮಟನಗರಿ ವಿಜಯಪುರದಲ್ಲಿ ಇದೇ ಮೊದಲ ಬಾರಿಗೆ ನಾಳೆಯಿಂದ ರಾಜ್ಯಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ಕುಮಾರ್ ಬಂಗಾರಪ್ಪ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ರಾಜ್ಯದ ವಿವಿಧ ಭಾಗಗಳಿಂದ 756 ಕ್ರೀಡಾಪಟುಗಳು ನೋಂದಾಯಿಸಿಕೊಂಡಿದ್ದು ರಾಜ್ಯ, ರಾಷ್ಟ ಹಾಗೂ ಅಂತಾರಾಷ್ಟೀಯ ಮಟ್ಟದ ಆಟಗಾರರು ಪಾಲ್ಗೊಳ್ಳಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಸಂಕ್ಷಿಪ್ತ ಸುದ್ದಿಗಳು. ಬಳ್ಳಾರಿಯಲ್ಲಿ ಇಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ವಿಭಾಗದಿಂದ ರಾಷ್ಟೀಯ ಡೆಂಗಿ ದಿನಾಚರಣೆ ಅಂಗವಾಗಿ ಜಾಗೃತಿ ಜಾಥಾ ಹಮ್ಮಿಕೊಂಡಿತ್ತು. ಸೋಮವಾರದಿಂದ ಇದೇ 25ರವರೆಗೆ ನಡೆಯಲಿರುವ ಎಸ್ಎಸ್ಎಲ್ಸಿ ಪರೀಕ್ಷೆ 2 ವ್ಯವಸ್ಥಿತವಾಗಿ ನಡೆಸಲು ಕ್ರಮ ವಹಿಸಬೇಕೆಂದು ಗದಗ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಡಾ ದುರ್ಗೇಶ್ ಕೆಆರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಕ್ಕೆ ಹೆಚ್ಚುವರಿ 1122 ವೈದ್ಯಕೀಯ ಸೀಟು ಲಭ್ಯ, ಸಚಿವ ಶರಣ್ ಪ್ರಕಾಶ್ ಪಾಟೀಲ್. ಒಂದು ರಾಷ್ಟ್ರ ಒಂದು ಚುನಾವಣೆಗೆ ಸಹಮತವಿಲ್ಲ, ಜಂಟಿ ಸಂಸದೀಯ ಅಧ್ಯಯನ ಸಮಿತಿ ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಪಾದನೆ. ಪ್ರಸಕ್ತ ಸಾಲಿನಲ್ಲಿ 844 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದ ಹಟ್ಟಿ ಚಿನ್ನದ ಗಣಿ ಕಂಪನಿ. ಹಿಜಾಬ್ ವಿಚಾರವನ್ನು ರಾಜಕೀಯಗೊಳಿಸದಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮನವಿ. ಚಾಮರಾಜನಗರ ಬರಪೀಡಿತ ಜಿಲ್ಲೆ, ಸರ್ಕಾರಕ್ಕೆ ವರದಿ ಸಲ್ಲಿಸಿದ ಜಿಲ್ಲಾಡಳಿತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಮಡಿಕೇರಿ, ಸಮಯ 6:50.35. ಈಗ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ.

0: ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ.
1: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
0: ಅದು ಹೇಗೆ?
1: ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ.
2: ಇದು ಯಾರ ನಂಬರ್?
1: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
0: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
1: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ.
2: ಆದ್ರಣ್ಣ, ಬಳತಿನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
1: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
3: ಆತ್ಮೀಯ ರೈತ ಬಾಂಧವರಿಗೆಲ್ಲ ರೈತ ಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
4: ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕಾಫಿ ಬೆಳೆಯಲ್ಲಿ ಕಳೆ ನಿರ್ವಹಣೆ ಈ ಕುರಿತು ಕೊಡಗು ಜಿಲ್ಲೆಯ ಚಟ್ಟಳ್ಳಿಯಲ್ಲಿರುವ ಕಾಫಿ ಮಂಡಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ನಾಗರಾಜ್ ಗುಕ್ಕಾವಿ ಅವರೊಂದಿಗೆ ಸಂದರ್ಶನ.
5: ಆತ್ಮೀಯ ರೈತ

0: ಬಂದವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆನಲ್ಲಿ ಕಳೆ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆಯ ಚಟ್ಟಳ್ಳಿಯಲ್ಲಿರುವಂಥ ಕಾಫಿ ಮಂಡಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ವಿಜ್ಞಾನಿಗಳಾದಂಥ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರು. ನಮಸ್ಕಾರ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರೇ.
1: ನಮಸ್ಕಾರ ಸರ್.
0: ಈ ಕಾಫಿ ಬೆಳೆ ಬಹುವಾರ್ಷಿಕ ಬೆಳೆ ಅಂತ ಹೇಳ್ಬೋದು. ಹೀಗಿರುವಾಗ ಈ ಕಾಫಿ ಬೆಳೆನಲ್ಲಿ ಕಳೆ ನಿರ್ವಹಣೆ ಎಷ್ಟು ಮಟ್ಟಿಗೆ ಪ್ರಾಮುಖ್ಯತೆ ಪಡೆದಿದೆ ಅಂತೀರಾ?
1: ಬೇರೆ ಬೆಳೆ ಥರ ಈ ಕಳೆ ಅನ್ನೋದು ಒಂದೇ ಬೆಳೆಗೆ ಸೀಮಿತ ಇಲ್ಲ. ಇದು ಬೆಳೆ ತಗೊಳ್ಳಿ ಅಥವಾ ಬೇರೆ ಜಾಗ ತಗೊಳ್ಳಿ, ಪ್ರತಿಯೊಂದು ಬೆಳೆ ಪ್ರತಿಯೊಂದು ಜಾಗಕ್ಕೂ ಈ ಥರ ಕಳೆಗಳು ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಖಾಲಿ ಜಾಗದಲ್ಲೂ ಕೂಡ ಕಳೆಗಳು ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಅದರಲ್ಲೂ ಖಾಲಿ ಜಾಗದಲ್ಲಿ ಕಳೆಗಳು ಇದ್ದರೆ ಅದರಿಂದ ಅಷ್ಟೊಂದು ತೊಂದರೆ ಏನಾಗಲ್ಲ. ಯಾಕಂತಂದರೆ ಅಲ್ಲಿ ಯಾವುದೇ ಥರದ ಕ್ರಾಪ್ ಇರಲ್ಲ, ಯಾವುದೇ ಥರದ ಲಾಸ್ ಕೂಡ ಆಗಲ್ಲ, ಯಾವುದೇ ಥರದ ಹಾನಿ ಉಂಟಾಗಲ್ಲ,
0: ನಷ್ಟ ಆಗಲ್ಲ.
1: ಅದೇ ಕಳೆಗಳು ನಮ್ಮ ತೋಟದಲ್ಲಿ ಏನಾದರೂ ಬಂದರೆ ಅಥವಾ ನಮ್ಮ ಕೃಷಿ ಭೂಮಿಯಲ್ಲಿ ಏನಾದರೂ ಬಂದರೆ, ಮೇನ್ ಕ್ರಾಪ್ ಇರುತ್ತೆ ನಮ್ಮದು, ಮುಖ್ಯ ಬೆಳೆ ಏನಿರುತ್ತೆ, ಆ ಮುಖ್ಯ ಬೆಳೆಗಳ ಜೊತೆಗೆ ಅದು ತುಂಬ ಸ್ಪರ್ಧೆಯನ್ನು ಉಂಟು ಮಾಡುತ್ತೆ. ಒಂದು ನೀರಿರ್ಬೋದು, ಪೋಷಕಾಂಶ ಇರ್ಬೋದು, ಹಾಗೆ ಒಂದೊಂದು ಬೆಳೆಗಳು ಒಂದೊಂದು ಮುಖ್ಯ ಬೆಳೆಗೆ ರೋಗ ಮತ್ತು ಕೀಟಗಳನ್ನು ಹರಡುವಂತಹ ಒಂದು ಸಾಧ್ಯತೆಯೂ ಕೂಡ ಇರುತ್ತೆ.
0: ಮತ್ತೆ ಸೂರ್ಯನ ಬೆಳಕಿಗೂ ಸ್ಪರ್ಧೆ ಉಂಟು.
1: ಹೀಗಾಗಿ ಅದೇ ತರನಾಗಿ ಮಣ್ಣಿನ ತೇವಾಂಶ ಇರುತ್ತೆ, ಅದನ್ನು ಕೂಡ ಅವು ಸ್ಪರ್ಧೆಯನ್ನು ಉಂಟು ಮಾಡಿ ಕೊನೆಯ ಒಂದು ಇಳುವರಿಯಲ್ಲಿ ತುಂಬ ಕುಂಠಿತ ಆಗಲಿಕ್ಕೆ ಅವು.
0: ಅಂದರೆ ಕಳೆಗಳನ್ನು ನಮ್ಮ ಕೃಷಿನಲ್ಲಿ ಪೀಡೆಗಳು ಅಂತ ಕರಿತೀವಿ, ಪೆಸ್ಟ್ ಅಂತಲೇ ಕರಿತೀವಿ.
1: ಪೆಸ್ಟ್ ಅಂತಲೇ ಕರಿಬಹುದು. ಹೌದು,
0: ಅಷ್ಟರ ಮಟ್ಟಿಗೆ
1: ಅವು ತೊಂದರೆ ಕೊಡುತ್ತೆ. ನಮ್ಮ ಇಳುವರಿಯಲ್ಲಿ ತುಂಬ ಕುಂಠಿತ ಅಂದರೆ ಹೇಳ್ಬೋದು ನಾವು 10% ಹಿಡಿದು ಈವನ್ 40%ವರೆಗೂ ಕೂಡ ಅವು ಇಳುವರಿ ಮೇಲೆ ಪ್ರಭಾವವನ್ನು ಬೀರುತ್ತೆ.
0: ಇನ್ನು ಕಾಫಿ ಬೆಳೆಗೆ ಬಂದರೆ,
1: ಕಾಫಿ ಬೆಳೆ ಅಷ್ಟೊಂದು ನೆರಳಿದ್ರೂ ಕೂಡ, ಅದೇ ತರನಾಗಿ ಅಷ್ಟೊಂದು ಬಿಸಿಲಿನ ಪ್ರಮಾಣ ಇಲ್ಲದೇ ಇದ್ರೂ ಕೂಡ ಕಾಫಿ ಬೆಳೆಯಲ್ಲಿ ನೋಡಲಿಕ್ಕೆ ಸುಮಾರು ಕಳೆಗಳ ವಿಧಗಳು ಇರ್ಬೋದು.
0: ಯಾಕೆಂದ್ರೆ ಸಾಕಷ್ಟು ಪೋಷಕಾಂಶ ಕೊಡ್ತೀವಿ.
1: ಹೌದು,
0: ಮಳೆ
1: ಕೂಡ ಸಾಕಷ್ಟು ಬರುತ್ತೆ. ಅದೇ ಒಂದು ಕಾರಣಕ್ಕಾಗಿ ಬೆಳೆಗಾರರು ಕೂಡ ಗಮನಿಸಿರ್ಬೋದು ತಮ್ಮ ತೋಟಗಳಲ್ಲಿ ಎಲ್ಲಿ ನೆರಳಿನ ಪ್ರಮಾಣ ಜಾಸ್ತಿ ಇರುತ್ತೋ ಅಲ್ಲಿ ಈ ಕಳೆಗಳ ಪ್ರಮಾಣ ಕೂಡ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಅದಾಗೂ ಕೂಡ ನಮ್ಮ ಕಾಫಿ ತೋಟದಲ್ಲಿ ಹೇಳುವಾಗಿ ನಾವು ಕಳೆಗಳನ್ನ ನೋಡ್ಲಿಕ್ಕೆ ಕಾಣ್ತೀವಿ.
0: ಕಾಫಿ ಬೆಳೆಗಾರರಿಂದ ಕೇಳ್ತಾ ಇರ್ತೀವಿ,
1: ಹೌದು
0: ಕಾಫಿ ಕೊಯ್ಲು ಮಾಡುವಾಗ ಅದನ್ನ ಅರಿಸ್ಕೋಬೇಕು ಅಂದ್ರೆ
1: ಹೌದು
0: ಫಸ್ಟು ಕಳೆ ತೆಗೆಸ್ಬೇಕು ಅಂತ ಹೇಳ್ತಿರ್ತಾರೆ.
1: ಹೌದು, ಕಳೆ ತೆಗೆಸ್ಬೇಕಂತ ಹೇಳ್ತಿರ್ತಾರೆ. ಯಾಕಂತಂದ್ರೆ ಕೊಯ್ಲು ಮಾಡಬೇಕಾದ್ರೆ ಸುಮಾರು ಕಡೆ ಈ ಕಾಫಿ ಹಣ್ಣುಗಳೆಲ್ಲ ಬಿದ್ದೋಗ್ಬಿಡೋ ಚಾನ್ಸಸ್ ಇರುತ್ತೆ,
0: ಸಿಡಿತ್ತೆ.
1: ಅವಾಗ ಕಳೆಗಳಲ್ಲಿ ಅದು ಮುಚ್ಕೊಂಡು ಅಲ್ಲೇ ಉಳಿಯುವ ಪ್ರಮಾಣ ಜಾಸ್ತಿ ಇರುತ್ತೆ. ಸೊ ಹೀಗಾಗಿ ಕೊಯ್ಲು ಮಾಡೋಕ್ಕಿಂತ ಮುಂಚೆ ಕಳೆಯನ್ನ ಸಂಪೂರ್ಣವಾಗಿ ಕ್ಲೀನ್ ವೀಡಿಂಗ್ ಅಂತ ಕರಿತೀವಿ, ಸಂಪೂರ್ಣವಾಗಿ ತೆಗಿಲಿಕ್ಕೆ ಅದನ್ನ ಸಜೆಸ್ಟ್ ಮಾಡ್ತೀವಿ, ರೆಕಮೆಂಡ್ ಮಾಡ್ತೀವಿ. ಹೀಗಾಗಿ ಕಾಫಿ ಬೆಳೆಯಲ್ಲಿ ಅದರಲ್ಲೂ ಸಣ್ಣ ಗಿಡ ಏನಿರುತ್ತೆ, ಸಣ್ಣ ಗಿಡ ಅಂತಂದ್ರೆ ಒಂದು 1-5 ವರ್ಷದ ಗಿಡದ ಎಳೆ ಗಿಡಗಳು ಏನಿರುತ್ತೆ, ಅದರಲ್ಲಿ ನಮಗೆ ಈ ಕಳೆಗಳ ಪ್ರಮಾಣ ತುಂಬಾ ಕಂಡು ಬಂದರೂ ಕೂಡ ನಿಯಂತ್ರಣ ಮಾಡಲಿಕ್ಕೆ ಕಡಿಮೆ ಮಾಡಲಿಕ್ಕೆ ಸುಮಾರು ಒಂದು ಕಾರ್ಯಕ್ರಮಗಳನ್ನ ನಾವು ತೆಗೆದುಕೊಳ್ಬೇಕಾಗುತ್ತೆ.
0: ಅಂದ್ರೆ ಏನೇನು ಕಾರ್ಯಕ್ರಮಗಳನ್ನು ಈ ಕಾಫಿ ಬೆಳೆನಲ್ಲಿ ಕಳೆ ನಿಯಂತ್ರಣಕ್ಕಾಗಿ ನಾವು ಕೈಗೊಳ್ಳಬಹುದು ಅಂತ?
1: ಸುಮಾರು ಕಾರ್ಯಕ್ರಮಗಳನ್ನ ಅಥವಾ ಕಳೆ ನಿಯಂತ್ರಣ ಚಟುವಟಿಕೆಗಳನ್ನ ನಾವು ಕಾಫಿ ತೋಟದಲ್ಲಿ ಕೈಗೊಳ್ಳಬಹುದು. ಅದರಲ್ಲಿ ಏನಂತಂದ್ರೆ ಸಣ್ಣ ಬೆಳೆಯಲ್ಲಿ ಮಾಡಬೇಕಾದ ಒಂದು ಚಟುವಟಿಕೆಗಳೇ ಬೇರೆ ಇದೆ, ದೊಡ್ಡ ಒಂದು ಬೆಳೆನಲ್ಲಿ ಮಾಡಬೇಕಾದ ಚಟುವಟಿಕೆಗಳೇ ಬೇರೆ ಇದೆ. ಯಾಕಂತಂದ್ರೆ ಒಂದೊಂದು ಚಟುವಟಿಕೆಗಳು ಅಥವಾ ಒಂದೊಂದು ಹಂತಗಳು ದೊಡ್ಡ ಬೆಳೆಗೆ ಅಥವಾ ಸಣ್ಣ ಬೆಳೆಗೆ ಕಾರ್ಯರೂಪಕ್ಕೆ ಬರಲ್ಲ. ಈಗ ಮೆಷಿನ್ ವೀಡಿಂಗ್ ಇರ್ಬೋದು, ಆಮೇಲೆ ಇನ್ನೊಂದು ಕಳೆನಾಶಕ ಸಿಂಪರಣೆ ಇರ್ಬೋದು, ಸೊ ಅಥವಾ ಇನ್ನೊಂದೇನು ಸ್ಲ್ಯಾಶ್ ವೀಡಿಂಗ್ ಇರ್ಬೋದು, ಇವೆಲ್ಲ
0: ಕೊಚ್ಚೋದು
1: ಇರ್ಬೋದು, ಇವೆಲ್ಲ ಈ ಸಣ್ಣ ಗಿಡಕ್ಕೂ ದೊಡ್ಡ ಗಿಡಕ್ಕೂ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಆಮೇಲೆ ಕಳೆಗಳೆಲ್ಲ ನಿಯಂತ್ರಣ ವಿಧಗಳಲ್ಲಿ ನಮಗೆ ಏನಂತಂದ್ರೆ ಈ ಕಲ್ಚರಲ್ ಪ್ರಾಕ್ಟೀಸಸ್ ಅಂತ ಬರುತ್ತೆ,
0: ಬೇಸಾಯ ಕ್ರಮಗಳು
1: ಬರುತ್ತೆ, ಮ್ಯಾನ್ಯುವಲ್ ವೀಡಿಂಗ್ ಅಂತ ಬರುತ್ತೆ, ಕೊಚ್ಚೋದು ಬರುತ್ತೆ, ಆಮೇಲೆ ಮೆಷಿನ್ ವೀಡಿಂಗ್ ಬರುತ್ತೆ, ಮೆಕ್ಯಾನಿಕಲ್ ವೀಡಿಂಗ್ ಅಂತ ಬರುತ್ತೆ.
0: ಯಂತ್ರಗಳನ್ನ ಬಳಸಿಕೊಂಡು
1: ನಾವು ಕಳೆಯನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು. ಸೊ ಈ ತರ ಸುಮಾರು ವಿಧದ ಕಳೆ ನಿಯಂತ್ರಣ ವಿಧಾನಗಳು ನಮ್ಮ ಕಾಫಿಯಲ್ಲಿ ಬರುತ್ತೆ. ಅದರಲ್ಲಿ ನಾವು ಪ್ರಾಮುಖ್ಯವಾಗಿ ಮಾಡ್ತಕ್ಕಂಥದ್ದು ಈ ಕೊಚ್ಚೋದು
0: ಅಂದ್ರೆ ಜನರನ್ನ ಬಳಸಿಕೊಂಡು
1: ನಾವು ಕೊಚ್ಚೋ ವೀಡಿಂಗ್ ಅನ್ನ ಮೊದಲಿನಿಂದ ಹಿಡಿದು ಇವತ್ತಿನವರೆಗೂ ಕೂಡ ಅದೇ ಒಂದು ವಿಧಾನ ಸರಿಯಾಗಿ ನಮಗೆ ಕಾಣ್ತಾ ಇದೆ. ಸೊ ಅದರಿಂದ ಏನಾಗುತ್ತಂತಂದ್ರೆ ಕೊಚ್ಚೋದ್ರ ಮೂಲಕ ಕೊಚ್ಚತಕ್ಕಂತಹ ಕಳೆಯನ್ನ ತೆಗೆದು ಅದೇ ಸಮಯದಲ್ಲಿ

0: ನಾವು ಕಾಫಿ ಗಿಡಗಳ ಬುಡಕ್ಕೆ ಹಾಕುವಂತಹ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ.
1: ಅಂದ್ರೆ
0: ಇದರಿಂದ
1: ಮುಚ್ಚಿಗೆ ಮಾಡುವಂಥದ್ದು,
0: ಮುಚ್ಚಿಗೆ ಮಾಡುವಂಥದ್ದು, ಇದರಿಂದ ಏನಾಗುತ್ತೆ, ಸ್ವಲ್ಪ ತೇವ
1: ಸಂರಕ್ಷಣೆ
0: ನಮಗೆ
1: ಆಗುತ್ತೆ.
0: ಸಂರಕ್ಷಣೆ ಆಗುತ್ತೆ, ಗಿಡಗಳ ಒಂದು ಅಭಿವೃದ್ಧಿಗೆ ಕೂಡ ಸೊ ಹೆಲ್ಪ್ ಆಗುತ್ತೆ ಅಂತ ನಾವು ಈ ಏನು ಕೊಚ್ಚೋ ಒಂದು ವಿಧಾನ ಇದೆ, ಸೊ ಇದು ಮೊದಲಿಂದ ಹಿಡಿದು ಇವತ್ತಿನವರು ಕೂಡ ಬೆಸ್ಟ್ ವಿಧಾನ ಅಂತಲೇ ನಾವು ಕರಿತೀವಿ. ಅದನ್ನು ಬಿಟ್ಟರೆ ಈಗ ನೆಕ್ಸ್ಟ್ ಬಂದಿರೋದು, ಈ ನೆಕ್ಸ್ಟ್ ಬಂದಿರೋದು ಅಂತಂದರೆ ಈಗ ಮೆಷಿನ್ ವೀಡಿಂಗ್ ಅಂತ ಬಂದಿದೆ.
1: ಯಂತ್ರಗಳನ್ನ ಬಳಸ್ಕೊಳ್ಳೋದು,
0: ಯಂತ್ರಗಳನ್ನ ಬಳಸಿಕೊಂಡು ನಾವು ಕಳೆಗಳನ್ನು ನಿಯಂತ್ರಣ ಕಾಫಿ ತೋಟಗಳಲ್ಲಿ ಮಾಡ್ತಾ ಇದ್ದೀವಿ. ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದರೆ, ಈ ಸಣ್ಣ ಗಿಡಗಳಲ್ಲಿ ಯಂತ್ರಗಳನ್ನ ಬಳಸ್ಕೊಂಡು ನಾವು ಕಳೆಯನ್ನು ಹೊಡೆಯೋದ್ರಿಂದ ಮಣ್ಣಿನ ಜೊತೆಗೆ ಕಳೆಗಳ ಎಲೆಗಳು ಕೂಡ ಜೋರಾಗಿ ಸ್ಪ್ಲಾಶ್ ಆಗಿ ಕಾಫಿ ಸಣ್ಣ ಗಿಡಗಳ ಮೇಲೆ ಕೂತ್ಕೊಳ್ಳುತ್ತೆ. ಕೂತ್ಕೊಂಡು ಮೈರೋಥಿಸಿಯಂ ಅಂತ ಒಂದು ಶಿಲೀಂಧ್ರವನ್ನು ಅದು
1: ಉಂಟು ಮಾಡುತ್ತೆ,
0: ಉಂಟು ಮಾಡುತ್ತೆ,
1: ಅಲ್ಲಿ ಅಭಿವೃದ್ಧಿ ಆಗುತ್ತೆ,
0: ಅಭಿವೃದ್ಧಿ ಆಗುತ್ತೆ. ಈ ಮೈರೋಥಿಸಿಯಂ ಶಿಲೀಂಧ್ರ ಈ ಕಳೆಗಳ ಮೂಲಕ ಬರುವಂತಹ ಒಂದು ಶಿಲೀಂಧ್ರ ಇದು. ಯಾಂತ್ರೀಕರಣದ ಮೂಲಕ ಕಳೆಗಳ ರಭಸದ ಹೊಡೆತಕ್ಕೆ ಮಣ್ಣು ಕಲ್ಲು ಹಾಗೂ ಕಳೆಗಳ ಎಲೆಗಳು ಹಾರಿ ಹೋಗಿ ಈ ಗಿಡದ ಮೇಲೆ ಕೂತ್ಕೊಂಡು ಆ ಶಿಲೀಂಧ್ರ ಬೆಳೆದ್ಬಿಟ್ಟು ಇಡೀ ಎಲೆಯನ್ನೆಲ್ಲ ತಿಂದು ಬಿಡುತ್ತೆ, ಕಪ್ಪಾಗಿ ಮಾಡುತ್ತೆ, ಹಾಗೆ
1: ಬಿದ್ದೋಗುತ್ತೆ ಅದು.
0: ಎಲೆಗಳು ಎಲ್ಲ ಒಣಗಿಬಿಟ್ಟು ಬಿದ್ದೋಗ್ಬಿಡುತ್ತೆ. ಹೀಗಾಗಿ ಗಿಡ ಚಿಕ್ಕದಿದ್ದಾಗಲೇ ತುಂಬ ವೀಕ್ ಆಗಿ ಬರಲಾಗುತ್ತೆ, ಯಾವುದೇ ಥರದ ಎಲೆಗಳಿಲ್ಲ.
1: ಎಲೆಗಳಿರಲ್ಲ.
0: ಸೊ ಅದರ ಜೊತೆ ಜೊತೆಗೆ ಅದಾಗ್ಯೂ ಕೂಡ ಈ ಯಾಂತ್ರೀಕರಣ ಉಪಯೋಗ ಮಾಡಿದ ಆದಮೇಲೂ ಕೂಡ ನಾವು ಆ ಗಿಡಗಳನ್ನು ಪುನರುಚ್ಚೇತನ ಮಾಡಲಿಕ್ಕೆ ಸುಮಾರು ಸ್ಪ್ರೇಗಳನ್ನು ತಗೋಬೇಕಾಗುತ್ತೆ. ಹಾಗಾಗಿ ಜಾಸ್ತಿ ಖರ್ಚು ವೆಚ್ಚಗಳು ಉಂಟಾಗುತ್ತೆ ಸಣ್ಣ ಬೆಳೆಗಳಲ್ಲಿ. 1 ರಿಂದ 5 ವರ್ಷ 6 ವರ್ಷದ ಬೆಳೆ ಯಾರ್ಯಾರ್ದು ಇರುತ್ತೋ, ಸಣ್ಣ ಗಿಡಗಳು ಇರುತ್ತೋ, ಅವರು ಆದಷ್ಟು ಯಾಂತ್ರೀಕರಣ ಯೂಸ್ ಮಾಡದೇ ಇರೋದು ಒಳ್ಳೆಯದು,
1: ವಿಶೇಷವಾಗಿ ಕಳೆ
0: ವಿಶೇಷವಾಗಿ ಕಳೆ ನಿಯಂತ್ರಣಕ್ಕೆ. ಅದರ ಬದಲು ಕೊಚ್ಚೋದಿದೆ, ಬೇಕತ್ತೆಯಿಂದ ಏನು ಹೊಡಿತಾರೆ, ಸೊ ಅದನ್ನ ಸಣ್ಣ ಗಿಡಗಳಲ್ಲಿ ಮಾಡ್ಕೋಬಹುದು. ಇನ್ನೇನು ಆಲ್ರೆಡಿ ದೊಡ್ಡ ಗಿಡಗಳಿರುತ್ತೆ, ತುಂಬ ಹಳೆ ಗಿಡಗಳು ಇರುತ್ತೆ, ಅದರಲ್ಲಿ ಯಂತ್ರೀಕರಣ ಉಪಯೋಗನ ಮಾಡ್ಕೋಬಹುದು. ಅದರಿಂದ ಯಾವುದೇ ತರನಾದ ರೋಗ ಅಥವಾ ಶಿಲೀಂಧ್ರಗಳು ಹರಡುವ ಸಮಸ್ಯೆ ಇರಲ್ಲ.
1: ಮತ್ತೆ ಇಲ್ಲಿ ರಾಸಾಯನಿಕ ಕಳೆ ನಿಯಂತ್ರಣ ವಿಧಾನವನ್ನು ಬಳಸ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ?
0: ಏನಾಗ್ತಿದೆ ಅಂತಂದ್ರೆ ಸರ್, ಇತ್ತೀಚೆಗೆ ನಮ್ಮ ಕಾಫಿ ತೋಟದಲ್ಲೂ ಕೂಡ ಏನು ಕಾರ್ಮಿಕರ ಸಂಖ್ಯೆ ತುಂಬ ಕಡಿಮೆ ಆಗ್ತಾ ಬರ್ತಾ ಇದೆ. ಕಡಿಮೆ ಆಗ್ತಾ ಬಂದಾಗ ನಮಗೆ ಈ ಕೊಚ್ಚಿಬಿಟ್ಟು ಕಳೆಗಳನ್ನ ನಿಯಂತ್ರಣ ಮಾಡುವಷ್ಟು ಕೆಲಸಗಾರರು ಸಿಗ್ತಾ ಇಲ್ಲ. ಸೊ ಅಂಥ ಸಂದರ್ಭದಲ್ಲಿ ಆಮೇಲೆ ದೊಡ್ಡ ದೊಡ್ಡ ಎಸ್ಟೇಟ್ಗಳಿರ್ಬೋದು, ಆಮೇಲೆ ಚಿಕ್ಕ ಚಿಕ್ಕ ಎಸ್ಟೇಟ್ಗಳಾದರೆ ಅಥವಾ ಸಣ್ಣ ಬೆಳೆಗಾರರಾದರೆ ಏನು ಮಾಡ್ತಾರೆ, ಸೊ ಮನೆಯಲ್ಲಿರ್ತಕ್ಕಂಥವ್ರೆ ಅಥವಾ 2-3 ಜನ ಕಾರ್ಮಿಕರನ್ನು
1: ಕುಟುಂಬದ
0: ತೆಗೆದುಕೊಂಡು
1: ಜನರನ್ನೇ ಮಾಡ್ತಾ ಇರ್ತಾರೆ,
0: ಮಾಡಿಕೊಂಡು ಅವರು ಎಲ್ಲ ತಮ್ಮ ಸಾಗುವಳಿಯನ್ನು ಮಾಡಿಕೊಂಡು ಹೋಗ್ತಾ ಇರ್ತಾರೆ. ದೊಡ್ಡ ದೊಡ್ಡ ಎಸ್ಟೇಟ್ಗಳಲ್ಲಿ ಏನಾಗುತ್ತೆ, ಈ ಥರದ ಒಂದು ತೊಂದರೆಗಳು ಬರುತ್ತೆ. ಆವಾಗ ಅಂಥ ಒಂದು ಟೈಮಲ್ಲಿ ಈ ಥರದ ಕಳೆ ನಿಯಂತ್ರಕಗಳನ್ನು ಕೆಮಿಕಲ್ ಔಷಧಿಗಳನ್ನು ನಾವು ಯೂಸ್ ಮಾಡ್ಬೋದು. ಬಟ್ ಏನಂತಂದರೆ ನಮ್ಮ ಕಾಫಿ ಬೋರ್ಡು, ನಮ್ಮ ಸಂಶೋಧನೆ ಕಾಫಿ ಮಂಡಳಿ ಹೇಳೋದೇನಂತಂದರೆ, ಆದಷ್ಟು ಕಾಫಿ ಬೆಳೆಯಲ್ಲಿ ರಾಸಾಯನಿಕಗಳನ್ನು ಯೂಸ್ ಮಾಡಬೇಡಿ ಅಂತಾನೆ ಹೇಳೋದು. ಆದಷ್ಟು ಕಡಿಮೆ ಮಾಡಬೇಕು. ಇದರಿಂದ ಏನಾಗುತ್ತೆ, ಮಣ್ಣಿನ ಫಲವತ್ತತೆಗೆ ಕಾರಣ ಆಗಿರ್ತಕ್ಕಂತಹ ಸೂಕ್ಷ್ಮಾಣುಜೀವಿಗಳೇನಿರುತ್ತೆ, ಸೂಕ್ಷ್ಮಾಣುಜೀವಿಗಳೆಲ್ಲ ಸತ್ತೋಗ್ಬಿಡುತ್ತೆ. ಸೊ ಅದರಿಂದ ತುಂಬ ಪರಿಣಾಮವನ್ನು ಉಂಟು ಮಾಡುತ್ತೆ. ಯಾಕಂತಂದರೆ ನೆರಳು ಮರಗಳ ಗಿಡಗಳ ಎಲೆಗಳು ಬಿದ್ದು ಸಾವಯವ ಪದಾರ್ಥ ಏನು ಉಂಟಾಗಿರುತ್ತೆ, ಅವೆಲ್ಲ ಸಾವಯವ ಪದಾರ್ಥ ಉಂಟಾಗಬೇಕು ಅಂತಂದರೆ ಈ ಸೂಕ್ಷ್ಮಾಣುಜೀವಿಗಳ ಒಂದು ಒಂದು ಆಕ್ಟಿವಿಟಿಯಿಂದ, ಚಟುವಟಿಕೆಯಿಂದನೇ ಅದು ಡಿಕಂಪೋಸ್ ಆಗ್ತಾ ಇರುತ್ತೆ. ಹೀಗಾಗಿ ನಾವು ಕಂಟಿನ್ಯೂಸ್ ಆಗಿ ರಾಸಾಯನಿಕಗಳನ್ನ ಯೂಸ್ ಮಾಡಿ ಮಣ್ಣಿನ ಗುಣವನ್ನ ಫಲವತ್ತತೆಯನ್ನು ನಾವು ಕಡಿಮೆ ಮಾಡಿದರೆ, ಸೂಕ್ಷ್ಮಾಣುಜೀವಿಗಳನ್ನ ಕೊಲ್ಲೋದ್ರಿಂದ ಈ ಥರದ ಒಂದು ಸಾವಯವ ಪದಾರ್ಥಗಳ ಒಂದು ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಆದಷ್ಟು ಕಾಫಿ ತೋಟಗಳಲ್ಲಿ ರಾಸಾಯನಿಕ ಬಳಕೆಯನ್ನು ಕಡಿಮೆ ಮಾಡಿ, ಏನಂತಂದ್ರೆ ರೋಡ್ಗಳಿರುತ್ತೆ, ಸುಮಾರು ತೋಟಗಳಲ್ಲಿ ರೋಡ್ ಇರುತ್ತೆ, ಆಮೇಲೆ ಮನೆ ಅಕ್ಕಪಕ್ಕ, ಆಮೇಲೆ ಅವ್ರದ್ದು ಗೋಡಾವನ್ ಅಕ್ಕಪಕ್ಕ ಇರ್ಬೋದು, ಹಾಗೆ ಡ್ರೈಯಿಂಗ್ ಯಾರ್ಡ್ ಅಕ್ಕಪಕ್ಕ ಇರ್ಬೋದು, ದೂರದಲ್ಲಿ ಬಳಕೆಯನ್ನು ನಾವು ಸಜೆಸ್ಟ್ ಮಾಡ್ತೀವಿ. ಬಟ್ ಡ್ರೈಯಿಂಗ್ ಯಾರ್ಡಲ್ಲಿ ಮಾಡಲ್ಲ.
1: ಸುತ್ತ
0: ಕಾಫಿ ಏನು ಒಣಗಿಸುವ ಒಂದು ಜಾಗ ಇರುತ್ತೆ, ಅಲ್ಲಿ ರಾಸಾಯನಿಕ ಶಿಫಾರಸು ಮಾಡಲ್ಲ. ಕಾಫಿ ಒಣಗಿಸೋದ್ರಿಂದ ಅದರ ರೆಸಿಡ್ಯೂ ಇದು ಅಬ್ಸರ್ವ್ ಮಾಡುತ್ತೆ, ಕಾಫಿ ಬೀಜಗಳು ಇದು ಎಳ್ಕೊಳ್ಳುತ್ತೆ, ಹೀರ್ಕೊಳ್ಳುತ್ತೆ. ಸೊ ಹೀಗಾಗಿ ಕಾಫಿ ಕಣದಲ್ಲಿ ಕಳೆನಾಶಕಗಳ ಒಂದು ಸಿಂಪರಣೆಯನ್ನು ಮಾಡಲ್ಲ.
1: ಇನ್ನು ಮುಖ್ಯವಾಗಿ ಇದು ಬಹುವಾರ್ಷಿಕ ಬೆಳೆಯಾಗಿರೋದ್ರಿಂದ ಯಾವ್ಯಾವ ತಿಂಗಳುಗಳಲ್ಲಿ ಈ ಕಳೆ ನಿಯಂತ್ರಣಕ್ಕೆ ವಿಶೇಷ ಗಮನವನ್ನು ನಾವು ಕೊಡಬೇಕಾಗತ್ತೆ ಕಾಫಿ ಬೆಳೆಯಲ್ಲಿ?
0: ಕಾಫಿ ಬೆಳೆಯಲ್ಲಿ ನೋಡಿ ಸರ್, ವಿಶೇಷವಾಗಿ ನಾವು ಏಪ್ರಿಲ್ ತಿಂಗಳಿನಲ್ಲಿ, ಏಪ್ರಿಲು ಮತ್ತು ಇದೇನು ಮೇ ತಿಂಗಳಿರುತ್ತೆ, ಈ ಟೈಮಲ್ಲಿ ನಾವು ಕಳೆಯ ನಿಯಂತ್ರಣಕ್ಕೆ ವಿಶೇಷವಾದ ಗಮನವನ್ನು ನಾವು ಕೊಡಬೇಕಾಗುತ್ತೆ. ಯಾಕಂತಂದರೆ ಏನಾದರೂ ಮಳೆ ಬಂದುಬಿಟ್ರೆ ಈ ಕಾಫಿ ಇದು ಕಳೆ

0: ಒಂದು ಗ್ರೋತ್ ತುಂಬ ವಿಗರಸ್ ಆಗಿಬಿಡುತ್ತೆ,
1: ಜಾಸ್ತಿ
0: ತುಂಬ
1: ಆಗ್ಬಿಡುತ್ತೆ.
0: ಜಾಸ್ತಿ ಆಗಿಬಿಡುತ್ತೆ. ಹಾಗೂ ಅದು ಮುಂದೆ ಮಳೆಗಾಲ ಸ್ಟಾರ್ಟ್ ಆಯಿತು ಅಂತಂದರೆ ಅದು ನಿಯಂತ್ರಣಕ್ಕೆ ಸಿಗದೇ ಇರೋ ಥರ
1: ಬೆಳೆದ್ಬಿಡುತ್ತೆ.
0: ಬೆಳೆದು ಬಿಡುತ್ತೆ. ಸೊ ಹೀಗಾಗಿ ಆದಷ್ಟು ಏಪ್ರಿಲ್ ತಿಂಗಳಲ್ಲಿ, ಮತ್ತು ಈವನ್ ಮಾರ್ಚಲ್ಲೂ ಕೂಡ ಮಾಡ್ಬೋದು, ಮಾರ್ಚ್ ಏಪ್ರಿಲ್ ಮೇ ಈ 3 ತಿಂಗಳುಗಳಲ್ಲಿ ಅವಾಗ ಯಾವಾಗ ಕಾರ್ಮಿಕರು ಸಿಗುತ್ತೋ, ಅವರಿಗೆ ಯಾವಾಗ ಅವೈಲೇಬಿಲಿಟಿ
1: ಬಿಡುವಿರುತ್ತೋ
0: ಬಿಡುವಿರುತ್ತೋ ಆ ಟೈಮಲ್ಲಿ ಅದನ್ನು ನೋಡಿಕೊಂಡು ಅವರು ಈ ತಿಂಗಳಲ್ಲಿ ಕಳೆಗಳನ್ನು ಸಂಪೂರ್ಣವಾಗಿ ಕ್ಲೀನಾಗಿ ಆ ಟೈಮಲ್ಲಿ ಒಂದ್ ಮಾಡಬೇಕು. ಅದಾದಮೇಲೆ ಮಳೆಗಾಲದ ಟೈಮಲ್ಲಿ ಆ ಟೈಮಲ್ಲಿ ಅನುಕೂಲ ಆಗಲ್ಲ, ಮಾಡಲಿಕ್ಕೆ ಅನುಕೂಲ
1: ಯಾಕೆಂದ್ರೆ
0: ಆಗಲ್ಲ,
1: ಬಿಡುವೆ ಸಿಗೋದಿಲ್ಲ,
0: ಬಿಡುವೆ ಸಿಗಲ್ಲ,
1: ಮಳೆ ಬಿಡುವು ಕೊಡಲ್ಲ,
0: ಮಳೆ ಬಿಡುವು ಕೊಡಲ್ಲ. ಹೀಗಾಗಿ ಕಳೆಗಳನ್ನು ನಿಯಂತ್ರಣ ಆ ಟೈಮಲ್ಲಿ ಆಗಲ್ಲ. ಮಳೆ ಮುಗಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಮಳೆ ತುಗಿದ ತಕ್ಷಣ ಒನ್ ರೌಂಡ್ ವೀಡಿಂಗನ್ನು ಕಳೆಗಳನ್ನು ನಿಯಂತ್ರಣವನ್ನು ನಾವು ಮಾಡ್ಕೋಬಹುದು ಅಂತಂದರೆ
1: ಅಂದ್ರೆ ಈಗ
0: ಸೆಪ್ಟೆಂಬರ್ ತಿಂಗಳಲ್ಲಿ.
1: ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡ್ಕೋಬಹುದು.
0: ಹೌದು, ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡ್ಕೋಬಹುದು. ಅದಾದಮೇಲೆ ಈ ಮಳೆ ಮುಗ್ದಾದ್ಮೇಲೆ ಸ್ವಲ್ಪ ಮಣ್ಣಲ್ಲಿ ತೇವ ಇರೋದ್ರಿಂದ ಸೆಪ್ಟೆಂಬರ್ ಟೈಮಲ್ಲಿ ನಾವು ಕಳೆಯನ್ನು ಹೊಡೆದಿರ್ತೀವಿ, ಬಟ್ ಆದರೂ ಕೂಡ ಈ ಏನು ತೇವದ ಅಂಶ ಒಂದು 2-3 ತಿಂಗಳು ಇರುತ್ತೆ, ಈ ಚಳಿಗಾಲದ ಟೈಮಲ್ಲಿ ಇರುತ್ತೆ, ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಟೈಮಲ್ಲೆಲ್ಲ ಇರುತ್ತೆ. ಸೊ ಅಂಥ ಟೈಮಲ್ಲಿ ನಾವು ಕಳೆ ಹೊಡೆದ್ರೂ ಕೂಡ ಮತ್ತೆ ಚಿಗುರಿರುತ್ತೆ. ಸೊ ಹೀಗಾಗಿ ಇನ್ನೇನು ನಾವು ಕೊಯ್ಲನ್ನು ಮಾಡ್ತೀವಿ, ಇನ್ನು ನವೆಂಬರಲ್ಲಿ ಕೊಯ್ಲು ಮಾಡ್ತೀವಿ ಅಂತಂದರೆ ಅಕ್ಟೋಬರ್ ತಿಂಗಳಲ್ಲಿ ನಾವು ಒಂದು ಸಾರಿ ಕ್ಲೀನ್ ವೀಡಿಂಗನ್ನು ಮಾಡಿಕೊಂಡಷ್ಟು ಸೊ ನಮಗೆ ಕೊಯ್ಲು ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ.
1: ಅಂದರೆ ಅವಾಗ ಕೊಚ್ಚೋಷ್ಟು ಎತ್ತರ ಇರಲ್ಲ.
0: ಹೌದು, ಕೊಚ್ಚೋಷ್ಟು ಎತ್ತರ ಇರಲ್ಲ,
1: ಆದರೆ ಅದನ್ನು ನಾವು ಶುದ್ಧವಾಗಿ
0: ತೆಗಿಬೇಕಾಗುತ್ತೆ.
1: ಎರ್ತ ಅಂತಾರೆ ನಮ್ಮ ಇವರು.
0: ಹೌದು ಹೌದು, ನಾವು
1: ಬುರುಕತ ತೆಗೆಯೋದು ಅಂತಾರೆ.
0: ಹೌದು ಹೌದು,
1: ಉಜ್ಜೋದು
0: ಉಜ್ಜೋದು ಅಥವಾ
1: ಆ ರೀತಿ ಹೆರ್ತ
0: ಹೆರ್ತ ಅಂತ
1: ಆ ರೀತಿ ಈ ಕೊಯ್ಲಿಗಿಂತ ಮುಂಚೆ
0: ಮುಂಚೆ
1: ಮಾಡ್ತಾರೆ.
0: ಮಾಡಬೇಕಾಗುತ್ತೆ.
1: ಅಂದರೆ ಅವಾಗ ಕೆಳಗಡೆ ಬಿದ್ದ ಕಾಫಿ ಹಣ್ಣುಗಳನ್ನು ಕೂಡ ನಾವು ಆರಿಸ್ಕೋಬಹುದು
0: ಆರಿಸ್ಕೋಬಹುದು. ಹೌದು,
1: ಅದು ಆ ಒಂದು ಸಂದರ್ಭದಲ್ಲಿ ಮಾಡೋವಂಥದ್ದು.
0: ಮಾಡೋವಂಥದ್ದು
1: ಒಟ್ಟು ಇದು 3 ಸಾರಿ
0: ಮೂರು ಸಾರಿ
1: ಒಂದು ವರ್ಷಕ್ಕೆ.
0: ಹೌದು, ಕಡಿಮೆ ಅಂದರು, ಇದು ಕಡಿಮೆ ಅಂದರು 3 ಸಾರಿ ನಾವು 1 ವರ್ಷಕ್ಕೆ ಕಳೆಗಳ ನಿಯಂತ್ರಣವನ್ನು ಮಾಡ್ಕೋಬೇಕಾಗುತ್ತೆ. ಇದು ಏನಂತಂದರೆ 3 ಸಾರಿ ಅನ್ನೋದು ಇದು ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರುವಂತಹ ದೊಡ್ಡ ಗಿಡಗಳಲ್ಲಿ. ಸಣ್ಣ ಗಿಡಗಳಲ್ಲಿ ಏನಿದೆ ಇದು 4 ಸಾರಿನೂ ಆಗ್ಬೋದು ಅಥವಾ 5 ಸಾರಿನೂ ಆಗ್ಬೋದು. ಏನಂತಂದರೆ ಸಣ್ಣ ಗಿಡಗಳು ಇರೋದ್ರಿಂದ ನಾವು ಪದೇ ಪದೇ ನೀರನ್ನು ಕೊಡ್ತಾ ಹೋಗ್ತಾ ಇರ್ತೀವಿ. ಸೊ ಆ ಟೈಮಲ್ಲಿ ಪದೇ ಪದೇ ನೀರು ಕೊಡೋದ್ರಿಂದ ಪದೇ ಪದೇ ಕಳೆಗಳು ಬರ್ತಕ್ಕಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹೀಗಾಗಿ ನಾವು ಸಣ್ಣ ಏನು ಗಿಡಗಳಿರುತ್ತೆ ಅವಾಗ ಟೈಮು ನಮಗೆ ಅಥವಾ ಕಳೆಯನ್ನು ಮಾಡುವ ಒಂದು ಇದು ಜಾಸ್ತಿ ಆಗುತ್ತೆ. ಒಂದು 4 ಸರಿ ಆಗ್ಬೋದು, 5 ಸರಿ ಆಗ್ಬೋದು, ಈ ಥರ ಡಿಪೆಂಡ್ ಆಗುತ್ತೆ.
1: ಜೊತೆಗೆ ನಾವು ಪೋಷಕಾಂಶಗಳನ್ನು ಕೊಡೋದಕ್ಕಿಂತ ಮುಂಚೆ ಕಳೆ ತೆಗೆದೇ ಕೊಡಬೇಕಾಗುತ್ತೆ.
0: ಹೌದು, ಯಾವತ್ತೂ ಅದನ್ನು ನೆನಪಲ್ಲಿ ನಾವು ಇಟ್ಕೋಬೇಕು. ಯಾವುದೇ ರೀತಿಯಾಗಿ ನೀರು ಕೊಡೋಕ್ಕಿಂತ ಮುಂಚೆ ಇರ್ಬೋದು ಅಥವಾ ಪೋಷಕಾಂಶ ಕೊಡೋಕ್ಕಿಂತ ಮುಂಚೆ ಇರ್ಬೋದು, ನಾವು ಆದಷ್ಟು ನಮ್ಮ ತೋಟದಲ್ಲಿ ಕಳೆ ಇರದೇ ಇರೋದಂಗೆ ನೋಡಿಕೊಂಡು ಆಮೇಲೆ ಕಳೆ ತೆಗೆದಾದ್ಮೇಲೆ ಈ ಎಲ್ಲ
1: ಪೋಷಕಾಂಶಗಳನ್ನು
0: ನಾವು
1: ನೀರು ಕೊಡೋದು
0: ಮಾಡಬೇಕಾಗುತ್ತೆ.
1: ಯಾಕೆಂದರೆ ಇಲ್ಲಾಂದರೆ ಕಳೆಗಳೇ ಬೆಳೆಸ್ಕೊಂಡು ಅವೇ ರಭಸವಾಗಿ ಬೆಳೆದು.
0: ಹೌದು, ಅವೇ ರಭಸವಾಗಿ ಬೆಳೆದ್ಬಿಡುತ್ತೆ, ನಮ್ಮ ಕಾಫಿ ಗಿಡಗಳು ವೀಕ್ ಆಗಿ
1: ಸೊರಗಿಬಿಡುತ್ತೆ.
0: ಸೊರಗಿಬಿಡುತ್ತೆ.
1: ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಕಾಫಿ ಬೆಳೆನಲ್ಲಿ ಕಳೆ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 8276198987. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8276198987. ತುಂಬ ಸಂತೋಷ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಈ ಕಾಫಿ ಬೆಳೆನಲ್ಲಿ ಕಳೆ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್, ಧನ್ಯವಾದಗಳು.
2: ರೈತ ಬಾಂಧವರೇ, ಇದುವರೆಗೆ ಕಾಫಿ ಬೆಳೆಯಲ್ಲಿ ಕಳೆ ನಿರ್ವಹಣೆ ಈ ಕುರಿತು ಕೊಡಗು ಜಿಲ್ಲೆಯ ಚಟ್ಟಳ್ಳಿಯಲ್ಲಿರುವ ಕಾಫಿ ಮಂಡಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಕೇಳುವ ಏಲಕ್ಕಿ ಬೆಳೆಯಲ್ಲಿ ಕಾಯಿ, ಕೊತ್ತು ಮತ್ತು ಕಾಂಡಗಳಿಗೆ ಹಾನಿ ಮಾಡುವ ಹುಳುಗಳ ನಿಯಂತ್ರಣ ಕುರಿತು ಮಾಹಿತಿ.
1: ಏಲಕ್ಕಿ ಬೆಳೆನಲ್ಲಿ ಕಾಯಿ, ಕೊತ್ತು ಮತ್ತು ಕಾಂಡಗಳಿಗೆ ಹಾನಿ ಮಾಡುವಂಥ ಕಾಂಡಕೊರಕ ಹುಳುವಿನ ಹಾವಳಿ ನಮ್ಮ ರಾಜ್ಯದಲ್ಲಿ ಗಂಭೀರವಾದಂಥ ಸಮಸ್ಯೆ. ಈ ಕಾಂಡ, ಕೊತ್ತು ಮತ್ತು ಕಾಯಿ ಕೊರೆಯುವಂಥ ಕೀಟದ ಮರಿಹುಳು ಹಾನಿಯನ್ನು ಉಂಟು ಮಾಡುವಂಥ ಹಂತ ಅಂತ ಹೇಳ್ಬೋದು. ವಯಸ್ಕ ಕೀಟ ಮಧ್ಯಮ ಗಾತ್ರದ ಕಿತ್ತಳೆ ಹಳ

ಕರಿ ಬಣ್ಣದ ಒಂದು ಪತಂಗ. ಇದರ ರೆಕ್ಕೆಗಳ ಮೇಲೆ ಹಲವಾರು ಕಪ್ಪು ಚುಕ್ಕೆಗಳು ಇರ್ತವೆ. ಪತಂಗಗಳು ಮಕರಂದವನ್ನು ಹೀರ್ತವೆ, ಏಲಕ್ಕಿ ಬೆಳೆಗೆ ನೇರವಾಗಿ ಹಾನಿ ಮಾಡೋದಿಲ್ಲ. ಹೆಣ್ಣು ಪತಂಗ ಏಲಕ್ಕಿ ಗರಿಗಳ ಅಂಚಿನಲ್ಲಿ, ಎಲೆಯ ಕಂಕಳಿನಲ್ಲಿ ಮತ್ತು ಕೊತ್ತುಗಳಲ್ಲಿ 20-30 ಮೊಟ್ಟೆಗಳನ್ನು ಒಂಟಿಯಾಗಿ ಅಥವಾ 2 ಅಥವಾ 3 ಗುಂಪಿನಲ್ಲಿ ಇಡುತ್ತೆ. ಈ ಮೊಟ್ಟೆಗಳು 5-6 ದಿನದಲ್ಲಿ ಒಡಿತವೆ. ಮೊಟ್ಟೆಯಿಂದ ಹೊರಗಡೆ ಬಂದಂಥ ಮರಿಹುಳುಗಳು ಎಳೆಯ ಕೊತ್ತು ಅಥವಾ ಇನ್ನೂ ಬಿಚ್ಚಿಕೊಂಡಿರದೇ ಇರುವಂಥ ಗರಿಗಳು ಅಥವಾ ಎಳೆಯ ಕಾಂಡಗಳನ್ನು ಕೊರೆತವೆ. ಕೊತ್ತು ಬಾಧೆಗೆ ಒಳಗಾದಾಗ ಆ ಕೊರದ ಜಾಗದಿಂದ ಮೇಲ್ಭಾಗ ಒಣಗೋಗುತ್ತೆ. ಕಾಯಿಗಳಲ್ಲಿ ಮರಿಹುಳುಗಳು ಬೀಜಗಳನ್ನು ತಿನ್ನೋದ್ರಿಂದ ಕಾಯಿಗಳು ಖಾಲಿಯಾಗ್ತವೆ. ಆ ನಂತರದ ಹಂತದಲ್ಲಿ ಮರಿಹುಳುಗಳು ದಂಟುಗಳನ್ನು ಕೊರೆತವೆ. ಇವು ಈ ಕಾಂಡದ ಒಳಗಿನ ಮಧ್ಯಭಾಗವನ್ನು ತಿನ್ನೋದ್ರಿಂದ ಮಧ್ಯಭಾಗ ಕೊಳೆಯುತ್ತೆ. ಸಂಪೂರ್ಣ ಬೆಳವಣಿಗೆಯಾದಂಥ ಮರಿಹುಳು 30-35 ಮಿಲಿಮೀಟರ್ ಉದ್ದ ಇರುತ್ತೆ. ಕಂದು ಬಣ್ಣದ ಶರೀರವನ್ನು ಹೊಂದಿರುತ್ತೆ. ಕಪ್ಪು ತಲೆಯಿಂದ ಕೂಡಿರುತ್ತೆ. 2-4 ದಿನದ ಕಾಲ ಕೋಶಪೂರ್ವ ಅವಧಿಯನ್ನು ಹೊಂದಿರುತ್ತೆ. ಆನಂತರ ಅದು ಕಂದು ಬಣ್ಣದ ಕೋಶವಾಗಿ ಮಾರ್ಪಡುತ್ತೆ. 11-15 ದಿನ ಈ ಕೋಶಾವಸ್ಥೆಯಲ್ಲಿದ್ದು ಆನಂತರ ಕೋಶದ ಹೊರಪದರವನ್ನು ಕೊರೆದು ರಂಧ್ರವನ್ನು ಮಾಡಿಕೊಂಡು ಆ ರಂಧ್ರದಿಂದ ವಯಸ್ಕ ಕೀಟ ಅಂದರೆ ಈ ಪತಂಗ ಹೊರಗಡೆ ಬರುತ್ತೆ. ಈ ಏಲಕ್ಕಿ ಕಾಂಡ ಕೊತ್ತು ಮತ್ತು ಈ ಕಾಯಿ ಕೊರಿಯುವಂಥ ಹುಳುವಿನ ಜೀವನ ಚಕ್ರ ಬೇಸಿಗೆನಲ್ಲಿ 41-68 ದಿನ ಆಗಿರುತ್ತೆ. ಮಳೆಗಾಲದ ನಂತರದ ಕಾಲದಲ್ಲಿ 123 ದಿನವನ್ನು ಇದು ತೆಗೆದುಕೊಳ್ಳುತ್ತೆ. ಮುಖ್ಯವಾಗಿ ಈ ಏಲಕ್ಕಿ ಕಾಂಡ ಮತ್ತು ಈ ಕೊತ್ತು ಕೊರೆಯುವಂಥ ಕೀಟದ ಹಾವಳಿ 3 ಕಾಲದಲ್ಲಿ ಹೆಚ್ಚಿಗೆ ಕಂಡುಬರುತ್ತೆ. ಜನವರಿ ಫೆಬ್ರವರಿ ತಿಂಗಳು, ಮೇ ಜೂನ್ ತಿಂಗಳು ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳು. ಈ ಕಾಲದ ಮಧ್ಯದಲ್ಲೂ ಕೂಡ ಇದು ಕಾಣಿಸ್ಕೊಳ್ಳುತ್ತೆ. ಮರಿಹುಳುಗಳು ಕಾಂಡವನ್ನು ಕೊರಿತಾ ಇರುವಂಥ ಸಮಯದಲ್ಲಿ ಕೀಟನಾಶಕದ ಸಿಂಪರಣೆ ಅಷ್ಟೊಂದು ಪರಿಣಾಮಕಾರಿಯಾಗಿ ನಿಯಂತ್ರಣ ಮಾಡೋದಿಲ್ಲ. ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡೋದಕ್ಕೆ ವಯಸ್ಕ ಪತಂಗ ಕೋಶದಿಂದ ಹೊರಗಡೆ ಬಂದ 15-20 ದಿನಗಳ ಅವಧಿಯಲ್ಲಿ ಮರಿಹುಳುಗಳು ಕೊತ್ತುಗಳ ಮೇಲೆ ಕಾಣಿಸ್ಕೊಳ್ತವೆ. ಆ ಒಂದು ಮರಿಹುಳುವಿನ ಪ್ರಾರಂಭದ ಹಂತದಲ್ಲಿ ಕೀಟನಾಶಕದ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಕಾಂಡದಲ್ಲಿರುವಂಥ ಮರಿಹುಳುವನ್ನು ನಿಯಂತ್ರಣ ಮಾಡೋದಕ್ಕೆ ಈ ಮರಿಹುಳು ಕೊರೆದಿರುವಂಥ ರಂಧ್ರದ ಮೂಲಕ ಕೀಟನಾಶಕವನ್ನು ಕೊಡಬೇಕಾಗತ್ತೆ, ಅಥವಾ ಈ ಬ್ಯಾಸಿಲಸ್ ತುರಿಂಜೆನಿಸಿಸ್ ಜೈವಿಕ ಕೀಟನಾಶಕವನ್ನು ಚುಚ್ಚುಮದ್ದು ಮೂಲಕ ಕೊಡೋದ್ರಿಂದಲೂ ಕೂಡ ಈ ಮರಿಹುಳುಗಳನ್ನು ನಿರ್ವಹಣೆ ಮಾಡಬಹುದು. ಮುಖ್ಯವಾಗಿ ಕಾಂಡ ಮತ್ತು ಕಾಯಿ ಕೊರೆಯುವಂಥ ಈ ಕೀಟದ ಹತೋಟಿಗೆ ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ನಷ್ಟು ಕ್ವಿನಾಲ್ಫಾಸನ್ನು ಬೆರೆಸಿಕೊಂಡು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಗೊಣ್ಣೆ ಹುಳುಗಳು ಕೂಡ ಈ ಏಲಕ್ಕಿ ಬೆಳೆಗೆ ಹಾನಿಯನ್ನು ಉಂಟು ಮಾಡುವಂಥ ಕೀಟಪೀಡಿಗಳು. ಗೊಣ್ಣೆ ಹುಳು ಗಂಭೀರವಾದಂಥ ಒಂದು ಕೀಟ, ಏಲಕ್ಕಿ ಬೆಳೆಯ ಬೇರುಗಳಿಗೆ ಹಾನಿ ಉಂಟು ಮಾಡುತ್ತೆ. ಬೇರುಗಳ ಹಾನಿಯಿಂದ ಪೋಷಕಾಂಶಗಳ ಹೀರುವಿಕೆ ಕಡಿಮೆಯಾಗಿ ಈ ಏಲಕ್ಕಿ ಗರಿಗಳು ಹಳದಿ ಬಣ್ಣಕ್ಕೆ ತಿರುಗ್ತವೆ. ಈ ಕೀಟದ ಹಾವಳಿ ಕಡಿಮೆ ನೆರಳಿರುವಂಥ ಪ್ರದೇಶದಲ್ಲಿ ಹೆಚ್ಚಾಗಿರುತ್ತೆ. ವಯಸ್ಕ ಕೀಟ ಸಣ್ಣ ದುಂಬಿಯಾಗಿರುತ್ತೆ, 4-6 ಮಿಲಿಮೀಟರ್ ಉದ್ದ ಇರುತ್ತೆ. ವಯಸ್ಕ ಕೀಟ ಹೊಳಪಿನ ಲೋಹದ ನೀಲಿ, ಹಸಿರು ಅಥವಾ ಹಸಿರು ಮಿಶ್ರಿತ ಕಂದು ಬಣ್ಣವನ್ನು ಹೊಂದಿರುತ್ತೆ. ಹೆಣ್ಣು ದುಂಬಿ ಗಂಡು ದುಂಬಿಗಿಂತ ದೊಡ್ಡದಾಗಿರುತ್ತೆ. ಈ ದುಂಬಿಗಳು ಏಲಕ್ಕಿ ಗಿಡದ ಗರಿಗಳ ಮೇಲೆ ಬೆಳಗ್ಗೆ ಮತ್ತು ಸಾಯಂಕಾಲದ ಸಮಯದಲ್ಲಿ ಕಂಡುಬರ್ತವೆ. ಇವು ಏಲಕ್ಕಿ ಬೆಳೆಯನ್ನು ತಿನ್ನೋದಿಲ್ಲ. ಈ ದುಂಬಿಗಳು ಹಲಸು, ಮಾವು, ಸೀಬೆ, ಹಾಲ್ವಾಣ ಇವುಗಳ ಎಲೆಗಳನ್ನು ತಿಂತವೆ. ಮುಖ್ಯವಾಗಿ ಈ ದುಂಬಿಗಳು ಬೇಸಿಗೆ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಮಾರ್ಚ್ ಏಪ್ರಿಲ್ ತಿಂಗಳು, ಮೇ ತಿಂಗಳು, ಹಾಗೆಯೇ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಿನಲ್ಲಿ ಕಂಡುಬರ್ತವೆ. ಹೆಣ್ಣು ದುಂಬಿಗಳು ಒಣಗದಂಥ ಏಲಕ್ಕಿ ಗರಿಗಳು ಅಥವಾ ಹೊರಿಕೆಗಳ ಮೇಲೆ ಸುಮಾರು 100-400 ಮೊಟ್ಟೆಗಳನ್ನು 12-63 ಗುಂಪಿನಲ್ಲಿ ಇಡ್ತವೆ. ಈ ಮೊಟ್ಟೆಗಳು ಒಡೆದ ನಂತರ ಚಿಕ್ಕದಾದಂಥ ಹಾಲಿನ ಕೆನೆ ಬಣ್ಣದ ಮರಿಹುಳುಗಳು ಹೊರಗಡೆ ಬರ್ತವೆ. ಕೆಳಗಡೆ ಭೂಮಿ ಮೇಲೆ ಬಿದ್ದು ಬೇರುಗಳ ಸಮೀಪ ಹೋಗಿ ಬೇರುಗಳನ್ನು ತಿನ್ನೋದಕ್ಕೆ ಪ್ರಾರಂಭಿಸ್ತವೆ. ಈ ಮರಿಹುಳುಗಳು ಏಪ್ರಿಲಿಂದ ಜುಲೈವರೆಗೆ ಮತ್ತು ಸೆಪ್ಟೆಂಬರ್ನಿಂದ ಜನವರಿ ತಿಂಗಳುಗಳಲ್ಲಿ ಕಂಡುಬರ್ತವೆ. ಮರಿಹುಳುಗಳು ಬೇರುಗಳನ್ನು ತಿಂದು 45-60 ದಿನದಲ್ಲಿ ಪೂರ್ಣ ಬೆಳವಣಿಗೆಯನ್ನು ಹೊಂದಿದ ನಂತರ ಚಿಕ್ಕದಾಗಿ ದಪ್ಪವಾಗಿ ಅರ್ಧ ಚಂದ್ರಾಕೃತಿಯಲ್ಲಿರ್ತವೆ. ಕೋಶಾವಸ್ಥೆಯನ್ನು ಮಣ್ಣಿನ ಕುಡಿಕೆಗಳಲ್ಲಿ ಹೊಂದುತ್ತವೆ. ಮುಖ್ಯವಾಗಿ ಗೊಣ್ಣೆ ಹುಳುವಿನ ಕೀಟದ ಮೊದಲನೆಯ ಸಂತತಿಯ ಜೀವನ ಚಕ್ರವನ್ನು ಇವು 65-100 ದಿನದಲ್ಲಿ ಮುಗಿಸ್ತವೆ, ಅಂದರೆ ಮಾರ್ಚ್ನಿಂದ ಆಗಸ್ಟ್ ತಿಂಗಳ ಮಧ್ಯದಲ್ಲಿ. ಎರಡನೇ ಸಂತತಿಯ ಜೀವನ ಚಕ್ರ 70-110 ದಿನವನ್ನು ತೆಗೆದುಕೊಳ್ಳುತ್ತೆ. ಈ ಜೀವನ ಚಕ್ರ ಸೆಪ್ಟೆಂಬರ್ನಿಂದ ಫೆಬ್ರವರಿ ತಿಂಗಳ ಮಧ್ಯದಲ್ಲಿ ಮುಗಿಯುತ್ತೆ. ಈ ಗೊಣ್ಣೆ ಹುಳು ಅಥವಾ ಬೇರು ಹುಳುವಿನ ವಯಸ್ಕ ದುಂಬಿಗಳನ್ನು ನಾವು ಮಾರ್ಚು, ಏಪ್ರಿಲು, ಮೇ ತಿಂಗಳು, ಹಾಗೆಯೇ ಆಗಸ್ಟ್ ಸೆಪ್ಟೆಂಬರ್ ತಿಂಗಳು

0: ನಲ್ಲಿ ಹಿಡಿದು ಕೊಲ್ಲಬೇಕಾಗತ್ತೆ. ಬೆವೇರಿಯಾ ಬ್ಯಾಸಿಯಾನ ಅಂತ ಒಂದು ಜೈವಿಕ ಶಿಲೀಂದ್ರನಾಶಕ ಇದೆ, ಇದನ್ನು ಕೂಡ ಈ ವಯಸ್ಕ ದುಂಬಿಗಳ ಮೇಲೆ ಸಿಂಪರಣೆ ಮಾಡೋದ್ರ ಮೂಲಕ ನಿರ್ವಹಣೆ ಮಾಡಬಹುದು. ಮರಿಹುಳುವಿನ ಪ್ರಾರಂಭದ ಹಂತ ಅಂದರೆ ಏಪ್ರಿಲ್ ಮೇ ತಿಂಗಳು ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ಕ್ಲೋರೋಫೈರಿಪಾಸನ್ನು ಕೂಡ ಬಳಸ್ಕೋಬಹುದು. ಅಂದರೆ 100 ಲೀಟ್ರ್ ನೀರಿಗೆ 200 ಮಿಲಿಲೀಟ್ರ್ನಷ್ಟು ಈ ಕ್ಲೋರೋಫೈರಿಪಾಸ್ 20 UC, ಅಂದರೆ ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟ್ರ್ ಪ್ರಮಾಣದಲ್ಲಿ ಈ ಕ್ಲೋರೋಫೈರಿಪಾಸನ್ನು ಬೆರೆಸ್ಕೊಂಡು ದ್ರಾವಣ ಮಾಡಿಕೊಂಡು ಪ್ರತಿ ಗಿಡದ ಬುಡಕ್ಕೆ 2-5 ಲೀಟ್ರ್ನಷ್ಟು ಈ ದ್ರಾವಣವನ್ನು ಸುರಿಬೇಕಾಗತ್ತೆ. ಇನ್ನು ಜೈವಿಕ ನಿಯಂತ್ರಣಕ್ಕೆ ಬಂದರೆ ಪ್ರತಿ ಏಲಕ್ಕಿ ಗಿಡಕ್ಕೆ 25 ಗ್ರಾಮ್ನಷ್ಟು ಈ ಮೆಟರೀಸಿಯಂ ಅನೈಸೋಪ್ಲಿಯೆಯನ್ನು ಕಾಂಪೋಸ್ಟ್ ಜೊತೆ ಮಿಶ್ರ ಮಾಡಿ ಮಣ್ಣಿಗೆ ಬೆರೆಸಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದಲೂ ಕೂಡ ಸ್ವಲ್ಪ ಮಟ್ಟಿಗೆ ಹತೋಟಿಯನ್ನು ಪಡೆಯಬಹುದು. ಇತ್ತೀಚೆಗೆ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಈ ಬಸವನ ಹುಳುಗಳ ಕಾಟ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಬಸವನ ಹುಳುಗಳು ಮೃದ್ವಂಗಿ ಜಾತಿಗೆ ಸೇರಿದಂಥ ಜೀವಿಗಳು. ವಿಶೇಷವಾಗಿ ಈ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಿಗೆ ಹಾನಿಯನ್ನು ಉಂಟು ಮಾಡ್ತಾ ಇರುವಂಥ ಈ ಬಸವನ ಹುಳುಗಳನ್ನು ಆಫ್ರಿಕನ್ ದೈತ್ಯ ಬಸವನ ಹುಳು ಅಂತ ಗುರುತಿಸಲಾಗಿದೆ. ಇವು ಭೂಮಿ ಮೇಲೆ ಮತ್ತು ನೀರಿನೊಳಗಡೆ ವಾಸಿಸ್ತವೆ. ಕೆಲವು ಮೃದ್ವಂಗಿಗಳು ಗಿಡಗಳನ್ನು ಎಲೆಗಳನ್ನು ತಿಂತವೆ. ಇನ್ನೂ ಕೆಲವು ಬಸವನ ಹುಳುಗಳು ಬೇರೆ ಬೇರೆ ಜೀವಿಗಳನ್ನು ಕೂಡ ತಿಂತವೆ. ಒಣ ವಾತಾವರಣ ಇದ್ದಾಗ ಭೂಮಿ ಮೇಲೆ ಇರುವಂಥ ಈ ಬಸವನ ಹುಳುಗಳು ತಮ್ಮದೇ ಚಿಪ್ಪಿನಲ್ಲಿ ಬಚ್ಚಿಟ್ಕೊಳ್ತವೆ. ಮುಖ್ಯವಾಗಿ ಜಗತ್ತಿನಲ್ಲೇ ಅತಿ ದೊಡ್ಡ ಮತ್ತು ಬೆಳೆ ಹಾನಿಕಾರಕ ಪೀಡೆ ಅಂತ ಇದನ್ನು ನಾವು ಕರಿಬಹುದು. ಇವು ಬಹಳ ದಿನದವರೆಗೆ ಆಹಾರವಿಲ್ಲದೆ ಬದುಕುವಂಥ ಶಕ್ತಿಯನ್ನು ಕೂಡ ಪಡ್ಕೊಂಡಿದ್ದಾವೆ. ಬೇಗ ಸಂತಾನೋತ್ಪತ್ತಿಯನ್ನು ಹೊಂದೋದ್ರಿಂದ ಹೊಸ ಪ್ರದೇಶಗಳಿಗೆ ಇವು ಬೇಗ ಹರಡ್ತವೆ. ಮುಖ್ಯವಾಗಿ ಈ ಬಸವನ ಹುಳುಗಳು ಉಭಯಲಿಂಗಿ ಜೀವಿಗಳು, ಅಂದರೆ ಒಂದೇ ಹುಳುವಿನಲ್ಲಿ ಗಂಡು ಮತ್ತು ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳು ಇರ್ತವೆ. ಮೊಟ್ಟೆಯಿಂದ ಹೊರಗಡೆ ಬಂದಂಥ ಇವು 10-15 ತಿಂಗಳಿನಲ್ಲಿ ಪ್ರೌಢಾವಸ್ಥೆಗೆ ಬರ್ತವೆ. ಮುಖ್ಯವಾಗಿ ಇವು ಮಣ್ಣಿನ ಗೂಡು ಎಲೆಗಳಲ್ಲಿ ಮತ್ತು ಹರಳುಗಳಲ್ಲಿ ಮೊಟ್ಟೆಗಳನ್ನು ಇಡ್ತವೆ. ಬಸವನ ಹುಳುಗಳು ಸಾಮಾನ್ಯವಾಗಿ 5-6 ವರ್ಷ ಕಾಲ ಬದುಕ್ತವೆ. 10-15 ತಿಂಗಳಿನಲ್ಲಿ ಇವು ತಮ್ಮ 2ನೇ ವರ್ಷದಲ್ಲಿ ಸುಮಾರು 100 ಮೊಟ್ಟೆಗಳನ್ನಿಟ್ಟರೆ 3ನೇ ವರ್ಷಕ್ಕೆ ಸುಮಾರು 500 ಮೊಟ್ಟೆಗಳನ್ನು ಇಡ್ತವೆ. ಆನಂತರ ಕ್ರಮೇಣ ಈ ಮೊಟ್ಟೆಗಳ ಪ್ರಮಾಣ ಕಡಿಮೆ ಆಗುತ್ತೆ. ಇವು ತಮ್ಮ 5-6 ವರ್ಷದ ಜೀವಮಾನದಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಮೊಟ್ಟೆಗಳನ್ನು ಇಡ್ತವೆ. ಸಾಧಾರಣವಾಗಿ ಈ ಬಸವನ ಹುಳುಗಳು ಮೊಳಕೆ, ಎಳೆ, ಸಸಿ, ಗಿಡಗಳು ಮತ್ತು ಚಿಗುರುಗಳನ್ನು ತಿಂದು ನಾಶ ಮಾಡ್ತವೆ. ಇವು ವಿಶೇಷವಾಗಿ ರಾತ್ರಿ ಹೊತ್ತು ಚಟುವಟಿಕೆಯಿಂದ ಕೂಡಿರ್ತವೆ. ಹಗಲಿನಲ್ಲಿ ಮರದ ಬುಡಭಾಗದಲ್ಲಿ, ನೆರಳಿನಲ್ಲಿ ಅಥವಾ ಕಾಂಡಗಳ ಮೇಲೆ ವಿಶ್ರಾಂತಿಯನ್ನು ತೆಗೆದುಕೊಳ್ತವೆ. ಮುಖ್ಯವಾಗಿ ಇವುಗಳ ಹತೋಟಿಗೆ ನಾವು ಸಾಮೂಹಿಕವಾಗಿ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳೋದು ಬಹಳ ಅವಶ್ಯಕ. ಮೊದಲನೇದಾಗಿ ತೋಟದಲ್ಲಿ, ಹೊಲಗದ್ದಿನಲ್ಲಿ ಬದುಗಳನ್ನು ಮತ್ತು ಕಾಲುವೆಗಳನ್ನು ಕಾಲಕಾಲಕ್ಕೆ ಸ್ವಚ್ಛ ಮಾಡಿ ಅಲ್ಲಿರುವಂಥ ಕಸ ಕಡ್ಡಿಗಳನ್ನು ತೆಗೆದು ಬಸವನ ಹುಳುಗಳು ಅಲ್ಲಿ ಅಡಕೊಳ್ಳೋದಕ್ಕೆ ಆಸ್ಪದ ಇಲ್ಲದಂತೆ ನಾವು ಮಾಡಬೇಕಾಗತ್ತೆ. ಪ್ರತಿದಿನ ಮುಂಜಾನೆ ಕನಿಷ್ಠ ವಾರದಲ್ಲಿ 1-2 ದಿನ ನೆರಳಿನಲ್ಲಿ ಅಡಗಿರುವಂಥ ಈ ಬಸವನ ಹುಳುಗಳನ್ನು ಸಂಗ್ರಹಣೆ ಮಾಡಿ ಒಂದು ಆಳವಾದ ಗುಂಡಿನಲ್ಲಿ ಹಾಕಿ ಅದರ ಮೇಲೆ ಉಪ್ಪು ಅಥವಾ ಸುಣ್ಣ ಅಥವಾ ಬ್ಲೀಚಿಂಗ್ ಪುಡಿ ಹಾಕಿ ಹುಳು ಸತ್ತ ನಂತರ ಮಣ್ಣಿಂದ ಮುಚ್ಚಬೇಕಾಗತ್ತೆ. ಈ ಮಣ್ಣಿನಿಂದ ಮುಚ್ಚದೇ ಇದ್ದರೆ ಕೆಟ್ಟ ವಾಸನೆ ಬರುತ್ತೆ, ನೊಣಗಳು ಕೂಡ ಅಲ್ಲಿ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ವಿಷರಹಿತವಾಗಿ ಈ ಬಸವನ ಹುಳುಗಳ ನಿರ್ವಹಣೆಗೆ ಈ ಹುಳುಗಳ ಅಡಗು ತಾಣಗಳ ಸುತ್ತಮುತ್ತ ಬದುಗಳ ಅಂಚಿನಲ್ಲಿ ಸುಣ್ಣದ ಪುಡಿ ಅಥವಾ ಬ್ಲೀಚಿಂಗ್ ಪುಡಿ ಅಥವಾ ಕೋಳಿ ಮೊಟ್ಟೆಯ ಸಿಪ್ಪೆಯ ಪುಡಿಯನ್ನು ರಂಗೋಲಿಯಂತೆ ಬಿಡೋದು ಸರಳವಾದಂಥ ಕ್ರಮ. ಆದರೆ ಮಣ್ಣಲ್ಲಿ ಹಸಿ ಅಥವಾ ತೇವಾಂಶ ಹೆಚ್ಚಿದ್ದಾಗ, ಹಾಗೆಯೇ ಮಳೆಯಾದಾಗ ಈ ಉಪಚಾರದ ಪರಿಣಾಮ ಕಡಿಮೆ ಆಗುತ್ತೆ. ಇನ್ನು ಭೂಮಿಗೆ ಕೆರೆಗೋಡನ್ನು ಬಳಸೋದಕ್ಕಿಂತ ಮುಂಚೆ ಆ ಕೆರೆನಲ್ಲಿ ಮತ್ತು ಸಮೀಪದ ಜಮೀನಿನಲ್ಲಿ ಬಸವನ ಹುಳುಗಳ ತೊಂದರೆ ಇಲ್ಲ ಅನ್ನೋದನ್ನ ನಾವು ಖಚಿತ ಮಾಡ್ಕೋಬೇಕು. ಇನ್ನು ಹೊಲ ಗದ್ದೆ ಮತ್ತು ತೋಟಗಳಲ್ಲಿ ನೀರು ನಿಲ್ಲದಂತೆ ಸರಾಗವಾಗಿ ನೀರು ಬಸಿದು ಹೋಗೋ ರೀತಿಯಲ್ಲಿ ಬಸಿಗಾಲುವೆಗಳನ್ನು ತೆಗಿಬೇಕಾಗತ್ತೆ. ಆ ಬಸಿಗಾಲುವೆಗಳನ್ನು ಸ್ವಚ್ಛವಾಗಿ ಇಟ್ಕೋಬೇಕಾಗತ್ತೆ. ಬಸವನ ಹುಳುಗಳನ್ನು ಆಕರ್ಷಿಸಿ ಸಂಗ್ರಹಿಸೋದಕ್ಕೆ ಕಳೆತಂಥ ಪಪ್ಪಾಯ, ಬಾಳೆಹಣ್ಣು, ಹಸಿ ಕಸ ಕಡ್ಡಿಗಳ ರಾಶಿ, ತೆಂಗಿನ ಗರಿಗಳು, ಅಡಿಕೆ ಹಾಳೆಗಳನ್ನು ಸಂಜೆ ವೇಳೆ ಅಲ್ಲಲ್ಲಿ ಇಟ್ಟು ಅವುಗಳನ್ನು ಆಕರ್ಷಣೆ ಮಾಡಿ ಮುಂಜಾನೆ ಅವುಗಳನ್ನು ಆರಿಸಿ ಗುಂಡಿನಲ್ಲಿ ಹಾಕಿ ಅವುಗಳ ಮೇಲೆ ನಾವು ಉಪ್ಪು ಅಥವಾ ಸುಣ್ಣ ಅಥವಾ ಬ್ಲೀಚಿಂಗ್ ಪುಡಿಯನ್ನು ಹಾಕಿ ಅವು ಸತ್ತ ನಂತರ ಮಣ್ಣಿಂದ ಮುಚ್ಚಬೇಕಾಗತ್ತೆ.
1: ರೈತ ಬಾಂಧವರೇ, ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ.
2: ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ

0: ಅರೇಬಿಕಾ ಪಾರ್ಚ್ಮೆಂಟ್ 22,500 ರೂಪಾಯಿಂದ 23,000 ರೂಪಾಯಿ, ಅರೇಬಿಕಾ ಚೆರಿ 12,100 ರೂಪಾಯಿಂದ 14,400 ರೂಪಾಯಿಗಳು, ರೊಬಸ್ಟಾ ಪಾರ್ಚ್ಮೆಂಟ್ 17,500 ರೂಪಾಯಿಂದ 18,200 ರೂಪಾಯಿಗಳು, ರೊಬಸ್ಟಾ ಚೆರಿ 9,300 ರೂಪಾಯಿಂದ 10,200 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ.
1: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಇದುವರೆಗೆ ರೈತ ಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ ಪ್ರಸಾರವಾಯಿತು.

0: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
3: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
4: ನಿಧನ ಸುದ್ದಿ. ಮೈಸೂರಿನಲ್ಲಿ ವಾಸವಿದ್ದ ಮೂಡಗದ್ದೆ ಕಾರಿಪ್ಪನವರ ಮಗ ಸುಬ್ಬಯ್ಯ ಮುತ್ತು ಅವರು ಇಂದು ಸಂಜೆ ನಿಧನರಾದರು. 83 ವರ್ಷ ಪ್ರಾಯದ ಮೂಡಗದ್ದೆ ಸುಬ್ಬಯ್ಯ ಮುತ್ತು ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಮೈಸೂರಿನಲ್ಲಿರುವ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಹುದಿಕೇರಿ ಕೊಣಗೇರಿ ಗ್ರಾಮಕ್ಕರಳನ ಕುಪ್ಪಣಮಾಡ ಸಾಬು ಜೋಯಪ್ಪ ಅಂಗ 84 ಬಾಯ್ತ್ಲ ಇಂದು ಒಪ್ಪತ್ತು ಮರಣಪಟ್ಟಿದ್ದು, ಕುಪ್ಪಣಮಾಡ ಗ್ರೀನೇಶ್ ಅಂಡ ಪಪ್ಪ ಸಾಬು ಜೋಯಪ್ಪ ಅಂಗಡ ಆಕಿರಿ ಕಾರ್ಯ ನಾಳೆ ಮಜ್ಜನ 12 ಗಂಟೆರ ಮೀತ ಒಕ್ಕತೂಟುಗಳತ್ತ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
5: ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪಿ. ಪ್ರಾಯೋಜಕರು ಭಾರತೀಯ ಸಂಬಾರ ಮಂಡಳಿನ ನಿವೃತ್ತ ಅಧಿಕಾರಿ ಐಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚೆಟ್ಟಳ್ಳಿ ಗ್ರಾಮ.
6: ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲಮುಟ್ಲು ಜಶ್ಮಿ ಚಿಂತು ಜಂಪಿನ ವಿವರ. ಮಡಿಕೇರಿ ಪೇಟೆಯಲ್ಲಿ ಹೊಸದಾಗಿ ಕಟ್ಟಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಮೂರ್ತಿ ಕಟ್ಟಿಕೆ ಜಾಗನ ನಿರ್ಮಾಣ ಶಿಲ್ಪಿ ಕೃಷ್ಣ ನಾಯಕ್ ಅವರು ಇಂದು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಈ ಸಂದರ್ಭದಲ್ಲಿ ನಗರಸಭೆ ಸ್ಥಾಯಿ ಸಮಿತಿನ ಅಧ್ಯಕ್ಷರಾದ SSC ಸತೀಶ್ ಅವರು ಮಾತಾಡಿ, ಡಾಕ್ಟರ್ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆ ಮತ್ತು ಉದ್ಯಾನವನ ನಿರ್ಮಾಣ ಆದೆ ಆದಷ್ಟು ಬೇಗನೆ ಕೆಲಸ ಮುಗಿಸುವೆ ಅಂತ ಹೇಳಿದ್ರು. ಭಾರತ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೆ ಸಮಾಧಾನ ಸಮಾರೋಹ ತೆರುವ ವಿಶೇಷ ಲೋಕ ಅದಾಲತ್ನ August 21-23 ಮುಟ ಮೂರು ದಿನಗಳ ಕಾಲ ಹಮ್ಮಿಕೊಂಡಳು. ನ್ಯಾಯಾಲಯದಲ್ಲಿ ಬಾಕಿ ಇರುವ ಬ್ಯಾಂಕಿಂಗ್, ನಾಗರಿಕ ಕುಟುಂಬ ಹಾಗೆ ಅಪಘಾತ ಪರಿಹಾರ ಸೇರಿದಂಗೆ ಬೇರೆ ಬೇರೆ ಪ್ರಕರಣಗಳನ್ನು ರಾಜಿ ಮಾಡಿಕೊಂಡಕ್ಕೆ ಅವಕಾಶ ಉಂಟು. ಆಸಕ್ತಿರವು May 31 ನೋಂದಣಿ ಮಾಡ್ಕೊಳಕ್ಕೆ. ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾ ಮಂತರ್ಗೌಡ ಅವರು ಮೊಣ್ಣಂಗೇರಿ ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿಗೆ ಅನುದಾನ ನೀಡಿ ಮಾತಾಡಿ, ಕ್ಷೇತ್ರದ ಪ್ರತಿಯೊಬ್ಬ ಪ್ರಜೆಯೂ ಸರ್ಕಾರದ ಸೌಲಭ್ಯ ಪಡೆಯಕ್ಕೆ ಅರ್ಹನಾಗಿದ್ದು ಅದನ್ನು ಕೊಡುವ ಕರ್ತವ್ಯ ಜನಪ್ರತಿನಿಧಿಗಳದ್ದು, ಅದನ್ನು ಗ್ರಾಮಸ್ಥರು ಸರಿಯಾಗಿ ಬಳಸ್ಕೊಡಕ್ಕೂ ಹೇಳ್ದು. ಕೊಡಗು ಗೌಡ ಯುವ ವೇದಿಕೆ ಮಡಿಕೇರಿ 2026ರ ಇಂದು ನಡೆದ ಫೈನಲ್ ಕ್ರಿಕೆಟ್ ಪಂದ್ಯಾಟಲಿ ಪರ್ಲಕೋಟಿ ಕುಟುಂಬದ ಚಾಂಪಿಯನ್ ಆಗಿಟ್ಟು ಹಾಗೆ ಎರಡನೇ ಇನಾಮ್ನ ಚೆರಿಯಮನೆ ಕುಟುಂಬ ಪಡ್ಕೊಂಡಿಟ್ಟು.

0: ಕೊಡಗು ಜಿಲ್ಲೆನ ಪ್ರವಾಸೋದ್ಯಮ ಇಲಾಖೆನ ಪ್ರಭಾರ ಉಪನಿರ್ದೇಶಕರಾಗಿ ತೋಟಗಾರಿಕೆ ಇಲಾಖೆನ ಉಪನಿರ್ದೇಶಕರಾಗಿರುವ ಶಶಿಧರ್ ಅವರನ್ನು ನೇಮಕ ಮಾಡಿ ಜಿಲ್ಲಾಧಿಕಾರಿ ಎಸ್ ಎ ಸೋಮಶೇಖರವು ಆದೇಶನ ಹೊರಡಿಸಲು. ಮಡಿಕೇರಿಪೇಟೆನ ಗಾಂಧಿ ಮೈದಾನದಲ್ಲಿ ಕರಕುಶಲ ವಸ್ತು ಪ್ರದರ್ಶನ ಹಂಗೆ ಮಾರಾಟ ಮೇಳ ಇದೇ ತಿಂಗಳ 31ರ ಮುಟ್ಟ ನಡೆದಿದೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ, ಅರೆಭಾಷೆ ಸಂಸ್ಕೃತಿ ಸಾಹಿತ್ಯ ಸಂಘ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೊಡಿಯಲ್ಬೈಲು ಇವರ ಕುಡುಕುಟಲಿ, ಅರೆಭಾಷೆನ ಸುರುಣಕವಿ ಹೊದ್ದೆಟ್ಟಿ ಭವನಿಶಂಕರ ಇವರ ಕುಡುಕುಟಲಿ, ಸಾಹಿತ್ಯ ಅವಲೋಕನ ಮತ್ತು ಸ್ಪರ್ಧಾ ಕಾರ್ಯಕ್ರಮ 20 ಬುಧವಾರ ಹೊತ್ತಾರೆ 9:00 ಗಂಟೆಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೊಡಿಯಲ್ಬೈಲು ಸುಳ್ಳಿಯಲ್ಲಿ ನಡೆದಿದೆ. ವಿರಾಜಪೇಟೆ ವಿದ್ಯುತ್ ವಿತರಣಾ ಮಾರ್ಗದಲ್ಲಿ ಹೋಗುವ ಕಾಕೋಟು ಪರಂಬು, ಕದ್ನೂರು, ಕೆದಮಳೂರು, ಬಿಟ್ಟಂಗಲ, ಬಿಷೆಟ್ಟಿಗೇರಿ, ಆರ್ಜಿ, ಬೇಟೋಳಿ, ಸಿದ್ದಾಪುರ ಪೇಟೆ, ಮಾಲ್ದಾರೆ, ಕರಡಿಗೋಡು, ಗುಹೆ, ಅಮ್ಮತ್ತಿ, ಚಂಬೆಬೆಳ್ಳೂರು, ಹಾಲ್ಗುಂದ, ಕಣ್ಣಂಗಾಲ, ಹಂಗೆ ಮೂರ್ನಾಡು, ಹೊದ್ದೂರು, ಹಾಕತ್ತೂರು, ಹೊಸ್ಕಿರಿ, ನರಿಯಂದಡ, ನಾಪಕುಲು, ಕುಂಚಿಲ, ಎಮ್ಮೆಮಾಡು, ಬಲ್ಲಮೋಟಿ ಸುತ್ತಮುತ್ತಲ ಪ್ರದೇಶದಲ್ಲಿ 19 ಹೊತ್ತರೆ 10 ಗಂಟೆಯಿಂದ ಹಿಂಬತ್ತು 5 ಗಂಟೆ ಮುಟ ಕರೆಂಟ್ ಹಿರಿದುಲೆ ತಳಿ ವಿದ್ಯುತ್ ಇಲಾಖೆ ಪ್ರಕಟಣೆ ತಿಳಿಸಿತು. ಪುರಾತತ್ವ ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆ ವತಿಯಿಂದ ಸರ್ಕಾರಿ ವಸ್ತು ಸಂಗ್ರಹಾಲಯ ಮಡಿಕೇರಿ 18 ಹೊತ್ತಾರೆ 9:45 ಗಂಟೆಗೆ ಅಂತಾರಾಷ್ಟೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ ನಡೆದಿದೆ. ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ಬ್ಯಾಗನೆ ಶುರುವಾಗುವ ಲಕ್ಷಣ ಕಾಣ್ತಾ ಇದ್ದು, ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ತಕ್ಕಣುವಂಗೆ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳಿಗೆ ಶಾಸಕರಾದ ಎಸ್ ಪೊನ್ನಣ್ಣವು ಸೂಚನೆ ನೀಡಲು. ಪೊನ್ನಂಪೇಟೆ ತಾಲೂಕು ಪಂಚಾಯಿತಿ ಸಭಾಬಡೆ ನಡೆದ ವಿರಾಜಪೇಟೆ ಕ್ಷೇತ್ರ ವ್ಯಾಪ್ತಿನ ತಾಲೂಕು ಮಟ್ಟದ ಕಾರ್ಯಪಡೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತಾಡಿ, ಜಿಲ್ಲೆಯಲ್ಲಿ ಅಲ್ಲಲ್ಲಿ ಬರುವ ಗಾಳಿ ಮಳೆಗೆ ಮರದ ಕೊಂಬೆಗೆ ಬೀಳ್ತಾ ಇದ್ದು, ಇದರಿಂದ ವಿದ್ಯುತ್ ಹಂಗೆ ಸಾರಿಗೆ ಸಂಪರ್ಕಕ್ಕೆ ಅಡಚಣೆ ಆದೆ, ಆದ್ದರಿಂದ ರಸ್ತೆ ಬದಲಿ ಬೀಳುವ ಕೊಂಬೆಗಳನ್ನ ಕಡಿಯಕ್ಕೂ, ಚರಂಡಿ ಹೂಳನ್ನ ತೆಗೆಯೋದು, ಗುಂಡಿ ಬಿದ್ದ ರಸ್ತೆಗಳನ್ನು ಸರಿಪಡಿಸುವುದು ಮತ್ತಿತರ ಕ್ರಮನ ತಕೊಳಕುತ್ತಾವು ಹೇಳ್ದು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ವತಿಯಿಂದ 10 ಕೊಡವ ಪುಸ್ತಕ ಪತ್ತಾಯ ಚೇರಂಬಾಣಿಯಲ್ಲಿರುವ ಬೆಂಗನಾಡು ಕೊಡವ ಸಮಾಜದಲ್ಲಿ 22 ಮಧ್ಯಾಹ್ನ ನಡೆದಿದೆ. ಕರ್ನಾಟಕ ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಜ್ಯ ಸರ್ಕಾರಿ ನೌಕರರ ಪ್ರತಿಭಾನ್ವಿತ ಮಕ್ಕಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಉದ್ದೇಶದಿಂದ ಅವರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾದೆ, ಎಸ್ಎಸ್ಎಲ್ಸಿ, ಪಿಯುಸಿಲಿ 90%ಕ್ಕಿಂತ ಜಾಸ್ತಿ ಅಂಕ ಪಡೆದ ರಾಜ್ಯ ಸರ್ಕಾರಿ ನೌಕರರ ಮಕ್ಕ ಅರ್ಜಿನ 25 ಒಳಗೆ ಹಾಕಕು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತು.
1: ಸುದ್ದಿ ಜೊಂಪೆ ಪ್ರಸಾರ ಆತು. ಪ್ರಾಯೋಜಕರು ಚಿಟ್ಟಳ್ಳಿ ಗ್ರಾಮದ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಭಾರತೀಯ ಸಂಬಾರ ಮಂಡಳಿನ ನಿವೃತ್ತ ಅಧಿಕಾರಿಗ.
2: ಈ ಸಲ ಫಂಕ್ಷನ್ ಗೆ ವೆರೈಟಿ ಡ್ರೆಸ್ ತಗೊಳ್ಬೇಕು, ಎಲ್ಲಿಗೆ ಹೋಗೋಣ?
3: ಮಕ್ಕಳಿಗೆ, ನಿನಗೆ, ನನಗೆ ಅಂತ ವೆರೈಟಿ ಡ್ರೆಸ್ ಬೇಕು ಅಂತಂದ್ರೆ ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ಗೆ ಹೋಗ್ಬೇಕು. ಅಲ್ಲಿಂದಲೇ ಬ್ಲೇಜರ್ ಸೂಟ್ಸ್ ಕೂಡ ತಗೊಳ್ಳೋಣ.
4: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
5: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
6: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
7: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
8: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂಡ್, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
9: ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್.
10: ಸರ್ಪ್ರೈಸ್ ಗಿಫ್ಟ್
9: ಓಪನ್ ಮಾಡು.
10: ವಾವ್, ಡೈಮಂಡ್ ನೆಕ್ಲೇಸ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್, ಸೂಪರ್, ಥ್ಯಾಂಕ್ ಯು ರೀ. ಎಲ್ಲಿಂದ?
9: ಮುಳಿಯಾದಿಂದ.
11: ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
12: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
13: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಕೂಲ್ ಆಫರ್.
14: ರೆಫ್ರಿಜರೇಟರ್, ಎಸಿ, ಫ್ಯಾನ್, ಏರ್ ಕೂಲರ್, ಟಿವಿ, ವಾಷಿಂಗ್ ಮಷೀನ್, ಮಿಕ್ಸಿಗಳ ಮೇಲೆ ಮೆಗಾ ಡಿಸ್ಕೌಂಟ್, ಜೊತೆಗೆ ಆಕರ್ಷಕ ಎಕ್ಸ್ಚೇಂಜ್ ಆಫರ್,
13: ಅಪ್ ಟು 40% ಕ್ಯಾಶ್ ಬ್ಯಾಕ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ.
14: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
15: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
14: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
15: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ 1-960-670-186.
16: ನೆಕ್ಸಾ
17: ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ.
18: ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ.
17: ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ.
19: ಫೋನ್ 2225571.
20: ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಗಂಟೆ ಮತ್ತೊಂದು 3-10 ಗಂಟೆ ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ.

0: ಈ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಸಾಯಿ ಶಂಕರ್ ವಿದ್ಯಾಸಂಸ್ಥೆ ಪೊನ್ನಂಪೇಟೆ. ಇಲ್ಲಿ 2026 ಹಾಗೂ 27ನೇ ಸಾಲಿಗೆ LKGಯಿಂದ 10ನೇ ತರಗತಿವರೆಗೆ ಪ್ರವೇಶಾತಿ ಆರಂಭಗೊಂಡಿದ್ದು ಉತ್ತಮ ಬೋಧಕರು ವಸತಿ ನಿಲಯದ ವ್ಯವಸ್ಥೆ ಒಳಗೊಂಡಿದೆ. ಆಸಕ್ತರು ಸಂಪರ್ಕಿಸಿ 9535454123.
2: ನಾರ್ತ್ ಕೇರಳಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಆದ ಬಿಟಂಗಾಲದ ಗ್ರೀನ್ಸ್ ಫರ್ನಿಚರ್ ಅರ್ಪಿಸುತ್ತಿದೆ ಪ್ರೀಮಿಯಂ ಫರ್ನಿಚರ್ ಗಳ ಭರ್ಜರಿ ಆಫರ್ ಮೇಳ. ಈ ಮೇ ತಿಂಗಳಲ್ಲಿ ಮಾತ್ರ ಪ್ರತಿ ಬುಕಿಂಗ್ ಗೆ ಆಕರ್ಷಕ ಗಿಫ್ಟ್. 50,000 ರೂಪಾಯಿಗಳ ಬುಕಿಂಗ್ ಗೆ ಕಿಡ್ಸ್ ಸ್ಟಡಿ ಟೇಬಲ್ ಫ್ರೀ. 1,00,000 ರೂಪಾಯಿ ಮೌಲ್ಯದ ಖರೀದಿಗೆ 2-ಡೋರ್ ಅಲ್ಮಿರಾ ಗೆಲ್ಲುವ ಸುವರ್ಣಾವಕಾಶ. ಹೋಮ್ ಡೆಲಿವರಿ ಗ್ರೀನ್ಸ್ ಫರ್ನಿಚರ್ ಬಿಟಂಗಾಲ ವಿರಾಜಪೇಟೆ.
3: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
4: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
5: ಸುದ್ದಿ ಸಮಾಚಾರ ಓದ್ಯನುಳ್ಳ ನಾಯಕಂಡ ಲಾಂಛನ ಬೋಪಣ್ಣ. ಪುರಾತತ್ವ ಸಂಗ್ರಹಾಲಯ ಪಿಂಯಾ ಪರಂಪರೆ ಇಲಾಖೆ ರಾದನೆಲು ಸರ್ಕಾರಿ ವಸ್ತು ಸಂಗ್ರಹಾಲಯ ಮಡಿಕೇರಿಲು ನಾಳಂಕೆ 18
3: ಮಡಿಕೇರಿ. ಸುದ್ದಿ ಸಮಾಚಾರ. ಪ್ರಾಯೋಜಕರು
4: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
5: ಸುದ್ದಿ ಸಮಾಚಾರ ಓದ್ಯನುಳ್ಳ ನಾಯಕಂಡ ಲಾಂಛನ ಬೋಪಣ್ಣ. ಪುರಾತತ್ವ ಸಂಗ್ರಹಾಲಯ ಪಿಂಯಾ ಪರಂಪರೆ ಇಲಾಖೆ ರಾದನೆಲು ಸರ್ಕಾರಿ ವಸ್ತು ಸಂಗ್ರಹಾಲಯ ಮಡಿಕೇರಿಲು ನಾಳಂಕೆ 18 ಪೊಲಾಕ 9:45 ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ ಕಾರ್ಯಕ್ರಮದನ್ನ ವಸ್ತು ಸಂಗ್ರಹಾಲಯ ವಿಭಜಿತ ಜಗತ್ತಿನ ಒಂದು ಮಾಡುವ ಅಣ್ಣ ಘೋಷವಾಕ್ಯತ್ರ ಅಡಿಲು ನಡಪ. ಕಾರ್ಯಕ್ರಮತ್ರ ಮಾರಿಪತ್ತು ಕೊಡಗರ ಕೇಳಿಪೋನ ವೈದ್ಯಂಗ ಪಿಂಯಾ ನಾಣ್ಯ ಸಂಗ್ರಹಕಾರಳಾನ ಡಾಕ್ಟರ್ ಎಂಜೆ ಪಾಟ್ಕರ್ ಐಂಗಳ ಸಂಗ್ರಹತ್ರ ನಾಣ್ಯತ್ರ ಪ್ರದರ್ಶನ ಸರ್ಕಾರಿ ವಸ್ತು ಸಂಗ್ರಹಾಲಯದಲ್ಲಿ ಏರ್ಪಾಡು ಮಾಡಿತ್ತು. ಈ ಕಾರ್ಯಕ್ರಮದನ ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ್ ಐಂಗ ಉದ್ಘಾಟನೆ ಮಾಡುವ ಅಂದು ಸರ್ಕಾರಿ ವಸ್ತು ಸಂಗ್ರಹಾಲಯತ್ರ ಕ್ಯೂರೇಟರ್ ಬಿಪಿ ರೇಖಾ ಇವು ಅರಿಚಿಟ್ಟಿತು. ಭಾರತತ್ರ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಾಕಿ ಉಳ್ಳ ಪ್ರಕರಣದನ್ನ ಸೌಹಾರ್ದಯುತವಾಯಿತು ಸರಿ ಕೂಟ್ಯೋಕು ಭಾರತತ್ರ ಸರ್ವೋಚ್ಚ ನ್ಯಾಯಾಲಯ ಸಮಾಧಾನ ಸಮಾರೋಹ ದಂಡಾರ್ಥ 26 ಅನ್ನುವ ವಿಶೇಷ ಲೋಕಾದಾಲತ್ನ ಆಗಸ್ಟ್ 21 ದಂಡ ಪಿಂಯ 23 ಕಾಲ ನಡುತ್ತುವ ಅಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಐಂಗ ಅರಿಚಿಟ್ಟಿತು. ಸರ್ವೋಚ್ಚ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಾಕಿ ಉಳ್ಳ ಪ್ರಕರಣತ್ರ ಸಂಧಾನ ಕಾಯಿತು ಗುರುತು ಮಾಡಿತು. ಈ ವಿಶೇಷ ಲೋಕಾದಾಲತ್ ಆಯೋಜನೆ ಮಾಡಿತ್ತು ಇಂದೇಂಜಲೇ ನೋಂದಣಿ ಮಾಡಿಯೋಲು ಎಂದು ಅವು ಅರಿಚಿಟ್ಟಿತು. ಗೂಗಲ್ ಫಾರ್ಮ್ ಲಿಂಕ್ ರಮೀದ ನಾಳಾಂಕೆ 31 ಒಳಿಯ ಅರ್ಜಿಯೊಡೋಲು ಅವರ ಮಾಹಿತಿಗೆ ಜಿಲ್ಲಾ ಅಥವಾ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರದಿಂದ ಪಡೆದೋಲು ಎಂದು ಶುಭಾ ಇವು ಅರಿಚಿಟ್ಟಿತು. ವಿರಾಜಪೇಟೆ 66 ಕೆವಿ ವಿದ್ಯುತ್ ವಿತರಣಾ ಉಪಕೇಂದ್ರ ತಂಜಿ ಮಗ್ಗುಲತ್ಲ ನಿರ್ವಹಣಾ ಕಾಮಗಾರಿ ನಡೆತುವಾಂಡ ಮೀದ ವಿರಾಜಪೇಟೆ ಟೌನ್ ಕಾಕೋಟು ಪರಂಬು ಕದ್ನೂರು ಕೆದಮುಳ್ಳೂರು ಬಿಟ್ಟಂಗಾಲ ಬಿಶೆಟ್ಟಿಗೇರಿ ಆರ್ಜಿ ಬೇಟೊಳ್ಳಿ ಸಿದ್ದಾಪುರ ಟೌನ್ ಮಾಲ್ದರೆ ಕರಡಿಗೋಡು ಗುಯ್ಯ ಅಮ್ಮತ್ತಿ ಚೆಂಬೆಬೆಳ್ಳೂರು ಹಾಲ್ಗುಂದ ಕಣ್ಣಂಗಾಲ ಪಿಂಯ ಸುತ್ತಮುತ್ತರ ಪ್ರದೇಶದಲ್ಲಿ ನಾಳೆ 19 ಪೊಲಕ 10 5 ತನೆ ಕರೆಂಟ್ ಇಪ್ಪಲೆ ಅನ್ನನೆ 33 ಕೆವಿ ಮೂರ್ನಾಡ್ ವಿದ್ಯುತ್ ವಿತರಣಾ ಉಪಕೇಂದ್ರ ತುಂಜಿ ಪಾಂಜಿಪೋಪ ಪಾರಣೆ ನಾಪೋಕಲ್ ಮೂರ್ನಾಡ್ ಹೊದ್ದೂರು ಹಾಕತ್ತೂರು ಹೊಸ್ಕೇರಿ ನರಿಯಂದಡ ಕುಂಜಿಲ ಎಮ್ಮೆಮಾಡು ಬಲ್ಲಮಾವಟ್ಟಿ ಪಿಂಯ ಸುತ್ತಮುತ್ತರ ಪ್ರದೇಶದಲ್ಲಿ ನಾಳಂಕೆ 19 ಪೊಲಕ 10 5 ತನೆ ಕರೆಂಟ್ ಇಪ್ಪಲೆ ಆನಾಗುಂಡು ಸಾರ್ವಜನಿಕ ಸಹಕಾರ ಚುಡುವಣಿಕೆ ಚೆಸ್ಕಾಮ್ರ ಕಾರ್ಯ ಪಿಂಯ ಪಾಲನಾ ವಿಭಾಗತ್ರ ಕಾರ್ಯನಿರ್ವಾಹಕ ಇಂಜಿನಿಯರ್ ಇವು ಕಟ್ಟಂಡಿತು. ಕೊಡವ ಭಾಷಿಕ ಸಮುದಾಯತ್ರ ಕೂಟ ತಂಜಿ ಮೂರ್ನಾಡು ಬಾಚೇಟಿದ ಲಾಲು ಮುದ್ದಯ್ಯ ಕಳಿ ಪರಂಬಲು 21 ಕೊಡವ ಭಾಷಿಕ ಜನ ತುಂಗತ್ರೈಂಗಡ ನಡುಲು ಕಳಿಕೂಟಕ್ಕೆ ಅಂದೋಡೆ ಚಾಲನೆ ಕಿಟ್ಟಿತ್ತು. 21 ಕೊಡವ ಭಾಷಿಕ ಜನಾಂಗತ್ರ ನಡುಲು ಕ್ರಿಕೆಟ್ ಪಿಂಯ ಕೇರಬಳಿ ಕಳಿಕೂಟ ನಡೆದನುಂಡು. ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ನಾಳಂಕೆ ಇರುವುದಾಂಗು ಕಡಂಗ ಸರ್ಕಾರಿ ಸ್ಕೂಲ್ ಪರಂಬಲು ನಡಪ ಪೆರಿಯ ಸಾಹಿತಿ ಐತಿಚಂಡ ರಮೇಶ್ ಉತ್ತಪ್ಪ ಇವು ಸಮ್ಮೇಳನ ಅಧ್ಯಕ್ಷಂಗ ಆಯಿತುಂಡು ಎಂದು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಜಿಲ್ಲಾಧ್ಯಕ್ಷ ಟಿಪಿ ರಮೇಶ್ ಇವು ಅರಿಚಿಟ್ಟಿತ್ತು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ರಾದನೆಲು 10ನೇ ಕೊಡವ ಪುಸ್ತಕ ಪತ್ತಾಯತ್ನ ಚೇರಂಬಾಣೆಯಲ್ಲುಳ್ಳ ಬೇಂಗನಾಡು ಕೊಡವ ಸಮಾಜತ್ತು ನಾಳಾಂಕೆ 20 ಮಧ್ಯಾಹ್ನ 1:30 ಸ್ಥಾಪನೆ ಮಾಡುವ ಅಂದು ಅಕಾಡೆಮಿರ ಪ್ರಕಟಣೆಯಲ್ಲಿ ರಿಜಿಸ್ಟರ್ ಅವು ಅರಿಚಿಟ್ಟಿತು. ರಾಜ್ಯತ್ರ ಎಲ್ಲಲ್ಲಿ ಜುಲೈ 11 ರಾಷ್ಟ್ರೀಯ ಲೋಕ್ ಅದಾಲತ್ ನಡಪ. ಈ ಲೋಕ್ ಅದಾಲತ್ ಸಾರ್ವಜನಿಕ ನ್ಯಾಯಾಲಯದ ಬಾಕಿ ಉಳ್ಳಂತ ಪ್ರಕರಣತ್ನ ಪಿನ್ಯ ವ್ಯಾಜ್ಯಪೂರ್ವ ಪ್ರಕರಣತ್ನ ಸೆರಿಕೂಟ್ಯೋಕ್ ಇರಾದೆ ಉಳ್ಳವು ಸಂಬಂಧಪಟ್ಟ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಪಿನ್ಯ ತಾಲೂಕು ಸೇವಾ ಸಮಿತಿನ ಸಂಪರ್ಕ ಮಾಡಿದ್ದು ಅರಂಜೋಲು. ಅವರ ಮಾಹಿತಿಕ್ ಸಹಾಯವಾಣಿ 1501000 ಅಥವಾ ನಿಂಗಡ ಪಕ್ಕತ್ರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಅಥವಾ ತಾಲೂಕು ಕಾನೂನು ಸೇವಾ ಸಮಿತಿರ ಸದಸ್ಯ ಕಾರ್ಯದರ್ಶಿ ಹೆಂಗಳ ಸಂಪರ್ಕ ಮಾಡೋಲು ಒಂದು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹೆಚ್ ಶಶಿಧರ್ ಶೆಟ್ಟಿ ಅಂಗ ಅರಿಚಿಟ್ಟಿತ್ತು. ಇಲ್ಲಿಕ್ ಇಂದಿತ್ರ ಸುದ್ದಿ ಸಮಾಚಾರ ತಂದತ್ತು.
3: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
4: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.
0: ದೇಶ ನಿನಗೆ ಏನು ಮಾಡಿದೆ ಎನ್ನುವುದಕ್ಕಿಂತ ದೇಶಕ್ಕಾಗಿ ನೀನು ಏನು ಮಾಡಿದೆ ಎಂಬುದನ್ನು ಯೋಚಿಸು. ಜಾನ್ ಎಫ್ ಕೆನಡಿ.
6: ಎಫ್ಎಂ 103.1 ಮೆಗಾಹೆಡ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:34 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
7: ಭಾರತೀಯ ಸೇನೆಯಲ್ಲಿ ಅಗ್ನಿವೀರರಾಗಿ ಸೇರಲು

ಈಗಾಗಲೇ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ ಜೂನ್ 26, 2026 ಸಿಇಇ ಆನ್ಲೈನ್ ಪರೀಕ್ಷೆಯನ್ನು ಆಯೋಜಿಸಲಾಗಿದ್ದು, ಈ ಪರೀಕ್ಷೆಗೆ ಉತ್ತಮ ರೀತಿಯಲ್ಲಿ ಸಿದ್ದರಾಗಲು www.joinindianarmy.nic.in ವೆಬ್ಸೈಟ್ನಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಅಣಕು ಪರೀಕ್ಷೆ ಎದುರಿಸಲು ವ್ಯವಸ್ಥೆಗೊಳಿಸಲಾಗಿದೆ. ಸದರಿ ಪರೀಕ್ಷೆ ಕುರಿತಂತೆ ಹೆಚ್ಚುವರಿ ತರಬೇತಿ ನೀಡಲು ನೇಮಕಾತಿ ಕಾರ್ಯಾಲಯದ ಸೈನ್ಯಾಧಿಕಾರಿಗಳು May 20 ಮೈಸೂರಿನಲ್ಲಿ, May 21 ಮಂಡ್ಯದಲ್ಲಿ, May 22 ಕೆಂಗೇರಿಯಲ್ಲಿ, May 23 ಹಾಸನ ಜಿಲ್ಲೆ, May 25 ಬಳ್ಳಾರಿ, ಚಿತ್ರದುರ್ಗ, ವಿಜಯನಗರ ಜಿಲ್ಲೆಗಳಲ್ಲಿ, May 26 ಕೋಲಾರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಹೆಚ್ಚುವರಿ ತರಬೇತಿಯನ್ನು ಆಯೋಜಿಸಿದ್ದಾರೆ. ಆಸಕ್ತ ಅಭ್ಯರ್ಥಿಗಳು ಸದರಿ ತರಬೇತಿಯಲ್ಲಿ ಹಾಜರಾಗಲು 9141197518 ವಾಟ್ಸ್ಆಪ್ ನಂಬರ್ ಸಂಖ್ಯೆಗೆ ಹೆಸರು, ಅರ್ಜಿ ಸಂಖ್ಯೆ ಮತ್ತು ಜಿಲ್ಲೆಯ ವಿವರಗಳನ್ನು ಸಲ್ಲಿಸಿ ನೋಂದಣಿ ಮಾಡಿಕೊಳ್ಳಬಹುದು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ನೆದರ್ಲ್ಯಾಂಡ್ನಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸಿಬಿಐನಿಂದ ಪ್ರಮುಖ ಆರೋಪಿ ಬಂಧನ. ಬೆಂಗಳೂರಿನ ಯಲಹಂಕದಲ್ಲಿ ರೈಲ್ವೆ ಮೆಗಾ ಕೋಚಿಂಗ್ ಟರ್ಮಿನಲ್ ನಿರ್ಮಾಣ, ಕೇಂದ್ರ ಸಚಿವ ವಿ ಸೋಮಣ್ಣ. ಥೈಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಫೈನಲ್ ಪ್ರವೇಶಿಸಿದ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಚಿರಾಗ್ ಶೆಟ್ಟಿ ಜೋಡಿ. ಐಪಿಎಲ್ ಟಿ20 ಕ್ರಿಕೆಟ್, ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧ ಟಾಸ್ ಗೆದ್ದ ಗುಜರಾತ್ ಟೈಟನ್ಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. 5 ರಾಷ್ಟಗಳ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ನೆದರ್ಲೆಂಡ್ನಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಿದರು. ದಿ ಹೇಗ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಈ ಸಮಾರಂಭ ಭಾರತ ನೆದರ್ಲೆಂಡ್ ನಡುವಿನ ಸ್ನೇಹದ ಜೀವಂತ ಸಂಕೇತವಾಗಿದೆ. ನೆದರ್ಲೆಂಡ್ನ ಸಮಾಜ ಮತ್ತು ಆರ್ಥಿಕತೆಯನ್ನು ಬಲಪಡಿಸುವಲ್ಲಿ ವಲಸಿಗರ ಪಾತ್ರದ ಬಗ್ಗೆ ಪ್ರತಿಯೊಬ್ಬ ಭಾರತೀಯರು ಹೆಮ್ಮೆ ಪಡುತ್ತಾರೆ ಎಂದು ಹೇಳಿದರು. ಕೋಟ್ಯಂತರ ಭಾರತೀಯರ ನಂಬಿಕೆ ಮತ್ತು ಬೆಂಬಲವು ರಾಷ್ಟಕ್ಕಾಗಿ ಅವಿಶ್ರಾಂತವಾಗಿ ಕೆಲಸ ಮಾಡಲು ತಮ್ಮನ್ನು ಪ್ರೇರೇಪಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ನೆದರ್ಲೆಂಡ್ಗೆ ಭೇಟಿ ನೀಡಿದ ನಂತರ ಪ್ರಧಾನಿ ತಮ್ಮ 5 ರಾಷ್ಟಗಳ ಪ್ರವಾಸದ 3ನೇ ಹಂತದಲ್ಲಿ ನಾಳೆ ಸ್ವೀಡನ್ನ ಗೋಥೆನ್ಬರ್ಗ್ಗೆ ಪ್ರಯಾಣಿಸಲಿದ್ದಾರೆ. ಅವರು ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾನ್ ಡೇರ್ ಲೇಯನ್ ಹಾಗೂ ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರಿ ಸದಸ್ಯರನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ತಮ್ಮ ಭೇಟಿಯ 4ನೇ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸೋಮವಾರ ನಾರ್ವೆಗೆ ತಲುಪಲಿದ್ದು 3ನೇ ಭಾರತ ನಾರ್ವೆ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅವರು ನಾರ್ವೆ ರಾಜ ಹೆರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿ ಮಾಡಲಿದ್ದಾರೆ. ನಾರ್ವೆ ಪ್ರಧಾನಿ ಜೋನಾಸ್ ಗೆಹರ್ ಸ್ಟೋರೆ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಾರ್ವೆ ಪ್ರಧಾನಿಯೊಂದಿಗೆ ಭಾರತ ನಾರ್ವೆ ವ್ಯವಹಾರ ಮತ್ತು ಸಂಶೋಧನಾ ಶೃಂಗಸಭೆಯನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಲಿದ್ದಾರೆ. ಶೃಂಗಸಭೆಯು ನಾರ್ವೆ ದೇಶಗಳೊಂದಿಗೆ ಭಾರತದ ಸಂಬಂಧದಲ್ಲಿ ವಿಶೇಷವಾಗಿ ತಂತ್ರಜ್ಞಾನ ಮತ್ತು ನಾವೀನ್ಯತೆ, ಹಸಿರು ಪರಿವರ್ತನೆ ಮತ್ತು ನವೀಕರಿಸಬಹುದಾದ ಇಂಧನ, ಸುಸ್ಥಿರತೆ, ಕಡಲ ಆರ್ಥಿಕತೆ, ರಕ್ಷಣೆ, ಬಾಹ್ಯಾಕಾಶ ವಲಯದಲ್ಲಿ ವಿಭಿನ್ನ ಕಾರ್ಯತಂತ್ರದ ಆಯಾಮವನ್ನು ನೀಡುತ್ತದೆ. ತಮ್ಮ ಭೇಟಿಯ ಕೊನೆಯ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಮಂಗಳವಾರ ಇಟಲಿ ತಲುಪಲಿದ್ದಾರೆ. ಅವರು ಇಟಲಿ ಅಧ್ಯಕ್ಷ ಸೆರ್ಗಿಯೋ ಮಟ್ಟರೆಲ್ಲಾ ಅವರನ್ನು ಭೇಟಿ ಮಾಡಲಿದ್ದಾರೆ ಮತ್ತು ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಜೀವಶಾಸ್ತ್ರ ವಿಷಯದ ಪ್ರಶ್ನೆಗಳ ಸೋರಿಕೆಗೆ ಸಂಬಂಧಿಸಿದಂತೆ ಕೇಂದ್ರ ತನಿಖಾ ದಳ ಸಿಬಿಐ ಇಂದು ಪ್ರಮುಖ ಆರೋಪಿಯನ್ನು ಬಂಧಿಸಿದೆ. ಮಹಾರಾಷ್ಟದ ಪುಣೆಯ ಹಿರಿಯ ಸಸ್ಯಶಾಸ್ತ್ರ ಶಿಕ್ಷಕರಾದ ಮನೀಷಾ ಗುರುನಾಥ್ ಬಂಧಿತ ಆರೋಪಿ. ಇವರು ನೀಟ್ ಯುಜಿ 2026 ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದರು ಮತ್ತು ರಾಷ್ಟೀಯ ಪರೀಕ್ಷಾ ಸಂಸ್ಥೆಯಿಂದ ತಜ್ಞರಾಗಿ ನೇಮಕಗೊಂಡಿದ್ದರು ಎಂದು ಸಿಬಿಐ ತಿಳಿಸಿದೆ. ಈ ತಿಂಗಳ 14ರಂದು ಬಂಧಿಸಲ್ಪಟ್ಟ ಪುಣೆಯ ಮನೀಷಾ ವಾಗ್ಮಾರೆ ಮೂಲಕ ಇವರು ನೀಟ್ ಪರೀಕ್ಷಾ ಅಭ್ಯರ್ಥಿಗಳನ್ನು ಸಜ್ಜುಗೊಳಿಸಿದ್ದರು ಮತ್ತು ಅವರ ಪುಣೆ ನಿವಾಸದಲ್ಲಿ ಈ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳನ್ನು ನಡೆಸಿದ್ದರು ಎಂದು ಸಿಬಿಐ ಮಾಹಿತಿ ನೀಡಿದೆ. ಈ ಪ್ರಕರಣದಲ್ಲಿ ಇದುವರೆಗೆ ದೆಹಲಿ, ಜೈಪುರ್, ಗುರುಗ್ರಾಮ್, ನಾಸಿಕ್, ಪುಣೆ ಮತ್ತು ಅಹಿಲಿಯಾ ನಗರದಿಂದ ಒಟ್ಟು 9 ಆರೋಪಿಗಳನ್ನು ಬಂಧಿಸಲಾಗಿದೆ. ಭಾರತೀಯ ಸಂಸ್ಥೆಗಳು ಆಪರೇಷನ್ ರೇಜ್ ಪಿಲ್ ಮೂಲಕ

ಬಾರಿಗೆ 182 ಕೋಟಿ ರೂಪಾಯಿ ಮೌಲ್ಯದ ಕ್ಯಾಪ್ಟಗಾನ್ ಮಾದಕ ವಸ್ತು ವಶಪಡಿಸಿಕೊಂಡಿವೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು, ಮಾದಕ ವಸ್ತು ಮುಕ್ತ ಭಾರತಕ್ಕೆ ಕೇಂದ್ರ ಸರ್ಕಾರ ಸಂಕಲ್ಪ ಮಾಡಿದೆ, ಮಧ್ಯಪ್ರಾಚ್ಯದಿಂದ ಭಾರತಕ್ಕೆ ಸಾಗಾಟ ನಡೆಸುತ್ತಿದ್ದ ಮಾದಕ ವಸ್ತುವನ್ನು ಭಾರತೀಯ ಸಂಸ್ಥೆಗಳು ಪತ್ತೆಹಚ್ಚಿದ್ದು ಈ ಸಂಬಂಧ ವಿದೇಶಿ ಪ್ರಜೆಯನ್ನು ಬಂಧಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪಾಕಿಸ್ತಾನ ಭಯೋತ್ಪಾದಕರಿಗೆ ಆಶ್ರಯ ನೀಡುವುದನ್ನು ಮತ್ತು ಭಾರತದ ವಿರುದ್ದ ಕಾರ್ಯಾಚರಣೆ ನಡೆಸುವುದನ್ನು ನಿಲ್ಲಿಸಬೇಕು ಎಂದು ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಎಚ್ಚರಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸೇನಾ ಸಂವಾದದಲ್ಲಿ ಮಾತನಾಡಿದ ಅವರು, ಭಾರತದ ವಿರುದ್ದ ಪಾಕಿಸ್ತಾನ ತನ್ನ ಚಟುವಟಿಕೆಗಳನ್ನು ಮುಂದುವರಿಸಿದರೆ ಭೌಗೋಳಿಕತೆ ಅಥವಾ ಇತಿಹಾಸದ ಭಾಗವಾಗಲು ಆ ದೇಶ ಬಯಸುತ್ತದೆಯೇ ಎಂಬುದನ್ನು ಪಾಕಿಸ್ತಾನ ನಿರ್ಧರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು ನೈಋತ್ಯ ರೈಲ್ವೆ ಬೆಂಗಳೂರು ವಿಭಾಗದ ಅಧಿಕಾರಿಗಳೊಂದಿಗೆ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಬೆಂಗಳೂರಿನಲ್ಲಿ ಇಂದು ಸಭೆ ನಡೆಸಿದರು. ಈ ವೇಳೆ ಮಾತನಾಡಿದ ಸಚಿವ ವಿ ಸೋಮಣ್ಣ, ಬೆಂಗಳೂರಿನ ಯಲಹಂಕದಲ್ಲಿ ರೈಲ್ವೆ ಮೆಗಾ ಕೋಚಿಂಗ್ ಟರ್ಮಿನಲ್ ನಿರ್ಮಿಸುವ ಯೋಜನೆ ಕೈಗೆತ್ತಿಕೊಳ್ಳಲಾಗಿದ್ದು ಈ ಬಗ್ಗೆ ಕ್ರಿಯಾಯೋಜನೆ ರೂಪಿಸಲಾಗುತ್ತಿದೆ. ಮೆಗಾ ಕೋಚಿಂಗ್ ಟರ್ಮಿನಲ್ನಲ್ಲಿ 16-17 ಪ್ಲಾಟ್ಫಾರಂಗಳು ಇರಲಿದ್ದು ನೆಲಮಹಡಿ, ಮೊದಲ ಮತ್ತು ಎರಡನೇ ಮಹಡಿಗಳಲ್ಲಿ ರೈಲು ಕೋಚ್ಗಳಿಗೆ ಸಂಬಂಧಿಸಿದ ಕಾರ್ಯಗಳು ನಡೆಯಲಿವೆ. ಈ ಯೋಜನೆಗೆ ಅಗತ್ಯವಾದ ಸ್ಥಳದ ಅವಶ್ಯಕತೆ ಇದ್ದು ಈ ಬಗ್ಗೆ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮುಂದಿನ ವಾರ ಚೀನಾಗೆ ಈ ತಿಂಗಳ 19 ಮತ್ತು 20 ಎರಡು ದಿನಗಳ ಪ್ರವಾಸ ಕೈಗೊಳ್ಳಲಿದ್ದು ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರನ್ನು ಭೇಟಿಯಾಗಲಿದ್ದಾರೆ. ಚೀನಾ ರಷ್ಯಾ ಸ್ನೇಹ ಒಪ್ಪಂದದ 25 ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಉಭಯ ನಾಯಕರು ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ವೇಳೆ ಪ್ರಮುಖ ಅಂತಾರಾಷ್ಟೀಯ ಮತ್ತು ಪ್ರಾದೇಶಿಕ ಸಮಸ್ಯೆಗಳು ಹಾಗೂ ಆರ್ಥಿಕ ಸಹಕಾರಗಳಲ್ಲಿ ಚರ್ಚೆ ನಡೆಯಲಿವೆ ಎಂದು ಕ್ರೆಮ್ಲಿನ್ ತಿಳಿಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾಗೆ ಭೇಟಿ ನೀಡಿದ 24 ಗಂಟೆಗಳ ಒಳಗೆ ರಷ್ಯಾದಿಂದ ಈ ಘೋಷಣೆ ಹೊರಬಿದ್ದಿದೆ. ಈ ವರ್ಷದ ಜನವರಿ ತಿಂಗಳಲ್ಲಿ ಕೈಗೊಂಡ ಭಾರತ ಐರೋಪ್ಯ ಒಕ್ಕೂಟಗಳ ಅಂತಿಮ ಮುಕ್ತ ವ್ಯಾಪಾರ ಒಪ್ಪಂದವು ಹೂಡಿಕೆ, ವ್ಯಾಪಾರ ಮತ್ತು ತಂತ್ರಜ್ಞಾನ ಸಹಕಾರಕ್ಕೆ ಭಾರತ ಮತ್ತು ಯುರೋಪ್ ದೇಶಗಳ ನಡುವೆ ಹೊಸ ಅವಕಾಶಗಳನ್ನು ತೆರೆಯಲಿವೆ ಎಂದು ನಿರೀಕ್ಷಿಸಲಾಗಿದೆ. ಈ ವ್ಯಾಪಾರ ಒಪ್ಪಂದದಿಂದ ಉಂಟಾಗಬಹುದಾದ ಸಾಧ್ಯತೆಗಳ ಬಗ್ಗೆ ಮಾತನಾಡಿರುವ ಸ್ವೀಡನ್ನಲ್ಲಿರುವ ಆರ್ಟಿಫೆಕ್ಸ್ ಕಂಪನಿಯ ಎಂಜಿನಿಯರಿಂಗ್ ಮತ್ತು ಉತ್ಪನ್ನ ಅಭಿವೃದ್ಧಿಯ ಮುಖ್ಯಸ್ಥರಾದ ಸ್ಟೆನ್ಫೆಲ್ಟ್, ಭಾರತ ಹಾಗೂ ಐರೋಪ್ಯ ರಾಷ್ಟಗಳ ನಡುವೆ ಔದ್ಯೋಗಿಕ ಒಡಂಬಡಿಕೆ ಮತ್ತು ಹೆಚ್ಚುವರಿ ವ್ಯಾಪಾರ ಅವಕಾಶಗಳು ದೊರೆಯಲಿದೆ ಎಂದು ಆಶಯ ವ್ಯಕ್ತಪಡಿಸಿದ್ದಾರೆ. ಭಾರತದ ಉತ್ಪಾದನೆ ಮತ್ತು ನಾವೀನ್ಯತಾ ಪರಿಸರದ ಬಗ್ಗೆ ಯುರೋಪಿಯನ್ ಕಂಪನಿಗಳ ಮೇಲೆ ವಿಶ್ವಾಸ ವೃದ್ಧಿಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಆಟೋಮೊಬೈಲ್ ಎಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಹಸಿರು ತಂತ್ರಜ್ಞಾನ ಮತ್ತು ಅಭಿವೃದ್ಧಿ ಹೊಂದಿದಂತಹ ಉತ್ಪಾದನಾ ವಲಯದಲ್ಲಿ ಭಾರತ ಐರೋಪ್ಯ ರಾಷ್ಟಗಳ ಸಹಕಾರ ಇದರಿಂದ ಮತ್ತಷ್ಟು ಗಟ್ಟಿಗೊಳ್ಳಲಿದೆ ಎಂದು ಔದ್ಯೋಗಿಕ ವಲಯದ ಪರಿಣಿತರು ಅಭಿಪ್ರಾಯಪಟ್ಟಿದ್ದಾರೆ. ತ್ರಿಪುರಾದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಬಲಪಡಿಸುವ ಮಹತ್ವದ ಕ್ರಮವಾಗಿ ಕೇಂದ್ರ ಗೃಹ ಸಚಿವಾಲಯ ಹೆಚ್ಚುವರಿ ಭಾರತೀಯ ಮೀಸಲು ಪಡೆ ರಚಿಸಲು ಅಧಿಕೃತವಾಗಿ ಅನುಮೋದನೆ ನೀಡಿದೆ. ಇದರ ಸ್ಥಾಪನೆಗೆ ಕೇಂದ್ರ ಸರ್ಕಾರ 50 ಕೋಟಿ ರೂಪಾಯಿ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗಾಗಿ 30 ಕೋಟಿ ರೂಪಾಯಿ ಆರ್ಥಿಕ ಅನುದಾನವನ್ನು ಮಂಜೂರು ಮಾಡಿದೆ. ಈ ಹೊಸ ಘಟಕವು ಪ್ರಾಥಮಿಕವಾಗಿ ಗಲಭೆ ನಿಯಂತ್ರಣ ಕಾರ್ಯಾಚರಣೆಗಳು ಮತ್ತು ಗಡಿ ಕಾವಲುಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಅಗತ್ಯವಿರುವಂತೆ ದೇಶದ ಯಾವುದೇ ಭಾಗಕ್ಕೆ ಇಲ್ಲಿನ ಸಿಬ್ಬಂದಿಯನ್ನು ನಿಯೋಜಿಸುವ ಅಧಿಕಾರವನ್ನು ಕೇಂದ್ರ ಸರ್ಕಾರ ಹೊಂದಿದೆ. ಬ್ಯಾಂಕಾಕ್ನಲ್ಲಿ ಇಂದು ನಡೆದ ಥೈಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ ವಿಭಾಗದ ಸೆಮಿಫೈನಲ್ನಲ್ಲಿ ಮಲೇಷ್ಯಾದ ಗೋಸ್ ಚೇ ಫಿ ಮತ್ತು ನೂರ್ ಇಜುದ್ದೀನ್ ಅವರನ್ನು ಸೋಲಿಸುವ ಮೂಲಕ ಭಾರತದ ಸಾತ್ವಿಕ್ ಸಾಯಿರಾಜ್, ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಫೈನಲ್ ಪ್ರವೇಶಿಸಿದ್ದಾರೆ.

0: ಎರಡು ನಿಮಿಷಗಳ ಪಂದ್ಯದಲ್ಲಿ ಭಾರತದ ಈ ಜೋಡಿ 19-21, 22-20 ಮತ್ತು 21-16 ಅಂತರದಲ್ಲಿ ಮಲೇಷಿಯಾ ಜೋಡಿಯನ್ನು ಪರಾಭವಗೊಳಿಸಿತು. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಗುಜರಾತ್ ಟೈಟನ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೆದರ್ಲ್ಯಾಂಡ್ನಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸಿಬಿಐನಿಂದ ಪ್ರಮುಖ ಆರೋಪಿ ಬಂಧನ. ಬೆಂಗಳೂರಿನ ಯಲಹಂಕದಲ್ಲಿ ರೈಲ್ವೆ ಮೆಗಾ ಕೋಚಿಂಗ್ ಟರ್ಮಿನಲ್ ನಿರ್ಮಾಣ, ಕೇಂದ್ರ ಸಚಿವ ವಿ ಸೋಮಣ್ಣ. ಥೈಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಫೈನಲ್ ಪ್ರವೇಶಿಸಿದ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಚಿರಾಗ್ ಶೆಟ್ಟಿ ಜೋಡಿ. ಐಪಿಎಲ್ ಟಿ20 ಕ್ರಿಕೆಟ್, ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಟಾಸ್ ಗೆದ್ದ ಗುಜರಾತ್ ಟೈಟನ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಕೃಷಿ ಕ್ಷೇತ್ರದಲ್ಲಿ ಮಕ್ಕಳ ಬಳಕೆಗೆ ತಡೆ, ಪ್ರಾಯೋಗಿಕ ಅಧ್ಯಯನಕ್ಕೆ ಬಾಗಲಕೋಟೆ ಜಿಲ್ಲೆ ಆಯ್ಕೆ. ಕರ್ನಾಟಕದಲ್ಲಿ 1,243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಅನುಮೋದನೆ, ಕೇಂದ್ರ ಸಚಿವ HD ಕುಮಾರಸ್ವಾಮಿ ಘೋಷಣೆ. ಜಾಗತಿಕವಾಗಿ ಸ್ಪರ್ಧಾತ್ಮಕ MSMEಗಳನ್ನು ರಚಿಸಲು ಕೇಂದ್ರ ಸರ್ಕಾರ ಬದ್ಧ, ಸಚಿವ ಜಿತನ್ ರಾಮ್ ಮಾಂಜಿ ಸ್ಪಷ್ಟನೆ. ಬೆಂಗಳೂರಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಯೋಗ ಕೇಂದ್ರ ಉದ್ಘಾಟಿಸಿದ ಸಚಿವೆ ಶೋಭಾ ಕರಂದ್ಲಾಜೆ. ಕೃಷಿ ಕ್ಷೇತ್ರದಲ್ಲಿ ಮಕ್ಕಳ ಬಳಕೆಯನ್ನು ತಡೆಗಟ್ಟುವ ಹಾಗೂ ಮಕ್ಕಳ ಶಿಕ್ಷಣ ಮತ್ತು ಸುರಕ್ಷತೆಗೆ ಆದ್ಯತೆ ನೀಡುವ ಉದ್ದೇಶದಿಂದ ಕೈಗೊಳ್ಳಲಾಗುತ್ತಿರುವ ಪ್ರಾಯೋಗಿಕ ಅಧ್ಯಯನಕ್ಕೆ ಬಾಗಲಕೋಟೆ ಜಿಲ್ಲೆಯನ್ನು ಆಯ್ಕೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ನಡೆದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೃಷಿ ಚಟುವಟಿಕೆಗಳಲ್ಲಿ ಮಕ್ಕಳ ತೊಡಗಿಸಿಕೊಳ್ಳುವಿಕೆ, ಅದರ ಸಾಮಾಜಿಕ ಮತ್ತು ಶೈಕ್ಷಣಿಕ ಪರಿಣಾಮಗಳು, ಮಕ್ಕಳ ಹಕ್ಕುಗಳ ರಕ್ಷಣೆ ಹಾಗೂ ಜಾಗೃತಿ ಕಾರ್ಯಕ್ರಮಗಳ ಕುರಿತು ಚರ್ಚೆ ನಡೆಸಿದರು. ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿ ಕೆಲಸಗಳಲ್ಲಿ ಮಕ್ಕಳ ಬಳಕೆಯ ಕುರಿತು ಮಾಹಿತಿ ಸಂಗ್ರಹಣೆ, ಸಮೀಕ್ಷೆ ಹಾಗೂ ಪೋಷಕರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದರು. 3 ವರ್ಷಗಳ ಈ ಯೋಜನೆಗೆ ವಿಸ್ತೃತ ಕ್ರಿಯಾ ಯೋಜನೆ ರೂಪಿಸಿ ವಿವಿಧ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಬೇಕು. ಗ್ರಾಮೀಣ ಪ್ರದೇಶಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅಂತಾರಾಷ್ಟೀಯ ಕಾರ್ಮಿಕ ಸಂಸ್ಥೆಯ ಪ್ರತಿನಿಧಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿರಬೇಕು ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ನಿರ್ದೇಶಿಸಿದರು. ರಾಷ್ಟೀಯ ಯೋಜನಾ ಸಂಯೋಜನಾ ಸಮನ್ವಯ ಅಧಿಕಾರಿ ರಂಜಿತಾ ಪ್ರಕಾಶ್ ಮಾತನಾಡಿ, ಅಂತಾರಾಷ್ಟೀಯ ಕಾರ್ಮಿಕ ಸಂಸ್ಥೆ ಸಾಮಾಜಿಕ ನ್ಯಾಯ ಹಾಗೂ ಮಾನವ ಮತ್ತು ಕಾರ್ಮಿಕ ಹಕ್ಕುಗಳನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು. ಆಧುನಿಕ ಮತ್ತು ವಿಶ್ವಾಸಾರ್ಹ ಇವಿ ಚಾರ್ಜಿಂಗ್ ಪರಿಸರ ವ್ಯವಸ್ಥೆಯನ್ನು ರಚಿಸಲು ಕೇಂದ್ರ ಸರ್ಕಾರ ಬದ್ಧವಾಗಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ HD ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತಹ ಪಿಎಂ ಇ ಡ್ರೈವ್ ಯೋಜನೆಯಡಿಯಲ್ಲಿ ರಾಜ್ಯವ್ಯಾಪಿ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಕ್ರಿಯಗೊಳಿಸುವುದು ಎಂಬ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಅವರು, 123.26 ಕೋಟಿ ರೂಪಾಯಿ ವೆಚ್ಚದಲ್ಲಿ 1,243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಕರ್ನಾಟಕದ ಪ್ರಸ್ತಾವನೆಗಳಿಗೆ ಅನುಮೋದನೆ ನೀಡುವುದಾಗಿ ಘೋಷಿಸಿದ್ದಾರೆ. ಈವರೆಗೆ 503.86 ಕೋಟಿ ರೂಪಾಯಿ ಒಟ್ಟು ಆರ್ಥಿಕ ವೆಚ್ಚದೊಂದಿಗೆ ಇವಿ ಚಾರ್ಜಿಂಗ್ ಪ್ರಸ್ತಾವನೆಗಳನ್ನು ಅನುಮೋದಿಸಲಾಗಿದೆ ಎಂದು ಹೇಳಿದ್ದಾರೆ.
3: ಇವಿ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ವಿಲ್ ಬಿ ಗೈಡೆಡ್ ಬೈ 3 ಕೋರ್ ಪ್ರಿನ್ಸಿಪಲ್ಸ್: ಅಕ್ಸೆಸಿಬಿಲಿಟಿ, ಎನ್ಶೂರಿಂಗ್ ಚಾರ್ಜಿಂಗ್ ಸ್ಟೇಷನ್ಸ್ ಆರ್ ಅವೈಲಬಲ್ ಅಕ್ರಾಸ್ ಅರ್ಬನ್ ಅಂಡ್ ರೂರಲ್ ಇಂಡಿಯಾ, ಅಫೋರ್ಡಬಿಲಿಟಿ, ಮೇಕಿಂಗ್ ಇವಿ ಚಾರ್ಜಿಂಗ್ ಕಾಸ್ಟ್ ಎಫೆಕ್ಟಿವ್ ಫಾರ್ ಎವರಿ ಸಿಟಿಜನ್, ರಿಲಯಬಿಲಿಟಿ, ಡೆಲಿವರಿಂಗ್ ಇಸ್ ಸೀಮ್ಲೆಸ್, ಸೇಫ್ ಅಂಡ್ ಡಿಪೆಂಡಬಲ್.
2: ಇದೇ ವೇಳೆ ಮಾತನಾಡಿದ ಬೃಹತ್ ಕೈಗಾರಿಕೆಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಡಾ ಅನೀಫ್ ಖುರೇಶಿ, ಭಾರತದ ಎಲೆಕ್ಟ್ರಿಕ್ ವಾಹನಗಳ ಪರಿವರ್ತನೆಯು ಇತ್ತೀಚಿನ ವರ್ಷಗಳಲ್ಲಿ ವಿವಿಧ ವಾಹನ ವಿಭಾಗಗಳಲ್ಲಿ ಗಮನಾರ್ಹ ಪ್ರಗತಿಯನ್ನು ಕಂಡಿದೆ ಎಂದು ತಿಳಿಸಿದ್ದಾರೆ. 2070 ವೇಳೆಗೆ ನೆಟ್ ಝೀರೋ ಅಂದರೆ ಶೂನ್ಯ ಅನಿಲ ಹೊರಸೂಸುವಿಕೆ ಸಾಧಿಸುವ ಭಾರತದ ಬದ್ಧತೆಗೆ ಬೆಂಬಲ ನೀಡುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.

0: ರಾಜ್ಯದ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಪರಿಸರ ವ್ಯವಸ್ಥೆ ಮತ್ತು ಉತ್ಪಾದನಾ ವಲಯಕ್ಕೆ ಗಮನಾರ್ಹ ಉತ್ತೇಜನ ನೀಡುವ ಎನ್ಐಸಿ ತಂತ್ರಜ್ಞಾನ ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರಗಳನ್ನು ಬೆಂಗಳೂರಿನಲ್ಲಿ ಕೇಂದ್ರ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಿತನ್ ರಾಮ್ ಮಾಂಜಿ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಕೇಂದ್ರ ಸಚಿವ ಜಿತನ್ ರಾಮ್ ಮಾಂಜಿ, ಜಾಗತಿಕವಾಗಿ ಸ್ಪರ್ಧಾತ್ಮಕ ಎಂಎಸ್ಎಂಇಗಳನ್ನು ರಚಿಸಲು ಮತ್ತು ಭಾರತದ ಉತ್ಪಾದನಾ ಪರಿಸರ ವ್ಯವಸ್ಥೆ ಬಲಪಡಿಸಲು ದೇಶದಾದ್ಯಂತ ಆಧುನಿಕ ತಂತ್ರಜ್ಞಾನ ಕೇಂದ್ರಗಳು ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರಗಳನ್ನು ಸ್ಥಾಪಿಸುವತ್ತ ಕೇಂದ್ರ ಸರ್ಕಾರ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಎಂಎಸ್ಎಂಇಗಳು ಯುವಕರಿಗೆ ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿಸಲು ಸಹಾಯಕವಾಗಲಿದೆ ಎಂದು ಅವರು ಹೇಳಿದ್ದಾರೆ.
1: युवतियों की है, सबको सरकारी नौकरी हम नहीं दे सकते, इसीलिए हमारे एमएसएमई का महत्व बढ़ जाता है और यही कारण है कि हमारे यशस्वी प्रधानमंत्री नरेंद्र भाई मोदी जी एमएसएमई के लिए स्पेशल प्रयास कर रहे हैं, बजटरी प्रोविजन हो रहा है और हर महकमे में एमएसएमई आगे बढ़े वैसी उनकी चिंता है, तो स्वाभाविक है जो गार्जियन है देश का उसको तो सबके बारे में सोचने का अधिकार भी है, कर्तव्य भी है और इसीलिए हमारे प्रधानमंत्री नरेंद्र भाई मोदी जी ने एमएसएमई को आगे बढ़ाने के लिए काम किया है कि खेती के बाद अगर सबसे ज्यादा नियोजन और सबसे ज्यादा हमारे आर्थिक कार्यक्रम में सहभागिता है तो है हमारे एमएसएमई.
0: ಇದೇ ವೇಳೆ ಮಾತನಾಡಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ದೇಶದ ಅತಿದೊಡ್ಡ ಕೈಗಾರಿಕಾ ಸಮೂಹಗಳಲ್ಲಿ ಒಂದಾಗಿರುವ ಪೀಣ್ಯಕ್ಕೆ ಎಂಎಸ್ಎಂಇಗಳ ವಿಕಸನಗೊಳ್ಳುತ್ತಿರುವ ತಾಂತ್ರಿಕ ಅಗತ್ಯತೆಗಳನ್ನು ಪೂರೈಸಲು ಸುಧಾರಿತ ಸಾಂಸ್ಥಿಕ ಬೆಂಬಲ ಹಾಗೂ ಸೌಕರ್ಯದ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ.
2: ಈ ಒಂದು ಫೆಸಿಲಿಟೇಷನ್ ಸೆಂಟರ್ ಅನ್ನ ಶಿಲಾನ್ಯಾಸ ಮಾಡಿದ್ವಿ. ಮುಂದಿನ ಒಂದು ವರ್ಷದಲ್ಲಿ ಇದು ಬಹಳ ದೊಡ್ಡ ಒಂದು ಸೆಂಟರ್ ಆಗಿ ಆಗೋದಿದೆ. ಇದರಲ್ಲಿ ನೆಕ್ಸ್ಟ್ ಜನರೇಷನ್ ಟೆಕ್ನಾಲಜಿ ಯಾವುದು ಇಲ್ಲಿ ಇಂಡಸ್ಟ್ರಿಯಲ್ ಸ್ಕೂಟಿ, ಯಾಕೆಂದ್ರೆ ಏಷ್ಯಾಸ್ ಬಿಗ್ಗೆಸ್ಟ್ ಇಂಡಸ್ಟ್ರಿ ಏರಿಯಾ ಅಂತಂದ್ರೆ ಅದು ನಮ್ಮ ಪೀಣ್ಯ ಏರಿಯಾ, ಅದು ನಮ್ಮ ಈ ಭಾಗದ ಏರಿಯಾ. 15,000 ಹೆಚ್ಚು ಇಂಡಸ್ಟ್ರಿ ಇರುವಂತ ಜಾಗ ಅಂದ್ರೆ ಅದು ನಮ್ಮ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ. ಅದಕ್ಕಾಗಿ ನಾವು ಇಲ್ಲಿ ಇದನ್ನ ಮಾಡಕ್ಕೆ ಪ್ರಯತ್ನವನ್ನು ಮಾಡಿದ್ವಿ. ನಮ್ಮ ಇಂಡಸ್ಟ್ರಿಯಲ್ಗೆ ಬೇಕಾದಂತ ಟ್ರೈನಿಂಗ್ ಕೊಡುವಂತ, ಸ್ಟೂಡೆಂಟ್ಸ್ ಗೆ ಬೇಕಾದಂತ ಟ್ರೈನಿಂಗ್ ಕೊಡುವಂತ, ಅದರಲ್ಲಿ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೋಬೋಟಿಕ್ಸ್, ಆಟೋಮೇಷನ್ ಇಂಥ ಹೊಸ ಟೆಕ್ನಾಲಜಿಗೆ ಟ್ರೈನಿಂಗ್ ಕೊಡುವಂತ ಒಂದು ಸೆಂಟರ್ ಆಗಿ ಇಲ್ಲಿ ಅದು ಪರಿವರ್ತನೆ ಆಗಲಿದೆ. ನನಗೆ ವಿಶ್ವಾಸ ಇದೆ, ಇದೇ ದಿನ ಇದರ ಉದ್ಘಾಟನೆಯನ್ನು ಮಾಡಕ್ಕೆ ಕೂಡ ನಾವು ಮತ್ತೆ ಇದೇ ಜಾಗಕ್ಕೆ ಬರ್ತೀವಿ. ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮದಲ್ಲಿ ಮಾಡೋಣ. ಪ್ರತಿ ಸತಿ ಮಾತಾಡುವಾಗಲೂ ನಮ್ಮ ದೇಶದಲ್ಲಿ ನಾವು ಎಂಎಸ್ಎಂಇಗಳನ್ನು ಬೆಳೆಸಬೇಕು, ನಾವು ಸ್ವಾವಲಂಬಿ ಭಾರತ ಆಗಬೇಕು ಅಂದ್ರೆ ಎಂಎಸ್ಎಂಇ ಈ ದೇಶದಲ್ಲಿ ಬಹಳ ಮುಖ್ಯ ಅನ್ನುವಂಥದ್ದನ್ನ ಪದೇ ಪದೇ ಮೋದಿ ಅವರು ಹೇಳ್ತಾ ಇರ್ತಾರೆ. ಇವತ್ತು ನಾವು ಉದ್ಯಮ ಪೋರ್ಟಲ್ ಶುರು ಮಾಡಿದಾಗ ದೇಶದಲ್ಲಿ ಎಷ್ಟು ಇಂಡಸ್ಟ್ರಿ ಇದೆ ನಮ್ಗೆ ಗೊತ್ತಿರಲಿಲ್ಲ. ಉದ್ಯಮ ಪೋರ್ಟಲ್ ಅನ್ನು ಶುರು ಮಾಡಿದ್ವಿ, ನನಗೆ ಹೆಮ್ಮೆ ಇದೆ, ಇವತ್ತು ಖುಷಿ ಇದೆ. ಈ ದೇಶದಲ್ಲಿ 8 ಕೋಟಿ ಎಂಎಸ್ಎಂಇಗಳು ಉದ್ಯಮ ಪೋರ್ಟಲ್ ಅಲ್ಲಿ ಇವತ್ತು ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ನಾನು ನಿಮ್ಮೆಲ್ಲರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನೀವೆಲ್ಲರೂ ಕೂಡ ಈ ದೇಶದ 33 ಕೋಟಿ ಯುವಕರಿಗೆ ಉದ್ಯೋಗವನ್ನು ಕೊಟ್ಟಂತ ಇಂಡಸ್ಟ್ರಿಯಲಿಸ್ಟ್ ನೀವು.
0: ಕಾರ್ಯಕ್ರಮದಲ್ಲಿ ರಾಷ್ಟೀಯ ಸಣ್ಣ ಕೈಗಾರಿಕೆಗಳ ನಿಗಮ ಲಿಮಿಟೆಡ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಬ್ ಸ್ಕೀಮ್ ಅಡಿಯಲ್ಲಿ ನೀಡಲಾಗುವ ವಿವಿಧ ತರಬೇತಿಗಳನ್ನು ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ ಕೇಂದ್ರ ಸಚಿವರಾದ ಜಿತನ್ ರಾಮ್ ಮಾಂಜು ಹಾಗೂ ಶೋಭಾ ಕರಂದ್ಲಾಜೆ ಪ್ರಮಾಣ ಪತ್ರ ವಿತರಿಸಿದರು. ಪೀಣ್ಯದಲ್ಲಿ ಎಂಎಸ್ಎಂಇಗಳಿಗೆ ತಂತ್ರಜ್ಞಾನ ಪ್ರವೇಶ, ಪರೀಕ್ಷಾ ಸೌಲಭ್ಯಗಳು, ಕೌಶಲ್ಯ, ನಾವೀನ್ಯತೆ ಮತ್ತು ಉದ್ಯಮ ಸ್ಪರ್ಧಾತ್ಮಕತೆಯನ್ನು ಬಲಪಡಿಸಲು ಕೇಂದ್ರದ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವಾಲಯದ ಬೆಂಬಲದೊಂದಿಗೆ ರಾಷ್ಟೀಯ ಸಣ್ಣ ಕೈಗಾರಿಕಾ ನಿಗಮ ಪ್ರಸ್ತಾವಿತ ಅತ್ಯಾಧುನಿಕ ಕೇಂದ್ರ ಸ್ಥಾಪಿಸಿದೆ. ಕೇಂದ್ರ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಯೋಗ ಕೇಂದ್ರವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಯೋಗ ಅಂತಾರಾಷ್ಟೀಯ ಮಟ್ಟದಲ್ಲಿ ಪ್ರಸಿದ್ದಿ ಪಡೆದಿದೆ. ಇಂದಿನ ಒತ್ತಡದ ಬದುಕಿನಲ್ಲಿ ವಿಶೇಷವಾಗಿ ಮಹಿಳೆಯರು ಮತ್ತು ಯುವಜನರಲ್ಲಿ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗುತ್ತಿವೆ. ಈ ಸಮಸ್ಯೆಗಳಿಗೆ ಯೋಗ ಅತ್ಯುತ್ತಮ ಔಷಧವಾಗಿದೆ. ಯೋಗಾಸನಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಪ್ರತಿಯೊಬ್ಬ ನಾಗರಿಕನು ಆರೋಗ್ಯವಂತನಾಗಿದ್ದರೆ ಮಾತ್ರ ನಾವು ವಿಕಸಿತ ಭಾರತವನ್ನು ನಿರ್ಮಿಸಲು ಸಾಧ್ಯ ಎಂದು ಹೇಳಿದ್ದಾರೆ. ಚುನಾವಣಾ ಫಲಿತಾಂಶಗಳು ತಮ್ಮ ಸರ್ಕಾರದ ರಾಷ್ಟೀಯ ನೀತಿಗಳಿಗೆ ಸಾರ್ವಜನಿಕ ಬೆಂಬಲವನ್ನು ಪ್ರತಿಬಿಂಬಿಸುತ್ತವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಬಿಜೆಪಿ ಗೆಲುವು ತಮ್ಮ ಸರ್ಕಾರ ಜಾರಿಗೆ ತಂದ ರಾಷ್ಟೀಯ ನೀತಿಗೆ ಸಾರ್ವಜನಿಕ ಬೆಂಬಲಕ್ಕೆ ಸಾಕ್ಷಿಯಾಗಿದೆ ಎಂದು ಹೇಳಿದ್ದಾರೆ. ಚುನಾವಣಾ ಫಲಿತಾಂಶಗಳು ತಮ್ಮ ಸರ್ಕಾರದ ರಾಷ್ಟೀಯ ಕಾರ್ಯಕ್ರಮಗಳು ಮತ್ತು

ನೀತಿಗಳನ್ನು ಬೆಂಬಲಿಸುವ ಸಾರ್ವಜನಿಕ ಸಂದೇಶಗಳನ್ನು ಸೂಚಿಸುವ ರಾಷ್ಟ್ರದ ಮನಸ್ಥಿತಿಯನ್ನು ಪ್ರತಿಬಿಂಬಿಸುತ್ತವೆ ಎಂದು ಹೇಳಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಪಕ್ಷವು ಕೇವಲ 3 ಸ್ಥಾನಗಳೊಂದಿಗೆ ಪ್ರಾರಂಭವಾಯಿತು ಮತ್ತು 10 ವರ್ಷಗಳಲ್ಲಿ ಬೃಹತ್ ಜನಾದೇಶದೊಂದಿಗೆ ಸರ್ಕಾರವನ್ನು ರಚಿಸಿದೆ ಎಂದು ಹೇಳಿದರು. ಅಸ್ಸಾಂನಲ್ಲಿ ಜನತೆ ಪಕ್ಷಕ್ಕೆ 3ನೇ ಅವಧಿಗೆ ಅಧಿಕಾರ ನೀಡಿದ್ದಾರೆ ಮತ್ತು ಗುಜರಾತ್ ಪುರಸಭೆ ಚುನಾವಣೆಯಲ್ಲಿ ಪಕ್ಷವು ಹಿಂದಿನ ಎಲ್ಲಾ ದಾಖಲೆಗಳನ್ನು ಮುರಿದಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಕೇರಳದಲ್ಲಿ ಈ ಚುನಾವಣೆಯಲ್ಲಿ 3 ಸ್ಥಾನಗಳನ್ನು ಪಡೆದಿರುವುದು ಮುಂದಿನ ಚುನಾವಣೆಯಲ್ಲಿ ಉತ್ತಮ ಫಲಿತಾಂಶ ಸಾಧಿಸುವಲ್ಲಿ ಮಾರ್ಗಸೂಚಿಯಾಗಲಿದೆ ಎಂದು ಹೇಳಿದರು. ಬಿಜೆಪಿ ಮತ್ತು ಎನ್ಡಿಎ 21 ರಾಜ್ಯಗಳಲ್ಲಿ ಆಡಳಿತ ನಡೆಸುತ್ತಿವೆ, ಲೋಕ ಕಲ್ಯಾಣ ಮತ್ತು ದೇಶದ ಸಮೃದ್ಧಿಗಾಗಿ ಕೆಲಸ ಮಾಡುತ್ತಿವೆ ಎಂದರು. ರಾಷ್ಟೀಯ ಅಭಿವೃದ್ಧಿಗಾಗಿ ಕೆಲಸ ಮಾಡಲು ಮತ್ತು ಅಮೆರಿಕ, ಇರಾನ್ ಯುದ್ಧದಂತಹ ಭೌಗೋಳಿಕ ರಾಜಕೀಯ ಬೆಳವಣಿಗೆಗಳಿಂದ ಉಂಟಾಗುವ ಸವಾಲುಗಳನ್ನು ನಿವಾರಿಸಲು ಒಗ್ಗಟ್ಟಿನಿಂದ ಇರಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಜನತೆಯಲ್ಲಿ ಮನವಿ ಮಾಡಿದ್ದಾರೆ. ನಂತರ ಬೆಂಗಳೂರಿನಲ್ಲಿ ನಡೆದಂತಹ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿದ್ದರು. ಆರ್ಟ್ ಆಫ್ ಲಿವಿಂಗ್ನ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಅವರು ಉದ್ಘಾಟಿಸಿದರು. ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರಿತುಲ್ ಕುಮಾರ್ ಮಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ಭೇಟಿ ನೀಡಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಜೊತೆಗೆ ಸಮಾಲೋಚನೆ ನಡೆಸಿದರು. ಆಕಾಶವಾಣಿಯ ವಿವಿಧ ವಿಭಾಗಗಳನ್ನು ಸಂದರ್ಶಿಸಿದ ಅವರು ಪರಿಶೀಲನೆ ನಡೆಸಿದರು. ಇದೇ ವೇಳೆ ಕೇಂದ್ರ ಸಂವಹನ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯೊಂದಿಗೆ ಸಮಾಲೋಚನೆ ನಡೆಸಿದರು. ರಾಜ್ಯ ಸರ್ಕಾರಿ ನೌಕರರಿಗೆ 2026 ಜನವರಿ 1ರಿಂದ ಪೂರ್ವಾನ್ವಯವಾಗುವಂತೆ ರಾಜ್ಯ ಸರ್ಕಾರ ತುಟ್ಟಿ ಭತ್ಯೆಯನ್ನು 1.5% ಹೆಚ್ಚಿಸಿದೆ. ತುಟ್ಟಿ ಭತ್ಯೆ ದರಗಳು ಪ್ರಸ್ತುತ ಮೂಲ ವೇತನದ 14.25% 15.75% ಪರಿಷ್ಕರಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಇದು ರಾಜ್ಯ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಅನುಕೂಲವಾಗಲಿದೆ. ವಿಜಯಪುರ ಜಿಲ್ಲಾಡಳಿತ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ LHBS ಅಟ್ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಎಂಬ ನೂತನ ಸುರಕ್ಷತಾ ಉಪಕ್ರಮವನ್ನು ಜಿಲ್ಲೆಯಾದ್ಯಂತ ಜಾರಿಗೆ ತಂದಿದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರಗಿ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕುಟುಂಬ ಸಮೇತರಾಗಿ ಹೊರಗೆ ಹೋಗುವ ಸಮಯದಲ್ಲಿ ಕಳ್ಳತನದ ಕೃತ್ಯಗಳನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಿ ಸಾರ್ವಜನಿಕರಲ್ಲಿ ವಿಶ್ವಾಸ ಮೂಡಿಸಲು ಈ ಉಪಕ್ರಮವನ್ನು ಜಾರಿಗೆ ತರಲಾಗಿದೆ ಎಂದು ಹೇಳಿದ್ದಾರೆ. ಈ ಬೀಟ್ ಸಿಸ್ಟಮ್ ಮೊಬೈಲ್ ಸಂಖ್ಯೆಗೆ ಸೆಲ್ಫಿ ಜೊತೆಗೆ ಲೊಕೇಶನ್ ಕಳುಹಿಸಿದರೆ ಪೊಲೀಸ್ ಬೀಟ್ ತಂಡ ಆ ಮನೆಯ ಸುರಕ್ಷತೆಯನ್ನು ಕಾಪಾಡಲಿದೆ. ಈ ವಿನೂತನ ತಂತ್ರಜ್ಞಾನವನ್ನು ವಿಜಯಪುರ ಜಿಲ್ಲೆಯಲ್ಲಿ ಇದೇ ತಿಂಗಳ 11ರಿಂದ ಆರಂಭಿಸಲಾಗಿದೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಸ್ ವಿದ್ಯಾಶಂಕರ್ ನೇತೃತ್ವದ ನಿಯೋಗವು ಶೈಕ್ಷಣಿಕ ಕೈಗಾರಿಕಾ ಸಹಭಾಗಿತ್ವದ ಭಾಗವಾಗಿ ಮಹಾರಾಷ್ಟದಲ್ಲಿರುವಂತಹ ಆವಿಷ್ಕಾರ ನಾವೀನ್ಯತೆ ಮತ್ತು ಉತ್ಕೃಷ್ಟ ತರಬೇತಿ ಕೇಂದ್ರ ಮತ್ತು ಇಂಡಮರ್ ಏವಿಯೇಷನ್ನ ಏರೋಸ್ಪೇಸ್ ಕೇಂದ್ರಗಳಿಗೆ ಭೇಟಿ ನೀಡಿತು. ಅಲ್ಲಿನ ನಾವೀನ್ಯತೆ, ಇನ್ಕ್ಯುಬೇಷನ್, ಉದ್ಯಮಶೀಲತೆ ಮತ್ತು ತಂತ್ರಜ್ಞಾನ ಆಧಾರಿತ ಶಿಕ್ಷಣವನ್ನು ಉತ್ತೇಜಿಸುವ ಕೈಗಾರಿಕಾ ಮಾದರಿಯನ್ನು ಅಧ್ಯಯನ ನಡೆಸಿದೆ. ಭೇಟಿಯ ವೇಳೆ ಕೃತಕ ಬುದ್ಧಿಮತ್ತೆ, ಏರೋಸ್ಪೇಸ್ ಮತ್ತು ರಕ್ಷಣಾ ತಂತ್ರಜ್ಞಾನಗಳು, ಯುಎವಿ ವ್ಯವಸ್ಥೆಗಳು, ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್, ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗಳು, ಕ್ವಾಂಟಮ್ ಸಂವಹನ ಮತ್ತು ಅಡ್ವಾನ್ಸ್ ಮೆಟೀರಿಯಲ್ಸ್ ಮುಂತಾದ ವಿಷಯಗಳ ಕುರಿತು ಅಧ್ಯಯನ ನಡೆಸಿದೆ. ಬಳಿಕ ನಿಯೋಗವು ನಾಗ್ಪುರ ಇಂಡಮರ್ ಏವಿಯೇಷನ್ನ ಏರೋಸ್ಪೇಸ್ ಎಂಆರ್ಒ ಕೇಂದ್ರಕ್ಕೆ ಭೇಟಿ ನೀಡಿ ವಿಮಾನ ನಿರ್ವಹಣೆ, ದುರಸ್ತಿ ಕಾರ್ಯಾಚರಣೆಗಳ ಬಗ್ಗೆ ತಿಳಿದುಕೊಂಡಿತು. ಭೇಟಿ ಕುರಿತು ಮಾತನಾಡಿದ ವಿಟಿಯು ಕುಲಪತಿ ಡಾ ಎಸ್ ವಿದ್ಯಾಶಂಕರ್, ವಿಟಿಯು ಪ್ರಾಯೋಗಿಕ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದು ತಿಳಿಸಿದ್ದಾರೆ. ಪ್ರಸ್ತಾವಿತ ಸಂವಿಧಾನ 121ನೇ ತಿದ್ದುಪಡಿ ವಿಧೇಯಕ 2024 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನುಗಳ ತಿದ್ದುಪಡಿ ವಿಧೇಯಕ 2024 ದೇಶದ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ಚೌಕಟ್ಟಿನ ಕಾರ್ಯನಿರ್ವಹಣೆಯ ಮೇಲೆ ಬೀರುವ ವ್ಯಾಪಕ ಪರಿಣಾಮಗಳನ್ನು ಪರಿಗಣಿಸಿ ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿಯು ಇದೇ 14ರಿಂದ ಮುಂಬರುವ 21ರವರೆಗೆ ಬೆಂಗಳೂರು ಮತ್ತು ಗಾಂಧಿನಗರಕ್ಕೆ ಅಧ್ಯಯನ ಪ್ರವಾಸ ಕೈಗೊಂಡಿದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ವಿಧಾನಸಭೆಯ ಅಧ್ಯಕ್ಷರು, ವಿಧಾನ ಪರಿಷತ್ತಿನ ಸಭಾಪತಿ, ಚುನಾಯಿತ ಪ್ರತಿನಿಧಿಗಳು, ರಾಜಕೀಯ ಪಕ್ಷಗಳ ಮುಖ್ಯಸ್ಥರು, ರಾಜ್ಯ ಆಡಳಿತ, ಹಣಕಾಸು ಮತ್ತು ಶಿಕ್ಷಣ ಸಂಸ್ಥೆಗಳು, ವೃತ್ತಿಪರ ಸಂಸ್ಥೆಗಳು ಮತ್ತು ನಾಗರಿಕ ಸಮಾಜದ ಪ್ರತಿನಿಧಿಗಳು ಸೇರಿದಂತೆ ಉನ್ನತ ಸಾಂವಿಧಾನಿಕ ಮತ್ತು ರಾಜಕೀಯ ಪದಾಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಲು ಈ ಪ್ರವಾಸ ಆಯೋಜನೆ ಮಾಡಲಾಗಿದೆ. 2026-27 ಮಾರುಕಟ್ಟೆ ಋತುವಿನಲ್ಲಿ 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ

0: ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದೆ. ಈ ಋತುವಿನಲ್ಲಿ ಅಂದಾಜು 824 ಲಕ್ಷ ಮೆಟ್ರಿಕ್ ಟನ್ ಬೆಳೆಗಳನ್ನು ಖರೀದಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್, ರೈತರಿಗೆ ಅಂದಾಜು 260,000 ಕೋಟಿ ರೂಪಾಯಿ ಪಾವತಿ ಮಾಡಲಾಗುತ್ತದೆ. ಈ ಋತುವಿನಲ್ಲಿ ಅಂದಾಜು 824 ಲಕ್ಷ ಮೆಟ್ರಿಕ್ ಟನ್ ಬೆಳೆಗಳನ್ನು ಖರೀದಿ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಸೂರ್ಯಕಾಂತಿ ಬೀಜವು ಕ್ವಿಂಟಾಲ್ಗೆ 622 ರೂಪಾಯಿ ಹೆಚ್ಚಳ ಕಂಡಿದ್ದು, ಕನಿಷ್ಠ ಬೆಂಬಲ ಬೆಲೆ 8,343 ರೂಪಾಯಿ ತಲುಪಲಿದೆ. ಹತ್ತಿ ಕ್ವಿಂಟಾಲ್ಗೆ 557 ರೂಪಾಯಿ ಮತ್ತು ಎಳ್ಳಿಗೆ ಕ್ವಿಂಟಾಲ್ಗೆ 500 ರೂಪಾಯಿಗಳ ಹೆಚ್ಚಳವನ್ನು ಶಿಫಾರಸು ಮಾಡಲಾಗಿದೆ. ಎ ದರ್ಜೆಯ ಭತ್ತಕ್ಕೆ ಕ್ವಿಂಟಾಲ್ಗೆ 2,461 ರೂಪಾಯಿ, ಜೋಳ ಹೈಬ್ರಿಡ್ ಕ್ವಿಂಟಾಲ್ಗೆ 4,023 ರೂಪಾಯಿ, ತೊಗರಿ ಬೆಳೆಗೆ ಕ್ವಿಂಟಾಲ್ಗೆ 8,450 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ಶಿಫಾರಸು ಮಾಡಲಾಗಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿ ಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ನಿನ್ನೆ ಮಂಗಳೂರಿನಲ್ಲಿ ನಡೆದ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಾಹೆ ಇದರ 33ನೇ ಘಟಿಕೋತ್ಸವದ ಮೊದಲನೆಯ ದಿನದ ಕಾರ್ಯಕ್ರಮಗಳ ಬಾನುಲಿ ವರದಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಾಹೆ.
2: ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಾಹೆಯ 33ನೇ ಘಟಿಕೋತ್ಸವ ಸಮಾರಂಭದ ಮೊದಲ ದಿನದ ಅಧಿವೇಶನವು ಮಂಗಳೂರಿನ ಡಾಕ್ಟರ್ ಟಿಎಂಎ ಪೈ ಅಂತಾರಾಷ್ಟ್ರೀಯ ಸಭಾಂಗಣದಲ್ಲಿ ಮೇ 15 ಶುಕ್ರವಾರ ಸಾಯಂಕಾಲ ನಡೆಯಿತು. ಮುಖ್ಯ ಅತಿಥಿಗಳಾಗಿ ಮುಂಬೈಯ ಟಾಟಾ ಮೆಮೋರಿಯಲ್ ಸೆಂಟರ್ನ ನಿರ್ದೇಶಕರಾದ ಪ್ರೊಫೆಸರ್ ಡಾಕ್ಟರ್ ಸುದೀಪ್ ಗುಪ್ತಾ ಭಾಗವಹಿಸಿದ್ದರು. ಗೌರವ ಅತಿಥಿಗಳಾಗಿ ನಿಟ್ಟೆ ವಿಶ್ವವಿದ್ಯಾನಿಲಯದ ಪ್ರೊ ಚಾನ್ಸಲರ್ ಡಾಕ್ಟರ್ ಎಂ ಶಾಂತಾರಾಮ್ ಶೆಟ್ಟಿ ಉಪಸ್ಥಿತರಿದ್ದರು. ಘಟಿಕೋತ್ಸವ ಮೆರವಣಿಗೆಯ ಮೂಲಕ ಅತಿಥಿಗಳನ್ನು ಮತ್ತು ಗಣ್ಯರನ್ನು ವೇದಿಕೆಗೆ ಕರೆತರಲಾಯಿತು. ಬಳಿಕ ರಾಷ್ಟ್ರಗೀತೆ, ನಂತರ ಮಾಹೆ ವಿಶ್ವವಿದ್ಯಾನಿಲಯ ಗೀತೆಗಳನ್ನು ಹಾಡಲಾಯಿತು.

0: ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ನ ಪ್ರೊ ಚಾನ್ಸಲರ್ ಡಾಕ್ಟರ್ ಎಚ್ ಎಸ್ ಬಲ್ಲಾಳ್ 33ನೇ ಘಟಿಕೋತ್ಸವದ ಆರಂಭಿಕ ಘೋಷಣೆ ಮಾಡಿದರು.
1: ಐ ಡಾಕ್ಟರ್ ಎಚ್ ಎಸ್ ಬಲ್ಲಾಳ್, ಪ್ರೊ ಚಾನ್ಸಲರ್, ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್, ಹಿಯರ್ ಬೈ ಡಿಕ್ಲೇರ್ ದ 33rd ಕಾನ್ವೊಕೇಶನ್ ಆಫ್ ಅವರ್ ಯೂನಿವರ್ಸಿಟಿ ಹೆಲ್ಡ್ ಅಟ್ ಅವರ್ ಮ್ಯಾಂಗಲೂರ್ ಕ್ಯಾಂಪಸ್ ಓಪನ್.
0: ಮಾಹೆಯ ಮಂಗಳೂರು ಕ್ಯಾಂಪಸ್ನ ಪ್ರೊ ವೈಸ್ ಚಾನ್ಸಲರ್ ಡಾಕ್ಟರ್ ದಿಲೀಪ್ ಜಿ ನಾಯಕ್ ನೆರೆದವರನ್ನು ಸ್ವಾಗತಿಸಿದರು.
2: A very good afternoon to each one of you. I extend a warm welcome and express my heartfelt gratitude for accepting our invitation to celebrate the 33rd convocation of Manipal Academy of Higher Education. Mahe stands tall in its glory today, a testament to the vision and pioneering spirit of Dr. T.M.A. Pai, the esteemed founder of the Manipal Group of Institutions. Building on this illustrious legacy, our beloved Chancellor, Dr. Ramdas M. Pai, carrying forward his father's dream with unwavering dedication, transforming a local university into a global hub of education and resilience.
0: ಕುಲಪತಿಗಳಾದ ಡಾಕ್ಟರ್ ಶರತ್ ಕೆ ರಾವ್ ಅವರು ಮಾಹೆಯ ಕುರಿತು ಮಾಹಿತಿ ನೀಡಿದರು.
3: The visionary who

ಇದುವರೆಗೆ ನಿನ್ನೆ ಮಂಗಳೂರಿನಲ್ಲಿ ನಡೆದ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಮಾಹೆ ಇದರ 33ನೇ ಘಟಿಕೋತ್ಸವದ ಮೊದಲನೇ ದಿನದ ಕಾರ್ಯಕ್ರಮಗಳ ಬಾನುಲಿ ವರದಿ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಬೆಂಗಳೂರು. ಸಿರಿಗಂಧ. ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನ ಕೇಳೋಣ. ಮೊದಲಿಗೆ ಕೇಳೋಣ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ನಾನಿನ್ನ ಬಿಡಲಾರೆ ಚಿತ್ರದ ಗೀತೆ. ಚಿವುದಯಶಂಕರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಆರ್ಎನ್ಜೈ ಗೋಪಾಲ್ರ ರಚನೆಗೆ ಎಂ ರಂಗರಾವ್ ಅವರ ಸಂಗೀತವಿದ್ದ ಗುಣ ನೋಡಿ ಹೆಣ್ಣು ಕೊಡು ಚಿತ್ರದ ಗೀತೆಯನ್ನ ಕೇಳಿದ್ರಿ ಎಸ್ ಜಾನಕಿ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ. ನಮ್ಮ ಮುಂದಿನ ಗೀತೆ ಮಂಕುತಿಮ್ಮ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಚಿ ಉದಯಶಂಕರ ಗೀತ ರಚನೆ, ರಾಜನ್ ನಾಗೇಂದ್ರ ಅವರ ಸ್ವರ ಸಂಯೋಜನೆ ಇದೆ.

ಮೋಡದ ಮರೆಯಲ್ಲಿ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರು ಹಾಡಿರುವ ಗೀತೆ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಸಿರಿಗಂಧಹ ಕಾರ್ಯಕ್ರಮದಲ್ಲಿ ಇನ್ನೀಗ ಕೇಳೋಣ ಪಿ ಸುಶೀಲಾ ಅವರ ದನಿಯಲ್ಲಿ ಬೀಗರ ಪಂದ್ಯ ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಗೀತ ರಚನೆಗೆ ರಮೇಶ್ ನಾಯ್ಡು ಅವರ ಸ್ವರ ಸಂಯೋಜನೆ ಇದೆ.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
1: ಜ್ಞಾನಪೀಠ ಪ್ರಶಸ್ತಿ.
0: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳಿಗೆ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ದೇವರಗುಡಿ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಜಿ ಉದಯಶಂಕರ್ ಅವರ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಇದುವರೆಗೆ ಸಿರಿಗಂಧ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

0: CNN News on AIR app. That is all in the news at 9. Good night.
1: ಆಕಾಶವಾಣಿ ಬೆಂಗಳೂರು. ಭಾವಗೀತೆಗಳು. ಇಂದಿನ ನಮ್ಮ ಭಾವಗೀತೆಗಳು ಕಾರ್ಯಕ್ರಮದಲ್ಲಿ ಶಶಿಧರ್ ಕೋಟೆ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳೋಣ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪನವರು ಅವರ ರಚನೆಯುಳ್ಳ ಪ್ರೀತಿ ಎಂದರೇನು ಎಂದು.

ಇದುವರೆಗೆ ಶಶಿಧರ್ ಕೋಟೆ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

ಸಮಯ 9:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಯುವವಾಣಿ.

0: ಯುವತರಂಗ ಯುವಜನರಿಗಾಗಿ ಕಾರ್ಯಕ್ರಮ. ರಾಜ್ಯಮಟ್ಟದ ನಾವೀನ್ಯತೆ ಆವಿಷ್ಕಾರ ಪ್ರಶಸ್ತಿಗೆ ಭಾಜನರಾಗಿರುವ ದಾವಣಗೆರೆಯ ನಿತಾ ಎಸ್ ರಾಜ್ ಕಪಿನಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನಿರಂಜನಮೂರ್ತಿ ಆರ್ ಪಂಡರಹಳ್ಳಿ.
1: ಕೆಳಗರೆ ನಮಸ್ಕಾರ. ಇಂದಿನ ಯುವತರಂಗ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ನಮ್ಮ ದಾವಣಗೆರೆ ಜಿಲ್ಲೆಯ ಅವರೇ ಆಗಿರ್ತಕ್ಕಂತಹ ನಮ್ಮ ಈಗಿನ ಇತ್ತೀಚಿನ ರಾಜ್ಯ ಸರ್ಕಾರದ ಸಂಯುಕ್ತಾಕ್ಷಯದಲ್ಲಿ ಪ್ರತಿ ವರ್ಷವೂ ಕೂಡ ನೀಡ್ತಕ್ಕಂತ ನಾವೀನ್ಯತೆ ಆವಿಷ್ಕಾರ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂತಹ ನಿಖಿತಾ ಎಸ್ ರಾಜ್ ಕಪಿನಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ. ಇವರು ತುಂಬಾ ಅನೇಕ ರಿಸರ್ಚ್ ಫೀಲ್ಡ್ ಅಲ್ಲಿ ತಮ್ಮನ್ನೇ ತಾವು ತೊಡಗೊಂಡಿದ್ದಾರೆ. ಇನ್ನ ಯುವ ಪೀಳಿಗೆ ಆಗಿದ್ರು ಕೂಡ ಅನೇಕ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಸಾಧನೆಯನ್ನು ಕೂಡ ಮಾಡಿದ್ದಾರೆ. ಇವರ ಇಷ್ಟೆಲ್ಲ ಸಾಧನೆಗೆ ಯಾವ ರೀತಿ ಸಹಕಾರ ಆಯ್ತು ಅನ್ನೋದನ್ನ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೇಳಿ ತಿಳಿದುಕೊಳ್ಳೋಣ. ಮೊದಲೇದಾಗಿ ನಿಖಿತಾ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
2: ಧನ್ಯವಾದ ಸರ್.
1: ನಮ್ಮ ಕಾರ್ಯಕ್ರಮದಲ್ಲಿ ನಿಖಿತಾ ಅವರ ತಾಯಿ ಆಗಿರ್ತಕ್ಕಂತಹ ಡಾಕ್ಟರ್ ಲಕ್ಷ್ಮೀ ಶಾರತ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ. ಮೇಡಮ್, ನಿಮಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
2: ನಮಸ್ಕಾರ.
1: ಮೊದಲನೇದಾಗಿ ನಿಖಿತಾ ಅವರೇ, ನಮ್ಮ ಕೇಳುಗರಿಗೆ ನಿಮ್ದೊಂದು ಕಿರು ಪರಿಚಯವನ್ನ ಮಾಡಿಕೊಡಿ.
2: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿಖಿತಾ ಎಸ್ ರಾಜ್ ಕಪಿನಿ ಅಂತ. ನಾನು ಈಗ 3ನೇ ವರ್ಷ ಇಂಜಿನಿಯರಿಂಗ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ. ಹುಟ್ಟಿದ್ದು ಇದೆಲ್ಲ ನಾನು ದಾವಣಗೆರೆಯಲ್ಲಿ. ನಮ್ಮ ತಂದೆ ಡಾಕ್ಟರ್ ಶರತ್ ರಾಜ್ ಕೆ ಆರ್, ಹೋಮಿಯೋಪತಿ ಡಾಕ್ಟರ್, ಮತ್ತೆ ನಮ್ಮ ತಾಯಿ ಡಾಕ್ಟರ್ ಲಕ್ಷ್ಮೀ ಶರತ್ ಕೆ ಆರ್, ಆಯುರ್ವೇದಿಕ್ ಡಾಕ್ಟರ್. ಇಬ್ರು ದಾವಣಗೆರೆಯಲ್ಲಿ ಇದ್ದಾರೆ. ನನ್ನ ಶಾಲೆ ಓದಿದ್ದೆಲ್ಲ ದಾವಣಗೆರೆಯಲ್ಲಿ. ಈಗ ಸದ್ಯ ಇಂಜಿನಿಯರಿಂಗ್ ಬೆಂಗಳೂರಲ್ಲಿ ಮಾಡ್ತಾ ಇದ್ದೀನಿ. ನನಗೆ ಕಂಪ್ಯೂಟರ್ ಸೈನ್ಸ್ ಓದ್ತಾ ಇದ್ರು ನನಗೆ ಬಯಾಲಜಿ ಅಲ್ಲಿ ನ್ಯೂರೋ ಸೈನ್ಸ್ ಅನ್ನೋ ಒಂದು ಭಾಗದಲ್ಲಿ ತುಂಬಾ ಆಸಕ್ತಿ ಇದೆ. ಅದರಲ್ಲೇ ಮುಂದೆ ಓದಿ ರಿಸರ್ಚ್ ಮಾಡಿ ನನ್ನ ಕಡೆಯಿಂದ ಏನಾದರೂ ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಡಬೇಕಂತ ತುಂಬಾ ಆಸೆ ಇದೆ. ಸೊ ಸೈಮಲ್ಟೇನಿಯಸ್ಲಿ ನಂದು ಇಂಜಿನಿಯರಿಂಗ್ ಓದೋ ಜೊತೆ ಅದು ಎಲ್ಲ ಕಲಿಯಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇರ್ತೀನಿ. ನನಗೆ ಕಂಟೆಂಟ್ ಬರೆಯೋದ ತುಂಬಾ ಇಷ್ಟ, ಎಸ್ಪೆಷಲಿ ಟೆಕ್ನಿಕಲ್ ಕಂಟೆಂಟ್. ಎಐ ಸಂಬಂಧ, ನ್ಯೂರೋ ಸೈನ್ಸ್ ಸಂಬಂಧ ನಾನು ಟೆಕ್ನಿಕಲ್ ಕಂಟೆಂಟ್ ಬರಿತಾ ಇರ್ತೀನಿ ಮೀಡಿಯಂ ಮತ್ತೆ ಸಬ್ಸ್ಟ್ಯಾಕ್ ಅನ್ನೋದ್ರಲ್ಲಿ. ಸೊ ಇದು ನನ್ನ ಬಗ್ಗೆ ಕಿರು ಪರಿಚಯ.
1: ಮೇಡಮ್, ಈಗ ಇಂಜಿನಿಯರಿಂಗ್ ಓದ್ತಿದ್ದೀನಿ ಅಂದ್ರೆ ಅವರು ಟೆಕ್ನಾಲಜಿ ಫೀಲ್ಡ್ ಅಲ್ಲಿ ತುಂಬಾ ಆಸಕ್ತಿ ಉಳ್ಳವರಾಗಿರ್ತಾರೆ, ಆದ್ರೆ ತಾವು ಸೈನ್ಸ್ ಫೀಲ್ಡ್ ಅಲ್ಲಿ ತುಂಬಾ ಆಸಕ್ತಿಯನ್ನ ಹೊಂದಿದಿರ. ಯಾಕೆ ತಮಗೆ ಸೈನ್ಸ್ ಅಲ್ಲೇ ತುಂಬಾ ಆಸಕ್ತಿ ಮೂಡ್ತು?
2: ನನಗೆ ಸೈನ್ಸ್ ಅಲ್ಲಿ ಆಸಕ್ತಿ ಮೂಡಕ್ಕೆ ಮೇನ್ ಕಾರಣ ನಮ್ಮ ತಾಯಿ. ಸೊ ತುಂಬಾ ಮೊದಲಿಂದನು ಎಲ್ಲದನ್ನು ಪ್ರಶ್ನಿಸ್ಬೇಕು, ಅರ್ಥ ಮಾಡ್ಕೋಬೇಕು ಅನ್ನೋ ಒಂದು ವೇ ಅನ್ನ ಅವರು ಮನೆಯಿಂದ ಪ್ರತಿಯೊಂದು ದಿನ ನಮಗೆ ಹೇಳ್ಕೊಟ್ಟಿದ್ದಾರೆ, ನನಗೂ ನನ್ನ ತಂಗಿ ಕೂಡ. ಸೊ ಆ ಒಂದು ಕ್ಯೂರಿಯಾಸಿಟಿ ಏನಂತೀವಿ ಪ್ರತಿಯೊಂದು ಕಲಿಕೆಯಲ್ಲೂ ನನಗೆ ಯಾವಾಗಿಂದನೂ ಇತ್ತು. ಸೊ ನನಗೆ ಯಾವಾಗ್ಲೂ ಸೈನ್ಸ್ ಓದ್ಬೇಕಂತಾನೆ ಇತ್ತು. ಬಟ್ ಏನ್ ಓದ್ಬೇಕನ್ನೋದು ತುಂಬಾ ನನಗೆ ಕನ್ಫ್ಯೂಷನ್ ಇರ್ತಿತ್ತು ಏನ್ ಮಾಡ್ಬೇಕು ಅಂತ. ಬಟ್ ಒಂದು ನನಗೆ ಯಾವಾಗ್ಲೂ ಅನ್ಸಿದ್ದು, ನಾನು ಹಲವಾರು ವಿಜ್ಞಾನಿಗಳನ್ನ ಮೀಟ್ ಆಗಿ ಅವ್ರ ಪುಸ್ತಕಗಳು ಓದ್ದಾ ಇಲ್ಲ ಅವ್ರಿಗೆ ಅವರು ಏನೇನ್ ಮಾಡಿದ್ದಾರೆ, ಏನೇನ್ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅದ್ರ ಬಗ್ಗೆ ತಿಳ್ಕೊಂಡಾಗ ನನಗೆ ಅನ್ಸಿದ್ ಯಾವಾಗ್ಲೂ ನಾನು ಒಂದಿನ ಏನಾದ್ರೂ ಭಾರತಕ್ಕೆ ವಿಜ್ಞಾನ ಫೀಲ್ಡ್ಗೆ ನನ್ನ ಕಡೆಯಿಂದ ಸ್ವಲ್ಪ ಏನಾಗ್ತದೆ ಅದು ಜನಕ್ಕೆ ಹೆಲ್ಪ್ ಆಗೋ ಹಾಗೆ ಒಂದು ಮಾಡಬೇಕು ಅನ್ನೋ ತುಂಬಾ ಆಸೆ ಇತ್ತು. ಸೊ ಆ ಒಂದು ಆಸೆ, ಆ ಇನ್ಸ್ಪಿರೇಷನ್, ಮೋಟಿವೇಶನ್ ನನಗೆ ಇಲ್ಲಿವರೆಗೂ ಡ್ರೈವ್ ಮಾಡ್ತಾ ಇದೆ. ಬಟ್ ಒಂದು ನನ್ನ ತಂದೆ ತಾಯಿ ಹೇಳಿದ್ದು, ನೀನು ಸೈನ್ಸಲ್ಲಿ ಮಾಡಬೇಕಂದ್ರೆ ಈ ಟೆಕ್ನಿಕಲ್ ನಾಲೆಜ್ ಅನ್ನೋ ತುಂಬಾ ಇಂಪಾರ್ಟೆಂಟ್. ಏನ್ ಮಾಡ್ಬೇಕಂದ್ರೂ ಟೆಕ್ನಿಕ್ಯಾಲಿಟಿ ಇದ್ರೆ ಅದನ್ನ ನೀನು ನೀಟಾಗಿ ಸೈನ್ಸಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು, ಅದಕ್ಕೆ ಬೇಸ್ ನಾಲೆಜ್ ಕೊಡುತ್ತೆ ಇಂಜಿನಿಯರಿಂಗ್. ಸೊ ಅದರಲ್ಲಿ ಮಾಡಿಕೊಂಡ್ರೆ ಮುಂದೆ ನಿಮಗೆ PhD ಇಲ್ಲ ಏನು ರಿಸರ್ಚ್ ಕಡೆ ಹೋಗ್ಬೇಕು ಅದಕ್ಕೆ ಸಹಾಯ ಆಗುತ್ತೆ ಅಂದಾಗ ಆ ಒಂದು ರೀಸನ್ಗೆ ಇಂಜಿನಿಯರಿಂಗ್ ಮಾಡಿದ್ದು. ಸೊ ಕಂಪ್ಯೂಟರ್ ಸೈನ್ಸ್ ಅನ್ನೋದು ನನಗೊಂದು ದಾರಿ ಎಲ್ಲ ಕಡೆ ಟೆಕ್ನಾಲಜಿ ಅಲ್ಲಿ ಇಂಪ್ಲಿಮೆಂಟ್ ಮಾಡೋಕೆ. ಅದ್ರ ಜೊತೆ ನನ್ಗೆ ಇಷ್ಟ ಇರೋ ಫೀಲ್ಡ್ಸ್ ನಾನು ಅದಕ್ಕೆ ಸೈಡ್ ಬೈ ಸೈಡ್ ಕಲಿತಾ ಹೋಗ್ತಾ ಇದ್ದೀನಿ.
1: ಮೇಡಮ್, ಇದು ತಾವು ವಿಜ್ಞಾನ ಕ್ಷೇತ್ರದಲ್ಲಿ ಅನೇಕ ಎಕ್ಸಾಮ್ಸ್ ಅನ್ನ ಕ್ಲಿಯರ್ ಮಾಡಿದ್ದೀರಾ, ಅನೇಕ ಕಾಂಪಿಟೇಟಿವ್ ಸ್ಪರ್ಧೆಗಳಲ್ಲಿ ಕೂಡ ಭಾಗವಹಿಸಿದ್ದೀರಾ. ಇದುವರೆಗೂ ಯಾವೆಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದೀರಾ ಹಾಗೂ ಯಾವೆಲ್ಲ ಎಕ್ಸಾಮ್ಸ್ ಅನ್ನ ಅಟೆಂಡ್ ಮಾಡಿದಿರಾ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
2: ಸೊ ನಾನು ಸ್ಕೂಲಲ್ಲಿ ಹಂಗಿದ್ದಾಗೆಲ್ಲ ತುಂಬಾ ಸೈನ್ಸ್ ಕಾಂಪಿಟೇಷನ್ಸ್ ಫೇರ್ಸ್ ಇರ್ತದೆ. ಅಪಾರ್ಟ್ ಫ್ರಮ್ ಸ್ಕೂಲ್ ಅಷ್ಟೇ ಅಲ್ಲ, ಸ್ಕೂಲ್ ಎಕ್ಸಾಮ್ಸ್ ಅದು ಬಿಟ್ಟು ಕೂಡ ತುಂಬಾ ಸೈನ್ಸ್ ಕಾಂಪಿಟೇಷನ್ಸ್ ಏನು ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಅವ್ರು ಮಾಡ್ತಾರೆ, ಸೆಂಟ್ರಲ್ ಗವರ್ಮೆಂಟ್ ಅವ್ರು ಮಾಡ್ತಾರೆ, ಅದಕ್ಕೆ ಹಲವಾರು ಸಂಬಂಧ ಸೈನ್ಸ್ ಕಾಂಪಿಟೇಷನ್ಸ್ ಅಲ್ಲಿ ಭಾಗಿಯಾಗ್ತಾ ಇದ್ದೆ. ಆಮೇಲೆ ಒಲಂಪಿಯಾಡ್ಸ್ ತುಂಬಾ ಬರಿತಾ ಇದ್ದೆ, ಬೇರೆ ಬೇರೆ ಇಂಟರ್ನ್ಯಾಷನಲ್ ಫೌಂಡೇಶನ್ಸ್ದು ಸೈನ್ಸ್ ಮತ್ತೆ ಮ್ಯಾಥಮೆಟಿಕ್ಸ್ ಒಲಂಪಿಯಾಡ್ಸ್ ಅವೆಲ್ಲ ಬರಿತಾ ಇದ್ದೆ. ಮೇನ್ಲಿ ನನಗೆ ತುಂಬಾ ಪ್ರೌಡ್ಫುಲ್ ಆಗೋದಂದ್ರೆ, ನಾನು NTSC ಅಂತ 10th ಅಲ್ಲಿ ಒಂದು ಎಕ್ಸಾಮ್ ಬರೀತಾರೆ, ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ ಅಂತ, ಅದರಲ್ಲಿ NTSC ಸ್ಕಾಲರ್

0: ಆಗಿದೆ. ಸೊ ಈಗೂ ಕೂಡ ಸೆಂಟ್ರಲ್ ಗವರ್ಮೆಂಟ್ ಇಂದ ನಂಗೆ ವರ್ಕ್ ಇಷ್ಟು ಅಂತ ಫಂಡ್ ಬರ್ತದೆ ಅದೊಂದು ಎಕ್ಸಾಮ್ ಇಂದ. ಅಂಡ್ ದೆನ್ ಈಗ ಇಂಜಿನಿಯರಿಂಗ್ ಬಂದ್ಮೇಲೆ ಎಸ್ಪೆಷಲಿ ಒಲಿಂಪಿಯಾಡ್ಸ್ ಮತ್ತೆ ಸೈನ್ಸ್ ಕಾಂಪಿಟೇಷನ್ಸ್ ಎಷ್ಟೊಂದು ಜನ ಸ್ಕೂಲ್ ಮಕ್ಳು ಹೋಗ್ತಾರೆ, ಈವನ್ ಗವರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ಕೂಡ. ಬಟ್ ಇಂಜಿನಿಯರಿಂಗ್ ಬಂದ್ಮೇಲೆ ಜನ ಏನ್ ಅನ್ಕೊಂತಾರೆ, ಬರೀ ಇಂಜಿನಿಯರಿಂಗ್ ಆಯ್ತು ಇಲ್ಲ ಸ್ವಲ್ಪ ಏನೋ, ಎಸ್ಪೆಷಲಿ ಕಂಪ್ಯೂಟರ್ ಸೈನ್ಸ್ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಸ್ಟೂಡೆಂಟ್ಸ್ ಹಲವಾರು ಜನ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸೇರ್ಕೊಂತಾರೆ. ಎಲ್ಲರೂ ಬರೀ ಇಂಜಿನಿಯರಿಂಗ್ ಕಾಲೇಜ್ ಎಕ್ಸಾಮ್ಸ್ ಮುಗೀತು ಅಂತ ಒಂದು ಒಪಿನಿಯನ್ ಅಲ್ಲಿ ಇರ್ತಾರೆ. ಬಟ್ ನಾನು ನನಗ್ ಎಸ್ಪೆಷಲಿ ನಂಗೆ ಆಸೆ ಇರೋದ್ರಿಂದ ನನಗ್ ಕಲಿಬೇಕನ್ನೋದು ಒಂದು ಬಯೋಲಜಿ ಮತ್ತೆ ನ್ಯೂರೋ ಸೈನ್ಸ್ ಅಲ್ಲಿ ಅಂತ ಹೇಳ್ಬಿಟ್ಟು ನಾನು NPTEL ಅನ್ನೋ ಒಂದು ಪ್ಲಾಟ್ಫಾರ್ಮ್ ಇಂದ ಮಲ್ಟಿಪಲ್ ಕೋರ್ಸಸ್ ಮಾಡ್ಕೊಂಡಿದ್ದೀನಿ. ಸೊ ಒಂದು ಬಂದ್ಬಿಟ್ಟು ನನಗೆ ಡೊಮೇನ್ ಸರ್ಟಿಫಿಕೇಶನ್ ಅಂತಾರೆ, ಕಾಂಪ್ಯೂಟೇಷನಲ್ ಬಯಾಲಜಿ ಅನ್ನೋ ಸಬ್ಜೆಕ್ಟ್ ಅಲ್ಲಿ ಒಂದು ಸಣ್ಣ ಡಿಗ್ರಿ ಅಂತ ಹೇಳ್ಬೋದು. ಅದನ್ನ IIT ಮದ್ರಾಸ್ NPTEL ಅವರು ಮಾಡ್ತಾರೆ, ಅದರಿಂದ ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಅದಲ್ಲದೆ ಹಲವಾರು NPTEL ಅಲ್ಲೇ ಬೇರೆ ಬೇರೆ ಕೋರ್ಸಸ್, ಮ್ಯಾಥಮೆಟಿಕ್ಸ್ ಇರ್ಬೋದು, ಕ್ವಾಂಟಮ್ ಕಂಪ್ಯೂಟಿಂಗ್ ಅಲ್ಲಿ ಇರ್ಬೋದು, ಪೈಥನ್, DSA, ಈ ತರ ಹಲವಾರು ಕ್ಷೇತ್ರಗಳಿಗೆ ಸಂಬಂಧಪಟ್ಟಿರೋ ಕೋರ್ಸಸ್ ಮಲ್ಟಿಪಲ್ ಬೇರೆ IIT ಪ್ರೊಫೆಸರ್ಸ್ ಹೇಳ್ಕೊಡ್ತಾರೆ. ಆ ಕೋರ್ಸಸ್ ಕ್ಲಿಯರ್ ಮಾಡಿ NPTEL ಇಂದ ಸೂಪರ್ ಸ್ಟಾರ್, NPTEL ಬಿಲೀವರ್, NPTEL ಎಂಥೂಸಿಯಾಸ್ಟ್ ಅಂತ ಮಲ್ಟಿಪಲ್ ಅಪಾರ್ಚುನಿಟೀಸ್ ಬಂದಿದೆ. ಅಂಡ್ ದೆನ್ ಈಗ VTU ಇಂದ ಮೈನರ್ ಡಿಗ್ರಿ ಅಂತ ಮಾಡ್ತಾರೆ. ಸೊ ಅದರಲ್ಲಿ ಮ್ಯಾಥಮೆಟಿಕ್ಸ್ ಮೈನರ್ ಡಿಗ್ರಿ ಪರ್ಸ್ಯೂ ಮಾಡ್ತಾ ಇದ್ದೀನಿ. ಸೊ ನನ್ಗೆ ಯಾವಾಗ್ಲೂ ಆಸೆ ಇತ್ತು, ನನ್ಗೆ ಇಂಜಿನಿಯರಿಂಗ್ ಡಿಗ್ರಿ ಅಷ್ಟೇ ಅಲ್ಲ, ಅದ್ರ ಜೊತೆ ಸಪ್ರೇಟ್ ಡಿಗ್ರೀಸ್ ಇರಬೇಕು ನನಗೆ ಅಂತ. ಸೊ ಅದೊಂದು ಆಸೆಗೋಸ್ಕರ ಇದು ಇಂಜಿನಿಯರಿಂಗ್ ಡಿಗ್ರಿ ಅಲ್ಲದೆ ಇವೆರಡು ಡಿಗ್ರಿ ಕೂಡ ನಾನು ಸೈಮಲ್ಟೇನಿಯಸ್ಲಿ ಮಾಡ್ಕೊತಾ ಇದ್ದೆ.
1: ಮೇಡಮ್, ತಾವ್ ಹೇಳಿದ್ರಿ ಕರ್ನಾಟಕ ಸರ್ಕಾರ ನೀಡತಕ್ಕಂತಹ ನ್ಯಾಷನಲ್ ಪ್ರೋಗ್ರಾಮ್ ಆನ್ ಟೆಕ್ನಾಲಜಿ ಎನ್ಹಾನ್ಸ್ಡ್ ಲರ್ನಿಂಗ್ ಮತ್ತು ಸೂಪರ್ ಸ್ಟಾರ್ ಹಾಗೂ ಡೊಮೈನ್ ಸ್ಕಾಲರ್ ಕೂಡ ಭಾಜನರಾಗಿದ್ದೀರಾ. ಅಂದ್ರೆ ತಮ್ಮ ಇಂಜಿನಿಯರಿಂಗ್ ಪದವಿ ಜೊತೆಗೆ ಇದನ್ನ ಕೆಲ ಟೈಮ್ ಕೊಡ್ಲಿಕ್ಕೆ ಯಾವ ರೀತಿ ಸಾಧ್ಯ ಆಗುತ್ತೆ? ತಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ಯಾವ ರೀತಿ ಮೇಂಟೈನ್ ಮಾಡ್ತೀರಿ?
0: ನಾನು ಹೇಳೋದಿಷ್ಟೇ, ಎಲ್ಲರಿಗೂ 24 ಗಂಟೆನೆ ಇರ್ತದೆ, ಎಲ್ಲರಿಗೂ ನಿದ್ದೆ ಬೇಕು, ಮಿನಿಮಮ್ 7 ಗಂಟೆ ಅಟ್ಲೀಸ್ಟ್ ಎಲ್ಲರೂ ನಿದ್ದೆ ಮಾಡಬೇಕು. ಬಟ್ ಅಪಾರ್ಟ್ ಫ್ರಮ್ ದಟ್ ಕಾಲೇಜ್ ಇರ್ತದೆ ಬೆಳಗ್ಗೆ 9-30 ನಿಮಗೆ ಕಲಿಯಕ್ಕೆ ಆಸೆ ಇದೆ ಅಂದ್ರೆ ನೀವು ಅದಕ್ಕೆ ಹೇಗಾದ್ರೂ ಸಮಯ ಮಾಡ್ಕೊಂತೀರಾ ಅನ್ನೋದು ನಾನು ಬಿಲೀವ್ ಮಾಡ್ತೀನಿ. ಸೊ ನಿಮಗೆ ಫಸ್ಟ್ ಅದು ಕಲಿಬೇಕು ಅನ್ನೋದೊಂದು ಒಳಗಿಂದ ಆ ಫೀಲಿಂಗ್ ಬಂದ್ರೆ ಅದಕ್ಕೋಸ್ಕರ ಇನ್ನು ಟೈಮ್ ಹೇಗಾದ್ರೂ ಮಾಡ್ಕೋಬಹುದು. ಸರ್, ನನಗೆ ತುಂಬಾ ಇತ್ತು, ನಾನು ಕಂಪ್ಯೂಟರ್ ಸೈನ್ಸಿಗೆ ಸೇರ್ಕೊಂಡಿದ್ದೀನಿ ಬಟ್ ನಂಗೆ ಈ ಸಬ್ಜೆಕ್ಟ್ಸ್ ಆಸೆ ಇದೆ, ನಾನು ಬಿಡಬಾರ್ದು, ಇವೆರಡನ್ನು ಸೇರಿಸಿ ಏನಾದ್ರೂ ಇಂಟರ್ ಡಿಸಿಪ್ಲಿನರಿ ಕ್ಷೇತ್ರದಲ್ಲಿ, ಈಗ ನಾನು ಕಂಪ್ಯೂಟರ್ ಸೈನ್ಸ್ ಓದ್ತಾ ಇದ್ದೀನಿ, ನನಗೆ ಬಯಾಲಜಿ ನ್ಯೂರೋ ಸೈನ್ಸ್ ಇಷ್ಟ. ಸೊ ಈ ನಾಲೆಜ್ ಕಂಪ್ಯೂಟರ್ ಸೈನ್ಸ್ದು ನಾನು ಬಯಾಲಜಿ ಕ್ಷೇತ್ರದಲ್ಲಿ ಇಲ್ಲ ನ್ಯೂರೋ ಸೈನ್ಸ್ ಕ್ಷೇತ್ರದಲ್ಲಿ ಹೇಗೆ ಬಳಸ್ಬೋದು ಅನ್ನೋದೊಂದು ನಾನು ಆ ಒಂದು ಇಂಟರ್ ಡಿಸಿಪ್ಲಿನರಿ ಟಾಪಿಕ್ ಅಲ್ಲಿ ಮುಟ್ಟಬೇಕು, ಅಲ್ಲಿ ಒಂದು ರಿಸರ್ಚ್ ಮಾಡ್ಬೇಕಂತ ಆಸೆ ಇತ್ತು. ಸೊ ಆ ರೀಸನ್ ಇಂದ ನಾನು ಟೈಮ್ ಹುಡುಕೊಂಡು ನಾನು ಯಾವಾಗ್ಲೂ ಕಲಿಬೇಕು ಅಂತ ಅದೊಂದು ಆಸೆಗೆ ನಾನು ಆಟೋಮ್ಯಾಟಿಕ್ ಟೈಮ್ ಮಾಡ್ಕೊಳ್ತೀನಿ. ಎಕ್ಸಾಮ್ಸ್ ಇದ್ದಾಗ ಏನೂ ಮಾಡೋಕ್ಕಾಗಲ್ಲ, ಅವಾಗ ಒಂದು ವಾರ ಅವಾಗ ಅದೇ ಮಾಡಬೇಕಾಗ್ತದೆ. ಬಟ್ ಮಿಕ್ಕಿದ್ರಲ್ಲಿ ತುಂಬಾ ಟೈಮ್ ಇರ್ತದೆ, ಅದು ಹೇಗೆ ಉಪಯೋಗಿಸ್ಬೇಕು ಅನ್ನೋದು ನಮ್ಮೇಲೆ ಬಿಟ್ಟಿದ್ದು. ಸೊ ಯಾ
1: ನಿಖಿತ್ ಅವರೇ, ತಾವು ಇದುವರೆಗೂ ಅನೇಕ ಪರೀಕ್ಷೆಗಳಲ್ಲಿ ಭಾಗಿಯಾಗಿದ್ದೀರಾ ಹಾಗೂ ತಮಗೆ ಅನೇಕ ಪ್ರಶಸ್ತಿಗಳು ಅರ್ಸಿ ಬಂದಿವೆ. ಇದುವರೆಗೂ ತಮಗೆ ಯಾವೆಲ್ಲ ಪ್ರಶಸ್ತಿಗಳು ಬಂದಿವೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹಂಚ್ಕೊ.
0: ಇದ್ರ ಬಗ್ಗೆ ನಮ್ಮ ತಾಯಿಯವರು ಹೇಳಿದ್ರೆ ಏನ ಚೆನ್ನಾಗಿರತ್ತ ಅನ್ಸುತ್ತೆ?
2: ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಹಲವಾರು ಪ್ರಶಸ್ತಿಗಳಾಗಿದ್ದಾವೆ, ಆದ್ರೆ ನಾವು ಯಾವುದೇ ಪ್ರಶಸ್ತಿ ಬಂದ್ರೂ ನಾವು ತಗೊಳ್ಳೋದು ಏನು ಅಂತಂದ್ರೆ, ಪ್ರಶಸ್ತಿ ಅನ್ನೋದು ನಮ್ಗೆ ಮುಂದಿನದಕ್ಕೆ ಪ್ರೋತ್ಸಾಹ ನೀಡೋ ಹಾಗೆ ತಗೊಳ್ತಾ ಇದೀವಿ ಹೊರತು ಅದನ್ನ ನಾವು ತಲೆ ಮೇಲೆ ಇನ್ನೊಂದು ಗರಿ ಅನ್ನೋ ಒಂದು ಆಹಾರದ ಭಾವನೆಗೆ ಬಂದಿಲ್ಲ. ಅದು ಅವಳಿಗೆ ಮತ್ತಷ್ಟು ಪ್ರಶಸ್ತಿಗಳು ಸಿಗ್ಲಿಕ್ಕೆ ಕಾರಣ ಆಯ್ತು ಅಂತ ಅನ್ಸುತ್ತೆ. ಆತರ ಬಂದಿರೋ ಹಲವಾರು ಪ್ರಶಸ್ತಿಗಳಲ್ಲಿ ಈಗ ನಾ ಕೆಲವೊಂದು ಹೇಳ್ಬೇಕು ಅಂತಂದ್ರೆ, ಪ್ರತಿಷ್ಠಿತ ಪ್ರಶಸ್ತಿಗಳು ಅಂತಂದ್ರೆ ಮೊನ್ನೆ SK ಶಿವಕುಮಾರ್ ಅವರ ಪ್ರಶಸ್ತಿ ಬಂದು, ಆಮೇಲೆ ಈಗ ಜಯದೇವ ಪ್ರಶಸ್ತಿ, ದೇವನಗರಿ ಪ್ರಶಸ್ತಿ, ಮತ್ತೆ ಯುವ ವಿಜ್ಞಾನಿ ಪ್ರಶಸ್ತಿ 2019, ಮತ್ತೆ ಇನ್ಸ್ಮಾನಕ್ ಅವಾರ್ಡ್ಸ್ 2019, ಬಾಲವಿಜ್ಞಾನಿ ಪ್ರಶಸ್ತಿ NCSE 2017, ಇಂಟರ್ನ್ಯಾಷನಲ್ ಇನ್ನೋವೇಟರ್ಸ್ ಫೇರ್ 2019 ಅಲ್ಲಿ ಗೋಲ್ಡ್ ಮೆಡಲ್, ಆಮೇಲೆ ಟೆಕ್ನೋ ಮಾಡೆಲ್ ಸ್ಪರ್ಧೆ ಅದರಲ್ಲಿ ISTF ಅವರು ಕಂಡಕ್ಟ್ ಮಾಡಿದ್ದು ಅದರಲ್ಲಿ ಮತ್ತೆ ಗೋಲ್ಡ್ ಮೆಡಲ್. ಇವೆಲ್ಲವನ್ನ ಸೇರಿಸ್ಕೊಂಡು ಹೇಳೋದು ಅಂತಂದ್ರೆ ಅಲ್ಲಿವರೆಗೂ ಶಾಲಾ ಕಾಲದಲ್ಲಿ ಅವಳಿಗೆ ಬಂದಿದ್ದು ತುಂಬಾ ಬಹುಮುಖ್ಯವಾದದ್ದು ಅಂದ್ರೆ, ಪ್ರಧಾನಮಂತ್ರಿ ಬಾಲಶಕ್ತಿ ಪುರಸ್ಕಾರ್ಗೆ 3.5 ಲಕ್ಷ ಅಪ್ಲಿಕೇಶನ್ಸ್ ಬಂದಾಗ ಅದರಲ್ಲಿ ಟಾಪ್ 61 ಅಪ್ಲಿಕೇಶನ್ ಫೈನಲ್ ರೌಂಡಿಗೆ ಬರ್ತವೆ, ಅದರಲ್ಲಿ ನಿಖಿತಾ ನನ್ನ ಮಗಳದು ಒಂದು. ಅದು ನಮಗೆ ತುಂಬಾ ಗರ್ವ ಕಾರಣ ಅಂತ ಕೂಡ ಅನ್ಸುತ್ತೆ. ಅದಲ್ಲದೆ ಈಗ ಇಂಜಿನಿಯರಿಂಗ್ಗೆ ಬಂದಿದ್ದಾದ್ಮೇಲೆ ಬಂದಿರುವಂತದ್ದು ಮುಖ್ಯ ಘಟ್ಟಗಳು ಅಂತಂದ್ರೆ, ಇಂಡಿಯಾ AI ಹ್ಯಾಕಥಾನ್ ಅಲ್ಲಿ I4C ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಗೃಹ ಮಂತ್ರಾಲಯದ ಕಡೆಯಿಂದ, ಸೆಂಟ್ರಲ್ ಗವರ್ಮೆಂಟ್ ಗೃಹ ಮಂತ್ರಾಲಯ ಕಡೆಯಿಂದ ಆದಂತ ಒಂದು ಹ್ಯಾಕಥಾನ್ ಅಲ್ಲಿ top 20 ಟೀಮ್ಸ್ ಅಂತ ಓಪನ್ ಕ್ಯಾಟಗರಿನಲ್ಲಿ top 20 ಟೀಮ್ಸ್ ಅಲ್ಲಿ ಒಂದು ಟೀಮ್ ಆಗ್ತಾಳೆ. ಮತ್ತೆ IIT ಪ್ರಶಸ್ತಿ ರೀಜನಲ್ ರೌಂಡ್ 20-25 ಕೋಲ್ಕತ್ತಾ ವಿಭಾಗದಲ್ಲಿ ರನ್ನರ್ ಅಪ್ ಆಗ್ತಾಳೆ. ಸೊ ಇದಿಷ್ಟೇ ಅಲ್ಲದೆ IEEE ನಲ್ಲಿ

0: ಆಲ್ ಓವರ್ ಇಂಡಿಯಾ ಮೂರನೇ ಬಹುಮಾನ ಪಡ್ಕೊಳ್ತಾಳೆ. ಇದೆಲ್ಲಾನು ಒಂದ್ ರೀ ಅವಳಿಗೆ ಹಂತ ಹಂತವಾಗಿ ಬೆಳಿಲಿಕ್ಕೆ ಅವಕಾಶಗಳು ಪ್ರೋತ್ಸಾಹ ಮಾಡ್ತಾ ಇದೆ ಅನ್ನೋದ್ರಲ್ಲಿ ಬೇರೆ ಮಾತಿಲ್ಲ.
1: ಒಳ್ಳೇದು ಮೇಡಮ್, ತಮ್ಮ ಮಗಳು ಇಷ್ಟೆಲ್ಲಾ ಸಾಧನೆ ಮಾಡ್ತಿದ್ದಾರೆ, ಅವ್ರದೇ ಆದಂತಹ ಎಲ್ಲಾ ಕ್ಷೇತ್ರದಲ್ಲಿ ಅಂದ್ರೆ ಈಗಿನ ವಿಜ್ಞಾನ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ತುಂಬಾ ಮುಖ್ಯ. ಈಗಿನ ಎಲ್ಲಾ ಕ್ಷೇತ್ರದಲ್ಲೂ ಎಲ್ಲದನ್ನು ತಿಳಿದುಕೊಳ್ಬೇಕು ಮುಖ್ಯ ಆಗುತ್ತೆ. ಅದರಲ್ಲಿ ಅವರು ತುಂಬಾ ತಮ್ಮದೇ ಆದಂತಹ ಮುಂದುವರಿಕೆಯನ್ನ ತೋರಿಸಿದ್ದಾರೆ. ತಮ್ಗೆ ಇಷ್ಟೆಲ್ಲ ಪ್ರಶಸ್ತಿಗೆ ಭಜನರಾಗ್ತಿರ್ತವೆ, ಚಿಕ್ಕ ವಯಸ್ಸಿಂದಾನೆ ಯುವ ವಿಜ್ಞಾನಿ ಪ್ರಶಸ್ತಿ ಕೂಡ ಭಜನರಾಗಿದ್ದಾರೆ. ತಮ್ಗೆ ಏನ್ ಅನ್ಸುತ್ತೆ ಮೇಡಮ್?
0: ಅಂದ್ರೆ ತುಂಬಾ ಖುಷಿ ಆಗುತ್ತೆ ನನಗೆ. ಆದ್ರೆ ಮುಖ್ಯವಾಗಿ ಇದ್ರ ಎಲ್ಲದರ ಹಿಂದೆ ಒಂದು ಗುರು ಕೃಪೆ ಅಥವಾ ಗುರು ಮಾರ್ಗದರ್ಶನ, ದೈವ ಕೃಪೆ ಅನ್ನೋದನ್ನ ನಾವ್ ಯಾವತ್ತಿಗೂ ಮರೆಯಕ್ಕಾಗಲ್ಲ. ಯಾಕೆಂದ್ರೆ ನಮ್ ಪುಣ್ಯನೋ ಏನೋ ಅಂತಾನೆ ಹೇಳ್ಬೋದು, ಅವಳು ಸಿಕ್ಕಿದ್ದು ಒಬ್ಬೊಬ್ಬ ಟೀಚರ್ ಕೂಡ ಅಷ್ಟು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಮಾರ್ಗದರ್ಶನ ನೀಡೋದ್ರಲ್ಲಾಗ್ಲಿ ಅಥವಾ ಅವಳು ಎಲ್ಲೂ ಡಿಸ್ಟ್ರಾಕ್ಷನ್ ಅಂದ್ರೆ ಹಾದಿ ತಪ್ಪದಂಗೆ, ಯಾಕಂದ್ರೆ ಇವತ್ತು ಮಾನವ ವಿಭಾಗದಲ್ಲಿ ತುಂಬಾ ಹಲವಾರು ಮಕ್ಕಳಿಗೆ ಬೇಗ ಇರೋದೇ ಡಿಸ್ಟ್ರಾಕ್ಷನ್ಸ್, ಅದು ಎಲ್ಲೂ ಹೋಗದಂಗೆ ಅವು ಒಂದು ಸಾಧನೆ ಹಂತದಲ್ಲಿ ಪ್ರತಿಯೊಂದು ಕಡೆ ಮೆಟ್ಲು ಹತ್ತಬೇಕೆ ಹೊರಗು ದಾರಿ ತಪ್ಪದೇ ಇರೋ ಹಾಗೆ ನಡ್ಕೊಳ್ಲಿಕ್ಕಾಗ್ಲಿ ಅಥವಾ ಒಂದು ಸರಿಯಾದ ಮಾರ್ಗದರ್ಶನದಲ್ಲಿ ಹೋಗ್ಬೇಕು ಅನ್ನೋದಕ್ಕಾಗ್ಲಿ ನಾವು ಆ ಗುರುಗಳನ್ನ ಮತ್ತೆ ಗೈಡಿಂಗ್ ಪ್ರೊಫೆಸರ್ಸ್ನ ಎಲ್ಲರನ್ನೂ ತುಂಬಾ ನೆನೆಸ್ಕೊಳ್ಬೇಕು ಅಂತ ನಾನು ಅನ್ಕೊಂತೀನಿ. ಮತ್ತೆ ಒಳಗಡೆಯಿಂದನೂ ಅವಳಿಗೆಲ್ಲೋ ಒಂದು ಆಸೆ ಹುಮ್ಮಸ್ಸು ಇದೆ, ಸಮಾಜಕ್ಕೆ ನಾನು ಏನಾದ್ರೂ ಒಂದು ಕೊಡುಗೆ ಕೊಡಬೇಕು ಅನ್ನೋದು. ಸೊ ಆ ಹುಮ್ಮಸ್ಸಿಗೆ ಮಾರ್ಗದರ್ಶಕರು ನೀರೆರಿತಾ ಇರೋದು ನಮ್ಗೆ ತುಂಬಾ ಖುಷಿ ವಿಚಾರ ಅಂತ ಅನ್ಸುತ್ತೆ.
1: ಒಳ್ಳೇದು ಮೇಡಮ್. ನಿಖಿತಾ ಅವರೇ, ತಮ್ಗೆ ತಾವು ಶಾಲಾ ವಿದ್ಯಾಭ್ಯಾಸದಿಂದನೂ ಕೂಡ ತಾವು ತಮ್ಮದೇ ಆದಂತಹ ಅಚೀವ್ಮೆಂಟ್ ಗಳನ್ನ ಮಾಡ್ಕೊಳ್ತಾ ಬರ್ತಾ ಇದ್ದೀರಾ. ತಮ್ಮ ಸ್ಕೂಲ್ ಡೇಸ್ ಅಲ್ಲಿ ಆಗಿರ್ಬೋದು, ಕಾಲೇಜ್ ಡೇಸ್ ಅಲ್ಲಿ ಆಗಿರ್ಬೋದು, ಅಲ್ಲಿ ತಮ್ಮ ಶಿಕ್ಷಕರ ಹಾಗೂ ಉಪನ್ಯಾಸಕರ ಪ್ರೋತ್ಸಾಹ ಸಹಕಾರ ಯಾವ ರೀತಿ ಇತ್ತು?
2: ತುಂಬಾ ಮುಖ್ಯ ಆಗುತ್ತೆ ನಮ್ಮ ತಾಯಿಯವ್ರು ಹೇಳ್ದಂಗೆ ಶಿಕ್ಷಕರು ಹೇಗೆ ಒಬ್ಬರನ್ನ ಮೋಟಿವೇಟ್ ಮಾಡ್ತಾರೆ ಅನ್ನೋದು. ಯಾಕಂದ್ರೆ ಒಂದ್ ಸಬ್ಜೆಕ್ಟ್ ನಾವು ಇಷ್ಟಪಡ್ತೀವಿ ಅಂದ್ರೆ ಅದು ಅವ್ರು ಹೇಗೆ ಹೇಳ್ಕೊಡ್ತಾರೆ ಅನ್ನೋದ್ರ ಮೇಲೆ ಕೂಡ ತುಂಬಾ ಮ್ಯಾಟರ್ ಆಗ್ತದೆ. ಸೊ ಸ್ಕೂಲ್ ನನಗೆ ತುಂಬಾ ಬ್ಲೆಸ್ಡ್ ಅನ್ಬೋದು ಆತರ ಒಳ್ಳೊಳ್ಳೆ ಶಿಕ್ಷಕರು ಸಿಕ್ಕಿರೋದು ಸ್ಕೂಲ್ಗಳಲ್ಲಿ. ಎಸ್ಪೆಷಲಿ ನಾನು ಟೆನಿಸ್ ಪ್ಲೇಯರ್ ಇದ್ದೆ, ನಾನು 6ನೇ ತರಗತಿಯಿಂದ 10ನೇ ತರಗತಿ ಅಷ್ಟು ಸ್ಕೂಲಿಗೆ ಅರ್ಧ ದಿನ ಹೋಗ್ತಾ ಇದ್ದೆ. ನಂಗೆ ಸ್ಕೂಲಲ್ಲಿ ಆತರ ಕೂಡ ಸಪೋರ್ಟ್ ಮಾಡ್ತಿದ್ರು, ನೀನ್ ಸ್ಪೋರ್ಟ್ಸ್ ಆಡ್ತೀಯ ಅಂದ್ರೆ ಅದಕ್ಕೆ ಕೂಡ ಟೈಮ್ ಕೊಡ್ತಾ ಇದ್ರು, ನಾನು ಟೂರ್ನಮೆಂಟ್ಸ್ ಆಡ್ತಾ ಇದ್ದೆ. ಸೊ ಅದಕ್ಕೆ ಫಲವಾಗಿ ನಂಗೆ ಇಂಡಿಯಾ ಅಂಡರ್ 14 ಟೆನಿಸ್ ಚಾಂಪಿಯನ್ಶಿಪ್ ಅಲ್ಲಿ ಒಂದು ಗೆದ್ದಿದ್ದೆ. ಆತರ ತುಂಬಾ ಹೆಲ್ಪ್ ಮಾಡ್ತಿದ್ರು. ಸೊ ಅವಾಗ ಸ್ಕೂಲ್ ಎಷ್ಟೊಂದ್ ಸರಿ ಮಿಸ್ ಮಾಡ್ತಾ ಇದ್ದೆ, ಅಟೆಂಡೆನ್ಸ್ ಅಟೆಂಡ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಅವಾಗ ಪೋರ್ಷನ್ಸ್ ಹೇಳ್ಕೊಡೋದಾಗ್ಲಿ, ಪ್ರತಿಯೊಂದು ಅವರು ಇನ್ಸ್ಪೈರ್ ಮಾಡೋದಾಗ್ಲಿ, ಒಂದು ಸಬ್ಜೆಕ್ಟ್ ಅಲ್ಲಿ ಹೇಳೋದಾಗ್ಲಿ, ಈ ತರ ಅಪಾರ್ಚುನಿಟೀಸ್ ಇರ್ತವೆ ಅಪಾರ್ಟ್ ಫ್ರಮ್ ಟೆಕ್ಸ್ಟ್ ಬುಕ್ಸ್, ಈ ತರ ಎಲ್ಲ ಮಾಡ್ಬೋದು, ಎಕ್ಸ್ಟ್ರಾ ಹೇಳ್ಕೊಡೋದಾಗ್ಲಿ, ನಾನು ಡೌಟ್ಸ್ ಏನಾದ್ರು ಕೇಳಿದ್ರೆ ಅದನ್ನ ಎನ್ಕರೇಜ್ ಮಾಡೋದಾಗ್ಲಿ, ಆತರ ಮಲ್ಟಿಪಲ್ ಟೈಮ್ಸ್ ಪ್ರತಿಯೊಂದ್ ಸರಿ ನೆನ್ಸ್ಕೊಂಡ್ರೆ ಲೈಕ್ ಅದು ತುಂಬಾ ಖುಷಿ ಆಗ್ತದೆ. ಆತರ ಟೀಚರ್ಸ್ ಇದ್ರು, ಸಪೋರ್ಟ್ ಮಾಡ್ತಾ ಇದ್ರು ನಂಗೆ ಸ್ಪೋರ್ಟ್ಸ್ ಅಲ್ಲಾಗ್ಲಿ, ಬೇರೆ ಕಾಂಪಿಟೇಷನ್ಸ್ ಆಗ್ಲಿ, ನನಗೆ ಎಕ್ಸಾಮ್ಸಿಗೆ ಆಗ್ಲಿ, ಎಷ್ಟೊಂದ್ ಸರಿ ಎಷ್ಟೊಂದು ಎಕ್ಸಾಮ್ಸ್ಗೆ ಎಕ್ಸ್ಟ್ರಾ ಪೋರ್ಷನ್ಸ್ ಇರ್ತದೆ ಸ್ಕೂಲಲ್ಲಿ, ಅಷ್ಟೇ ಸಾಕಾಗಲ್ಲ. ಸೊ ಅದನ್ನೆಲ್ಲ ಕೇಳಿದ್ರೆ ಅವ್ರು ಕೂಡ ಸ್ವಲ್ಪ ವರ್ಕ್ ಮಾಡಿ ಹೇಳ್ಕೊಡೋದು, ಮತ್ತೆ ನಾನೇನಾದ್ರೂ ಎಕ್ಸ್ಟ್ರಾ ಆನ್ಸರ್ಸ್ ಎಲ್ಲ ಬರೆದು ಕಳಿಸ್ತೆ, ಅವ್ರ ಅದ್ ಕರೆಕ್ಷನ್ ಮಾಡ್ಕೊಡ್ತಾ ಇದ್ರು ಎಕ್ಸ್ಟ್ರಾ ಎಫರ್ಟ್ ಹಾಕಿ ಅವ್ರ ಸ್ಕೂಲ್ ಅಲ್ಲದೆ. ಸೊ ಅವ್ರನ್ನೆಲ್ಲ ನಾನು ನೆನ್ಪಿಸ್ಕೊಳಕ್ ಇಷ್ಟಪಡ್ತೀನಿ. ತುಂಬಾ ಜನ ತುಂಬಾ ಹೆಲ್ಪ್ ಮಾಡಿದ್ದಾರೆ, ತುಂಬಾ ಇನ್ಸ್ಪೈರ್ ಕೂಡ ಮಾಡಿದ್ದಾರೆ.
1: ನಿಖಿತಾ ಅವರೇ, ಶಾಲೆಯ ಪ್ರೋತ್ಸಾಹಕ್ಕಿಂತ ಮನೆಯಲ್ಲಿ ತಂದೆ ತಾಯಿಗಳ ಪ್ರೋತ್ಸಾಹ ಕೂಡ ತುಂಬಾ ಮುಖ್ಯ ಆಗುತ್ತೆ ತಮ್ಮ ಸಾಧನೆಗೆ. ಅಂದ್ರೆ ತಮ್ಮ ತಾಯಿಗವರು ಡಾಕ್ಟರ್ ಲಕ್ಷ್ಮಿ ಅವರು ಕೂಡ ವೈದ್ಯಕೀಯರಲ್ಲಿದ್ದಾರೆ, ತಮ್ಮ ತಂದೆಯವರಾದಂತಹ ಶರತ್ ಅವರು ಕೂಡ ವೈದ್ಯಕೀಯ ವೃತ್ತಿಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಗೊತ್ತಿರ್ಬೋದು, ಡಾಕ್ಟರ್ ಆದ್ರೆ ತುಂಬಾ ಸಮಯವನ್ನ ತಮ್ಮ ವೃತ್ತಿಗೆನೆ ನೀಡಬೇಕಾಗುತ್ತೆ. ಅದರ ಜೊತೆಗೆ ತಮ್ಮ ಮಕ್ಕಳಿಗೆ ನಿಮಗೆ ತಂದೆ ತಾಯಿ ಪ್ರೋತ್ಸಾಹ ಯಾವ ರೀತಿ ಇತ್ತು?
2: ತುಂಬಾ ಲಕ್ಕಿ ನಾನು, ಇಬ್ರು ತುಂಬಾ ಏನಂತಾರೆ ಅಪ್ಪ ಅಮ್ಮ ಇರೋದೊಂಥರ, ನನ್ ಪರ್ಸ್ಪೆಕ್ಟಿವ್ ಅಲ್ಲಿ ಅವ್ರು ತುಂಬಾ ಇನ್ವಾಲ್ವ್ ಪೇರೆಂಟ್ಸ್ ಅನ್ಬೋದು. ಸಮಯ ಕೊಡೋದ್ರಲ್ಲಿ ಅವರು ಏನ್ ಭಾವಿಸ್ತಾರೆ ಅಂದ್ರೆ, ದುಡ್ಡು ಎಷ್ಟು ಕೊಡ್ತೀವೋ ಇಲ್ಲೋ ಮಕ್ಕಳಿಗೆ, ಆಸ್ತಿ ಎಷ್ಟು ಕೊಡ್ತೀವೋ ಇಲ್ಲೋ ಗೊತ್ತಿಲ್ಲ, ಸಮಯ ಅವ್ರ ಜೊತೆ ಇರೋದು ಅಷ್ಟು ಇಂಪಾರ್ಟೆಂಟ್ ಅನ್ನೋದು ಅವ್ರು ಭಾವಿಸ್ತಾರೆ. ಅದೇ ಫಾಲೋ ಮಾಡ್ಕೊಂಡ್ ಬಂದಿದ್ದಾರೆ ಇಷ್ಟು ವರ್ಷ. ಪ್ರತಿದಿನ ಈಗೂ ನಾನು ಇಂಜಿನಿಯರಿಂಗ್ ಅಲ್ಲಿ ಇದ್ರು ಕೂಡ ದಿನ ಅಪ್ಪ ಅಮ್ಮನ ಜೊತೆ ಮಾತಾಡ್ತೀನಿ. ಅವ್ರು ಈಗೂ ಕೂಡ ಅವರು ವೃತ್ತಿ ವೈದ್ಯಕೀಯ ಆಗಿದ್ರು, ನಾನು ಇಂಜಿನಿಯರಿಂಗ್ ಆಗಿದ್ರು, ಏನ್ ಓದ್ದೆ, ಏನ್ ಸಬ್ಜೆಕ್ಟ್ಸ್, ಪ್ರತಿಯೊಂದು ಅವರೊಂದು ಕ್ಯೂರಿಯಾಸಿಟಿ ಅಲ್ಲಿ ಕೇಳ್ತಾರೆ. ಸೊ ಅದು ಪ್ರತಿಯೊಂದು ಅವರು ಎಷ್ಟು ಎಫರ್ಟ್ಸ್ ಹಾಕ್ತಾರೆ, ಬಿಕಾಸ್ ಈಗ ನಮ್ಮ ತಾಯಿ ವೈದ್ಯಕೀಯ ವೃತ್ತಿ, ಆದ್ರೂ ಅವರು ಎಷ್ಟೊಂದ್ ಸರಿ ಈಗ ನಾನು ಟೂರ್ನಮೆಂಟ್ಸ್ ಹೋಗ್ತಿದ್ದಾಗ ಇಲ್ಲ ಕಾಂಪಿಟೇಟಿವ್ ಹೋಗ್ತಿದ್ದಾಗ ಅವ್ರು ನನ್ನ ಜೊತೆ ಬರೋರು, 4-5 ದಿನ ಹೊರಗಡೆ ಇರೋರು. ಸೊ ಅವ್ರ ಪ್ರಾಕ್ಟೀಸ್ ಫೋನ್ ಅಲ್ಲಿ ಎಷ್ಟೊಂದು ಪೇಷಂಟ್ಸ್ ನ ನೋಡೋದು, ಸೈಮಲ್ಟೇನಿಯಸ್ಲಿ ನನ್ನ ಜೊತೆ ಬರೋದು, ನನ್ಗೀಗ ಎಷ್ಟೊಂದು ಇಲ್ಲ ಪೋಸ್ಟ್ ಮಾಡ್ಬೇಕು, ಚಾರ್ಟ್ಸ್ ಮಾಡ್ಬೇಕಂದ್ರೆ ಅಪ್ಪ ಅಮ್ಮ ಇಬ್ರು ಕೂರ್ತಾ ಇದ್ರು ಹೆಲ್ಪ್ ಮಾಡ್ಲಿಕ್ಕೆ, ಏನಾದ್ರು ಪ್ರಾಜೆಕ್ಟ್ಸ್ ಮಾಡ್ಬೇಕು, ಏನಾದ್ರು ಹೆಲ್ಪ್ ಮಾಡ್ಲಿಕ್ಕೆ ಬೇಕು ಅಂದ್ರೆ ಅವರು ಇನ್ವಾಲ್ವ್ ಇರ್ತಾ ಇದ್ರು. ನಾನು ಪ್ರತಿ ಸರಿ ಪ್ರಾಜೆಕ್ಟ್ಸ್ ಹೋಗಕ್ ಮುಂಚೆ ಅವ್ರಿಗೆ ಕೇಳಿಸ್ತಾ ಇದ್ದೆ 2-3 ಸರಿ ಕೂತ್ಕೊಂಡು. ಸೊ ಓವರ್ ನೈಟ್ ಅವರು ಎದ್ದಿದ್ದು ನನ್ನ ಜೊತೆ ಎಲ್ಲ ಮಾಡ್ತಾ ಇದ್ರು. ಸೊ ಇದು ಹೆಲ್ಪ್ ಮಾಡೋದಾಗಿದ್ರೆ, ಇನ್ನೊಂದು ಭಾಗ ಅವರು ಕೂಡ ಅವರಿಗೆ ಇಷ್ಟ ಇದ್ರು ಇಷ್ಟ ಇಲ್ಲದೆ ಇದ್ರು ಆ ಸಬ್ಜೆಕ್ಟ್ಸ್ ನಾನು ಇಷ್ಟ ಪಡ್ತೀನಿ, ನಾನು ಪಾರ್ಟಿಸಿಪೇಟ್ ಮಾಡಕ್ ಇಷ್ಟಪಡ್ತೀನಿ ಅಂತ ಅವ್ರ

0: ಬಗ್ಗೆ ತಿಳ್ಕೊಂಡು ಈಗ ನಾನು ನ್ಯೂರೋ ಸೈನ್ಸ್ ಅಲ್ಲಿ ರಿಸರ್ಚ್ ಮಾಡ್ತಿದ್ದೀನಿ. ಬಟ್ ಅವರಿಗೆ ಏನ್ ಅರ್ಥ ಆಗ್ತದೋ ಗೊತ್ತಿಲ್ಲ, ಬಟ್ ನಾನು ಏನ್ ಮಾಡ್ತಿದ್ದೀನಿ, ನನ್ನ ರಿಸರ್ಚ್ ಏನು, ಅಲ್ಲಿ ಪ್ರೊಫೆಸರ್ಸ್ ಏನ್ ಹೇಳ್ತಾರೆ ಅದ್ರ ಬಗ್ಗೆ ಎಲ್ಲ ಕೇಳಿಸ್ಕೊಂತಾರೆ ಆಸಕ್ತಿ ಪಟ್ಟು. ಅವ್ರು ಓದ್ತಾರೆ, ಅವ್ರ ಕೈಯಲ್ಲಿ ಎಷ್ಟು ಹೆಲ್ಪ್ ಮಾಡಕ್ ಆಗ್ತದೋ ಅವ್ರದ್ ಮಾಡ್ತಾರೆ. ಆ ಎಫರ್ಟ್ಸ್ ನೋಡಿ ನನಗೂ ಒಳಗಿಂದ ಅನ್ಸ್ತದೆ ಅವ್ರ ಅಷ್ಟೆಲ್ಲ ಮಾಡ್ತಿರೋದ್ರಿಂದ ನಾನು ಅದಕ್ಕೆ ತಕ್ಕಂತೆ ಏನಾದ್ರು ಒಂದು ಮಾಡಿ ತೋರಿಸ್ಬೇಕು, ಅವರಿಗೊಂದು ಪ್ರೌಡ್ ಆಗಂಗ್ ಮಾಡ್ಬೇಕು ಅನ್ನೋದು ಅನ್ಸುತ್ತೆ. ಅದು ಇದರಿಂದನೇ ನಾನು ಏನ್ ಮಾಡಿದೀನಿ ಅದಕ್ಕೆ ಪ್ರೈಮರಿ ಮೋಸ್ಟ್ ರೀಸನ್ ಅವರು ಅಂತ ಹೇಳ್ಬೋದು.
1: ನಿಖಿತ್ ಅವರೇ, ತಾವು ಮಾಡ್ತಾ ಇರ್ತಕ್ಕಂತ ಪದವಿ ಈಗ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಪದವಿಯನ್ನ ಮಾಡ್ತೀರ, ಅದ್ರ ಜೊತೆ ತಮ್ಗೆ ತುಂಬಾ ಆಸಕ್ತಿ ಇರ್ತಕ್ಕಂತ ಸಬ್ಜೆಕ್ಟ್ ನ್ಯೂರೋ ಸೈನ್ಸ್, ಅದರಲ್ಲೂ ಕೂಡ ತಾವು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದೀರ, ಹೇಗೆ ಅದ್ರ ಬಗ್ಗೆ ಯಾಕೆ ಆಸಕ್ತಿ ಮೂಡ್ತು, ಅದರಲ್ಲಿ ತಮ್ಮದೇ ಆದಂತಹ ಸಾಧನೆ ಮಾಡ್ಬೇಕು, ಅದನ್ನು ಕಲಿಬೇಕು ಅಂತ ಯಾಕೆ ಅನ್ನಿಸ್ತು, ಮುಂದೆ ಅದರಲ್ಲಿ ಏನನ್ನ ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರ?
0: ಸೊ ನನಗೆ ಪಿ ಯು ಸಿ ಟೈಮಲ್ಲಿ ಎಸ್ಪೆಷಲಿ ನಂಗೆ ಸೈನ್ಸ್ ಓದ್ಬೇಕನ್ನೋದು ತುಂಬಾ ಶೋರ್ ಇದ್ದೆ. ಬಟ್ ಇಂಜಿನಿಯರಿಂಗ್ ಮಾಡ್ಬೇಕಾ, ಮೆಡಿಸಿನ್ ಮಾಡ್ಬೇಕಾ, ಇಲ್ಲ ರಿಸರ್ಚ್ ಕಡೆ, ಏನು ಬಿ ಎಸ್ ಸಿ ಎಂ ಎಸ್ ಸಿ ಕಡೆ ಹೋಗ್ಬೇಕಾ ಅನ್ನೋದು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇತ್ತು. ಅವಾಗ ನಮ್ಮ ತಂದೆ ಅಡ್ವೈಸ್ ಮಾಡ್ದೋ ಹಾಗೆ ನೀನು ಮುಂದೆ ರಿಸರ್ಚ್ ಹೋಗ್ಬೇಕಂದ್ರೆ ಟೆಕ್ನಿಕಲ್ ಫೌಂಡೇಶನ್ ಇದ್ರೆ ಚೆನ್ನಾಗಿ ಅನ್ನೋ ಒಂದು ಕಾರಣದಿಂದ ಅವರು ಇಂಜಿನಿಯರಿಂಗ್ ಸೇರ್ಕೊ ಅಂದ್ರು. ಸೊ ಅವಾಗ ಸೇರ್ಕೊಂಡೆ. ಬಟ್ ನನ್ಗೆ ಅವಾಗ ಇನ್ನ ಇತ್ತು, ನನಗಿಲ್ಲ ಏನೋ ಒಂದು ಇದೆ ನನಗೆ ಇನ್ನ ಇಷ್ಟಪಡೋ ಅಂತದ್ದು ಹುಡುಕ್ಬೇಕು ಅಂತ ಹೇಳ್ತು. ಅವಾಗೆ ನಾನು ಎನ್ ಪಿ ಟಿ ಎಲ್ ಅನ್ನೋ ಪ್ಲಾಟ್ಫಾರ್ಮ್ ಬಗ್ಗೆ ತಿಳಿತು ನನಗೆ. ಸೊ ಅದರಲ್ಲಿ ತುಂಬಾ ಕೋರ್ಸಸ್ ಇದೆ, ಲೈಕ್ ಮೋರ್ ದ್ಯಾನ್ 1000 ಕೋರ್ಸಸ್ ಇದೆ. ಸೊ ಅದ್ರಲ್ಲಿ ನಾನು ಹುಡುಕಿ ನನಗೆ ಹೆಸರು ನೋಡಿ ಸಿಲಬ್ ನೋಡಿ ಇಷ್ಟ ಆಗುವಂತ ಒಂದಷ್ಟು ಕೋರ್ಸಸ್ನ ಆಯ್ಕೆ ಮಾಡಿ ಮಾಡಕ್ ಶುರು ಮಾಡಿದೆ. ಸೊ ಅವಾಗ ನನಗೆ ಕಾಂಪ್ಯೂಟೇಷನಲ್ ನ್ಯೂರೋಸೈನ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಇದೆ ಅಂತಾನೆ ಅದಕ್ಕೆ ಮುಂಚೆ ಗೊತ್ತಿರಲಿಲ್ಲ. ಅದ್ರದ್ದೊಂದು ಕೋರ್ಸ್ ಇತ್ತು, ಅವರು ಪ್ರೊಫೆಸರ್ ಡಾಕ್ಟರ್ ಶರ್ಬಾ ಬಂದೋಪಾಧ್ಯಾಯ ಅಂತ, ಐ ಐ ಟಿ ಖರಗ್ಪುರ್ ಅಲ್ಲಿ ಅವ್ರ ಪ್ರೊಫೆಸರ್. ಸೊ ಅವ್ರದ್ದೊಂದು ಕೋರ್ಸ್ ನನಗೆ ಸಿಕ್ತು. ಆ ಕೋರ್ಸ್ ಮಾಡುವಾಗ ಅನ್ನಿಸ್ತು ಇದು ತುಂಬಾ ಚಾಲೆಂಜಿಂಗ್ ಇದೆ, ನನಗೆ ಪ್ರತಿ ಕ್ಲಾಸ್ ಕೇಳುವಾಗ ತುಂಬಾ ಓ ಏನಿದು ಅರ್ಥ ಆಗ್ತಿಲ್ಲ ಅನ್ನೋ ಒಂದು ಫೀಲಿಂಗ್ ನಂಗೆ ಪ್ರತಿ ಕ್ಲಾಸ್ ಅಲ್ಲೂ ಬರ್ತಿತ್ತು. ನಂಗೆ ತುಂಬಾ ಇಷ್ಟ ಆಯ್ತು ಆ ಕೋರ್ಸ್ ಮಾಡುವಾಗ. ಸೊ ಅವಾಗ ನನ್ಗೆ ರಿಯಲೈಸ್ ಆಯ್ತು ಇಲ್ಲ ಇದೇನೋ ನನಗ್ ತುಂಬಾ ಆಸೆ ಮೂಡಿಸ್ತಾ ಇದೆ ಅನ್ನೋ ಒಂದು ಆ ಕೋರ್ಸ್ ಟೈಮಲ್ಲಿ ನನಗೆ ತಿಳಿದು, ನಾನು ಅವಾಗ ಆ ಸಬ್ಜೆಕ್ಟ್ ಬಗ್ಗೆ ಎಕ್ಸ್ಟ್ರಾ ಓದೋದು, ಅದ್ರ ಬಗ್ಗೆ ರಿಸರ್ಚ್ ಪೇಪರ್ಸ್ ಓದೋದು, ಬೇರೆ ಬೇರೆ ಆ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಿರೋ ಜೊತೆ ಮಾತಾಡ್ತಿರೋದು ಅವೆಲ್ಲ ಮಾಡಿದಾಗ ನನ್ಗೆ ಇನ್ನೂ ಜಾಸ್ತಿ ಆಸಕ್ತಿ ಮೂಡಕ್ ಸ್ಟಾರ್ಟ್ ಆಯ್ತು. ಸೊ ಆ ಒಂದು ಕೋರ್ಸ್ ಮಾಡ್ತಾ ಇದ್ದೆ. ಸೊ ಸೈಮಲ್ಟೇನಿಯಸ್ಲಿ ನನಗಿತ್ತು ಈಗ ಕಂಪ್ಯೂಟರ್ ಸೈನ್ಸ್ ಓದ್ತಾ ಇದ್ದೀನಿ, ಬಟ್ ಮುಂದೆ ನಾನು ಏನಾದ್ರೂ ಬಯಾಲಜಿಯಲ್ಲಿ ಮಾಡ್ಬೇಕಂದ್ರೆ ನನಗೆ ಅಲ್ಲಿ ಕೂಡ ಏನಾದ್ರೂ ಒಂದು ಡಿಗ್ರಿ ಅನ್ನೋದಿದ್ರೆ ನಂಗೆ ಮುಂದೆ ಹೆಲ್ಪ್ ಆಗ್ತದೆ ಅದನ್ನ ಗುರುತಿಸ್ಕೊಳ್ಲಿಕ್ಕೆ ಅಂತ ಹೇಳಿದ್ದಕ್ಕೆ ನಾನು ಅವಾಗ ಡೊಮೇನ್ ಸರ್ಟಿಫಿಕೇಶನ್ ಅಂತ ಮಾಡಿ ಎನ್ ಪಿ ಟಿ ಎಲ್ ಅಲ್ಲಿ. ಸೊ ಇದಾಗಿ ನಾನು ಇಷ್ಟಪಟ್ಟು ಆಗಾಗ ಸಿಕ್ಕಿದ್ದು. ಸೊ ಅದಾದ್ಮೇಲೆ ಅದ್ರ ಬಗ್ಗೆ ಓದ್ತಾ ಓದ್ತಾ ಓದ್ತಾ ಜಾಸ್ತಿ ಆಸಕ್ತಿ ಮೂಡಿದೆ.
1: ನಿಖಿತ್ ಅವರ, ಈಗ ನಾನು ಒಂದು ಪದವಿಯನ್ನ ಹತ್ತಿದ್ದೇನೆ ಅಂದ್ರೆ ಇವಾಗ ಆಲ್ಮೋಸ್ಟ್ ಆಲ್ ಇಂಜಿನಿಯರಿಂಗ್ ಪದವಿ ಆದ್ರೆ ತುಂಬಾ ಸಮಯ ಇಡಬೇಕಾಗುತ್ತೆ, ಅದ್ರ ಜೊತೆಗೆ ಬೇರೆ ಇದಕ್ಕೆ ತಮ್ಮ ಸ್ಪೋರ್ಟ್ಸ್ ಆಗಿರ್ಬೋದು ಇನ್ನಿತರ ಅವ್ಯಾಸಗಳಿಗೂ ಕೂಡ ಸಮಯ ಕೊಡ್ಲಿಕ್ಕೆ ಆಗಲ್ಲ. ಬಟ್ ಈ ರೀತಿಯ ಕೋರ್ಸ್ಗಳನ್ನ ಮಾಡ್ಕೊಳ್ಳೋದ್ರಿಂದ ತುಂಬಾ ಅಪರ್ಚುನಿಟಿಗಳು ಇರ್ತವೆ ಉದ್ಯೋಗ ಕ್ಷೇತ್ರದಲ್ಲಿ. ಆದ್ರಿಂದ ಅದ್ರಗಳ ಬಗ್ಗೆ, ಇವಾಗ ತಾವು ಮಾಡಿರ್ತಕ್ಕಂತ ಡೊಮೈನ್ ಕೋರ್ಸ್ಗಳ ಬಗ್ಗೆ ಸ್ವಲ್ಪ ಯುವ ಪೀಳಿಗರಿಗೆ, ನಾನು ಕೂಡ ಇಂಜಿನಿಯರಿಂಗ್ ಮಾಡ್ಕಂತ ವಿದ್ಯಾರ್ಥಿಗಳ ಇದ್ದು ಅವ್ರ ಕೀಳುಗರಿಗೆ ಇದ್ರ ಜೊತೆ ಯಾವೆಲ್ಲ ಕೋರ್ಸ್ಗಳನ್ನ ಅಡಿಷನಲ್ ಆಗಿ ಮಾಡ್ಕೊಳ್ಳೋದ್ರಿಂದ ಮುಂದೆ ತಮ್ಗೆ ಉಪಯುಕ್ತ ಆಗುತ್ತೆ, ಯಾವೆಲ್ಲ ಕೋರ್ಸ್ಗಳು ಇದಾವೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ.
0: ಸೊ ಜನಕ್ಕೆ ತುಂಬಾ ತಿಳಿದಾಗೆ ಈಗ ಎಸ್ಪೆಷಲಿ ಯೂಟ್ಯೂಬ್ ಅಂತ ಬಂದು ಎಷ್ಟೊಂದು ಕೋರ್ಸಸ್ ಸಂಬಂಧ ತುಂಬಾ ವಿಡಿಯೋಸ್ ಸಿಗ್ತವೆ. ಬಟ್ ನನಗೆ ಒಂದು ಏನ್ ಅನ್ಸಿದ್ದು, ಹೇಗೂ ಕಲಿತೀವಿ ಅದಕ್ಕೊಂದು ತಕ್ಕಂತೆ ಸರ್ಟಿಫಿಕೇಟ್ ಇದ್ರೆ ಮುಂದೆ ನಮಗೂ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ರೀಸನ್ ಇಂದ ನಾನು ಯಾವಾಗಲೂ ಈ ತರ ಸರ್ಟಿಫೈಡ್ ಕೋರ್ಸಸ್ಸೇ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಎಷ್ಟೊಂದು ಸ್ವಲ್ಪ ಟಾಪಿಕ್ ಸಣ್ಣ ಸಣ್ಣವಿದ್ರೆ ಯೂಟ್ಯೂಬ್ ಅಲ್ಲಿ ಕೇಳ್ತೀನಿ. ಯೂಟ್ಯೂಬ್ ಅಲ್ಲಿ ಹಲವಾರು ಚಾನೆಲ್ಸ್ ಇದೆ, ಅಲ್ಲಿ ಎಷ್ಟೊಂದು ಇಂಜಿನಿಯರಿಂಗ್ ಟಾಪಿಕ್ಸ್ ಆಗ್ಲಿ ಬೇರೆ ಪ್ರೋಗ್ರಾಮಿಂಗ್ ಆಗ್ಲಿ ಹೇಳ್ಕೊಡ್ತಾರೆ. ಅದಲ್ಲದೆ ಯುಡೆಮಿ ಕೋರ್ಸೆರ ಅನ್ನೋ ಇದರಲ್ಲಿ ಇರ್ತದೆ. ಬಟ್ ಅದರಲ್ಲಿ ಏನ್ ನನಗಿಸ್ತು ಅಂದ್ರೆ ಅದು ದುಡ್ಡು ಜಾಸ್ತಿ ಇರ್ತದೆ ಮತ್ತೆ ಎಕ್ಸಾಮ್ಸ್ ಅಂತ ಇರಲ್ಲ. ಸೊ ಎಷ್ಟೊಂದ್ ಸರಿ ನಾನು ಶುರು ಮಾಡಿರ್ತೀನಿ ಬಟ್ ಕಲಿಬೇಕನ್ನೋ ಒಂದು ಬೋರ್ನೆಸ್ ಸ್ಟಾರ್ಟ್ ಆಗ್ಬಿಟ್ರೆ ಮತ್ತೆ ಬಿಟ್ಬಿಡ್ತೀನಿ. ಸೊ ಅದಕ್ಕೆ ನಾನು ಹುಡ್ಕೊಂಡಿದ್ದು ಬಿಟ್ಟಿಲ್ಲ, ಯಾಕಂದ್ರೆ ಅವ್ರು ಪ್ರತಿ ವಾರ ಅಸೈನ್ಮೆಂಟ್ ಇರುತ್ತೆ, ಆಮೇಲೆ ಫೈನಲ್ ಎಕ್ಸಾಮ್ ಬೇರೆ ಕಡೆ ಹೋಗಿ ಎಕ್ಸಾಮ್ ಬರ್ದು ಬರ್ಬೇಕು. ಮಿನಿಮಮ್ ಇಷ್ಟು ಮಾರ್ಕ್ಸ್ ಬಂದ್ರೆ ಮಾತ್ರ ಅವರು ಸರ್ಟಿಫಿಕೇಟ್ ಅನ್ನೋದು ಕೊಡ್ತಾರೆ. ಸೊ ಅದು ನನಗೆ ಏನ್ ಅನ್ನಿಸ್ತು, ನನಗೆ ಡಿಸಿಪ್ಲಿನ್ ಇರ್ತದೆ. ಎನ್ ಪಿ ಟಿ ಎಲ್ ಅನ್ನೋದೊಂದು ಪ್ಲಾಟ್ಫಾರ್ಮ್, ಎಷ್ಟೊಂದು ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ ಈಗ ಐ ಥಿಂಕ್ ಎರಡನೇ ವರ್ಷ ಮೂರನೇ ವರ್ಷದಲ್ಲಿ ಕಂಪಲ್ಸರಿ ಒಂದೆರಡು ಕೋರ್ಸ್ ಮಾಡ್ಕೋಬೇಕು. ಬಟ್ ನಾನು ನನಗೊಬ್ರು ಪ್ರೊಫೆಸರ್ ಹೇಳಿದ್ರು ಫಸ್ಟಿಗೆ, ನಿನ್ಗೆ ಈ ತರ ಮ್ಯಾಥಮೆಟಿಕ್ಸ್ ಅಲ್ಲಿ ನ್ಯೂರೋ ಸೈನ್ಸ್ ಅಲ್ಲಿ ಆಸೆ ಇದ್ರೆ ಈ ತರ ಪ್ಲಾಟ್ಫಾರ್ಮ್ಸ್ ಇದಾವೆ ಅಲ್ಲಿಂದ ಕೋರ್ಸಸ್ ಮಾಡ್ಕೊ ಅಂತ. ಸೊ ಅವಾಗ ಹೋಗಿ ನಾನು ಹುಡುಕ್ದಾಗ ಇಷ್ಟೆಲ್ಲ ಪ್ಲಾಟ್ಫಾರ್ಮ್ ಕೋರ್ಸಸ್ ಇದಾವೆ, ಮತ್ತೆ ಯಾವಾಗ ಬೇಕಾದ್ರು ಅವಾಗ ಕಲಿ. ನಾನು ಎಷ್ಟೊಂದೀಗ ಫೋರ್ತ್ ಇಯರ್ ಅಲ್ಲಿ ಕಲಿಯಂತದೆಲ್ಲ ಫಸ್ಟ್ ಇಯರ್ ಅಲ್ಲೇ ಮಾಡ್ಕೊಂಡಿದ್ದೆ ಬಿಕಾಸ್ ಆಫ್ ದೀಸ್ ಪ್ಲಾಟ್ಫಾರ್ಮ್ಸ್. ಮತ್ತೆ ಒಳ್ಳೊಳ್ಳೆ ರೆಪ್ಯೂಟೆಡ್ ಐ ಐ ಟಿ ಪ್ರೊಫೆಸರ್ಸ್ ಅದ್ರಲ್ಲಿ ಪಾಠ ಮಾಡ್ತಾರೆ. ಮತ್ತೆ ಇನ್ನೊಂದು ಏನಂದ್ರೆ ನಿಮ್ಗೆ ಎಕ್ಸಾಮ್ಸ್ ಇರೋದ್ರಿಂದ ಆ ಸೀರಿಯಸ್ ಅಲ್ಲಿ ನಾವು ಕಲಿತೀವಿ, ಸುಮ್ಮನೆ ಕೋರ್ಸ್ ತಗೊಂಡಿದೀವಿ ಕಲಿತೀವಿ, ಅದು ಒಂದು ಡಿಸಿಪ್ಲಿನ್ ಮೇಂಟೈನ್ ಆಗುತ್ತೆ ಬಿಕಾಸ್ ಆಫ್ ದೀಸ್. ಸೊ ಎನ್ ಪಿ ಟಿ ಎಲ್ ಅಲ್ಲಿ ಏನನ್ಕೊಂತಾರೆ ಬರೀ ಕೋರ್ಸ್ ಅನ್ಕೊಂತಾರೆ, ಬಟ್ ಈ ತರ ಮಲ್ಟಿಪಲ್ ಡೊಮೇನ್ ಸ್ಕಾಲರ್ ಅಂದ್ರು ಅದು 5-6 ಡಿಫ್ರೆಂಟ್ ಕೋರ್ಸಸ್ ಮಾಡಿದ್ರೆ ಆ ಒಂದು ಪರ್ಟಿಕ್ಯುಲರ್ ಡೊಮೇನ್ ಅಲ್ಲಿ

0: ಆ ಒಂದು ಡೊಮೈನ್ ಸರ್ಟಿಫಿಕೇಶನ್ ಅಂತ ಅವ್ರು ಕೊಡ್ತಾರೆ. ಆತರ ಹಲವಾರು ಡೊಮೈನ್ ಇದೆ. ನನಗೆ ಬೇಕಾಗಿದ್ದು ಬಯಾಲಜಿ, ಅದು ಮತ್ತೆ ಕಂಪ್ಯೂಟರ್ ಸೈನ್ಸ್ ಇಂಟರ್ ಡಿಸಿಪ್ಲಿನರಿ ಇರಬೇಕಂತ ಕಾಂಪ್ಯೂಟೇಷನಲ್ ಬಯಾಲಜಿ ಸಬ್ಜೆಕ್ಟ್ ಅಲ್ಲಿ ನಾನು ಡೊಮೈನ್ ಸರ್ಟಿಫಿಕೇಶನ್ ಮಾಡ್ಕೊಂಡೆ. ಆಮೇಲೆ ಇನ್ನೊಂದೇನ್ NPTEL ಅಡ್ವಾಂಟೇಜ್ ಅಂದ್ರೆ, ಇನ್ ಕೇಸ್ ನೀವು ಯಾವ್ದಾದ್ರು ಕೋರ್ಸ್ ಅಲ್ಲಿ ಟಾಪರ್ ಆಗಿದ್ರೆ ಇಂಟರ್ನ್ಶಿಪ್ಸ್ ಕೂಡ ಅವ್ರು ಕೊಡ್ತಾರೆ. ನೀವು ಯಾವ ಪ್ರೊಫೆಸರ್ದು ಕೋರ್ಸ್ ಮಾಡಿರ್ತೀರಾ ಅದ್ರಲ್ಲಿ ನೀವೇನ ಟಾಪರ್ ಆಗಿದ್ದು ಆ ಪ್ರೊಫೆಸರ್ ಏನಾದ್ರೂ ವೇಕೆನ್ಸಿ ಇದೆ ಅವ್ರ ಲ್ಯಾಬ್ ಅಲ್ಲಿ ಅಂದ್ರೆ, ನೀವು ಅಪ್ಲೈ ಮಾಡಿದ್ರೆ ಅವರು ಇಂಟರ್ವ್ಯೂ ಮಾಡ್ತಾರೆ. ಅದಾದ್ಮೇಲೆ ಇನ್ ಕೇಸ್ ಅವ್ರಿಗೆ ನೀವು ವರ್ಕ್ ಮಾಡಬಹುದು ಅನ್ಸಿದ್ರೆ, ಇಲ್ಲ 2 ತಿಂಗಳು ಇಲ್ಲ 3 ತಿಂಗಳು ಇಂಟರ್ನ್ಶಿಪ್ IIT ಅಲ್ಲಿ ಇರುತ್ತೆ. ನಾನು ಕಾಂಪ್ಯೂಟೇಷನಲ್ ನ್ಯೂರೋಸೈನ್ಸ್ ಅಂತ ಏನು ಕೋರ್ಸ್ ಮಾಡ್ಕೊಂಡಿದ್ದೆ, ಸೊ ಅದ್ರ ಮೇಲೆ ಪ್ರೊಫೆಸರ್ ಜೊತೆ ಮಾತಾಡಿದ್ದೆ, ನನಗೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಇದೆ, ನಾನು ಹೇಗೆ ಆ ಫೀಲ್ಡ್ ಗೆ ಬರಬೇಕು ಅಂತ. ಸೊ ಅವ್ರು ಹೇಳಿದ್ರು, ನೀನು ಓದೋದು ತುಂಬಾ ಬೇರೆ ಆಗುತ್ತೆ, ಲ್ಯಾಬ್ ಅಲ್ಲಿ ಬಂದು ರಿಸರ್ಚ್ ಮಾಡೋದು ತುಂಬಾ ಬೇರೆ ತರ ಇರುತ್ತೆ. ಅದು ಹೇಗಿರುತ್ತೆ ಅಂತ ನಿನಗೆ ಯಾರೋ ಒಬ್ರು ಹೇಳಿದ್ರೆ ಅರ್ಥ ಆಗಲ್ಲ, ನಿಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಅವರೇ ನನಗೆ ಅಡ್ವೈಸ್ ಮಾಡಿದ್ರು. ಈ ತರ ಇಂಟರ್ನ್ಶಿಪ್ ಕಾಲ್ ಫಾರ್ ಮಾಡ್ತಾರೆ NPTEL ಇಂದಾನೆ, ಅವಾಗ ನೀನು ಅಪ್ಲೈ ಮಾಡು, ಇನ್ ಕೇಸ್ ಇಂಟರ್ವ್ಯೂ ಕ್ಲಿಯರ್ ಮಾಡಿದ್ರೆ ನಿಂಗೆ ಸಿಗುತ್ತೆ ಅಂತ. ಸೊ ಅದಾದ್ಮೇಲೆ ಗಾಡ್ ನನಗೆ ಇಂಟರ್ವ್ಯೂ ಕ್ಲಿಯರ್ ಆಗಿ ಇಂಟರ್ನ್ಶಿಪ್ ಸಿಕ್ತು IIT ಖರಗ್ಪುರ್ ಅಲ್ಲಿ. 3 ತಿಂಗಳು ನಾನು ಕಾಂಪ್ಯೂಟೇಷನಲ್ ನ್ಯೂರೋಸೈನ್ಸ್ ಲ್ಯಾಬ್ ಅಲ್ಲಿ ಕೆಲಸ ಮಾಡಿದೆ ಆ ಪ್ರೊಫೆಸರ್ ಅಂಡರ್. ಸೊ ಅದು ಈ ತರ ಅಪರ್ಚುನಿಟೀಸ್ ಇರುತ್ತೆ ಅದು NPTEL ಇಂದ. ಇಂಟರ್ನ್ಶಿಪ್ಸ್ ವಿಂಟರ್ ಮತ್ತೆ ಸಮರ್ ಇಂಟರ್ನ್ಶಿಪ್ಸ್ ಅಂತ ಕರೀತಾರೆ, ಒಳ್ಳೆ ಸ್ಟೈಪೆಂಡ್ ಕೊಡ್ತಾರೆ ಆ ಪ್ರೊಫೆಸರ್, ಒಳ್ಳೆ IIT ಅಲ್ಲಿ ಆ ಪ್ರೊಫೆಸರ್ ಅಂಡರ್ ಅವ್ರ ಲ್ಯಾಬ್ ಅಲ್ಲಿ ಕೆಲಸ ಮಾಡಬಹುದು. ರಿಸರ್ಚ್ ಅಂತ ಹೇಗಿರುತ್ತೆ ಅನ್ನೋದೊಂದು ಹ್ಯಾಂಡ್ಸ್ ಆನ್ ನಿಮಗೆ ಗೊತ್ತಾಗುತ್ತೆ ಹೇಗೆ, ಬಿಕಾಸ್ ಕಂಪನಿಯಲ್ಲಿ ಕೆಲಸ ಮಾಡೋದಕ್ಕೂ ಲ್ಯಾಬ್ ಅಲ್ಲಿ ಕೆಲಸ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಅದು ಮತ್ತೆ ಅಲ್ಲಿ PhD ಮಕ್ಕಳು ಓದ್ತಾ ಇರ್ತಾರೆ, ಅವ್ರ ಲೈಫ್ ಹೇಗಿರುತ್ತೆ ಅನ್ನೋ ಆ ಕಡೆ ಒಂದು ದೃಷ್ಟಿಕೋನ ನಿಮಗೆ ಸಿಗುತ್ತೆ ಆ ತರ ಕೆಲಸ ಮಾಡಿದ್ರೆ. ಸೊ VTಯಿಂದ ಅದು ಸಿಗುತ್ತೆ, NPTEL ಇಂದ ಅದೆಲ್ಲ ಸಿಗುತ್ತೆ. ಮತ್ತೆ ಇನ್ನೊಂದು, ಈಗ ಸದ್ಯಕ್ಕೆ ನಾನು ಟೀಚಿಂಗ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದೀನಿ ಕೋರ್ಸಿಗೆ, ಇಂಟ್ರೊಡಕ್ಷನ್ ಟು ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತ ಒಂದು IIT ಮದ್ರಾಸ್ NPTEL ದು ಕೋರ್ಸ್ ಅದು. ಸೊ ಅದರಲ್ಲಿ ನಾನು ಒಂದು ಟೀಚಿಂಗ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದೀನಿ. ಅದು ಯಾಕಂದ್ರೆ ನಾನು ಆ ಕೋರ್ಸ್ನ 2024 ಅಲ್ಲಿ ತಗೊಂಡು ಆ ಕೋರ್ಸ್ ಅಲ್ಲಿ ಟಾಪರ್ ಆಗಿದೆ. ಸೊ ಈ ಸರಿ ಅವ್ರು ಆ ಕೋರ್ಸ್ ಮತ್ತೆ ಲಾಂಚ್ ಮಾಡುವಾಗ ಈ ಸರಿ ಒಂದು 50,000 ಹೆಚ್ಚು ಜನ ಆ ಕೋರ್ಸಿಗೆ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಆಲ್ ಓವರ್ ಇಂಡಿಯಾ. ಸೊ ಅವರು ಪ್ರೊಫೆಸರೇ ಹಳೆ ಟಾಪರ್ಸ್ ಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ನಂಗೆ ಟೀಚಿಂಗ್ ಅಸಿಸ್ಟೆಂಟ್ ಪೊಸಿಷನ್ ಗೆ ಸೆಲೆಕ್ಟ್ ಮಾಡಿದ್ರು. ಸೊ ಈಗ ಸದ್ಯಕ್ಕೆ ಆ ಪ್ರೊಸೆಸ್ ಅಲ್ಲೂ ಇದೀನಿ. ಸೊ ಈ ತರ ಹಲವಾರು ಅಪರ್ಚುನಿಟೀಸ್ NPTEL ಕೋರ್ಸಸ್ ಇಂದ ಸಿಗ್ತದೆ.
1: ಒಳ್ಳೇದು ನಿಖಿತಾ ಅವರೇ, ತಾವು ಹೇಳಿದ್ರೆ NPTEL ಕೋರ್ಸಸ್, ಈ ಕೋರ್ಸಸ್ ಆನ್ಲೈನ್ ಕ್ಲಾಸಸ್ ಆಗಿರ್ತಕ್ಕಂಥದ್ದ ಮತ್ತು ಎಷ್ಟು ಅವಧಿಯನ್ನ ಒಳಗೊಂಡಿರುತ್ತೆ ಇದ್ರ ಬಗ್ಗೆ ಸ್ವಲ್ಪ ಹಂಚ್ಕೊಳ್ಳಿ.
0: ಸೊ NPTEL ಅನ್ನೋದು ಎಲ್ಲಾರ್ಗೂ ಸಿಗ್ಬೇಕನ್ನೋ ಕಾರಣದಿಂದ ಅವರು ಆನ್ಲೈನ್ ಕ್ಲಾಸಸ್ ಮಾಡ್ತಾರೆ. ಬಟ್ ಹೇಳ್ಕೊಡೋದು IIT ಪ್ರೊಫೆಸರ್ಸ್, ಬೇರೆ ಬೇರೆ IIT ಅವರು ಆ ಫೀಲ್ಡ್ ಅಲ್ಲಿ ಯಾರ್ಯಾರಿದ್ದಾರೆ ಆ ಫೀಲ್ಡ್ ಅವರು ಅವ್ರ ಕೋರ್ಸಸ್ ಲಾಂಚ್ ಮಾಡ್ತಾರೆ.
1: ಆನ್ಲೈನ್ ತರಗತಿಯಲ್ಲೇ ನಿಮಗೆ ಕ್ಲಾಸಸ್ ಅನ್ನ ಕಂಡಕ್ಟ್ ಮಾಡ್ತಾರೆ.
0: ಹೌದು. ಸೊ ಇದು 4 ವಾರ, 8 ವಾರ, 12 ವಾರ, ಇವು 3 ಡಿವಿಷನ್ ಇರ್ತದೆ. ಸೊ ಪ್ರತಿ ವಾರ ಅವರು ವಿಡಿಯೋಸ್ ಲೆಕ್ಚರ್ಸ್ ಬಿಟ್ಕೊಂಡು ಹೋಗ್ತಾರೆ, ಪ್ರತಿ ವಾರದ ಲೆಕ್ಚರ್ಸ್. ಪ್ರತಿ ವಾರ ಅಸೈನ್ಮೆಂಟ್ ಇರುತ್ತೆ, ಆ ಅಸೈನ್ಮೆಂಟ್ ಸ್ಕೋರ್ ಕೂಡ ನಿಮಗೆ ಲಾಸ್ಟ್ ಎಕ್ಸಾಮಿಗೆ ಕಂಬೈನ್ ಆಗುತ್ತೆ. 4 ವಾರ, ಸಪೋಸ್ 4 ವಾರ ಕೋರ್ಸ್ ತಗೊಂಡಿದ್ರೆ 4 ವಾರ ಆದ್ಮೇಲೆ ಒಂದು ಎಕ್ಸಾಮ್ ಇರುತ್ತೆ, ನಿಮಗೆ ಸೆಂಟರ್ ಕೊಡ್ತಾರೆ, ಹೋಗ್ಬಿಟ್ಟು ನೀವು ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಬರೀತೀರಾ. ಸೊ ಅಲ್ಲಿಂದ ಮಾರ್ಕ್ಸ್ ಮತ್ತೆ ಅಸೈನ್ಮೆಂಟ್ ಮಾರ್ಕ್ಸ್ ಎರಡು ಸ್ಕೋರ್ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಫೈನಲ್ ಸ್ಕೋರ್ ಕೊಡ್ತಾರೆ. ಸೊ ನಿಮಗೆ ಅಲ್ಲಿ ಬೇರೆ ಗೋಲ್ಡ್ ಅಲೈಟ್, ಸಿಲ್ವರ್ ಅಲೈಟ್, ಆಲ್ ಇಂಡಿಯಾ ಟಾಪರ್ಸ್, ಆ ತರ ಮಲ್ಟಿಪಲ್ ಇದು ಕೊಡ್ತಾರೆ.
1: ಒಳ್ಳೇದು ನಿಖಿತಾ ಅವರೇ, ಹೀಗೆ ನಿಮ್ಮ ಸಾಧನೆ ಕೂಡ ನಿಮ್ಮ ವಿದ್ಯಾಭ್ಯಾಸ ಕೂಡ ಮುಂದುವರಿಲಿ ಅಂತ ಹೇಳೋದಕ್ಕೆ ಇಷ್ಟಪಡಿ. ತಾವು ಯುವ ವಿದ್ಯಾರ್ಥಿ ಆಗಿದ್ದಾಗ ಶಾಲಾ ಮಟ್ಟದಲ್ಲಿ ಕೂಡ ತಮಗೆ 2019-20 ಯುವ ವಿಜ್ಞಾನಿ ಪ್ರಶಸ್ತಿ ಕೂಡ ತಾವು ಭಾಜನರಾಗಿದ್ದೀರಾ. ಯಾವ ಕ್ಷೇತ್ರಕ್ಕೆ, ಯಾವ ಪ್ರಾಜೆಕ್ಟ್ಗೆ ಆ ಪ್ರಶಸ್ತಿ ತಮಗೆ ಅರಸಿ ಬಂತು, ಅದರ ತಯಾರಿ ಯಾವ ರೀತಿ ಇತ್ತು, ಅದರ ಬಗ್ಗೆ ಸ್ವಲ್ಪ ಹಂಚ್ಕೊಳ್ಳಿ.
0: ಸೊ ಅದಕ್ಕೆ ಯುವ ವಿಜ್ಞಾನಿ ಪ್ರಶಸ್ತಿ ಸಿಕ್ಕಿದ್ದು, ನಾನೊಂದು ಪ್ರಾಜೆಕ್ಟ್ ಮಾಡಿದ್ದೆ, ಎಸ್ಪೆಷಲಿ ಅರ್ಬನ್ ಸಿಟೀಸ್, ಅರ್ಬನ್ ಏರಿಯಾಸ್ ಅಲ್ಲಿ ಕಾಂಕ್ರೀಟ್ ರೋಡ್ಸ್ ಎಲ್ಲಿರ್ತವೆ ಅಲ್ಲಿ ಅಂತರ್ಜಲನ ಹೇಗೆ ಸೇವ್ ಮಾಡಬೇಕು, ವಾಟರ್ ಲೆವೆಲ್ಸ್ ಹೇಗೆ ಇನ್ಕ್ರೀಸ್ ಮಾಡಬೇಕು ಅಂತ. ಸೊ ಎಸ್ಪೆಷಲಿ ಅದು ಯಾವ ತರ ಐಡಿಯಾ ಇತ್ತು ಅಂದ್ರೆ, ಕರೆಂಟ್ ಅರ್ಬನ್ಸ್ ಏರಿಯಾಸ್ ಅಲ್ಲಿ ಏನು ಕಾಂಕ್ರೀಟ್ ರೋಡ್ಸ್ ಇರ್ತದೆ, ಕಾಂಕ್ರೀಟ್ ಫುಟ್ಪಾತ್ ಇರ್ತದೆ, ಅಲ್ಲಿ ಯಾವ ತರ ಆರ್ಕಿಟೆಕ್ಚರ್ ಅಲ್ಲಿ ಚೇಂಜಸ್ ಮಾಡಿ ಅಂತರ್ಜಲನ್ ಹೇಗೆ ಅಲ್ಲಿ ಇರೋ ಆರ್ಕಿಟೆಕ್ಚರ್ ಅಲ್ಲಿ ಅಂದ್ರೆ ಏನು ಸಿಟಿ ಲುಕ್ ಹಾಳಾಗಬಾರ್ದು, ಬೇರೆ ರೋಡ್ಸ್ ಏನ್ ತೊಂದರೆ ಆಗಬಾರ್ದು, ಜನಕ್ಕಲ್ಲಿ ಓಡಾಡೋರ್ಗೆ ಏನ್ ತೊಂದರೆ ಆಗಬಾರ್ದು, ಅಟ್ ದ ಸೇಮ್ ಟೈಮ್ ನೀರು ವಾಟರ್ ಲೆವೆಲ್ಸ್ ಏನು ಪ್ರಾಬ್ಲಮ್ ಆಗಬಾರ್ದು ಆತರ. ಸೊ ಇದು ನನಗೆ ಇನ್ಸ್ಪಿರೇಷನ್ ಬಂದು, ನಾನು ನಮ್ಮ ಅಮ್ಮ ಒಂದ್ಸರಿ ಬೆಂಗಳೂರಲ್ಲಿ ಇದ್ದಾಗ ಫ್ಲಡ್ ಆಗಿತ್ತು, ನಾಯಣಹಳ್ಳಿಯಲ್ಲಿ ಬಸ್ ಸಿಕ್ಕಾಕೊಂಡ್ಬಿಟ್ಟಿತ್ತು ಆ ಬ್ರಿಡ್ಜ್ ಮೇಲೆ, ಅಷ್ಟು ಮಳೆ ಬರ್ತಾ ಇತ್ತು. ಅಂಡ್ ಅಟ್ ದ ಸೇಮ್ ಟೈಮ್ ನಾವ್ ಎಷ್ಟೊಂದ್ಸರಿ ಕೇಳ್ತಾ ಇರ್ತೀವಿ ನೀರಿಲ್ಲ ಎಷ್ಟೊಂದೆ, ಒಂದೊಂದ್ ಕಡೆಯಲ್ಲಿ ನೀರ್ ಕೊರೆ. ಸೊ ಆತರ ಅನ್ಕೊಂಡು ಯಾಕೆ ಅಂತ ಅವಾಗ ನಾನು ಕೇಳಿ ನೋಡ್ತಿದ್ದಾಗ ಗೊತ್ತಾಯ್ತು, ಆ ಅಂತರ್ಜಲದು ಲೆವೆಲ್ ಕಡಿಮೆ ಆಗ್ತಿದೆ ಯಾಕಂದ್ರೆ ಈ ಕಾಂಕ್ರೀಟ್ ರೋಡ್ಸ್ ಬಂದದು, ಎಲ್ಲೂ ನೀರು ಇಂಕೋಣಕ್ಕೆ ಜಾಗ ಇಲ್ಲ ಸಿಟೀಸ್ ಅಲ್ಲಿ ಅಂತೆಲ್ಲ ಕೇಳಿ ಬಂದ್ಮೇಲೆ ಅವಾಗ ಅದ್ರ ಬಗ್ಗೆ ಓದಕ್ ಶುರು ಮಾಡಿ, ಅದ್ರ ಅದ್ರ ಬಗ್ಗೆ ಒಂದು ಪ್ರಾಜೆಕ್ಟ್ ಮಾಡಿ, ಆ ಪ್ರಾಜೆಕ್ಟ್ ಮಾಡಿ ಯುವ ವಿಜ್ಞಾನಿ ಪ್ರಶಸ್ತಿ ಆಯ್ತು. ಅಟ್ ದ ಸೇಮ್ ಟೈಮ್ ಅದನ್ನ ನಾನು ಆ ಐಡಿಯಾನ ಮೋದಿ ಅವರಿಗೆ ಲೆಟರ್ ಬರ್ದಿದ್ದೆ, ಈ ತರ ಇದೆ ಐಡಿಯಾ ನನ್ ಕೈಯಲ್ಲಿ, ಈಗ ಐಡಿಯಾ ಮಾಡಕ್ ಅಷ್ಟೇ ಆಗದ್ ಇದು ಪಬ್ಲಿಕ್ ಸೆಕ್ಟರ್ ಅಲ್ಲಿ ಇಂಪ್ಲಿಮೆಂಟ್ ಮಾಡುವಂತದ್ದು. ಸೊ ನನ್ಗೆ ಒಂದು ಐಡಿಯಾ ಬಂದಿದೆ.

0: ಕೇಸ್ ಇದು ಸೂಟಬಲ್ ಆದ್ರೆ ಇಂಡಿಯನ್ ಸಿಟೀಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಮಾಡಿ ಅನ್ನೋ ಒಂದು ಲೆಟರ್ ನಾನು ಬರೆದಿದ್ದೆ. ಅವ್ರು ರಿಪ್ಲೈ ಮಾಡಿ ಇದನ್ನ ಫರ್ದರ್ ಅರ್ಬನ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಫಾರ್ವರ್ಡ್ ಮಾಡಿದ್ರು, ಅವ್ರ ಕಡೆಯಿಂದ ಲೆಟರ್ ಬಂದಿತ್ತು. ನಾವು ಇದನ್ನ ಸ್ಟಡಿ ಮಾಡ್ತಾ ಇದೀವಿ, ನಾವು ಫಸ್ಟ್ ಸ್ಟೇಜ್ ಟೆಸ್ಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಅದೊಂದು ಖುಷಿ ವಿಚಾರ ಅಂತ ಹೇಳುದು.
1: ನಿಖಿತ್ ಅವರೇ, ತಾವು ಅನೇಕ ಕ್ಷೇತ್ರಗಳಲ್ಲಿ ತಮ್ಮ ಸಾಮಾಜಿಕ ಕಾಳಜಿ ಕೂಡ ಹೊಂದಿದ್ದೀರಾ, ಹಾಗೂ ಈಗಿನ ಯುವ ಪೀಳಿಗೆಗೆ ನಾನು ಕೂಡ ವಿಜ್ಞಾನ ಕ್ಷೇತ್ರದಲ್ಲಿ ಅಥವಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಾಧನೆ ಮಾಡ್ಬೇಕಂದ್ರೆ ತಮ್ಮ ಕಿವಿಮಾತನ್ನ ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಒಂದ್ ಯಾವಾಗ್ಲೂ ಹೇಳ್ತೀನಿ, ಹೆಚ್ ಎನ್ ನರಸಿಂಹಯ್ಯವ್ರು ಹೇಳ್ತಾರೆ, ಪ್ರಶ್ನಿಸದೆ ಒಪ್ಪಬೇಡ ಅಂತ. ಸೊ ಯಾವಾಗ್ಲೂ ಏನೇ ಆಗ್ಲಿ, ಎಷ್ಟೇ ದೊಡ್ಡಾಗ್ಲಿ, ಆ ಪ್ರಶ್ನೆ ಕೇಳೋ ಒಂದು ಇಲ್ಲ ಏನದು ಅನ್ನೋ ಒಂದು ಕ್ವಶನ್ ಅನ್ನ ನೀವು ಫಸ್ಟ್ ಅದನ್ನ ಬಿಡಬೇಡಿ. ಆ ಕ್ಯೂರಿಯಾಸಿಟಿ ಅನ್ನೋದು ಎಷ್ಟೇ ವಯಸ್ಸಾದ್ರೂ ಏನೇ ಓದ್ತಾ ಇದ್ರು ಅದ್ ಯಾವತ್ತು ಬಿಡಕ್ ಹೋಗಿ. ಆ ಕಲಿಬೇಕು ಅನ್ನೋ ಒಂದು ಆಸಕ್ತಿ ಇರ್ತದಲ್ಲ, ಅದು ಯಾವಾಗ್ಲೂ ಮುಂದೆ ತಗೊಂಡೋಗೋದು. ನಂಗೆ ಮೊನ್ನೆ ಕೂಡ ಒಬ್ರು ನಾಗೇಂದ್ರ ಸರ್ ಅಂತ ಹೇಳಿದ್ರು, ಫಸ್ಟ್ ಕಲಿಬೇಕು ಅಂತ ಬರ್ಬೇಕು, ಅದಾದ್ಮೇಲೆ ಕಲಿಯೋದವ್ರು ಆಟೋಮೆಟಿಕ್ ಕಲಿತಾರೆ. ಆ ಒಂದು ಆಲೋಚನೆ ಬರ್ಬೇಕು, ಕಲಿಬೇಕು, ನಾನು ಇನ್ನ ಕಲಿಬೇಕಾಗಿರೋದ್ ಹಲವಾರು ಇದೆ ಅನ್ನೋದೊಂದು ಇರುತ್ತೆ. ಆಮೇಲೆ ಅದಾದ್ಮೇಲೆ ತಕ್ಕಂತೆ ನೀವೇನ್ ಕಲಿಬೇಕು ಅನ್ನೋದಕ್ಕೆ ನಿಮ್ ಎನರ್ಜಿನ ಟೈಮ್ನ ಚಾನಲೈಸ್ ಮಾಡಿ ಅಕಾರ್ಡಿಂಗ್ಲಿ ನೀವು ಸ್ಟೆಪ್ಸ್ ತಗೊಳ್ಳಿ, ನಿಮ್ ಶಿಕ್ಷಕರ ಜೊತೆ ಮಾತಾಡಿ, ಓದ್ತಾ ಇರಿ. ಎಷ್ಟೊಂದು ಪುಸ್ತಕಗಳು ಬರ್ತದೆ ಈಗ, ಎಸ್ಪೆಷಲಿ ಟೆಕ್ನಾಲಜಿ ಬಂದ್ಮೇಲೆ ಎಷ್ಟೊಂದು ಅಪಾರ್ಚುನಿಟೀಸ್ ಕೂಡ ಜನಕ್ಕೆ ತಿಳಿತಾ ಬರ್ತದೆ, ಬಿಕಾಸ್ ಟೆಕ್ನಾಲಜಿಯಿಂದ ಎಷ್ಟೊಂದು ಮಕ್ಳಿಗೆ ಕೂಡ ಹಲವಾರು ಗೊತ್ತಾಗ್ತದೆ. ಸೊ ಅದ್ರ ಬಗ್ಗೆ ಆ ಒಂದು ಭಾವನೆ ಕಲಿಬೇಕು ಅನ್ನೋದನ್ನ ಯಾವತ್ತೂ ಬಿಡಬೇಡಿ. ನನಗೆ ಎಸ್ಪೆಷಲಿ ಇನ್ಸ್ಪೈರ್ ಆಗೋದು NPTEL, ನಾನು ಕೋರ್ಸಸ್ ಮಾಡ್ತೀನಲ್ಲ, ರೀಸೆಂಟ್ಲಿ ಅದು ಡೊಮೇನ್ ಸರ್ಟಿಫಿಕೇಶನ್ ಇಸ್ಕೊಳಕ್ಕೆ IIT ಮದ್ರಾಸಿಗೆ ಹೋಗಿದ್ದೆ. ಅಲ್ಲಿ 85 ವರ್ಷದವರು ಒಬ್ರು ಬಂದಿದ್ರು, ಪ್ರೊಫೆಸರ್ ಅವ್ರು ರಿಟೈರ್ ಆಗಿ ಎಷ್ಟು ವರ್ಷ ಆಯ್ತು, ಇದು ಕೂಡ ಅವ್ರು ಆಲ್ಮೋಸ್ಟ್ 70 ಕೋರ್ಸಸ್ ಮಾಡಿದ್ದಾರೆ NPTEL ಅಲ್ಲಿ. ಅಷ್ಟು ವಯಸ್ಸಾದ್ಮೇಲೆ ಕೂಡ ಅವ್ರನ್ನ ನೋಡಿ ಅನ್ನಿಸ್ತು, ಅವ್ರು ಅಷ್ಟು ವಯಸ್ಸಾಗಿದೆ ಅಲ್ಲಿ ಅಷ್ಟು ಆಸಕ್ತಿಯಿಂದ ಕಲಿತಾ ಇದಾರೆ, ನಮ್ಗೆ ಇಷ್ಟು ಎನರ್ಜಿ ಟೈಮ್ ಇದೆ, ಕಲಿಬೇಕನ್ನೋದು ಇನ್ನೂ ಜಾಸ್ತಿ ಎಂಥೂಸಿಯಾಸಮ್ ಇದೆ. ಸೊ ನಾವ್ ಇನ್ನೆಷ್ಟು ಎಫರ್ಟ್ ಅಲ್ಲಿ ಹಾಕಿದ್ರೆ ಅಟ್ಲೀಸ್ಟ್ ಅವ್ರು ಮಾಡಿರೋ 10% ನಾವು ಮಾಡ್ಬೋದು ಅಂತ. ಸೊ ಆತರ ಅದು ತುಂಬಾ ಇನ್ಸ್ಪೈರ್ ಆಗುತ್ತೆ. ಸೊ ಕಲಿಬೇಕು ಅಂತ ಅವ್ರನ್ನ ನೋಡಿ ಇನ್ನ ಜಾಸ್ತಿ ಅನ್ಸುತ್ತೆ.
1: ಒಳ್ಳೇದು ಮೇಡಮ್. ಲಕ್ಷ್ಮಿ ಅವರೇ, ತಮ್ಮ ಮಗಳು ಇಷ್ಟೆಲ್ಲಾ ಕ್ಷೇತ್ರಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ, ಈ ಚಿಕ್ಕ ವಯಸ್ಸಿಗೆ ತಮ್ಮದೇ ಆದಂತ ಅನೇಕ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಕೂಡ ಭಾಜನರಾಗ್ತಿದ್ದಾರೆ, ತಮ್ಗೆ ಏನ್ ಅನ್ಸುತ್ತೆ ಮೇಡಮ್?
2: ತುಂಬಾ ಖುಷಿ ವಿಚಾರ. ಮತ್ತೆ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ, ಯಾಕೆಂದ್ರೆ ನಾನು ಅವಳಲ್ಲಿ ಕಂಡಿದ್ ಒಂದು ವಿಶೇಷವಾದ ಗುಣ ಅಂತಂದ್ರೆ, ಅವಳು ಯಾವಾಗ್ಲೂ ಒಂದ್ ಹೇಳೋಳು, ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡ್ಬೇಕಂದ್ರೆ ಆ ಭಗವಂತನಿಗೆ ಮನಸ್ಸು ಸೋತ್ ಬಿಡ್ಬೇಕಂತೆ. ಇವ್ರು ಇಷ್ಟು ಕಷ್ಟಪಟ್ಟು ವರ್ಕ್ ಮಾಡ್ತಿದ್ದಾರೆ, ನಾನು ಅವ್ರ ಬಯಸಿದ್ದೆಲ್ಲ ಕೊಟ್ಬೇಕಪ್ಪ ಅಂತ ಹೇಳಿ ಅವಳು ಯಾವಾಗ್ಲೂ ಅದನ್ನ ಹೇಳೋಳು. ಸೊ ನಾವು ನಮ್ಮ ವರ್ಕ್, ನಮ್ಮ ಡೆಡಿಕೇಶನ್ ಏನಿದೆ, ನಮ್ಮ ಪ್ರಯತ್ನಗಳು ಏನಿದೆ, ಅದರಲ್ಲಿ ನಾವು ಎಂದು ಹಿಂದೆ ತಿರುಗಿ ನೋಡಿದಾಗ ನಾವು ಇದು ಮಾಡಿಲ್ಲ ಅಂತ ಅನ್ನಿಸ್ಬಾರ್ದು. ಆ ಮಟ್ಟಿಗೆ ನಾವು ಅದರಲ್ಲಿ ಒಂದು ಪ್ರಯತ್ನವನ್ನ ಹಾಕ್ಬೇಕು, ಮತ್ತೆ ಅದಕ್ಕೊಂದು ಶಿಸ್ತು ಅನ್ನೋದನ್ನ ಬೆಳೆಸ್ಕೊಂಡು ಹೋಗ್ಬೇಕು. ಅದೆರಡು ನಾನು ಅವಳಲ್ಲಿ ಕಂಡಂತ ತುಂಬಾ ಒಂದು ಉತ್ತಮ ಗುಣಗಳು ಅಂತ ಅನ್ಸುತ್ತೆ. ಮತ್ತೆ ಅವಳು ಇನ್ನೂ ಒಂದು ವಿಚಾರ ಹೇಳ್ತಿದ್ಲು, ಅದನ್ನ ನನ್ನ ಸಣ್ಣ ಮಗಳಿಗೂ ಹೇಳ್ತೀನಿ, ಮತ್ತೆ ನನಗೆ ಯಾರನ್ನ ಮಕ್ಕಳು ಸಿಕ್ಕದಾಗ್ಲೂ ಹೇಳ್ತೀನಿ. ಏನಂದ್ರೆ ಇವಾಗ ಎಲ್ಲಾ ಕಡೆ ಡಿಸ್ಟ್ರೆನ್ಸ್, ತುಂಬಾ ಅಡಿಕ್ಷನ್ಸ್, ಬೇರೆ ಬೇರೆ ರೀತಿ ಕೆಟ್ಟ ಚಟಗಳು ಎಲ್ಲ ಇದಾವೆ. ಅವಳು ಸ್ಕೂಲ್ ಡೇಸ್ ಅಲ್ಲಿ ಒಂದ್ ಮಾತು ಹೇಳೋಳು, ನಾನು ಇವಾಗ ಮಧ್ಯಾಹ್ನ ಕರ್ಕೊಂಡ್ ಬಂದ್ಬಿಡ್ತೀನಿ, ನಾವು ಅರ್ಧ ದಿವಸ ಶಾಲೆಗೆ ಕರ್ಕೊಂಡು ಹೋಗ್ತಾ ಇದ್ದಿದ್ದ ಅವಳಿಗೆ, ಇನ್ ಅರ್ಧ ದಿವಸ ಟೆಸ್ಟ್ಗೋಸ್ಕರ ಅವಳು ಬಿಡ್ತಾ ಇದ್ಲು. ಸೊ ಕರ್ಕೊಂಡ್ ಬರ್ಬೇಕಂದ್ರೆ ನಾನು ತೋರಿಸ್ತಿದ್ದೆ ಅಲ್ಲಿ ಕಾಲೇಜ್ ಹುಡುಗರು, ಅವರು ಇವರೆಲ್ಲಾನು ಸ್ವಲ್ಪ ಕೆಟ್ಟ ಚಟಗಳೊಂದಿಗೆ ಇರ್ತಾ ಇದ್ದಿದ್ದು. ಅವಳು ಹೇಳೋಳು, ನಾವ್ ಯಾವ್ದಾದ್ರು ಒಂದು ಒಳ್ಳೆ ಚಟಕ್ಕೆ ಅಡಿಕ್ಟ್ ಆಗ್ಬಿಟ್ರೆ ಈ ತರದ್ ಯಾವ ಬರೋದೇ ಇಲ್ಲಮ್ಮ. ಸೊ ನಾವು ಯಾವತ್ತಿದ್ರು ಒಂದು ಒಳ್ಳೆ ಅಭ್ಯಾಸಕ್ಕೆ ಸಂಪೂರ್ಣವಾಗಿ ತೊಡಗಿಸ್ಕೊಳ್ಬೇಕು ಅಂತ.
1: ಒಳ್ಳೇದು ಮೇಡಮ್. ಇದುವರೆಗೂ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಖಿತಾ ಅವರು ತಮ್ಮ ಇಷ್ಟೆಲ್ಲಾ ಸಾಧನೆಗಳನ್ನ ಹಂಚಿಕೊಂಡಿದ್ದಕ್ಕಾಗಿ ನಿಖಿತಾ ಅವರಿಗೂ ಹಾಗೂ ಅವರ ತಾಯಿಯವರಾದಂತಹ ಲಕ್ಷ್ಮಿ ಅವರಿಗೂ ತುಂಬಾ ಧನ್ಯವಾದಗಳು.
3: ಧನ್ಯವಾದಗಳು. ಇದುವರೆಗೂ ರಾಜ್ಯ ಮಟ್ಟದ ನಾವೀನ್ಯತೆ ಆವಿಷ್ಕಾರ ಪ್ರಶಸ್ತಿಗೆ ಭಾಜನರಾಗಿರುವ ದಾವಣಗೆರೆಯ ನಿಖಿತಾ ಎಸ್ ರಾಜ್ ಕಪಿನಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ.
4: ಇವರನ್ನ ಸಂದರ್ಶಿಸಿದವರು ನಿರಂಜನ ಮೂರ್ತಿ ಆರ್ ಪಂಡರಹಳ್ಳಿ, ಪ್ರಸ್ತುತಿ ಪ್ರಕಾಶ ಡಿಆರ್, ನಿಲಯದ ಕಾರ್ಯಕ್ರಮ ನಿರ್ವಾಹಕರು.
3: ಇದುವರೆಗೂ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು.
5: ಯುವವಾಣಿ ಮುಕ್ತಾಯವಾಯಿತು. ಸಮಯ 10 ಗಂಟೆಯಾಗಲಿದೆ. ಇನ್ನು ಮುಂದೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಪಂಡಿತ್ ಕೈವಲ್ಯ ಕುಮಾರ್ ಗುರವ್ ಅವರಿಂದ ಖಯಾಲ್ ಗಾಯನ.
6: ಎ ಆಕಾಶವಾಣಿ ಹೇ ಆಜ್ ಕೆ ಸಂಗೀತ ಕೆ ಅಖಿಲ ಭಾರತೀಯ ಕಾರ್ಯಕ್ರಮ ಮೇ ಹಮ್ ಆಪ್ಕೋ ಸುನವಾಯೆಂಗೆ ಪಂಡಿತ್ ಕೈವಲ್ಯ ಕುಮಾರ್ ಗುರವ್ ಕಾ ಗಾಯನ್. ಪಂಡಿತ್ ಕೈವಲ್ಯ ಕುಮಾರ್ ಗುರವ್ ಸುಪ್ರಸಿದ್ಧ ಸಂಗೀತಜ್ಞ ಪಂಡಿತ್ ಸಂಗಮೇಶ್

ಆಕಾಶವಾಣಿ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಪೂವಪ್ಪ ಕನಿಯೂರು ಅವರಿಂದ ಮಂಗಳೂರು ಕೇಂದ್ರದ ಕೊಡುಗೆ, 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆಯನ್ನ ಕೇಳುವಿರಿ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ, 6:50 ರೈತರಿಗೆ ಸಲಹೆ, 7:15 ಆನಂದ್ ಮದಲಗೆರೆ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ.

0: 7:45ಕ್ಕೆ ಚಿತ್ರಗೀತೆಗಳು. ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳು. 8:30ಕ್ಕೆ ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 8:35ಕ್ಕೆ ಆಕಾಶ ಬುಟ್ಟಿ, ಭಾಗವಹಿಸುತ್ತಾರೆ ಹಿರಿಯ ಸಾಹಿತಿ ಹಾಗೂ ಕಲಾವಿದರಾದ ಗೋಟೂರಿ ಅವರು. ಇದು ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. 8:50ಕ್ಕೆ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05ಕ್ಕೆ ಗೀತ ಪಲ್ಲವ, 9:30ಕ್ಕೆ ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 10:30ಕ್ಕೆ ಸುನ್ಹೇರೆಪಲ್ನಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. 11:00ಗೆ ಪೋಸ್ಟ್ ಬಾಕ್ಸ್ ನಂಬರ್ 111 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 12:05ಕ್ಕೆ ವನಿತಾ ವಿಹಾರ, ಕುಂಭಕಲೆಯಿಂದ ದಾಖಲೆಗಳವರೆಗೆ ಜ್ಯೋತಿ ಶಾಂತರಾಜು ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಆಶಾ, ಬೆಂಗಳೂರು ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಸಂಚಿಕೆ, ಪ್ಯಾಲಿಯೇಟಿವ್ ಕೇರ್ ಈ ಕುರಿತು ಡಾ ಪ್ರಜ್ಞಾ ವಿ ಕಿಣಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಲತೀಶ್ ಪಾಲ್ದಾನೆ, ಮಂಗಳೂರು ಕೇಂದ್ರದ ಕೊಡುಗೆ. 1:00ಗೆ ಪ್ರಗತಿಪಥ, ಪ್ರಧಾನಮಂತ್ರಿ ಗ್ರಾಮೀಣ ಅಂಚೆ ಯೋಜನೆ ಈ ಕುರಿತು ಮಾಹಿತಿ ನೀಡುತ್ತಾರೆ ಮಹಾಬಲೇಶ್ವರ ಶಾಸ್ತ್ರಿ ಅವರು. 1:20ಕ್ಕೆ ಚಿತ್ರಗೀತೆಗಳು, 1:30ಕ್ಕೆ ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ. 2:40ಕ್ಕೆ ಕಾವ್ಯವಾಚನ, ಹರಿಶ್ಚಂದ್ರ ಕಾವ್ಯದಲ್ಲಿ ಬರುವ ಪ್ರಸಂಗ ವಿಶ್ವೇಶ್ವರ ಸಾಕ್ಷಾತ್ಕಾರ, ವಾಚನ ಸತ್ಯವತಿ ಕೇಶವಮೂರ್ತಿ, ವ್ಯಾಖ್ಯಾನ ಪದ್ಮಿನಿ ರಾಮಮೂರ್ತಿ. 3:00ಗೆ ಗುಲ್ಮೊಹರ್ ಕಾರ್ಯಕ್ರಮ, ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. 5:30ಕ್ಕೆ ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. 6:15ಕ್ಕೆ ಕನ್ನಡ ರತ್ನ ಭಂಡಾರ, 6:30ಕ್ಕೆ ವಿಜ್ಞಾನದ ಮುನ್ನಡೆ ಡಾ ದೀಪಾ ಎಂಬಿ ಅವರಿಂದ, 6:51ಕ್ಕೆ ಕೃಷಿರಂಗ ಕಾರ್ಯಕ್ರಮ, ಮುಂಗಾರು ಆರಂಭಕ್ಕೂ ಮೊದಲು ಜಾನುವಾರುಗಳಿಗೆ ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಕುರಿತು ಬಿಎಂ ಚಂದ್ರನಾಯಕ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರ ಚಿಕ್ಕನಾಯಕನಹಳ್ಳಿ ತಾಲೂಕು ಹೆಸರಹಳ್ಳಿಯ ಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳುವಿರಿ. 7:45ಕ್ಕೆ ಕನ್ನಡ ಸಾಹಿತ್ಯದಲ್ಲಿ ಗಾಂಧೀಜಿ ಈ ಕುರಿತು ಅಹಮದ್ ಹಗರೆ ಅವರಿಂದ ಭಾಷಣ, ಹಾಸನ ಕೇಂದ್ರದ ಕೊಡುಗೆ. 8:00ಗೆ ಪ್ರಾಯೋಜಿತ ಕಾರ್ಯಕ್ರಮ, ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್, ಮಣಿಪಾಲ್ನ 33ನೇ ಘಟಿಕೋತ್ಸವದ ಬಾನುಲಿ ವರದಿ. ಪ್ರಾಯೋಜಕರು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲ್, ಮಂಗಳೂರು ಕೇಂದ್ರದ ಕೊಡುಗೆ. 8:15ಕ್ಕೆ ಸಿರಿಗಂಧ, 9:15ಕ್ಕೆ ಎಸ್ ಕೃತಿಕಾ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:30ಕ್ಕೆ ರಾಷ್ಟೀಯ ನಾಟಕ ಕೆಲವು ಕ್ಷಣದ ಸಿಂಧೂರ, ಮೂಲ ಪ್ರಭಾತ ಸಿಂಹಪಾಲಿ, ಬಾನುಲಿಗೆ ಅಳವಡಿಸಿದವರು ವಿನೋದ್ ಕುಮಾರ್, ಕನ್ನಡಕ್ಕೆ ಶ್ರೀನಿವಾಸ ಪ್ರಸಾದ್, ನಿರ್ಮಾಣ ಎಸ್ಆರ್ ಭಟ್, ಬೆಂಗಳೂರು ಕೇಂದ್ರದ ಕೊಡುಗೆ. 10:00ಗೆ ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ, ವಿವೇಕ್ ಸೋನಾರ್ ಅವರಿಂದ ಕೊಳಲು ವಾದನ ಕೇಳುವಿರಿ, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಇದುವರೆಗೆ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ಪೂರ್ಣಿಮಾ ಸಾಮಂತ್ ಕಡಕೋಟಿ. Prime Minister Narendra Modi today said that India and the Netherlands are working together to build a trusted, transparent and future-ready supply chain to address global disruptions amid what he described as a decade of disasters marked by multiple crises. Addressing a community program in The Hague, Netherlands, as part of his five-nation tour, PM Modi said, The world is facing a series of unprecedented challenges, including the COVID-19 pandemic, ongoing conflicts and an emerging energy crisis. He cautioned that failure to address these challenges swiftly could reverse global development gains and push large sections of the population into poverty. Prime Minister Narendra Modi also

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್. ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಿಗ್ಗೆ 5:51 ಆರಂಭವಾಗಲಿದೆ. ನಮ್ಮೆಲ್ಲ ಪ್ರೀತಿಯ ಶ್ರೋತೃ ಬಾಂಧವರಿಗೂ ನಿಮ್ಮ ಬಾನುಲಿ ಗೆಳೆಯ ಮಂಜುನಾಥ್ ಮಾಡುವ ನಮಸ್ಕಾರ. ಶುಭರಾತ್ರಿ. ಜೈ ಹಿಂದ್.